ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1348 ಶಕವರ್ಷ ಶ್ರಾವಣ ಮಾಸದ 17ನೇ ದಿನ, ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 8ನೇ ತಾರೀಕು ಶನಿವಾರ. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಶುಭೋದಯ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್. ಸಮಯ 5:56:55. ಶುಭ ನುಡಿ. ಮನುಷ್ಯ ಮೊದಲು ತಾನು ಸಾಗಬೇಕಾದ ಹಾದಿಯನ್ನು ಸ್ಪಷ್ಟಪಡಿಸಿಕೊಳ್ಳಬೇಕು, ಅನಂತರ ಇತರರಿಗೆ ಬೋಧಿಸಬೇಕು. ಹೀಗೆಂದವರು ಗೌತಮ ಬುದ್ಧ.

ಇದುವರೆಗೆ ಮಂಗಳ ಧ್ವನಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ, 6:30 ಮಾಣಿಕ್ ಮೇಲಗಿ ಅವರಿಂದ ಚಿಂತನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರ.

ರೈತರಿಗೆ ಸಲಹೆ 6:35 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ 7:47 ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹುಂಡಾಯ್ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ ಭಾಗವಹಿಸುತ್ತಾರೆ ಡಾಕ್ಟರ್ ಎಂಎ ದಾಸರ್ ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ಈ ಎರಡು ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ 9:05 ಚಿಣ್ಣರ ಲೋಕ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಮೊಮ್ಮಗಳಿಗೆ ಹೇಳಿದ ಪುರಾಣ ಕಥೆಗಳು ಮಕ್ಕಳ ಕಥಾ ಸಂಕಲನದ ಓದು ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ 9:35 ಚಿತ್ರಚಿತ್ತಾರ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬೇಗಂ ಅಖ್ತರ್ ಅವರ ಹಾಡುಗಾರಿಕೆ 10:30 ಗಾನ ಬಜಾನ ಹಿಂದಿ ಚಿತ್ರಗೀತೆಗಳು 11:00 ಗಾನಡಂಗುರ ಕನ್ನಡ ಚಿತ್ರಗೀತೆಗಳು 12:05 ವನಿತಾ ವಿಹಾರದಲ್ಲಿ ಸಾಹಿತಿ ಹಾಗೂ ಶಿಕ್ಷಕಿ ಆಗಿ ಸುದೀರ್ಘ ದೇವೆ ಸಲ್ಲಿಸಿದ ಶ್ರೀಮತಿ ಚಂಪಾ ಡಿಸಿ ಅವರೊಂದಿಗೆ ಸಂದರ್ಶನ 12:35 ಆರೋಗ್ಯ ಸಂಚಿಕೆಯಲ್ಲಿ ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವ ಅಂಶಗಳು ಈ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಆಶಾ ಪಾರ್ವತಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ವೃಷಭೇಂದ್ರ ಸ್ವಾಮಿ ಕೆಪಿ 1:30 ಪ್ರಚಲಿತ 3:00 ರೂಪಕ ಕಾಲಗರ್ಭದಲ್ಲಿ ಕಣ್ಮರೆಯಾದ ವೀರವನಿತೆಯರು ಪ್ರಸ್ತುತಿ ಫ್ಲೋರಿನ್ ರೋಜ್ 3:30 ನಾಟಕ ಅಗ್ನಿಪುತ್ರ ಬಿಸ್ಮಿಲ್ ಮೂಲ ಹಿಂದಿ ವಿನೋದ್ ಕುಮಾರ್ ಕನ್ನಡ ರೂಪಾಂತರ ಮಾಲತಿ ಆರ್ ಭಟ್ 4:30 ನೆನಪು ನೆನಾದ ಕನ್ನಡದ ಹಳೆಯ ಚಿತ್ರಗೀತೆಗಳು 5:00 ವ್ಯಕ್ತಿ ವಿಶೇಷ ವ್ಯಾಪಾರ ಮಾಡುತ್ತಾ ಆಕಾಶವಾಣಿಯ ಮಹತ್ವ ಸಾರುತ್ತಿರುವ ರೇಡಿಯೋ ಅಭಿಮಾನಿ ಮಡಿಕೇರಿಯ ಕೆಎಸ್ ವೆಂಕಟೇಶ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಮತ್ತು ನಿರ್ವಹಣೆ ಎಂ ಶಕುಂತಲಾ 5:30 ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ 6:50 ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ಇದರಲ್ಲಿ ಕರಿಮೆಣಸು ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾ ತರಾನಾ ಪೂನಚ ಅವರೊಂದಿಗೆ ಸಂದರ್ಶನ 7:20 ಸುದ್ದಿ ಜಂಪೆ ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ ಇನ್ನು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 7:45 ಸಮಾಚಾರ ದರ್ಶನ 8:00 ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ 9:15 ಭಾವಗೀತೆಗಳು 9:30 ಯುವವಾಣಿಯಲ್ಲಿ ಸುಷ್ಮಿತಾ ಹುರಕಡಿಲಿ ಅವರೊಂದಿಗೆ ಸಂದರ್ಶನ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಮಲ್ಲಪ್ಪ ಭಜಂತ್ರಿ ಅವರಿಂದ ಶಹನಾಯಿ ವಾದನ ಇದುವರೆಗೆ ನಮ್ಮ ಮೂಲದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:30 ಆಗಲಿದೆ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಚಿಂತನ ಮಾಣಿಕ್ ನೆಳಗಿ ಅವರಿಂದ.
1: ಪರಕೀಯರ ಆಕ್ರಮಣ ದಬ್ಬಾಳಿಕೆ ವಿರುದ್ಧ ಕೆಚ್ಚದೆಯಿಂದ ಹೋರಾಡುತ್ತಲೇ ಬಂದ ಭಾರತೀಯರು ಅನೇಕ ದಾಳಿಗಳನ್ನು ಹಿಮ್ಮೆಟ್ಟಿದ್ದಾರೆ. ಹೋರಾಟ ಮನೋಭಾವದ ಇವರು ಸುಮಾರು 200 ವರ್ಷಗಳ ಕಾಲ ಭಾರತೀಯರನ್ನು ಶೋಷಣೆಗೈದ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ

0: 1857ರಿಂದಲೇ ಬಂಡೆದ್ದು ಅನೇಕ ಹೋರಾಟಗಳನ್ನು ಪ್ರತಿಭಟನೆಗಳನ್ನು ಮಾಡುತ್ತಾ ಸ್ವಾತಂತ್ರ್ಯದ ತಮ್ಮ ಹಕ್ಕನ್ನು ಪ್ರತಿಪಾದಿಸುತ್ತಲೇ ಬಂದಿದ್ದಾರೆ. ಅನೇಕ ನಾಯಕರ ಮುಖಂಡತ್ವದಲ್ಲಿ ಚಳುವಳಿಗಳನ್ನು ಮಾಡಿ ಸೆರೆವಾಸವನ್ನು ಕಠಿಣ ರೀತಿಯಲ್ಲಿ ಅನುಭವಿಸಿದ್ದರೂ ಅವರಲ್ಲಿಯ ಸ್ವಾತಂತ್ರ್ಯ ಪಡೆಯುವ ಕಿಚ್ಚು ಆರದೆ ಮತ್ತಷ್ಟು ನಾಲಿಗೆ ಚಾಚುತ್ತಲೇ ಇತ್ತು. ಆಂಗ್ಲರ ದೌರ್ಜನ್ಯ, ಸಂಪತ್ತಿನ ದೋಚುವಿಕೆ, ದಬ್ಬಾಳಿಕೆ, ಅತ್ಯಾಚಾರ ಮೊದಲಾದವುಗಳು ಭಾರತೀಯರನ್ನು ಮತ್ತಷ್ಟು ಕೆರಳಿಸಿದ್ದವು. ಕ್ರಿಪ್ಸ್ ಮಿಷನ್ ವೈಫಲ್ಯ, ಆರ್ಥಿಕ ಸಂಕಟ, ಸರ್ ಸ್ಟಾಫರ್ಡ್ ಕ್ರಿಪ್ಸ್ ನೇತೃತ್ವದ ನಿಯೋಗ ಪೂರ್ಣ ಸ್ವಾತಂತ್ರ್ಯ ನೀಡದೆ ಅಧೀನ ಸ್ಥಾನಮಾನ ನೀಡುವ ಹೇಳಿಕೆ, ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರು ಭಾರತದ ಸಂಪನ್ಮೂಲಗಳನ್ನು ದುರುಪಯೋಗಪಡಿಸಿಕೊಂಡಿದ್ದು, ಆಹಾರದ ಅಭಾವ, ಭಾರತೀಯ ನಾಯಕರನ್ನು ಸಂಪರ್ಕಿಸದೆ ಭಾರತವನ್ನು ಎರಡನೇ ಮಹಾಯುದ್ಧಕ್ಕೆ ಬಳಸಿಕೊಂಡದ್ದು ಭಾರತೀಯರನ್ನು ಮತ್ತಷ್ಟು ರೊಚ್ಚಿಗೆಬ್ಬಿಸಿತ್ತು. ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ಜವಾಹರಲಾಲ್ ನೆಹರು, ಸಿಆರ್ ದಾಸ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೊದಲಾದವರು ಆಗಸ್ಟ್ 8, 1942ರಂದು ಮುಂಬಾಯಿಯ ಗೋದಾವಳಿಯ ಮೈದಾನದಲ್ಲಿ, ಅಂದರೆ ಈಗಿನ ಆಗಸ್ಟ್ ಕ್ರಾಂತಿ ಮೈದಾನದಲ್ಲಿ, ಕ್ವಿಟ್ ಇಂಡಿಯಾ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂದು ಘೋಷಣೆ ಮೊಳಗಿಸುತ್ತಾ ಮಾಡು ಇಲ್ಲವೇ ಮಡಿ ಎಂಬ ಧ್ಯೇಯವಾಕ್ಯದೊಂದಿಗೆ ಹೋರಾಟಕ್ಕೆ ಕರೆ ನಿತ್ತರು. ದೇಶಾದ್ಯಂತ ಹರಡಿದ ಈ ಕಂಪನಕ್ಕೆ ಆಂಗ್ಲರು ದಂಗಾಗಿ ದಿಕ್ಕು ತೋಚದೆ ಮಹಾತ್ಮ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರನ್ನು 24 ಗಂಟೆಗಳ ಒಳಗಾಗಿ ಬಂಧಿಸಿ ಜೈಲಿನಲ್ಲಿಟ್ಟರು. ಹೆದರದ ನವ ಯುವಕರು, ರೈತರು, ರೈತ ಮಹಿಳೆಯರು, ಕಾರ್ಮಿಕರು ಮುಂತಾದವರು ರಾಮ್ ಮನೋಹರ್ ಲೋಹಿಯಾ, ಅರುಣ ಅಶ್ರಫ್ ಅಲಿ, ಜಯಪ್ರಕಾಶ್ ನಾರಾಯಣ್ ಮೊದಲಾದವರ ಮುಖಂಡತ್ವದಲ್ಲಿ ಚಳುವಳಿಯು ಉಗ್ರರೂಪ ಪಡೆದು ಬ್ರಿಟಿಷರ ನಿದ್ದೆಗೆಡಿಸಿತು. ಇತ್ತ ಕರ್ನಾಟಕದಲ್ಲೂ ಕ್ವಿಟ್ ಇಂಡಿಯಾ ಚಳುವಳಿಗೆ ವಿದ್ಯಾರ್ಥಿಗಳು, ನಾಯಕರು, ರೈತರು, ದುಡಿಯುವ ವರ್ಗದವರೂ ಸಹ ಕೈಜೋಡಿಸಿದ್ದರು. ಬಳ್ಳಾರಿ, ಧಾರವಾಡ, ತುಮಕೂರು, ಮೈಸೂರು, ಶಿವಮೊಗ್ಗ ಮೊದಲಾದ ಕಡೆಗಳಲ್ಲಿ ದಂಗೆಗಳು ನಡೆದವು. ಮೈಲಾರ್ ಮಹದೇವಪ್ಪ, ಸೋಲಾಪುರದ ಜಯದೇವ ತಾಯಿ ಲಿಗಾಡೆ ಮುಂತಾದವರು ಮುಂದಾಳತ್ವ ವಹಿಸಿದ್ದರು. ಧಾರವಾಡ, ಬೆಳಗಾವಿಗಳಲ್ಲಿ ಬ್ರಿಟಿಷರ ಸರ್ಕಾರಿ ಕಚೇರಿಗಳು, ಅಂಚೆ ಕಚೇರಿಗಳು, ರೈಲ್ವೆ ನಿಲ್ದಾಣಗಳು ಇವುಗಳ ಮೇಲೆ ನಮ್ಮವರು ದಾಳಿ ಮಾಡಿದ್ದರು. ಸ್ಥಳೀಯ ಮುಖಂಡರು ಬ್ರಿಟಿಷರ ಆಡಳಿತವನ್ನು ವಿರೋಧಿಸಿ ಕೆಲವೆಡೆ ಸಮಾನಾಂತರ ಸರ್ಕಾರಗಳನ್ನು ಸಹ ಸ್ಥಾಪಿಸಿದ್ದರು. ಕ್ವಿಟ್ ಇಂಡಿಯಾ ಚಳವಳಿ ಅತಿ ಉಗ್ರ ರೂಪ ಪಡೆಯಿತು. ಇದಕ್ಕೆ ಹೆದರಿದ ಆಂಗ್ಲರು ಸಂಚು ಮಾಡಿ ಮುಸ್ಲಿಂ ಲೀಗ್ ನಾಯಕರಿಗೆ ಆಮಿಷವನ್ನು ಒಡ್ಡಿ ಕ್ವಿಟ್ ಇಂಡಿಯಾ ಚಳವಳಿಯ ವಿರುದ್ಧ ಎತ್ತಿಕಟ್ಟಿದ್ದರು. ಸ್ವಾತಂತ್ರ್ಯದ ಹೋರಾಟಕ್ಕೆ ತಡೆಯೊಡ್ಡುವ ಕಾರ್ಯವನ್ನು ಮಾಡಿದ್ದರೂ ಇವರಿಗೆ ಫಲ ದೊರೆಯಲಿಲ್ಲ. ಇದು ಭಾರತೀಯ ಸ್ವಾತಂತ್ರ್ಯದ ಕಿಚ್ಚನ್ನು ಮತ್ತಷ್ಟು ಹೆಚ್ಚಿಸಿತು. ಭಾರತೀಯರ ಉಕ್ಕುವ ಬಿಸಿ ರಕ್ತ 1947ರ ಸ್ವಾತಂತ್ರ್ಯಕ್ಕೆ ಮುನ್ನುಡಿ ಬರೆಯಿತು. ಈ ಹೋರಾಟದಲ್ಲಿ ಸುಮಾರು 285,000 ಜನ ಬಂಧನಕ್ಕೆ ಒಳಗಾದರೆ ಸರಿಸುಮಾರು 10,000 ಸೇನಾನಿಗಳು ಬಲಿದಾನವಾದರು. ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭವಾದದ್ದು ಆಗಸ್ಟ್ ಮಹೆಯಲ್ಲಿ. ನಿರಂತರ ಹೋರಾಟ, ಪ್ರತಿಭಟನೆ, ದಂಗೆಗಳ ಪರಿಣಾಮ ಹಾಗೂ ಸುಭಾಷ್ ಚಂದ್ರ ಬೋಸರ ಆಜಾದ್ ಹಿಂದ್ ಫೌಜ್ನ ಆಕ್ರಮಣ ಮೊದಲಾದವುಗಳಿಂದಾಗಿ ಆಗಸ್ಟ್ ತಿಂಗಳ 15ನೇ ದಿನಾಂಕ 1947ರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆತದ್ದು ಭಾರತೀಯರಾದ ನಮಗೆ ಅವಿಸ್ಮರಣೀಯ ಕ್ಷಣ. ಆಗಸ್ಟ್ ತಿಂಗಳಲ್ಲಿ ಆರಂಭವಾದ ಕ್ರಾಂತಿ, ಆಗಸ್ಟ್ ಮಾಹೆಯಲ್ಲಿಯೇ 200 ವರ್ಷಗಳ ಶೋಷಿಸಿದ ಬ್ರಿಟಿಷರಿಂದ ಭಾರತೀಯರಿಗೆ ದೊರಕಿಸಿಕೊಟ್ಟಿತು ಮುಕ್ತಿ. ಇದುವೇ ಕ್ವಿಟ್ ಇಂಡಿಯಾದ ಶಕ್ತಿ.
1: ಇದುವರೆಗೆ ಮಾಣಿಕ್ ನೆಳಗಿ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:35. ಈಗ ಕೇಳಿ ರೈತರಿಗೆ ಸಲಹೆ.
3: ಆಗಸ್ಟ್ ತಿಂಗಳಿನಲ್ಲಿ ಕರಿಮೆಣಸು ಬೆಳೆಯಲ್ಲಿ ನಾವು ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಗಿಡ ನೆಟ್ಟಂತ ಗುಂಡಿನಲ್ಲಿ ನೀರು ನಿಲ್ಲದಂತೆ ಎಚ್ಚರಿಕೆಯನ್ನು ವಹಿಸೋದು ಬಹಳ ಮುಖ್ಯ. ಕರಿಮೆಣಸು ತೋಟದಲ್ಲಿ ಈ ಫೈಟಾಪ್ತರ ಶಿಲೀಂಧ್ರದ ಸೋಂಕು ಕಂಡುಬಂದರೆ ಅಂತಹ ಬಳ್ಳಿಗಳನ್ನು ಕಿತ್ತಾಕಬೇಕಾಗತ್ತೆ. ತಕ್ಷಣ ಕ್ರಮವನ್ನು ಕೂಡ ನಾವು ಕೈಗೊಳ್ಳಬೇಕಾಗತ್ತೆ. ಇದನ್ನು ಈ ಫೈಟಾಪ್ತರ ಸೋಂಕನ್ನು ಶೀಘ್ರ ಸೊರಗು ರೋಗ ಅಂತ ಕೂಡ ಕರೀತಾರೆ. ಈ ಶೀಘ್ರ ಸೊರಗು ರೋಗದ ಲಕ್ಷಣಗಳು ಅಂದರೆ ಬಳ್ಳಿಗಳ ಎಲ್ಲ ಭಾಗದಲ್ಲಿ ರೋಗದ ಲಕ್ಷಣಗಳನ್ನು ನಾವು ಕಾಣಬಹುದು. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ ಮತ್ತು ಬಳ್ಳಿಯ ಭಾಗಗಳು ಒಣಗಿ ಬೀಳ್ತವೆ. ಒಂದು ಅಥವಾ ಎರಡು ಕಪ್ಪು ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳ್ತವೆ. ಈ ಚುಕ್ಕೆಗಳು ದೊಡ್ಡದಾಗಿ ಎಲೆಗಳು ಕಪ್ಪಾಗಿ ಬೀಳ್ತವೆ. ಮುಖ್ಯ ಕಾಂಡಕ್ಕೆ ಅಥವಾ ತುದಿಗೆ ಏನಾದರೂ

0: ಈ ಶಿಲೀಂಧ್ರದ ಸೋಂಕು ತಗುಲಿದ್ರೆ ಇಡೀ ಬಳ್ಳಿನೇ ಸೊರಗಿ ಹೋಗ್ಬಿಡುತ್ತೆ, ಅಂದರೆ ಒಣಗೋಗ್ಬಿಡುತ್ತೆ. ಆದ್ದರಿಂದ ನಾವು ಕರಿಮೆಣಸು ಬೆಳೆಯಲ್ಲಿ ಈ ಫೈಟಾಪ್ತರ ಸೋಂಕು ಕಂಡು ಬಂದಾಗ ಅಥವಾ ಈ ಶೀಘ್ರ ಸೊರಗು ರೋಗ ಕಂಡು ಬಂದಾಗ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಈ ಫೈಟಾಪ್ತರ ಸೋಂಕು ತಗುಲ್ದಂಥ ಮತ್ತು ಅಕ್ಕಪಕ್ಕದ ಒಂದು ಬಳ್ಳಿಗಳಿಗೆ ಶಿಲೀಂಧ್ರನಾಶಕದ ದ್ರಾವಣವನ್ನು ನಾವು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಪ್ರತಿ ಲೀಟರ್ ನೀರಿಗೆ 1.2 ಗ್ರಾಂನಷ್ಟು ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಶಿಲೀಂಧ್ರನಾಶಕವನ್ನು ಬೆರೆಸ್ಕೊಂಡು ಆ ದ್ರಾವಣವನ್ನು ಬಳ್ಳಿ ಮತ್ತು ಎಲೆಗಳು ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ಸಿಂಪಡಣೆ ಮಾಡಬೇಕಾಗತ್ತೆ. ಮಣ್ಣನ್ನು ಕೂಡ ನೆನೆಸಬೇಕಾಗತ್ತೆ. ರೋಗಕ್ಕೆ ತುತ್ತಾಗಿ ಕೆಳಗಡೆ ಬಿದ್ದಂಥ ಎಲೆಗಳನ್ನು ಮತ್ತು ಕೊತ್ತುಗಳನ್ನು ತೆಗೆದು ನಾವು ಸ್ವಚ್ಛ ಮಾಡಬೇಕಾಗತ್ತೆ. 10 ದಿನಗಳ ನಂತರ ಪುನಃ ಇದೇ ದ್ರಾವಣದ ಸಿಂಪಡಣೆಯನ್ನು ನಾವು ಕೈಗೊಳ್ಳಬೇಕಾಗತ್ತೆ. ಇನ್ನೊಂದು ವಿಚಾರ ಅಂದರೆ, ನಾವು ಮತ್ತಷ್ಟು ಸೋಂಕನ್ನು ಹರಡೋದನ್ನು ತಪ್ಪಿಸೋದಕ್ಕೆ 1%ರ ಬೋರ್ಡೋ ದ್ರಾವಣವನ್ನು 2ನೇ ಬಾರಿಗೆ ಸಿಂಪಡಣೆಯನ್ನು ಕೂಡ ಈ ಆಗಸ್ಟ್ ತಿಂಗಳಲ್ಲಿ ನಾವು ಕೈಗೊಳ್ಳಬಹುದು. ಇದೇ ಆಗಸ್ಟ್ ತಿಂಗಳಿನಲ್ಲಿ ನಾವು ಪೋಷಕಾಂಶಗಳನ್ನು ಕೂಡ ಕೊಡಬಹುದು. ಪ್ರತಿಯೊಂದು ಬಳ್ಳಿಗೆ 150 ಗ್ರಾಂನಷ್ಟು ಯೂರಿಯಾ ಮತ್ತು 225 ಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟಾಶ್ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟು ತೆಳುವಾಗಿ ಮಣ್ಣನ್ನು ಮುಚ್ಚಬೇಕಾಗತ್ತೆ. 1 ಕಿಲೋಗ್ರಾಂನಷ್ಟು ಈ ಕಾಳು ಮೆಣಸು ಸ್ಪೆಷಲ್ ಪೋಷಕಾಂಶದ ಮಿಶ್ರಣವನ್ನು 200 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಆ ದ್ರಾವಣವನ್ನು ಎಲೆಗಳು ಮತ್ತು ಕಾಂಡ ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ನಾವು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಏಲಕ್ಕಿ ಬೆಳೆಯಲ್ಲಿ ನಾವು ಈ ಆಗಸ್ಟ್ ತಿಂಗಳಲ್ಲಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಈ ಕಟ್ಟೆ ಪೀಡಿತ ಗಿಡಗಳನ್ನು ಕಿತ್ತಾಕೋದು ಬಹಳ ಮುಖ್ಯ. ಆ ಕಟ್ಟೆ ಪೀಡಿತ ಗಿಡಗಳ ಸುತ್ತ ಇರುವಂಥ ಏಲಕ್ಕಿ ಗಿಡಗಳಿಗೆ 1%ರ ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಮತ್ತು ಬುಡಕ್ಕೆ 0.5 ಕಿಲೋಗ್ರಾಂನಷ್ಟು ಈ ತಾಮ್ರದ ಆಕ್ಸಿಕ್ಲೋರೈಡನ್ನು 200 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ತಯಾರಿಸಿದಂಥ ದ್ರಾವಣವನ್ನು ಪ್ರತಿ ಒಂದು ಗಿಡಕ್ಕೆ 3-4 ಲೀಟರ್ನಷ್ಟು ನಾವು ಬುಡಕ್ಕೆ ಸುರಿಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಎಲೆ ಚುಕ್ಕೆ ರೋಗ ಏನಾದರೂ ಕಂಡುಬಂದರೆ ನಾವು ಕಾರ್ಬನ್ ಡೈಸಿಂಗ್ ಮತ್ತು ಮ್ಯಾಂಕೋಜಬ್ ಈ ಒಂದು ಸಂಯೋಜನೆಯ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಎಲೆಗಳಿಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ ನಾವು ಬಲಿತ ಕಾಯಿಗಳ ಕೊಯ್ಲನ್ನು ಕೂಡ ಪ್ರಾರಂಭ ಮಾಡಬಹುದು. ಮಳೆಗಾಲದಲ್ಲಿ ಈ ಏಲಕ್ಕಿ ಬೆಳೆಯಲ್ಲಿ ಬೀಜಕೋಶ ಕೊಳೆಯುವಂಥ ರೋಗ ಕೂಡ ಕಂಡುಬರುತ್ತೆ. ಹೆಚ್ಚು ಮಳೆಯಾದಂಥ ಸಂದರ್ಭದಲ್ಲಿ ಎಲ್ಲ ವಯಸ್ಸಿನ ಬೀಜಕೋಶಗಳನ್ನು ಮತ್ತು ಗಿಡದ ಎಲ್ಲ ಭಾಗಗಳಲ್ಲಿ ಈ ಕೊಳೆಯುವಿಕೆ ಕಂಡುಬರುತ್ತೆ. ಮುಖ್ಯವಾಗಿ ಈ ಬೀಜಕೋಶ ಕೊಳೆಯುವಂಥ ರೋಗ ಮಣ್ಣು, ನೀರು ಮತ್ತು ಗಾಳಿಯಿಂದ ಹರಡುತ್ತೆ. ಇದೇ ಸಂದರ್ಭದಲ್ಲಿ ಈ ಬೇರು ಕಾಂಡ ಕೊಳೆ ರೋಗ ಕೂಡ ಹೆಚ್ಚಾಗಿ ಈ ಮಳೆ ಹೆಚ್ಚಾದಂಥ ಸಂದರ್ಭದಲ್ಲಿ ಕಂಡುಬರುತ್ತೆ. ಈ ರೋಗದ ಲಕ್ಷಣಗಳು ಅಂದರೆ ಎಲೆಗಳು ಹಳದಿಯಾಗ್ತವೆ ಮತ್ತು ಆ ಕವಲುಗಳು ಕೊಳೆತವೆ. ಕೊಳೆತಂಥ ಬೇರು ಕಾಂಡಗಳು ಮೃದುವಾಗದರ ಜೊತೆಗೆ ಕಡು ಕಂದು ಬಣ್ಣಕ್ಕೆ ತಿರುಗ್ತವೆ ಮತ್ತು ಇಡೀ ಗಿಡನೇ ಸಾಯುತ್ತೆ. ಈ ಬೀಜಕೋಶ ಕೊಳೆಯುವಂಥ ರೋಗ ಮತ್ತು ಬೇರು ಕಾಂಡ ಕೊಳೆ ರೋಗದ ನಿರ್ವಹಣೆಗೆ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ಒಣಗಿದಂಥ ಎಲೆಗಳನ್ನು ಕತ್ತರಿಸಬೇಕಾಗತ್ತೆ. ಗಿಡದ ಬುಡವನ್ನು ಸ್ವಚ್ಛಗೊಳಿಸಬೇಕು. ತಗ್ಗು ಪ್ರದೇಶದಲ್ಲಿ ನೀರು ಬಸಿಯುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ. 1%ರ ಬೋರ್ಡೋ ಮಿಶ್ರದ ಸಿಂಪಡಣೆಯನ್ನು ನಾವು ಗಿಡಗಳ ಎಲೆಗಳಿಗೆ ಅದು ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ನಾವು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಗಿಡದ ಬುಡಕ್ಕೆ ನಾವು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ತಾಮ್ರದ ಆಕ್ಸಿಕ್ಲೋರೈಡನ್ನು ಬೆರೆಸ್ಕೊಂಡು ತಯಾರಿಸಿದಂಥ ದ್ರಾವಣವನ್ನು ಸುರಿಬೇಕಾಗತ್ತೆ. ಶುಂಠಿ ಬೆಳೆಯಲ್ಲಿ ಎಲೆ ಚುಕ್ಕೆ ರೋಗ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಈ ಎಲೆ ಚುಕ್ಕೆ ರೋಗದ ಲಕ್ಷಣಗಳು ಅಂದರೆ ಸಣ್ಣನೆಯ ವೃತ್ತಾಕಾರದ ಅಥವಾ ಗೋಲಾಕಾರದ ತಿಳಿ ಹಳದಿ ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಆನಂತರ ಚುಕ್ಕೆಗಳು ಜಾಸ್ತಿಯಾಗಿ ಒಂದಕ್ಕೊಂದು ಸೇರಿಕೊಂಡು ಎಲೆಗಳು ಒಣಗೋದಕ್ಕೆ ಪ್ರಾರಂಭಿಸ್ತವೆ. ಈ ಎಲೆ ಚುಕ್ಕೆ ರೋಗವನ್ನು ನಾವು 1%ರ ಬೋರ್ಡೋ ದ್ರಾವಣದ ಸಿಂಪಡಣೆ ಮೂಲಕ ನಿಯಂತ್ರಣ ಮಾಡಬಹುದು. ಇದಕ್ಕೆ ಬದಲಾಗಿ ನಾವು 2%ರ ಮ್ಯಾಂಕೋಜಬ್ ಶಿಲೀಂಧ್ರನಾಶಕದ ಸಿಂಪಡಣೆಯನ್ನು ಕೂಡ ಮಾಡಬಹುದು. ಹಾಗೆಯೇ 2%ರ ಕಾರ್ಬನ್ ಡೈಸಿಮ್ ದ್ರಾವಣದ ಸಿಂಪಡಣೆಯನ್ನು ಕೂಡ ಕೈಗೊಳ್ಳಬಹುದು. 0.2%ರ ಮ್ಯಾಂಕೋಜಬ್ ಮತ್ತು 0.2%ರ ಕಾರ್ಬನ್ ಡೈಸಿಮ್ ಅಂದರೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಮ್ಯಾಂಕೋಜಬ್ ಅಥವಾ ಕಾರ್ಬನ್ ಡೈಸಿಮ್ ಶಿಲೀಂಧ್ರನಾಶಕವನ್ನು ಬೆರೆಸ್ಕೊಂಡು ಶುಂಠಿ ಬೆಳೆಗೆ ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುವರು ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಅಥವಾ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.
2: ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು

0: ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನ ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಈಗ ಕೇಳಿ ಸ್ವರ ಮಾಧುರ್ಯ. ಎಚ್ ಕೆ ನಾರಾಯಣ ಅವರ ಹಾಡುಗಾರಿಕೆಯಲ್ಲಿ ಕನಕದಾಸರ ಕೃತಿ ತಲ್ಲಣಿಸದಿರು ಕಂಡ್ಯ. ರಾಗ ಭಾಗ್ಯಶ್ರೀ, ಖಂಡಚಾಪು ತಾಳ.

ಇದುವರೆಗೆ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಹೆಚ್.ಕೆ. ನಾರಾಯಣ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:45 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ

0: ಸಮುದಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮುನಿರಾಜ್ ಅವರು. ಸರ್ ನಮಸ್ಕಾರ.
2: ನಮಸ್ತೆ ಸರ್.
1: ಈಗ ರಸ್ತೆ ಗುಂಡಿ ಆಗಿರ್ಬೋದು, ಕೊಳಚೆ ನೀರು, ಬೀದಿ ದೀಪ, ಅದೆಲ್ಲ ಕೆಟ್ಟೋಗಿರ್ತದೆ, ಎಷ್ಟೋ ದಿನ ಆಗಿರ್ತದೆ ಇರಲ್ಲ ದೀಪ. ಈ ಎಲ್ಲ ಅವ್ಯವಸ್ಥೆಗಳಿಗೆ ಅಥವಾ ಸಮಸ್ಯೆಗಳಿಗೆ ದೂರು ಎಲ್ಲಿ ನೀಡಬೇಕು ಅಂತ ಗೊತ್ತಾಗಬೇಕಾಗಿದೆ.
2: ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರಗಳು ಸಹ ಹಳೇದೇನಿದೆಯೋ ಅದನ್ನೇ ಕಂಟಿನ್ಯೂ ಆಗ್ತಾ ಇರುತ್ತದೆ. ಅದರ ಜೊತೆಯಲ್ಲಿ ಆಯಾ ನಗರಸಭೆಗಳಲ್ಲಿ ನಗರಸಭೆ ಕಚೇರಿಗಳು ನಾವು ಇದಿರ್ತದೆ, ಮತ್ತೆ ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಈ ರೀತಿ ಅಧಿಕಾರ ಎಲ್ಲೆಲ್ಲಿ ಸರ್ಕಾರಿ ಆಫೀಸ್ಗಳಿರ್ತವೋ ಅಲ್ಲಲ್ಲಿ ಈ ರೀತಿ ಒಂದು ಇದನ್ನ ನಾವು ಪಡ್ಕೊಂಡು

0: ಎಲ್ಲಿ ನೀಡಬೇಕು ಅಂತ ಅನ್ನೋದು ಗೊತ್ತಾಗಬೇಕಾಗಿದೆ.
1: ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರಗಳು ಸಹ ಹಳೇದೇನಿದೆಯೋ ಅದನ್ನೇ ಕಂಟಿನ್ಯೂ ಆಗ್ತಾ ಇರುತ್ತದೆ. ಅದರ ಜೊತೆಯಲ್ಲಿ ಆಯಾ ನಗರಸಭೆಗಳಲ್ಲಿ ನಗರಸಭೆ ಕಚೇರಿಗಳಲ್ಲೂ ನಾವು ಇದಿರ್ತದೆ, ಮತ್ತೆ ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಈ ರೀತಿ ಅಧಿಕಾರ ಎಲ್ಲೆಲ್ಲಿ ಸರ್ಕಾರಿ ಆಫೀಸ್ಗಳು ಇರ್ತವೋ ಅಲ್ಲಲ್ಲಿ ಈ ರೀತಿ ಒಂದು ಇದನ್ನ ನಾವು ಪಡ್ಕೊಳ್ಬಹುದು. ಏನೇನು ಅಂತಂದ್ರೆ, ಈಗ ನೀರಾಗಿರ್ಬೋದು ಅಥವಾ ಚರಂಡಿ ನೀರು, ಬೀದಿ ದೀಪ, ತ್ಯಾಜ್ಯ ಸಮಸ್ಯೆ, ಈ ಎಲ್ಲಾ ವ್ಯವಸ್ಥೆಗಳನ್ನ ನಾವು ಕೇಳ್ಬೋದು. ಈಗ ಉದಾಹರಣೆಗೆ ಬೆಂಗಳೂರಲ್ಲಿ ನಾವೇನಾದ್ರೂ ರಸ್ತೆ ತ್ಯಾಜ್ಯ ಬೀದಿ ದೀಪ ಸಮಸ್ಯೆ ಏನಾದ್ರು ಬಂದ್ರೆ GBA ಹೆಲ್ಪ್ ಲೈನ್ ಅಂತೇಳಿ 1533 ಇದರಲ್ಲಿ ಒಂದು ಹೆಲ್ಪ್ ಲೈನ್ ಅನ್ನ ಒಂದು ಫೋನ್ ಮಾಡಿದ್ರೆ ಅವರು ಅದನ್ನ ಸರಿಪಡಿಸ್ತಾರೆ. ಮತ್ತೆ ಅದೇ ರೀತಿ ನಾವು ವೆಬ್ಸೈಟ್ ಅಲ್ಲಿ ಹೋಗಿ ದೂರನ್ನ ಸಹ ದಾಖಲಿಸಬಹುದು. GBA.karnataka.government.in ಅಂತೇಳಿ ಅಲ್ಲಿ ನಾವು ಅರ್ಜಿಯನ್ನ ಸಲ್ಲಿಸಿದ್ರೆ ಸಮಸ್ಯೆ ಬಗ್ಗೆ ಅವರು ಪರಿಹಾರವನ್ನ ಕಳಿಸ್ತಾರೆ. ಮತ್ತೆ ನೀರು ಮತ್ತು ಚರಂಡಿ ವ್ಯವಸ್ಥೆ ಏನಾದರೂ ಆದ್ರೆ ಅಲ್ಲಿ 1916 ಒಂದು ಹೆಲ್ಪ್ ಲೈನ್ ಅನ್ನ ಕೊಟ್ಟಿದ್ದಾರೆ, ಅದಕ್ಕೆ ಕರೆ ಮಾಡಿದ್ರೆ ಒಂದು ಬೆಂಗಳೂರು ವ್ಯಾಪ್ತಿಯಲ್ಲಿ ವಾಟರ್ ಸಪ್ಲೈ ಮಾಡ್ಕೊಡ್ಬೇಕು
0: ಮಾಹಿತಿ.
1: ಮತ್ತೆ ಬೆಸ್ಕಾಮ್ ಅಲ್ಲಿ ವಿದ್ಯುತ್ ಸಮಸ್ಯೆ ಏನಾದರೂ ಸಮಸ್ಯೆ ಆಗಿದ್ರೆ 1912 ಒಂದು ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ, ಅಲ್ಲೂ ಸಹ ಸಮಸ್ಯೆಯನ್ನ ಒಂದು GBA ಅಧಿಕ ವ್ಯಾಪ್ತಿಯಲ್ಲಿ ಬೇಗ ಸಮಸ್ಯೆಯನ್ನು
0: ಪರಿಹರಿಸಿ. ಇತರ ಪ್ರದೇಶದಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಅಲ್ಲಿ ಏನು ದೂರು ದಾಖಲೆ?
1: ಇತರ ಪ್ರದೇಶಗಳಲ್ಲಾದ್ರೆ ಈಗ ಉದಾಹರಣೆಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಾದ್ರೆ ಗ್ರಾಮ ಪಂಚಾಯತಿ PDO ಅಂತ ಹೇಳಿರ್ತಾರೆ, ಅವ್ರಿಗೆ ನಾವು ಲಿಖಿತ ಅರ್ಜಿಯನ್ನು ಸಹ ಸಲ್ಲಿಸಬಹುದು. ಮತ್ತೆ ನಗರಸಭೆಗಳಲ್ಲಿ ನಗರಸಭೆ ಆಯುಕ್ತರು ಇರ್ತಾರೆ, ಅವ್ರಿಗೂ ಸಲ್ಲಿಸಬಹುದು. ತಾಲೂಕು ಕಚೇರಿಯಲ್ಲೂ ಸಹ ದೂರನ್ನ ಸಲ್ಲಿಸಬಹುದು. ಇವ್ರು ಯಾರೋ ತಗೊಂಡಿಲ್ಲ ಅಂತಂದ್ರೆ ಜಿಲ್ಲಾಧಿಕಾರಿಗೂ ಸಹ ನಾವು ದೂರನ್ನ ಸಲ್ಲಿಸಬಹುದು. ಇಮಿಡಿಯೇಟ್ಲಿ ನಮಗೆ ಇವುಗಳೆಲ್ಲ ಪರಿಹಾರವನ್ನ ಮಾಡಿಸ್ಕೊಡ್ತೀವಿ.
0: ಈಗ ಏನೋ ದೂರು ಕೊಟ್ಟಿರ್ತೀವಿ, ಅದಕ್ಕೆ ಅಕಸ್ಮಾತ್ ಸರಿಯಾದ ರೀತಿಯಾಗಿ ರಿಪ್ಲೈ ಆಗಲಿ ಅಥವಾ ಸ್ಪಂದನೆ ಸಿಗಲಿಲ್ಲ ಅಂದ್ರೆ
1: ಲೋಕಾಯುಕ್ತಗೆ ಒಂದು ದೂರನ್ನ ನೀಡಬಹುದು. ಯಾಕಂದ್ರೆ ಇವೆಲ್ಲ ನಮ್ಮ ಮೂಲಭೂತ ಅವಶ್ಯಕತೆಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ನಾವು ಕರ್ನಾಟಕ ಲೋಕಾಯುಕ್ತಗೆ ದೂರನ್ನ ನೀಡಬಹುದು. ಮತ್ತೆ CM ಹೆಲ್ಪ್ ಲೈನ್ ಅಂತ 1902 ಅದು ಕರೆ ಮಾಡಿ ನಾವು ಅಲ್ಲೂ ದೂರನ್ನು ಸಹ ಸಲ್ಲಿಸಬಹುದು. ಸಮಸ್ಯೆ ಮುಂದುವರಿತಾ ಇದ್ರೆ ಹೈಕೋರ್ಟ್ ಅಲ್ಲಿ ಒಂದು PIL ಬರುತ್ತೆ ಸರ್, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೇಳಿ, ಅಲ್ಲೊಂದು ದಾವೆಯನ್ನು ಹಾಕಿದ್ರೆ ಇಮಿಡಿಯೇಟ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಧಿಕಾರಿಗಳಿಗೆ ಕೆಲಸ ಮಾಡಿಕೊಳ್ಳಲು ನಿರ್ದೇಶನನೂ ನೀಡ್ತಾರೆ, ಅವರಿಗೆ ಶಿಕ್ಷೆನೂ ಸಹ ಆಗೋ.
0: ಎಲ್ಲವೂ ಕಾನೂನಿನ ಹೋರಾಟಕ್ಕೆ ನಿಂತಾಗ ಎಲ್ಲಾ ವ್ಯವಸ್ಥಿತವಾದಂತ
1: ದಾಖಲೆಗಳು ಇರಬೇಕು ಸರ್. ಯಾಕಂದ್ರೆ ಆ ದೂರು ನೀಡತಕ್ಕಂತ ಸಂದರ್ಭದಲ್ಲಿ ಎಲ್ಲಿ ಸಮಸ್ಯೆ ಆಗಿದೆ, ಏನ್ ಸಮಸ್ಯೆ ಆಗಿದೆ ಅದನ್ನೆಲ್ಲ ತೋರಿಸಬೇಕು ಅಂತಂದ್ರೆ ಫೋಟೋ ಬೇಕು, ಆ ಸ್ಥಳ ಬೇಕು, ದಿನಾಂಕ ಸಹಿತ ನೀಡಿದ್ರೆ ಅದನ್ನ ಸಮಸ್ಯೆನ ಪರಿಹಾರ ಮಾಡ್ಕೊಡ್ತಾರೆ.
0: ಇಂತ ದಿನ ದೂರು ಕೊಟ್ಟಿದ್ದೀವಿ ಅಂತ ಹೇಳಿ ಅದರ ನಂಬರ್ ಇತ್ಯಾದಿ ಏನಾದ್ರು
1: ಇಟ್ಕೊಳ್ಬೇಕು ಸರ್.
0: ಇವತ್ತು ಏನೇ ಒಂದು ದೂರು ಕೊಟ್ರೆ ಎಲ್ಲವೂ ಕೂಡ ಮೆಸೇಜ್ ಬಂದ್ಬಿಡುತ್ತೆ, ದಿನ ನಿಮ್ಮ ಕಂಪ್ಲೇಂಟ್ ಅನ್ನ ನಾವು ರಿಜಿಸ್ಟರ್ ಮಾಡಿದ ನಂಬರ್ ಇದು ಅಂತ ಹೇಳಿ ಅದನ್ನ ಇಟ್ಕೊಂಡಿರ್ಬೇಕು. ಅದು ಸುಲಭ ಆಗತ್ತೆ ಮುಂದೆ ಅದನ್ನ ವಿಚಾರಣೆ ಮಾಡಕ್ಕೆ. ವಕೀಲರಾದ ಮುನಿರಾಜ್ ಅವರೇ, ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಶ್ರೋತೃವರ್ಗದ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:15.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್.

0: ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: The number you've dialed is currently busy. Kindly
0: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
0: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
6: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
7: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
8: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
10: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
9: ಹಾಗಾದ್ರೆ ಇವತ್ತೇ ಹೋಗೋಣ.
11: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.

ಶ್ರೋತೃಗಳೇ, ಬೆಳಿಗ್ಗೆ 9:05 ಹಾಗೂ 4:00 ಚಿನ್ನರ ಲೋಕ, ಇದರಲ್ಲಿ ಚಿನ್ನರ ಕಥಾಲೋಕ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಮೊಮ್ಮಗಳಿಗೆ ಹೇಳಿದ ಪುರಾಣ ಕಥೆಗಳು ಮಕ್ಕಳ ಕಥಾ ಸಂಕಲನದ ಓದು ಕೇಳುವಿರಿ.

ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಸಾಹಿತಿ ಹಾಗೂ ಶಿಕ್ಷಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಶ್ರೀಮತಿ ಚಂಪಾ ಡಿಸಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವ ಅಂಶಗಳು, ಈ ಕುರಿತು ಆಯುರ್ವೇದ ತಜ್ಞೆ ಡಾ ಆಶಾ ಪಾರ್ವತಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಶ್ರೋತೃಗಳೇ, ಇಂದು ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ. ವ್ಯಾಪಾರ ಮಾಡುತ್ತಾ ಆಕಾಶವಾಣಿಯ ಮಹತ್ವ ಸಾರುತ್ತಿರುವ ರೇಡಿಯೋ ಅಭಿಮಾನಿ ಮಡಿಕೇರಿಯ ಕೆಎಸ್ ವೆಂಕಟೇಶ್ ಶೆಟ್ಟಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7:02 ಆಗಲಿದೆ. ಇನ್ನು ಮುಂದೆ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ರಾಷ್ಟ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಪುರುಷರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಮ್ಮ ಅಮ್ಮ ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
1: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
1: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
0: ಓ, ಅದು ಬೇರೆ ಮಾಡ್ತಾರೆ.
1: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
0: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
1: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
4: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
5: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಧಾರವಾಡದ ಟ್ರಿಪಲ್ ಐಟಿ ಹಾಗೂ ಬೆಂಗಳೂರು ಹೆಸರಘಟ್ಟದ ಕ್ವಾಂಟಮ್ ಸಿಟಿಯಲ್ಲಿ ಶ್ರೇಷ್ಠತಾ ಕೇಂದ್ರ. ಹುಬ್ಬಳ್ಳಿಯ ಕೆಎಂಸಿಆರ್ಐ ಬಹುಶಿಸ್ತೀಯ ಸಂಶೋಧನಾ ಕೇಂದ್ರದಲ್ಲಿ ಯುವಜನರ ಹೃದಯದ ರಕ್ತನಾಳಗಳ ಅಡಚಣೆ ಬಗ್ಗೆ ವಿಶೇಷ ಅಧ್ಯಯನ. ನೂತನ ಸಚಿವರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಳೆಹಾನಿ ಪರಿಶೀಲನೆ. ಬಿಬಿ ಜಿರಾಮ್ಜಿ ಅಡಿ ಕೂಲಿ ಸೃಜನೆಗೆ ಜಿಲ್ಲಾಡಳಿತಗಳಿಗೆ ನಿರ್ದೇಶನ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಮತಗಟ್ಟೆ ಅಧಿಕಾರಿಗಳು

0: ಮನೆ ಭೇಟಿ 17ನೇ ತಾರೀಖಿನವರೆಗೆ ವಿಸ್ತರಣೆ. ಈಗ ವಾರ್ತೆಗಳ ವಿವರ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿ ಹಾಗೂ ಬೆಂಗಳೂರು ಹೆಸರಘಟ್ಟದ ಭಾರತದ ಮೊದಲ ಕ್ವಾಂಟಮ್ ಸಿಟಿಯಲ್ಲಿ ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರಗಳ ಮೂಲಕ ಸುದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರಾಜ್ಯದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಸೈನ್ಸ್ ಗ್ಯಾಲರಿಯಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನ, ನಾವೀನ್ಯತೆ, ಸಂಶೋಧನೆ, ಕೌಶಲ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ ಕರ್ನಾಟಕ ಅಮೆರಿಕ ಪಾಲುದಾರಿಕೆಯನ್ನು ಬಲಪಡಿಸಲು ಯೋಜಿಸಲಾಗಿದೆ ಎಂದರು. ಭಾರತದಲ್ಲಿ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್, ಮಾಹಿತಿ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ, ಬಯೋಕಾನ್ ಗ್ರೂಪ್ ಅಧ್ಯಕ್ಷೆ ಡಾ ಕಿರಣ್ ಮಜುಂದರ್ ಶಹಾ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಸೈನ್ಸ್ ಗ್ಯಾಲರಿ ಸ್ಥಾಪಕ ನಿರ್ದೇಶಕಿ ಡಾ ಜಾಹ್ನವಿ ಪಾಲ್ಖಿ ಮಾತನಾಡಿ, ಸೈನ್ಸ್ ಗ್ಯಾಲರಿ ಯುವ ಪೀಳಿಗೆಯ ಪ್ರತಿಭಾನ್ವಿತ ನಾವೀನ್ಯಕಾರರು ಮತ್ತು ಸಂಶೋಧಕರಿಗೆ ವೇದಿಕೆ ಒದಗಿಸಲಿದೆ ಎಂದರು. ರಾಜ್ಯ ವಿಧಾನಮಂಡಲ ಅಧಿವೇಶನ ಈ ತಿಂಗಳ 13ರಿಂದ ಆರಂಭವಾಗಲಿದ್ದು 14ನೇ ತಾರೀಖು ವಿಧಾನ ಪರಿಷತ್ ನೂತನ ಉಪಸಭಾಪತಿಯವರ ಆಯ್ಕೆ ನಡೆಯಲಿದೆ. ಬಳಿಕ ಉಪಸಭಾಪತಿಯವರ ನೇತೃತ್ವದಲ್ಲಿ ಸಭಾಪತಿ ಆಯ್ಕೆಯ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ಸಲ್ಲಿಸಿದ್ದು, ನೂತನ ಸಭಾಪತಿ ಆಯ್ಕೆಯಾಗುವವರೆಗೆ ಅವರನ್ನೇ ಹಂಗಾಮಿ ಸಭಾಪತಿಯಾಗಿ ಮುಂದುವರಿಸಲು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾಗಿ ಹೇಳಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಕೆಎಂಸಿಆರ್ಐ ಬಹುಶಿಸ್ತೀಯ ಸಂಶೋಧನಾ ಘಟಕ ಕೇಂದ್ರ ಆರೋಗ್ಯ ಸಂಶೋಧನಾ ಇಲಾಖೆ ಸಹಯೋಗದಲ್ಲಿ ನಡೆಸಿದ ಅಧ್ಯಯನದಲ್ಲಿ ಚಿಕ್ಕ ಮಕ್ಕಳು ಹಾಗೂ ಯುವಜನರಲ್ಲಿ ಅಪಧಮನಿ, ಕಾಠಿಣ್ಯ ಅಥವಾ ಹೃದಯದ ರಕ್ತನಾಳಗಳ ಅಡಚಣೆ ಸಮಸ್ಯೆ ಬಹಿರಂಗವಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂಶೋಧನೆ ಕುರಿತು ಮಾಹಿತಿ ನೀಡಿದ್ದಾರೆ ಕೆಎಂಸಿಆರ್ಐ ಬಹುಶಿಸ್ತೀಯ ಸಂಶೋಧನಾ ಘಟಕದ ನೋಡಲ್ ಅಧಿಕಾರಿ ಡಾ ರಾಮ್ ಕೌಲ್ಗುಡ್ಡ.
1: ಇತ್ತೀಚೆಗೆ ಸಣ್ಣ ವಯಸ್ಸಿನ ಯುವಕರಲ್ಲಿ ಹೃದಯಾಘಾತ ಆಗ್ಲಿಕ್ಕೆ ಬಹಳ ಕೇಳಿಕತ್ತೀವಿ. ಇದಕ್ಕೆ ಏನಾದ್ರೂ ಕಾರಣ ಇದೇನು ಅಥವಾ ಆಕಸ್ಮಿಕವಾಗಿ ಆಗ್ಲಿಕ್ಕೆ ತಿಳಿದುಕೊಳ್ಳಲು ಒಂದು MRIಯಿಂದ ಅಧ್ಯಯನ ಕೈಗೊಂಡಿವು. ಸುಮಾರು 13 ರಾಜ್ಯಗಳಲ್ಲಿ 347 8-14 ವಯಸ್ಸಿನ ವಿದ್ಯಾರ್ಥಿಗಳಲ್ಲಿ ಮಾಡಿದ್ವಿ. ಅದೇ ರೀತಿ ನಮ್ಮ ಜಿಲ್ಲೆಯ 62 ಕಾಲೇಜಿನ ವಿದ್ಯಾರ್ಥಿಗಳನ್ನು ಸಹ ಅಧ್ಯಯನದಲ್ಲಿ ತೆಗೆದುಕೊಂಡಿವು. ಈ ಅಧ್ಯಯನದಲ್ಲಿ ಇಷ್ಟು ಸಣ್ಣ ವಯಸ್ಸಿನಲ್ಲೇ 15% ಮಕ್ಕಳಲ್ಲಿ ರಕ್ತದ ಕೊಬ್ಬಿನ ಅಂಶ ಅಂದ್ರೆ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಹೆಚ್ಚಾಗಿದ್ದು ಕಂಡು ಬಂದಿದೆ. 70% ಶಾಲೆಯ ಮಕ್ಕಳಲ್ಲಿ ಹಾಗೂ 90% ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹೃದಯದ ಅಪಾಯ ಸೂಚಕ ಮಾರ್ಕರ್ಸ್ ಅಂದ್ರೆ ಹೋಮೋಸಿಸ್ಟಿನ್ ಮತ್ತು ಹೈ ಸೆನ್ಸಿಟಿವಿಟಿ ಸಿರಿಯಾಕ್ಟಿವ್ ಪ್ರೋಟೀನ್ ಹೆಚ್ಚಿನ ಮಟ್ಟದಲ್ಲಿ ಇರೋದು ಕಂಡು ಬಂದದ. ಪರೀಕ್ಷೆ ಮಾಡಿದಂತ 17% ಮಕ್ಕಳಲ್ಲಿ ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಅಂದ್ರೆ ಅಪಧಮನಿ ಒಳಪದ್ರ ಏನಿರ್ತದ ಅದಕ್ಕೆ ಹಾನಿಯಾಗಿರೋದು ಕಂಡು ಬಂದದ. ಈ ಅಧ್ಯಯನ ಏನ್ ಹೇಳ್ತದಪ್ಪ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ತಡೀಲಿಕ್ಕೆ ಜೀವನ ಶೈಲಿಯ ಬದಲಾವಣೆ ಅತ್ಯಗತ್ಯ ಅಂತೇಳಿ ತಿಳಿಸ್ತದೆ.
0: ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಾಗೂ ಕೊಟ್ಟೂರು ತಾಲೂಕಿನ ವಿವಿಧ ಗ್ರಾಮಗಳ ಹೊಲಗಳಿಗೆ ಭೇಟಿ ನೀಡಿದ ಸಚಿವ ಜಮೀರ್ ಅಹಮದ್ ಖಾನ್ ಹಾನಿಗೊಳಗಾದ ಬೆಳೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ತಿಂಗಳ 15ನೇ ತಾರೀಖು ಮುಖ್ಯಮಂತ್ರಿ ಅವರು ರಾಜ್ಯದ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಿದ್ದಾರೆ ಎಂದರು. ಗದಗ್ ಜಿಲ್ಲೆಯಲ್ಲಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವ ಬಸವರಾಜ ರಾಯರೆಡ್ಡಿ, ಪ್ರಾಥಮಿಕ ಅಂದಾಜಿನಂತೆ 164 ಕೋಟಿ ರೂಪಾಯಿ ಮೌಲ್ಯದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಹಾನಿಗೀಡಾಗಿವೆ ಎಂದರು. ಜಿಲ್ಲೆಯ 75% ರೈತರು ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಹೆಸರು ನೋಂದಾಯಿಸಿದ್ದಾಗಿ ತಿಳಿಸಿದರು. ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕು ಬೆಣಚಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಸಚಿವ ಸಂತೋಷ್ ಲಾಡ್ ಅಧಿಕಾರಿಗಳೊಂದಿಗೆ ತೆರಳಿ ಬೆಳೆ ಹಾನಿ ವೀಕ್ಷಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳೆ ಹಾನಿಯ ಸಮಗ್ರ ವರದಿಯನ್ನು 3 ದಿನದ ಒಳಗಾಗಿ ಸಲ್ಲಿಸುವಂತೆ ಸಚಿವ ಲಕ್ಷ್ಮಣ ಸವದಿ ಶಿರಸಿಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿರಾಮ್ಜಿ ಯೋಜನೆಯಡಿ ರಾಯಚೂರು ಜಿಲ್ಲೆಯಾದ್ಯಂತ ಕೂಲಿ ಒದಗಿಸಿ ಗುಳೆ ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗದಲ್ಲಿ ಬೆಳೆಹಾನಿ ಪರಿಶೀಲಿಸಿ ಸುದ್ದಿಗೋಷ್ಠಿ ನಡೆಸಿದರು. ರಾಯಚೂರು ಜಿಲ್ಲೆಯಲ್ಲಿ ಮಳೆ ಅಭಾವದಿಂದಾಗಿ 273,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದರು.

0: ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಪರೀಕ್ಷೆಗೊಳಪಡಿಸಿದ 398 ಅಂತರ್ಜಲ ಮಾದರಿಗಳ ಪೈಕಿ ಶೇಕಡ 45.48% ಮಾದರಿಗಳು ಕಲುಷಿತಗೊಂಡಿದ್ದು, ದಾವಣಗೆರೆ ಸೇರಿದಂತೆ ರಾಜ್ಯದ 27 ಜಿಲ್ಲೆಗಳಲ್ಲಿ ನೈಟ್ರೇಟ್ ಪ್ರಮಾಣ ಅಪಾಯಕಾರಿ ಮಟ್ಟದಲ್ಲಿದೆ ಎಂದು ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರಗಳ ಸಚಿವಾಲಯ ಲೋಕಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ತಿಳಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಶ್ನೆಗೆ ಸಚಿವಾಲಯ ಉತ್ತರಿಸಿದ್ದು, ಕೇಂದ್ರ ಅಂತರ್ಜಲ ಮಂಡಳಿ ನಡೆಸಿರುವ 2025 ವಾರ್ಷಿಕ ಅಂತರ್ಜಲ ಗುಣಮಟ್ಟ ಪರೀಕ್ಷೆಯ ಪ್ರಕಾರ ದೇಶಾದ್ಯಂತ ಸಂಗ್ರಹಿಸಿದ ಅಂತರ್ಜಲ ಮಾದರಿಗಳಲ್ಲಿ ಶೇಕಡ 20.71% ಮಾದರಿಗಳು ನಿಗದಿತ ಮಿತಿಗಿಂತ ಹೆಚ್ಚಿನ ನೈಟ್ರೇಟ್ ಹೊಂದಿವೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಹಿನ್ನೆಲೆ ರಾಜ್ಯಾದ್ಯಂತ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ಪರಿಶೀಲಿಸುವ ಅವಧಿಯನ್ನು ಈ ತಿಂಗಳ 17 ವಿಸ್ತರಿಸಿದ್ದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಕರಡು ಮತದಾರರ ಪಟ್ಟಿ ಈ ತಿಂಗಳ 24 ಪ್ರಕಟವಾಗಲಿದೆ. ಧಾರವಾಡ ಜಿಲ್ಲೆಯಲ್ಲಿ 13,46,193 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದ್ದು, ಈವರೆಗೆ ಶೇಕಡ 83% ಪ್ರಗತಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಶೇಕಡ 99.94% ಗಣತಿ ನಮೂನೆ ಗಣಕೀಕರಿಸಲಾಗಿದೆ. ಬಾಕಿ ಉಳಿದ 518 ಮತದಾರರು ಭರ್ತಿ ಮಾಡಿದ ತಮ್ಮ ಮತದಾರ ಅರ್ಜಿ ನಮೂನೆಗಳನ್ನು ಇಂದು ನೀಡುವಂತೆ ಜಿಲ್ಲಾ ಚುನಾವಣಾಧಿಕಾರಿ ಯಶವಂತ್ ಗುರುಕರ್ ಕೋರಿದ್ದಾರೆ. ವಿಶೇಷ ಅನುದಾನದಡಿ ಕೈಮಗ್ಗ ಕ್ಷೇತ್ರದಲ್ಲಿ ವಸ್ತ್ರ ವಿನ್ಯಾಸ ಅಭಿವೃದ್ಧಿ, ಉತ್ಪನ್ನಗಳ ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್, ಡಿಜಿಟಲ್ ಮಾರುಕಟ್ಟೆ, ಇಕಾಮರ್ಸ್ ಹಾಗೂ ನೇಕಾರರ ವೃತ್ತಿ ಸಾಮರ್ಥ್ಯ ಹೆಚ್ಚಿಸಲು ವಿಶೇಷ ಯೋಜನೆ ಜಾರಿಗೊಳಿಸಲಾಗುವುದು ಎಂದು ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಜರುಗಿದ 12 ರಾಷ್ಟೀಯ ಕೈಮಗ್ಗ ದಿನಾಚರಣೆ ಕಾರ್ಯಕ್ರಮದಲ್ಲಿ 2026 ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ಪ್ರಶಸ್ತಿಗಳನ್ನು ಪ್ರದಾನಿಸಿ ನೇಕಾರರನ್ನು ಗೌರವಿಸಿದರು. ಇಳಕಲ್ ಖಾದಿ ಹತ್ತಿ ಸೀರೆ ಕೈಮಗ್ಗ ನೇಕಾರಿಕೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಸಣ್ಣಪ್ಪ ಜುಂಜಾ ಅವರಿಗೆ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ ನೀಡಿ ಕಾರ್ಯದರ್ಶಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಸಣ್ಣಪ್ಪ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ.
4: 30 ಎಲ್ಕಾರ್ ಸೀರೆ ನೇಯ್ತಾ ಇದ್ವಿ. ನಾವು ಗುಳೇದಗುಡ್ಡದಲ್ಲಿ ಕಣವಿವರ್ಸ್ ಅಂತ ಒಂದು ಸಂಸ್ಥೆ ಇದೆ ರಮೇಶ್, ಅವರಲ್ಲಿ ನಾವು ನೇಯ್ತಾ ಇದ್ವಿ. ಬೆಳೆಸಿದಂತ ನೂಲು ನೈಸರ್ಗಿಕ ಬಣ್ಣ, ಅಡಿಕೆ ಚೊಗರು, ದಾಳಿಂಬೆ ಸಿಪ್ಪೆ, ಮಂಜಿಷ್ಠಾ ಬೇರು, ಚೆಂಡು ಯಾವುದೇ ಕೆಮಿಕಲ್ ಇಲ್ಲದೆ ಕುದಿಸಿ ಡೈಯಿಂಗ್ ಮಾಡಿದಂತ ಇಳಕಲ್ ಸೀರೆ. ಅದು ಆ ನ್ಯಾಚುರಲ್ ಡೈರಿಂಗ್ ಪ್ರಶಸ್ತಿ ಬಂದಿದೆ. ಸೀರೆಯ ತೂಕ ಟೋಟಲ್ 400 ಇದೆ. ಒಂದು ಕಾಟನ್ ಸೀರೆಯಲ್ಲಿ ಅಗ್ನಿ ಕಡಿಮೆ ತೂಕ ಇರುವಂತಹ ಸೀರೆ. ನಮಗೆ 46 ಈಗ 15 ನೈಕಾರಿಕೆ ಪ್ರಾರಂಭ ಮಾಡಿದ್ವಿ. ಪ್ರತಿ ವರ್ಷ ಏನೋ ನೈಕಾರಿಕೆ ಸಹಾಯಧನ ಬರುತ್ತೆ 5,000 ಅಂತ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಧಾರವಾಡದ AIIT ಹಾಗೂ ಬೆಂಗಳೂರು ಹೆಸರಘಟ್ಟದ ಕ್ವಾಂಟಮ್ ಸಿಟಿಯಲ್ಲಿ ಶ್ರೇಷ್ಠತಾ ಕೇಂದ್ರ. ಹುಬ್ಬಳ್ಳಿಯ KMCRI ಬಹುಶಿಸ್ತೀಯ ಸಂಶೋಧನಾ ಕೇಂದ್ರದಲ್ಲಿ ಯುವಜನರ ಹೃದಯದ ರಕ್ತನಾಳಗಳ ಅಡಚಣೆ ಬಗ್ಗೆ ವಿಶೇಷ ಅಧ್ಯಯನ. ನೂತನ ಸಚಿವರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಳೆಹಾನಿ ಪರಿಶೀಲನೆ. ವಿಬಿ ಜಿರಾಮ್ಜಿ ಅಡಿ ಕೂಲಿ ಸೃಜನೆಗೆ ಜಿಲ್ಲಾಡಳಿತಗಳಿಗೆ ನಿರ್ದೇಶನ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಮತಗಟ್ಟೆ ಅಧಿಕಾರಿಗಳ ಮನೆ ಭೇಟಿ 17 ವಿಸ್ತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15.

0: ನಿರೀಕ್ಷಿಸಿ.
1: ಒಲವೇ ಜೀವನ ಸಾಕ್ಷಾತ್ಕಾರ,
2: ಒಲವೇ ಜೀವನ ಸಾಕ್ಷಾತ್ಕಾರ.
0: ಬಾಳ ಬಂಧನದ ಪಯಣದಲ್ಲಿ ಬೆಸೆದ ಬಾಂಧವ್ಯದ ಒಡಲಿನಲ್ಲಿ ಹೃನ್ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
3: ಪ್ರೀತಿನೇ ಆದ್ಯಾಗು ತಂದ ಆಸ್ತಿ ನಮ್ಮ ಬಾಳ್ವೆಗೆ.
0: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
4: ಈ ಬಂಧನ ಜನ್ಮ ಜನ್ಮದ ಅನುಬಂಧನ.
5: ಈಗೊಂದು ಭಾವಗೀತೆಯನ್ನು ಕೇಳೋಣ. ರಚನೆ ಮೋಹಿನಿ ದಾಮ್ಲೆ, ಹಾಡಿದರೆ ವಿನಯ ಪದ್ಯಾಣ.

0: ಭಾವಗೀತೆಯನ್ನ ಕೇಳಿದಿರಿ.
1: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
2: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
3: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
4: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
3: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಟನ್ಸ್ ವ್ಯಾಲಿ, ಮಡಿಕೇರಿ.
5: ಫೋನ್ 222-5571.
6: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
7: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
9: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
10: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
11: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
12: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
13: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
14: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
12: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
15: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
16: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
14: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
12: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
17: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
18: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
12: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734. ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
14: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
12: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದನೇ ಮಾಡೋಣ.
14: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
16: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
19: ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕೊಡಗು ಜಿಲ್ಲೆ, ಇದರ ವಾರ್ಷಿಕ ಮಹಾಸಭೆ ಇದೇ August 9 10 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಸುಧೀರ್ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿಯ ಕಾವೇರಿ ಹಾಲ್ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಲ್ಲದೆ ಜಿಲ್ಲೆಯ ಎಲ್ಲಾ ತಾಲೂಕಿನ ತಹಶೀಲ್ದಾರರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಹೊಸ ಸದಸ್ಯರ ನೋಂದಣಿ ಪ್ರಕ್ರಿಯೆಗಳು ನಡೆಯಲಿವೆ. ಸಂಘದ ಸರ್ವ ಸದಸ್ಯರು ತಮ್ಮ ಕುಟುಂಬ ಸಮೇತರಾಗಿ ಸಭೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ.
12: ನಾನು ಇದುವರೆಗೆ ಈ ಟೇಸ್ಟ್ ನಲ್ಲಿ ನಾಟ್ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
14: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
20: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ, ಬಾಯಲ್ಲಿ ನೀರ್ ಬರುತ್ತೆ.
12: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
21: ಅಭಿಲಾಷ್ ಗ್ರೇಟ್ ಫ್ರೀಡಮ್ ಸೇಲ್ 2026. LED TV, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಗಳ ಖರೀದಿಯ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಹಾಗೂ

0: mega exchange offer. Inverter special rate nalli. Since 1975, Abila store, Viraj Pete.
1: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಟೂ ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, ತ್ರೀ ಡೋರ್ ವಾರ್ಡ್ರೋಬ್ 9,900 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
2: ಜುಲೈ 30 ಮರಣಪಟ್ಟ ಕಡೆತುರು ಗ್ರಾಮತ್ರ ಮಚ್ಚಂಡ ಭೀಮಯ್ಯ ಮುತ್ತು ಐಂಡ ಮಾದ ಕಾರ್ಯ ನಾಳೆ ನಾರಾಜ ಪೊಲಕ 12 ಕಡೆತುರು ಗ್ರಾಮತ್ಲುಳ್ಳ ಒಕ್ಕ ಐನು ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚೆಂಗಾದಿಯಲ್ಲ ಇದನ್ನ ಆಹ್ವಾನ ಜ್ಞಾನ ಮಾಡಿದ ಬರುನುಂದು ಐಂಡ ಪೊಣ್ಣು ಮಚ್ಚಂಡ ಶಾಂತಿ ಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತು.
3: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್ ಮಗುಲ ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ ಜಿಎನ್ಎಂ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ ನಂಬರ್ 9880995502 ಅಥವಾ 9591595370.
4: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಬಿ ಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
5: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
6: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
5: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
7: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ ಗಾಗಿ ಅಡ್ಮಿಷನ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ ಸೌಲಭ್ಯ ಕೂಡ ಲಭ್ಯ. ಕರೆ ಮಾಡಿ 9611555457.
8: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್. ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
9: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
10: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
11: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
10: ಹಾಗಾದ್ರೆ ಇವತ್ತೇ ಹೋಗೋಣ.
12: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲ ನಗರ.
13: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
14: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
13: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
14: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
13: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282. ಕೊಡಗಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಗೋಣಿಕೊಪ್ಪದ ಕಾವೇರಿ ಕಾಲೇಜಿನಲ್ಲಿ 2026-27 ಸಾಲಿನ MCOM ಸ್ನಾತಕೋತ್ತರ ಪದವಿ ವಿಭಾಗಗಳಿಗೆ ಪ್ರವೇಶ ಪ್ರಕ್ರಿಯೆ ಆರಂಭಿಸಲಾಗಿದೆ. ಪ್ರತಿ ವರ್ಷವೂ %100 ಫಲಿತಾಂಶವಿದ್ದು, ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ರ್ಯಾಂಕ್ ಗಳಿಸುತ್ತಿದ್ದಾರೆ. ಉತ್ತಮ ಗುಣಮಟ್ಟದ ಬೋಧನೆ, ಉತ್ತಮ ಗ್ರಂಥಾಲಯ, ಅನುಭವಿ ಉಪನ್ಯಾಸಕರು, SC/ST ಮತ್ತು ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಶುಲ್ಕ ರಿಯಾಯಿತಿ ಇದೆ. SSP ವಿದ್ಯಾರ್ಥಿ ವೇತನ, ಕಾಫಿ ಬೋರ್ಡ್ ವಿದ್ಯಾರ್ಥಿ ವೇತನ ಹಾಗೂ ಇತರೆ ವಿದ್ಯಾರ್ಥಿ ವೇತನಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ. ಇಷ್ಟೇ ಅಲ್ಲದೆ ಪ್ರತಿ ವರ್ಷ ಉದ್ಯೋಗ ಮಾಹಿತಿ ಘಟಕದ ಮೂಲಕ ಕ್ಯಾಂಪಸ್ ಸೆಲೆಕ್ಷನ್ ಏರ್ಪಡಿಸಲಾಗುತ್ತಿದ್ದು, ಈಗಾಗಲೇ ಹಲವು ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಂಪನಿಗಳ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಕ್ರೀಡೆಗೆ ಪ್ರೋತ್ಸಾಹ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸುಸಜ್ಜಿತವಾದ ವಸತಿ ನಿಲಯಗಳ ವ್ಯವಸ್ಥೆ ಇರುತ್ತದೆ. ಕಾಲೇಜಿನ ಶುಲ್ಕವನ್ನು ಕಂತುಗಳಲ್ಲಿ ಪಾವತಿಸಬಹುದು. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಇದೇ August 18 ಒಳಗಾಗಿ ಕಾಲೇಜಿನ ಮುಖ್ಯ ಕಚೇರಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬಹುದಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ Dr. MB ಕಾವೇರಿಯಪ್ಪನವರು ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾವೇರಿ ಕಾಲೇಜು, ಗೋಣಿಗೊಪ್ಪಲು. ಕಚೇರಿ ದೂರವಾಣಿ ಸಂಖ್ಯೆ 08274247262, ಮೊಬೈಲ್ ಸಂಖ್ಯೆ 9448005660 ಅಥವಾ 9449334756.
15: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು

0: ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
1: ಕೊಡಗು

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯಾ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಅಖಿಲ ಅಮ್ಮ ಕೊಡುವ ಸಮಾಜ ಗುಣಿಗೊಪ್ಪ, ಶ್ರೀ ಕೃಷ್ಣ ಅಮ್ಮ ಕೊಡುವ ಸಂಘ ಕೋತೂರು, ಪಿಂಯ ಶ್ರೀ ಅನ್ನಪೂರ್ಣೇಶ್ವರಿ ಮಹಿಳಾ ಸಂಘ ಕೋತೂರು, ಇಂಗಡ ಕೂಟ ಅದನೆಲ್ ಕಕ್ಕಳ ನಮ್ಮೆನ ಇದೇ ಒಯಂಬುದಂಗ್. ನಾಳೆ ನಾರಾಚೆ ಕಾನೂರು VSSN ಸಭಾಬಾಡಿಲ್ ನಡ್ತವ. ಈ ಕಕ್ಕಡ ನಮ್ಮೆಕ್ ಅಮ್ಮ ಕೊಡುವ ಜನಾಂಗ ಬಾಂಧವಂಗ ಏರಕಣಕ್ಕೆ ಬಂತು ಕೂಡಿಯಾಡಿತು ನಮ್ಮೆನ ಯಶಸ್ವಿ ಪಡ್ತಿತ್ತರೊಂದು ಆಯೋಜಕಂಗ ಕಟ್ಟಣಿತು.
3: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಎಂಡೋಸ್ಕೋಪಿ ಅಂದ್ರೆ ಏನು ಅಂಡ್ ಯಾರಿಗೆ ಬೇಕಾಗುತ್ತೆ?
5: ಎಂಡೋಸ್ಕೋಪಿ ಅಂತ ಹೇಳುದು ಜೀರ್ಣಾಂಗದಲ್ಲಿ ಏನಾದ್ರು ತೊಂದರೆ ಇದೆ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಮಾಡುವಂತ ಒಂದು ಸಣ್ಣ ಟೆಸ್ಟ್ ಆಗಿರ್ತದೆ. ಇದರಲ್ಲಿ ಒಂದು ಸಣ್ಣ ಟ್ಯೂಬ್ ಇರ್ತದೆ, ಆ ಟ್ಯೂಬ್ ನಲ್ಲಿ ಒಂದು ಕ್ಯಾಮರಾ ತರ ಇರ್ತದೆ, ಅದನ್ನ ನಮ್ಮ ಉದರ ದರ್ಶಕ ಅಂತೇಳಿ ನಾವು ಹೇಳ್ತೀವಿ. ಅದನ್ನ ಬಾಯಿಯ ಮುಖಾಂತರ ನಾವು ಹಾಕ್ತೀವಿ. ಬಾಯಿಯ ಮುಖಾಂತರ ಹಾಕಿ ನಮ್ಮ ಅನ್ನನಾಳ, ಜಠರ ಮತ್ತು ಸಣ್ಣ ಕರುಳಿನ ಪಾರ್ಟ್ ಗಳನ್ನು ನಾವು ಇದರಲ್ಲಿ ಪರೀಕ್ಷೆಗೆ ಮಾಡ್ತೀವಿ. ಇದರಲ್ಲಿ ನಾವು ಉದಾಹರಣೆಗೆ ಏನಾದರೂ ಹೊಟ್ಟೆಲಿ ಹುಣ್ಣಾಗಿದ್ರೆ ಅಥವಾ ಕರಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಬ್ಲಾಕ್ ಆಗಿದ್ರೆ ಅಥವಾ ಕ್ಯಾನ್ಸರ್ ಇದ್ರೆ ಅಥವಾ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನ ನಾವು ಪತ್ತೆ ಹಚ್ಚಬಹುದಾಗಿದೆ. ಇದು ಯಾರಿಗೆ ಬೇಕಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಪದೇ ಹೊಟ್ಟೆ ನೋವು ಬರುವಂತವರು, ಎದೆ ಉರಿ ಬರುವಂತದ್ದು, ಹೊಟ್ಟೆ ಉರಿ ಬರುವಂತದ್ದು, ಅಥವಾ ವೆಯಿಟ್ ಲಾಸ್ ಆಗಿರುವಂತದ್ದು, ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತುಂಬಾ ವಿಪರೀತ ವಾಂತಿ ಆಗುವಂತದ್ದು, ಇವರಿಗೆ ಮೇಲ್ಗಡೆ ಹೊಟ್ಟೆ ಎಂಡೋಸ್ಕೋಪಿ ಪರೀಕ್ಷೆಯ ಅಗತ್ಯ ಇರ್ತದೆ.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
7: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
2: ಆಕಾಶವಾಣಿ ಮಡಿಕೇರಿ, ಸಮಯ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
8: ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಇಂದು ಭಾಗಿಯಾಗಲಿರುವ ಪ್ರಧಾನಿ ನರೇಂದ್ರ ಮೋದಿ, ಪರಂಪ್ರಜ್ಞಾ ಸೌಲಭ್ಯ ಉದ್ಘಾಟನೆ. 3 ವರ್ಷಗಳಲ್ಲಿ 1,000 ಕಿಲೋಮೀಟರ್ ಕ್ವಾಂಟನ್ ಸಂವಹನ ಸಾಧಿಸಿದ ಭಾರತ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಶ್ಲಾಘನೆ. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ ಕುರಿತ ಅಮೆರಿಕ ಸಂಸದರ ಆಕ್ಷೇಪ ತಿರಸ್ಕರಿಸಿದ ಭಾರತ. ಭೂತಾನ್ ಹಾಗೂ ಶ್ರೀಲಂಕಾದೊಂದಿಗೆ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಗಾಗಿ ಭಾರತ ಬದ್ಧತೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಲ್ಲಿಂದು

0: ಭಾರತದ ಅಶ್ಮಿತಾ ಚಲಿಹ ರಕ್ಷಿತಾ ರಾಮರಾಜ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಷಣ ಮಾಡಲಿದ್ದಾರೆ. ಈ ಸಮಾರಂಭದಲ್ಲಿ ಸ್ನಾತಕ, ಸ್ನಾತಕೋತ್ತರ ಹಾಗೂ 587 ಪಿಎಚ್ಡಿ ಸಂಶೋಧಕರು ಸೇರಿದಂತೆ ಒಟ್ಟು 3,000 ಹೆಚ್ಚು ಪದವೀಧರರು ಭಾಗಿಯಾಗಲಿದ್ದಾರೆ. ಐಐಟಿ ದೆಹಲಿಯ ನಿರ್ದೇಶಕ ರಂಗನ್ ಬ್ಯಾನರ್ಜಿ ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಪ್ರಧಾನಿಯವರು ಸಂಸ್ಥೆಯ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಹಾಗೂ ಪರ್ಫೆಕ್ಟ್ 10 ಚಿನ್ನದ ಪದಕಗಳನ್ನು ಸಾಧಕ ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಲಾಗಿರುವ ಕೃತಕ ಬುದ್ದಿಮತ್ತೆ ಆಧಾರಿತ ಉನ್ನತ ಸಾಮರ್ಥ್ಯದ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂ ಪ್ರಜ್ಞಾ ಅವರನ್ನು ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಈ ಅತ್ಯಾಧುನಿಕ ಸೌಲಭ್ಯವು ಎಐ, ಡೇಟಾ ಸೈನ್ಸ್ ಮತ್ತು ಸುಧಾರಿತ ಸಂಶೋಧನಾ ಕ್ಷೇತ್ರಗಳಲ್ಲಿ ಸಂಸ್ಥೆಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಇದರ ಜೊತೆಗೆ ದೇಶಾದ್ಯಂತ ಇರುವ 18 ರಾಷ್ಟೀಯ ತಂತ್ರಜ್ಞಾನ ಸಂಸ್ಥೆಗಳೊಂದಿಗೆ ಐಐಟಿ ದೆಹಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ರಾಷ್ಟೀಯ ಶೈಕ್ಷಣಿಕ ಹಾಗೂ ಸಂಶೋಧನಾ ಸಹಕಾರ ಜಾಲಕ್ಕೆ ಚಾಲನೆಯನ್ನು ನೀಡಲಿದೆ. ಈ ಒಪ್ಪಂದದಿಂದಾಗಿ ಭಾಗಿದಾರ ಸಂಸ್ಥೆಗಳ ವಿದ್ಯಾರ್ಥಿಗಳು ಮತ್ತು ಬೋಧಕರಿಗೆ ಜಂಟಿ ಸಂಶೋಧನೆ ಹಾಗೂ ಶೈಕ್ಷಣಿಕ ವಿನಿಮಯಕ್ಕೆ ಹೆಚ್ಚಿನ ಅವಕಾಶಗಳು ಲಭ್ಯವಾಗಲಿವೆ. ಪ್ರಸ್ತುತ ಐಐಟಿ ದೆಹಲಿಯು 30 ದೇಶಗಳ ಸಂಸ್ಥೆಗಳೊಂದಿಗೆ 88 ಸಕ್ರಿಯ ಅಂತಾರಾಷ್ಟೀಯ ಒಪ್ಪಂದಗಳನ್ನು ಹೊಂದಿದ್ದು, ಜಾಗತಿಕ ವಿಶ್ವವಿದ್ಯಾಲಯಗಳ ಜೊತೆಗೆ ಶೈಕ್ಷಣಿಕ ಹಾಗೂ ಸಂಶೋಧನಾ ಬಾಂಧವ್ಯವನ್ನು ವೃದ್ಧಿಸುತ್ತಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ರಾಷ್ಟೀಯ ನಗರ ಹಣಕಾಸು ಹಾಗೂ ಅಭಿವೃದ್ಧಿ ನಿಗಮ ಎನ್ಯುಸಿಎಫ್ಡಿಸಿಯ ನೂತನ ಕಚೇರಿಯನ್ನು ಇಂದು ಮುಂಬೈನಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಭಾಗವಾಗಿ ಅವರು ಮಹಾರಾಷ್ಟ್ರದ ರಾಜ್ಯ ನಗರ ಸಹಕಾರ ಬ್ಯಾಂಕ್ ಒಕ್ಕೂಟಗಳು ಮತ್ತು ಜಿಲ್ಲಾ ಸಂಘಗಳ ಪ್ರತಿನಿಧಿಗಳ ಜೊತೆಗೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ ಎನ್ಯುಸಿಎಫ್ಡಿಸಿ ಮತ್ತು ರಾಷ್ಟೀಯ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯದ ನಡುವೆ ತಿಳುವಳಿಕಾ ಒಪ್ಪಂದ ವಿನಿಮಯವಾಗಲಿದ್ದು, ಈ ಸಹಭಾಗಿತ್ವವು ನಗರ ಸಹಕಾರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೈಬರ್ ಭದ್ರತೆ, ತಾಂತ್ರಿಕ ಸಾಮರ್ಥ್ಯ ಹಾಗೂ ಸಾಂಸ್ಥಿಕ ದಕ್ಷತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಬಳಿಕ ಸಚಿವರು ನಗರ ಸಹಕಾರ ಬ್ಯಾಂಕ್ಗಳ ಸೈಬರ್ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭದ್ರತಾ ಕಾರ್ಯಾಚರಣಾ ಕೇಂದ್ರವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕೇವಲ 3 ವರ್ಷಗಳಲ್ಲಿ ಭಾರತ 1,000 ಕಿಲೋಮೀಟರ್ಗೂ ಅಧಿಕ ದೂರದ ಸುರಕ್ಷಿತ ಕ್ವಾಂಟಮ್ ಸಂವಹನವನ್ನು ಸಾಧಿಸುವ ಮೂಲಕ ನಿಗದಿತ ಕಾಲಮಿತಿಗಿಂತ ಮುಂಚಿತವಾಗಿ ಮಹತ್ವದ ಮೈಲಿಗಲ್ಲು ಸ್ಥಾಪಿಸಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದಂತಹ ಡಾಕ್ಟರ್ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 3ನೇ ಭಾರತ ಅಂತಾರಾಷ್ಟೀಯ ಫಿನ್ಟೆಕ್ ಉತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರ, ಹಣಕಾಸು ಸಂಸ್ಥೆಗಳು ಮತ್ತು ತಂತ್ರಜ್ಞಾನ ನವೋದ್ಯಮಗಳ ನಿಕಟ ಸಹಕಾರದಿಂದ ಫಿನ್ಟೆಕ್ ವಲಯ ದೇಶದ ಆರ್ಥಿಕ ಪರಿವರ್ತನೆಯ ಪ್ರಮುಖ ಚಾಲಕ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಕ್ವಾಂಟಮ್ ಮಿಷನ್ ಮೂಲಕ ಕ್ವಾಂಟಮ್ ಕಂಪ್ಯೂಟಿಂಗ್, ಸಂವಹನ, ಕ್ವಾಂಟಮ್ ಸಂವೇದನೆ ಮತ್ತು ಕ್ವಾಂಟಮ್ ಸಾಮಗ್ರಿ ವಿಭಾಗಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ದೇಶ ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಸೈಬರ್ ಭದ್ರತೆ ಮತ್ತು ಬ್ಲಾಕ್ ಚೈನ್ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳ ಆಧಾರದ ಮೇಲೆ ಬುದ್ದಿವಂತ ಮತ್ತು ಸುರಕ್ಷಿತ ಹಣಕಾಸು ಪರಿಸರ ವ್ಯವಸ್ಥೆ ನಿರ್ಮಿಸುವ ಅತ್ಯಗತ್ಯ ವ್ಯವಸ್ಥೆಯಾಗಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟಿಸುತ್ತಿರುವಂತಹ ವಿದ್ಯಾರ್ಥಿ ನಿಯೋಗದೊಂದಿಗೆ ಜಾರ್ಖಂಡ್ ಸರ್ಕಾರ ಮೊದಲ ಹಂತದ ಅಧಿಕೃತ ಮಾತುಕತೆ ನಡೆಸಿದೆ. ನೇಮಕಾತಿ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಮತ್ತು ನಿಷ್ಪಕ್ಷಪಾತ ತನಿಖೆಗೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದು, ಸರ್ಕಾರವನ್ನು ಪ್ರತಿನಿಧಿಸಿದ್ದಂತಹ 4 ಸಚಿವರು ಮತ್ತು ಅಭಿವೃದ್ಧಿ ಆಯುಕ್ತರು ಈ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದ್ದಾರೆ. ಲಿಖಿತ ನಿರ್ಧಾರ ಮತ್ತು ದೃಢ ಕ್ರಮ ಪ್ರಾರಂಭಿಸುವವರೆಗೆ ಧರಣಿ ಮುಂದುವರಿಸುವುದಾಗಿ ತಿಳಿಸಿರುವ ವಿದ್ಯಾರ್ಥಿಗಳು ಇದೇ 10 ಪರಿಹಾರ ಸಿಗದಿದ್ದರೆ ವಿಧಾನಸೌಧ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಸಿದ್ದಾರೆ. ಮತ್ತೊಂದೆಡೆ ಇದೇ 13 ಒಳಗೆ ಸರ್ಕಾರ ಕ್ರಮ ಕೈಗೊಳ್ಳಿದ್ದರೆ ಸಿಬಿಐ ತನಿಖೆಗೆ ಒತ್ತಾಯಿಸುವುದಾಗಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ತಿಳಿಸಿದ್ದಾರೆ. ಪರೀಕ್ಷಾ ಅಕ್ರಮದ ತನಿಖೆ ನಡೆಸುತ್ತಿರುವಂತಹ ಸಿಐಡಿ ಈಗಾಗಲೇ 19 ಜನರನ್ನು ಬಂಧಿಸಿದ್ದು, ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗದ 3 ಹಾಲಿ ಸದಸ್ಯರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ FCRA ಮಸೂದೆಯ ಕುರಿತ ಅಮೆರಿಕದ ಸಂಸದರೊಬ್ಬರು ಎತ್ತಿರುವಂತಹ ಆಕ್ಷೇಪಗಳನ್ನು ಭಾರತ ತಿರಸ್ಕರಿಸಿದೆ. ಶಾಸಕಾಂಗದ ವಿಷಯಗಳು ದೇಶದ ಆಂತರಿಕ ವಿಚಾರವಾಗಿದ್ದು ಈ ಬಗ್ಗೆ ಭಾರತದ ಸಂಸತ್ತು ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸ್ಪಷ್ಟಪಡಿಸಿದ್ದಾರೆ. ಅಮೆರಿಕ ಸೇರಿದಂತೆ ಹಲವು ರಾಷ್ಟಗಳು ವಿದೇಶಿ ಹಣದ ಹರಿವನ್ನು ನಿಯಂತ್ರಿಸುವ ಕಾನೂನುಗಳನ್ನು ಹೊಂದಿವೆ ಎಂಬುದನ್ನು ಅವರು ನೆನಪಿಸಿದ್ದಾರೆ. ಈ ವೇಳೆ ಗಲ್ಫ್ ಪ್ರದೇಶದಲ್ಲಿ ಭಾರತೀಯ ಹಡಗುಗಳು ಮತ್ತು ನಾವಿಕರ ಸುರಕ್ಷತೆಗೆ ಸರ್ಕಾರ ಗರಿಷ್ಠ ಆದ್ಯತೆ ನೀಡಿದ್ದು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವಂತಹ ಸಹಾಯವಾಣಿಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಜಲಮಾರ್ಗಗಳಲ್ಲಿ ನಾಗರಿಕ ಹಡಗುಗಳನ್ನು ಗುರಿಯಾಗಿಸದಂತೆ ಮನವಿ ಮಾಡಿರುವ ಅವರು ಪಾಕಿಸ್ತಾನ, ಟರ್ಕಿ, ಸೌದಿ ಅರೇಬಿಯಾ ಮತ್ತು ಸೊಮಾಲಿಯಾ ನಡುವಿನ ಇತ್ತೀಚಿನ ರಕ್ಷಣಾ ಒಪ್ಪಂದಗಳ ಬೆಳವಣಿಗೆಗಳನ್ನು ಭಾರತ ನಿಕಟವಾಗಿ ಗಮನಿಸುತ್ತಿದೆ ಎಂದು ಹೇಳಿದ್ದಾರೆ. ವಿದ್ಯುತ್ ವಲಯದಲ್ಲಿನ ತಮ್ಮ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ಭಾರತ ಮತ್ತು ಭೂತಾನ್ ಪುನರುಚ್ಚರಿಸಿವೆ. ನವದೆಹಲಿಯಲ್ಲಿ ನಡೆದಂತಹ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಯಲ್ಲಿ ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ಮತ್ತು ಭೂತಾನ್ ಇಂಧನ ಮತ್ತು ನೈಸರ್ಗಿಕ ಸಂಪನ್ಮೂಲ ಸಚಿವರಾದಂತಹ ಲಿಯೋಂಪೋ ಗೆಮ್ ತೆಸ್ಸರಿಂಕ್ ಅವರು ಭಾಗಿಯಾಗಿ ಉಭಯ ದೇಶಗಳ ಇಂಧನ ಪಾಲುದಾರಿಕೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಇದೇ ರೀತಿ ನವದೆಹಲಿಯಲ್ಲಿ ಭಾರತ ಮತ್ತು ಶ್ರೀಲಂಕಾ ಕೂಡ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಸುವ ಕುರಿತು ಸಭೆ ನಡೆಸಿವೆ. ಸಭೆಯಲ್ಲಿ ಶ್ರೀಲಂಕಾ ಇಂಧನ ಸಚಿವರಾದಂತಹ ಅನುರಾ ಕರುಣಾ ತಿಲಕೆ ಹಾಗೂ ಸಚಿವ ಮನೋಹರ್ ಲಾಲ್ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಪ್ರಸ್ತಾಪಿತ ಭಾರತ ಶ್ರೀಲಂಕಾ HVDC ಸಂಪರ್ಕ ಜಾಲ ಮತ್ತು ಸಂಪೂರ್ಣ ಸೌರ ವಿದ್ಯುತ್ ಯೋಜನೆಗಳನ್ನು ಪ್ರಗತಿಯನ್ನು ಪರಿಶೀಲನೆ ಮಾಡಲಾಯಿತು. ಐವರಿ ಕೋಸ್ಟ್ ದೇಶದ 66ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಆಫ್ರಿಕನ್ ರಾಷ್ಟ್ರದೊಂದಿಗಿನ ಭಾರತದ ಸುದೀರ್ಘ ಮತ್ತು ಆತ್ಮೀಯ ದ್ವಿಪಕ್ಷೀಯ ಬಾಂಧವ್ಯವನ್ನು ಸ್ಮರಿಸಿದ ಅವರು ಐವರಿ ಕೋಸ್ಟ್ ಜೊತೆಗಿನ ಸ್ನೇಹ ಸಂಬಂಧಕ್ಕೆ ಭಾರತ ಗರಿಷ್ಠ ಮೌಲ್ಯ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ ಕವಾಯತಿನಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ತುಕಡಿ ಭಾಗಿಯಾಗಿರುವುದು ಎರಡೂ ದೇಶಗಳ ನಡುವಿನ ಸ್ನೇಹ ಮತ್ತು ಸೌಹಾರ್ದತೆಗೆ ಪ್ರತಿಬಿಂಬವಾಗಿದೆ ಎಂದು ಸಚಿವರು ಬಣ್ಣಿಸಿದ್ದಾರೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವಂತಹ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಅಶ್ಮಿತಾ ಚಲಿಹ ಮತ್ತು ರಕ್ಷಿತಾ ರಾಮರಾಜ್ ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ನಿನ್ನೆ ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ರಕ್ಷಿತಾ ಭಾರತದವರೇ ಆದಂತಹ ತಾನ್ವಿ ಶರ್ಮಾ ವಿರುದ್ಧ ಗೆಲುವು ದಾಖಲಿಸಿ ಮುನ್ನಡೆದರೆ ಅಶ್ಮಿತಾ ಚಲಿಹ ಜಪಾನ್ನ ಹಿನಾ ಅಕೇಚಿ ವಿರುದ್ಧ ಗೆಲುವು ದಾಖಲಿಸಿ ಅಂತಿಮ 4ರ ಘಟ್ಟ ಪ್ರವೇಶಿಸಿದರು. ಇನ್ನುಳಿದ ವಿಭಾಗಗಳಲ್ಲಿ ಭಾರತದ ಸವಾಲು ಅಂತ್ಯಗೊಂಡಿದೆ. ದೇಶದ ಹಲವು ಭಾಗಗಳಲ್ಲಿಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದೇಶದ ವಾಯುವ್ಯ, ಈಶಾನ್ಯ, ಮಧ್ಯ, ಪೂರ್ವ, ಪಶ್ಚಿಮ ಮತ್ತು ಪರ್ಯಾಯ ದ್ವೀಪಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗುವ ನಿರೀಕ್ಷೆ ಇದ್ದು ತಗ್ಗು ಪ್ರದೇಶಗಳು ಹಾಗೂ ನೀರು ನಿಲ್ಲುವ ಸೂಕ್ಷ್ಮ ಪ್ರದೇಶಗಳ ಜನರು ಜಾಗರೂಕರಾಗಿರಲು ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಇಂದು ಭಾಗಿಯಾಗಲಿರುವ ಪ್ರಧಾನಿ ನರೇಂದ್ರ ಮೋದಿ ಪರಂಪ್ರಜ್ಞಾ ಸೌಲಭ್ಯ ಉದ್ಘಾಟನೆ. 3 ವರ್ಷಗಳಲ್ಲಿ 1,000 ಕಿಲೋಮೀಟರ್ ಕ್ವಾಂಟಮ್ ಸಂವಹನ ಸಾಧಿಸಿದ ಭಾರತ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಶ್ಲಾಘನೆ. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ ಕುರಿತ ಅಮೆರಿಕದ ಸಂಸದರ ಆಕ್ಷೇಪ ತಿರಸ್ಕರಿಸಿದ ಭಾರತ, ಭೂತಾನ್ ಹಾಗೂ ಶ್ರೀಲಂಕಾದೊಂದಿಗೆ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಗಾಗಿ ಭಾರತ ಬದ್ಧತೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಲ್ಲಿಂದು ಭಾರತದ ಅಶ್ಮಿತಾ ಚಲಿಹ ರಕ್ಷಿತಾ ರಾಮರಾಜ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45. ನಿಧನ ಸುದ್ದಿ. ಹೊದವಾಡ ಕುಂಬಳದಾಳು ಗ್ರಾಮ ಮುಕ್ಕಾಟಿರ ಸಾಬು ಕುಟ್ಟಪ್ಪ ಅಯ್ಯಂಗ 48ನೇ ಬೈತಲು ಕೈಂಜೈರ್ಲು 12 ಮರಣಪಟ್ಟದು. ಮುಕ್ಕಾಟಿರ ಸಾಬು ಕುಟ್ಟಪ್ಪ ಎಂಡ ಆಖಿರಿ ಕಾರ್ಯ ಇಂದು ಮಜ್ಜನ 2 ಕುಂಬಳದಾಳುಳ್ಳ ಒಕ್ಕ ತೂಟುಗಣತ್ತು ನಡಪ. ಕರ್ಣಂಗೇರಿ ಗ್ರಾಮದ ನಿವಾಸಿ ಅಣ್ಣು ಪೂಜಾರಿ ಅವರು ನಿನ್ನೆ ನಿಧನರಾದರು. 69 ವರ್ಷ ಪ್ರಾಯದ ಅಣ್ಣು ಪೂಜಾರಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಸ್ವಗ್ರಾಮದಲ್ಲಿ ನಡೆಯಲಿದೆ.

0: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು. ISO 9001:2015 ಪ್ರಮಾಣಿತ ಬಿಟ್ಟಂಗಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
2: ಕಾರ್ನರ್ ಸೋಫಾ 15,900 ರುಪೀಸ್.
1: ಡೈನಿಂಗ್ ಟೇಬಲ್ 6 ಚೇರ್ ಸೆಟ್ 16,900 ರುಪೀಸ್.
2: 3-ಡೋರ್ ವಾರ್ಡ್ರೋಬ್ 9,500 ರುಪೀಸ್.
1: ಕ್ವೀನ್ ಸೈಜ್ ಕಾಟ್ 14,900 ರುಪೀಸ್.
2: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಪಾಂಡುಗೋಡು ಜಂಕ್ಷನ್, ಬಿಟ್ಟಂಗಾಲ.
3: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS, ಯಾವ

0: chair set 16,900 rupees.
1: 3-door wardrobe 9,500 rupees.
0: Queen size cot 14,900 rupees.
1: North Kerala's biggest furniture manufacturer, Greens Furniture, Palugodu Junction, Vittangala.
2: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯು ಪಿ ಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
3: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
4: ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
5: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಬೆಡ್ರೂಮ್ ಸೆಟ್ ಕೇವಲ 22,900 ರೂಪಾಯಿಗೆ. ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 ವುಡನ್ ಚೇರ್ಸ್ 16,900 ರೂಪಾಯಿಗೆ. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
6: ರೀ, ಮದುವೆ ಫಂಕ್ಷನ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
7: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
6: ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
8: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
10: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
11: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
12: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
13: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
12: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
14: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
15: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
16: ಸಿಜೆ ಬಿಲ್ಡ್ವೇರ್, ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
17: ಎಷ್ಟೊತ್ತಿನಿಂದ
18: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
19: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
18: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
19: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
18: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
20: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
21: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
22: ಸುದ್ದಿ ಸಮಾಚಾರ, ಓದಿಂಡುಳು ಮಲ್ಲೆಂಗಡ, ಜಾಗೃತಿ ಅಯ್ಯಪ್ಪ. ರಾಷ್ಟ್ರೀಯ ಜಂತುಪುಳು ನಿವಾರಣಾ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಇದೇ ಪತ್ತಂಗ ನಡೆಪದುಂಡು. ಒಂದಾಂಜ 19 ವಯತ್ರ ಓಡುದುಳ್ಳ ಎಲ್ಲ ಮಕ್ಕಕ್ಕ ಜಂತುಪುಳು ನಿವಾರಣೆ ಆಲ್ಫಂಡಜೋಲ್ ಪಿಲ್ಸ್ ಕೊಡ್ಕೊಂಡು ಇದತ್ತು ಅರ್ಹ ಮಕ್ಕ ಬಯ್ಯತ್ ಬುಟ್ಟು ಪೋಪಕಾಗಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸಹನಾ ಎಸ್ ಹಾದಿಮನಿಯವು ಅಣ್ಣಚೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲ ನಿನಾಂದು ರಾಷ್ಟ್ರೀಯ ಜಂತುಪುಳು ನಿವಾರಣಾ ನಾಳು ಪಿಂಜ ಮಾಪ್ ಆಫ್ ನಾಳರ ಜಿಲ್ಲಾ ಸಮನ್ವಯ ಸಮಿತಿ ಸಭೆರ ಕುರುವು ಕಾರ್ಯಕ್ಕೆ ವಹಿಸಿ ಬಂದ ಅವು ಸರ್ಕಾರೇತರ ನಿರ್ದೇಶನದ ಪೋಲೆ ಬೋರೆ ಬೋರೆ ಇಲಾಖೆರ ಸಹಕಾರ ಪಡೆದು ಕಾರ್ಯಕ್ರಮ ಅನುಷ್ಠಾನಕ್ಕೆ ಕ್ರಮ ಅಡ್ತವನಕ್ಕೆ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖಾ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತದ. ಕೊಡವ ಸಮಾಜ ಮಡಿಕೇರಿ ಪಿನ ಕೊಡವ ಸಮಾಜ ಪೊಮ್ಮಕಡ ಒಕ್ಕೂಟತ್ರ ಆದ ಮೇಲೆ ಮಡಿಕೇರಿಯ ಎಲ್ಲ ಕೊಡವ ಕೇರಿಕಾರ ಕೂಡಿದ್ದು ನಡೆತುವ ಕಕ್ಕಡ ಒತ್ತೊರ್ಮೆ ಕೂಟ ನಾಳೆ ನಾರಾಚೆ ಮಡಿಕೇರಿ ಕೊಡವ ಸಮಾಜ ಕಟ್ಟಡದ ನಡಪ. ಮುಖ್ಯ ಬೆಂದುವಳಾಯಿತು ಶಾಂತೆಯಂಡ ವೀಣಾ ಅಚ್ಚಯ್ಯ, ಡಾಕ್ಟರ್ ಮುಕ್ಕಟಿರ ಗ್ರೀಷ್ಮ, ಪಿನ ಪೆಮ್ಮಚಂಡ ವಿನೀತಾ ದೇವಯ್ಯ ಕೂಡಿಯಾಡುವುದುಂಡು. ಪಲ್ಲತ್ತರ ಪೈಪೋಟಿ ಪಿನ ಪ್ರದರ್ಶನ ಇಪ್ಪಂದು ಅರಿಚಿಟ್ಟಿತ. ಅಖಿಲ ಕರ್ನಾಟಕ ಮಾಜಿ ಪಟ್ಟಳಕಾರರ ಸಂಘತ್ರ ಕಾಲತ್ರ ಮಹಾಸಭೆ ನಾಳೆ ಪೊಲಕ 10 ಗಂಟೆಗೆ ಮಡಿಕೇರಿಯ ಕಾವೇರಿ ಹಾಲ್ ಸಭಾಬಾಡಿಯಲ್ಲಿ ಜಿಲ್ಲಾಧ್ಯಕ್ಷ ಸುಧೀರೈಂಡ ಕುರುಹುಗಾರಿಕೆಯಲ್ಲಿ ನಡಪ. ಈ ನೆರತು ಜಿಲ್ಲಾಧಿಕಾರಿ ಪಿಂಜ ತಾಲೂಕು ತಹಶೀಲ್ದಾರಂಗ ಕೂಡಿಯಾಡುವ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಮ್ಮಕಡ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ, ಪೊಲೀಸ್ ಇಲಾಖೆ, ಪಿಂಜ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆರ ಕೂಡುಕೂಟದ ಕೊಡಗರಹಳ್ಳಿ ಅಂಗನವಾಡಿ ಕೇಂದ್ರದ ತಾಯಿಯ ಎದೆಹಾಲಿನ ಮಹತ್ವ ಮತ್ತು ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆಯ ಮೀದ ಜಾಗೃತಿ ಕಾರ್ಯಕ್ರಮ ನಡೆದ. ಕಾರ್ಯಕ್ರಮಕ್ಕೆ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ ಸೋಮರಪೇಟೆರ ಮೇಲ್ವಿಚಾರಕಿ ಸಾವಿತ್ರವ ಮೌಳಿಟಿ ತಕ್ಕ ಬರೆದಿದ್ದು ಅವಂಡ ಎದೆಪಾಲರ ಮಹತ್ವ, ಕುನ್ನೀರ ಪೋಷಣೆ, ಪಿನ ಪಾಲನೆ ಮೀದ ಮಾಹಿತಿ ಮಾಡಿಕೊಡ್ತದೆ.

0: ஆதிவாசி ஜனாங்கத்திர சமக்ர அபிவிருத்திக்கு சம்பந்தப்பட்ட யோஜனை நிற்கும் அடித்துள்ளோ சமயத்து பரிணாமக்காரியாய்த்து அனுஷ்டான மாடுவனக்கே சம்பந்தப்பட்ட இலாக்கா அதிகாரியக்கு ஹெச்சுவரி ஜில்லாதிகாரி டாக்டர் சஹனா எஸ் ஹாதிமணி சூச்சனை கொடுத்தது. மடிக்கேரியில் ஜில்லாதிகாரி கச்சேரி சபாவாடையில் நினந்து நடந்த பிஎம் ஜன்மன் பின்னர் டிஏஜி ஜேஜியுஏ யோஜனர அனுஷ்டானத்த பிரகதிர மீத ஜில்லா மட்டத்திர பரிசீலனா சபைர கொருக்காரிக்கு வசித்து தக்கப்பிறந்த அவு இ யோஜனரடி மூல சௌகரிய வசதி குடிப்ப நீர் ரோடு கரண்ட் சிக்ஷண ஆரோக்கிய பின்ன ஜீவனோபாய அபிவிருத்திக்கு சம்பந்தப்பட்ட காமகாரிர பிரகதிர மீத சர்ச்சை மடித்து பாக்கி உள்ள காமகாரின பெரிய தீப்பனக்கே சூச்சனை கொடுத்தது. கொடகு ஜில்லர போரபோர ஜாகத்து நீனாந்துஞ்ச இதே 14 ஹிந்து ஜாகரண வேதிக்கிற ஆதனில் அக்கண்ட பாரத சங்கல்ப நாளர மாறிப்பத்து நடப்பு பஞ்சர மெரவணிகில் சார்வஜனிக ஹிதாசக்தி பின்ன கானூனு சுவவஸ்தின காத்தவ நட்டில் அபகாரி காய்தெரடி 14 கத்தனே மஜன தண்டு கண்டேஞ்ச நடப்பாதிரே 12 கத்தனே ஆயா ஜாகத்திர 1 கிலோமீட்டர் வியாப்தியில் எல்லா கள்ள அங்கடி பாரு ஹோட்டேலு பின்ன போரபோர ஜாகத்தில் கள்ளு மாறாட்டத்தின நிஷேதம் அடித்து ஜில்லாதிகாரி எஸ் ஜி சோம்சேகரவு ஆதேஷ பொருடிச்சிட்டு. கொடகு ஜில்லையில் நினந்து போலக்க 8:30 ஆக்கிரி அன்னைக்கே கஞ்ச 24 24.36 மில்லிமீட்டர் மழையாய்த்து. தாலுக்கு வர விவரம் இன்னே உண்டு. மடிக்கேரி தாலுக்கில் 40.18 மில்லிமீட்டர், விராஜ்பட்டி தாலுக்கில் 22.65 மில்லிமீட்டர், பொன்னம்பேட்டை தாலுக்கில் 22.37 மில்லிமீட்டர், சுமர்பேட்டை தாலுக்கில் 30.40 மில்லிமீட்டர், பின்ன குஷால் நகர தாலுக்கில் 6.20 மில்லிமீட்டர் மழையாய்த்து. இல்லிக்கு பொலக்கத்திர சுத்தி சமாச்சார தீந்தது.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
4: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
5: ಅಖಿಲ ಅಮ್ಮ ಕೊಡುವ ಸಮಾಜ ಗೋಣಿಗೊಪ್ಪ, ಶ್ರೀ ಕೃಷ್ಣ ಅಮ್ಮ ಕೊಡುವ ಸಂಘ ಕೋತೂರು, ಪಿಂಜ ಶ್ರೀ ಅನ್ನಪೂರ್ಣೇಶ್ವರಿ ಮಹಿಳಾ ಸಂಘ ಕೋತೂರು, ಇಂಗಡ ಕೂಟ ಅದನೆಲ್ ಕಕ್ಕಳ ನಮ್ಮೆನ ಇದೇ ಒಯಂಬುದಂಗ್ ನಾಳೆ ನಾರಾಚೆ ಕಾನೂರು VSSN ಸಭಾಬಾಡಿಲ್ ನಡತ್ವ. ಈ ಕಕ್ಕಡ ನಮ್ಮೆಕ್ ಅಮ್ಮ ಕೊಡುವ ಜನಾಂಗ ಬಂದವಂಗ ಏರಕಣಕ್ಕೆ ಬಂತು ಕೂಡಿಯಾಡಿತು ನಮ್ಮೆನ ಯಶಸ್ವಿ ಪಡ್ತಿತ್ತರಳೊಂದು ಆಯೋಜಕಂಗ ಕಟ್ಟಣಿತು.
6: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್, ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
6: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ LED TV ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು, ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ, ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
8: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಅಭಿಲಾಷ್ ಗ್ರೇಟ್ ಫ್ರೀಡಮ್ ಸೇಲ್ 2026. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಖರೀದಿಯ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಹಾಗೂ ಮೆಗಾ ಎಕ್ಸ್ಚೇಂಜ್ ಆಫರ್. ಇನ್ವರ್ಟರ್ ಸ್ಪೆಷಲ್ ರೇಟ್ ನಲ್ಲಿ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.

0: have dialed is currently busy. Kindly try after some time.
1: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900090182.

ಶ್ರೋತೃಗಳೇ, ಈ ಬೆಳಿಗ್ಗೆ 9:05 ಹಾಗೂ 4:00 ಪ್ರಸಾರವಾಗಲಿದೆ ಚಿಣ್ಣರ ಲೋಕ. ಇದರಲ್ಲಿ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಮೊಮ್ಮಗಳಿಗೆ ಹೇಳಿದ ಪುರಾಣ ಕಥೆಗಳು ಮಕ್ಕಳ ಕಥಾ ಸಂಕಲನದ ಓದು ಕೇಳುವಿರಿ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಸಾಹಿತಿ ಹಾಗೂ ಶಿಕ್ಷಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಶ್ರೀಮತಿ ಚಂಪಾ ಡಿಸಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವ ಅಂಶಗಳು, ಈ ಕುರಿತು ಆಯುರ್ವೇದ ತಜ್ಞೆ ಡಾಕ್ಟರ್ ಆಶಾ ಪಾರ್ವತಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ. ಅಪರಾಹ್ನ 3:00 ರೂಪಕ ಕಾಲಗರ್ಭದಲ್ಲಿ ಕಣ್ಮರೆಯಾದ ವೀರವನಿತೆಯರು, ಪ್ರಸ್ತುತಿ ಫ್ಲೋರಿನ್ ರೋಜ್. 3:30 ನಾಟಕ ಅಗ್ನಿಪುತ್ರ ಬಿಸ್ಮಿಲ್, ಮೂಲ ಹಿಂದಿ ವಿನೋದ್ ಕುಮಾರ್, ಕನ್ನಡ ರೂಪಾಂತರ ಮಾಲತಿ ಆರ್ಭಟ್. 5:00 ವ್ಯಕ್ತಿ ವಿಶೇಷ, ವ್ಯಾಪಾರ ಮಾಡುತ್ತಾ ಆಕಾಶವಾಣಿಯ ಮಹತ್ವ ಸಾರುತ್ತಿರುವ ರೇಡಿಯೋ ಅಭಿಮಾನಿ ಮಡಿಕೇರಿಯ ಕೆಎಸ್ ವೆಂಕಟೇಶ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇಂದು 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕರಿಮೆಣಸು ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾಕ್ಟರ್ ತರನಾ ಪೂರ್ಣಚ ಟಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 8:00. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: a bill to sanction Russia and key buyers of its petroleum products, such as China and other countries, claiming that such trade helps fuel the Ukraine war. The bill renamed the Lindsey-Abraham Sanctioning Russia and Iran Act 2026 was approved by the Senate by an 86-11 vote. This bill will allow President Trump's administration to impose 100% tariff on goods from countries that are top five importers of Russian oil and gas. With that, the bill would also extend the expiration date of the Iran Sanctions Act of 1996 till 2031, which penalizes companies that invest in Iran's energy sector. On to sports. In badminton, Indian shuttler Ashmita Chaliha will face compatriot Rakshita Ramaraj in the women's singles semifinals of the Korea Masters Super 300 tournament in Assam this morning. Ashmita Chaliha and Rakshita Ramaraj won their respective quarterfinal matches to advance to the semifinals. Ashmita pulled off the biggest upset of the tournament, defeating top seed and world number 22 Hina Akechi of Japan. Rakshita also rallied from a game down to beat third seed and compatriot Tanvi Sharma to book her place in the last four. At the Asian Youth and Junior Weightlifting Championships in Tashkent, India's Titli Maji clinched silver medal in the women's 45kg category, marking an impressive start for the country. She secured the medal with a total lift of 145kg, comprising 65kg in the snatch and 80kg in the clean and jerk. Parishmita Gogoi finished fourth in the same event. And now for a look at today's newspapers, it's over to Shagun Chopra.
1: Thank you, Anuja. Hindustan Times headline says MEA rebuffs U.S. lawmakers' criticism on FCRA bill, says it's India's internal matter. As part of the center's strategy to counter China's repeated attempts to rename places of the Indian side, Times of India cites, in snub to China, government maps 27 Arunachal border locations with standard names. And finally, the Hindu carries a story marking a major leap in human wildlife conflict management, with AI-driven digital sentries bringing new hope Kerala's high-risk forest zones, repelling wild animals with 100% success rate. And with that, it's back to you, Anuja.
0: Thank you, Shagun. And now, before we end the bulletin, the headlines once again. Prime Minister Narendra Modi to present IIT Delhi's highest honours to meritorious students during convocation ceremony today. UPI transactions to remain free for consumers and small merchants clarifies APEC's digital payments body, PCI. India rejects objections raised by a U.S. lawmaker on proposed FCRA bill, says legislation in country's internal matter. Jharkhand government holds first formal talks with protesting students over alleged irregularities in recruitment examinations. U.S. Senate passes Russia sanctions bill, seeking 100% tariffs over five countries. And heavy to very heavy rainfall likely over East Rajasthan and Odisha today. And with that, we end the morning news. Have a nice day.
2: Ayushwani. ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
3: ಕೇಳುಗರಿಗೆಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಎಂಎ ದಾಸರ್, ಉಪನಿರ್ದೇಶಕ ಆಯುರ್ವೇದ. ಆಯುಷ್ ಪದ್ಧತಿಗಳನ್ನು ಜನಕ್ಕೆ ತಲುಪಿಸುವ ಆಯುಷ್ವಾಣಿ ಕಾರ್ಯಕ್ರಮವನ್ನು ಆಯುಷ್ ಇಲಾಖೆ ವತಿಯಿಂದ ಆಕಾಶವಾಣಿ ಸಹಯೋಗದೊಂದಿಗೆ ಬಿತ್ತರಿಸಲಾಗುತ್ತಿತ್ತು. ಆಯುಷ್ ಪದ್ಧತಿಗಳೆಂದರೆ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ. ಇದರ ಜೊತೆಗೆ ಇನ್ನೂ ಒಂದು ಟಿಬೆಟಿಯನ್ ಪದ್ಧತಿಯಾದಂಥ ಸೋವಾರಿಗಪ್ಪನ್ನು ಸೇರಿಸಿ ಆಯುಷ್ ಪದ್ಧತಿ ಎಂದು ಹೇಳಲಾಗ್ತಿದೆ. ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತ ಕಾರಣ ಈ ಕಾರ್ಯಕ್ರಮವನ್ನು ಈ ವರ್ಷವೂ ಸಹ ಆಯುಷ್ ಇಲಾಖೆಯ ರಾಷ್ಟ್ರೀಯ ಆಯುಷ್ ಅಭಿಯಾನದ ಅಡಿಯಲ್ಲಿ ವರ್ಷ ಪೂರ್ತಿ ಪ್ರಸಾರ ಮಾಡಲು ನಿರ್ಧರಿಸಲಾಗಿದೆ. ಈ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಇರುವ ಆಯುಷ್ ತಜ್ಞರು ಸರಳವಾಗಿ ತಯಾರಿಸಿ ಬಳಸಬಹುದಾದ ಮನೆಮದ್ದುಗಳನ್ನು ತಮಗೆ ತಿಳಿಸಿಕೊಡಲಿದ್ದಾರೆ. ಸಾರ್ವಜನಿಕರು ಪ್ರಾಥಮಿಕ ಚಿಕಿತ್ಸೆಗೆ ಮನೆಮದ್ದುಗಳನ್ನು ಬಳಸಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲು ಇದು ಪ್ರಯೋಜನಕಾರಿಯಾಗಿದೆ. ಇಲ್ಲಿ ಮನೆಮದ್ದು ಅಂತಂದ್ರೆ ಉದಾಹರಣೆಗೆ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಚಳಿಗಾಲದಲ್ಲಿ ಉಪಯೋಗ ಅಂತ ಒಂದು ಬಿಳಿ ಮಲಾಮ್ ಅಂತ ಒಂದು ತಯಾರಿಸ್ತಾರೆ. ಇದಕ್ಕೆ ಮನೆಯಲ್ಲಿರುವ ಕೊಬ್ಬರಿ ಎಣ್ಣೆ, ಜೇನುಮೇಣ ಇವೆರಡೂ ಬಳಸಿ ಹೇಗೆ ಮನೆಮದ್ದು ತಯಾರಿಸಿ ನಾವು ಚಳಿಗಾಲದಲ್ಲಿ ಉಪಯೋಗಿಸಬೇಕು ಅನ್ನೋದನ್ನ ನಮ್ಮ ವೈದ್ಯರು ಸಹ ಹೇಳ್ತಾರೆ. ಇದೇ ರೀತಿಯಾಗಿ ಅನೇಕ ಮನೆಮದ್ದುಗಳನ್ನು ತಮಗೆ

0: ತಿಳಿಸ್ಕೊಡ್ತಾರೆ. ನಮ್ಮ ಆಹಾರದಲ್ಲಿ ವೈವಿಧ್ಯತೆ ಕಡಿಮೆ ಆಗುತ್ತಿರುವುದರಿಂದ ಇಂದು ಬಹುತೇಕರಲ್ಲಿ ಪೋಷಕಾಂಶಗಳ ಕೊರತೆ ಕಂಡುಬರುತ್ತಿದೆ. ಇದಕ್ಕೆಲ್ಲ ಉತ್ತರ ನಮ್ಮ ಸಾಂಪ್ರದಾಯಿಕ ಆರೋಗ್ಯಕರ ಆಹಾರಗಳ ಬಳಕೆಯನ್ನು ಉತ್ತೇಜಿಸುವುದಾಗಿದೆ. ಋತುಗಳಿಗೆ ಅನುಸಾರವಾಗಿ ಸ್ಥಳೀಯವಾಗಿ ದೊರೆಯುವ ಸೊಪ್ಪು, ತರಕಾರಿ ಹಾಗೂ ಹಣ್ಣುಗಳ ಬಳಕೆಯಿಂದ ದೇಹಕ್ಕೆ ಎಲ್ಲಾ ತರಹದ ಪೋಷಕಾಂಶಗಳು ದೊರೆಯುತ್ತವೆ. ಈ ನಿಟ್ಟಿನಲ್ಲಿ ಸರಳವಾಗಿ ತಯಾರಿಸಿ ಬಳಸಬಹುದಾದ ರುಚಿಕಟ್ಟಾದ ಆರೋಗ್ಯಕರವಾದ ಆಹಾರ ಪದಾರ್ಥಗಳನ್ನು ನಮ್ಮ ಆಯುಷ್ ತಜ್ಞರು ಸಾರ್ವಜನಿಕರಿಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿದ್ದಾರೆ. ಇತ್ತೀಚೆಗೆ ಜೀವನ ಶೈಲಿಯಿಂದ ಉಂಟಾಗುವಂತಹ ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಕೀಲು ನೋವುನಂತಹ ಕಾಯಿಲೆಗಳು ಹೆಚ್ಚಾಗುತ್ತವೆ. ಇದೆಲ್ಲದಕ್ಕೂ ಪರಿಹಾರ ನಮ್ಮ ಜೀವನ ಶೈಲಿ ಬದಲಾವಣೆಯಾಗಿದೆ. ಉತ್ತಮವಾದ ಜೀವನ ಶೈಲಿಯ ಮಾಹಿತಿ, ಆರೋಗ್ಯ ನೀಡುವಂತಹ ಆರೋಗ್ಯಕರ ಸಿದ್ಧಾಂತಗಳನ್ನು ಆಯುಷ್ ಪದ್ಧತಿಗಳಲ್ಲಿ ವಿಸ್ತೃತವಾಗಿ ವಿವರಿಸಿದ್ದಾರೆ. ಇಂತಹ ಆರೋಗ್ಯಕರ ಸಿದ್ಧಾಂತಗಳನ್ನು ಸಹ ಆಯುಷ್ ವಾಣಿ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಆಯುಷ್ ವೈದ್ಯರುಗಳು ತಮಗೆ ತಿಳಿಸಿಕೊಡಲಿದ್ದಾರೆ. ಇದಲ್ಲದೆ ವಯೋಸಹಜವಾಗಿ ಬರುವಂತಹ ಕಾಯಿಲೆಗಳಲ್ಲಿ, ಉದಾಹರಣೆಗೆ ಮಲಬದ್ಧತೆ, ಇಂಥ ಕಾಯಿಲೆಗಳಲ್ಲಿ ಅನುಸರಿಸಬೇಕಾದ ಸರಳ ಔಷಧಿಗಳು, ಪಥ್ಯ ಹಾಗೂ ಯೋಗಾಸನಗಳನ್ನು ಸಹ ತಿಳಿಸಿಕೊಡಲಿದ್ದಾರೆ. ಚಿಕ್ಕ ಪುಟ್ಟ ಲಕ್ಷಣಗಳಿಗೆ ಅತಿಯಾದ ಅತಾರ್ಕಿಕವಾಗಿ ಔಷಧಿ ಬಳಕೆಯಿಂದಾಗಿ ಇಂದು ಸಾಕಷ್ಟು ಅಡ್ಡ ಪರಿಣಾಮಗಳು ಕಂಡುಬರುತ್ತವೆ. ನಾವು ಉತ್ತಮ ಆಹಾರ ವಿಹಾರಗಳಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡಲ್ಲಿ ಔಷಧಿಗಳ ಬಳಕೆಯನ್ನು ಕಡಿಮೆ ಮಾಡಿ ರೋಗರಹಿತವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ವಿಧಾನಗಳನ್ನು ಸಹ ಈ ಕಾರ್ಯಕ್ರಮ ಮುಖಾಂತರ ಆಯುಷ್ ವೈದ್ಯಾಧಿಕಾರಿಗಳು ತಮಗೆ ಸರಳವಾಗಿ ವಿವರಿಸಿ ಹೇಳಲಿದ್ದಾರೆ. ಇದರೊಂದಿಗೆ ಸೌಲಭ್ಯಗಳ ಅನುಸಾರವಾಗಿ ಅನುಸರಿಸಬೇಕಾದ ಪಥ್ಯ ಆಹಾರ, ಯೋಗಾಸನಗಳು, ಜೀವನ ಶೈಲಿ, ಸರಳ ಆಹಾರ ಪದ್ಧತಿಗಳು ಇವೆಲ್ಲವನ್ನು ಸಹ ಈ ಕಾರ್ಯಕ್ರಮ ಮುಖಾಂತರ ತಮ್ಮ ಮನೆ ಬಾಗಿಲಿಗೆ ತಲುಪಿಸಲು ಆಯುಷ್ ಇಲಾಖೆ ಈ ಆಯುಷ್ ವಾಣಿ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವೆಲ್ಲ ಮಾಹಿತಿಯೊಂದಿಗೆ ಆಯುಷ್ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ದೊರಕಬಹುದಾದ ಸೇವೆಗಳ ಮಾಹಿತಿಯನ್ನು ಸಹ ಈ ಕಾರ್ಯಕ್ರಮದಲ್ಲಿ ನೀಡಲಾಗುವುದು. ರಾಜ್ಯಾದ್ಯಂತ ಇರುವ 600ಕ್ಕೂ ಹೆಚ್ಚು ಆಯುಷ್ ಚಿಕಿತ್ಸಾ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ಕಾಯಿಲೆಗಳಿಗೆ ಸೂಕ್ತವಾದ ಪರಿಣಾಮಕಾರಿಯಾದ ಚಿಕಿತ್ಸೆ ಲಭ್ಯವಿದ್ದು, ತಾವುಗಳು ಹತ್ತಿರದ ಆಯುಷ್ ಚಿಕಿತ್ಸಾಲಯ ಅಥವಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಸೇವೆಗಳ ಪ್ರಯೋಜನವನ್ನು ಪಡೆಯಬಹುದು. ಹೀಗೆ ಆಯುಷ್ ಇಲಾಖೆಯ ಸಮಗ್ರ ಆರೋಗ್ಯಕರ ಮಾಹಿತಿಯನ್ನು ಈ ಆಯುಷ್ ವಾಣಿ ಕಾರ್ಯಕ್ರಮ ಮೂಲಕ ತಮಗೆ ತಿಳಿಸಲಾಗುವುದು. ವಾರದಲ್ಲಿ 3 ಬಾರಿ ಅಂದರೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಆಕಾಶವಾಣಿಯ ವಾಹಿನಿಗಳಾದ ರಾಜ್ಯವ್ಯಾಪಿ ಪ್ರಸಾರ FM ರೈನ್ಬೋ, ವಿವಿಧ ಭಾರತಿ ವಾಹಿನಿಗಳಲ್ಲಿ ಪ್ರಸಾರ ಆಗುವ ಈ ಕಾರ್ಯಕ್ರಮಗಳನ್ನು ಆಲಿಸಿ ಇಲ್ಲಿ ನೀಡುವ ಮಾಹಿತಿಯನ್ನು ಅಳವಡಿಸಿಕೊಂಡು ಉತ್ತಮ ಆರೋಗ್ಯ ಪಡೆದುಕೊಳ್ಳಬೇಕೆಂದು ಈ ಮುಖಾಂತರ ನಾನು ಕೋರುತ್ತೇನೆ. ನಮಸ್ಕಾರಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಮಾತನಾಡಿದವರು ಡಾಕ್ಟರ್ MA ದಾಸರ್, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:35:25. ಇದೊಂದು ಪ್ರಕಟಣೆ. ಜಿಲ್ಲಾ ಪಂಚಾಯತ್ ಕೊಡಗು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ ಇಲ್ಲಿಂದ ಬಂದ ಪ್ರಕಟಣೆ. ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಂದ 2026-27 ಸಾಲಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ನೀಡಲಾಗುವ ದೂರ ಶಿಕ್ಷಣ ಮಾದರಿಯ ಉಚಿತ ಪದವಿ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಈ ತಿಂಗಳ 10 ತಾರೀಕು ಸೋಮವಾರದವರೆಗೆ ವಿಸ್ತರಿಸಲಾಗಿದೆ. ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು, ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿರಬೇಕು, ಅಂದರೆ ಮುಸ್ಲಿಂ, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ. ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ಒಟ್ಟು ಆದಾಯ 8 ಲಕ್ಷ ಮೀರಿರಬಾರದು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ನಿಯಮಗಳ ಅನುಸಾರ ಕನಿಷ್ಠ ಶೈಕ್ಷಣಿಕ ಅರ್ಹತೆಯನ್ನು ಪಡೆದಿರಬೇಕು, ಸರ್ಕಾರಿ ನೌಕರನಾಗಿರಬಾರದು, ಹಿಂದಿನ ಸಾಲಿನಲ್ಲಿ ಈ ಯೋಜನೆಯ ಅಡಿಯಲ್ಲಿ ಪ್ರವೇಶತೆಯನ್ನು ಪಡೆದಿರಬಾರದು. ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಯಾವುದೇ ಕೋರ್ಸ್ನಲ್ಲಿ ಪ್ರಸ್ತುತ ಪ್ರವೇಶತೆಯನ್ನು ಪಡೆದಿರಬಾರದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ಜಿಲ್ಲಾ ಪಂಚಾಯತ್ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ ಕೊಡಗು ಜಿಲ್ಲೆ. ದೂರವಾಣಿ ಸಂಖ್ಯೆ 0827225528 ಅಥವಾ

0: 2202214 ಪ್ರಕಟಣೆ ಕೇಳಿದರೆ
1: ನಿರೀಕ್ಷಿಸಿ
2: ಒಲವೇ ಜೀವನ ಸಾಕ್ಷಾತ್ಕಾರ
3: ಒಲವೇ ಜೀವನ ಸಾಕ್ಷಾತ್ಕಾರ
1: ಬಾಳ ಬಂಧನದ ಪಯಣದಲ್ಲಿ ಬೆಸಿದ ಬಾಂಧವ್ಯದ ಒಡಲಿನಲ್ಲಿ ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು
3: ಪ್ರೀತಿನೇ ಆದ್ಯಾಗ ತಂದ ಆಸ್ತಿ ನಮ್ಮ ಬಾಳ್ವೆಗೆ
1: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ
4: ಈ ಬಂಧನ ಜನ್ಮ ಜನ್ಮದ ಅನುಬಂಧನ
1: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ ನಿರೀಕ್ಷಿಸಿ

0: ಪ್ರಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ನಾಳೆ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
1: ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ.
2: ನಿನ್ನ ನೀನು ಮರೆತರೇನು ಸುಖವಿದೆ.
0: ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281219. ಕೋಡ್ ಸಂಖ್ಯೆ 08272. ಕಾರ್ಯಕ್ರಮ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಟ್ಯೂನ್ ಮಾಡಿ 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಶ್ರೋತೃಗಳೇ ಭಾಗವಹಿಸ್ತಿರಲ್ಲ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ.
1: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಉಲ್ಟಾ ಪಲ್ಟಾ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಡಿದ ಗೀತೆ, ಸಂಗೀತ ವಿ ಮನೋಹರ್, ಇದು ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ.

ಈಗ ಕೇಳಿ ಸ್ವಾತಿ ಮುತ್ತು ಚಿತ್ರಕ್ಕಾಗಿ ರಾಜೇಶ್ ಹಾಗೂ ಚಿತ್ರ ಹಾಡಿದ ಗೀತೆ. ಸಂಗೀತ ರಾಜೇಶ್ ರಾಮನಾಥ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 8:50 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮನದಾಟಗಳ ತಾನೇ ನೋಡುತ್ತ ನಗುವ, ತನ್ನೊಳಗೆ ತಾನಿರುವ ರಾಧವಲು ಬಾಳ್ವ. ತನ್ನ ಮನದಾಟಗಳ ತಾನೇ ನೋಡುತ್ತ ನಗುವ, ತನ್ನೊಳಗೆ ತಾನಿರುವ ರಾಧವಲು ಬಾಳ್ವ. ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ ಧನ್ಯತೆಯ ಕಂಡವನು ಮಂಕುತಿಮ್ಮ. ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ ಧನ್ಯತೆಯ ಕಂಡವನು ಮಂಕುತಿಮ್ಮ.

ಇಲ್ಲಿ ಆಲ್ ಅಲೋನ್ ವಿತ್ ದಿ ಎಂಟೈರ್ ಮಾಬ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ಜನ ಗಲಾಟೆ ಧಾವಂತ ಸುತ್ತಮುತ್ತ ಜನ ಇದ್ದರೂ ಕೂಡ ನೀನು ಒಂಟಿಯಾಗಿರ್ತೀಯ, ನಿನ್ನ ಅಂತರಂಗ ಬೇರೆ ಏನನ್ನು ಯೋಚನೆ ಮಾಡ್ತಾ ಇರುತ್ತೆ, ಅಥವಾ ನೀ ಧ್ಯಾನ ಮಾಡ್ತಾ ಇರ್ತೀಯ ಅಂತ ತಿಳ್ಕೊಳ್ತೀಯ, ಲೋಕದ ವಿಚಾರವನ್ನೇ ಚಿಂತೆ ಮಾಡ್ತಾ ಇರ್ತೀಯ ನೀನು. ಇದು ಗುಣ. ತನ್ನ ಮನದಾಟಗಳ ತಾನೇ ನೋಡುವ ನಗುವ. ಇಲ್ಲಿ ನೋಡಿ, ನಾವು ಒಬ್ಬರೇ ಅಂತ ತಿಳ್ಕೊಳ್ಳೋದು ಬೇಡ. ನಮ್ಮ ಅಂತರಂಗ ಒಂದಿದೆ ರೀ, ಚಿಂತನ ಅಂತ ಒಂದಿದೆ, ಮನಸ್ಸು ಅಂತ ಒಂದಿದೆ, ನಮ್ಮ ಇಂದ್ರಿಯಗಳಿವೆ, ಅವುಗಳ ಜೊತೆನೂ ಇರ್ಬೋದಲ್ವಾ. ತನ್ನ ಮನದ ಆಟಗಳು ಅದನ್ನು ತಾನೇ ನೋಡಿ ನಗುವ ಒಂದು ಗುಣ ನಾವು ಬೆಳೆಸ್ಕೊಳ್ಬೇಕು. ನಾವು ಮಾಡಿದ ಕಾರ್ಯಗಳಿದೆಯಲ್ಲ, ಸುಮ್ಮನೆ ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಡಿವಿಜಿಯವರು ಹೇಳ್ತಾ ಇದ್ರು, ರಾತ್ರಿ ಮಲಗೋಕೆ ಮುಂಚೆ ಬೆಳಗ್ಗಿಂದ ನಡೆದ ಘಟನೆಗಳನ್ನೆಲ್ಲ ಜ್ಞಾಪಿಸ್ಕೊಳ್ಳಿ, ನಿಮಗೆ ನಗು ಬರುತ್ತಾ ಇಲ್ವೋ? ತನ್ನ ಮನದ ಆಟಗಳ ತಾನೇ ನೋಡುತ್ತಾ ನಗುವ. ಆಮೇಲೆ ಎರಡನೇದು, ನಿಮಗೆ ಬೇಜಾರಾದರೆ ಇಬ್ಬರಾಗಿ ನೀವು ತನ್ನೊಳಗೆ ತಾನು ಇರುವರಾದ ಒಲು ಬಾಳ್ವಾ. ಇದರ್ಥ ಏನು ಅಂದರೆ, ಬಿಹೈಂಡ್ ಎವರಿ ಕ್ರಿಟಿಕ್ ದೇರ್ ಇಸ್ ಎ ಪೊಯೆಟ್ ಅಂತ ಒಂದು ಮಾತುಂಟು. ಪೊಯೆಟ್ ಹಿಂದೆ ಕ್ರಿಟಿಕ್ ಇರ್ತಾನೆ, ಕ್ರಿಟಿಕ್ ಹಿಂದೆ ಅಂದರೆ ನಾವು ಪದ್ಯ ಬರೆಯುವಾಗ ನಮ್ಮ ಅಂತರಂಗದಲ್ಲಿ ವಿಮರ್ಶಕನೂ ಇರ್ತಾನೆ. ಇನ್ನೊಬ್ಬರು ಸೃಷ್ಟಿ ಮಾಡ್ಕೊಳ್ಬೇಕು ನಾವು. ತನ್ನೊಳಗೆ ತಾನು ಇರುವರಾದ ಒಲು ಬಾಳ್ವಾ, ತನ್ನಲ್ಲಿಯೇ ತಾನು ಇಬ್ಬರು ಅನ್ನೋ ಭಾವನೆ, ಅಂದರೆ ಸಾಕ್ಷಿ ಪ್ರಜ್ಞೆ ಅಂತ ಕರೀತಾರೆ ಡಿ ವಿ ಜಿಯವರು ಇದನ್ನು. ಹೊರಗಿನಿಂದ ನೋಡೋ ಗುಣ ಬರಬೇಕ್ರಿ ನಿಮಗೆ, ಕಿಟಕಿಯಿಂದ ನೋಡುವಂಥ ಗುಣ ಬರಬೇಕು. ನಿಮ್ಮನ್ನೇ ನಿಮ್ಮ ಕಿಟಕಿಯಿಂದ ನೋಡಿಕೊಡಿ, ನೀವೇನು ಮಾಡ್ತೀರಿ ಅಂತ ಅಂದ್ಕೊಳ್ತಾರೆ. ಚಿನ್ಮಾತ್ರವನು ಬೇರೆ ಬಗೆದು ಭಾವಿಪ ಚತುರ ಧನ್ಯತೆಯ ಕಂಡವನು. ಇನ್ನೊಬ್ಬ ಚತುರ ಏನು ಅಂದರೆ, ಚಿನ್ಮಾತ್ರ ಅಂದರೆ ಜ್ಞಾನ ಸ್ವರೂಪ, ಬುದ್ಧಿಗೋಚರವಾದದ್ದು, ದೇಹಗೋಚರವಾದದ್ದು, ದೇಹ ಕಾಣುತ್ತೆ ನಿಮ್ಗೆ ಅದರದ್ದು. ಆ ಚಿನ್ಮಾತ್ರವನು ಬೇರೆ ಬಗೆದು ಅದೇ ಬೇರೆ ಅದೇ ಬೇರೆ ಅಂತ ಭಾವಿಸಿ ಯೋಚನೆ ಮಾಡುವಂತಹ ಚತುರ ಧನ್ಯತೆಯ ಕಂಡವನು ಅವನು. ಆ ನಿಜವಾಗಿ ಚತುರ ಆ ಧನ್ಯತೆಯನ್ನು ಕಂಡವನೇ ಚತುರ ಅಂತ ಹೇಳಬೇಕು. ಅಂದರೆ ನಿಮ್ಮಲ್ಲೇ ಒಂದಾಗಿ, ನಿಮ್ಮಲ್ಲೇ ಎರಡಾಗಿ, ಎರಡರಲ್ಲೂ ಒಂದನ್ನೇ ನೋಡುವಂತಹ ಒಂದು ಗುಣ ಇವರದ್ದು.

ಮಾನವದೊಂದು ಕಲೆ ಕಲೆಯ ಕಲಿಸುವುದೆಂತು ಸಾವಿರದ ನಿಯಮಯುಕ್ತಿಗಳ ನೊರೆದೊಡೆಯುಂ. ಜೀವನವದೊಂದು ಕಲೆ ಕಲೆಯ ಕಲಿಸುವುದೆಂತು ಸಾವಿರದ ನಿಯಮಯುಕ್ತಿಗಳ ನೊರೆದೊಡೆಯುಂ. ಆವುದು ಕುಶಲತೆಯ ದ್ವಂದಿರದೆ ಜಯವಿರದು ಆ ವಿವರ ನಿನ್ನೊಳಗೆ ಮಂಕುತಿಮ್ಮ. ಆವುದು ಕುಶಲತೆಯ ದ್ವಂದಿರದೆ ಜಯವಿರದು ಆ ವಿವರ ನಿನ್ನೊಳಗೆ ಮಂಕುತಿಮ್ಮ.

ಕಾಸ್ಟ್ ಆಫ್ ಲಿವಿಂಗ್ ಅಂತ ಹೇಳಿದೆ. ಹಾಗೆ ಮೂರ್ನಾಲ್ಕು ಪದ್ಯಗಳನ್ನು ಹೇಗೆ ಬುದ್ಧಿವಂತನಾದವನು ತನ್ನನ್ನು ಪ್ರತ್ಯೇಕಿಸಿಕೊಂಡು ನೋಡುವ ಗುಣ ಪಡ್ಕೊಳ್ತಾನೋ ಹಾಗೆ ಬದುಕೇ ಒಂದು ಕಲೆ ಅಂತಾರೆ. ಭಾಳ ಸೊಗಸಾದ ಪದ್ಯ ಇರಬೇಕು. ಜನ ಹೇಳಿದ್ದಾರೆ ಇದನ್ನು, ನೀವು ಕೇಳ್ತಾನೆ ಇರ್ತೀರಿ ಆಗಾಗ. ಜೀವನವದೊಂದು

0: ಕಲೆ, ಬದುಕು ಅನ್ನೋದು ಶಾಸ್ತ್ರ ಅಲ್ಲಪ್ಪ. ಈ ಶಾಸ್ತ್ರದಲ್ಲಿ ಏನಿದೆ ಅಂದರೆ ಇದು ಹೇಗೆ ನಡಿಬೇಕು, ಹಾಗೆ ಇರಬೇಕು, ಹೇಗೆ ಕ್ರಮಿಸಬೇಕು ಅನ್ನೋ ವಿಚಾರ ಇರುತ್ತೆ. ಅಲ್ಲ, ನಡೆಯುವಾಗ ಬೇರೆ ಅಂಶ. ಮ್ಯಾಪಲ್ಲಿ ನೋಡಿಬಿಟ್ರೆ ಊರು ಬಹಳ ಲಕ್ಷಣವಾಗಿ ಕಾಣುತ್ತೆ, ಒಂದು ಬ್ರಿಡ್ಜ್ ಕೂಡ ಬಹಳ ಸರಳವಾಗಿ ಕಾಣುತ್ತೆ. ಆದರೆ ಜೀವನ ಅನ್ನೋದು ಒಂದು ಕಲೆ. ಈ ಕಲೆಯ ಕಲಿಸುವುದೆಂತು ಹೇಗಪ್ಪ ಹೇಳ್ಕೊಡೋದಿದ್ದೀನ? ಒಂದು ಅಡುಗೆ ವಿಚಾರ ಇದೆಯಲ್ಲ, ಉಪ್ಪು. ಹೆಣ್ಮಕ್ಳು ನೋಡಿ ಅಡುಗೆ ಮಾಡುವಾಗ ಎಷ್ಟು ಉಪ್ಪು ಹಾಕ್ತಾರೆ, ಎಷ್ಟು ಖಾರ ಹಾಕ್ತಾರೆ ಅಂದರೆ ಅವರೇನು ಚಮಚದಲ್ಲಿ ಹಾಕೋದಿಲ್ಲ, ಕೈಯಿಂದ ತೆಗೆದು ಹಾಕ್ತಾರೆ ಉಪ್ಪನ್ನು, ಎಲ್ಲವನ್ನ ಹಾಕ್ತಾರೆ. ಕೈ ತೂಕ ಬಾಯಿ ಬಣ್ಣ ಅಂತಾರೆ ಇದಕ್ಕೆ. ಇದು ಶಾಸ್ತ್ರದ ವಿಷಯ ಅಲ್ಲ, ಕಲೆಯ ವಿಷಯ. ಅದೊಂದು ಕಲೆ. ಸಾವಿರದ ನಿಯಮ ಯುಕ್ತಿಗಳನ್ನು ಹೊರೆದಡೆಯುಂ, ನೀನು ಬೇಕಾದ್ರೆ ಅದಕ್ಕೆ ನೂರೆಂಟು ಹೇಳು. ಈಜಬೇಕಾದ್ರೆ ನೀನು ನೀರಿಗಿಳಿಬೇಕೋ, ಅದು ಕೈ ಬಡಿಬೇಕೋ, ಮುಂದೆ ಹೋಗಬೇಕೋ ಅಂತ ಶಾಸ್ತ್ರ ಹೇಳಿದ್ರೂ ಕೂಡ ನಿಮಗೆ ನಿಜವಾಗಿ ಅದು ಶಾಸ್ತ್ರವಾಗುತ್ತೆ ಹೊರತು ಕಲೆ ಆಗೋಲ್ಲ. ನೀರಿಗೆ ಬಿದ್ದುಬಿಡಬೇಕು, ಆವಾಗ ನೀವು ಹೇಳ್ತೀರಲ್ಲ ಅದು ಒಂದು ಕಲೆ. ಅಂದರೆ ಬದುಕಿನ ಸಾರವನ್ನು, ಶಾಸ್ತ್ರದ ಹೃದಯವನ್ನು ಅರ್ಥ ಮಾಡಿಕೊಂಡು ತನ್ನ ರೀತಿಯಲ್ಲಿ ನಡೆಯುವಂಥ ಒಂದು ಗುಣ, ಅದೇ ಕಲೆ. ಆವುದು ಕುಶಲತೆಯ ಹೊಂದಿರದೆ ಜಯವಿರದು. ನೀವು ಏನೇ ಮಾಡಿ, ಎಲ್ಲರೂ ಮಾಡಿದಂತೆ ಮಾಡಿ, ಆದರೆ ಯಾವುದೋ ಕುಶಲತೆ ಹೊಂದಿರದೆ, ಯಾವುದೋ ಒಂದು ಹೆಣ್ಣುಮಕ್ಕಳು ಅಡುಗೆ ಮಾಡೋ ರೀತಿಯಲ್ಲಿ ನೋಡಿ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರುಚಿ. ಹೇಗೆ ಸಾಧ್ಯ ಆಯ್ತು ಅವರಿಗೆ? ಯಾಕೆಂದರೆ ಯಾವುದೋ ಕುಶಲತೆ ಹೊಂದಿದೆ. ಲೋಕದಲ್ಲಿ ಪ್ರತಿಯೊಂದು ಕೂಡ ಒಂದನ್ನು ಒಳಗಡೆ ಎಲ್ಲೋ ಒಂದು ಕಡೆ ಕೂತಿರುತ್ತೆ, ಅದು ಅಂತ ಅರ್ಥ ಮಾಡ್ಕೋಬೇಕು. ಹುಡುಗಿ ಪದಾರ್ಥ ಅದು ಅಕ್ಕಿ ಗೋಧಿ ಬೇಳೆ ಅದನ್ನೇ ಉಪಯೋಗಿಸ್ತಾಳೆ, ಆದರೆ ಅವಳು ಮಾಡೋ ಅಡುಗೆಯಲ್ಲಿ ಏನೋ ಒಂದು ಕುಶಲತೆ ಇರುತ್ತಲ್ಲ, ಅದು ಅಂತಃಕರಣ ಅವಳದ್ದು. ಅವಳ ಕೈಗುಣ, ಕೈಗುಣ ಅಂತ ಡಾಕ್ಟ್ರಿಗೆ ಹೇಳ್ತೀವಲ್ಲ, ಕೈಗುಣ ಅಲ್ಲ ನಿಜ, ಅಂತಃಕರಣದ ಗುಣ. ಆ ವಿವರ ನಿನ್ನೊಳಗೆ ಅಂದರೆ ಬದುಕಿನಲ್ಲಿ, ಬದುಕನ್ನು ಶಾಸ್ತ್ರ ಮಾಡಿಕೊಳ್ಳದೆ ಕಲೆಯಾಗಿ ಮಾಡಿಕೊಳ್ಳುವಂತಹ ಒಂದು ಒಳಗುಣ ಇದೆಯಲ್ಲ, ಆ ಪರಿಪಾಕ ಇದೆಯಲ್ಲ, ಆ ಕಾರ್ಯಸತ್ವ ಇದೆಯಲ್ಲ, ಅದು ಮಾತ್ರ ನಿನ್ನದಾಗಬೇಕು.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:35. ಇದೊಂದು ಪ್ರಕಟಣೆ. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಚೈನ್ಗೇಟ್ ಹತ್ತಿರ, ಮೈಸೂರು ರಸ್ತೆ, ಮಡಿಕೇರಿ. ಇಲ್ಲಿಂದ ಬಂದ ಪ್ರಕಟಣೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ವತಿಯಿಂದ ಅಕ್ಟೋಬರ್ 1ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ರಾಜ್ಯ ಮಟ್ಟದಲ್ಲಿ ಆಚರಿಸುವ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಶಿಕ್ಷಣ, ಸಾಹಿತ್ಯ, ಕಲೆ, ಕಾನೂನು, ಕ್ರೀಡೆ ಮತ್ತು ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಸಮಾಜ ಸೇವೆ, ಈ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಹಿರಿಯ ನಾಗರಿಕರಿಗೆ ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಸಂಸ್ಥೆಗೆ ಪ್ರಶಸ್ತಿಯನ್ನು ನೀಡಲಾಗುವುದು. ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ನಾಗರಿಕರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳಿಗೆ ನೀಡುವ ಪ್ರಶಸ್ತಿಗಾಗಿ ಅರ್ಜಿಯನ್ನು ಹೊಂಸಲಾಗಿದೆ. ನಿಗದಿತ ಅರ್ಜಿ ನಮೂನೆಯನ್ನು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಮಡಿಕೇರಿ ಇಲ್ಲಿಂದ ಪಡೆದು ಕನ್ನಡ ಭಾಷೆಯಲ್ಲಿ ಭರ್ತಿ ಮಾಡಿರುವ ಅರ್ಜಿಯನ್ನು ಎಲ್ಲ ದಾಖಲಾತಿಗಳೊಂದಿಗೆ ದ್ವಿಪ್ರತಿಯಲ್ಲಿ ಈ ತಿಂಗಳ 24ರ ಸಂಜೆ 5 ಗಂಟೆಯ ಒಳಗಾಗಿ ಕಚೇರಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ತಡವಾಗಿ ಬಂದ ಪ್ರಸ್ತಾವನೆಯನ್ನು ಪರಿಗಣಿಸಲಾಗುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ

5829 ಸಂಪರ್ಕಿಸಬಹುದು ಅಥವಾ ಕಚೇರಿಯನ್ನು ಸಂಪರ್ಕಿಸುವಂತೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಕೊಡಗು ಜಿಲ್ಲೆ ಮಡಿಕೇರಿ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

0: ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ
1: ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು?
2: ತಡೆಯೊಟ್ಟಿರೋ ಅಣ್ಣ ತಡೆಯೊಟ್ಟಿರೋ.
0: ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ.
2: ಓಡುವ ನೀರನ್ನು ನಡೆಯುವ ಹಾಗೆ
1: ಮನೆ ಕಚೇರಿ ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ.
2: ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ
0: ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ.
3: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಐಬಿಎಸ್ ಅಂದ್ರೆ ಏನು?
4: ಐಬಿಎಸ್ ಅಂತ ಹೇಳೋದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಒಂದು ಬಹಳವಾದ ಮುಖ್ಯವಾದ ಒಂದು ಸಮಸ್ಯೆ ಆಗಿದೆ. ಭಾರತ ದೇಶದಲ್ಲಿ ಅರೌಂಡ್ 30% ಆಫ್ ಪೀಪಲ್ ಗೆ ಈ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತಂದ್ರೆ, ಒಬ್ಬ ರೋಗಿಗೆ ಪದೇ ಪದೇ ಮಲ ವಿಸರ್ಜನೆ ಮಾಡ್ಬೇಕಂತ ಅನಿಸ್ತಾ ಇರೋದು, ಅಥವಾ ಕೆಲವೊಮ್ಮೆ ಮೋಷನ್ ಸರಿಯಾಗಿ ಪಾಸ್ ಆಗದೆ ಇರುವಂತದ್ದು, ಪಟ್ಟು ಉಬ್ಬರ್ಸ್ಕೊಂಡಾಗಿರೋದು, ಯಾವಾಗಲೂ ಗ್ಯಾಸ್ ತುಂಬಿದೆ ಅಂತ ಹೇಳುವಂತದ್ದು, ಅಥವಾ ಸಣ್ಣದಾಗಿ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇರುವಂತದ್ದು, ಏನೋ ಒಂಥರ ಕಿರಿಕಿರಿ ಹೊಟ್ಟೆಗೆ ಸಂಬಂಧಪಟ್ಟಾಗ ಕಿರಿಕಿರಿ ಆಗುವಂತದ್ದು, ಇದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳು ಇರುವುದಿಲ್ಲ. ಕೆಲವೊಮ್ಮೆ ಪೋಸ್ಟ್ ಇನ್ಫೆಕ್ಷಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕೆಲವೊಮ್ಮೆ ತುಂಬಾ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ, ಅಥವಾ ಆಹಾರದಲ್ಲಿ ತುಂಬಾ ವಿಪರೀತವಾಗಿ ಔಟ್ ಸೈಡ್ ಫುಡ್ ಗಳನ್ನು ತೆಗೆದುಕೊಳ್ಳೋದು, ಪ್ರೊಸೆಸ್ಡ್ ಫುಡ್ ತಗೊಳ್ಳುವರಲ್ಲಿ ಈ ರೀತಿಯ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ಸ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
9: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
10: ಈಗ ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
11: ಬೆಳಿಗ್ಗೆ 4 ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
12: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
13: 16-70 ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
14: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ
15: ಮೊಮ್ಮಗಳಿಗೆ ಅಜ್ಜ ಹೇಳಿದ ಪುರಾಣ ಕಥೆಗಳು,
14: ಮಕ್ಕಳ ಕಥಾ ಸಂಕಲನದ ಓದು, ಚಿನ್ನರ ಕಥಾಲೋಕ.

0: ಯಾವ ತರ ಕತೆ ಹೇಳು ಅಂತಿದ್ಯಾ?
1: ಅಜ್ಜಿ, ಲಕ್ಷ್ಮಿ, ಸರಸ್ವತಿ, ಕೃಷ್ಣ, ಗಣಪ ಅದೆಲ್ಲ ಬರುತ್ತಲ್ಲ, ಆ ಕತೆ ಹೇಳಜ್ಜಿ.
0: ಓಹೋ, ಪುರಾಣದ ಕತೆಗಳ?
1: ಹೌದು.
0: ನೋಡು ಮಗು, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಬರ್ತಿದೆ ಅನ್ಸುತ್ತೆ. ಕೇಳು ಕೇಳು, ಅಲ್ಲಿ ಕೇಳು.
1: ಅಜ್ಜಿ, ಯಾವ ಆಕಾಶವಾಣಿ ಅಜ್ಜಿ?
0: ಒಂದು ಸೊನ್ನೆ ಮೂರು ಪಾಯಿಂಟ್ ಒಂದು ಅಂದ್ರೆ 103.1 ಅಂತ ಇದೆ ಅಲ್ಲ, ಅಲ್ಲಿ ಹಾಕು. ಸರಿಯಾಗಿ ತಿರುಗಿಸು ಮಗು, ಕೇಳು. ಪುರಾಣದ ಕಥೆಗಳು
2: ಮಕ್ಕಳ
0: ಕಥಾ ಅಜ್ಜ ಮೊಮ್ಮಗಳಿಗೆ ಹೇಳ್ತಿದ್ದಾನೆ, ಅದನ್ನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ನಿಮ್ಮಂತ ಮಕ್ಕಳಿಗೆ ಕೇಳಿಸ್ತಾ ಇದ್ದಾರೆ. ಕೇಳು, ಗಮನ ಇಟ್ಟು ಕೇಳು. ಮತ್ತೆ ನನಗೆ ಸ್ವಲ್ಪ ಕೆಲಸ ಇದೆ. ಗೋವುಗಳಿಗೆ ಮೇವು ಹಾಕಬೇಕು. ಹಸುಗಳು ಹಸಿವೆಯಿಂದ ಬಳಲ್ತಾ ಇದ್ದಾವೆ. ಇರು, ಬಂದೆ. ಕೇಳ್ತಾ ಇರೋ
3: ಚಿನ್ನರ ಕಥಾಲೋಕ. ಪ್ರೀತಿಯ ಮಕ್ಕಳೇ, ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮಕ್ಕಳೇ, ಹೇಗಿದ್ದೀರಾ? ತುಂಬಾ ದಿನ ಆಯ್ತು ಅಂತ ನಿಮ್ಮೆಲ್ಲರಿಗೆ ಬೇಸರನಾ? ಇಲ್ವಲ್ಲ, ಎರಡನೆಯ ಶನಿವಾರ ಇವತ್ತು. ಕಳೆದ ತಿಂಗಳು 4ನೇ ಶನಿವಾರ ಪ್ರಸಾರ ಆಗಿತ್ತು ಅಲ್ವಾ? ನೆನಪಾಯ್ತಾ? ಇವತ್ತು ಅಜ್ಜ ಯಾವ ಕಥೆಗಳನ್ನ ಮೊಮ್ಮಗಳಿಗೆ ಹೇಳಿದ್ದಾನೆ? ಮೊಮ್ಮಗಳು ಆಕಾಶವಾಣಿಗೆ ಹೇಳಿ, ಆಕಾಶವಾಣಿ ನಿಮಗೆ ಕಥೆಗಳನ್ನ ತಲುಪಿಸುತ್ತಿದೆ, ಅಂದ್ರೆ ಹೇಳ್ತಾ ಇದೆ ಅಂತ. ಕೇಳೋಣ ಅಲ್ವಾ ಕಥೆ? ಮೊದಲ ಕಥೆ ಸಾವಿತ್ರಿ ಸತ್ಯವಾನ್. ಯಾವುದು ಹೇಳಿ? ಸಾವಿತ್ರಿ ಸತ್ಯವಾನ್ ಅಂತ. ಅಶ್ವಪತಿ ಎಂಬುವವನು ಮದ್ರ ದೇಶದ ದೊರೆ. ಅವನ ರಾಜ್ಯ ಅತ್ಯಂತ ಸುಭಿಕ್ಷವಾಗಿತ್ತು. ಹೇರಳವಾದ ಧನ ಧಾನ್ಯ ಸಂಪತ್ತು ತುಂಬಿ ತುಳುಕುತ್ತಿತ್ತು. ಪ್ರಜಾವರ್ಗದವರು ಅತ್ಯಂತ ಸುಖಿಗಳಾಗಿದ್ದರು. ಎಲ್ಲವೂ ಸುಕ್ಷೇಮದಿಂದಿತ್ತು. ಆದರೆ ರಾಜ ಸಂತಾನಹೀನನಾಗಿದ್ದನು, ಅಂದರೆ ಮಕ್ಕಳಿರಲಿಲ್ಲ ಅಂತ. ಅದೊಂದು ಕೊರತೆ ಅಶ್ವಪತಿಯನ್ನು ನಿರಂತರ ಕೊರಗಿಸುತ್ತಿತ್ತು. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಮತ್ತೆ ಆರಂಭ ಮಾಡೋಣ. ಅಶ್ವಪತಿ ಎಂಬುವವನು ಮದ್ರ ದೇಶದ ದೊರೆ. ಅವನ ರಾಜ್ಯ ಅತ್ಯಂತ ಸುಭಿಕ್ಷವಾಗಿತ್ತು. ಹೇರಳವಾದ ಧನ ಧಾನ್ಯ ಸಂಪತ್ತು ತುಂಬಿ ತುಳುಕುತ್ತಿತ್ತು. ಪ್ರಜಾವರ್ಗದವರು ಅತ್ಯಂತ ಸುಖಿಗಳಾಗಿದ್ದರು. ಎಲ್ಲವೂ ಸುಕ್ಷೇಮದಿಂದಿತ್ತು. ಆದರೆ ರಾಜ ಸಂತಾನಹೀನನಾಗಿದ್ದನು. ಅದೊಂದು ಕೊರತೆ ಅಶ್ವಪತಿಯನ್ನು ನಿರಂತರ ಕೊರಗಿಸುತ್ತಿತ್ತು. ಅಶ್ವಪತಿ ರಾಜ ಸಂತಾನ ಭಾಗ್ಯಕ್ಕಾಗಿ 18 ವರ್ಷಗಳ ಕಾಲ ಕಠೋರ ತಪಸ್ಸನ್ನಾಚರಿಸಿದನು. ತಾಯಿ ಸರಸ್ವತಿ ದೇವಿ ಸಂತೃಪ್ತಳಾದಳು, ಅನುಗ್ರಹಿಸಿದಳು. ಅಶ್ವಪತಿಯ ಪತ್ನಿಯು ಮುದ್ದಾದ ಹೆಣ್ಣು ಮಗುವೊಂದಕ್ಕೆ ಜನ್ಮ ನೀಡಿದಳು. ಮಗುವಿಗೆ ಸಾವಿತ್ರಿ ಎಂದು ಹೆಸರಿಟ್ಟರು. ಸಾವಿತ್ರಿಯ ಆಟ ತುಂಟಾಟ ಮುದ್ದು ಮುದ್ದಾದ ಮಾತುಗಳಿಂದ ಅರಮನೆಯಲ್ಲೆಲ್ಲ ಸಂಭ್ರಮ ಸಂತಸ. ಅವಳ ವಿದ್ಯಾ ಕಲಿಕೆಗೂ ತಂದೆಯು ಸೂಕ್ತ ಅನುಕೂಲ ಮಾಡಿಕೊಟ್ಟಿದ್ದನು. ಎಲ್ಲರ ಕಣ್ಮಣಿಯಾಗಿ ಸಾವಿತ್ರಿ ಬೆಳೆಯತೊಡಗಿದಳು. ನೋಡ ನೋಡುತ್ತಿದ್ದಂತೆ ಕಿಶೋರಿಯಾದಳು. ರಾಜ ಅಶ್ವಪತಿ ತನ್ನ ಸುತೆ ಸಾವಿತ್ರಿಯ ಸ್ವಯಂವರವನ್ನು ಏರ್ಪಡಿಸಿದನು. ಅವಳ ರೂಪ ಲಾವಣ್ಯ ಅಂದ ಚಂದ ಅದಾಗಲೇ ಲೋಕಪ್ರಸಿದ್ಧಿಯಾಗಿತ್ತು. ಅವಳನ್ನು ವರಿಸಬೇಕೆನ್ನುವ ಆಸೆ ಭೂಲೋಕದಲ್ಲಿರುವ ರಾಜಕುಮಾರರಲ್ಲಿ ತುಂಬಿತ್ತು. ಹಾಗಾಗಿ ಸ್ವಯಂವರದ ಸುದ್ದಿ ತಿಳಿದ ಕ್ಷಣ ಎಲ್ಲರೂ ಧಾವಿಸಿ ಬಂದರು. ಮದ್ರ ದೇಶದ ರಾಜಧಾನಿಯಲ್ಲಿ ನೆರೆದರು. ಸಾವಿತ್ರಿ ಹೂಮಾಲೆ ಹಿಡಿದು ಬಂದು ತನ್ನನ್ನು ಅಪೇಕ್ಷಿಸಿ ಬಂದಿದ್ದ

ರಾಜಕುಮಾರರನ್ನೆಲ್ಲ ನೋಡಿದಳು. ಕೊನೆಗೆ ಪಕ್ಕದ ರಾಜ್ಯದ ದಿಮ್ಮತ್ಸೇನ ಎಂಬ ಅರಸನ ಮಗ ಸ್ಫುರದ್ರೂಪಿ ತರುಣ ಸತ್ಯವಾನನನ್ನು ಒಪ್ಪಿಕೊಂಡಳು. ವಿವಾಹದ ಸಿದ್ಧತೆಗಳು ಭರದಿಂದ ಸಾಗತೊಡಗಿದವು. ಎಲ್ಲರಲ್ಲೂ ಸಂಭ್ರಮ ಮನೆ ಮಾಡಿತ್ತು. ಆಗ ಮದ್ರದೇಶಕ್ಕೆ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು ಬಂದರು. ಬಂದವರು ಸಾವಿತ್ರಿಯನ್ನು ಕಂಡರು. ಘೋರ ಹಾಗೂ ಆತಂಕಕಾರಿ ಸುದ್ದಿಯೊಂದನ್ನು ಅರುಹಿದರು. ಅದೇನೆಂದರೆ, ಸಾವಿತ್ರಿ ಸತ್ಯವಾನರ ಮದುವೆಯಾಗಿ ಸರಿಯಾಗಿ ಒಂದು ವರ್ಷ ಪೂರ್ತಿಯಾಗುವ ದಿನವೇ ಸತ್ಯವಾನ ಅಸುನೀಗುತ್ತಾನೆ ಎಂಬುದಾಗಿತ್ತು. ಇದನ್ನು ಕೇಳಿದಂತಹ ರಾಜ ಅಶ್ವಪತಿ ದಿಗ್ಭ್ರಮೆ ದುಗುಡದಲ್ಲಿ ಪರಿತಪಿಸಿದನು. ಸತ್ಯವಾನನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಮದುವೆಯಾಗುವಂತೆ ಸಾವಿತ್ರಿಯಲ್ಲಿ ಬಗೆ ಬಗೆಯಲ್ಲಿ ಬೇಡಿಕೊಂಡನು. ಆದರೆ ಸಾವಿತ್ರಿ ಸತ್ಯವಾನನನ್ನೇ ಮದುವೆಯಾಗುವ ದೃಢ ನಿರ್ಧಾರವನ್ನು ಮಾಡಿದ್ದಳು. ಅವಳದೊಂದೇ ಮಾತು, ನಾನು ಮದುವೆಯಾದರೆ ಸತ್ಯವಾನನನ್ನೇ ಆಗುವೆ ಎಂದು. ಕೊನೆಗೆ ಬೇರೆ ದಾರಿಯೇ ತೋರದೆ ರಾಜ ಅಶ್ವಪತಿಯು ಮಗಳು ಸಾವಿತ್ರಿಯ ವಿವಾಹವನ್ನು ಅವಳ ಆಸೆಯಂತೆ ಸತ್ಯವಾನನ ಜೊತೆಯಲ್ಲಿಯೇ ನೆರವೇರಿಸಿದನು. ಸಾವಿತ್ರಿ ವಿವಾಹ ನಂತರ ಪತಿಯ ಮನೆಗೆ ಬಂದಳು. ಆದರೆ ಅವಳ ದುರಾದೃಷ್ಟ, ಅವಳು ಪತಿ ಮನೆಯನ್ನು ಸೇರಿದ ದಿನದಿಂದಲೇ ಪ್ರಾರಂಭವಾದಂತಿತ್ತು. ಅವಳು

ಕೊಡೆಗಳಲ್ಲಿ ನಾನಾ ವಿಧ. ಕೊಡಗು ಸೇರಿದಂತೆ ಅನೇಕ ಕಡೆಗಳಲ್ಲಿ ಮದುವೆ ಸಂದರ್ಭ ವಧುವರರನ್ನ ಅಲಂಕೃತ ಕೊಡೆ ಹಿಡಿದು ಕರೆತರುವ ಸಂಪ್ರದಾಯವೂ ಇದೆ. ನಮ್ಮೂರಿನ ರಾಜನನಿಗೆ ಸ್ವಲ್ಪ ಮರವು ಕಾಯಿಲೆ. ಇತ್ತೀಚೆಗೆ ಮಳೆಯಲ್ಲಿ ಮಡಿಕೇರಿಗೆ ಬಂದಿದ್ರಂತೆ. ಯಾವುದೋ ಹೋಟೆಲ್ಗೆ ಹೋಗಿ ಕಾಫಿ ಕುಡಿದಿದ್ದಾರೆ. ಕುಡಿದಾದ್ಮೇಲೆ ಅವರ ಪಕ್ಕದ ಸೀಟ್ನಲ್ಲೇ ಕೊಡೆ ಇತ್ತಲ್ಲ, ಅದನ್ನ ಹಿಡ್ಕೊಂಡು ಹೊರಬಂದಿದ್ದಾರೆ. ಆದರೆ ಆ ಕೊಡೆಯ ಮಾಲೀಕ ಅವರಾಗಿರಲಿಲ್ಲ. ಕೊಡೆಯ ಮಾಲೀಕ ಓಡಿ ಬಂದು ಆ ಕೊಡೆಯನ್ನ ಇವರ ಕೈಯಿಂದ ಕಿತ್ಕೊಂಡು ನಾಲ್ಕು ಮಾತು ಹೊಗಳಿ ಹೋಗಿದ್ದಾನೆ. ನಮ್ಮ ರಾಜನನಿಗೆ ಎಲ್ಲರ ಜೊತೆ ಎಲ್ಲರ ಎದುರುಗಡೆ ಹೊಗಳಿದ್ದಲ್ವಾ, ಸ್ವಲ್ಪ ತುಂಬಾನೇ ಬೇಜಾರಾಯಿತು ಅವರ ಮರೆವಿಗೂ ಮತ್ತು ಅವನು ಬೈದಿದ್ದಕ್ಕೂ. ಅವರ ಕೊಡೆನ ಎಲ್ಲಿ ಬೀಜ ಹಾಕಿದ್ರೋ ಏನೋ. ಈ ಘಟನೆ ಆಗುವಾಗ ಅವರಿಗೆ ಅವರ ಹೆಂಡತಿ ನನಗೂ ಒಂದು ಕೊಡೆ ತನ್ನಿ ಅಂತ ಹೇಳಿದ ಮಾತು ನೆನಪಾಗಿದೆ. ಪಕ್ಕದಲ್ಲಿದ್ದ ಅಂಗಡಿಗೆ ಹೋಗಿ ಹೆಂಡತಿಗೆ ಅವರಿಗೆ ಸೇರಿಸಿ ಜೊತೆಗೆ ಇನ್ನೂ ಒಂದು ಇರಲಿ ಅಂತ ಮೂರು ಕೊಡೆ ತಗೊಂಡಿದ್ದಾರೆ. ಅದರಲ್ಲಿ ಒಂದು ಕೊಡೆಯನ್ನು ಹಿಡ್ಕೊಂಡು ಅಂದರೆ ಅದನ್ನು ಬಿಡಿಸಿ ತಮಗೆ ಎಲ್ಲೆಲ್ಲ ಹೋಗಬೇಕಿತ್ತು, ಏನೆಲ್ಲ ಕೆಲಸ ಆಗಬೇಕಿತ್ತು ಅದನ್ನೆಲ್ಲ ಮುಗಿಸ್ಕೊಂಡಿದ್ದಾರೆ. ಮತ್ತೆ ಮೂರು ಕೊಡೆಯನ್ನು ಹಿಡ್ಕೊಂಡು ಮನೆ ಕಡೆ ಹೊರಟಿದ್ದಾರೆ. ಬಸ್ ಹತ್ತಿದ್ದಾರೆ, ಕೈಯಲ್ಲಿ ಮೂರು ಕೊಡೆಯೂ ಭದ್ರವಾಗಿತ್ತು. ಅದೇ ಬಸ್ನಲ್ಲಿ ಬೆಳಿಗ್ಗೆ ಹೋಟ್ನಲ್ಲಿ ಸಿಕ್ಕಿದ್ನಲ್ಲ ಅದೇ ಆ ಕೊಡೆ ಪಾರ್ಟಿ, ಅವನೂ ಇದ್ದಂತೆ. ಇವರನ್ನು ನೋಡಿದ ಕೂಡಲೇ ಅವನು ಹೇಳಿದಂತೆ, ಓಹೋ ಒಳ್ಳೆ ವ್ಯಾಪಾರ, ಒಂದು ಗಂಟೆಯಲ್ಲೇ ಮೂರು ಕೊಡೆ ಆಗ್ಬಿಟ್ಟಿದೆ, ಯಾರ್ದೋ ಯಾರ್ದೋ ತಗೊಂಡು ಬಂದ್ರೋ ಏನೋ ಅಂದ್ಬಿಟ್ಟಂತೆ. ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಆದರೆ ಏನು ಹೇಳುವಾಗಿಲ್ಲ, ಅವರ ಮರೆಗುಳಿತನ ಮತ್ತು ಈ ಕೊಡೆಯ ಘಟನೆಯಿಂದಾಗಿ ಪೆಚ್ಚು ಮೊರೆ ಹಾಕ್ಕೊಂಡು ಮನೆ ತಲುಪಿದರಂತೆ.

ಈ ಕೊಡೆಯನ್ನು ಮೊದಲು ಬಳಸಲು ಆರಂಭಿಸಿದ್ದು ಪ್ರಾಚೀನ ಈಜಿಪ್ಟ್, ಮೆಸೊಪಟೋಮಿಯಾ ಮತ್ತು ಚೀನಾ ದೇಶಗಳಲ್ಲಿ ಅಂತೆ. ಆರಂಭದಲ್ಲಿ ಕೊಡೆಗಳ ಬಳಕೆ ಗೌರವದ ಸಂಕೇತವಾಗಿತ್ತು. ರಾಜಮಹಾರಾಜರು, ಧರ್ಮಗುರುಗಳು ಬಳಸ್ತಿದ್ರು. ರಾಜನ ತಲೆಯ ಮೇಲೆ ಅಲಂಕೃತ ಕೊಡೆ ಸಾರ್ವಭೌಮತ್ವದ ಸಂಕೇತವಾಗಿತ್ತು. ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಚೀನಾದಲ್ಲಿ ಕಾಗದದ ಕೊಡೆಗಳಿಗೆ ಮೇಣ ಅಂಟಿನಂತಹ ಎಣ್ಣೆಯನ್ನು ಸವರಿ ಅವುಗಳನ್ನು ಜಲನಿರೋಧಕ ಕೊಡೆಗಳನ್ನಾಗಿ ಮಾಡಿ ಮಳೆಯಿಂದ ರಕ್ಷಣೆ ಪಡೆಯಲು ಬಳಸುತ್ತಿದ್ದಾರಂತೆ. ಕೇರಳದಲ್ಲಿ ಓಲೆಗರಿಯಿಂದ ತಯಾರಿಸಿದ ಕೊಡೆಗಳನ್ನು ದೇವತಾ ಕಾರ್ಯ ಮೆರವಣಿಗೆಯಲ್ಲಿ ಬಳಸ್ತಾರೆ. ಇನ್ನು ಅಲಂಕಾರಿಕ ಕೊಡೆಗಳ ಪ್ರದರ್ಶನ ಸ್ಪರ್ಧೆಗಳು ಕೂಡ ನಡೆಯುತ್ತವೆ. ಸಣ್ಣ ಕೊಡೆಯಿಂದ ಹಿಡಿದು, ಅಂದರೆ ಮಕ್ಕಳಿಂದ ನಾವು ಬಳಸ್ತೀವಲ್ಲ ಅಂತಹ ಕೊಡೆಗಳಿಂದ ಹಿಡಿದು ಬೀಚ್ನಲ್ಲಿ ಬಳಸುವ ದೊಡ್ಡ ಕೊಡೆಗಳವರೆಗೆ

0: ಇದುವರೆಗೆ ಚಿತ್ರಚಿತ್ತಾರ ಪ್ರಸಾರವಾಯಿತು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 10:15 ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬೇಗಂ ಅಖ್ತರ್ ಹಾಗೂ ಬಡಿ ಮೋತಿಬಾಯಿ ಅವರ ಗಾಯನವಿದೆ. ಮೊದಲಿಗೆ ಬೇಗಂ ಅಖ್ತರ್ ಅವರ ಗಾಯನ ಕೇಳಿ. ರಾಗ್ ಭೈರವಿ ತುಮರಿ

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಡಿ ಮೋತಿಬಾಯಿ ಅವರ ಗಾಯನವನ್ನು ಕೇಳಿದಿರಿ.

0: ಆಕಾಶವಾಣಿ ಮಡಿಕೇರಿ. ಈಗ ವೇಳೆ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕಾರ್ಯಕ್ರಮದ ಮೊದಲಿಗೆ ರಾಜ್ ತ್ರೀ ಚಿತ್ರದ ಗೀತೆ ಹಾಡಿದ್ದಾರೆ ಕೆಕೆ. ಸಂಗೀತ ಜೀತ್ ಗಂಗೂಲಿ, ಗೀತರಚನೆ ಸಂಜಯ್ ಮಾಸೂಮ್.

ಮಿಡ್ಲ್ ಕ್ಲಾಸ್ ಲವ್ ಚಿತ್ರದ ಗೀತೆ. ಸಂಗೀತ ಹಿಮೇಶ್ ರೇಷಂಬಿಯ, ಗಾಯಕ ವಿಶಾಲ್ ದದ್ಲಾನಿ, ಗೀತರಚನೆ ಮಯೂರ್ ಪುರಿ.

ಪ್ರೀತಮ್ ಸಂಗೀತದಲ್ಲಿ ಗ್ಯಾಂಗ್ಸ್ಟರ್ ಚಿತ್ರಕ್ಕಾಗಿ ಅಭಿಜಿತ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಸಾಹಿತ್ಯ ರಚನೆ ನೀಲೇಶ್ ಮಿಶ್ರಾ.

ಸಾಯ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್. ಆನಂದ್ ಬಕ್ಷಿಯವರ ರಚನೆಗೆ ಸಂಗೀತ ಎಂ ಎಂ ಕ್ರೀಮ್.

ಕಾರ್ಯಕ್ರಮದ ಕಡೆಯಲ್ಲಿ ಪರದೇಶ್ ಚಿತ್ರಕ್ಕಾಗಿ ಆನಂದ ಬಕ್ಷಿ ಅವರ ಗೀತೆ ಸಂಗೀತ ನದೀಮ್ ಶ್ರವಣ್ ಹಾಡಿದ್ದಾರೆ. ಹರಿಹರಂ ಕವಿತಾ ಕೃಷ್ಣಮೂರ್ತಿ ಹಾಗೂ ಶಂಕರ್ ಮಹಾದೇವನ್.

0: ಪ್ರಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ನಾಳೆ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
1: ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ.
2: ನಿನ್ನ ನೀನು ಮರೆತರೇನು ಸುಖವಿದೆ.
0: ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281219 ಕೋಡ್ ಸಂಖ್ಯೆ 08272. ಕಾರ್ಯಕ್ರಮ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಶ್ರೋತೃಗಳೇ ಭಾಗವಹಿಸ್ತಿರಲ್ಲ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ.
1: ಪ್ರಿಯ ಕೇಳುವರೇ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ. ವ್ಯಾಪಾರ ಮಾಡ್ತಾ ಆಕಾಶವಾಣಿಯ ಮಹತ್ವ ಸಾರುತ್ತಿರುವ ರೇಡಿಯೋ ಅಭಿಮಾನಿ ಮಡಿಕೇರಿಯ KS ವೆಂಕಟೇಶ ಶೆಟ್ಟಿ ಅವರೊಂದಿಗೆ ಸಂದರ್ಶನವಿದೆ. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರ ಕಾವೇರಿ ಕಾರ್ಯಕ್ರಮ. ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ. ಕರಿಮೆಣಸು ಬೆಳೆಯಿಂದ ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾಕ್ಟರ್ ತರಂದ ಪುಣಚ ಅವರೊಂದಿಗೆ ಸಂದರ್ಶನವಿದೆ. ಆಕಾಶವಾಣಿ ಮಡಿಕೇರಿ. ಈಗ ಗಾನಡಂಗೂರ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಬೊಂಬಾಟ್ ಚಿತ್ರಕ್ಕಾಗಿ ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಜಯಂತ್ ಕಾಯ್ಕಿಣಿಯವರ ಗೀತೆ, ಸಂಗೀತ ಮನೋಮೂರ್ತಿ.

ಕುನಾಲ್ ಗಾಂಜಾವಾಲಾ ಹಾಡಿದ್ದಾರೆ ತಾಜ್ಮಹಲ್ ಚಿತ್ರಕ್ಕಾಗಿ, ಸಂಗೀತ ಅಭಿಮಾನ್ ರಾಯ್, ಗೀತರಚನೆ ಆರ್ ಚಂದ್ರು.

ಶ್ರೀಮತಿ ಸಿಂಧೂರಾ ಚಿತ್ರದ ಗೀತೆ ಹಾಡಿದ್ದಾರೆ ನಿಹಾಲ್ ಟೌರೋ ಹಾಗೂ ಶಿವಾನಿ ನವೀನ್. ಸಂಗೀತ ರಾಜೇಶ್ ರಾಮನಾಥ್, ಸಾಹಿತ್ಯ ಕವಿರಾಜ್.

0: ಒನ್ ಕಟ್ ಟೂ ಕಟ್ ಚಿತ್ರದ ಗೀತೆ.
1: ಕಣ್ಣಿಟ್ಟು ನೋಡು ನನ್ನ ಯಹೋವೆ ನೀನೆ ಕಣೆ, ನಿನ್ನಲ್ಲಿಯೇ ಒಂದಾಗಬೇಕು ಬೇರೆ ಏನು.
0: ಈಗ ಕೇಳಿ ರೆಟ್ರೋ ಚಿತ್ರದ ಗೀತೆ.

ಒನ್ ಕಟ್ ಟೂ ಕಟ್ ಚಿತ್ರದ ಗೀತೆ ಹಾಡಿದ್ದಾರೆ ಬೆನ್ನಿ ದಯಾಳ್, ರಮ್ಯಾ ಭಟ್, ಸಂಗೀತ ನಕುಲ್ ಅಭಯಂಕರ್, ಗೀತರಚನೆ ನಿಶ್ಚಲ್ ಎಸ್.

ಅಂಬಚ್ಚಿ ಎಂಬ ನೆನಪು ಚಿತ್ರಕ್ಕಾಗಿ ಅನುರಾಧ ಭಟ್ ಹಾಡಿರುವ ಗೀತೆ. ಸಾಹಿತ್ಯ ವೈದೇಹಿ, ಸಂಗೀತ ಪಂಡಿತ್ ಕಾಶಿನಾಥ್ ಪಟ್ಟಾರ್.

0: ರೇಡಿಯೋ ಪ್ರಸಾರದಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಗಾನಡಂಗೂರ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ ಕೇಳಿದ್ರೆ. ಸಮಯ 11:29:58.
1: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10:00 ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚಂದದ ಧಿರಿಸು. 10:00 to 10:15 ದೀಪಾಮೃತ, ಸಹೃದಯತೆಗೊಂದು ಸುಭಾಷಿತ. 6:10 ಯುವ ವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00 to 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ 11:00 to 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತ ಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ, ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ 9:05. ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು, ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಗಾನಡಂಗೂರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಹುಡುಗ ಹುಡುಗಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಕಾರ್ತಿಕ್ ಹಾಗೂ ಸಂಗಡಿಗರು. ಕೆ ಕಲ್ಯಾಣ್ ಅವರ ಗೀತೆ ಸಂಗೀತ ಜೋಶುವಾ ಶ್ರೀಧರ್.

0: ವಾಟ್ಸ್ ಆಪ್.
1: ಗುರುಕಿರಣ್ ಸಂಗೀತದಲ್ಲಿ ಕೆ ಕಲ್ಯಾಣ್ ಅವರ ರಚನೆ, ಗಾಯಕ ಸೋನು ನಿಗಮ್, ಚಿತ್ರ ಮಜುನು.

ಡಬಲ್ ಡಕ್ಕರ್ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೀನಿವಾಸ್, ಹಾಗೂ ಸಂಗೀತ ಸಾಹಿತ್ಯ ಕೆ ಕಲ್ಯಾಣವರದ್ದು, ಸಂಗೀತ ಪುರಂದರ ಜೈಪಾಲ್.

ಇಜ್ಜೋಡು ಚಿತ್ರಕ್ಕಾಗಿ ಎಂ ಡಿ ಪಲ್ಲವಿ ಹಾಡಿದ್ದಾರೆ, ಮಣಿಕಾಂತ್ ಕದ್ರಿ ಅವರ ಸಂಗೀತದಲ್ಲಿ ಸಾಹಿತ್ಯ ಸುಧೀರ್ ಅತ್ತಾವರ್.

ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ

0: ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನು ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
1: ಮಳೆ ಚಿತ್ರದ ಗೀತೆ ಹಾಡಿದ್ದಾರೆ ಕಾರ್ತಿಕ್ ಹಾಗೂ ಸುಪ್ರಿಯಾ ಲೋಹಿತ್. ಗೀತರಚನೆ ಶಿವರಂಜಯ್ ಗೌಡ, ಸಂಗೀತ ಜೆಸ್ಸಿ ಗಿಫ್ಟ್.

0: ಗಾನಡಂಗೂರ ಕಾರ್ಯಕ್ರಮದಲ್ಲಿ ಇದುವರೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ನೀರಿನ ಶುದ್ಧತೆಯನ್ನು ಕಾಪಾಡುವಲ್ಲಿ ನಿರ್ಲಕ್ಷ್ಯ ಖಂಡಿತ ಸಲ್ಲದು. ಕುಡಿಯುವ ನೀರಿನ ಅಭಾವವಿರುವ ಇಂದಿನ ದಿನಗಳಲ್ಲಿ ನೀರನ್ನು ಮಿತವಾಗಿ ಬಳಸುವುದು, ನೀರಿನ ಪುನರ್ಬಳಕೆಯತ್ತ ಗಮನ ಹರಿಸುವುದು, ನೀರಿನ ಮೂಲ ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ.

ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ, ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.

ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಳವಳಿ ಆರಂಭವಾದ ದಿನವಿಂದು. 1942ರಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ರಣಮಂತ್ರದೊಂದಿಗೆ ಆಂದೋಲನದಲ್ಲಿ ಪಾಲ್ಗೊಂಡು ದೇಶಕ್ಕಾಗಿ ತ್ಯಾಗ ಹಾಗೂ ಬಲಿದಾನಗೈದ ಮಹಾನ್ ಚೇತನಗಳಿಗೆ ನಾಡಿನ ವಿವಿಧೆಡೆ ಇಂದು ಗೌರವ ಅರ್ಪಿಸಲಾಗುತ್ತಿದೆ. ವಿಜಯನಗರದ ಸುವರ್ಣಯುಗದ ರೂವಾರಿ ಕನ್ನಡ ರಾಜ್ಯರಮಣ ಬಿರುದಾಂಕಿತ ಶ್ರೀಕೃಷ್ಣದೇವರಾಯರು ಪಟ್ಟಾಭಿಷಕ್ತಗೊಂಡ ದಿನವಿಂದು. 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಹಿನ್ನೆಲೆ 2026ನೇ ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗೆ ಇಳಕಲ್ ರೇಷ್ಮೆ ಸೀರೆ ನೇಯ್ಗೆಗಾಗಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡಬಾಳ್ ಪ್ರಥಮ ಸ್ಥಾನದೊಂದಿಗೆ

ಅವರಿಗೆ ಕಾರು ಅಪ್ಪಳಿಸಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಹಳಿಲ್ಗದ್ದೆ ಗ್ರಾಮದ ಮೂವರು ಸಾವನ್ನಪ್ಪಿ ಇಬ್ಬರು ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ಇಂದು ಬೆಳಗ್ಗೆ ಸಂಭವಿಸಿದೆ. ಹಣದಿಂದ ಸಾಧನೆ ಸಲಕರಣೆ ಪಡೆಯಬಹುದು, ಧರ್ಮ ಮಾರ್ಗದಿಂದ ಮಾತ್ರ ನೆಮ್ಮದಿ ಶಾಂತಿ ಗಳಿಸಬಹುದು ಎಂದು ಶ್ರೀ ಸತ್ಯಾತ್ಮತೀರ್ಥ ಸ್ವಾಮೀಜಿ ನುಡಿದರು. ಧಾರವಾಡದ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ್ಯ ನಿಮಿತ್ತ ಸ್ವಾಗತ ಸಮಾರಂಭದಲ್ಲಿ ಅವರು ಆಶೀರ್ವಚನ ನೀಡಿದರು. ತಮ್ಮ ಪೂಜ್ಯ ಗುರುಗಳಾದ ಶ್ರೀ ಸತ್ಯಪ್ರಮೋದ ತೀರ್ಥರ ಜನ್ಮಸ್ಥಳವಾದ ಧಾರವಾಡ ತಮ್ಮ ಮೇಲೆ ಅನುಗ್ರಹದ ಧಾರೆ ಎರೆದಿದೆ ಎಂದರು. ಮೇಲುಕೋಟೆಯ ಖಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜು ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ ಆಯೋಜಿಸಿದ್ದ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತ ಎನ್ ಉದಯ್ಕುಮಾರ್ ಅವರಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಿದರು. ರಂಗಭೂಮಿಯ ಹಿರಿಯ ಕಲಾವಿದೆ ಜಯಲಕ್ಷ್ಮಿ ಪಾಟೀಲ್ ಅವರ ಕುರಿತು ಪತ್ರಕರ್ತ ಡಾಕ್ಟರ್ ಗಣೇಶ್ ಅಮಿನಗಡ ರಚಿಸಿದ ರಂಗಬಾನಾಡಿ ಕೃತಿ ಧಾರವಾಡ ರಂಗಾಯಣದ ರಂಗ ಸಮುಚ್ಚಯ ಸಭಾಭವನದಲ್ಲಿ ಇಂದು ಸಂಜೆ 6:30ಕ್ಕೆ ಬಿಡುಗಡೆಯಾಗಲಿದೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಆಯೋಜಿತ ಫಲಪುಷ್ಪ ಪ್ರದರ್ಶನದಲ್ಲಿ ಇಂದು ಮಧ್ಯಾಹ್ನ 1 ಗಂಟೆಗೆ ಚಿತ್ರನಟಿ ಅಮೂಲ್ಯ ಜಗದೀಶ್ ಇಕೆಬಾನ್ ಪುಷ್ಪರಂಗೋಲಿ ತರಕಾರಿ ಕಲಾಕೃತಿ ಡಚ್ ಹೂವಿನ ಜೋಡಣೆ ಹಾಗೂ ಬೋನ್ಸಾಯಿ ಗಿಡಗಳ ಪ್ರದರ್ಶಿನಿ ಉದ್ಘಾಟಿಸಲಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವಿವಿಧೆಡೆ ಸಚಿವ ಸಿ ಪುಟ್ಟರಂಗ ಶೆಟ್ಟಿ ಬರ ಅಧ್ಯಯನ ನಡೆಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ಕ್ಕೆ.

0: ಸಾಹಿತಿ ಹಾಗೂ ಶಿಕ್ಷಕಿಯಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಶ್ರೀಮತಿ ಚಂಪಾ ಡಿಸಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಪ್ರೀತಿಯ ಶ್ರೋತೃಗಳೇ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಚಂಪಾ ಅವರು ಗ್ರಾಮೀಣ ಪ್ರದೇಶದಲ್ಲಿ ಅರಳಿದ ಪ್ರತಿಭೆಯಾಗಿದ್ದಾರೆ. ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತವರು, ಆದರೆ ಅದನ್ನು ಕಾರಣವಾಗಿಸಿಕೊಳ್ಳದೆ ಉತ್ಸಾಹದಿಂದ ಶಿಕ್ಷಣವನ್ನ ಪಡೆದಂತಹ ಅವರ ಬದುಕಿನ ಕತೆ ನಿಜಕ್ಕೂ ರೋಚಕಮಯವಾಗಿದೆ. ಇವರು ಶಿಕ್ಷಕಿಯಾಗಿ ಕಳೆದ 35 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಮಾಡಿದ್ದಾರೆ. ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಸಹ ತಮ್ಮ ಅನನ್ಯವಾದ ಕೊಡುಗೆಯನ್ನ ನೀಡಿದ್ದಾರೆ ಎಂಬ ಅವರು. ಸಾಹಿತ್ಯ ಪಯಣದಲ್ಲಿ ಮೊದಲು ಪ್ರಕಟಗೊಂಡಿದ್ದು ಇವರ ನಿಯತ್ತು ಎಂಬ ಕಾದಂಬರಿ 2016ರಲ್ಲಿ. ಒಟ್ಟು 6 ಕಾದಂಬರಿಗಳು, 2 ನಾಟಕ ಸಂಕಲನಗಳು, 4 ಕಥೆಗಳು, 3 ಕವನ ಸಂಕಲನಗಳು ಪ್ರಕಟಗೊಂಡಿವೆ. ಅನೇಕ ಲೇಖನಗಳು ತಮ್ಮ ದಿನಪತ್ರಿಕೆಗಳಲ್ಲಿ ಪ್ರಕಟಗೊಳಿಸಿದ್ದಾರೆ. ಇವರ ಋಣವರಿತವಳು ಎಂಬ ಪುಟ್ಟ ಕಾದಂಬರಿ ದಿನಪತ್ರಿಕೆಯಲ್ಲಿ ಧಾರಾವಾಹಿ ರೂಪದಲ್ಲಿ ಪ್ರಕಟವಿದೆ. ಇದರ ಜೊತೆಗೆ ಜಿಲ್ಲಾ ಉತ್ತಮ ಶಿಕ್ಷಕಿ ಲಯನ್ಸ್ ಕ್ಲಬ್ ದಾವಣಗೆರೆ ವತಿಯಿಂದ, ಹಾಗೆ ಜಿಲ್ಲಾ ಗುರುಶ್ರೀ ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ರತ್ನ ಪ್ರಶಸ್ತಿ, ಜಿಲ್ಲಾ ವನಿತಾ ಸಾಹಿತ್ಯಶ್ರೀ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಹಾಗಾದ್ರೆ ಬನ್ನಿ, ಅವರ ಸಾಧನೆಯ ಬದುಕಿನ ಬಗ್ಗೆ ಅವರೊಟ್ಟಿಗೆ ಮಾತಾಡ್ತಾ ಅವರಿಂದಲೇ ಅವರ ಬದುಕನ್ನ ಅನಾವರಣಗೊಳಿಸೋಣ. ಚಂಪಾ ಡಿಸಿ ಮೇಡಮ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ಹೇಳಿ, ನಿಮ್ಮ ಬಾಲ್ಯದ ದಿನಗಳು ಹೇಗಿದ್ವು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ?
2: ಬಾಲ್ಯದ ದಿನಗಳು ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ವು. ಈಗ್ಲೂ ಕೂಡ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಈಗಿನ ಗದಗ್ ಜಿಲ್ಲೆಯ ಮಲ್ಲ ಸಮುದ್ರ ಗ್ರಾಮ, ಗದಗ್ನಿಂದ 5 ಕಿಲೋಮೀಟರ್ ಆಗುತ್ತೆ ಮಲ್ಲ ಸಮುದ್ರ ಅಂತ. ಅಲ್ಲಿನೇ ನಾನು ಶಿಕ್ಷಣ ಪ್ರಾರಂಭ ಮಾಡಿದೆ, 1ರಿಂದ 5ನೇ ತರಗತಿ. ಆಮೇಲೆ ನನ್ನನ್ನು ಹುಬ್ಳಿಗೆ ಹಾಕಿದ್ರು 6th. 6th 7th ಅಲ್ಲಿ ಹೆಣ್ಮಕ್ಳ ಪ್ರೈಮರಿ ಶಾಲೆ ಅದು. ಅದೇ ಹಾಸ್ಟೆಲ್ನಲ್ಲೇ ಇದ್ಕೊಂಡು 8th, 9th, 10th ಹುಬ್ಳಿ ಮುಗೀತು. ಅದಾದ್ಮೇಲೆ ಧಾರವಾಡದಲ್ಲಿ ನನಗೆ ಅಲ್ಲಿ ವನಿತಾ ಶಿಕ್ಷಕಿಯರ ತರಬೇತಿ ಸಂಸ್ಥೆ, ಎಲ್ಲ ಹೆಣ್ಮಕ್ಕಳ ಶಾಲೆಯಲ್ಲೇ ಕೋ ಎಜುಕೇಶನ್ ಗೊತ್ತಿಲ್ಲ, ಅಲ್ಲಿ ನಾನು TCH ಮಾಡಿದೆ. SLC ಆದ್ಮೇಲೆ TCH. ಅವಾಗ ನನಗೆ 17 ವರ್ಷ ಮುಗಿಸಿದೆ. ನಾನು ಒಳ್ಳೆ ಚಂದವಾದ ಆಟಗಳೆಲ್ಲ ಆಡ್ತಾ ಇದ್ವಿ. ಆಗಿನ ಆಟಗಳು ಈಗ ನೋಡಕ್ ಸಿಕ್ಕೋದಿಲ್ಲ, ಆದ್ರೆ ಬಹಳಷ್ಟು ಆಟ ಆಡಿ ಬೆಳೀತಾ ಇದ್ವಿ ನಾವೆಲ್ಲ.
1: ಈಗ ಹೇಳಿ, ಮಹಿಳೆಯರಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಕಡಿಮೆ ಅವಕಾಶ ಅಂತಹ ಕಾಲ, ನೀವು ಓದ್ಬೇಕಾದ್ರೆ ಆ ಒಂದು ಕಾಲಘಟ್ಟದಲ್ಲಿ ತಾವು ಶಿಕ್ಷಣವನ್ನ ಪಡೆದ್ರಿ, ಪದವಿಗಳನ್ನ ಪಡೆದ್ರಿ, ಯಾವ ರೀತಿ ಇತ್ತು ನಿಮ್ಮ ಒಂದು ಕಾಲಘಟ್ಟ?
2: 70-80ರ ದಶಕ. ಆಕ್ಚುಲಿ ನಮ್ಗೆ ಅಲ್ಲಿ ಓದಾಕ ಏನೂ ಫೆಸಿಲಿಟಿ ಇರ್ಲಿಲ್ಲ ನಮ್ಮ ಊರಲ್ಲಿ, ಅದಕ್ಕೋಸ್ಕರನೇ ಹಾಸ್ಟೆಲ್ಗೆ ಹಾಕಿದ್ದು. ಅಲ್ಲಿ ಮುಂದೆ ಹೈಸ್ಕೂಲ್ ಇಲ್ಲ ಅನ್ನೋ ಕಾರಣಕ್ಕೆ, ಮತ್ತೆ ಅವಾಗೆಲ್ಲ

0: ಮಲ್ಲಸಮುದ್ರದಿಂದ ಗದಗಿಗೆ ಹೋಗಿ ಓದೋಕೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ಹಾಸ್ಟೆಲ್ ಆಲ್ರೆಡಿ ನಮ್ಮ ಇಬ್ಬರು ಅಕ್ಕಂದ್ರು ನಮ್ಮ ಅಣ್ಣ ಅವರೆಲ್ಲ ಹುಬ್ಳಿ ಧಾರವಾಡದಲ್ಲಿ ಹಾಸ್ಟೆಲ್ಗಳಲ್ಲಿ ಓದ್ತಿದ್ರು. ಫ್ಯಾಮಿಲಿಯಲ್ಲಿ ರೂಢಿ ಇತ್ತು, ಇಲ್ಲಿ ಮುಗಿತಿದ್ದಂಗೆ ಅಲ್ಲಿ ಹೋಗ್ಬೇಕು ಅಂತ. ಹಂಗಾಗಿ ನಾನು ಅಲ್ಲಿ ಹೋದೆ, ಹುಬ್ಳಿ ಧಾರವಾಡ ಸಿಟಿಯಲ್ಲಿ ಓದುದಾಯ್ತು. ಆಮೇಲೆ ಟಿ ಸಿ ಎಚ್ ಮುಗಿದ್ಮೇಲೆ ಒಂದ್ ತಿಂಗಳಷ್ಟೇ ಮನೆಯಲ್ಲಿದ್ದೆ ನಾನು. ಟ್ಯೂಷನ್ ಟೀಚರ್ ಅಂತ ಅಪಾಯಿಂಟ್, ಟು ಏತ್ ನೈನ್ತ್ ವರೆಗೂ ಮಕ್ಕಳಿದ್ರು. ಫಸ್ಟ್ ಸ್ಟ್ಯಾಂಡರ್ಡ್ ಅಂದ್ರೆ 3 ಇಯರ್ಸ್ ನಿಂದ ಇತ್ತು, ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಅಂತ. ಸೆಕೆಂಡ್ ಫೇಸ್ಗೆ ನನ್ನ ಟೀಚರ್ ಅಂತ ಅಪಾಯಿಂಟ್ ಮಾಡಿದ್ರು. ಅವಾಗ ನನಗೆ ಟೈಮ್ ಸಿಕ್ತು ಅಲ್ಲಿ. ಹಂಗಾಗಿ ನಮ್ಮ ಭಾವ ಟಿ ಸಿ ಎಚ್ ಕಾಲೇಜ್ ಅಲ್ಲಿ ಪ್ರೊಫೆಸರ್ ಇದ್ರು, ಅವರು ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಆಗೋದು, ಪಿ ಯು ಸಿ ಬರಿ ಅಂತ ಹೇಳು ಅಂತ ಹೇಳಿದ್ರು. ನಮ್ಮ ಅಕ್ಕ ನಮ್ಮ ಭಾವನ ಮನೆಯಲ್ಲೇ ನಾನು ಧಾರವಾಡದಲ್ಲಿ. ಅವಾಗಿಂದ ಪಿ ಯು ಸಿ ಸ್ಟಾರ್ಟ್ ಮಾಡಿದೆ, ಕರೆಸ್ಪಾಂಡೆನ್ಸ್ ಪಿ ಯು ಸಿ. ಅದು ಆದ್ಮೇಲೆ ಹಂಗೆ ಆಮೇಲೆ ಡಿಗ್ರಿ ಮುಗಿಸಿದೆ. ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅಂತ ಕಂಟಿವಿತ್ತು. ಅದ್ರ ಜೊತೆಗೆ ಕನ್ನಡ ಇಂಗ್ಲಿಷ್ ಟೈಪಿಂಗ್ ಜೂನಿಯರ್ ಸೀನಿಯರ್ ಮುಗಿಸಿದೆ, ಕನ್ನಡ ಶಾರ್ಟ್ ಹ್ಯಾಂಡ್ ಮುಗಿಸಿದೆ ಜೂನಿಯರ್ ಸೀನಿಯರ್. ಅದು ಆದ್ಮೇಲೆ ಎಂ ಎ ಮುಗೀತು, 1994 ಅಲ್ಲಿ ಮುಗೀತು. ನನಗೆ ಪಿ ಎಚ್ ಡಿ ಮಾಡ್ಬೇಕಂತ ಬಹಳ ಇಷ್ಟ ಇತ್ತು, ಮತ್ತೆ ಸೋಷಿಯಾಲಜಿ ತಗೊಂಡು ಎಂ ಎ ಮಾಡಿದೆ.
1: ಓಕೆ, ಅಂದ್ರೆ ಎಂ ಎ ಪದವಿಯಲ್ಲಿ ಎರಡು ಮಾಡಿದೆ,
0: ಕನ್ನಡ ಫಸ್ಟ್ ಮಾಡಿದ ಕನ್ನಡ, ಆಮೇಲೆ ಸೋಷಿಯಾಲಜಿ ಮಾಡಿದೆ.
1: ತುಂಬಾ ಖುಷಿ ಆಗುತ್ತೆ ಮ್ಯಾಮ್ ಪದವಿಯ ಒಂದು ಲಿಸ್ಟ್ ನ ಕೇಳ್ತಾ ಹೋದ್ರೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ವೃತ್ತಿಯಾದ ಶಿಕ್ಷಕರ ವೃತ್ತಿ ನೀವು ಆಯ್ಕೆ ಮಾಡಿಕೊಂಡಿದ್ರಿ, ನಿಮ್ಮ ವೃತ್ತಿ ಬದುಕಿನ ವಿಶೇಷ ಅನುಭವಗಳನ್ನ ನಮ್ಮ ಮುಂದೆ ಹಂಚಿಕೊಳ್ಬಹುದಾ?
0: ನಾನು ಫಸ್ಟ್ ಜಾಯಿನ್ ಆಗಿದ್ದು ನಮ್ದು ಮಿಷನ್ ಸ್ಕೂಲ್, ಅದು ಪ್ರೀತಿನಿಕೇತನ ಡೇ ಕೇರ್ ಸೆಂಟರ್ ಅಂತ, ಅಲ್ಲಿ ಟ್ಯೂಷನ್ ಟೀಚರ್ ಅಂತ ಅಪಾಯಿಂಟ್ ಆದೆ. ನನಗೆ ಅವಾಗ 17 ವರ್ಷ. ಫಸ್ಟ್ ಡೇ ನಾನು ಮ್ಯಾಕ್ಸಿ ಬ್ಲೌಸ್ ಹಾಕೊಂಡು ಹೋಗಿದ್ದೆ, ಅವಾಗೆಲ್ಲ ಮ್ಯಾಕ್ಸಿ ಇದ್ವು ಡ್ರೆಸ್. ಮ್ಯಾಕ್ಸಿ ಬ್ಲೌಸ್ ಹಾಕೊಂಡು ಹೋದಾಗ ಅಲ್ಲಿ ಮ್ಯಾನೇಜರು ನಕ್ಕರು ನನ್ನನ್ನು ನೋಡಿ, ಅಲ್ರಿ ನಮ್ಮಲ್ಲಿ ನಿಮ್ಕಿಂತ ದೊಡ್ಡ ದೊಡ್ಡ ಹುಡುಗರಿದ್ದಾರೆ, ನೀವು ಈ ತರ ಡ್ರೆಸ್ ಹಾಕೊಂಡು ಬಂದ್ರೆ ನೀವೇ ಅವ್ರಕ್ಕಿಂತ ಸಣ್ಣವ್ರು ಕಾಣಿಸ್ತೀರಿ, ಸೀರೆ ಉಟ್ಕೊಂಡು ಬರ್ಬೇಕು ಅಂದ್ರು. ಆಯ್ತು ಮೇಡಮ್, ನಾಳೆಯಿಂದ ಸೀರೆ ಉಡ್ತೀನಿ. ಅಲ್ಲಿ ಮಕ್ಕಳು ಧಾರವಾಡದಲ್ಲಿ, ಅಲ್ಲಿಂದ ಎಲ್ಲಾ ರೀತಿ ಮಕ್ಕಳು ಬರ್ತಿದ್ರು, ಅಂದ್ರೆ ತುಂಬಾ ಬಡತನದಲ್ಲಿರುವಂತ ಮಕ್ಕಳು. ಅವರು ತುಂಬಾ ಒಂದ್ ಸ್ವಲ್ಪ ಸ್ಟ್ರಾಂಗ್ ಇರೋರು. ಅವ್ರನ್ನ ನೋಡಿ ಮತ್ತೆ ನನ್ಕಿ ಅಂದ್ರೆ ನನ್ಕಿಂತ ಒಂದ್ 2-3 ವರ್ಷಕ್ಕೆ ಅವ್ರು ಅಷ್ಟೇ, ಅವ್ರ ಸ್ಟೂಡೆಂಟ್ಸ್ ನನಗೆ. ಅವ್ರು ಆಗ್ಲೇ 9th ಇದ್ರು ಅಲ್ಲಿ ಮಕ್ಕಳು. ನನಗ್ ಮನ್ಸೊಳಗ್ ಭಯ ಇರ್ತಿತ್ತು, ಆದ್ರೆ ಅವ್ರ ಎದುರಿಗೆ ತುಂಬಾ ಬೋಲ್ಡ್ ಅನ್ನುವಂಗೆ ನಡ್ಕೊಳ್ತಿದ್ದೆ. ಅಲ್ಲಿ ಬಹಳಷ್ಟು ನಾನು ಕಲ್ತೆ. ಆಕ್ಚುಲಿ ತುಂಬಾ ಬೇರೆ ಬೇರೆ ಕಮ್ಯುನಿಟಿಯಿಂದ ಬಂದಂತ ಮಕ್ಕಳು, ಅಲ್ಲಿ ಪೇರೆಂಟ್ಸ್ ಜೊತೆ ಏನೆಲ್ಲ ಪ್ರಾಬ್ಲಮ್ಸ್ ಬರ್ತಿತ್ತು, ಆ ಮಕ್ಕಳು ಅಷ್ಟೇ ಎದ್ದು ಇದ್ರು. ಆಮೇಲೆ ಬರ್ತಾ ಬರ್ತಾ ಎಷ್ಟ್ರ ಮಟ್ಟಿಗಾಯ್ತಂದ್ರೆ ನನಗಷ್ಟೇ ಹೆದರ್ತಿದ್ರು ಅವರು. ನಾನ್ ರಜೆ ಹಾಕುದಿದ್ದಾಗ ಚಂಪಾ ನೀನು ಹೇಳಿ ಅವ್ರಿಗೆ ಹೇಳ್ಬೇಡ ರಜೆ ಹಾಕುದು ಅಂತ ಹೇಳ್ತಾ ಇದ್ರು. ಹಿಂಗೆ ಅಲ್ಲಿ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಮತ್ತೆ ನಾನು ಹಾಸ್ಟೆಲ್ಗಳಿಗೆ ಟ್ಯೂಷನ್ ಮಾಡ್ತಿದ್ದೆ, ಬಾಯ್ಸ್ ಹಾಸ್ಟೆಲ್ ಗರ್ಲ್ಸ್ ಹಾಸ್ಟೆಲ್ ನಮ್ಮ ಮಿಷನ್ ಹಾಸ್ಟೆಲ್ಗಳು ಯಾವು ಅಲ್ಲಿ ಮಾಡ್ತಾ ಇದ್ದೆ. ಅದಾದ್ಮೇಲೆ ಮದುವೆ ಆಯ್ತು, ದಾವಣಗೆರೆಗೆ ಬಂದೆ. ಇಲ್ಲಿ ಎಸ್ ವಿ ಎಸ್ ಕಾನ್ವೆಂಟ್ ಅಂತ ಅಲ್ಲಿ ಒಂದು 2 ಇಯರ್ಸ್ ಮಾಡಿದೆ. ಆಮೇಲೆ ದಾವಣಗೆರೆಯಲ್ಲಿ ಸಿದ್ಧಗಂಗಾ ಸಂಸ್ಥೆ ಇದೆ, ಅದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ, ಒಂದು 7-8 ಸಾವಿರ ಮಕ್ಕಳಿದ್ದಾರೆ ಅಲ್ಲಿ. ಅಲ್ಲಿ ನಾನು ಹೈಸ್ಕೂಲ್ ಟೀಚರ್ ಆಗಿ ಸೇರಿಕೊಂಡೆ. ಅಲ್ಲಿ ಕನ್ನಡ ಮಾತ್ರ ನಾನು ಟೀಚ್ ಮಾಡ್ತಿದ್ದೆ, ನನಗೆ ಚಂಪಾ ಮಿಸ್ ಅಂತಿರ್ಲಿಲ್ಲ, ಅವರು ಕನ್ನಡ ಮಿಸ್ ಅಂತಿದ್ರು.
1: ಓಕೆ,
0: ಅಲ್ಲಿ ಒಳ್ಳೆ ರಿಸಲ್ಟ್ ಬಂತು ಎಸ್ ಎಲ್ ಸಿಗೆ. ಅದಾದ್ಮೇಲೆ ಹುಬ್ಳಿಗೆ ಅಪಾಯಿಂಟ್ ಆಯ್ತು, ನನ್ ಗವರ್ಮೆಂಟ್ ಅಪಾಯಿಂಟ್ 2003 ಹುಬ್ಳಿಯಿಂದ, ಒಂದು 10-12 ಕಿಲೋಮೀಟರ್ ಸಿಟಿಯಿಂದ ಬಂಡಿವಾಡ ಅಂತ. ಅಲ್ಲೊಂದು 4 ಇಯರ್ಸ್ ಇದ್ದೆ, ಆಮೇಲೆ ಟ್ರಾನ್ಸ್ಫರ್ ತಗೊಂಡು ಇಲ್ಲಿಗೆ ಬಂದೆ. ನಾನು ಗವರ್ಮೆಂಟ್ಗೆ ಜಾಯಿನ್ ಆದಾಗಿಂದ ಇಂಗ್ಲಿಷ್ ಟೀಚರ್ ಆಗೇ ಉಳ್ಕೊಂಡ್ಬಿಟ್ಟೆ. ಇಲ್ಲಿದ್ದಾಗ ಕನ್ನಡ ಮಿಸ್ ಆಗಿದ್ದೆ, ಅಲ್ಲಿ ಹೋದ್ಮೇಲೆ ಇಂಗ್ಲಿಷ್ ಟೀಚರ್
1: ಆದ್ರಿ.
0: ಆಮೇಲೆ ಫಸ್ಟ್ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಕನ್ನಡ ಗ್ರಾಮರ್ 5 ಡೇಸ್ ಟ್ರೈನಿಂಗ್ಸ್ ಕೊಟ್ಟೆ ಟೀಚರ್ಸ್ಗೆ. ಅವಾಗ ನಾನೇನು ಈ ಸಿದ್ಧಗಂಗಾ ಹೈಸ್ಕೂಲ್ನಲ್ಲಿ ಮಕ್ಕಳಿಗೆ ಪಾಠ ಮಾಡಿದ್ನಲ್ಲ, ಅವ್ರದ್ದು ತಾಯಿಂದ್ರು ಇಲ್ಲಿ ಟೀಚರ್ಸ್. ಇವ್ರು ಹೋಗಿ ಅಲ್ಲಿ ಹೇಳಿದ್ದಾರೆ, ಧಾರವಾಡದಿಂದ ಒಬ್ರು ಮಿಸ್ ಬಂದಿದ್ದಾರೆ ಚಂಪಾ ಮಿಸ್ ಅಂತ, ತುಂಬಾ ಚೆನ್ನಾಗಿ ಕನ್ನಡ ಗ್ರಾಮರ್ ಮಾಡ್ತಾರಂತ. ಆ ಮಕ್ಕಳು, ಅಮ್ಮ ಅವ್ರು ನಮ್ ಮಿಸ್ ಅಮ್ಮ, ಇಲ್ಲಿದ್ದವ್ರೆ ಅಲ್ಲಿ ಪಾಯಿಂಟ್ ಆಗಿ ಹೋಗಿದ್ದಾರೆ, ಈಗ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ ಅಂತ. ಮಾರನೇ ದಿನ ತುಂಬಾ ಖುಷಿಯಿಂದ ಹೇಳಿದ್ರು, ಯಾರು ಅಂತ ಕೇಳಿದೆ, ಹೆಸರು ಹೇಳಿದ್ರು ಮಕ್ಕಳ ಹೆಸರು. ಅವ್ರೆಲ್ಲಾರು ನನ್ ಗೊತ್ತು, ಅವ್ರಿಗೆ ತುಂಬಾ ಖುಷಿ, ನಮ್ಮ ಮಕ್ಕಳಿಗೂ ನೀವು ಪಾಠ ಮಾಡಿದ್ದೀರಾ ಮಿಸ್, ನಮಗೂ ಪಾಠ ಮಾಡಿದ್ದೀರಾ ಅಂತ. ಅದಾದ್ಮೇಲೆ ನನ್ಗೆ ಇಂಗ್ಲಿಷ್ ಅಂದ ತಕ್ಷಣ ಇಂಗ್ಲಿಷೇ ಬಿಡಕ್ ಶುರು ಮಾಡಿದ್ರು. ನಾನು ಹೋಗಿದ್ದು ಕನ್ನಡ ಟ್ರೈನಿಂಗ್ ಎಂಐ ಟ್ರೈನಿಂಗಿಗೆ, ಅವ್ರು ಇಲ್ಲ ಇಲ್ಲ ನಿಮ್ಮ ಎಲ್ಲ ಇಂಗ್ಲಿಷ್ ಚೆನ್ನಾಗಿರ್ತವೆ, ನೀವು ಇಂಗ್ಲಿಷ್ಗೆ ಹೋಗ್ಬೇಕು ಅಂತ ಫೋರ್ಸ್ಫುಲ್ಲಿ ನನ್ನ ಅಲ್ಲಿ ಕಳ್ಸಿದ್ರು. ಇಂಗ್ಲಿಷ್ ಮೀಡಿಯಂ ಸಿಸ್ಟಮ್ ಅನ್ನ ನಾನು ಗವರ್ಮೆಂಟ್ಗೆ
1: ತಂದಿದ್ದೀರಾ, ಅದಕ್ಕಾಗಿ ಇವತ್ತಿಗೂ ಸಹ ವಿದ್ಯಾರ್ಥಿಗಳು ನಿಮ್ಮನ್ನ ನೆನಪಲ್ಲಿ ಇಟ್ಕೊಂಡು ಗೌರವಿಸ್ತಾ ಈಗ್ಲೂ ಸಹ ಟಚ್ ಅಲ್ಲಿ ಇದ್ದಾರೆ.

0: ಹೇಳ್ತಾ ಇದ್ದೀರಾ. ಹಾಗಾದ್ರೆ ವೃತ್ತಿಯಲ್ಲಿ ಶಿಕ್ಷಕಿ, ಪ್ರವೃತ್ತಿಯಲ್ಲಿ ಸಾಹಿತ್ಯ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ. ಈ ಸಾಹಿತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಯಾವ ರೀತಿ ಆಯ್ತು, ಎಲ್ಲಿಂದ ಶುರುವಾಯ್ತು?
1: ನನ್ನ ಸುತ್ತಮುತ್ತಲಿನ ನನ್ನ ಸಮಾಜದಲ್ಲಿ ಪರಿಸರದಲ್ಲಿ ನಾನು ಎಷ್ಟೋ ಘಟನೆಗಳನ್ನು ನೋಡ್ತಿದ್ದೆ. ನಾನು ಅಲ್ಲಿ ವರ್ಕ್ ಮಾಡುವಾಗ ತುಂಬಾ ಬಡತನದ ಜೀವನ, ನಾವು ವಿಸಿಟ್ಗೆ ಹೋಗ್ತಿದ್ವಿ ಅಲ್ಲಿ, ನಾವು ಅಯ್ಯೋ ಪಾಪ ಅನ್ನುವಂಥದ್ದೆಲ್ಲ ಅಲ್ಲಿ ಸಹಜವಾಗಿ ನಡೀತಿತ್ತು. ಅಂತ ಕಷ್ಟದ ಜೀವನದಲ್ಲಿ ಇದ್ದಂಥ ಜನಗಳನ್ನ ಆ ಮಕ್ಕಳ ಪೇರೆಂಟ್ಸ್ ಅವ್ರದ್ದು ಮನೆಗಳು ಅದೆಲ್ಲ ಒಂಥರ ಕಣ್ಣಿಗೆ ಚಿತ್ರಣ ಕಟ್ಟಿದಂಗಿತ್ತು. ನನ್ನ ಹಳ್ಳಿ, ನಾನು ಹೋಗೋದು ರಜಕ್ಕಷ್ಟೇ, ಸಮ್ಮರ್ ಹಾಲಿಡೇಸು, ಅಕ್ಟೋಬರ್ ಹಾಲಿಡೇಸು, ಅವಾಗ್ಲೇನೆ ಅಲ್ಲೆಲ್ಲ ಏನು ಕಂಡುಕೊಂಡಿದ್ದೆ ಅದೆಲ್ಲ ನನಗೆ ಕೊರಿತಾ ಇರ್ತಿತ್ತು ಮನಸ್ಸಲ್ಲಿ. ಅದನ್ನು ಬರೆದು ತೆಗೆದ್ರೆ ನನಗೆ ಒಂದ್ ಸ್ವಲ್ಪ ಸಮಾಧಾನ ಆಗ್ತಿತ್ತು. ಹಂಗಾಗಿ ನಾನು ಕೆಲವು ಘಟನೆಗಳನ್ನ ನೋಡಿ, ಕೆಲವು ಕೇಳಿಸ್ಕೊಂಡು, ಕೆಲವು ಹಳ್ಳಿ ಸಮಸ್ಯೆಗಳು, ಹೆಣ್ಮಕ್ಕಳ ಸಮಸ್ಯೆ ಅವೆಲ್ಲಾನು ನೋಡಿ ನಾನು ಬರೆಯಕ್ಕೆ ಶುರು ಮಾಡಿದೆ. ಆಮೇಲೆ ನಮ್ಮಕ್ಕ ಒಬ್ರು ತೀರ್ಕೊಂಡ್ರು, 3 ವರ್ಷದ ಒಂದು ಮಗು, 10 ತಿಂಗಳದ ಒಂದು ಮಗುನ್ ಬಿಟ್ಟು ತೀರ್ಕೊಂಡ್ರು. ಅವಾಗ ನಾನು ಹಸುನಗಲಿದ ಕರುಗಳು ಅಂತ ಬರ್ದೆ, ಪಬ್ಲಿಷ್ ಆಯ್ತದು. ಅಂದ್ರೆ ನನ್ನ ಸುತ್ತಮುತ್ತಲು ಏನೇನು ನಡೆದ್ವಲ್ಲ ಅದೇ ನನಗೆ ಬರೆಯಕ್ ಹಚ್ಚಿತು.
0: ಹಾಗಾದ್ರೆ ತಾವು ಇಷ್ಟಪಡೋ ಮತ್ತು ಹಾಗೆ ನಿಮ್ಮ ಮೇಲೆ ಪ್ರಭಾವ ಬೀರಿದಂತಹ ಕನ್ನಡ ಲೇಖಕರಾಗ್ಲಿ ಅಥವಾ ಯಾವ್ದಾದ್ರು ಒಂದು ಗ್ರಂಥ ಆಗ್ಲಿ ಯಾವ್ದಾದ್ರು?
1: ನನ್ಗೆ ತುಂಬಾ ನಾನು ಹತ್ತಿರದಿಂದ ನೋಡಿದ್ದು ಡಾಕ್ಟರ್ ನಾಡಿಸೋಸ ಸಾಗರದವರು. ಅವರು ನನ್ನೆಲ್ಲಾ ಬುಕ್ಸಿಗೂ, ಕಾದಂಬರಿಗಳ ಕೃತಿಗಳಿಗೆ ಅವರೇ ಮುನ್ನುಡಿ ಬರೆದಿದ್ದು. ತುಂಬಾ ಹತ್ತಿರದಿಂದ ನಾನು ಅವರನ್ನ ಕಂಡಿದ್ದೀನಿ. ನಾನು ನನ್ನ ಕಾದಂಬರಿಗಳಿಗೆ ಮುನ್ನುಡಿ ಬರೆಯಕ್ಕೆ ಕೊಡಕ್ ಹೋದಾಗ ಅವ್ರು ನನಗೆ ತಮ್ದು 2 ಕಾದಂಬರಿ ಕೊಟ್ರು. ಓದಿದೀರಾ ನನ್ನ ಕಾದಂಬರಿ ಅಂದ್ರು. ಇಲ್ಲ ಸರ್ ಅಂದೆ. ತಗೊಳ್ರಿ ಅಂತ ಮುಳುಗಡೆ ಮತ್ತು ದ್ವೀಪ ಅದು ಆಗಿದ್ವು ಅವು ಕೊಟ್ರು. ಆಯ್ತು ಸರ್ ಅಂತ ಓದಿದೆ, ತುಂಬಾ ಚೆನ್ನಾಗಿತ್ತು ಅಂದ್ರೆ ಸರಳವಾಗಿ ಬರ್ಕೊಂಡು ಹೋಗ್ತಾ ಇದ್ರು ಸರ್. ಆಮೇಲೆ ನನ್ನ ಡಿಗ್ರಿನಲ್ಲಿ ನಾನು ದೇವನೂರು ಮಹಾದೇವ ಅವರು ವಡಲಾಳ, ಡಾಕ್ಟರ್ ಸಿದ್ಲಿಂಗಯ್ಯ ಅವ್ರದ್ದು ಊರು ಕೇರಿ ಅದನ್ನ ನಾನು ಓದಿದೆ. ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಕರ್ವಾಲು ಓದಿದ್ವಿ. ಇವೆಲ್ಲ ನಾನು ಬರ್ದಿದ್ದೇ ಜಾಸ್ತಿ, ಓದಿದ್ದು ತುಂಬಾ ಕಡಿಮೆ. ಭೈರಪ್ಪ ಅವ್ರದ್ದು ದಾಟು ಓದಿದೆ. ಓದುದು ಹವ್ಯಾಸ ತುಂಬಾ ಕಡಿಮೆ ಇತ್ತು, ಬರೆಯುವುದೇ ಹೆಚ್ಚಾಯಿತು. ಅಲ್ಲಿ ವಾರಕ್ಕೊಂದು ಕತೆ ಬರ್ತಿತ್ತು, ಒಂದ್ ಧಾರಾವಾಹಿ ಬರ್ತಿತ್ತು ಪತ್ರಿಕೆಯಲ್ಲಿ ಪ್ರತಿ ಸಂಡೆ, ಅವನ್ನು ಓದ್ತಿದ್ದೆ. ಆಮೇಲೆ ಎಂ ಕೆ ಇಂದಿರಾ ಅವ್ರದ್ದು SLC ಪಾಠ ಮಾಡುವಾಗ ಮನದಣಿಯೇ ನೋಡಿ ಮಣಿದೆ ಅಂತ ಒಂದ್ ಆರ್ಟಿಕಲ್ ಅದು, ಅದು ತುಂಬಾ ಅಂದ್ರೆ ಯಾರೂನು ಮರೆಯಕ್ ಸಾಧ್ಯ. ಅಷ್ಟು ಒಂದು ಪ್ರತಿಮೆಯನ್ನ ವರ್ಣಿಸಿ ಬರೆದಂತದ್ದು ಮನದಣಿಯೇ ನೋಡಿ ಮಣಿದೆ ಅಂತ. ಅವಾಗ ಅನಿಸ್ತು ಇದು ಒಂದೇ ಇಷ್ಟು ಚೆನ್ನಾಗಿದೆ, ಎಷ್ಟು ಚಂದ ಬರಿಬಹುದು ಅವರು ಅಂತ.
0: ಹಾಗಾದ್ರೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಅಂತ ಇಲ್ಲ, ಎಲ್ಲಾರ್ದು ಸಹ ಬುಕ್ಗಳನ್ನೆಲ್ಲ ಓದ್ತಾ ಇದ್ರಿ. ನೀವು ಸುಮಾರು ಒಂದು 6 ಕಾದಂಬರಿಗಳು, 2 ನಾಟಕ ಸಂಕಲನಗಳು, 4 ಕತೆಗಳು, 3 ಕವನ ಸಂಕಲನಗಳು ಪ್ರಕಟಗೊಂಡಿವೆ. ಅದರಲ್ಲೂ ಸಾಕಷ್ಟು ಲೇಖನಗಳು ಕರ್ಮವೀರ, ಸಕಾಲಿಕ, ಅಗರವಾಣಿ ದಿನಪತ್ರಿಕೆಯಲ್ಲೂ ಸಹ ಪ್ರಕಟಗೊಂಡಿದೆ. ನಿಮ್ಮದು ಮೊದಲನೇದಾಗಿ ಪ್ರಕಟಗೊಂಡಂತಹ ಪುಸ್ತಕ ಯಾವುದು?
1: ಪ್ರಕಟಗೊಂಡಿದ್ದು ಕಾದಂಬರಿ 2016
0: ಮೊದಲನೇದಾಗಿ ನಿಮ್ಮದು ಕಾದಂಬರಿ ಪುಸ್ತಕ
1: ಬರ್ದಿದ್ದೆ ಮೊದಲನೇ ಕಾದಂಬರಿ.
0: ನೋಡಿ ಸಾಕಷ್ಟು ಮಂದಿ ಫಸ್ಟ್ ಒಂದು ಚಿಕ್ಕದಾಗಿ ಆರ್ಟಿಕಲ್, ಒಂದು ಚಿಕ್ಕದಾಗಿ ಒಂದು ಪುಟ್ಟವಾದ ಕತೆಗಳು ಅಲ್ಲಿಂದ ಶುರು ಮಾಡ್ತಾರೆ ಯಾರೇ ಆಗ್ಲಿ. ನಿಮ್ಮದು ಮೊದಲನೇದಾಗಿನೆ ಕಾದಂಬರಿ ಬರೆದಿದ್ದೀರಾ?
1: ಒಂದು ಸಂಶಯಕ್ಕೆ ಆಹುತಿ ಅಂತ ನನ್ಗೆ ಅದ್ರದ್ದು ಅಷ್ಟು ಇನ್ನು ನೆನಪಿಲ್ಲ. ಆದ್ರೆ ಕಂಬನಿ ಒರೆಸಿದವಳು ಮತ್ತೆ ಇನ್ನೊಂದು ಈ ಹೃದಯವೆರಡು ಮಿಡಿತ ಒಂದು 2 ಕಾದಂಬರಿಗಳು, ಅವನ್ನ ನಾನು ಜಡಭರತ ಅಂತಂದು GB ಜೋಶಿ, ಶಂಭಾ ಜೋಶಿ ಅಂತ ತುಂಬಾ ದೊಡ್ಡ ಹೆಸರು ಅವ್ರದ್ದು ಸಂಪಾದನೆ ಇದ್ರಲ್ಲಿ, ಪ್ರಕಾಶನ ಸಂಸ್ಥೆ ಅವ್ರದ್ದು ಮನೋಹರ ಗ್ರಂಥಮಾಲಾ ಅಂತ, ಅವ್ರದ್ದು ಮಗ ರಮಾಕಾಂತ್ ಜೋಶಿ ಅಂತ ಇಂಗ್ಲಿಷ್ ಪ್ರೊಫೆಸರ್ ಅವರು, ಅವ್ರಿಗೆ ನಾನು ಅವೆರಡು ಕೊಟ್ಟಿದ್ದೆ. ಆಮೇಲೆ ಸುನೀಲ್ ಪುರಾಣಿಕ್ ಅವರು TV ಧಾರಾವಾಹಿ ಎಲ್ಲ ಮಾಡ್ತಾರೆ ಧಾರವಾಡದವ್ರು, ಅವ್ರಿಗೆ ಸ್ವತಃ ಭೇಟಿಯಾಗಿ ನಾನು ಮಾತಾಡಿದ್ದೆ, ಕಳಿಸ್ಕೊಡ್ರಿ ಅಂತ ಹೇಳಿದ್ರು. ಅವ್ರಿಗೆ ಮಮತೆ ಇಲ್ಲದ ಮಡಿ ಕಳಿಸಿದೆ, ಅದು ಮಿನಿ ಕಾದಂಬರಿ. ಅವರು ಒಂದು ಲೆಟರ್ ಬರೆದ್ರು, ತುಂಬಾ ಚೆನ್ನಾಗಿದೆ, ಓದಕ್ ತಗೊಂಡೆ ಕೆಳಗಿಡಕ್ಕೆ ಆಗ್ಲಿಲ್ಲ, ಅದ್ರ ಮೇಲೆ ನಾನು ಧಾರಾವಾಹಿ ಮಾಡೇ ಮಾಡ್ತೀನಿ ಅಂತ ಒಂದು ಲೆಟರ್ ಬರೆದ್ರು. ಆಮೇಲೆ ಕೈಗಳು ಅಂತ ಕಾದಂಬರಿ, ಅದು ಮಿನಿ ಕಾದಂಬರಿ.
0: ಮಿನಿ ಕಾದಂಬರಿ
1: ಅದು ಟಿಪ್ಪು ಎಕ್ಸ್ಪ್ರೆಸ್ ಅಂತ ಪತ್ರಿಕೆ ಬರ್ತಿತ್ತು, ಅಲ್ಲಿ ಧಾರಾವಾಹಿ ಬಂತು, ಖುಷಿ ಆಯ್ತು. ಆಮೇಲೆ ಋಣವರಿತವಳು ರಾಣೆಬೆನ್ನೂರು ಅಭಿಷೇಕ ಪತ್ರಿಕೆಯಲ್ಲಿ 30 ಕಂತುಗಳಲ್ಲಿ ಬಂತದು, ಅದು ಬಹಳಷ್ಟು ಜನ ಇಷ್ಟಪಟ್ರಂತೆ. ಅವ್ರು ಹೇಳಿದ್ರು
0: ಮೊದಲ ಕಾದಂಬರಿ ಬರವಣಿಗೆಯಲ್ಲಿ ನೀವು ಬರೆದಂತದ್ದು ನಿಯತ್ತು ಅಂತ ಹೇಳಿದ್ರು, ಯಾವ ವಸ್ತು ವಿಷಯವನ್ನ ಒಳಗೊಂಡಿತ್ತು
1: ನಿಯತ್ತು? ಆಕ್ಚುಲಿ ದಲಿತ ಒಂದು ಸಮುದಾಯದ್ದು, ನಮ್ಮ ಹೊಲದ ಕೆಲ್ಸಕ್ಕೆ, ಕಟ್ಟಡ ಕೆಲ್ಸಕ್ಕೆಲ್ಲ ಬರ್ತಿದ್ರು, ಅವ್ರ ಮಕ್ಕಳೆಲ್ಲ ನಮ್ಮತೆ ಸ್ಕೂಲಿಗೆ ಬರ್ತಿದ್ರು. ಸ್ಕೂಲ್ನಲ್ಲಿ ಏನ್ ತೊಂದರೆ ಇರ್ಲಿಲ್ಲ, ಎಲ್ಲರೂ ಒಂದೇ ರೀತಿ ಓದ್ತಿದ್ರು.

0: ಆಕ್ಚುಲಿ ಸಮಾಜದಲ್ಲಿ ಅವ್ರಿಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇತ್ತು. ಅವಾಗ ಕೆಲವರು ಜೀತ ಇರ್ತಿದ್ರು, ಅಂದ್ರೆ ಲೈಫ್ ಲಾಂಗ್ ಅದೇ ಒಂದೇ ಇದರಲ್ಲಿ. ಅದು ಜೀತ ಪದ್ಧತಿಯನ್ನೇ ಕಂಪ್ಲೀಟ್ ನಾನು ಅದರಲ್ಲಿ ತಗೊಂಡು ನಿಯತ್ತು ಅಂತ ನಾನು ಬರ್ದೆ. ಅದನ್ನೇತ್ ಏನಂದ್ರೆ, ಜೀತದ ಆಳುಗಳು ಬರೀ ಸಫರ್ ಆಗುದು ಅಷ್ಟೇ ಅಲ್ಲ, ಅವರು ತಮ್ಮ ಒಡೆಯರಿಗೆ ಎಷ್ಟು ಅವರು ನಿಯತ್ತಿಂದ ಇರ್ತಾರೆ ಅನ್ನೋದನ್ನ ನಾನು ತಗೊಂಡು ನಿಯತ್ತು ಅಂತದ್ದೆ. ಅದು ಕಂಪ್ಲೀಟ್ ಉತ್ತರ ಕರ್ನಾಟಕದ ಭಾಷೆ, ಧಾರವಾಡ ಗ್ರಾಮೀಣ ಭಾಷೆಯಲ್ಲಿ ಬರ್ದೆ ಅದು. ಅದ್ರ ಭಾಷೆಗೆ ತುಂಬಾ ಜನ ಇಷ್ಟಪಡ್ತಾರೆ, ಅದನ್ನ
1: ಬೇಗ ಸ್ವೀಕಾರ ಮಾಡ್ತಾರೆ. ಅದರಲ್ಲೂ ನಮ್ಮ ಒಂದು ಸ್ಥಳೀಯ ಭಾಷೆಯಲ್ಲಿ ಓದಿದ ಒಂದು ಕಥೆಗಳು ತುಂಬಾ ಬೇಗ ಮನ ಮುಟ್ಟುತ್ತೆ.
0: ಫಸ್ಟ್ ನನ್ನ ಕಾದಂಬರಿನೇ ದಾವಣಗೆರೆ ಯೂನಿವರ್ಸಿಟಿ ಅವರು ರಿಸರ್ಚ್ ಗೆ ತಗೊಂಡ್ರು, ಕಿರು ಪ್ರಬಂಧಕ್ಕೆ, ಡೆಸರ್ಟೇಷನ್ ಗೆ. ಬಹಳ ಖುಷಿ ಆಯ್ತು. ಡಿಸೋಜ ಸರ್ ಬಾರಿ ಗ್ರೇಟ್, ಫಸ್ಟ್ ಕಾದಂಬರಿನೇ ಯೂನಿವರ್ಸಿಟಿ ಲೆವೆಲ್ ನಲ್ಲಿ ಓಡಾಡ್ತಾ ಇದೆ.
1: ಹೌದು, ಹೆಮ್ಮೆ ವಿಚಾರನೆ ಮೇಡಮ್.
0: ಫಸ್ಟ್ ಕಾದಂಬರಿ ಯೂನಿವರ್ಸಿಟಿಗೆ ಹೋಯ್ತು.
1: ಖುಷಿ ಆಗತ್ತ ಈ ವಿಷಯನೆಲ್ಲ ಕೇಳ್ತಾ ಇದ್ರೆ. ಪ್ರತಿಯೊಬ್ಬ ಸಾಹಿತಿಯು ಒಂದು ತಾತ್ವಿಕ ಹಿನ್ನೆಲೆಯಲ್ಲಿ ತಮ್ಮ ಸಾಹಿತ್ಯ ಕೃತಿಗಳನ್ನ ಬರಿತಾ ಹೋಗ್ತಾರೆ. ನಿಮ್ಮ ಒಂದು ಸಾಹಿತ್ಯದ ತಾತ್ವಿಕ ನೆಲೆಟ್ಟು ಯಾವ ಒಂದು ವಿಷಯದ ಮೇಲೆ ಇರುತ್ತೆ?
0: ಈಗ ನಾನು ದಲಿತ ಸಾಹಿತ್ಯ, ಸ್ತ್ರೀವಾದಿ ಮತ್ತೆ ಕೌಟುಂಬಿಕ, ಹಿಂಗೆ ವೈವಿಧ್ಯಮಯವಾಗಿ ತಗೊಳ್ತಾ ಹೋಗಿದ್ದೀನಿ. ಒಂದಕ್ಕೆ
1: ಸೀಮಿತ
0: ಆಗಿಲ್ಲ. ದಲಿತ ಸಾಹಿತ್ಯ ಒಂದು ಎರಡು ಬರೆದಿದ್ದೀನಿ, ಅದು ಗ್ರಾಮೀಣ ಪ್ರದೇಶದ ಕಂಪ್ಲೀಟ್.
1: ಹೌದು. ನೀವು ಒಬ್ಬ ಮಹಿಳೆಯಾಗಿ ನಿಮ್ಮ ಸಾಹಿತ್ಯದಲ್ಲಿ ಬರುವ ಮಹಿಳಾ ಪಾತ್ರಗಳನ್ನ ಯಾವ ಒಂದು ದೃಷ್ಟಿಕೋನದಲ್ಲಿ ಚಿತ್ರಿಸ್ತಾ ಹೋಗಿದ್ದೀರಿ?
0: ನಾನು ಈಗ ಗ್ರಾಮೀಣ ಮಹಿಳೆಯರನ್ನ ತಗೊಂಡ್ರೆ, ಅನಕ್ಷರಸ್ಥ ಮಹಿಳೆಯರು ಏನೇನ್ ಕಷ್ಟಗಳನ್ನ ಅನುಭವಿಸ್ತಾ ಇದ್ರು ಅವಾಗಿನ, ಅಂದ್ರೆ ನಂದು ಹಿನ್ನೆಲೆನೆ ಗ್ರಾಮೀಣ ಹಿನ್ನೆಲೆ ಆಗಿರೋದ್ರಿಂದ ಅಲ್ಲಿಯ ಮಹಿಳೆಯರು ಮತ್ತೆ ಅಲ್ಲಿಯ ಜನಜೀವನ, ಅಲ್ಲಿ ಅವ್ರದ್ದು ಸಂಕಟ ಸಮಸ್ಯೆ ಮತ್ತೆ ಬದುಕನ್ನು ಎದುರಿಸಿ ನಿಲ್ಲುವ ರೀತಿ, ಅದನ್ನ ನಾನು ತಗೊಂಡೆ. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಶಿಕ್ಷಣದಲ್ಲಿ ಬಹಳಷ್ಟು ಸುಧಾರಣೆ ಆಯ್ತು, ಜನ ಸುಶಿಕ್ಷಿತರಾದ್ರು. ಹಾಗೆ ವಿದ್ಯಾವಂತ ಮಹಿಳೆಯರನ್ನ ನಾನು ಕುರಿತು ಬರ್ದೆ. ಉದ್ಯೋಗಸ್ಥ ಮಹಿಳೆಯರಿಗೆ ಬೇಕಾದಷ್ಟು ಸಮಸ್ಯೆಗಳು ತುಂಬಿದಾವೆ, ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಇದಾವೆ.
1: ಇಷ್ಟೇ ಒಂದು ಆಧುನಿಕತೆ ಮುಂದುವರೆದಿದ್ರು ಸಹ ಇವತ್ತಿಗೂ ಸಹ ಈ ಆಧುನಿಕ ಯುಗದಲ್ಲಿ ಮಹಿಳೆ ಕಷ್ಟಗಳನ್ನ ನೋಡ್ತಾ ಇದ್ದಾರೆ.
0: ಹೌದು, ಉದ್ಯೋಗಸ್ಥ ಮಹಿಳೆಯಾಗಿ ನಾನೇ ಎಷ್ಟೊಂದು ಸಫರ್ ಆಗಿದ್ದೀನಿ. ಕಿಂತ ಎಷ್ಟೋ ಸಮಸ್ಯೆಗಳನ್ನು ಎದುರಿಸುವಂತವರು ಮಹಿಳೆಯರು ಇವತ್ತಿಗೂ ಇದ್ದಾರೆ. ಹಂಗಾಗಿ ನಾನು ಬದುಕಬೇಕು ಅನ್ನುವಂತ ವಸ್ತುಗಳನ್ನು ಇಟ್ಕೊಂಡೆ ನಾನು ಕಾದಂಬರಿ ಬರೆಯ ಬಂದೆ.
1: ಈಗ ನೀವು ಗೃಹಿಣಿಯೂ ಹೌದು, ಶಿಕ್ಷಕಿಯೂ ಹೌದು, ಬರಹಗಾರ್ತಿಯೂ ಹೌದು, ಈ ಮೂರು ಕಾರ್ಯಗಳನ್ನ ಯಾವ ರೀತಿಯಾಗಿ ಸಮತೋಲನ ಮಾಡ್ತಾ ಇದ್ದೀರಾ?
0: ನಾನು ಸಾಮಾನ್ಯ ಬರೆಯುವುದು 8 ಗಂಟೆ ಮೇಲೆ, ನನಗೆ ಡ್ಯೂಟಿ ಅಲ್ಲಿಂದ ಬಂದ ಮೇಲೆ ಒಂದ್ ಸ್ವಲ್ಪ ಟೀಗೆ ಕುಡಿದು ಒಂದು ಫ್ಯಾಮಿಲಿ ಪ್ರೇಯರ್ ಅಂತ ಮಾಡ್ತೀವಿ ಡೈಲಿ, ಅದಾದ್ಮೇಲೆ ಸ್ವಲ್ಪ ಅಡುಗೆ ಕೆಲಸ ಮಾಡ್ಕೊಂತ ಬರೆಯಕ್ ಕುತ್ಕೋತೀನಿ. ನಿದ್ರೆ ಬರುವವರೆಗೂ ಬರೀತೀನಿ ನಾನು. ಬರವಣಿಗೆ ನಂದು ಪಾರ್ಟ್ ಆಫ್ ಲೈಫ್ ಆಗ್ಬಿಟ್ಟಿದೆ, ದಿನಾ ಬರೀತೀನಿ. ಸ್ವಲ್ಪ ಟೈಮ್ ಸಿಕ್ಕರೆ ನಂದು ಇದೇ ವರ್ಕ್ ಬರವಣಿಗೆನೆ ಇರುತ್ತೆ. ತುಂಬಾ ಜಾಗ್ರತೆ ವಹಿಸ್ತೀನಿ, ನನ್ನ ಪ್ರೊಫೆಷನ್ ಇದು ಧಕ್ಕೆ ಕೊಡಬಾರ್ದು, ನನ್ನ ಫ್ಯಾಮಿಲಿಗೂ ಇದು ಧಕ್ಕೆ ಕೊಡಬಾರ್ದು ಅಂತ. ನಂದು ಏನು ರಿಲ್ಯಾಕ್ಸ್ ಮಾಡೋ ಟೈಮ್ ಏನ್ ಇರುತ್ತಲ್ಲ ಆ ಟೈಮ್ ಅನ್ನ ನಾನು ಇದಕ್ಕೆ
1: ಬಳಸ್ಕೊಳ್ತಾ ಹೋಗ್ತಾ ಇದ್ದೀನಿ.
0: ಮತ್ತೆ ರಜದಲ್ಲಿ ಸಮ್ ಹಾಲಿಡೇಸ್, ಅಕ್ಟೋಬರ್ ಹಾಲಿಡೇಸ್ ನಲ್ಲಿ ನಾನು ಸಾಮಾನ್ಯ ಬರಿತೇನೆ, ಬಹಳ ಬರಿತೀನಿ ಅವಾಗ.
1: ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದಾರೆ, ಸವಾಲುಗಳನ್ನ ಎದುರಿಸ್ತಾ ಇದಾರೆ. ಇದ್ರ ಬಗ್ಗೆ ನೀವೇನಿರ, ನೀವೊಂದು ಉದ್ಯೋಗಸ್ಥ ಮಹಿಳೆಯಾಗಿ
0: ಈಗ ಮಹಿಳೆಯರು ಯಾವ್ಯಾವ ವೃತ್ತಿಯಲ್ಲಿದ್ದಾರೆ, ಯಾವ್ಯಾವ ಕ್ಷೇತ್ರದಲ್ಲಿದ್ದಾರೆ, ಅಲ್ಲಿ ಎಲ್ಲರೂ ಒಂದಿಲ್ಲದ ಒಂದು ಸವಾಲನ್ನ ಎದುರಿಸ್ತಾನೆ ಇದ್ದಾರೆ. ಆದ್ರೆ ನಾನು ಹೇಳೋದೇನಂದ್ರೆ, ಮಹಿಳೆಯರು ಜಾಗೃತರಾಗಬೇಕು. ಸುಶಿಕ್ಷಿತರಾದಷ್ಟು ಸಮಸ್ಯೆ ಕಡಿಮೆ ಆಗುತ್ತೇನೋ ಅಂತ ನನಗನ್ಸುತ್ತೆ. ಆಮೇಲೆ ಪರಿಸ್ಥಿತಿ ಏನೇ ಇರಲಿ, ತಮ್ಮ ಬದುಕನ್ನ ತಾವು ಕಟ್ಟಿಕೊಳ್ಳಕ್ಕೆ ಮಹಿಳೆಯರು ಶಕ್ತರಾಗಬೇಕು ಅಂತ.
1: ಶಕ್ತರಾಗಬೇಕು, ಮುಂದಾಗಬೇಕು.
0: ಹೌದು, ಸಮಸ್ಯೆಗಳನ್ನೇ ಸೋಮಾನವನ್ನಾಗಿ ಮಾಡಿಕೊಂಡು ಮೇಲೇಳುವಂತ ಕಲೆ ನಾವು ಕಲಿಬೇಕಾಗಿದೆ.
1: ನೀವು ಪುಸ್ತಕಗಳನ್ನ ಬರೆಯೋದ್ರ ಜೊತೆಗೆ ಸಾಕಷ್ಟು ಕವಿತೆಗಳನ್ನು ಸಹ ಬರೆದಿದ್ದೀರಿ. ಯಾವ್ದಾದ್ರು ಒಂದು ಕವನವನ್ನ ಹೇಳಿ.
0: ಇದ್ರದ್ದು ಶೀರ್ಷಿಕೆ ಹೆಣ್ಣು ಅಂತ. ಹಾಲುಗೆನ್ನೆ ತುಂಬಿಕೊಂಡು, ಕಾಲಗೆಜ್ಜೆ ಕಟ್ಟಿಕೊಂಡು, ನಗುತ್ತ ನಗಿಸುತ್ತ ಜೀವದುಂಬಿ ಬೆವಳು ಹೆಣ್ಣು ಬಾಲೆಯಾಗಿ, ಅಪ್ಪ ಅಮ್ಮ ಅಣ್ಣ ತಮ್ಮರ ಸೇವೆ ಮಾಡುತ್ತಾ, ಅಮ್ಮನ ಕೈ ಬಾಯ ಮಾತ ಕೇಳುತ್ತಾ, ಮನೆಯ ಒಪ್ಪವರಣ ಮಾಡುತ್ತಾ ಬೆಳೆದು ನಿಲ್ಲುವಳು ಹೆಣ್ಣು ಕಿಶೋರಿಯಾಗಿ, ತನಗರಿವಿಲ್ಲದೆ ಅಂಟಿಕೊಳ್ಳುವಳು ಹತ್ತು ಹಲವು ಕಟ್ಟುಪಾಡುಗಳನ್ನು, ಅಲ್ಲಿ ನಿಲ್ಲಬೇಡ, ಇಲ್ಲಿ ಕುಡಬೇಡ, ಹೀಗೆ ಉಡಬೇಡ, ಹಾಗೆ ತೊಡಬೇಡ, ನಗಬೇಡ, ಆಡಬೇಡ, ಕುಣಿಯಬೇಡ, ಹೆಣ್ಣು ನೀನು, ಹಾಗಿದ್ದರೆ ಚೆನ್ನ, ಹೀಗಿದ್ದರೆ ಚೆನ್ನ, ಸಮಾಜ ನೋಡುವುದು ನಿನ್ನ, ಉಸಿರುಗಟ್ಟಿಸುವ ಗಾಳಿ ಧೂಳಿನಲ್ಲೇ ಅಡಿ ಇರಿಸುವಳು.

0: ಮೇಘದ ಸಿರಿ ಮೈಮನದಿ ತುಂಬಿಕೊಂಡು ತುಂಬು ಯೌವನಕ್ಕೆ. ನೂರು ಭಾವ, ನೂರು ಬಣ, ನೂರು ಬಯಕೆ, ನೂರು ಕನಸು. ಕೈಗೂಡಿದವುಗಳು ಎಷ್ಟೋ, ಕರಕಲಾದವುಗಳು ಇನ್ನೆಷ್ಟೋ. ನೋಡ ನೋಡುತ್ತ ಅಡಿ ಇಡುವಳು ದಾಂಪತ್ಯಕ್ಕೆ, ಆಸರೆಯಾಗಿ ಗಂಡು ಜೀವಕ್ಕೆ. ಒಗ್ಗಿದರು ಒಗ್ಗದಿದ್ದರು ಒಗೆತನ, ಸೈರಿಸಿ ಸಂಯಮದಿ ಸಾಗುವಳು ಹೆಣ್ಣು. ಮತ್ತೆ ವರುಷದಲ್ಲಿ ತಾಯಿಯಾಗಿ ಉಸಿರು ನೀಡುವಳು ಹೊಸ ಜೀವಕ್ಕೆ. ಗುಟುಕು ಕೊಟ್ಟು ಬೆಳೆಸುವಳು ಕರುಳ ಕುಡಿಗಳ ಎದೆಯಲ್ಲಡಗಿಸಿ, ಧಾರೆ ಎರೆವಳು ತನ್ನೆದೆಯ ತನ್ನದೆನ್ನುವುದೆಲ್ಲ. ಗಂಡ ಮಕ್ಕಳ ಅತ್ತೆ ಮಾವರ ಚಾಕರಿ ಮಾಡುತ್ತಾ ಮತ್ತೆ ಕತ್ತೆಯ ದುಡಿತ ಬದುಕು ಇದುವೇ ಎಂದುಕೊಳ್ಳುವಳು ಹೆಣ್ಣು. ನೋಡ ನೋಡುತ್ತಾ ಕೆನ್ನೆಗಳಿಗೆ ಗೆರೆ ಮೂಡಿ ಕಣ್ಣಂಚು ಕಪ್ಪಾಗಿ ಕೂದಲು ಬಿಳಿಯಾಗಿ ಅಜ್ಜಿಯಾಗಿ ಬಿಡುವಳು ಹೆಣ್ಣು. ಅತ್ತೆ ಸಾಕುತ್ತ ಸಲಹುತ ಗಂಡ ಮಕ್ಕಳ ಮೊಮ್ಮಕ್ಕಳ ಜೀವ ತೇಯಿಳು ಹೆಣ್ಣು ಶ್ರೀಗಂಧವಾಗಿ. ಬಲವಳಿದು ಬಸವಳಿದು ಕೊನೆಗೊಮ್ಮೆ ನೆಲ ಕಚ್ಚಿದಾಗ ಹೆಣ್ಣು, ನೋಡಿಕೊಳ್ಳುವರೆಷ್ಟೋ, ವೃದ್ಧಾಶ್ರಮ ಸೇರಿಸುವರಿನ್ನೆಷ್ಟೋ. ಎದೆಯುಸಿರ ಬಿಗಿ ಹಿಡಿದು ಕರುಳ ಕುಡಿಗಳ ಹರಸುತ್ತ ತನ್ನ ಬದುಕ ಹಳಿಯುತ್ತ ಕೊನೆಗೊಮ್ಮೆ ಬಯಲಾಗಿ ಬಿಡುವಳು ಹೆಣ್ಣು ಬದುಕಿಂದ.
1: ತುಂಬಾ ಚೆನ್ನಾಗಿ ಆಗ್ಲೇ ನಾವು ಮಾತಾಡ್ದಂಗೆ, ಆಧುನಿಕ ಮಹಿಳೆ ಆಧುನಿಕತೆಯಲ್ಲಿ ಎಷ್ಟೇ ಮುಂದುವರೆದಿದ್ರು ಸಹ ಪ್ರಸ್ತುತದಲ್ಲಿ ಸಾಕಷ್ಟು ಕಷ್ಟಗಳನ್ನ ಇವತ್ತಿಗೂ ಸಹ ಹೆಣ್ಣು ಅನುಭವಿಸ್ತಾ ಇದ್ದಾಳೆ. ಓಕೆ ಚಂಪಾ ಅವರೇ, ಸದ್ಯಕ್ಕೆ ಯಾವ ಒಂದು ಪುಸ್ತಕ ಬಿಡುಗಡೆಗೆ ಸಿದ್ಧ ಆಗಿದೆ?
0: ಮುಂದಿನ ಪುಸ್ತಕ ಅಂತ ಹೇಳಿದ್ರೆ ಒಂದು ಕಾದಂಬರಿ ರೆಡಿ ಆಗ್ತಾ ಇದೆ, ಹಕ್ಕಿಗೂಡು ಸೇರಿತು ಅಂತ. ಅದು ಗ್ರಾಮೀಣ ಬದುಕಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಹತ್ತು ಕತೆಗಳ ಒಂದು ಕಥಾ ಸಂಕಲನ ಪುಟಕ್ಕಿಟ್ಟ ಚಿನ್ನ ರೆಡಿ ಆಗ್ತಾ ಇದೆ. ಆಮೇಲೆ ಎರಡು ಕವನ ಸಂಕಲನ, ಹಾಡು ನಿಲ್ಲಿಸಿದ ಹಕ್ಕಿ, ಮೌನರಕ್ಕೆ ದನಿಯೇ ನೀಡಿ ಅನ್ನುವ ಕವನ ಸಂಕಲನ ರೆಡಿ ಆಗ್ತಾ ಇದ್ದಾವೆ. ಇನ್ನೊಂದು ಬಾನುಲಿ ಭಾಷಣಗಳು, ನಾನು ರೇಡಿಯೋ ಪ್ರೋಗ್ರಾಮ್ ಕೊಟ್ಟೆ 1 ಇಯರ್ ರೇಡಿಯೋದಲ್ಲಿ, ಚಿಂತನ ಕಾರ್ಯಕ್ರಮ ತರ, ಅದನ್ನ ಆಧರಿಸಿ ನಾನು ಬಾನುಲಿ ಭಾಷಣಗಳು ಅಂತ ಒಂದು ಬುಕ್ ಹೊರ ತರ್ತಾ ಇದ್ದೀನಿ. ಇನ್ನೊಂದು ಮಾತು ಮನಗೆಲ್ಲಲಿ ಅಂತ ಒಂದು ಬುಕ್, ಯೇಸು ಕ್ರಿಸ್ತನ ಜನನ ಜೀವನ ಕುರಿತು ಒಂದು ಕಥನ ಕಾವ್ಯ, ಮರವೃಕ್ಷದಲ್ಲಿ ಅಮೃತ ಫಲ ಅನ್ನುವಂತ ಕಥನ ಕಾವ್ಯ, ಇವಿಷ್ಟು ರೆಡಿ ಆಗ್ತಾರೆ.
1: ಸಾಕಷ್ಟು ಪುಸ್ತಕಗಳು ಕಾದು ನಿಂತಿದ್ದಾವೆ. ಒಳ್ಳೇದಾಗ್ಲಿ ನಿಮಗೆ ಚಂಪಾ ಅವರೇ. ಇನ್ನ ಕಾರ್ಯಕ್ರಮದ ಮೂಲಕ ಯಾರಿಗಾದ್ರೂ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಾದ್ರೆ, ಯಾಕೆಂದ್ರೆ ನಾವ್ ಎಷ್ಟೇ ಸಾಧನೆ ಮಾಡಿದ್ರು ನಮ್ಗೆ ಒಂದು ಬೆನ್ನೆಲುಬಾಗಿನೋ ಅಥವಾ ಯಾವುದೋ ಒಂದು ರೀತಿ ನಮ್ಮಿಂದ ಇದ್ದೇ ಇರ್ತಾರೆ.
0: ನಾನು ಮೊಟ್ಟ ಮೊದಲನೇದಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ, ಈ ಲೆವೆಲ್ಗೂ ದೇವರು ತಂದ ನಿಲ್ಸಿದ. ನಾನು ಬಹಳಷ್ಟು ಬರೆದಿದ್ದೆ, ಅವು ಬೆಳಕು ಕಾಣಬೇಕು ಅಂತ ಹೇಳಿದ್ರೆ ತ್ರಿಮೂರ್ತಿಗಳು, ಮೂವರು ವ್ಯಕ್ತಿಗಳ ಕಾರಣರಾದ್ರು. ಅವರು ಡಾಕ್ಟರ್ ನಾ ಡಿಸೋಜಾ ಸರ್, ಸರ ದೊಡ್ಡ ಸಾಹಿತಿಗಳು, ನನ್ನ ಎಲ್ಲಾ ಬುಕ್ಸಿಗೆ ಅವರೇ ಮುನ್ನುಡಿ ಬರೆದ್ರು. ಮತ್ತೆ ಅವ್ರನ್ನ ನಾನು ನನ್ನ ಗುರುಗಳ ಸ್ಥಾನದಲ್ಲಿ ಇಟ್ಟು ನೋಡ್ತೀನಿ, ಬಹಳಷ್ಟು ಗೈಡ್ ಕೂಡ ಮಾಡಿದ್ರು. ಆಮೇಲೆ ನನ್ನ ಎಲ್ಲಾ ಬುಕ್ಸ್ ಪಬ್ಲಿಷ್ ಮಾಡಿದ್ರು ಶ್ರೀ ರಾಮಕೃಷ್ಣ ನೇಕಾರ್ ಅವರು, ಅವ್ರು ಇಲ್ಲ ಈಗ, ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನೊಬ್ರು ಡಾಕ್ಟರ್ ಜಸ್ಟಿನ್ ಡಿಸೋಜಾ ಅಂತ, ನಾನು ಸಿದ್ಧಗಂಗಾ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ನಲ್ಲ, ಆ ಸಂಸ್ಥೆಯ ರೂಹರಿ ಅವರು, ನಮ್ಮ ಅಕ್ಕ ನಮ್ಮ ಭಾವ, ಅವ್ರ ಮನೇಲೆ ನಾನಿದ್ದು ತುಂಬಾ ಬರ್ದಿದ್ದು ಅಲ್ಲಿನೇ
1: ಶುರುವಾಗಿ.
0: ಅವ್ರಿಗೆ ಅವ್ರ ಮಕ್ಕಳಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ, ನನ್ನ ಫ್ಯಾಮಿಲಿ ಅವ್ರಿಗೆಲ್ಲ, ಮತ್ ನನ್ನ ಯಜಮಾನರಿಗೆ, ನನ್ನ ಮಗ ಡಾಕ್ಟರ್ ಆದರ್ಶ್ ಚೌಹಾನ್, ನನ್ನ ಮಗಳ ಅನುಷ ಗ್ರೇಸ್, ಇವರೆಲ್ಲರೂ ಸಹಕಾರ ಕೊಟ್ಟಿದ್ರಿಂದ ನನಗೆ
1: ಒಂದು ಸ್ಥಾನದಲ್ಲಿ ಇದ್ದೀರಾ ಅಂತ ಹೇಳಿ.
0: ನನಗೆ ಈ ಆಕಾಶವಾಣಿ ಪರಿಚಯ ಮಾಡಿದಂತ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ.
1: ಇಂದಿನ ಹೊಸ ತಲೆಮಾರಿನ ಬರಹಗಾರಿಗೆ ಒಂದು ಕಿವಿ ಮಾತಾಗ್ಲಿ ಹೇಳೋದಕ್ಕೆ ಇಚ್ಛೆ ಪಟ್ಟೆ.
0: ಏನು ಸಾಹಿತ್ಯ ಬರ್ತಾ ಇದೆ ಅಲ್ಲ, ಅದು ಸಾಮಾಜಿಕ ಕಳಕಳಿಯ ಸಾಹಿತ್ಯ ಸೃಷ್ಟಿ ಆಗ್ಬೇಕು ಅಂತ ನಂದು ಅನಿಸಿಕೆ, ಮತ್ತೆ ನಂದು ಆಶಯ ಕೂಡ. ಆಮೇಲೆ ಮನುಷ್ಯ ಸಂಬಂಧಗಳು ಬಹಳಷ್ಟು ವಿರಳ ಆಗ್ತಾ ಇದ್ದಾವೆ ಅಥವಾ ಬಿಗಡಾಯಿಸ್ತಾ ಹೋಗ್ತಾ ಇದೆ. ಆ ಸಂಬಂಧಗಳಂದ್ರೆ ಮಾನವೀಯ ಅಥವಾ ಮನುಷ್ಯ ಸಂಬಂಧಗಳನ್ನ ಕಟ್ಟಿ ಬೆಳೆಸುವಂತ ಕೃತಿಗಳು ಹೊರಗೆ ಬರಬೇಕಾಗಿದೆ. ಆಮೇಲೆ ಸೌಹಾರ್ದಾತ್ಮಕ ಚಿಂತನೆಯನ್ನ ಮೂಡಿಸುವಂತ ಸಾಹಿತ್ಯ ಬರಬೇಕು. ಸಮಾಜದಲ್ಲಿ ಶಾಂತಿ ನೆಮ್ಮದಿ ಬಿಸುವಂತ ಸಾಹಿತ್ಯ ಓದುಗರಿಗೆ ತಲುಪಿಸಬೇಕು. ಈ ಮೂಲಕ ನೆಮ್ಮದಿಯ ಸಮಾಜವನ್ನು ಕಂಡುಕೊಳ್ಳುವಂತಾಗಬೇಕು. ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಪರಿವರ್ತನೆ ಖಂಡಿತ ತರಬಹುದು. ಆದ್ದರಿಂದ ಯುವ ಪೀಳಿಗೆಯ ಬರಹಗಾರರು ಇವೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಾಹಿತ್ಯ ಹೊರತಂದ್ರೆ ಓದುಗರಿಗೆ ತುಂಬಾ ಒಳ್ಳೇದು.
1: ಓಕೆ ಮೇಡಮ್, ಸಾಕಷ್ಟು ತಮ್ಮ ಅನುಭವದ ನುಡಿ ನಮ್ಮೊಂದಿಗೆ ಹಂಚಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಕಾರ್ಯಕ್ರಮದ ಕೊನೆಯ ಘಟ್ಟದ ಕೊನೆಯ ಪ್ರಶ್ನೆ ಮೇಡಮ್, ಪ್ರಸ್ತುತವಾಗಿ ಸರ್ಕಾರಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ, ಹಾಗೆ ಸಾಹಿತಿಯಾಗಿ ಇಂದಿನ ಮಕ್ಕಳಿಗೆ ಯಾವ ಒಂದು ವಿಷಯವನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀರಾ?
0: ನಾನು ಯಾವಾಗ್ಲೂ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಶಿಕ್ಷಣ ಅಂದ್ರೆ ಅದು ಮಾರ್ಕ್ಸ್ ತಗೊಳ್ಳೋದು ಅಲ್ಲ, ಅದ್ರ ಜೊತೆ ಸಂಸ್ಕಾರವನ್ನು ಬೆಳೆಸ್ಕೋಬೇಕು ಅಂತ. ಮತ್ತಿವತ್ತಿನ ದಿನಮಾನಗಳಲ್ಲಿ ಟಿವಿ

0: ಮತ್ತು ಮೊಬೈಲಿಂದು ತುಂಬಾ ಮಕ್ಕಳಿಗೆ ಅದರಿಂದ ಏನಾಗಿದ್ದಾರೆ ಅಂದ್ರೆ ಒಂಥರ ಭ್ರಮಾಲೋಕದಲ್ಲಿ ಅವರು ಸೇರಿಬಿಟ್ಟಿದ್ದಾರೆ. ಮೊಬೈಲ್ ಹಿಡ್ಕೊಂಡ್ರು ಅಂತ ಹೇಳಿದ್ರೆ ಅವ್ರಿಗೆ ಯಾವುದೂ ಗೊತ್ತಾಗಲ್ಲ. ಆಮೇಲೆ ಆ ಟಿವಿ ಮತ್ತು ಮೊಬೈಲ್ ಅನ್ನು ಬಿಡಿಸಿ ಅವರಿಗೆ ಸಾಹಿತ್ಯದ ಮೂಲಕ ವಾಸ್ತವ ಚಿತ್ರಣವನ್ನ ನಾವು ನೀಡಬೇಕಾಗಿದೆ. ಪೇರೆಂಟ್ಸ್ ಆಯ್ತು, ಟೀಚರ್ಸ್ ಆಯ್ತು, ನೀಡಬೇಕಾಗಿದೆ ಅವರಿಗೆ. ಪ್ರಾಮಾಣಿಕತೆ ಮತ್ತು ಶ್ರದ್ಧೆ ಮತ್ತು ಜ್ಞಾನ ಇವುಗಳು ಎಷ್ಟು ಮುಖ್ಯ ಆದವೇ ನಿಮ್ಮ ಜೀವನಕ್ಕೆ ಅನ್ನೋದನ್ನ ನಾನು ಒಬ್ಬ ಸಾಹಿತಿ ಮತ್ತು ಶಿಕ್ಷಕಿಯಾಗಿ ನಾನು ತಿಳಿಸ್ಬೇಕಾಗುತ್ತೆ. ಮತ್ತೆ ತನ್ನ ಊರಿಗೆ ಅವರು ಯಾವ್ದಾದ್ರು ಒಂದು ಕೊಡುಗೆಯನ್ನ
1: ಯಾವ್ದಾದ್ರು ಒಂದು ಮೂಲಕ
0: ಕೊಡಬೇಕು. ಉತ್ತಮವಾದಂತಹ ವ್ಯಕ್ತಿಗಳಾಗಿ ಅವರು ಹೊರಹೊಮ್ಮಬೇಕನ್ನೋದು ನಾನು ವಿದ್ಯಾರ್ಥಿಗಳಿಗೆ ಯಾವಾಗ್ಲೂ ನಾನು ಪಾಠ ಮಾಡುವ ಅವಕಾಶ ಸಿಕ್ಕಾಗಿಲ್ಲ ನಾನು ಹೇಳ್ತಾನೆ ಇರ್ತೇನೆ.
1: ಇದುವರೆಗೂ ನಿಮ್ಮ ಅಮೂಲ್ಯವಾದ ಮಯವನ್ನ ನಮ್ಮೊಟ್ಟಿಗೆ ಕಳೆದಿದ್ದಕ್ಕಾಗಿ, ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ನಿಲಯದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇವೆ.
0: ತಮಗೂ ಧನ್ಯವಾದಗಳು.
2: ಇದುವರೆಗೂ ಸಾಹಿತಿ ಹಾಗೂ ಶಿಕ್ಷಕಿಯಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಶ್ರೀಮತಿ ಚಂಪಾ ಡಿಸಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಚೈತ್ರ ಕೆ ವಿಜಯ್, ಸಂಕಲನ ಹಿರೇಕಂದವಾಡಿ ದೀಪಾ ಎಂ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ 12:30:40.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ನಿರೀಕ್ಷಿಸಿ.
2: ಬಾಳ ಬಂಧನದ ಪಯಣದಲ್ಲಿ ಬೆಸೆದ ಬಾಂಧವ್ಯದ ಒಡಲಿನಲ್ಲಿ ಹೃನ್ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
3: ಪ್ರೀತಿನೇ ಆದ್ಯಾಗೃತಂದ ಆಸ್ತಿ ನಮ್ಮ ಬಾಳ್ವೆಗೆ.
2: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
4: ಈ ಬಂಧನ ಜನುಮ ಜನುಮದ ಅನುಬಂಧನ.
2: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ. ನಿರೀಕ್ಷಿಸಿ.
5: ಸಮಸ್ತ ಮನುಕುಲಕ್ಕೆ ನಿಷ್ಕಲ್ಮಶ ಜೀವಜಲ, ಇದು ಪ್ರತಿಯೊಬ್ಬನ ಬೇಡಿಕೆ, ಪ್ರತಿಯೊಬ್ಬನ ಹೊಣೆ.
6: ನೀರ ಮೇಲಿನ ಲೀಲೆ,
5: ನೀರಿನ ಕೊರತೆ, ಜಲಮಾಲಿನ್ಯ, ನೈರ್ಮಲ್ಯದ ಕೊರತೆ, ಇವು ಇಂದಿನ ದಿನಗಳಲ್ಲಿ ತೀವ್ರಗೊಳ್ಳುತ್ತಿರುವ ಸಮಸ್ಯೆಗಳು.

0: ನದಿ ನೀರಿಗೆ ಕೈಗಾರಿಕೆ ಮತ್ತು ವಸತಿ ಪ್ರದೇಶದ ಚರಂಡಿ ನೀರು ಮತ್ತು ತ್ಯಾಜ್ಯ ವಸ್ತುಗಳು ಸೇರ್ಪಡೆಯಾಗದಂತೆ ನೋಡಿಕೊಳ್ಳಬೇಕಾಗಿದೆ. ಕಾವೇರಿ ನದಿಯೂ ಸೇರಿದಂತೆ ನಾಡಿನ ಎಲ್ಲ ನದಿಗಳ ರಕ್ಷಣೆಗೆ ಶಾಶ್ವತ ಯೋಜನೆ ರೂಪಿಸಬೇಕಾಗಿದೆ. ನೀರಿನ ಮಿತ ಬಳಕೆ ಹಾಗೂ ನೀರಿನ ರಕ್ಷಣೆಯ ಬಗ್ಗೆ ಪ್ರತಿಯೊಬ್ಬನೂ ಜಾಗೃತನಾಗಬೇಕಾಗಿದೆ.
1: ಹನಿ ಹನಿ ನೀರನ್ನು ಉಳಿಸಿ ನಾಳೆಗಾಗಿ ರಕ್ಷಿಸೋಣ. ಮುಂದೊಂದು ದಿನ ನೀರಿಗಾಗಿ ಮಹಾಯುದ್ಧವೇ ನಡೆದೀತು ಎನ್ನುವ ಮಾತನ್ನು ಹುಸಿಯಾಗಿಸೋಣ. ನಾವು ಉಳಿಸಿದ ನೀರು ನಮ್ಮ ಭವಿಷ್ಯ.
2: ಪ್ರಿಯ ಕೇಳುಗರೆ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ ವ್ಯಾಪಾರ ಮಾಡ್ತಾ ಆಕಾಶವಾಣಿಯ ಮಹತ್ವ ಸಾರುತ್ತಿರುವ ರೇಡಿಯೋ ಅಭಿಮಾನಿ ಮಡಿಕೇರಿಯ ಕೆಎಸ್ ವೆಂಕಟೇಶ ಶೆಟ್ಟಿ ಅವರೊಂದಿಗೆ ಸಂದರ್ಶನವಿದೆ. ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ

ಕರಿಮೆಣಸು ಬೆಳೆಯಿಂದ ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾಕ್ಟರ್ ತರಂದ ಪೂಣಚಾಟಿ ಅವರೊಂದಿಗೆ ಸಂದರ್ಶನವೊಂದ ಕೇಳಲಿದ್ದೀರಿ. ಇಂದು ಅಪರಾಹ್ನ 3 ಗಂಟೆಗೆ ರೂಪಕ ಕಾಲಗರ್ಭದಲ್ಲಿ ಕಣ್ಮರೆಯಾದ ವೀರ ವನಿತೆಯರು, ಪ್ರಸ್ತುತಿ ಫ್ಲೋರಿನ್ ರೋಚ್. ಈ ಕಾರ್ಯಕ್ರಮ ನಮ್ಮ ನಿಲಯದಿಂದ. ಆಕಾಶವಾಣಿ ಮಡಿಕೇರಿ, ಸಮಯ 12:35. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವ ಅಂಶಗಳು ಕುರಿತು ಆಯುರ್ವೇದ ತಜ್ಞೆ ಡಾಕ್ಟರ್ ಆಶಾ ಪಾರ್ವತಿ ಅವರೊಡನೆ ಸಂದರ್ಶನ.
1: ಕೇಳುವರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಸ್ಥ ಶಿಶುವಿನ ಬೆಳವಣಿಗೆಯಲ್ಲಿ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು, ಯಾವ್ಯಾವ ವಿಚಾರವನ್ನ ನಾವು ಗಮನಿಸಬೇಕಾಗ್ತದೆ, ಈ ಎಲ್ಲ ವಿಷಯದ ಬಗ್ಗೆ ಹೆಚ್ಚಿನ ವಿವರವನ್ನ ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಆಯುರ್ವೇದ ತಜ್ಞರಾಗಿರುವಂತಹ ಡಾಕ್ಟರ್ ಆಶಾ ಪಾರ್ವತಿಯವರಿದ್ದಾರೆ. ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ.
2: ನಮಸ್ತೆ.
1: ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತಹ ಮಾತನ್ನು ನಮ್ಮ ಎಲ್ಲ ಕೇಳುಗರು ಕೂಡ ಕೇಳಿರುವಂತಹ ಮಾತೇ ಇದು. ಸಾಮಾನ್ಯವಾಗಿ ಕೃಷಿಗೆ ಸಂಬಂಧಪಟ್ಟು ಈ ಮಾತನ್ನ ಹೇಳ್ತೀವಿ, ಬೀಜ ಹಾಕುವಂತಹದ್ದನ್ನು ಕೂಡ ಆರೋಗ್ಯಯುತವಾಗಬೇಕು, ಹಾಗಿದ್ರೆ ಮಾತ್ರ ನಾವು ಒಳ್ಳೆಯ ಒಂದು ಗಿಡವನ್ನ ಹಾಗೂ ಮುಂದೆ ಫಸಲನ್ನ ಪಡೆಯುವುದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ. ಇದೇ ಮಾತನ್ನ ಜೀವಿ ಪ್ರಪಂಚದ ಎಲ್ಲ ಜೀವಿಗಳಿಗೂ ಕೂಡ ಅನ್ವಯಿಸಿ ನಾವು ಹೇಳಬಹುದು ಅಂತ ಕಾಣ್ತದೆ. ವಿಶೇಷವಾಗಿ ಮನುಷ್ಯರಿಗೆ ಸಂಬಂಧಪಟ್ಟ ಹಾಗೆ ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಇರುವಂತಹ ಒಂದು ಮಾತಿನ ವಿಶೇಷತೆ ಏನು?
2: ಆಯುರ್ವೇದದ ಪ್ರಕಾರ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಋತು ಕ್ಷೇತ್ರ ಬೀಜ ಅಂಬುದ ನಾಲ್ಕು ಅಂಶಗಳನ್ನ ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ಗರ್ಭದ ಬೆಳವಣಿಗೆಗೂ ಹಾಗೆ ನಾವೊಂದು ಗಿಡವನ್ನ ಬೆಳೆಯುವ ಗಿಡ ಒಂದು ಉತ್ತಮ ರೀತಿಯಲ್ಲಿ ಒಂದು ಗಿಡದ ಬೆಳವಣಿಗೆ ಆಗ್ಬೇಕಾದ್ರೆ ಯಾವ್ದೆಲ್ಲ ಅಂಶಗಳು ಬೇಕು? ಮೊದಲನೇದಾಗಿ ಋತು ಅಂದ್ರೆ ನಾವು ಹಾಕುವಂತಹ ಬೀಜ ಉತ್ತುವಂತಹ ಸಮಯ ಅಂದ್ರೆ ಕಾಲ ಅಂತ ಹೇಳ್ಬಹುದು. ಆ ಸಮಯ ಕೂಡ ಅದಕ್ಕೆ ಪ್ರಮುಖ ಒಂದು ಪಾತ್ರವನ್ನು ವಹಿಸ್ತದೆ. ಅದೇ ರೀತಿ ಕ್ಷೇತ್ರ ಅಂದ್ರೆ ಭೂಮಿ ಕೂಡ ಫಲವತ್ತಾಗಿರ್ಬೇಕು, ಆ ಮಣ್ಣು ಕೂಡ ಫಲವತ್ತಾಗಿರ್ಬೇಕು. ಅದೇ ರೀತಿ ಬೀಜ ಅಂತ ಹೇಳಿದ್ರೆ ಉತ್ತಮ ಗುಣಮಟ್ಟ ಉಳ್ಳಂತಹ ಬೀಜವನ್ನೇ ನಾವು ಆಯ್ಕೆ ಮಾಡ್ತೇವೆ. ಯಾಕಂದ್ರೆ ಉತ್ತಮ ರೀತಿಯಲ್ಲಿ ಗಿಡ ಬರಬೇಕಾದ್ರೆ ಉತ್ತಮ ರೀತಿಯಾದ ಬೀಜ ಇರುವಂತಹ ಗುಣಮಟ್ಟ ಇರುವಂತಹ ಬೀಜವನ್ನ ಆಯ್ಕೆ ಮಾಡ್ತೇವೆ. ಅದರ ಜೊತೆಗೆ ಸರಿಯಾದ ಪೋಷಕಾಂಶ ಅಂಬು ಅಂತ ಹೇಳಿದ್ರೆ ನೀರು ಅಥವಾ ಉಳಿದ ಎಲ್ಲ ಪೋಷಕಾಂಶದ ಅಂಶಗಳನ್ನು ನಾವು ಅಲ್ಲಿ ಗಮನಿಸಬೇಕಾಗ್ತದೆ. ಇದೆಲ್ಲ ನಾಲ್ಕು ಅಂಶಗಳು ಸೇರಿದ್ರೆ ಒಂದು ಉತ್ತಮ ರೀತಿಯ ಗಿಡ ಹುಟ್ಟಿ ಅದರಿಂದ ನಂತರ ಒಳ್ಳೆಯ ರೀತಿಯಲ್ಲಿ ಮರ ಆಗುವಂತದ್ದು. ಅದೇ ರೀತಿ ಆಯುರ್ವೇದದಲ್ಲಿ ಒಳ್ಳೆಯ ರೀತಿಯ ಗರ್ಭಧಾರಣೆಗೆ ಈ ನಾಲ್ಕು ಅಂಶಗಳನ್ನು ಹೇಳಿದ್ದಾರೆ. ಇಲ್ಲಿ ಋತು ಅಂತೇಳಿ ಹೇಳಿದ್ರೆ ನಾವು ಅದನ್ನು ಋತು ಕಾಲ ಅಂತ ಹೇಳ್ತೇವೆ. ಅಂದ್ರೆ ಸ್ತ್ರೀಯ ಬೀಜ ಬಿಡುಗಡೆ ಆಗುವಂತಹ ಸಮಯದಲ್ಲಿ ಆ ಸಮಯದಲ್ಲಿ ಗರ್ಭಧಾರಣೆ ಆದ್ರೆ ಆ ಮಗು ಅಥವಾ ಗರ್ಭ ಒಳ್ಳೆ ಆರೋಗ್ಯ ರೀತಿಯಲ್ಲಿ ಇರ್ತದೆ. ನಂತರ ಕ್ಷೇತ್ರ ಅಂತ ಹೇಳಿದ್ರೆ ಇಲ್ಲಿ ನಾವು ಕ್ಷೇತ್ರವನ್ನ ಗರ್ಭಾಶಯ ಅಥವಾ ಗರ್ಭಕೋಶ ಅಂತೇಳಿ ತೆಗೆದುಕೊಳ್ಬೇಕಾಗ್ತದೆ. ಅಂದ್ರೆ ಒಳ್ಳೆ ರೀತಿಯಲ್ಲಿ ಯಾವುದೇ ರೋಗ ರುಜಿನ ಇಲ್ಲದಂತಹ ಗರ್ಭಾಶಯದಲ್ಲಿ ಗರ್ಭಧಾರಣೆಯಾದ್ರೆ ಅಂತಹ ಮಗು ಆರೋಗ್ಯಕರವಾಗಿರ್ತದೆ. ಅದರ ಜೊತೆಗೆ ಬೀಜ, ಇಲ್ಲಿ ನಾವು ಬೀಜ ಅಂತ ಹೇಳಿದ್ರೆ ಆರೋಗ್ಯಯುತವಾದಂತಹ ವೀರ್ಯ ಹಾಗೂ ಅಂಡಾಣು ಎರಡನ್ನು ಕೂಡ ನಾವು ಬೀಜ ಅಂತೇಳಿ ಪರಿಗಣಿಸಬೇಕಾಗ್ತದೆ. ಇದರ ಜೊತೆಗೆ ಇಲ್ಲಿ ನಾವು ಅಂಬು ಅಂತೇಳಿ ಹೇಳಿದಾಗ ಸತ್ವಯುತ ಆಹಾರ ಅಥವಾ ಪೋಷಕಾಂಶಗಳನ್ನ ಪರಿಗಣಿಸಬೇಕಾಗುತ್ತೆ. ಇದು ನಾಲ್ಕು ಅಂಶ ಸರಿಯಾಗಿ ಇದರಲ್ಲಿ ಗರ್ಭವು ಆರೋಗ್ಯಯುತವಾಗಿ ಇದನ್ನಂತೇಳಿ ಆಯುರ್ವೇದ ಹೇಳ್ತದೆ.
1: ಈಗ ಈ ತಾಯಿಯ ಮಾನಸಿಕ ಒಂದು ಭಾವನೆ ಇದು ಮಗುವಿನ ಬೆಳವಣಿಗೆಯ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನ ಬೀರ್ತದೆ? ಆಮೇಲೆ ನಕಾರಾತ್ಮಕ ಭಾವನೆ ಇದು ಏನಾದ್ರೂ ದುಷ್ಪರಿಣಾಮ ಬೀಳುವಂತ ಒಂದು ಸಾಧ್ಯತೆ ಇದೆಯಾ ಹೇಗೆ ಅಂತ?
2: ಹೌದು, ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ಬರೀ ಶಾರೀರಿಕವಾದಂತಹ ಭಾವ ಮಾತ್ರ ಅಲ್ಲ, ಅದರ ಜೊತೆಗೆ ತಾಯಿಯ ಮಾನಸಿಕ ಭಾವ ಕೂಡ ತುಂಬಾ ಮಗುವಿನ ಮೇಲೆ ಪರಿಣಾಮ ಬೀರ್ತದೆ. ಹೇಗಂದ್ರೆ ಈಗಿನ ಇದರಲ್ಲಿ ಒತ್ತಡದ ಯುಕ್ತ ಬದುಕಾಗಿರ್ಬಹುದು ಅಥವಾ ಅತಿ ಚಿಂತೆ ಇರ್ಬಹುದು ಅಥವಾ ಯಾವ್ದಾದ್ರು ನಕಾರಾತ್ಮಕ ಚಿಂತನೆಗಳಿರ್ಬಹುದು, ಇಂಥದ್ದೇನ ಕಾಲದ ಒತ್ತಡದಲ್ಲಿ ಇದ್ರೆ

0: ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳಿ ನಾವು ಕಾರ್ಟಿಸೋಲ್ ಅಂತ ಒಂದು ಹಾರ್ಮೋನ್ ಇದೆ, ಆ ಹಾರ್ಮೋನ್ ನ ಪ್ರಮಾಣ ಹೆಚ್ಚು ಬಿಡುಗಡೆ, ಗರ್ಭಸ್ರಾವ ಆಗ್ಬಹುದು ಅಥವಾ ಗರ್ಭಪಾತ ಆಗ್ಬಹುದು ಅಥವಾ ಇನ್ನು ಕೆಲವರು ತಿಂಗಳಿನ ಮೊದಲೇ ಹೆರಿಗೆ ಆಗುವಂತದ್ದು, ಅಂದ್ರೆ 7 ತಿಂಗಳು ಅಥವಾ 8 ತಿಂಗಳಲ್ಲಿ ಹೆರಿಗೆ ಆಗುವಂತದ್ದು, ಅಥವಾ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗದೇ ಇರುವಂತದ್ದು, ಅದನ್ನ ನಾವು ಯುಜಿಆರ್ ಅಂತ ಹೇಳ್ತೇವೆ. ಅಂದ್ರೆ ಇಂಟ್ರಾ ಯುಟ್ರಿನ್ ಗ್ರೋತ್ ರಿಟಾರ್ಡೇಷನ್ ಅಂತ ಹೇಳ್ತೇವೆ. ಅಂದ್ರೆ ಅದು ರಿಟಾರ್ಡ್ ಗ್ರೋತ್ ರಿಟಾರ್ಡ್ ಅಂದ್ರೆ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗದೇ ಇರುವಂತದ್ದು. ಇದೆಲ್ಲ ಕೂಡ ನಕಾರಾತ್ಮಕ ಭಾವದಿಂದ ಅಥವಾ ಅತಿಯಾದ ಒತ್ತಡದಿಂದ ಅಥವಾ ಈಗಿನ ಜೀವನ ಶೈಲಿಯಿಂದ ಈ ತರ ಸಮಸ್ಯೆ ಆಗ್ತದೆ.
1: ಈಗ ತಾಯಿಯಲ್ಲಿ ಮನೆಯವರ ಒಂದು ಪ್ರೋತ್ಸಾಹ ಬೇಕು ಅಂತ ಹೇಳ್ತೀವಿ, ಮತ್ತೆ ಅವರ ಒಂದು ಹವ್ಯಾಸಗಳಾಗ್ಬಹುದು, ಶಿಶು ಹೊಟ್ಟೆಯಲ್ಲಿ ಇರುವಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಹವ್ಯಾಸಗಳು ಟಿವಿ ಮೊಬೈಲ್ ಗಳಾಗ್ಬಹುದು, ಇವೆಲ್ಲ ಯಾವ ರೀತಿ ಒಂದು ಪರಿಣಾಮ ಬೀರ್ತವೆ?
0: ಖಂಡಿತವಾಗಿ, ಯಾಕೆಂತ ಹೇಳಿದ್ರೆ ಮಾನಸಿಕ ಭಾವ ಅವರು ಸಂತೋಷವಾಗಿ ಇರುವಂತಹ ಆದಷ್ಟು ಗರ್ಭಿಣಿ ಸ್ತ್ರೀಯರು ಸಂತೋಷವಾಗಿ ಅಥವಾ ಮಾನಸಿಕ ನೆಮ್ಮದಿ ಅವರಿಗೆ ತುಂಬಾ ಮುಖ್ಯ ಆಗಿರುತ್ತದೆ. ಈಗಿನ ಕಾಲದಲ್ಲಿ ಹೇಗೆ ಆಗಿದೆ ಅಂತ, ಈಗಿನ ಕಾಲಘಟ್ಟದಲ್ಲಿ ಎಲ್ಲ ಧಾರಾವಾಹಿ ನೋಡುವಂತದ್ದಿರ್ಬೋದು, ಎಲ್ಲದರಲ್ಲಿ ಧಾರಾವಾಹಿಯಲ್ಲಿ ಕೂಡ ಒಂದು ನಕಾರಾತ್ಮಕವಾದಂತಹ ವಿಚಾರವನ್ನೇ ಜಾಸ್ತಿಯಾಗಿ ಈಗ
1: ವೈಭವೀಕರಿಸಲಾಗ್ತದೆ.
0: ಹೌದು, ಅದ್ರಲ್ಲಿ ಏನಾಗ್ತಂದ್ರೆ ಇವರ ಮಾನಸಿಕ ಭಾವದ ಮೇಲೂ ಅದು ತುಂಬಾ ಅಡ್ಡ ಪರಿಣಾಮ ಅಥವಾ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಅದರಲ್ಲೂ ಕ್ರೌರ್ಯವನ್ನೇ ಈಗ ತುಂಬಾ ಮೆರೆಸಿ ತೋರಿಸ್ತಾ ಇರುವಂತದ್ದು, ಆಗ ಇವರ ಮೇಲೂ ಅದೇ ತರದ ಚಿಂತನೆ ಇವರನ್ನು ಕಾಡುತ್ತದೆ, ಅಥವಾ ಅಲ್ಲಿ ವಿಪರೀತವಾಗಿ ಅಳುವಂತಹ ದೃಶ್ಯವನ್ನು ನೋಡುದು, ಆಗ ಇವರು ಅಳುದು ಅಂದ್ರೆ ನೈಜ ಘಟನೆಯನ್ನು ಅಂತ ಹೇಳಿ ಭಾವಿಸಿಕೊಂಡು ಅಳುವಂತದ್ದು, ಇದರಿಂದ ಎಲ್ಲ ಅವರ ಮಾನಸಿಕ ಭಾವದ ಮೇಲೆ ಇದು ಪರಿಣಾಮ ಬೀರಿದಾಗ ಮಗುವಿನ ಬೆಳವಣಿಗೆ ಮೇಲೆ ಕೂಡ ಇದು ಪರಿಣಾಮ ಬೀರ್ತದೆ.
1: ಈಗ ಪೌಷ್ಟಿಕಾಂಶಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದರ ಒಂದು ಮಹತ್ವ ಏನು? ತಾಯಿ ತೆಗೆದುಕೊಳ್ಳುವಂತಹ ಆಹಾರ, ಅದರಲ್ಲಿರುವಂತಹ ಒಂದು ಪೋಷಕಾಂಶ ಮಗುವಿನ ಬೆಳವಣಿಗೆಯ ಮೇಲೆ ಯಾವ ರೀತಿ ಒಂದು ಪ್ರಭಾವ ಎಲ್ಲ ಬೀರ್ತದೆ?
0: ಹೌದು, ಇದು ವಿಶ್ವಸಂಸ್ಥೆ ಒಂದು ಯಾವ್ದೆಲ್ಲ ಗರ್ಭಿಣಿ ಆಹಾರ ತೆಗೆದುಕೊಳ್ಬೇಕು ಅಂತ ಹೇಳಿ ಅಂದ್ರೆ ಒಂದು ಸಣ್ಣ ಪಟ್ಟಿ ಇದು ಮಾಡಿದೆ. ಅದ್ರಲ್ಲಿ ಎಲ್ಲಾ ರೀತಿಯ ಸಮತೋಲನವಾದ ಆಹಾರವನ್ನು ತೆಗೆದುಕೊಳ್ಬೇಕು. ಮಗು ಸರಿಯಾದ ರೀತಿಯಲ್ಲಿ ಮಗುವಿನ ತೂಕ ಗರ್ಭಾವಸ್ಥೆಯಲ್ಲಿ ಜಾಸ್ತಿ ಆಗ್ಬೇಕು ಅಂತ ಹೇಳಿ ಆದ್ರೆ, ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ, ತಾಯಿ ಎಲ್ಲಾ ರೀತಿಯ ಆಹಾರ ಅಂದ್ರೆ ಹಣ್ಣುಗಳು, ತರಕಾರಿಗಳು ಮತ್ತೆ ದವಸ ಧಾನ್ಯಗಳು ಅಂತ ಹೇಳ್ತೇವೆ, ಅಂದ್ರೆ ಸಂಪೂರ್ಣ ಆಹಾರ, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೇವೆ ಅಂದ್ರೆ ಪಿಷ್ಟದ ಅಂಶ ಜಾಸ್ತಿ ಇರುವಂತದ್ದು, ನಾರಿನಂಶ ಇರುವಂತದ್ದು, ಅದರ ಜೊತೆಗೆ ಪ್ರೋಟೀನ್, ಕ್ಯಾಲ್ಸಿಯಂ, ಮಿನರಲ್ಸ್, ವಿಟಮಿನ್ಸ್, ಕಬ್ಬಿಣದ ಅಂಶ ಇರುವಂತಹ ಆಹಾರ, ಇದೆಲ್ಲ ಆಹಾರವನ್ನು ಕೂಡ ತೆಗೆದುಕೊಳ್ಬೇಕು. ಹಾಲು, ಮೊಟ್ಟೆ, ಮಾಂಸಾಹಾರ ಸೇವನೆ ಮಾಡುವವರಾದ್ರೆ ಮೊಟ್ಟೆ, ಇವೆಲ್ಲ ಕೂಡ ಸೇರಿ ಒಂದು ಪರಿಪೂರ್ಣವಾದ ಆಹಾರ ಅಥವಾ ಸಮತೋಲನಯುಕ್ತವಾದ ಆಹಾರವನ್ನ ತೆಗೆದುಕೊಳ್ಬೇಕಾಗ್ತದೆ. ಇದೆಲ್ಲ ಕೊರತೆಯಿಂದ, ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಈಗಿನ ಕೆಲವರು ಜಂಕ್ ಫುಡ್ ಅಥವಾ ಫಾಸ್ಟ್ ಫುಡ್ ಮೊರೆ ಹೋಗ್ಬಹುದು ಅಥವಾ ರೆಡಿಮೇಡ್ ಫುಡ್ ತಿಂತಾ ಇರ್ತಾರೆ, ಅಂತವರಲ್ಲಿ ಸಮತೋಲನವಾದ ಅಥವಾ ಸಂಪೂರ್ಣ ಆಹಾರದ ಕೊರತೆ ಇರ್ತದೆ. ಇನ್ನು ಕೆಲವರಲ್ಲಿ ದುಡ್ಡಿನ ಕೊರತೆಯಿಂದಾಗಿ ಪೌಷ್ಟಿಕಾಂಶದ ಕೊರತೆ ಇರ್ತದೆ, ಅಂತವರಲ್ಲಿ ಏನಾಗ್ತಂದ್ರೆ ನಿಧಾನಕ್ಕೆ ರಕ್ತಹೀನತೆ ಕಾಣಿಸಿಕೊಳ್ಳುತ್ತದೆ, ಅಥವಾ ಈ ರಕ್ತಹೀನತೆಯಿಂದಾಗಿ ಏನಾಗ್ತದೆ, ತಾಯಿಯಲ್ಲಿ ರಕ್ತಹೀನತೆ ಆದ್ರೆ ಅದು ಮಗುವಿನ ಬೆಳವಣಿಗೆ ಅಡ್ಡ ಪರಿಣಾಮ ಬೀರ್ತದೆ, ಅಥವಾ ನೀವು ಪೌಷ್ಟಿಕಾಂಶದ ಕೊರತೆಯಿಂದ ಸಹ ಮಗುವಿನ ತೂಕ ಕಡಿಮೆ ಆಗುವಂತದ್ದು, ಅದು ಇದರಿಂದಾಗಿ ಏನಾಗ್ತದೆ ಮಗು ತಿಂಗಳಾಗುವ ಮೊದಲೇ ಹೆರಿಗೆ ಆಗುವಂತದ್ದು, ಈ ತರ ಅನೇಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಯಾವತ್ತು ಗರ್ಭಿಣಿಯರಿಗೆ ಎಲ್ಲ ಆಹಾರ ಅಂದ್ರೆ ಎಲ್ಲ ವಿಟಮಿನ್ಸ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಕಬ್ಬಿಣದ ಅಂಶದ ಆಹಾರ ಇರ್ಬೋದು, ಇದೆಲ್ಲವನ್ನ ಕೂಡ ತೆಗೆದುಕೊಳ್ಬೇಕಾಗ್ತದೆ ಗರ್ಭಿಣಿಯರು.
1: ಈ ಕಬ್ಬಿಣದ ಒಂದು ಮಾತ್ರೆ ಅಥವಾ ಒಂದು ಫೋಲಿಕ್ ಆಸಿಡ್ ಮಾತ್ರೆಗಳು ಅಂತ ಹೇಳ್ತೀವಲ್ಲ, ಇದರ ಒಂದು ಮಹತ್ವ ಏನು? ಆಯುರ್ವೇದ ರೀತಿಯಲ್ಲಿ ಇದನ್ನ ಯಾವ ರೀತಿ ಪೂರೈಸಬಹುದು?
0: ಆಯುರ್ವೇದದಲ್ಲಿ 9 ತಿಂಗಳಿಗೂಡ ಗರ್ಭಿಣಿ ಪರಿಚರಿ ಅಂತ ಹೇಳಿ ಹೇಳಿದ್ದಾರೆ, ಅಂದ್ರೆ ಮಾಸಾನುಮಾಸಿಕ ಗರ್ಭಿಣಿ ಪರಿಚರಿ ಅಂತ ಇದೆ. ಇದರಲ್ಲಿ ನಾವು ಎಲ್ಲ ಪರಿಪೂರ್ಣವಾದ ಆಹಾರ ಅಂದ್ರೆ ಔಷಧಿಯುಕ್ತ ಆಹಾರವನ್ನು ಕೂಡ ಒಟ್ಟಿಗೆ ಹೇಳಿದ್ದಾರೆ. ಈ ಎಲ್ಲ ಸೊಪ್ಪು ತರಕಾರಿ ಇದೆಲ್ಲ ಕೂಡ ನಾವು ಯಾವ ಆಹಾರದಲ್ಲಿ ತೆಗೆದುಕೊಳ್ತೇವೆ, ಅದರ ಜೊತೆಗೆ ಈಗ ಸುಷ್ಟುತ ಸಮಿತದಲ್ಲಿ ತೆಗೆದುಕೊಂಡ್ರೆ ಫಸ್ಟ್ ಮೊದಲಿನ 4 ತಿಂಗಳುಗಳು ಶೀತ, ದ್ರವ ಮತ್ತೆ ಮಧುರ ಆಹಾರವನ್ನ ಜಾಸ್ತಿ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಆಗ್ಲೇ ನೀವು ಹೇಳಿದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ, ಮೊಳಕೆ ಅಂದ್ರೆ ನಾವು ಭ್ರೂಣ ಅವಸ್ಥೆಯನ್ನೇ ತಗೊಳ್ಳೋದಾದ್ರೆ ಮೊದಲಿನ 4 ತಿಂಗಳನ ಘಟ್ಟ ತುಂಬಾ ಪ್ರಮುಖವಾಗಿರ್ತದೆ ಬೆಳವಣಿಗೆ ಹಂತದಲ್ಲಿ. ಸೊ ಆ ಸಂದರ್ಭದಲ್ಲಿ ಮಧುರ ಅಂದ್ರೆ ಸಿಹಿ ಪದಾರ್ಥಗಳನ್ನು ಜಾಸ್ತಿ, ಅಂದ್ರೆ ಸ್ವೀಟ್ ಅನ್ನೇ ತಿನ್ಬೇಕು ಅಂತ ಇಲ್ಲ, ಹಾಲು ಅಥವಾ ಹಣ್ಣು ಈ ತರದ್ದನ್ನ ಜಾಸ್ತಿ, ಅಂದ್ರೆ ಅವರು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಉಪ್ಪು, ಹುಳಿ, ಖಾರ ಆದಷ್ಟು ಕಡಿಮೆ, ಅಂದ್ರೆ ಮಗುವಿನ ಬೆಳವಣಿಗೆಗೆ ಬೇಕಾಗುವಂತ ಅಂಶಗಳನ್ನ ಮಾತ್ರ ಅವರು ಪರಿಗಣಿಸಬೇಕಾಗ್ತದೆ. ಅದರ ಜೊತೆಗೆ ಶೀತ ಮತ್ತೆ ದ್ರವ ಆಹಾರ, ಇಲ್ಲಿ ಶೀತ ಅಂತ ಹೇಳಿದ್ರೆ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟಂತ ತಂಪು ಪಾನೀಯಗಳನ್ನು ಅಂತ ಪರಿಗಣಿಸಬಾರದು, ಅಂದ್ರೆ ಮಗುವಿನ ದೇಹದ ಮೇಲೆ ತಂಪು ಅಂದ್ರೆ ಒಳ್ಳೆ ರೀತಿಯ ಪರಿಣಾಮ ಬೀರುವಂತ ಆಹಾರವನ್ನ ತೆಗೆದುಕೊಳ್ಬೇಕು. ಅತ್ಯಂತ ಉಷ್ಣ ಅಥವಾ ಖಾರದ ಆಹಾರವನ್ನು ತೆಗೆದುಕೊಂಡ್ರೆ ಅದು ಮಗುವಿನ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತದೆ. ಅದಕ್ಕೋಸ್ಕರ ಆಯುರ್ವೇದದಲ್ಲಿ ಅದ್ರ ನೆಕ್ಸ್ಟ್ ಒಂದು 4 ತಿಂಗಳ ನಂತರ ತುಪ್ಪ, ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಬಳಕೆಯನ್ನು ಹೆಚ್ಚು ಮಾಡ್ಲಿಕ್ಕೆ ಹೇಳಿದ್ದಾರೆ. ಇದೆಲ್ಲದರಲ್ಲಿ ಕೂಡ ಹಾಲು ಉತ್ಪನ್ನಗಳಲ್ಲಿ

0: ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರ್ತದೆ, ಅದರ ಜೊತೆಗೆ ವಿಟಮಿನ್ ಬಿ ಇರ್ಬೋದು, ವಿಟಮಿನ್ ಡಿ ಇರ್ಬೋದು, ಇದೆಲ್ಲ ಕೂಡ ಇರ್ತದೆ. ಇದ್ರ ಎಲ್ಲದರ ಜೊತೆಗೆ ಫೋಲಿಕ್ ಆಸಿಡ್ ಅನ್ನು ಕೆಲವು ಆಹಾರದಲ್ಲಿ ಕೂಡ ಸಿಗ್ತದೆ, ಅಂದ್ರೆ ಬೀನ್ಸ್ ಅಲ್ಲಿ ಇರ್ಬೋದು, ಕಿತ್ತಳೆ, ಕೆಲವು ಹಣ್ಣುಗಳಲ್ಲಿ, ಬಸಳೆ ಇರ್ಬೋದು ಅಂದ್ರೆ ಸ್ಪಿನಾಚ್ ಅಂತ ಹೇಳ್ತೇವೆ, ಕೆಲವು ದವಸ ಧಾನ್ಯಗಳಲ್ಲಿ, ಇದೆಲ್ಲದಲ್ಲಿ ಕೂಡ ಹೇರಳವಾಗಿ ಇರ್ತದೆ. ಅದರ ಜೊತೆಗೆ ಫೋಲಿಕ್ ಆಸಿಡ್ ಅನ್ನ ಅಂದ್ರೆ ಸಪ್ಲಿಮೆಂಟೇಷನ್ ಅನ್ನು ಕೂಡ ವಿಶ್ವಸಂಸ್ಥೆ ಎಲ್ಲ ಹೇಳಿದೆ. ಅದರ ಕ್ಯಾಲ್ಸಿಯಂ ಹಾಗೂ ಕಬ್ಬಿಣದ ಅಂಶದ ಮಾತ್ರೆಗಳು ಹಾಗೂ ಫೋಲಿಕ್ ಆಸಿಡ್ ಮಾತ್ರೆಗಳನ್ನ ಕೂಡ ಅವ್ರ ಜೊತೆಗೆ ತಗೊಳ್ಬೇಕಾಗ್ತದೆ.
1: ಆಮೇಲೆ ಗರ್ಭಿಣಿಯರ ಒಂದು ವ್ಯಾಯಾಮ, ಇದರ ಒಂದು ಪ್ರಾಮುಖ್ಯತೆ ಏನು ಮಗುವಿನ ಬೆಳವಣಿಗೆಯಲ್ಲಿ?
0: ಮಗುವಿನ ಬೆಳವಣಿಗೆಯಲ್ಲಿ ಅಂತ ಹೇಳಿದ್ರೆ ಏನಾಗ್ತದೆ, ವ್ಯಾಯಾಮ ಶಾರೀರಿಕ ಚಟುವಟಿಕೆ ಇದ್ದಷ್ಟು ತಾಯಿಯ ಆರೋಗ್ಯ ಕೂಡ ಸರಿಯಾಗಿರ್ತದೆ. ಅಂದ್ರೆ ಒಂದು 4 ಅಥವಾ 5 ತಿಂಗಳ ನಂತರ ಹಿತಮಿತವಾಗಿ ವ್ಯಾಯಾಮ ಮಾಡುವಂತದ್ದು, ಅಂದ್ರೆ ಯೋಗ ಇರ್ಬೋದು, ಅದರ ಜೊತೆಗೆ ಪ್ರಾಣಾಯಾಮ ಮಾಡುವಂತದ್ದು, ಇದು ಅತಿ ಅವಶ್ಯಕ. ಇಲ್ಲದಿದ್ರೆ ಈಗಿನ ಸೆಡೆಂಟರಿ ಲೈಫ್ ಸ್ಟೈಲ್ ಏನು ಹೇಳ್ತೇವೆ ಅಂದ್ರೆ ಜೀವನ ಶೈಲಿಯಲ್ಲಿ ಅತಿಯಾಗಿ ಕುಳಿತುಕೊಂಡೇ ಇರುವಂತದ್ದು ಅಥವಾ ಹೆಚ್ಚು ನಿದ್ದೆ ಮಾಡುವಂತದ್ದು, ಇದರಿಂದಾಗಿ ಅಮ್ಮನಿಗೆ ಸಕ್ಕರೆ ಕಾಯಿಲೆ ಬರುವಂತಹ ಸಾಧ್ಯತೆ ಇರ್ತದೆ, ಅತಿಯಾಗಿ ಕೂತು ತಿಂದು ಅದನ್ನು ಕರಗಿಸದಿದ್ದಲ್ಲಿ. ಅದರಿಂದಾಗಿ ಮಗುವಿನ ಬೆಳವಣಿಗೆ ಮೇಲೆ ಅದನ್ನ ನಾವು ಫೀಟಲ್ ಮ್ಯಾಕ್ರೋಸೋಮಿ ಅಂತ ಹೇಳ್ತೇವೆ, ಅಂದ್ರೆ ಮಗು ಕೂಡ ಮಗುವಿನ ದೇಹದ ತೂಕ ಹೆಚ್ಚಾಗಿರ್ತದೆ. ಇದ್ರಿಂದ ಏನಾಗ್ತದೆ, ನಾವು ಸಾಮಾನ್ಯ ರೀತಿಯಲ್ಲಿ ಹೆರಿಗೆ ಆಗ್ಲಿಕ್ಕೂ ಸಾಧ್ಯ ಆಗ್ಬಹುದು, ಸಿಸೇರಿಯನ್ ಆಗುವಂತಹ ಸಾಧ್ಯತೆಗಳು ಇರ್ತದೆ, ಹೀಗೆ ಅನೇಕ ತೊಂದರೆಗಳಾಗ್ತದೆ. ಹಾಗಾಗಿ ವ್ಯಾಯಾಮ ಆಹಾರ ಪ್ರಾಮುಖ್ಯವಾದದ್ದು, ವ್ಯಾಯಾಮ ಶಾರೀರಿಕ ಚಟುವಟಿಕೆ ಒಂದು 4 ಅಥವಾ 5 ತಿಂಗಳ ನಂತರ ನಾವು ಗರ್ಭಿಣಿ ಸ್ತ್ರೀಯರಲ್ಲಿ ಯೋಗ ಮಾಡ್ಲಿಕ್ಕೆ ಹೇಳ್ತೇವೆ ನಿಯಮಿತವಾಗಿ.
1: ಈಗ ಎಷ್ಟೋ ಸಾರಿ ಗರ್ಭಿಣಿ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದ್ರೆ, ಯಾವುದೋ ಒಂದು ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ಸ್ಟೀರಾಯ್ಡ್ಗಳು ಅಥವಾ ಆಂಟಿಬಯೋಟಿಕ್ಗಳು ಇಂಥ ಒಂದು ಔಷಧಿಯನ್ನ ಸೇವನೆ ಮಾಡುವುದರಿಂದ ಮಗುವಿನ ಮೇಲೆ ಏನಾದರೂ ದುಷ್ಪರಿಣಾಮ ಆಗಬಹುದಾ?
0: ಅದು ಕಾಯಿಲೆ ಮೇಲೆ ಅವಲಂಬಿಸಿರುತ್ತದೆ ನಿಜವಾಗ್ಲು, ಆದ್ರೆ ಸ್ಟೀರಾಯ್ಡ್ಗಳ ಬಳಕೆಯನ್ನ ಆದಷ್ಟು ಕಡಿಮೆ ನಾವು ಗರ್ಭಿಣಿಯಲ್ಲಿ ಮಾಡುದಿಲ್ಲ. ಆದ್ರೆ ಅಂತಹ ಅಗತ್ಯ ಇದ್ದ ಯಾವ್ದಾದ್ರು ಒಂದು ಆಕ್ಟಿವ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ, ಅದು ಮೂತ್ರದ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ವೈಜನರ್ ಇನ್ಫೆಕ್ಷನ್ ಇರ್ಬೋದು, ಅದರಿಂದ ಮಗುವಿನ ಮೇಲೆ ತುಂಬಾ ಅಡ್ಡ ಪರಿಣಾಮ ಬೀರುವಂತದ್ದಿದ್ರೆ ಅಲ್ಲಿ ನಾವು ಆಂಟಿಬಯೋಟಿಕ್ಸ್ ಅನ್ನ ಕೊಡಬೇಕಾಗ್ತದೆ. ಎಲ್ಲ ಆಂಟಿಬಯೋಟಿಕ್ಸ್ ಗಳಿಗೂ ಏನು ಕೆಟ್ಟ ಪರಿಣಾಮ ಇರ್ತದೆ ಅಂತ ಇಲ್ಲ, ಅದು ನಾವು ಮಿನಿಮಮ್ ಡೋಸ್ ಅಲ್ಲಿ ಸೇಫೆಸ್ಟ್ ಅನ್ನ ಯಾವುದು ಆಂಟಿಬಯೋಟಿಕ್ಸ್ ಅಂತ ನೋಡಿ ಅದನ್ನ ಕೊಡಬೇಕಾಗ್ತದೆ.
1: ಕೆಲವೊಂದು ಸಂದರ್ಭದಲ್ಲಿ ಗರ್ಭಿಣಿಯಾಗಿರುವಾಗ ಕೆಲವು ಸರಿ ಕನ್ವರ್ಷನ್ ಅಂತ ಹೇಳ್ತೀವಿ, ಇಂಥದ್ದು ಒಂದು ಅಪಸ್ಮಾರದಂತಹ ರೀತಿಯಲ್ಲಿ, ಅದು ಕೂಡ ಬರುವ ಸಾಧ್ಯತೆ ಇರ್ತದೆ?
0: ಅದು ಯಾರಲ್ಲಿ ಅಂತ ಹೇಳಿದ್ರೆ, ಈಗ ಕೆಲವರಲ್ಲಿ ಹೈ ಟೆನ್ಷನ್ ಅಂತ ಹೇಳಿದ್ರೆ ಈಗ ಬಿಪಿ ಇರ್ಬೋದು, ಜಾಸ್ತಿ ಇರ್ಬೋದು, ಅಥವಾ ಇನ್ನು ಕೆಲವರಿಗೆ ಗರ್ಭಾವಸ್ಥೆಯ ಕಾರಣದಿಂದನೇ ಬಿಪಿ ಜಾಸ್ತಿ ಆಗ್ತದೆ, ಅದನ್ನ ನಾವು ಜೆಸ್ಟೇಷನಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ. ಅಂತವರಲ್ಲಿ ಅದು ಕಂಟ್ರೋಲ್ ಅಲ್ಲಿದ್ರೆ, ವಿಶ್ವಸಂಸ್ಥೆ ಕೂಡ ಹೇಳಿದೆ ಒಂದು ಗರ್ಭಾವಸ್ಥೆಯಲ್ಲಿ ಸ್ತ್ರೀ ಒಂದು ಕನಿಷ್ಠ ಪಕ್ಷ 8 ಬಾರಿ ಆದ್ರೂ ಆಸ್ಪತ್ರೆಗೆ ತಪಾಸಣೆಗೆ ಹೋಗ್ಬೇಕು ಅಂತ. ಕೆಲವರು ಸರಿಯಾಗಿ ಹೋಗದೆ ಅಂತವರಲ್ಲಿ ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ, ಅಂದ್ರೆ 140 ಮತ್ತೆ 90 ಜಾಸ್ತಿ ಇದ್ರೆ, ಅಂದ್ರೆ ಕಂಟಿನ್ಯೂಸ್ ಆಗಿ ಅದೇ ತರ ನಿರಂತರವಾಗಿ ಬಿಪಿ ಹೆಚ್ಚುತ್ತಾನೆ ಇದ್ರೆ ಅಂತವರಲ್ಲಿ ಕೆಲವರಲ್ಲಿ ಪ್ರೋಟೀನ್ ಯೂರಿಯಾ ಅಂತ ಒಟ್ಟಿಗೆ ಬರುತ್ತೆ, ಅಂದ್ರೆ ಮೂತ್ರದ ಜೊತೆಗೆ ಆಲ್ಬಮಿನ್ ಹೋಗುವಂತದ್ದು, ಪ್ರೋಟೀನ್ ಹೋಗುವಂತದ್ದು ಅತಿಯಾಗಿ, ಅಂತವರಲ್ಲಿ ನಿಧಾನಕ್ಕೆ ಅಪಸ್ಮಾರ ಅಥವಾ ಮೂರ್ಛೆ ರೋಗ ಬರುವಂತ ಸಾಧ್ಯತೆ ಇರ್ತದೆ, ಅದನ್ನ ನಾವು ಎಕ್ಲಾಂಪ್ಸಿಯಾ ಅಂತ ಹೇಳ್ತೇವೆ. ಅದರ ಮೊದಲಿನ ಹಂತ ಬಿಪಿ ಮಾತ್ರ ಜಾಸ್ತಿ ಆಗಿ ಮೂತ್ರದಲ್ಲಿ ಪ್ರೋಟೀನ್ ಹೋಗುವಂತದ್ದು ಎಕ್ಲಾಂಪ್ಸಿಯಾ ಅಂತ ಹೇಳ್ತೇವೆ. ಇದು ಚೂರು ಕಾಂಪ್ಲಿಕೇಶನ್ ಅಂತಾನೆ ನಾವು ಇದನ್ನ ಪರಿಗಣಿಸ್ತೇವೆ ಪ್ರೆಗ್ನೆನ್ಸಿ ಅಲ್ಲಿ. ಆದಷ್ಟು ತಿಂಗಳು ತಿಂಗಳು ಗರ್ಭಿಣಿ ಸ್ತ್ರೀ ತಪಾಸಣೆಗೊಳಪಡಿಸುವಾಗ ಬಿಪಿ ಮತ್ತೆ ಸಕ್ಕರೆ ಕಾಯಿಲೆ ಎಲ್ಲ ಇದೆಯಾ ಅಂತೇಳಿ ಸರಿ ತಪಾಸಣೆ ಮಾಡಿದ್ರೆ ಇದು ಬಾರದಾಗೆ ನಾವು ತಡೆಗಟ್ಟಬಹುದು.
1: ಈಗ ಮಾನಸಿಕ ಕಾಯಿಲೆ ಅಥವಾ ಯಾವುದೇ ಒಂದು ಆಘಾತ ಆಗಿರುವಂತಹದ್ದು, ಒಂದು ಆಕ್ಸಿಡೆಂಟ್ ಆಗ್ಬಹುದು ಅಥವಾ ಕುಟುಂಬದಲ್ಲಿ ಯಾವುದೋ ಒಂದು ಸಾವು ಸಂಭವಿಸುವಂತಹದ್ದಾಗ್ಬಹುದು, ಇದು ಮಗುವಿನ ಬೆಳವಣಿಗೆ ಮೇಲೆ ಏನಾದ್ರು ಪ್ರಭಾವ ಬೀರ್ತದ?
0: ಯಾಕೆಂತ ಹೇಳಿದ್ರೆ ಅವರು ಅತಿಯಾದಂತಹ ಸ್ಟ್ರೆಸ್ ಅಥವಾ ಚಿಂತೆ ಮಾಡ್ತಾ ಇರ್ತಾರೆ, ಆವಾಗ ದುಃಖದಲ್ಲಿ ಇರ್ತಾರೆ, ಆಗ ಒಂದು ಆಗ್ಲೇ ಹೇಳಿದಾಗೆ ಅದು ತುಂಬಾ ಕ್ರಮೇ ಅವರು ಕೆಲವರು ಬೇಗ ಚೇತರಿಸಿಕೊಳ್ತಾರೆ, ಅವರವರ ಮಾನಸಿಕ ಸ್ಥಿತಿ ಮೇಲೆ ಅವಲಂಬಿತ ಆಗಿರ್ತದೆ, ಕೆಲವರು ಬೇಗ ಚೇತರಿಸಿಕೊಳ್ತಾರೆ, ಬೇಗನೆ ಚೇತರಿಕೆ ಕಂಡ್ರೆ ಏನು ಅಷ್ಟೊಂದು ಸಮಸ್ಯೆ ಆಗದೇ ಇರಬಹುದು, ಆದ್ರೆ ತುಂಬಾ ದೀರ್ಘಕಾಲದಿಂದ ಅದನ್ನೇ ಚಿಂತೆ ಕೊರತಾ ಇದ್ರೆ ಆಗ ಕ್ರಮೇಣವಾಗಿ ಅವರ ಆಹಾರ ಇಂಟೇಕ್ ಅಂತ ಏನ್ ಹೇಳ್ತೇವೆ ಆಹಾರದ ಪ್ರಮಾಣ ಕೂಡ ಗಣನೀಯವಾಗಿ ಕಡಿಮೆ ಆಗ್ತದೆ ಅವ್ರು ತೆಕ್ಕೊಳ್ಳುದು, ಇದರಿಂದಾಗಿ ಸಹಜವಾಗಿ ಮಗುವಿನ ಶಾರೀರಿಕ ಬೆಳವಣಿಗೆ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತದೆ. ಅಂದ್ರೆ ಕಡಿಮೆ ತೂಕ ಆಗುವಂತದ್ದು ಅಥವಾ ತಿಂಗಳ ಮೊದಲೇ ಗರ್ಭ ಪ್ರಸವ ಆಗುವಂತಹ ಸಾಧ್ಯತೆಗಳು ಇರ್ತದೆ.
1: ಈಗ ಶಿವಾಜಿಯವರ ಒಂದು ಕಥೆಯನ್ನ ನಾವು ಕೇಳಿದೀವಿ ಅಥವಾ ಒಂದು ಅಭಿಮನ್ಯುವಿನ ಕಥೆಯನ್ನ ಕೇಳಿದೀವಿ, ಮಗು ಹೊಟ್ಟೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ತಾಯಿ ಯಾವ ರೀತಿ ಇಂತಹದಕ್ಕೆಲ್ಲ ಪ್ರತಿಕ್ರಿಯಿಸ್ತಾರೆ ಅಂತ?
0: ಅದಂತ ಹೇಳಿದ್ರೆ ಅದೇ ನಾವು ಏನು ಹೊರ ಜಗತ್ತಲ್ಲಿ ಏನ್ ತಕೊಳ್ತೇವೆ ಅಂದ್ರೆ ಹುಟ್ಟಿದ ಆ ಗಳಿಗೆಯಿಂದ ನಾವು ಒಂದು ದಿನ ಅಂತೇಳಿ ಲೆಕ್ಕ ಹಾಕ್ತಾ ಹೋಗ್ತೇವೆ. ಆದ್ರೆ ನಿಜವಾಗಿ ಕೂಡ ನಾವು ಆಯುರ್ವೇದದಲ್ಲಿ ಏನ್ ಹೇಳ್ತೇವೆ ಅಂದ್ರೆ 3 ತಿಂಗಳಲ್ಲಿ ಈ ಮಗುವಿನ ಅಂದ್ರೆ ಭ್ರೂಣದಲ್ಲಿ ಯಾವಾಗ ಹೃದಯ ಬಡಿತ ಶುರುವಾಗ್ತದೆ ಅಲ್ಲಿಂದನೇ ಆ ಮಗುವಿಗೆ ಜೀವನ ಅಂದ್ರೆ ಅದರ ಜೀವನ ಅಲ್ಲಿಂದನೇ

0: ಸ್ಟಾರ್ಟ್ ಆಗ್ತದೆ ಅಂತ ಲೆಕ್ಕ. ಹಾಗಾಗಿ ಅದನ್ನ ನಮ್ಮ ಪೌರಾಣಿಕ ಕಥೆಗಳಲ್ಲಿ ಅಥವಾ ನಾವು ಕೇಳಿದ್ದೆ ಅಭಿಮನ್ಯು ಕತೆ ಕೇಳಿಸ್ಕೊಳ್ತಾ ಇರ್ತಾನೆ, ಹೂ ಹೂ ಅಂತ ಹೇಳ್ತಾ ಇರ್ತಾನೆ ಅಂತ. ಹಾಗಾಗಿ ಎಲ್ಲ ಕೂಡ ಹೊರಗೆ ತಾಯಿ ಯಾವ ತರ ಎಲ್ಲ ಇದು ಮಾಡ್ತಾರೆ ಅದೆಲ್ಲ ಕೂಡ ನೇರವಾಗಿ ಮಗುವಿನ ಮೇಲೆ ಪರಿಣಾಮ ಬೀರ್ತದೆ. ಅಮ್ಮ ಖುಷಿ ಅಂದ್ರೆ ತಾಯಿ ಖುಷಿಯಾಗಿದ್ರೆ ಅದರ ಒಳ್ಳೆ ರೀತಿಯ ಪರಿಣಾಮ ಕೂಡ ಮಗುವಿಗೆ ಆಗ್ತದೆ. ಅದೇ ಅತಿ ದುಃಖದಲ್ಲಿದ್ದು ಅಥವಾ ಅವರಲ್ಲಿ ನಕಾರಾತ್ಮಕ ಚಿಂತನೆಗಳಿದ್ರೆ ಅದು ಕೂಡ ಮಗುವಿನ ಮೇಲೆ ಅಡ್ಡ ಪರಿಣಾಮ ಬೀರ್ತದೆ.
1: ಒಳ್ಳೆಯ ಸಂಗೀತವನ್ನ ಕೇಳುವಂತಹದ್ದು ಅಥವಾ ಹಾಡುವಂತಹದ್ದು ಮತ್ತೆ ಚಿತ್ರಕಲೆ ಆಗ್ಬೋದು ಅಥವಾ ಯಕ್ಷಗಾನ ಆಗ್ಬೋದು, ಇಂತಹ ಒಂದು ಒಳ್ಳೆ ಹವ್ಯಾಸಗಳು ಕೂಡ ಮಗುವಿನ ಮೇಲೆ ಪ್ರಭಾವವನ್ನು ಬೀರ್ತದೆ.
0: ಖಂಡಿತವಾಗಿ ಈಗ ಎಷ್ಟು ಅಂದ್ರೆ ಈಗ ಸ್ಟ್ರೆಸ್ ಇರುವಂತಹ ಕೇಸ್ಗಳನ್ನು ನೋಡಿದ್ರೆ ಈಗ ಮ್ಯೂಸಿಕ್ ಥೆರಪಿ ಇನ್ ಪ್ರೆಗ್ನೆನ್ಸಿ ಅಂತ ಸ್ಟಾರ್ಟ್ ಆಗಿದೆ. ಅಂದ್ರೆ ಒಳ್ಳೆ ರೀತಿಯಲ್ಲಿ ಲವ್ ಸಂಗೀತವನ್ನ ಹಾಕುವಂತದ್ದು ಅಥವಾ ಅವರನ್ನು ಸದಭಿರುಚಿ ಇರುವಂತಹ ಹವ್ಯಾಸಗಳತ್ತ ಅವರನ್ನು ಜಾಸ್ತಿ ಸೆಳೆಯುವಂತದ್ದು ಇದೆಲ್ಲ ಕೂಡ ಮಾಡುದ್ರಿಂದ ಅಬಾರ್ಷನ್ ಕೇಸಸ್ ಅಂತ ಏನಾದ್ರದ್ದು ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗಿದೆ. ಹಾಗಾಗಿ ಒಳ್ಳೆ ರೀತಿಯ ಹವ್ಯಾಸನ ಮಾಡುವಂತದ್ದು, ಒಳ್ಳೆ ರೀತಿಯ ಸಂಗೀತ ಕೇಳುವಂತದ್ದು ಖಂಡಿತವಾಗಿ ಅದು ಗರ್ಭದ ಬೆಳೆ ಇರ್ತದೆ.

0: ಒಂದು ಮಗುವಿನ ತೂಕ ಒಂದು 350 ರಿಂದ 500 ಗ್ರಾಂ ಅವರಿಗೆ ಇರಬೇಕು, ಅಂದ್ರೆ ಸರಿಯಾದ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ. ಅದರ ನಂತರದ ಅವರು ಬರುವಂತಹ ಭೇಟಿಗಳಲ್ಲಿ ನಾವು ಅವರ ಹೊಟ್ಟೆಯನ್ನ ಪರೀಕ್ಷೆ ಮಾಡುತ್ತೇವೆ, ಮತ್ತೆ ಅಮ್ಮನ ದೇಹದ ತೂಕವನ್ನ ನೋಡ್ಕೊಳ್ಬೇಕಾಗ್ತದೆ, ಅದೆಲ್ಲವನ್ನ ಪರಿಗಣಿಸಿ ಮತ್ತೆ 5ನೇ ತಿಂಗಳಿನ ಒಂದು ಸ್ಕ್ಯಾನಿಂಗ್ ಅಂತ ಹೇಳ್ತೇವೆ, ಅದು ಅತ್ಯಂತ ಅವಶ್ಯಕವಾದಂತಹ ಸ್ಕ್ಯಾನಿಂಗ್, ಅದು ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಮಗುವಿನಲ್ಲಿ ಯಾವ್ದಾದ್ರೂ ಅಂಗವೈಕಲ್ಯತೆ ಇದೆಯಾ ಎಲ್ಲವನ್ನ ಕೂಡ ಅದರಿಂದ ನಮ್ಗೆ ಗೊತ್ತಾಗತ್ತೆ. ಹಾಗಾಗಿ ಅದರಲ್ಲಿ ಕೂಡ ಒಂದು ಮಗುವಿನ ದೇಹದ ತೂಕವನ್ನು ನೋಡ್ಬೇಕಾಗುತ್ತೆ, ಅದರಲ್ಲಿ ಒಂದು 500 ಗ್ರಾಮಿನ ಒಳಗೆ ಅಥವಾ ಹತ್ತಿರ 500 ಗ್ರಾಂ ವರೆಗೆ ಬರಬೇಕು. ನಂತರದ ಇದರಲ್ಲಿ ಕೂಡ ಒಂದು ಸರಾಸರಿಯಾಗಿ ಗರ್ಭಿಣಿ ಸ್ತ್ರೀ ಗರ್ಭಾವಸ್ಥೆಯಲ್ಲಿ 10ರಿಂದ 11 ಕೆಜಿಯಷ್ಟು ತೂಕ ವೃದ್ಧಿ ಆಗ್ತದೆ. ಅದರಲ್ಲಿ ಒಂದು 5 ಕೆಜಿ ಅಮ್ಮಂದಿದ್ರೆ ಮಗುವಿನದ್ದು ಒಂದು 2-3 ಕೆಜಿ ಹಾಗೆ ಪ್ಲಾಸೆಂಟಲ್ ಅಂತ ಹೇಳಿ ಹೇಳ್ತೇವೆ, ಅದರಿಂದ ಒಂದು ಚೂರು ದೇಹ ತೂಕ ಜಾಸ್ತಿ ಆಗಿರುತ್ತದೆ. ಅದು ಅವರು ತಿಂಗಳು ತಿಂಗಳು ಬರುವಂತಹ ಭೇಟಿಯಲ್ಲಿ ನಾವು ಕ್ರಮೇಣ ಅವರ ಹೊಟ್ಟೆಯನ್ನ ಪರೀಕ್ಷೆ ಮಾಡುವಾಗ ನಮ್ಗೆ ಬೆಳವಣಿಗೆ ಗೊತ್ತಾಗ್ತದೆ, ಅದರ ಜೊತೆಗೆ ತಾಯಿಯ ತೂಕವನ್ನ ನೋಡಿ ಅಸೆಸ್ ಮಾಡ್ತೇವೆ. ನಂತರ ಕೊನೆಯ ಸ್ಕ್ಯಾನಿಂಗ್ 3ನೇ ಮಗುವಿನ ತೂಕ ಒಂದು 2.5ರಿಂದ 3.5 ಕೆಜಿ ಒಳಗೆ ಇದ್ರೆ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಮಗುವಿನ ತೂಕ ಇದೆ ಬೆಳವಣಿಗೆ ಆಗಿದೆ ಅಂತ ಹೇಳಿ ನಾವು ಪರಿಗಣಿಸಬಹುದು. ಅದೇ 2 ಅಥವಾ 2.5 ಕೆಜಿಗಿಂತ ಕಡಿಮೆ ಇದ್ರೆ ಆ ಮಗುವನ್ನ ನಾವು ಚೂರು ಬೆಳವಣಿಗೆ ಕಡಿಮೆ ಅಂತೇಳಿ ಅನ್ಕೊಳ್ಬಹುದು. ಅದು ಮತ್ತೆ ಏನಂತ ಹೇಳಿದ್ ಕೆಲವರು ಶಾರೀರಿಕವಾಗಿ ಈಗ ಸಹಜವಾಗಿ ಅಂದ್ರೆ ಅಪ್ಪ ಅಮ್ಮ ಇಬ್ಬರಲ್ಲಿ ಕೂಡ ಒಂದು ವೇಳೆ ತೂಕ ಅವರು ಕಡಿಮೆ ತೂಕದ ವ್ಯಕ್ತಿಗಳಾಗಿದ್ರೆ ಮಗುವಲ್ಲಿ ಕೂಡ ಸಹಜವಾಗಿ ಕಡಿಮೆ ತೂಕ ಬರುವಂತಹ ಸಾಧ್ಯತೆ ಇರುತ್ತದೆ. ಅಂತವರನ್ನು ಬಿಟ್ಟು ಉಳಿದವರಲ್ಲಿ 2.5 ಕೆಜಿಗಿಂತ ಕಡಿಮೆ ತೂಕ ಇದ್ರೆ ಅಂತಹ ಮಕ್ಕಳನ್ನು ನಾವು ಕಡಿಮೆ ತೂಕ ಇರುವ ಮಗು ಅಂತೇಳಿ ಪರಿಗಣಿಸಬೇಕಾಗ್ತದೆ.
1: ಈಗ ಮಗುವಿನ ಒಂದು ಸಂಪೂರ್ಣ ಬೆಳವಣಿಗೆಯಲ್ಲಿ ಏನೇನು ಅಂಶಗಳೆಲ್ಲ ಒಂದು ಪ್ರಭಾವವನ್ನು ಬೀರ್ತವೆ ಅಂತ?
0: ಮಗುವಿನ ಸಂಪೂರ್ಣ ಬೆಳವಣಿಗೆಯಲ್ಲಿ ಅದೇ ಹೇಳಿದಾಗೆ ತಾಯಿಯ ಶಾರೀರಿಕ ಹಾಗೂ ಮಾನಸಿಕ ಭಾವ ಎರಡು ಕೂಡ, ಅಂದ್ರೆ ಶಾರೀರಿಕ ಬೆಳವಣಿಗೆ ಹಾಗೂ ಮಾನಸಿಕ ಭಾವ, ಅದರ ಜೊತೆಗೆ ಆಹಾರ ಮತ್ತೆ ಜೀವನ ಶೈಲಿ. ಆಹಾರದಲ್ಲಿ ಅಂದ್ರೆ ಪೌಷ್ಟಿಕಾಂಶದ ಕೊರತೆ ಇರ್ಬೋದು, ಅವ್ರು ಯಾವ ಆಹಾರ ತಿಂತಾರೆ ಅದನ್ನ ಕೂಡ ಹೊಂದಿಕೊಂಡುಂಟು. ಅದರ ಜೊತೆಗೆ ದುಶ್ಚಟಗಳು ಈಗ ಹೇಳಬೇಕಾಗಿದೆ, ಯಾಕಂದ್ರೆ ನಮ್ಮ ದೇಶದಲ್ಲಿ ಕೂಡ ಹುಡುಗಿಯರು ಕೆಲವು ಎಲ್ಲ ಕಡೆಗಳಲ್ಲ ಕೆಲವು ಕಡೆಯಲ್ಲಿ ದುಶ್ಚಟಗಳಿಗೆ ದಾಸರಾಗ್ತಾ ಇರ್ತಾರೆ. ಡ್ರಗ್ಸ್ ಇರ್ಬೋದು ಅಥವಾ ಸಿಗರೇಟ್ ಸ್ಮೋಕಿಂಗ್ ಇರ್ಬೋದು ಅಥವಾ ಮದ್ಯಪಾನ ಇರ್ಬೋದು ಆಲ್ಕೋಹಾಲ್, ಇದರಿಂದ ಖಂಡಿತವಾಗಿ ಮಗುವಿನ ಬೆಳವಣಿಗೆ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ. ಒಂದು ವೇಳೆ ಈ ತರದೆಲ್ಲ ದುಶ್ಚಟಗಳಿದ್ರೆ ಅಂತಹವರು ಅವರು ಗರ್ಭಧಾರಣೆಗೆ 3 ತಿಂಗಳ ಅಥವಾ 6 ತಿಂಗಳ ಮೊದಲೇ ಅಂತಹ ಹವ್ಯಾಸಗಳನ್ನೆಲ್ಲ ಬಿಡಬೇಕಾಗ್ತದೆ. ಇಲ್ಲದಿದ್ರೆ ಇದು ಅವರು ಕಂಟಿನ್ಯೂಸ್ ಆಗಿ ಇದನ್ನ ಮುಂದುವರಿಸಿದ್ರೆ ಮಗುವಿನ ಬೆಳವಣಿಗೆ ಮೇಲೆ ಇದು ಅಡ್ಡ ಪರಿಣಾಮ ಬೀಳುತ್ತದೆ. ಹೆಚ್ಚಾಗಿ ನಾವು ಪ್ರಿ ಕನ್ಸೆಪ್ಷನಲ್ ಕೌನ್ಸೆಲಿಂಗ್ ಅಂತ ಹೇಳ್ತೇವೆ, ಅಂದ್ರೆ ಗರ್ಭಧಾರಣೆಗೂ ಮುನ್ನ ಒಂದು 3 ತಿಂಗಳಿಂದ 6 ತಿಂಗಳ ಮುನ್ನ ಗಂಡ ಹೆಂಡತಿ ಇಬ್ರು ಒಂದ್ಸಲ ವೈದ್ಯರನ್ನ ಭೇಟಿಯಾಗಿ ಅವರು ಸಂಪೂರ್ಣ ಅವರ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಬೇಕಾಗ್ತದೆ. ಅವರಿಗೆ ಮುಂಚಿತವಾಗಿ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇದೆಯಾ ಅಥವಾ ಈ ತರ ಯಾವ್ದಾದ್ರು ಹವ್ಯಾಸಗಳಿದ್ರೆ ದುಶ್ಚಟ ಅಥವಾ ಮೊದಲೇ ಅವರಿಗೆ ರಕ್ತದೊತ್ತಡ ಇದ್ದು ಅಥವಾ ಸಕ್ಕರೆ ಕಾಯಿಲೆ ಇದೆಯಾ ಇದೆಲ್ಲವನ್ನ ಕೂಡ ಪರಿಗಣಿಸಬೇಕಾಗ್ತದೆ. ಯಾರಾದ್ರೂ ತರ ಅವರಿಗೆ ಇದ್ದಲ್ಲಿ ಅದನ್ನ ಅವರು ಮೊದಲೇ ಹತ್ತಿಗೆ ತಂದ್ಕೊಂಡು ಅಥವಾ ಅವರ ಆಹಾರ ಶೈಲಿಯಲ್ಲಿ ಯಾವ್ದಾದ್ರು ಏರುಪೇರುಗಳಿದ್ರೆ ಅಂತದನ್ನ ಅವರು ಸಮತೋಲನಕ್ಕೆ ತಂದುಕೊಂಡು ನಂತರ ಗರ್ಭಧಾರಣೆಗೆ ಪ್ರಯತ್ನ ಮಾಡಬೇಕಾಗ್ತದೆ. ಉತ್ತಮ ಆರೋಗ್ಯಯುತ ಅಥವಾ ಆಹಾರ ಜೀವನ ಶೈಲಿ ಹೊಂದಿರುವಂತಹ ಮಹಿಳೆ ಅಂತವರಿಗೆ ಅವರು ಗರ್ಭಧಾರಣೆ ಮಾಡಿದ್ರೆ ಮಗು ಸಹಜವಾಗಿಯೇ ಆರೋಗ್ಯಯುತವಾಗಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ.
1: ಆಮೇಲೆ ಈಗ ಕುಟುಂಬದ ಒಂದು ಪರಿಸರ, ಮನೆಯ ಸದಸ್ಯರ ಒಂದು ಪ್ರೋತ್ಸಾಹ, ಒಂದು ಪರಿಸರ, ಇದು ಮಗುವಿನ ಬೆಳವಣಿಗೆಯ ಮೇಲೆ ಮತ್ತು ತಾಯಿಯ ಒಂದು ಆರೋಗ್ಯದ ಮೇಲೆ ಯಾವ ರೀತಿಯ ಪ್ರಭಾವ ಬೀರ್ತದೆ?
0: ಕುಟುಂಬ ಅಂತ ಹೇಳಿದ್ರೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಮನೆಯಲ್ಲಿ ಒಗ್ಗಟ್ಟಿನಿಂದ ಇದ್ರೆ ಖಂಡಿತವಾಗಿ ಅವರಲ್ಲಿ ಕೂಡ ಸಕಾರಾತ್ಮಕ ಭಾವನೆ ಇರುತ್ತದೆ. ಅಥವಾ ಅಲ್ಲಿ ಮನೆಯಲ್ಲಿ ಏನಾದ್ರೂ ಸಮಸ್ಯೆ ಇದ್ದು ಅಥವಾ ಪರಿಸರ ಕೂಡ ಹಾಗೆ ಅಂದ್ರೆ ಹಸಿರು ಆದಷ್ಟು ಅವರನ್ನ ಮನಸ್ಸನ್ನ ಹತೋಟಿಯಲ್ಲಿ ತಂದುಕೊಳ್ಳಿಕ್ಕೆ ಅಥವಾ ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ಆದಷ್ಟು ಹಸಿರು ವಲಯದಲ್ಲಿ ಇದ್ರೆ ಅದು ಅವರ ಗರ್ಭದ ಮೇಲೆ ಒಳ್ಳೆ ರೀತಿಯ ಪರಿಣಾಮ ಬೀರುತ್ತದೆ. ಈಗ ಎಷ್ಟೋ ಸಿಟಿಗಳಲ್ಲಿ ನೋಡ್ಬೋದು ಬರೇ ಹೊಗೆ ಅಂದ್ರೆ ಎಲ್ಲ ಕಲುಷಿತ ವಾತಾವರಣ ಇರ್ತದೆ, ಅಂತವರಲ್ಲಿ ಬೇರೆ ರೋಗ ಬರುವ ಸಾಧ್ಯತೆಯೂ ಇರ್ತದೆ ತಾಯಿಗೆ, ಅದರ ಜೊತೆಗೆ ಅದು ಮಗುವಿನ ಮೇಲೆ ಕೂಡ ಅಡ್ಡ ಪರಿಣಾಮ ಬೀಳುತ್ತದೆ. ಹಾಗಾಗಿ ಆದಷ್ಟು ಕಲುಷಿತ ವಾತಾವರಣದಿಂದ ಅಥವಾ ಈ ಬೇಟೆ ವಾಹನಗಳ ದಟ್ಟ ಹೊಗೆಯಿಂದ ಚೂರು ದೂರ ಇದ್ರೆ ಒಳ್ಳೇದು. ಅದರ ಜೊತೆಗೆ ಕುಟುಂಬದವರ ಎಲ್ಲರ ಸಹಕಾರ ಇದ್ರೆ ಖಂಡಿತವಾಗಿ ಅದು ಒಳ್ಳೆ ರೀತಿಯ ಪರಿಣಾಮ ಬೀರುತ್ತದೆ ಗರ್ಭದ ಮೇಲೆ.
1: ಕೊನೆಯದಾಗಿ ಹೇಳಿ ಡಾಕ್ಟರ್, ಈಗ ಮಗುವಿನ ಒಂದು ಬೆಳವಣಿಗೆಯಲ್ಲಿ ತಾಯಿ ಏನನ್ನ ನಾವು ಕ್ರಮವನ್ನ ಪಾಲಿಸಬೇಕು, ಜೊತೆಗೆ ಅವರ ಒಂದು ದೈನಂದಿನ ಒಂದು ವ್ಯವಹಾರ ಅಥವಾ ಚಟುವಟಿಕೆ ಹೇಗಿರ್ಬೇಕು ಅಂತ?
0: ದೈನಂದಿನ ಅಂದ್ರೆ ಎಲ್ಲಾ ದಿವಸಗಳ ಹಾಗೆ ಉಳಿದು ಕೆಲಸ ಮಾಡಬಹುದು, ಶಾರೀರಿಕವಾಗಿ ವ್ಯಾಯಾಮ ಎಲ್ಲವನ್ನ ಮಾಡ್ತಾ ಇರ್ಬೇಕು. ಅದರ ಜೊತೆಗೆ ನಿಯಮಿತ ಆಹಾರ ಪಾಲನೆ, ಆಗ್ಲೇ ಹೇಳಿದಾಗೆ ಎಲ್ಲ ರೀತಿಯ ಸಗುಣ ಆಹಾರಗಳು ಅಂದ್ರೆ ಅವರು ಅಕ್ಕಿ ಇರ್ಬೋದು, ಗೋಧಿ, ರಾಗಿ, ಜೋಳ, ಇದರಿಂದ ಯಾವುದೇ ರೀತಿಯಿಂದ ಮಾಡಿದಂತಹ ಅಂದ್ರೆ ನಮ್ಮ ಸಾಂಪ್ರದಾಯಿಕ ರೀತಿಯ ಆಹಾರ ಶೈಲಿ

0: ಅವರು ಅನುಸರಿಸಬಹುದು. ಅದ್ರ ಜೊತೆಗೆ ಎಲ್ಲ ರೀತಿಯ ಹಣ್ಣು ತರಕಾರಿಗಳು, ಹಣ್ಣು ಹಂಪಲುಗಳನ್ನ ತೆಗೆದುಕೊಳ್ಳುವಂತದ್ದು. ಯಾವು ಬೇಕಾದ್ರೆ ಉದಾಹರಣೆಗೆ ಹೇಳ್ಬಹುದು, ಕಬ್ಬಿಣದ ಅಂಶ ಇರುವಂತಹ ಹಣ್ಣುಗಳಂದ್ರೆ ನಿಯಮಿತವಾಗಿ ದಾಳಿಂಬೆ ತೆಗೆದುಕೊಳ್ಳುವಂತದ್ದು, ಬೀಟ್ರೂಟ್, ಕ್ಯಾರೆಟ್, ಬೇಳೆಕಾಳುಗಳು ಮತ್ತೆ ಕಲ್ಲಂಗಡಿ, ಈ ತರ ಎಲ್ಲ ಹಣ್ಣುಗಳನ್ನು ತೆಗೆದುಕೊಳ್ಳುವಂತದ್ದು. ಇದೆಲ್ಲದರ ಜೊತೆಗೆ ಕ್ರಮವಾಗಿ ಶಾರೀರಿಕ ಒಂದು ವ್ಯಾಯಾಮ ಮಾಡುವಂತದ್ದು ಅಥವಾ ಮನೆ ಕೆಲಸದಲ್ಲಿ ಅವರು ತೊಡಗಿಸಿಕೊಳ್ಳುವಂತದ್ದು, ಇದರ ಜೊತೆಗೆ ಯೋಗ ಮತ್ತೆ ಪ್ರಾಣಾಯಾಮ ಮಾತ್ರ. ಇದು ಅವರು ತಜ್ಞರ ಪರಿಣತಿಯಲ್ಲಿ ಮಾಡ್ಬೇಕಾಗ್ತದೆ, ಯೋಗ ಎಲ್ಲ ಕಲಿಬೇಕಾಗ್ತದೆ. ಸೊ ಇದೆಲ್ಲರ ಜೊತೆಗೆ ಸೇರಿಕೊಂಡು ಮಾಡಿದ್ರೆ ಖಂಡಿತವಾಗಿ ಮಗುವಿನ ಬೆಳವಣಿಗೆ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಅದರ ಜೊತೆಗೆ ಅವರ ಹೆರಿಗೆ ಕೂಡ ಸಹಜವಾಗಿ ಅಂದ್ರೆ ನಾರ್ಮಲ್ ಡೆಲಿವರಿ ಅಂತ ಏನ್ ಹೇಳ್ತೇವೆ ಹಾಗೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರ್ತದೆ.
1: ಈಗ ಈ ಮಾರ್ನಿಂಗ್ ಸಿಕ್ನೆಸ್ ಎನ್ನುವಂತಹ ಒಂದು ಸಮಸ್ಯೆ ಇರುವವರು ಮತ್ತೆ ಬೆಡ್ ರೆಸ್ಟ್ ಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಏನ್ ಮಾಡಬಹುದು?
0: ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳಿದ್ರೆ ಅದು ಏನು ನಿಜವಾಗಿ ಒಂದು ಗರ್ಭಾವಸ್ಥೆ, ಅದು ರೋಗ ಅಲ್ಲ. ಎಷ್ಟೋ ಜನರು ತುಂಬಾ ಚಿಂತೆಗಳಾಗ್ತಾರೆ.
1: ಹೌದು,
0: ಅದು ಸಾಮಾನ್ಯವಾಗಿ ಯಾಕೆ ಅಂತ ಹೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ಗಳ ಪ್ರಮಾಣದಲ್ಲಿ ಏರುಪೇರು ಆಗುವ ಕಾರಣ ಇದು ಸಹಜವಾಗಿ ಆಗ್ತದೆ. ಇದಕ್ಕೆ ತುಂಬಾ ಏನು ತಲೆ ಕೆಡಿಸಿಕೊಳ್ಳುವಂತಹ ಅಗತ್ಯ ಇಲ್ಲ. ದಿನದಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ಹಾಗೆ ವಾಂತಿ ಆಗಿ ಹೋದ್ರು ಅಷ್ಟೊಂದು ಚಿಂತೆ ಮಾಡ್ಬೇಕಾಗಿಲ್ಲ. ಅವ್ರು ದ್ರವ ಆಹಾರವನ್ನ ಹೆಚ್ಚಾಗಿ ಆದಷ್ಟು ಆಗಾಗ ತೆಗೆದುಕೊಳ್ತಾ ಇರ್ಬೇಕಾಗ್ತದೆ. ಇನ್ನು ವಿಪರೀತವಾಗಿ ಕೆಲವರಿಗೆ ಇರುತ್ತೆ, ಅಂದ್ರೆ ಏನೂ ತಿಂತಿ ಆಗ್ತಿರುವುದಿಲ್ಲ, ಬರೀ ಚೂರು ನೀರು ಕುಡಿದ್ರು ವಾಂತಿ ಆಗ್ತಾ ಇರ್ತದೆ, ಅಂತವರಿಗೆ ಮಾತ್ರ ಚಿಕಿತ್ಸೆ ತೆಗೆದುಕೊಳ್ಬೇಕಾಗ್ತದೆ. ಅವರು ಹೆಚ್ಚಾಗಿ ಈಗ ಒಂದು ಸಲ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅದಕ್ಕೆ ಸರಿಯಾದ ಚಿಕಿತ್ಸೆ ತೆಗೆದುಕೊಂಡು ಅದರ ನಂತರ ಅವರು ಸಾಕಷ್ಟು ಮಧುರ ಮತ್ತೆ ಶೀತ ದ್ರವ ಆಹಾರವನ್ನು ಜಾಸ್ತಿ ತೆಗೆದುಕೊಳ್ಬೇಕು, ಹಾಲು ಜಾಸ್ತಿ ತೆಗೆದುಕೊಳ್ಬೇಕು. ಅದೆಲ್ಲ ಮಾಡಿದ್ರೆ ಅವರಲ್ಲಿ ಕೂಡ ಮತ್ತೆ ಅದು ನಿಧಾನಕ್ಕೆ ಸರಿ ಆಗ್ತದೆ. ಒಂದು ನಾಲ್ಕು ತಿಂಗಳು, ಮೂರಿಂದ ನಾಲ್ಕು ತಿಂಗಳ ತನಕ ಸಹಜವಾಗಿ ಮಾರ್ನಿಂಗ್ ಸಿಕ್ನೆಸ್ ಎಲ್ರಿಗೂ ಇರ್ತದೆ. ಅಂದ್ರೆ ಯಾವುದೇ ಒಂದು ಊಟದ ಪದಾರ್ಥ ನೋಡಿದ್ರು ಅವರಿಗೆ ವಾಕರಿಕೆ ಬರುವಂತದ್ದು, ವಾಂತಿ ಬಂದಾಗೆ ಆಗುವಂತದ್ದು ಇದೆಲ್ಲ ಇರ್ತದೆ. ಆದ್ರೆ ಕ್ರಮೇಣವಾಗಿ ಮೂರು ನಾಲ್ಕು ತಿಂಗಳ ನಂತರ ಒಂದು 80% ಕೇಸ್ಗಳಲ್ಲಿ ಇದು ಕಡಿಮೆ ಆಗ್ತದೆ. ಇನ್ನು ಕೆಲವರಿಗೆ ವಿಪರೀತ 7-8 ತಿಂಗಳವರೆಗೂ ಇರ್ತದೆ, ಕೇವಲ ಆಪಲ್ ಮಾತ್ರ ತಿನ್ಲಿಕ್ಕೆ ಆಗುವಂತದ್ದು, ಈ ತರ ಸಮಸ್ಯೆಗಳು ಇರ್ತದೆ. ಅಂದ್ರೆ ಅವರವರ ದೇಹ ಸ್ಥಿತಿ ಮೇಲೆ ಅದು ವ್ಯತ್ಯಾಸ ಇರ್ತದೆ.
1: ಇನ್ನೊಂದು ವಿಚಾರ ಅಂತಂದ್ರೆ, ಈಗ ಬೆಡ್ ರೆಸ್ಟ್ ಬೇಕು ಅಂತ ಹೇಳುವವರು ಮತ್ತೆ ಪದೇ ಪದೇ ಗರ್ಭಪಾತ ಆಗುವಂತ ಒಂದು ಸಂದರ್ಭ ಬಂದಾಗ ಏನ್ ಮಾಡ್ಬೇಕು?
0: ಬೆಡ್ ರೆಸ್ಟ್ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗ ಮೂರಿಂದ ನಾಲ್ಕು ತಿಂಗಳೊಳಗೆ, ಫಸ್ಟ್ ನಾಲ್ಕು ತಿಂಗಳು ಅದೊಂದು ಆ ಇದರಲ್ಲಿ ಏನಾದ್ರೂ ಮೊದಲು ಸಮಸ್ಯೆ ಇದ್ದಂತವರಿಗೆ ಬೆಡ್ ರೆಸ್ಟ್ ಅನ್ನ ನಾವು ಹೇಳ್ತೇವೆ. ಇಲ್ಲದಿದ್ರೆ ಈಗ ಅತಿಯಾಗಿ ಪ್ರಯಾಣ ಮಾಡುವಂತವರು ಅಂತವರಲ್ಲಿ ನಾವು ಬೆಡ್ ರೆಸ್ಟ್ ಅನ್ನ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಮೊದಲಿನ 3 ತಿಂಗಳು ಅವರು ತುಂಬಾ ಜಾಗ್ರತೆ ಇರಬೇಕಾಗ್ತದೆ, ತುಂಬಾ ಸ್ರಾವಗಳು ಆಗುವಂತಹ ಸಾಧ್ಯತೆ ಇರುವ ಕಾರಣ ಅವರಿಗೆ ಬೆಡ್ ರೆಸ್ಟ್ ಹೇಳ್ತೇವೆ. ಅಥವಾ ನೀವು ಈಗ ಆಲ್ರೆಡಿ ಹೇಳಿದಾಗೆ ಮೊದಲು ಗರ್ಭಸ್ರಾವ ಅಥವಾ ಗರ್ಭಪಾತ ಆದವರಲ್ಲಿ ಅವರಿಗೆ ಬೆಡ್ ರೆಸ್ಟ್ ಅನ್ನ ನಾವು ಹೇಳ್ತೇವೆ. ಅಂದ್ರೆ ಚೂರು ಕಾಲನ್ನ ಎತ್ತರಕ್ಕಿಟ್ಟು ಮಲಗಿದ್ರಿಂದ ಗ್ರಾವಿಟೇಷನಲ್ ಫೋರ್ಸ್ ಏನ್ ಹೇಳ್ತೇವೆ, ಗುರುತ್ವಾಕರ್ಷಣ ಬಲ, ಅದು ಗರ್ಭಸ್ರಾವ ಆಗದ ಹಾಗೆ ತಡೀತದೆ. ಹಾಗಾಗಿ ಅವರು ಚೂರು ಬೆಡ್ ರೆಸ್ಟ್ ಅಲ್ಲಿ ಇದ್ರೆ ಒಳ್ಳೇದು ಅಂತ ಹೇಳಿ ಹೇಳುದು. ಹಾಗೆ ಅಂತ ಹೇಳಿ ಕಂಟಿನ್ಯೂಸ್ ಏನು ಸಮಸ್ಯೆ ಇಲ್ಲದವರು ಖಂಡಿತವಾಗಿ 3 ತಿಂಗಳು 24 ಗಂಟೆ ಮಲಗಿಕೊಂಡು ಇರಬೇಕು ಅಂತ ಅಂತ ಅಗತ್ಯ ಇರುವುದಿಲ್ಲ. ಅವ್ರು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ಬೋದು, ಜೊತೆಗೆ ನಡು ನಡುವಲ್ಲಿ ರೆಸ್ಟ್ ತೆಗೆದುಕೊಂಡ್ರೆ ಸಾಕಾಗ್ತದೆ.
1: ಬಹಳ ಸಂತೋಷ ಡಾಕ್ಟರ್ ಆಶಾ ಪಾರ್ವತಿ ಅವರೇ. ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವಂತಹ ವಿವಿಧ ಅಂಶಗಳು ಏನೇನು ಹಾಗೂ ತಾಯಂದ್ರು ಏನೇನು ಅಂಶವನ್ನ ಗಮನಿಸಬೇಕು, ಮಗುವಿನ ಆರೋಗ್ಯದ ಮೇಲೆ ಹಾಗೂ ತನ್ನ ಆರೋಗ್ಯದ ಮೇಲೆಯೂ ಕೂಡ ಯಾವ ರೀತಿ ಅದು ಪರಿಣಾಮವನ್ನು ಬೀರುತ್ತದೆ ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನ ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದ.
2: ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವ ಅಂಶಗಳು ಕುರಿತು ಆಯುರ್ವೇದ ತಜ್ಞೆ ಡಾಕ್ಟರ್ ಆಶಾ ಪಾರ್ವತಿ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ

0: ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಈಗ ಮಾತನಾಡುವವರು ಕೆಪಿ ವೃಷಭೇಂದ್ರ ಸ್ವಾಮಿ.
1: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಇದನ್ನ ಕರ್ನಾಟಕದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತಲೂ ಕೂಡ ಕರೀತಾರೆ. ಈ ಒಂದು ಯೋಜನೆ ಬರಬೇಕಾದ್ರೆ ಮಳೆಯ ಅನಿಶ್ಚಿತತೆ ಮತ್ತು ಅಕಾಲಿಕ ಮಳೆ ಇದನ್ನ ಅವರು ಆಲೋಚನೆ ಮಾಡಿದಾಗ, ನಾವು ಬಿತ್ತನೆ ಮಾಡೋದು ಮುಂದಿನ ವಿಚಾರ, ಕೆಲವು ಸಂದರ್ಭಗಳಲ್ಲಿ ನಾವು ಉಳುಮೆ ಮಾಡಲಿಕ್ಕೂ ಕೂಡ ಮಳೆಯ ಅಭಾವ ಆಗ್ತಾ ಇತ್ತು, ಉಳುಮೆ ಮಾಡಲಿಕ್ಕೆ ಸಾಧ್ಯವಿರದಂತಹ ಪರಿಸ್ಥಿತಿಗಳು ಬರ್ತಾ ಇತ್ತು. ಜೊತೆಗೆ ಒಂದ್ ವೇಳೆ ಮಳೆ ಆಯ್ತು, ಉಳುಮೆನೂ ಮಾಡುದು, ಬಿತ್ತನೆ ಸಂದರ್ಭದಲ್ಲಿ ಮಳೆ ಕೈ ಕೊಡ್ತಾ ಇತ್ತು, ನಾವು ಉಳುಮೆ ಮಾಡಿ ಬಿತ್ತನೆನೂ ಮಾಡಾಯ್ತು, ಮುಂದೆ ಹೋದ್ರೆ ಬೆಳೆ ಬೆಳೆಯುವಂತ ಬಂದಾಗ ಮಳೆ ಕೈ ಕೊಡ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇತ್ತು. ಮತ್ತೆ ಈ ಮೂರು ಹಂತವನ್ನು ದಾಟಿ ನಾವು ಹೋಗಿದ್ದೀವಿ, ಒಂದು ಉಳುಮೆ ಮಾಡಿದ್ದೇವೆ, ಬಿತ್ತನೆ ಮಾಡಿದ್ದೇವೆ, ಬೆಳೆನೂ ಬಂತು, ಫಲ ಕೊಡುವಂತ ಸಂದರ್ಭ ಅಂದ್ರೆ ಕಾಳು ತೆನೆ ಬರುವಂತ ಸಂದರ್ಭದಲ್ಲಿ ಕೂಡ ಮಳೆ ಕೈ ಕೊಡುವಂತ ಸಂದರ್ಭಗಳು ಎಷ್ಟೋ ಸರಿ ಇದೆ. ಆ ನಂತರ ಈ ನಾಲ್ಕು ಹಂತವನ್ನು ದಾಟಿ ಹೋದಾಗ ನಾವು ಕಾಳು ಕಟ್ಟಿ ಕಟಾವು ಮಾಡುವಂತ ಸಂದರ್ಭ ಬಂದಾಗ ಅತಿ ಹೆಚ್ಚಾಗಿ ಮಳೆ ಬರ್ತಕ್ಕಂಥದ್ದು, ಬೆಳೆ ಮುಳುಗಡೆ ಆಗ್ತಕ್ಕಂಥದ್ದು, ಈ ಒಂದು ಪರಿಸ್ಥಿತಿಯನ್ನ ಮನಗಂಡಂತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈ ಒಂದು ಫಸಲ್ ಭೀಮಾ ಯೋಜನೆಯನ್ನ ಜಾರಿಗೆ ತಂದ್ರು. ಇದು ಅತ್ಯುತ್ತಮವಾದ ಯೋಜನೆ, ನಮ್ಮ ರೈತರಿಗೆ ಬಹಳ ವರಮಾನ ತರುವಂತ ಮತ್ತೆ ನಮ್ಮ ರೈತರ ಸಂಕಷ್ಟವನ್ನ ನಿವಾರಿಸುವಂತ ಯೋಜನೆ ಆಯಿತು. ಫೆಬ್ರವರಿ 18, 2016 ಜಾರಿಗೆ ಬಂದಂತ ಯೋಜನೆ. ನಾವು ಒಂದ್ ವೇಳೆ ಸಮಸ್ಯೆ ಬಿತ್ತನೆ ಮಾಡಿ ನಾವು ವಿಮೆಯನ್ನ ಅಳವಡಿಸಿಕೊಂಡು ಆನಂತರ ನಾವೇನಾದ್ರು ಸಮಸ್ಯೆಗೆ ಸಿಲುಕದ 72 ತಾಸಿನ ಒಳಗಾಗಿ ನಾವು ಸಂಬಂಧಪಟ್ಟ ಸಂಸ್ಥೆಗೆ ನಾವು ದೂರನ್ನ ನೀಡಬೇಕಾಗ್ತದೆ. ದೂರನ್ನ ನೀಡಿದಂತ 48 ತಾಸಿನ ಒಳಗಾಗಿ ಅವರು ಅಲ್ಲಿ ವಿಮಾ ನಿರ್ಧಾರಕರನ್ನ ಅಲ್ಲಿಗೆ ಸ್ಥಳಕ್ಕೆ ಅವರು ಆಯೋಜನೆ ಮಾಡ್ತಕ್ಕಂಥದ್ದು ವಿಮಾ ಸಂಸ್ಥೆ ಸಂಬಂಧಪಟ್ಟ ಇಲಾಖೆಯ ಕರ್ತವ್ಯ ಆಗಿರ್ತದೆ. ಬಂಧುಗಳೇ, ಬಿತ್ತನೆಯಾಗದೆ ಹವಾಮಾನದಿಂದ ಏನಾದ್ರು ವಿಫಲವಾದರೆ, ಬಿತ್ತನೆ ಮಾಡಲಿಕ್ಕಾಗಲಿ ಅಂತಂದ್ರೆ 25% ಹಣವನ್ನ ರೈತರಿಗೆ ನೀಡಿ ಆ ಯೋಜನೆಯನ್ನ ನಿಲ್ಲಿಸ್ತಕ್ಕಂಥದ್ದು ಒಂದಾದ್ರೆ, ರೈತರು ಒಂದ್ ವೇಳೆ ನಾವು ಏನಾದ್ರು ಸಮಸ್ಯೆ ಆಗಿದೆ ನಮ್ಮ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಮತ್ತು ಕೃಷಿ ಇಲಾಖೆ, ಕಂದಾಯ ಇಲಾಖೆ, ತೋಟಗಾರಿಕಾ ಇಲಾಖೆಗಳ ಜಂಟಿ ಒಂದು ತಂಡ ಬೆಳೆ ಕಟಾವು ಸಮೀಕ್ಷೆಯನ್ನ ಮಾಡ್ತದೆ. ಆ ಬೆಳೆ ಕಟಾವು ಸಮೀಕ್ಷೆಯನ್ನ ಮಾಡಿ ಪ್ರಯೋಗಗಳ ಮೂಲಕ ಆಧಾರದಲ್ಲಿ ಅದನ್ನ ಏನು ಸರಾಸರಿ ಇಳುವರಿ ಬರ್ತದೋ ಅದರ ಮೇಲೆ ನಮಗೆ ಏನು ನಷ್ಟ ಆಗಿದೆ ಆ ನಷ್ಟವನ್ನು ತುಂಬಿಕೊಡುವಂಥದ್ದು ವಿಮಾ ಸಂಸ್ಥೆಯ ಕರ್ತವ್ಯವಾಗಿರ್ತದೆ. ಈ ಒಂದು ಯೋಜನೆಯನ್ನು ನಾವು ಯೋಚನೆ ಮಾಡಿದಾಗ ಬಹಳ ನಮಗೆ ಅನುಕೂಲಕರವಾದ ಯೋಜನೆ. ಕಾರಣ ನಿಮ್ಗೆ ಗೊತ್ತಿದೆ, ಇವತ್ತು ನಾವು ನಮ್ಮ ಈ ಭಾಗದಲ್ಲೆಲ್ಲ ಅನಾವೃಷ್ಟಿ ಆಗಿದೆ, ಕೆಲವು ಕಡೆಯಲ್ಲೆಲ್ಲ ಅತಿವೃಷ್ಟಿ ಆಗಿದೆ. ನಮ್ಮ ಈ ಭಾಗದಲ್ಲಿ ಈಗ ನಮ್ಮ ಮೈಸೂರು ಭಾಗದಲ್ಲಿ ಈಗಲೂ ಕೂಡ ರೈತರು ಮಳೆ ಆಗಿದೆ ಬೆಳೆ ಆಗಲಿಲ್ಲ ಅಂದ್ರೆ ಮಾತ್ರ ಇನ್ಸೂರೆನ್ಸ್ ಕ್ಲೈಮ್ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ, ಅದು ತಪ್ಪು. ಮಳೆ ಆಗದೆ ಬೆಳೆ ಆಗದೆ ಆದ್ರೂ ಕೂಡ ಆಗ್ತದೆ. ಅತಿಯಾಗಿ ಮಳೆ ಆಗಿ ಬೆಳೆ ಮುಳುಗಡೆ ಆಗ್ತಕ್ಕಂಥದ್ದು ಅಥವಾ ಕಟಾವಾದ ನಂತರ ನಾವು ಬೆಳೆದಂತ ಬೆಳೆಗಳು ಮೊಳಕೆ ಬರ್ತಕ್ಕಂಥದ್ದು, ಈ ಎಲ್ಲಾ ಸಮಸ್ಯೆಗಳು ಬಂದರೂ ಕೂಡ ಅಲ್ಲಿ ನಮಗೆ ಇನ್ಸೂರೆನ್ಸ್ ಕ್ಲೈಮ್ ಆಗ್ತದೆ. ಆ ಕಾರಣಕ್ಕಾಗಿ ದಯಮಾಡಿ ಈ ಒಂದು ಫಸಲ್ ಭೀಮಾ ಯೋಜನೆಯನ್ನು ನಾವೆಲ್ಲರೂ ಕೂಡ ನಾವು ಹಣವನ್ನು ತುಂಬಿ ಅದನ್ನ ನಾವು ಕೊಟ್ಕೋಬೇಕಾದಂತ ಪರಿಸ್ಥಿತಿ ಇದೆ ಬಂಧುಗಳೇ. ನಾವು ಬಿತ್ತನೆ ಮಾಡುವಂತ ಮುಂಚಿತವಾಗಿ ಇನ್ಸೂರೆನ್ಸ್ ಕಟ್ಟಬಹುದು. ಒಂದ್ ವೇಳೆ ಮಳೆ ಆಗಲಿ ಇನ್ನು ಕೂಡ ನಾವು ಮುಂದೆ ಯಾವ್ದನ್ನ ಬೆಳಿತೀವಿ ಅಂತ ಅನ್ಕೊಂಡಿರ್ತೀವೋ ಆ ಬೆಳೆಗೆ ನಾವು ಇನ್ಸೂರೆನ್ಸ್ ಅನ್ನ ಕಟ್ಟಬಹುದು. ಇನ್ಸೂರೆನ್ಸ್ ಕಟ್ಟಿ ನಾವೇನಾದ್ರು ಬೆಳೆಯನ್ನ ಬದಲಾಯಿಸಿದ್ರೆ ಆವಾಗ ನಾವು ವಿಮಾ ಕಂಪನಿಯನ್ನು ತಿಳಿಸ್ಬೇಕು, ನಾವು ಬೆಳೆಯನ್ನ ಬದಲಾಯಿಸ್ಕೊಂಡಿದ್ದೇವೆ, ಅದರ ಹೆಚ್ಚುವರಿ ಹಣವನ್ನ ನಾವು ಹೆಚ್ಚಿಗೆ ಕಟ್ಟಿದ್ರೆ ಮತ್ತೆ ವಾಪಸ್ ತಗೊಳ್ತಕ್ಕಂಥದ್ದು, ಮತ್ತು ನಾವೇನಾದ್ರು ಕಡಿಮೆ ಕಟ್ಟಿದ್ರೆ ಉಳಿಕೆ ಹಣವನ್ನ ನಾವು ವಿಮಾ ಕಂತನ್ನ ಪಾವತಿಸ್ತಕ್ಕಂಥದ್ದು ಕೂಡ ಇದೆ ಬಂಧುಗಳೇ. ಈ ಒಂದು ವ್ಯವಸ್ಥೆ ನಾವು ಮಾಡ್ಕೋಬಹುದು. ಬ್ಯಾಂಕ್ಗಳು ರೈತರ ವಿಮಾ ಹಣವನ್ನು ಸಂರಕ್ಷಣಾ ಪೋರ್ಟಲ್ ನಲ್ಲಿ ಅದನ್ನ ದಾಖಲಿಸಬೇಕಾಗ್ತದೆ ಬಂಧುಗಳೇ. ಆ ಕಾರಣಕ್ಕಾಗಿ ನಾವು ಕಟ್ಟಂತ ಹಣವನ್ನ ಬ್ಯಾಂಕ್ಗಳು, ನಾವು ಕೊಟ್ಟಂತ ಹಣವನ್ನ ಮತ್ತೆ ನಾವು ಕೊಟ್ಟಂತ ನಮೂನೆಯನ್ನ ತಮ್ಮ ತಮ್ಮ ಅವರ ಖಾತೆಗಳಿಂದ ಅದನ್ನ ವಿಮಾ ಸಂಸ್ಥೆಗೆ ಜಮಾ ಮಾಡ್ತಕ್ಕಂಥದ್ದು. ಏಕೆಂದ್ರೆ 15 ದಿವಸ ಸಂದರ್ಭ ಇರ್ತದೆ ಅವ್ರಿಗೆ, ನಮ್ಮ ವಿಮಾ ವ್ಯವಸ್ಥೆ ಏನಿದೆ ಇದನ್ನ ಮುಗಿದ ನಂತರ ಅವರಿಗೆ 15 ದಿವಸ ಕಾಲಾವಕಾಶ ಇರ್ತದೆ. ಆ ಕಾಲಾವಕಾಶದೊಳಗೆ ಅವರು ಆ ಹಣವನ್ನ ವಿಮಾ ಸಂಸ್ಥೆಗೆ ಭರಿಸ್ತಕ್ಕಂಥದ್ದು ಬ್ಯಾಂಕ್ನವರ ಜವಾಬ್ದಾರಿ. ಜೊತೆಗೆ ನಾವು ಬ್ಯಾಂಕಲ್ಲಿ ಕಟ್ಟಕ್ಕಾಗಲಿಲ್ಲ, ಕಾಮನ್ ಸರ್ವಿಸ್ ಸೆಂಟರ್, ಸಾಮಾನ್ಯ ಸೇವಾ ಕೇಂದ್ರ ಇರ್ಬೋದು, ಕರ್ನಾಟಕ ಒನ್ ಇರ್ಬೋದು ಅಥವಾ ಗ್ರಾಮ ಒನ್, ಇತರೆ ಕಂಪ್ಯೂಟರ್ ಸೆಂಟರ್ಗಳ ಮೂಲಕ ಕೂಡ ನಾವು

0: ಹಣವನ್ನು ತುಂಬೋದು. ಈಗ ನಾವು ಹಣವನ್ನು ತುಂಬಬೇಕಾದಾಗ ನಾವು ಒಂದು ವೇಳೆ ಆ ಸಂಸ್ಥೆಗಳು ಯಾವ್ದಾದ್ರು ಕೂಡ ಅಲ್ಲಿಗೆ ನಮ್ಮ ವಿಮಾ ಸಂಸ್ಥೆಗೆ ಹಣವನ್ನು ತುಂಬಲಿಲ್ಲ, ಸರಿಯಾಗಿ ಮಾಹಿತಿನ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ನೇರ ಹೊಣೆ ಆ ಸಂಸ್ಥೆಗಳಾಗಿರ್ತವೆ. ಯಾವುದು ಸಾಮಾನ್ಯ ಸೇವಾ ಕೇಂದ್ರ ಇರ್ಬೋದು, ಕರ್ನಾಟಕ ಒನ್ ಇರ್ಬೋದು, ಗ್ರಾಮ ಒನ್, ಅವರುಗಳು ಸಂಪೂರ್ಣ ಮಾಹಿತಿಯನ್ನ ರೈತರಂತ ಪಡೆದಂತ ಹಣವನ್ನ ಮತ್ತೆ ಅವರ ಮಾಹಿತಿಯನ್ನ ಸಂಪೂರ್ಣವಾಗಿ ವಿಮಾ ಸಂಸ್ಥೆಗೆ ನೀಡಬೇಕಾದದ್ದು ಅವರ ಕರ್ತವ್ಯವಾಗಿರ್ತದೆ. ಇದರಲ್ಲಿ ಸ್ವಲ್ಪ ಲೋಪದೋಷಗಳಾದ್ರೆ ಅದಕ್ಕೆ ನೇರ ಹೊಣೆ ಅವರೇ ಆಗಿರ್ತಾರೆ. ಜೊತೆಗೆ ಈ ಹಣವನ್ನ ನೋಡಿ, ಕೆಲವು ಬೆಳೆಗಳಿಗೆ ಶೇಕಡ 2ರಷ್ಟು ಇಂಡೆಮ್ನಿಟಿಯ ಮೊತ್ತದಲ್ಲ 2ರಷ್ಟನ್ನ, ಅಂದ್ರೆ ಈ ಒಂದು ರಾಗಿ, ಹುರುಳಿ, ಮೆಕ್ಕೆಜೋಳ ಈ ತರ ಕುಷ್ಕಿ ಬೇಸಾಯದ ಬೆಳೆಗಳಿಗೆಲ್ಲ ಶೇಕಡ 2ರಷ್ಟನ್ನ ವಿಮಾ ಹಣವನ್ನ ಪಾವತಿಸಬೇಕಾಗ್ತದೆ. ತೋಟಗಾರಿಕೆ ಬೆಳೆಗಳಲ್ಲಿ ಆಲೂಗೆಡ್ಡೆ, ಟೊಮೊಟೊ, ಈರುಳ್ಳಿ ಈ ರೀತಿಯ ಬೆಳೆಗಳಿಗೆ ಶೇಕಡ 5ರಷ್ಟು ಹಣವನ್ನ ನಾವು ತುಂಬಬೇಕಾಗ್ತದೆ. ಬಂಧುಗಳೇ, ನಾವು ನಮ್ಮ RTC ಪಹಣಿ ಜೊತೆಗೆ ಪಾಸ್ ಪುಸ್ತಕದ ಜೆರಾಕ್ಸ್ ಜೊತೆಗೆ ಅಲ್ಲಿ ಕೊಡ್ತಕ್ಕಂಥ ಒಂದು ಫಾರ್ಮ್ ನಮೂನೆ ಏನಿದೆ ಆ ನಮೂನೆಯನ್ನು ಭರ್ತಿ ಮಾಡಿ ನಾವು ನಮ್ಮ ನಮ್ಮ ಬೆಳೆಗಳನ್ನು ಅಲ್ಲಿ ನಮೂದು ಮಾಡಿ ನಾವು ಯಾವ ಬೆಳೆ ಬೆಳಿಬೇಕು ಅಂತಿದ್ದೇವೋ ಆ ಬೆಳೆಗಳನ್ನು ನಮೂದು ಮಾಡಿ ನಮ್ಮ ಸಂಪೂರ್ಣ ಮಾಹಿತಿಯನ್ನು ವಿಮಾ ಸಂಸ್ಥೆಗೆ ಬ್ಯಾಂಕ್ಗಳ ಮುಖಾಂತರ, ಹಣಕಾಸು ಸಂಸ್ಥೆಗಳ ಮುಖಾಂತರ ಅಥವಾ ಈ ಇನ್ನಿತರೆ ಕಂಪ್ಯೂಟರ್ ಸೆಂಟರ್ಗಳ ಮುಖಾಂತರ ನಾವು ಅಲ್ಲಿಗೆ ಭರ್ತಿ ಮಾಡಿಕೊಡ್ಬೋದು. ಬಂಧುಗಳೇ, ಈ ಒಂದು ಯೋಜನೆ ನಮ್ಮ ಈ ಭಾಗದಲ್ಲಿ 2026 ಕೆಲವು ಮಳೆನೇ ಆಗಿಲ್ಲ, ನಾವು ಬಿತ್ತನೆ ಮಾಡಲಿಕ್ಕೂ ಸಮಸ್ಯೆ ಆಗಿದೆ, ಕೆಲವು ಕಡೆ ಎಲ್ಲ ಅತಿ ಹೆಚ್ಚಾಗಿ ಮಳೆಯಾಗಿ ಅನಾವೃಷ್ಟಿನೂ ಕೂಡ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಈ ಒಂದು ಈ ಮಳೆಯ ಕಣ್ಣ ಮುಚ್ಚಾಲೆ ಒಂದು ಸಮಸ್ಯಾತ್ಮಕವಾಗಿರೋದ್ರಿಂದ ನಾವು ಈ ಸಂದರ್ಭದಲ್ಲಿ ಈ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಏನಿದೆ ಕರ್ನಾಟಕದಲ್ಲಿ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡು ನಮ್ಮ ಬೆಳೆಯಿಂದ ನಮ್ಗೆ ಆಗ್ತಕ್ಕಂಥದ್ದು ನಷ್ಟವನ್ನ ನಾವು ಸರಿದೂಗಿಸ್ಕೋಬೇಕು ಅಂತ ನಾವು ನೀವೆಲ್ಲ ಸರ್ಕಾರದ ಜೊತೆ ಮತ್ತೆ ಇಲಾಖೆ ಜೊತೆ ಸಂಪರ್ಕವನ್ನ ಸಾಧಿಸಬೇಕು. ಸರ್ಕಾರದಿಂದ ಇಲಾಖೆಯಿಂದ ಯಾವ್ಯಾವ ಸೌಲಭ್ಯಗಳು ಬರಬಹುದು, ಏನೇನು ಆಗ್ತಾ ಇದೆ ಈ ಪರಿಸ್ಥಿತಿಗಳಲ್ಲಿ ಅಂತ ನಾವು ತಿಳ್ಕೊಂಡು ಈ ಒಂದು ಯೋಜನೆಯನ್ನ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗಳು ಮತ್ತೆ ಸಂಬಂಧಿಸಿದ ಇಲಾಖೆಗಳು ಪ್ರಚಾರನೂ ಕೂಡ ಮಾಡಬೇಕಾಗಿದೆ. ಇತ್ತೀಚೆಗೆ ಕೆಲವು ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗ್ತದೆ, ಈ ವಿಚಾರವಾಗಿ ಬಹಳ ಉತ್ತಮವಾಗಿ ಪ್ರತಿಕ್ರಿಯೆ ಬರ್ತಾ ಇದೆ. ಈಗಾಗಲೇ ಫಸಲ್ ಭೀಮಾ ಯೋಜನೆ ಮೊದಲು ಕಡಿಮೆ ಇತ್ತು, ಕಟ್ತಕ್ಕಂಥ ರೈತರು ಕಡಿಮೆ, ಈಗ ಹೆಚ್ಚು ಜನ ಒಳಪಡ್ತಾ ಇದ್ದಾರೆ ಈ ಒಂದು ಯೋಜನೆ ಒಳಗೆ, ಬಹಳ ಹೆಚ್ಚು ಜನ ಒಳಪಡ್ತಾ ಇದ್ದಾರೆ. ಇಲಾಖೆಗಳು ಕೂಡ ಇದರ ಬಗ್ಗೆ ಕರಪತ್ರವನ್ನು ಹಂಚೋದಿರ್ಬೋದು ಅಥವಾ ಗ್ರಾಮ ಮಟ್ಟದಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದಿರ್ಬೋದು, ಹಾಗೆ ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಆಗಬೇಕು. ಜೊತೆಗೆ ರೈತರು ತಮ್ಮ ತಮ್ಮ ಬೆಳೆಗಳಿಗೆ ಇದನ್ನ ಅಳವಡಿಸ್ಕೊಳ್ಬೇಕು, ತಾವು ಈ ಬೆಳೆಯಿಂದ ಆಗುವಂಥ ನಷ್ಟವನ್ನ ಇದರಿಂದ ತಪ್ಪಿಸ್ಕೊಳ್ಬಹುದು, ಬೆಳೆಯಿಂದ ಆಗುವಂತ ನಷ್ಟವನ್ನ ನಾವು ಸರಿದೂಗಿಸ್ಕೊಳ್ಬಹುದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಮ್ಮ ರೈತರು ಭಾಗವಹಿಸಿ ಪಾಲ್ಗೊಳ್ಳುವಿಕೆಯಿಂದ ಬೆಳೆಯಿಂದ ಆಗುವಂತ ನಷ್ಟವನ್ನ ಸರಿದೂಗಿಸ್ಕೋಬೇಕು ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.
1: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ಕೆಪಿ ವೃಷಭೇಂದ್ರ ಸ್ವಾಮಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಆಕಾಶವಾಣಿ ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಿರಂತರ ಕಲಿಕೆಯಿಂದ ಮಾತ್ರ ಯಶಸ್ಸು ಸಾಧ್ಯ, ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕಿವಿಮಾತು. ಭೋಪಾಲ್ನಲ್ಲಿಂದು ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ. ಗ್ರಾಹಕರಿಗೆ ಯುಪಿಐ ಸೇವೆ ಸಂಪೂರ್ಣ ಉಚಿತ, ಭಾರತೀಯ ಪಾವತಿ ಮಂಡಳಿ ಸ್ಪಷ್ಟನೆ. ಓಣಂ ಹಬ್ಬದ ಪ್ರಯುಕ್ತ ಕೇರಳಂಗೆ 112 ವಿಶೇಷ ರೈಲುಗಳ ಸೇವೆ ಘೋಷಣೆ. ಹಾಗೂ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ಬದಲಾಗುತ್ತಿರುವ ಈ ಕಾಲಘಟ್ಟದಲ್ಲಿ ನಿರಂತರ ಕಲಿಕೆಯಿಂದ ಮಾತ್ರ ಯಶಸ್ಸು ಕಾಣಲು ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ, ಜಗತ್ತು, ತಂತ್ರಜ್ಞಾನ, ಉದ್ಯಮ ಹಾಗೂ ವೃತ್ತಿ ಕ್ಷೇತ್ರಗಳು ಬದಲಾಗುತ್ತಿರುತ್ತದೆ. ಈ ಬದಲಾವಣೆ ನಡುವೆ ಸವಾಲುಗಳನ್ನು ಎದುರಿಸಿ ಹೊಸ ಪರಿಹಾರ ಕಂಡುಕೊಳ್ಳುವ ಧೈರ್ಯ ತೋರುವವರಿಗೆ ನೂತನ ಅವಕಾಶಗಳು ದೊರೆಯುತ್ತವೆ ಎಂದರು. ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಕೇವಲ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸುತ್ತಿಲ್ಲ, ಬದಲಿಗೆ ಜೀವನದ ಹೊಸ ಅಧ್ಯಾಯ ಪ್ರಾರಂಭಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಕ್ಯಾಂಪಸ್ ಜೀವನದ ನೆನಪುಗಳನ್ನು ಸದಾ ಸ್ಮರಿಸಲಿದ್ದು ಈ ಕ್ಷಣವನ್ನು ಆನಂದಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ನೂತನ ಪಯಣ ಆರಂಭಿಸುತ್ತಿರುವ ಎಲ್ಲಾ ಪದವೀಧರರಿಗೆ ಶುಭ ಹಾರೈಸಿ ಅಭಿನಂದಿಸಿದರು. ಈ ಸಮಾರಂಭದಲ್ಲಿ ಸ್ನಾತಕ, ಸ್ನಾತಕೋತ್ತರ ಹಾಗೂ 587 ಪಿಎಚ್ಡಿ ಸಂಶೋಧಕರು ಸೇರಿದಂತೆ ಒಟ್ಟು 3,000ಕ್ಕೂ ಹೆಚ್ಚು ಪದವೀಧರರು ಭಾಗವಹಿಸಿದ್ದರು. ಈ ವೇಳೆ ಪ್ರಧಾನಿಯವರು ಸಂಸ್ಥೆಯ ಪ್ರತಿಷ್ಠಿತ ರಾಷ್ಟಪತಿಗಳ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಹಾಗೂ ಪರ್ಫೆಕ್ಟ್ 10 ಚಿನ್ನದ ಪದಕಗಳನ್ನು ಸಾಧಕ ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಿದರು. ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಲಾಗಿರುವ ಕೃತಕ ಬುದ್ದಿಮತ್ತೆ ಆಧಾರಿತ ಉನ್ನತ ಸಾಮರ್ಥ್ಯದ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂಪ್ರಜ್ಞಾವನ್ನು ಸಹ ಪ್ರಧಾನಿಯವರು ವರ್ಚುಯಲ್ ಮೂಲಕ ಉದ್ಘಾಟಿಸಿದರು. ಈ ಅತ್ಯಾಧುನಿಕ ಸೌಲಭ್ಯವು ಎಐ, ಡೇಟಾ ಸೈನ್ಸ್ ಹಾಗೂ ಸುಧಾರಿತ ಸಂಶೋಧನಾ ಕ್ಷೇತ್ರಗಳಲ್ಲಿ ಸಂಸ್ಥೆಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿಂದು ನಡೆಯಲಿದೆ. ಸಾಂಸ್ಕೃತಿಕ ಪರಂಪರೆ, ವಸ್ತು ಸಂಗ್ರಹಾಲಯ, ಸೃಜನಶೀಲ ಆರ್ಥಿಕತೆ ಹಾಗೂ ಸಾಂಸ್ಕೃತಿಕ ವಿನಿಮಯದ ಕುರಿತು ಇಲ್ಲಿ ಚರ್ಚಿಸಲಾಗುವುದು. ಭವಿಷ್ಯದ ಬಾಂಧವ್ಯಕ್ಕೆ ಹಾದಿ ರೂಪಿಸುವ ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಘೋಷಣೆಯನ್ನು ಅಂಗೀಕರಿಸುವ ಮೂಲಕ ಸಭೆ ಮುಕ್ತಾಯಗೊಳ್ಳಲಿದೆ. ಸಭೆಯ ಬಳಿಕ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರು ಆಯೋಜಿಸಿರುವ ಔತಣಕೂಟದಲ್ಲಿ ಭಾಗವಹಿಸಲಿರುವ ವಿದೇಶಿ ನಿಯೋಗವು ನಂತರ ಸಾಂಚಿಗೆ ತೆರಳಿ ವಿಶ್ವಪ್ರಸಿದ್ಧ ಸಾಂಚಿ ಸ್ತೂಪ, ಬುದ್ಧ ಜಂಬೂದ್ವೀಪ ಮತ್ತು ಚೇತಯಗಿರಿ ದೇವಾಲಯಗಳನ್ನು ವೀಕ್ಷಿಸಲಿದೆ. ಸಂಜೆ ಬೌದ್ಧ ಇತಿಹಾಸ ಮತ್ತು ಕಲೆಯ ಕುರಿತ 3D ಪ್ರೊಜೆಕ್ಷನ್ ಮ್ಯಾಪಿಂಗ್ ಹಾಗೂ ಬೆಳಕು ಧ್ವನಿ ಪ್ರದರ್ಶನವನ್ನು ವೀಕ್ಷಿಸಲಿರುವ ಅತಿಥಿಗಳಿಗೆ ದಾಲ್ ಬಾಪ್ಲಾ ಮತ್ತು ಕೋಡೋ ಕುಟ್ಕಿ ಸಿರಿಧಾನ್ಯಗಳ ಸಾಂಪ್ರದಾಯಿಕ ಖಾದ್ಯಗಳ ಸೌಲಭ್ಯ ಕಲ್ಪಿಸಲಾಗಿದೆ. ಇದಕ್ಕೂ ಮುನ್ನ ಕೇಂದ್ರ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಇಂಡೋನೇಷ್ಯಾ ಹಾಗೂ ದಕ್ಷಿಣ ಆಫ್ರಿಕಾದ ಸಾಂಸ್ಕೃತಿಕ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದು, ಇಂಡೋನೇಷ್ಯಾದ ಪ್ರಂಬನನ್ ದೇವಾಲಯ ಜೀರ್ಣೋದ್ಧಾರ ಮತ್ತು ಉಭಯ ದೇಶಗಳ ಸಾಂಸ್ಕೃತಿಕ ಸಂಬಂಧ ಬಲಪಡಿಸುವ ಕುರಿತು ಸಮಾಲೋಚಿಸಿದ್ದಾರೆ. ಭಾರತೀಯ ಗ್ರಾಹಕರಿಗೆ ಯುಪಿಐ ಡಿಜಿಟಲ್ ಪಾವತಿ ಸೇವೆ ಸಂಪೂರ್ಣ ಉಚಿತವಾಗಿ ಮುಂದುವರಿಯಲಿದೆ ಎಂದು ಭಾರತೀಯ ಪಾವತಿ ಮಂಡಳಿ ಪ್ರಕಟಿಸಿದೆ. ಪ್ರತಿಯೋರ್ವ ಭಾರತೀಯನು ಯಾವುದೇ ವಹಿವಾಟು ಶುಲ್ಕವಿಲ್ಲದೆ ತಕ್ಷಣದ ಡಿಜಿಟಲ್ ಪಾವತಿಗಳನ್ನು ಮಾಡಬಹುದು ಮತ್ತು ಸಣ್ಣ ವ್ಯಾಪಾರಿಗಳು ಡಿಜಿಟಲ್ ಪಾವತಿಗಳನ್ನು ಸ್ವೀಕರಿಸಲು ಯಾವುದೇ ಶುಲ್ಕ ನೀಡಬೇಕಾಗಿಲ್ಲ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಯುಪಿಐ ವ್ಯವಸ್ಥೆಯ ಭದ್ರತೆ, ತಂತ್ರಜ್ಞಾನ ಮತ್ತು ವಂಚನೆ ತಡೆಗಟ್ಟುವಿಕೆಗೆ ಬ್ಯಾಂಕುಗಳು, ಫಿನ್ಟೆಕ್ ಕಂಪನಿಗಳು, ಎನ್ಪಿಸಿಐ ಹಾಗೂ ಆರ್ಬಿಐ ನಿರಂತರ ಗಮನಹರಿಸಿವೆ ಎಂದು ಮಂಡಳಿ ತಿಳಿಸಿದೆ. ಓಣಂ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಸಾಂದ್ರತೆ ನಿಯಂತ್ರಿಸಲು ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಭಾರತೀಯ ರೈಲ್ವೆ ಕೇರಳಂಗೆ ಒಟ್ಟು 112 ವಿಶೇಷ ರೈಲು ಸೇವೆಗಳನ್ನು ಘೋಷಿಸಿದೆ. ಇದೇ 14ರಿಂದ ಸೆಪ್ಟೆಂಬರ್ 6ರವರೆಗೆ ವಿಶೇಷ ರೈಲುಗಳು ಸಂಚರಿಸಲಿವೆ. ಈ ಪೈಕಿ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ದೇಶದ ಪೂರ್ವ ವಲಯಗಳಿಂದ ಮುಖ್ಯವಾಗಿ ರೈಲು ಸೇವೆಗಳನ್ನು ಕಲ್ಪಿಸಲಾಗಿದೆ. ಒಟ್ಟು 112 ಸೇವೆಗಳಲ್ಲಿ 38 ರೈಲುಗಳು ದಕ್ಷಿಣ ರೈಲ್ವೆ ವ್ಯಾಪ್ತಿಯಲ್ಲಿ ಚಲಿಸಲಿದ್ದು, ಇತರೆ ವಲಯಗಳಿಗೆ 16 ಹೆಚ್ಚುವರಿ ಸೇವೆಗಳನ್ನು ದಕ್ಷಿಣ ರೈಲ್ವೆ ಪ್ರಕಟಿಸಿದೆ. ಉಳಿದಂತೆ ಇತರ ರೈಲ್ವೆ ವಲಯಗಳು 58 ಓಣಂ ವಿಶೇಷ ರೈಲುಗಳನ್ನು ಒದಗಿಸಲಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗ JPSC ನಡೆಸಿರುವ 14ನೇ ನಾಗರಿಕ ಸೇವೆಗಳ ಪ್ರಿಲಿಮಿನರಿ ಪರೀಕ್ಷೆಯ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ JPSC JSSC ಅಭ್ಯರ್ಥಿಗಳ ನ್ಯಾಯವೇದಿಕೆ ಪ್ರತಿನಿಧಿಗಳು ಹಾಗೂ ರಾಜ್ಯ ಸರ್ಕಾರದ ನಡುವೆ ಇಂದು ರಾಂಚಿಯಲ್ಲಿ ದ್ವಿತೀಯ ಹಂತದ ಮಾತುಕತೆ ನಡೆದಿದೆ. 15 ದಿನಗಳಿಂದ ಪ್ರತಿಭಟನೆ ಮುಂದುವರೆದಿದ್ದು ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ 6ನೇ ದಿನಕ್ಕೆ ಕಾಲಿಟ್ಟಿದೆ. 8 ಸದಸ್ಯರ ವಿದ್ಯಾರ್ಥಿ ನಿಯೋಗವು KDPL ಏಜೆನ್ಸಿ ನಡೆಸಿರುವ ಎಲ್ಲಾ ಪರೀಕ್ಷೆಗಳನ್ನು ರದ್ದುಗೊಳಿಸಲು ಹಾಗೂ ಅಕ್ರಮಗಳ ಕುರಿತು ಸಮಗ್ರ ತನಿಖೆ ನಡೆಸಲು ಒತ್ತಾಯಿಸಿದೆ. ನಿನ್ನೆ 4 ಸಚಿವರಿದ್ದ ನಿಯೋಗದೊಂದಿಗೆ ನಡೆದ ಮೊದಲ ಸುತ್ತಿನ ಸಮಾಲೋಚನೆ ಯಾವುದೇ ನಿರ್ಣಯಗಳಾಗದೆ ಅಂತ್ಯಗೊಂಡಿತ್ತು. ಸರ್ಕಾರದ ಭರವಸೆಗಳಿಗೆ ಮಣಿಯದೆ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಂಡು ಹಾಗೂ ಸ್ಪಷ್ಟ ನಿರ್ಧಾರ ಕೈಗೊಳ್ಳುವವರೆಗೆ ಹೋರಾಟ ಹಿಂಪಡೆಯುವುದಿಲ್ಲ ಎಂದು ಪ್ರತಿಭಟನಾ ನಿರತ ಅಭ್ಯರ್ಥಿಗಳು ಸ್ಪಷ್ಟಪಡಿಸಿದ್ದಾರೆ. ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆ ತಿಸ್ಸಾ ಭೈರಗಡ್ ಮಾರ್ಗದಲ್ಲಿ ಸಂಭವಿಸಿದ ಬಸ್ ದುರಂತದಲ್ಲಿ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದು 11 ಮಂದಿ ಗಾಯಗೊಂಡಿದ್ದಾರೆ. ಸಾರಿಗೆ ಬಸ್ 100 ಅಡಿ ಆಳದ ಕಂದಕಕ್ಕೆ ಉರುಳಿ ದುರ್ಘಟನೆ ಸಂಭವಿಸಿದೆ. ಘಟನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಅವರು ಮೃತಪಟ್ಟವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಹವಾಮಾನ ವೈಪರೀತ್ಯ ಹಾಗೂ ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯ ಹಲವು ಭಾಗಗಳಲ್ಲಿ ರಸ್ತೆ ಸ್ಥಿತಿ ಸಮರ್ಪಕವಾಗಿಲ್ಲದ ಹಿನ್ನೆಲೆಯಲ್ಲಿ ಜಮ್ಮುವಿನಿಂದ ಬಲ್ತಾಲ್ ಕಡೆಗೆ ತೆರಳಬೇಕಿದ್ದ ಅಮರನಾಥ ಯಾತ್ರೆಯನ್ನು ಇಂದು ರದ್ದುಗೊಳಿಸಲಾಗಿದೆ. ಆದರೆ ಬಲ್ತಾಲ್ನಿಂದ ಪವಿತ್ರ ಗುಹೆಯತ್ತ ತೆರಳುವ ಯಾತ್ರೆ ವಾಡಿಕೆಯಂತೆ ಮುಂದುವರೆದಿದ್ದು ಇಂದು ಬೆಳಗ್ಗೆಯಿಂದ 1,200ಕ್ಕೂ ಹೆಚ್ಚು ಯಾತ್ರಿಕರು ದರ್ಶನ ಪಡೆದಿದ್ದಾರೆ. ಈಗಾಗಲೇ ದರ್ಶನ ಪೂರ್ಣಗೊಳಿಸಿರುವ ಯಾತ್ರಿಕರಿಗೆ ಬಲ್ತಾಲ್ನಿಂದ ಜಮ್ಮುವಿನತ್ತ ತೆರಳಲು ಅನುಮತಿ ನೀಡಲಾಗಿದೆ. ದೇಶದ ಹಲವು ಭಾಗಗಳಲ್ಲಿಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದೇಶದ ವಾಯವ್ಯ, ಈಶಾನ್ಯ, ಮಧ್ಯ, ಪೂರ್ವ, ಪಶ್ಚಿಮ ಮತ್ತು ಪರ್ಯಾಯ ದ್ವೀಪಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗುವ ನಿರೀಕ್ಷೆ ಇದ್ದು ತಗ್ಗು ಪ್ರದೇಶಗಳು ಹಾಗೂ ನೀರು ನಿಲ್ಲುವ ಸೂಕ್ಷ್ಮ ಪ್ರದೇಶಗಳ ಜನರು ಜಾಗರೂಕರಾಗಿರುವಂತೆ ಇಲಾಖೆ ಎಚ್ಚರಿಸಿದೆ. ದಕ್ಷಿಣ ಭಾರತದ ಕರಾವಳಿ ಕರ್ನಾಟಕ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ತಮಿಳುನಾಡು, ಕೇರಳಂ ಮತ್ತು ಆಂಧ್ರಪ್ರದೇಶದಲ್ಲೂ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಕರಾವಳಿ ತೀರದ ಪ್ರತಿಕೂಲ ಹವಾಮಾನದಿಂದಾಗಿ ಕರ್ನಾಟಕ, ಕೇರಳಂ ಮತ್ತು ಒಮಾನ್ ಕರಾವಳಿಯ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ದಕ್ಷಿಣ ಕೊರಿಯಾದ ಅಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದ ರಕ್ಷಿತಾ ರಾಮರಾಜ್ ವಿರುದ್ದ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದ್ದಾರೆ. ಅಮೆರಿಕದ ಯುಜೀನ್ನಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 3ನೇ ದಿನದಂದು ಭಾರತ ತನ್ನ ಪದಕದ ಖಾತೆ ತೆರೆದಿದೆ. ಪುರುಷರ ಜಾವೆಲಿನ್ ಎಸೆತ ವಿಭಾಗದಲ್ಲಿ 19 ವರ್ಷದ ಆಶಿತ್ ಯಾದವ್ 74.09 ಮೀಟರ್ ದೂರ ಎಸೆದು ಬೆಳ್ಳಿ ಪದಕ ಗೆದ್ದುಕೊಂಡಿದ್ದಾರೆ. ಈ ಸಾಧನೆಯೊಂದಿಗೆ ವಿಶ್ವ 20 ವರ್ಷದೊಳಗಿನ ಅಥ್ಲೆಟಿಕ್ಸ್ ಕೂಟದಲ್ಲಿ ಜಾವೆಲಿನ್ ವಿಭಾಗದಲ್ಲಿ ಪದಕ ಗೆದ್ದ ನೀರಜ್ ಚೋಪ್ರಾ ನಂತರದ 2ನೇ ಭಾರತೀಯ ಎಂಬ ಹಿರಿಮೆಗೆ ಆಶಿಶ್ ಪಾತ್ರರಾಗಿದ್ದಾರೆ. 2016 ಪೋಲೆಂಡ್ ಆವೃತ್ತಿಯಲ್ಲಿ ನೀರಜ್ ಚೋಪ್ರಾ 86.48 ಮೀಟರ್ ಜೂನಿಯರ್ ವಿಶ್ವ ದಾಖಲೆಯೊಂದಿಗೆ ಚಿನ್ನದ ಪದಕ ಗೆದ್ದಿದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಿರಂತರ ಕಲಿಕೆಯಿಂದ ಮಾತ್ರ ಯಶಸ್ಸು ಸಾಧ್ಯ, ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕಿವಿ ಮಾತು. ಭೋಪಾಲ್ನಲ್ಲಿಂದು ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ. ಗ್ರಾಹಕರಿಗೆ ಯುಪಿಐ ಸೇವೆ ಸಂಪೂರ್ಣ ಉಚಿತ, ಭಾರತೀಯ ಪಾವತಿ ಮಂಡಳಿ ಸ್ಪಷ್ಟನೆ. ಓಣಂ ಹಬ್ಬದ ಪ್ರಯುಕ್ತ ಕೇರಳಂಗೆ 112 ವಿಶೇಷ ರೈಲುಗಳ ಸೇವೆ ಘೋಷಣೆ. ಹಾಗೂ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಮಡಿಕೇರಿ ಕೇಂದ್ರವಿದು. ಸಮಯ 1:20:20.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಮಡಿಕೇರಿ. ಈಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳು. ಮೊದಲಿಗೆ ವಾಮನ ಬೇಂದ್ರೆ ಅವರ ಕವನ.

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ.
1: ದೇಶಪ್ರೇಮ ಎಂಬ ಪದದ ಅರ್ಥ ಬಹು ವಿಶಾಲವಾದದು. ನಾಡಿನ ಪರಿಸರ, ಭಾಷೆ, ಸಂಸ್ಕೃತಿ, ಜನ ಜನಜೀವನ ಎಲ್ಲವನ್ನೂ ಪ್ರೀತಿಸುವುದು ದೇಶಪ್ರೇಮ.
2: ಹಿಂದು ರಾಷ್ಟ್ರ ರಥೋತ್ಸವ ಬನ್ನಿ ರಥವನೆಳೆಯುವ
1: ಸಹಬಾಳ್ವೆಯು ದೇಶಪ್ರೇಮದ ಬಹುಮುಖ್ಯ ಭಾಗ. ಮತಧರ್ಮಗಳ ತಿರುಳನ್ನು ತಿಳಿದು ಬದುಕೋಣ, ನಾವೆಲ್ಲ ಭಾರತೀಯರು ಎಂಬುದನ್ನು ನಿಜದ ನಡವಳಿಕೆಯಲ್ಲಿ ಆಚರಿಸಿ

ಆಕಾಶವಾಣಿ ಮಡಿಕೇರಿ. ಈಗ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಚಿತ್ರಗೀತೆಗಳು. ಪ್ರಿಯ ಕೇಳುವರೆ, ಭಾರತದ ಸ್ವಾತಂತ್ರ್ಯ ಹೋರಾಟದ ಅತ್ಯಂತ ಮಹತ್ವದ ಚಳವಳಿಗಳಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಒಂದಾಗಿದ್ದು, ಇದನ್ನ ಭಾರತ ಬಿಟ್ಟು ತೊಲಗಿ ಚಳವಳಿ ಅಥವಾ ಆಗಸ್ಟ್ ಚಳವಳಿ ಅಂತ ಕೂಡ ಕರೆಯಲಾಗುತ್ತೆ. 1942 ಆಗಸ್ಟ್ 8 ಅಂದಿನ ಬಾಂಬೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಅಂಗೀಕಾರ ಮಾಡಲಾಯಿತು. ಈ ನಿರ್ಣಯದಂತೆ 1942 ಆಗಸ್ಟ್ 9 ದೇಶದಾದ್ಯಂತ ಚಳುವಳಿ ತೀವ್ರವಾಗಿ ಆರಂಭಗೊಂಡಿತ್ತು. ಹೀಗಾಗಿ ಆಗಸ್ಟ್ ತಿಂಗಳ ಈ ದಿನವನ್ನು ಕ್ವಿಟ್ ಇಂಡಿಯಾ ಚಳುವಳಿ ಸ್ಮರಣೆಯ ಪ್ರಮುಖ ದಿನವನ್ನಾಗಿ ಪರಿಗಣಿಸಲಾಗುತ್ತೆ. ಕ್ವಿಟ್ ಇಂಡಿಯಾ ಚಳುವಳಿಗೆ ಕಾರಣವೇನು ಅಂದರೆ, 2 ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಭಾರತೀಯ ನಾಯಕರ ಒಪ್ಪಿಗೆ ಇಲ್ಲದೇನೆ ಭಾರತವನ್ನು ಯುದ್ಧದಲ್ಲಿ ತೊಡಗಿಸಿತ್ತು. ಅಲ್ಲದೆ ಸ್ವಾತಂತ್ರ್ಯ ನೀಡುವ ಬಗ್ಗೆ ಬ್ರಿಟಿಷರಿಂದ ಯಾವುದೇ ಸ್ಪಷ್ಟ ಭರವಸೆ ಸಿಗದೇ ಇರೋದು ಕಾಂಗ್ರೆಸ್ ಸೇರಿದಂತೆ ಭಾರತೀಯ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಇದರಿಂದಾಗಿ ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಬೇಕು ಎಂಬ ಒತ್ತಡ ಹೆಚ್ಚಾಯಿತು. ಕ್ವಿಟ್ ಇಂಡಿಯಾ ಚಳವಳಿಯ ನೇತೃತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರು. ಗಾಂಧೀಜಿಯವರೊಂದಿಗೆ ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ರಾಜೇಂದ್ರ ಪ್ರಸಾದ್, ಅರುಣ ಅಸಫ್ ಅಲಿ, ಉಷಾ ಮೆಹ್ತಾ, ಜಯಪ್ರಕಾಶ್ ನಾರಾಯಣ್ ಮುಂತಾದ ನಾಯಕರು ಕೂಡ ಈ ಚಳವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಕ್ವಿಟ್ ಇಂಡಿಯಾ ಚಳವಳಿಯಿಂದ ತಕ್ಷಣವೇ ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಲಿಲ್ಲವಾದರೂ, ಇದರಿಂದಾಗಿ ಬ್ರಿಟಿಷ್ ಆಡಳಿತದ ವಿರುದ್ಧ ಭಾರತೀಯ ಸ್ವಾತಂತ್ರ್ಯದ ಅಂತಿಮ ಹಾಗೂ ದೃಢವಾದ ಜನಾಂದೋಲನವಾಗಿ ರೂಪುಗೊಳ್ಳಲು ಸಾಧ್ಯವಾಯಿತು.

ಅಮಲು ಚಿತ್ರದ ಗೀತೆ ಇದು. ರಾಜ್ ಭಾಸ್ಕರ್ ಅವರ ಸಂಗೀತದಲ್ಲಿ ಹಾಡಿದವರು ಸಚಿನ್ ಹಾಗೂ ಸಂಗಡಿಗರು. ಗೀತರಚನೆ ಸಚಿನ್ ಪಾಠಕ್ ಹಾಗೂ ಶೇಖರ್ ಅಸ್ತಿತ್ವ.

ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 7ರಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಣೆ ಮಾಡಲಾಗುತ್ತೆ. ದೇಶದ ಕೈಮಗ್ಗ ಕ್ಷೇತ್ರದ ಮಹತ್ವವನ್ನು ಜನರಿಗೆ ತಿಳಿಸೋದು, ಕೈಮಗ್ಗ ನೇಕಾರರನ್ನು ಗೌರವಿಸೋದು ಹಾಗೂ ಕೈಮಗ್ಗ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜನ ಮಾಡೋದು ಈ ದಿನಾಚರಣೆಯ ಪ್ರಮುಖ ಉದ್ದೇಶವಾಗಿದೆ. 1905ರ ಆಗಸ್ಟ್ 7ರಂದು ಬಂಗಾಳ ವಿಭಜನೆಯ ವಿರುದ್ಧ ಸ್ವದೇಶಿ ಚಳವಳಿ ಆರಂಭಗೊಂಡಿದ್ದು, ದೇಶೀಯ ವಸ್ತುಗಳನ್ನು ಬಳಸುವಂತೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಾಗಿತ್ತು. ಈ ಒಂದು ಐತಿಹಾಸಿಕ ದಿನದ ಸ್ಮರಣೆಗಾಗಿ ಆಗಸ್ಟ್ 7, 2015ರಿಂದ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಕೈಮಗ್ಗ ಉದ್ಯಮವು ಕೇವಲ ಬಟ್ಟೆ ತಯಾರು ಮಾಡುವ ಕ್ಷೇತ್ರವಾಗಿರದೆ ಇದು ಭಾರತದ ಸಂಸ್ಕೃತಿ, ಕಲೆ, ಪರಂಪರೆ ಹಾಗೂ ಗ್ರಾಮೀಣ ಆರ್ಥಿಕತೆಯೊಂದಿಗೆ ನಿಕಟವಾಗಿ ಬೆಸೆದುಕೊಂಡಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಕುಟುಂಬಗಳಿಗೆ ಕೈಮಗ್ಗ ಉದ್ಯಮ ಜೀವನೋಪಾಯದ ಪ್ರಮುಖ ಉದ್ಯಮವಾಗಿ ಗುರುತಿಸಿಕೊಂಡಿದೆ. ಮನು ಮತ್ತು ಸಂಗೀತ ಕಟ್ಟಿ ಹಾಡಿದ್ದಾರೆ ಆರ್.ಎನ್. ಜಯಗೋಪಾಲ್ ಅವರ ಗೀತೆಯಿಂದ, ಸಂಗೀತ ರಾಜ್, ಚಿತ್ರ ತಾಳಿಯ ಸೌಭಾಗ್ಯ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಚಲಿತ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ಕೇಳುಗರೆ. ಸಮಯ 1:44:42. ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನವನ್ನು ಪ್ರತಿ ವರ್ಷ ಮೊದಲ ಸುತ್ತಿನಲ್ಲಿ ಫೆಬ್ರವರಿ ಹಾಗೂ ಎರಡನೇ ಸುತ್ತಿನಲ್ಲಿ ಆಗಸ್ಟ್ 10 ಕೆಲವು ಸಂದರ್ಭಗಳಲ್ಲಿ ಜಂತುಹುಳು ನಿವಾರಣಾ ಕಾರ್ಯಕ್ರಮವನ್ನು ನಡೆಸುತ್ತಾ ಬರಲಾಗಿದೆ. ಭಾರತ ಸರ್ಕಾರವು ಮಕ್ಕಳ ಹಾಗೂ ಕಿಶೋರರಲ್ಲಿ ಕಂಡುಬರುವ ಕರುಳಿನ ಪರಾವಲಂಬಿ ಜಂತುಹುಳುಗಳ ಸೋಂಕನ್ನು ನಿಯಂತ್ರಿಸುವ ಉದ್ದೇಶದಿಂದ ರಾಷ್ಟ್ರೀಯ ಜಂತು

ಹುಳು ನಿವಾರಣಾ ಕಾರ್ಯಕ್ರಮವೊಂದು ನಡೆಸುತ್ತಾ ಇದೆ. ಈ ಕಾರ್ಯಕ್ರಮದಡಿಯಲ್ಲಿ ಅರ್ಹ ವಯೋಮಾನದ ಮಕ್ಕಳಿಗೆ ಜಂತುಹುಳು ನಿವಾರಕ ಔಷಧಿಯನ್ನು ನೀಡಲಾಗುತ್ತೆ. ಮುಖ್ಯವಾಗಿ ಸ್ವಚ್ಛತೆಯ ಕೊರತೆ ಹಾಗೂ ಕಲುಷಿತ ಮಣ್ಣು, ಅಂದರೆ ಬರಿಗಾಲಲ್ಲಿ ಕಲುಷಿತ ಮಣ್ಣಿನಲ್ಲಿ ನಡೆಯೋದ್ರಿಂದ ಅಥವಾ ಅಸುರಕ್ಷಿತ ಕುಡಿಯೋ ನೀರು ಇಲ್ಲವೇ ಆಹಾರದ ಸೇವನೆಯಿಂದ ಜಂತುಹುಳುವಿನ ಸೋಂಕು ಉಂಟಾಗುತ್ತೆ. ವಿಶೇಷವಾಗಿ 1 ರಿಂದ 19 ವರ್ಷದೊಳಗಿನ ವಯೋಮಾನದವರಲ್ಲಿ ಜಂತುಹುಳು ಸೋಂಕಿನ ನಿಯಂತ್ರಣಕ್ಕೆ ರಾಷ್ಟ್ರೀಯ ಕಾರ್ಯಕ್ರಮ ಹೆಚ್ಚು ಗಮನವನ್ನು ನೀಡುತ್ತೆ. ಜಂತುಹುಳು ತಡೆಗಟ್ಟೋದಕ್ಕೆ ಔಷಧಿ ಮಾತ್ರವಲ್ಲ, ಸ್ವಚ್ಛತೆ ಕೂಡ ಬಹಳ ಮುಖ್ಯವಾಗಿದೆ. ಜಂತುಹುಳು ಸೋಂಕು ಮಕ್ಕಳ ದೇಹದಲ್ಲಿರೋ ಪೌಷ್ಟಿಕಾಂಶವನ್ನು ಕಡಿಮೆ ಮಾಡೋದ್ರಿಂದ ಅವರ ದೈಹಿಕ ಬೆಳವಣಿಗೆ, ಆರೋಗ್ಯ, ಕಲಿಕೆ ಹಾಗೂ ಒಟ್ಟಾರೆ ಅಭಿವೃದ್ಧಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ನಿಯಮಿತ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಮಕ್ಕಳ ಆರೋಗ್ಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ 10 ಆಗಸ್ಟ್ ನಡೆಯಲಿದ್ದು 1 ರಿಂದ 19 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಜಂತುಹುಳು ನಿವಾರಣೆಯ ಮಾತ್ರೆಗಳನ್ನು ವಿತರಿಸಲಾಗ್ತಾ ಇದ್ದು, ಅರ್ಹ ಮಕ್ಕಳು ಇದರಿಂದ ಹೊರಗುಳಿಯಬಾರದು ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸಹನಾ ಎಸ್ ಹಾದಿಮನಿ ಅವರು ತಿಳಿಸಿದ್ದಾರೆ.

ಸೋನು ನಿಗಮ್ ಅವರು ಹಾಡಿರುವ ಈ ಗೀತೆ ಬಾಂಡ್ ರವಿ ಚಿತ್ರದ್ದು. ಸಂಗೀತ ಮನೋಮೂರ್ತಿ, ಸಾಹಿತ್ಯ ರಚನೆ ಜಯಂತ್ ಕಾಯ್ಕಣಿ.

0: ಡೆಂಗಿ ಜ್ವರ ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದಿರೋಣ.
1: ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು ಇವು ಡೆಂಗಿ ಜ್ವರದ ಲಕ್ಷಣಗಳು.
0: ಡೆಂಗಿ ಜ್ವರ ಬೆಳಗಿನ ಹೊತ್ತು ಕಡಿಯುವ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ.
1: ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ.

0: ಡೆಂಗಿ ಜ್ವರದ ಲಕ್ಷಣಗಳು.
1: ಡೆಂಗಿ ಜ್ವರ ಬೆಳಗಿನ ಹೊತ್ತು ಕಡಿಯುವ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ.
0: ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ, ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ. ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ.
2: ಡೆಂಗ್ಯೂ ಹಾಗೂ ಚಿಕನ್ಗುನ್ಯಾ ಇವೆರಡೂ ರೋಗಗಳು ಸಾಮಾನ್ಯವಾಗಿ ಹಗಲು ಹೊತ್ತಿನಲ್ಲಿ ಸಂಚಾರ ಮಾಡುವ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಂದ ಹರಡುವ ವೈರಸ್ಯುಕ್ತ ಕಾಯಿಲೆಯಾಗಿದ್ದು, ಈ ಎರಡೂ ಕಾಯಿಲೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣಗಳು ಅಂದರೆ ಜ್ವರ, ತಲೆನೋವು, ಮೈಕೈ ನೋವು ಇತ್ಯಾದಿ. ಮುಖ್ಯವಾಗಿ ಇದ್ದಕ್ಕಿದ್ದಂತೆ ತೀವ್ರವಾಗಿ ಜ್ವರ ಕಾಣಿಸಿಕೊಳ್ಳೋದು, ತೀವ್ರವಾದ ತಲೆನೋವು, ಕಣ್ಣಿನ ಹಿಂಭಾಗದಲ್ಲಿ ನೋವು, ಸ್ನಾಯು ಮತ್ತು ಕೀಲು ನೋವು, ವಾಕರಿಕೆ, ವಾಂತಿ, ಚರ್ಮದ ಮೇಲೆ ದದ್ದು, ಇಂತಹ ಲಕ್ಷಣಗಳು ಸಾಮಾನ್ಯವಾಗಿ 2-7 ದಿನಗಳವರೆಗೆ ಇರುತ್ತೆ. ಈ ಲಕ್ಷಣಗಳು ಕಂಡುಬಂದಲ್ಲಿ ವೈದ್ಯರಿಂದ ಸಂಪರ್ಕ ಮಾಡಿ ಚಿಕಿತ್ಸೆಯನ್ನು ಪಡೆಯುವುದು ಅಗತ್ಯ. ಹಾಗೆಯೇ ವಿಶ್ರಾಂತಿ, ಸಾಕಷ್ಟು ನೀರಿನ ಸೇವನೆ ಮಾಡಬೇಕು. ಸೊಳ್ಳೆಗಳಿಂದ ಈ ರೋಗಗಳು ಹರಡುವ ಅಪಾಯ ಇರೋದರಿಂದ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು. ಹೂವಿನ ಕುಂಡ, ಟೈರ್, ತೆಂಗಿನ ಚಿಪ್ಪು, ಬಕೆಟ್ ಮುಂತಾದವುಗಳಲ್ಲಿ ನೀರು ನಿಲ್ಲದಂತೆ ನೋಡ್ಕೋಬೇಕು. ನೀರು ಸಂಗ್ರಹ ಮಾಡುವಂತಹ ಪಾತ್ರೆಗಳನ್ನು ಮುಚ್ಚಿಡಬೇಕು ಹಾಗೂ ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು. ಹಗಲಿನ ಸಮಯದಲ್ಲಿ ಬರುವ ಸೊಳ್ಳೆಗಳು ಈ ರೋಗವನ್ನು ಹರಡೋದರಿಂದ ಸೊಳ್ಳೆ ಕಡಿತದಿಂದ ರಕ್ಷಣೆಯನ್ನು ಪಡಿಬೇಕು.

ಹೆಂಡತಿ ಬೇಕು ಹೆಂಡತಿ ಚಿತ್ರಕ್ಕಾಗಿ ಕೆಜೆ ಯೇಸುದಾಸ್ ಅವರು ಹಾಡಿರುವ ಗೀತೆ ಇದು. ಸಂಗೀತ ಎಂ ರಂಗರಾವ್, ಗೀತ ರಚನೆ ಆರ್ ಎಂ ಜಯ.

0: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ. ಇಂಗು ಗುಂಡಿಗಳನ್ನು ನಿರ್ಮಿಸಿ ನೀರು ಇಂಗುವಂತೆ ಮಾಡಿ ಅಂತರ್ಜಲ ಮಟ್ಟ ಹೆಚ್ಚುವಂತೆ ಮಾಡಿ.
1: ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು.
0: ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.

0: ಭಯ ಬೇಡ, ಚಿಕುನ್ಗುನ್ಯ ಮಾರಣಾಂತಿಕ ಕಾಯಿಲೆಯಲ್ಲ. ಈಡಿಸ್ ಸೊಳ್ಳೆಗಳ ನಿಯಂತ್ರಣ, ಚಿಕುನ್ಗುನ್ಯ ಹಾಗೂ ಡೆಂಗಿ ರೋಗದ ಹತೋಟಿಗೆ ಮುಖ್ಯ ವಿಧಾನ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಸಮೀಪದ ಸರ್ಕಾರಿ ಆಸ್ಪತ್ರೆಯನ್ನು ಸಂಪರ್ಕಿಸಿ.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ವೇಳೆ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಅನುಕ್ರಮವಾಗಿ ಇಂಗ್ಲಿಷ್ ಹಾಗೂ 2:15ಕ್ಕೆ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಜ್ಯ ಸರ್ಕಾರದಿಂದ ಬರ ಅಧ್ಯಯನ, ರೈತರ ಸಂಕಷ್ಟಕ್ಕೆ ನೆರವಾಗಲು ಬದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟಿನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಜೊತೆ ಸುದೀರ್ಘ ಸಮಾಲೋಚನೆ, ಸಚಿವ

0: ಎಂಬಿ ಪಾಟೀಲ್. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ. ರಾಜ್ಯದ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆ ಮುನ್ಸೂಚನೆ, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ. ರಾಜ್ಯದ ವಿವಿಧ ಭಾಗಗಳಿಗೆ ಸಚಿವರು ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಚಿವರು ಖುದ್ದು ರೈತರ ಜಮೀನುಗಳಿಗೆ ತೆರಳಿ ಬೆಳೆ ಹಾನಿ, ಮೇವಿನ ಅಭಾವ ಹಾಗೂ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಸಂಕಷ್ಟದಲ್ಲಿರುವ ರೈತರ ಬೆನ್ನಿಗೆ ನಿಂತು ಅವರ ಬದುಕನ್ನು ರಕ್ಷಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಬರ ಅಧ್ಯಯನ ಆರಂಭಿಸಿರುವ ಸಚಿವ ಡಾ ಅಜಯ್ ಧರಂ ಸಿಂಗ್ ಎರಡನೇ ದಿನವಾದ ಇಂದು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಬರ ಪರಿಶೀಲನೆ ನಡೆಸಿದರು. ಜಿಲ್ಲೆಯ ಮಾನ್ವಿ, ಮಸ್ಕಿ ಹಾಗೂ ಸಿಂಧನೂರು ತಾಲೂಕಿನಲ್ಲಿ ಬರ ನಷ್ಟಕ್ಕೆ ಒಳಗಾದ ವಿವಿಧ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೈಗೊಂಡರು. ಇಂದು ಬೆಳಗ್ಗೆ ಮಸ್ಕಿ ತಾಲೂಕಿನ ಸಂತೆಕಲ್ಲೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ತೊಗರಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿ ನಂತರ ಗುಡದೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ಸೂರ್ಯಕಾಂತಿ, ತೊಗರಿ ಹಾಗೂ ಹತ್ತಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿದರು. ಬಳಿಕ ಹಸಕಮಲ್ ಗ್ರಾಮದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಸಿಂಧನೂರು ತಾಲೂಕಿನ ಜವಳಗೀರ ಗ್ರಾಮದಲ್ಲಿ ಹತ್ತಿ ಬೆಳೆಯ ಕ್ಷೇತ್ರ ಹಾಗೂ ಪನ್ನಿಗನೂರು ಗ್ರಾಮದಲ್ಲಿ ಸೂರ್ಯಕಾಂತಿ ಹಾಗೂ ಹತ್ತಿ ಬೆಳೆಯ ಕ್ಷೇತ್ರ, ನಂತರ ಮಾನ್ವಿ ತಾಲೂಕಿನ ಹಿರೇಕೊಟ್ಟೆಕಲ್ ಹೋಬಳಿಯ ಪೋತನಾಳ್ ಗ್ರಾಮದಲ್ಲಿ ಹತ್ತಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿದರು. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟಿನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಮರಿಯಾನಾ ನಿಸ್ಲರ್ ಅವರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿದ್ದಾಗಿ ಭಾರಿ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಇದರ ಭಾಗವಾಗಿ ಬರುವ ಅಕ್ಟೋಬರ್ನಲ್ಲಿ ಅಮೆರಿಕದಲ್ಲಿ ರೋಡ್ ಶೋ ಆಯೋಜಿಸಲು ತೀರ್ಮಾನಿಸಲಾಗಿದೆ. ಅಲ್ಲದೆ 2027 ಜಾಗತಿಕ ಹೂಡಿಕೆದಾರರ ಸಮಾವೇಶಕ್ಕೆ ಅಮೆರಿಕದ ಪ್ರಮುಖ ಹೂಡಿಕೆದಾರರನ್ನು ಆಹ್ವಾನಿಸಲಾಗುವುದು ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ರಕ್ಷಣಾ ವಲಯದ ಪ್ರಮುಖ ಸಂಸ್ಥೆ ಸೆಂಟ್ ಆಮ್ ಎಲೆಕ್ಟ್ರಾನಿಕ್ಸ್ ಮುಂದಿನ 4 ರಾಜ್ಯದಲ್ಲಿ 500 ಕೋಟಿ ರೂಪಾಯಿ ಹೂಡಿಕೆ ಮಾಡಲಿದ್ದು ಇದರಿಂದ ಸುಮಾರು 1,500 ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ದೇವನಹಳ್ಳಿಯ ವೈಮಾನಿಕ ಹಾಗೂ ರಕ್ಷಣಾ ಪಾರ್ಕ್ನಲ್ಲಿ ಮುಂದಿನ ತಿಂಗಳಿಂದಲೇ ಕಾಮಗಾರಿ ಆರಂಭವಾಗಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಂತ್ರಜ್ಞಾನ ಹಾಗೂ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ರಾಜ್ಯದ ಪಾರಮ್ಯವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ಪುನರುಚ್ಚರಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ದಿಶಾ ಭಾರತ್ ಸಂಸ್ಥೆ ವತಿಯಿಂದ ಬೆಂಗಳೂರು ನಗರ ದಾಸರಹಳ್ಳಿ ಭಾಗದಲ್ಲಿಂದು ದೇಶಕ್ಕಾಗಿ ನಡಿಗೆ ಎಂಬ ವಿಶೇಷ ಕಾಲ್ನಡಿಗೆ ಜಾಥಾ ನಡೆಯಿತು. ದಾಸರಹಳ್ಳಿ ಕ್ಷೇತ್ರದ ಶಾಸಕ ಮುನಿರಾಜು ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ, ಇಂದಿನ ಯುವ ಸಮೂಹದಲ್ಲಿ ದೇಶದ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯತೆ ಹೆಚ್ಚಾಗಿದೆ. ದೇಶಕ್ಕಾಗಿ ನಡಿಗೆ ಜಾಥಾ ಯುವಕರಲ್ಲಿ ದೇಶಭಕ್ತಿ, ಸಾಮಾಜಿಕ ಹೊಣೆಗಾರಿಕೆ ಹಾಗೂ ಏಕತೆಯ ಮನೋಭಾವವನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅನೇಕ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಜಾಥಾ ಸಂದರ್ಭದಲ್ಲಿ ದೇಶಭಕ್ತಿ ಘೋಷಣೆಗಳು, ಜಾಗೃತಿ ಫಲಕಗಳು ಹಾಗೂ ಸಾಮಾಜಿಕ ಸಂದೇಶಗಳ ಮೂಲಕ ಯುವಕರಲ್ಲಿ ದೇಶಪ್ರೇಮ ಮತ್ತು ನಾಗರಿಕ ಜವಾಬ್ದಾರಿಯ ಅರಿವು ಮೂಡಿಸಲಾಯಿತು. ರಾಜ್ಯದ ನೂತನ ಸಚಿವರಿಗೆ ಸೋಮವಾರದ ವೇಳೆಗೆ ಖಾತೆ ಹಂಚಿಕೆಯಾಗುವ ನಿರೀಕ್ಷೆ ಇದೆ ಎಂದು ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಣೆ ನಂತರ ಪಕ್ಷದ ಕೆಲ ನಾಯಕರಿಂದ ಅಸಮಾಧಾನ ಹಾಗೂ ಭಿನ್ನಾಭಿಪ್ರಾಯ ವ್ಯಕ್ತವಾಗುವುದು ಸಾಮಾನ್ಯ ಸಂಗತಿಯಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಗುಡ್ಡ ಕುಸಿತ ದುರಂತದಲ್ಲಿ ಮೃತಪಟ್ಟ ಕೊಪ್ಪಳ ಜಿಲ್ಲೆ ಕಕ್ಕರಗೋಳ ಗ್ರಾಮದ ಕುಟುಂಬಸ್ಥರ ಮನೆಗೆ ಸಚಿವ ಶಿವರಾಜ ತಂಗಡಗಿ ಇಂದು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಶಿವಮೊಗ್ಗ ತಹಸೀಲ್ದಾರ ವಿಪತ್ತು ನಿರ್ವಹಣಾ ಖಾತೆಯಿಂದ ಪಾವತಿ ಮಾಡಲಾದ 15 ಲಕ್ಷ ರೂಪಾಯಿಗಳನ್ನು ಸಂತ್ರಸ್ತ ಇಬ್ಬರು ಹೆಣ್ಣುಮಕ್ಕಳ ಖಾತೆಗೆ ಜಮಾ ಮಾಡಿದ ರಸೀತಿಯನ್ನು ಅವರು ಈ ಸಂದರ್ಭದಲ್ಲಿ ವಿತರಣೆ ಮಾಡಿದರು. ಕೋಲಾರ ಜಿಲ್ಲೆಯ ರೈತರು ಮಳೆ ಕೊರತೆ ಬರದ ಪರಿಸ್ಥಿತಿಯಲ್ಲಿ ಬೆಳೆ ನಷ್ಟ ತಪ್ಪಿಸಲು ಫಸಲ್ ಬಿಮಾ ಯೋಜನೆಯಡಿ ನೋಂದಾಯಿಸುವಂತೆ ಜಂಟಿ ಕೃಷಿ ನಿರ್ದೇಶಕಿ ಎಂಎನ್ ಮಂಜುಳಾ ಮನವಿ ಮಾಡಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಎಲ್ನಿನೋದಿಂದ ಮಳೆ ಕೊರತೆ ಇದ್ದು ಬ್ಯಾಂಕಿನಲ್ಲಿ ಬೆಳೆ ಸಾಲ ಮಂಜೂರಾದ ಹಾಗೂ ಬೆಳೆ ಸಾಲ ಪಡೆಯದ ಎಲ್ಲಾ ರೈತರು ವಿಮಾ ಕಂತು ಪಾವತಿಸಿ ಭಾಗವಹಿಸಬಹುದು ಎಂದು ತಿಳಿಸಿದ್ದಾರೆ. ಮಳೆಯಿಂದ ಅಥವಾ ಇತರ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳ ಸಂದರ್ಭದಲ್ಲಿ ಬೆಳೆ ವಿಮೆ ನಷ್ಟ ಪರಿಹಾರವನ್ನು ಪಾವತಿಸಲಾಗುವುದು. ಇದುವರೆಗೆ 28,488 ರೈತರು ನೋಂದಣಿಯಾಗಿದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿಯಾಗುವಂತೆ ಮನವಿ ಮಾಡಿದ್ದಾರೆ. ನೀರಾವರಿ ರಾಗಿ, ಮಳೆಯಾಶ್ರಿತ ರಾಗಿ ಹಾಗೂ ನೀರಾವರಿ ಭತ್ತದ ಬೆಳೆ ವಿಮೆಗೆ ಇದೇ 14 ನೋಂದಣಿ ಮಾಡಿಕೊಳ್ಳಬಹುದು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶ

0: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪ ಅವರ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಅವರ ಪ್ರತಿಮೆ ಬಳಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಕರ್ನಾಟಕದ ಏಕೀಕರಣ, ಆಡಳಿತ ಸುಧಾರಣೆ, ಶಿಕ್ಷಣ ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಿಜಲಿಂಗಪ್ಪ ಅವರು ನೀಡಿದ ಕೊಡುಗೆಗಳು ಸದಾ ಸ್ಮರಣೀಯ. ಜನಪರ ಆಡಳಿತಕ್ಕೆ ಮಾದರಿಯಾಗಿದ್ದ ಅವರ ಜೀವನ ಹಾಗೂ ಆದರ್ಶಗಳು ಎಲ್ಲರಿಗೂ ಸ್ಫೂರ್ತಿ ಎಂದು ಈ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ನಾಡು ಕಂಡ ಧೀಮಂತ ನಾಯಕ, ಶರಾವತಿ ವಿದ್ಯುತ್ ಯೋಜನೆ ಸೇರಿದಂತೆ ಹಲವಾರು ಅಭಿವೃದ್ಧಿ ಯೋಜನೆಗಳ ಮೂಲಕ ನಾಡಿನ ಪ್ರಗತಿಗೆ ಅವರು ನೀಡಿದ ಕೊಡುಗೆಗಳು ಸ್ಮರಣೀಯ. ಅವರ ಆದರ್ಶಗಳು ಮತ್ತು ಜನಸೇವೆಯ ಬದ್ಧತೆ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ, ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕ ಏಕೀಕರಣದ ರೂವಾರಿ, ನಾಡಿನ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ ಸರಳ ಸಜ್ಜನಿಕೆಯ ಧೀಮಂತ ನಾಯಕರು. ಅವರ ದೂರದೃಷ್ಟಿ ಮತ್ತು ಜನಪರ ಸೇವೆಗಳು ಸದಾ ಸ್ಮರಣೀಯ ಎಂದು ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್, ನವ ಕರ್ನಾಟಕ ನಿರ್ಮಾಣದ ಕನಸು ಹೊತ್ತು ಶರಾವತಿ ಜಲವಿದ್ಯುತ್, ಕಾಳಿ ವಿದ್ಯುತ್ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಎಸ್ ನಿಜಲಿಂಗಪ್ಪ ಅವರು ಜಾರಿಗೊಳಿಸಿರುವುದು ಸ್ಮರಣೀಯ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಇಂದಿನಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶದ ವಿವಿಧೆಡೆ ಗುಡುಗು ಭಾರೀ ಗಾಳಿಯೊಂದಿಗೆ ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ. ಕರಾವಳಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಮಳೆಗಾಲದ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತ ವೀಕ್ಷಣೆಗೆ ತೆರಳುವ ಪ್ರವಾಸಿಗರ ಅನುಕೂಲಕ್ಕಾಗಿ ಕೆಎಸ್ಆರ್ಟಿಸಿ ಚಿತ್ರದುರ್ಗ ವಿಭಾಗವು ವಿಶೇಷ ಪ್ರವಾಸ ಪ್ಯಾಕೇಜ್ ಬಸ್ ಸೇವೆ ಪ್ರಕಟಿಸಿದೆ. ನಾಳೆಯಿಂದ ಈ ಸೇವೆ ಲಭ್ಯವಿದ್ದು, ಚಳ್ಳಕೆರೆ, ಚಿತ್ರದುರ್ಗ ಹಾಗೂ ಹೊಳಲ್ಕೆರೆ ನಿಲ್ದಾಣಗಳಿಂದ ಈ ಬಸ್ಗಳು ಹೊರಡಲಿವೆ. ಜೋಗ ಜಲಪಾತದ ಜೊತೆಗೆ ವರದಮೂಲ ಹಾಗೂ ಇಕ್ಕೇರಿ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಅವಕಾಶವಿದೆ. ಆನ್ಲೈನ್ನಲ್ಲಿ ಕೆಎಸ್ಆರ್ಟಿಸಿ ವೆಬ್ಸೈಟ್ ಮೂಲಕ ಟಿಕೆಟ್ ಕಾಯ್ದಿರಿಸಬಹುದಾಗಿದೆ. ಆಸನಗಳು ಲಭ್ಯವಿದ್ದಲ್ಲಿ ಬಸ್ ನಿರ್ವಾಹಕರ ಬಳಿಯೂ ಟಿಕೆಟ್ ಪಡೆಯಬಹುದು. ಈ ವಿಶೇಷ ಪ್ಯಾಕೇಜ್ಗೆ ಶಕ್ತಿ ಯೋಜನೆ ಅನ್ವಯಿಸುವುದಿಲ್ಲ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಹಾಗೂ ಸದಸ್ಯ ಸತ್ಯನಾರಾಯಣ ಶೆಟ್ಟಿ ಕೊಪ್ಪಳ ಜಿಲ್ಲೆಯ ವಿವಿಧ ಮಕ್ಕಳ ವಸತಿ ನಿಲಯಗಳು, ಶಾಲೆಗಳು, ಪೊಲೀಸ್ ಠಾಣೆಗಳು ಹಾಗೂ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಕಲ್ಪಿಸಲಾಗಿರುವ ಸೌಲಭ್ಯಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸ್ವಚ್ಛತೆ ಹಾಗೂ ವಿದ್ಯಾರ್ಥಿಗಳಿಗೆ ನೀಡುವ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಿದರು. ಕೊಪ್ಪಳ ತಾಲೂಕಿನ ಹಟ್ಟಿಗ್ರಾಮದಲ್ಲಿ ಇದೇ 16ರಂದು ರಾಜ್ಯಮಟ್ಟದ ಸಂಯಮ ಪ್ರಶಸ್ತಿ 2026 ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ತಿಳಿಸಿದ್ದಾರೆ. ಅವರು ಹಟ್ಟಿಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆದ ಸಮಾರಂಭದ ಪೂರ್ವ ಸಿದ್ಧತಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮಕ್ಕೆ ಸುಮಾರು 1,500ಕ್ಕೂ ಹೆಚ್ಚು ಜನರು ಸೇರುವುದರಿಂದ ಜಿಲ್ಲಾಡಳಿತ ಅಚ್ಚುಕಟ್ಟು ವ್ಯವಸ್ಥೆ ಮಾಡಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದಿಂದ ಬರ ಅಧ್ಯಯನ, ರೈತರ ಸಂಕಷ್ಟಕ್ಕೆ ನೆರವಾಗಲು ಬದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟಿನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಜೊತೆ ಸುದೀರ್ಘ ಸಮಾಲೋಚನೆ, ಸಚಿವ ಎಂಬಿ ಪಾಟೀಲ್. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ. ರಾಜ್ಯದ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆ ಮುನ್ಸೂಚನೆ, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಕ್ಕಿಯ ಬಳಗ.
5: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
6: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
7: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka

0: ಕೇಳುಗರೆ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಚಿಕ್ಕ ವಯಸ್ಸು ಆದ್ರೆ ದೊಡ್ಡ ಕನಸುಗಳು. ಸಂಗೀತ ಎನ್ನೋ ಸುಂದರ ಲೋಕದಲ್ಲಿ ತನ್ನದೇ ಆದ ಛಾಪು ಮೂಡಿಸ್ತಾ ಇರೋ ದೇವರ ನಾಮ, ಗಮಕ, ಭಗವದ್ಗೀತೆ ಪಠಣ, ಹಾರ್ಮೋನಿಕ ವಾದನದ ಮೂಲಕ ಎಲ್ಲರ ಮನಸೂರೆಗೊಂಡಿರುವ ನಮ್ಮ ಇಂದಿನ ಪುಟ್ಟ ಅತಿಥಿ ಹೇಮಾ ಭಟ್. ಮಾತುಗಳ ಜೊತೆ ಸಂಗೀತದ ಸವಿಯನ್ನು ಆಸ್ವಾದಿಸುತ್ತಾ ಈ ಪುಟ್ಟ ಪ್ರತಿಭೆಯ ಸಂಗೀತ ಯಾನವನ್ನ ತಿಳ್ಕೊಳ್ಳೋಣ. ಹೇಮಾ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಮಾ, ನೀನ್ ಇವಾಗ ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದೀಯಾ?
1: ನಾನ್ 5ನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೀನಿ.
0: ಓಕೆ. ಸಂಗೀತದ ಇಷ್ಟೆಲ್ಲಾ ಪ್ರಕಾರಗಳನ್ನ ಅಭ್ಯಾಸ ಮಾಡ್ಕೊಂಡಿದ್ಯಲ್ಲ, ಸೊ ಎಷ್ಟನೇ ವಯಸ್ಸಿಂದ ನೀನು ನಿನ್ನ ಮ್ಯೂಸಿಕಲ್ ಜರ್ನಿ ಸ್ಟಾರ್ಟ್ ಆಯ್ತು?
1: ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಾನು ಕಲಿತಾ ಇದ್ದೆ ಸಂಗೀತನ.
0: ಹೇಗೆ ಇಂಟ್ರೆಸ್ಟ್ ಬಂತು? ಯಾರು ಹೇಳಿದ್ರು? ಅಪ್ಪ ಅಮ್ಮ ಹೇಳಿದ್ರು ಅಥವಾ ನಿಂಗೆ ಏನಾದ್ರೂ ಟಿವಿ ನೋಡಿ ಅಥವಾ ರೇಡಿಯೋ ಕೇಳಿ?
1: ಚಿಕ್ಕದಿರುವಾಗ ನಾನು ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಹಾಡ್ ಕೇಳ್ತಾ ಇದ್ದೆ, ಅದನ್ನ ನೋಡ್ಕೊಂಡು ನಾನು ಕಲಿಬೇಕು ಅಂತ ಇನ್ಸ್ಪೈರ್ ಆಗಿ ಕಲಿಬೇಕು ಅಂತ.
0: ಓಕೆ ಓಕೆ. ನೀನು ಫಸ್ಟ್ ಸಾಂಗ್ ನ ಸ್ಟೇಜ್ ಮೇಲೆ ಹಾಡಿದ್ದು ನೆನಪಿದ್ಯಾ?
1: ಹಾ, ನೆನಪಿದೆ.
0: ಯಾವ ಕ್ಲಾಸ್ ಅಲ್ಲಿ ಹಾಡಿರೋದು ಅಂಡ್ ಯಾವ ಹಾಡ್ ಹಾಡಿರೋದು?
1: ನಾನು ರಾಮನಾಮ ಪಾಯಸಕ್ಕೆ ಅಂತ.
0: ಓಕೆ. ಆ ಸಾಂಗ್ ನ ಸ್ವಲ್ಪ ಹಾಡ್ಬೋದಾ, ನೆನಪಿದ್ಯಾ?
1: ರಾಮನಾಮ ಪಾಯಸಕ್ಕೆ

0: ಓಕೆ, ನೀನು ಇವಾಗ ಸ್ಕೂಲಿಗೆ 5ನೇ ಕ್ಲಾಸಿಗೆ ಹೋಗ್ತಿದ್ಯಾ, ಹೋಮ್ವರ್ಕ್ ಕೊಡ್ತಾರೆ, ಜಾಸ್ತಿ ಓದಕ್ಕಿರತ್ತೆ, ಪ್ಲಸ್ ನೀನು ಸಂಗೀತದ ಇಷ್ಟೆಲ್ಲ ವಿಧಗಳನ್ನ ಅಭ್ಯಾಸ ಮಾಡ್ತೀಯಲ್ಲ, ಹೇಗೆ ನೀನು ಬ್ಯಾಲೆನ್ಸ್ ಮಾಡ್ತೀಯ ಹೇಮಾ?
1: ಬೆಳಗ್ಗೆ ಸ್ಕೂಲಿಗೆ ಸ್ವಲ್ಪ ಟೈಮ್ ಇರುವಾಗ ನಾನು ಸಂಗೀತ ಪ್ರಾಕ್ಟೀಸ್ ಮಾಡ್ತೀನಿ. ಟೈಮ್ ಇಲ್ಲ ಅಂದ್ರೆ ಸ್ಕೂಲಿಂದ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಮಾಡಿ ಆಮೇಲೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡ್ಕೋತೀನಿ.
0: ಓಕೆ, ಯಾರು ಹೆಲ್ಪ್ ಮಾಡ್ತಾರೆ ನಿಂಗೆ ಈ ಪ್ರಾಕ್ಟೀಸ್ ಮಾಡಕ್ಕೆ ಮನೆಯಲ್ಲಿ?
1: ನಮ್ಮಮ್ಮ.
0: ನಿಮ್ಮಮ್ಮ ಹೆಲ್ಪ್ ಮಾಡ್ತಾರಾ? ಓಕೆ, ಸಂಗೀತ ಮತ್ತೆ ಓದು ಇದೆರಡನ್ನೂ ಬ್ಯಾಲೆನ್ಸ್ ಮಾಡಕ್ಕೆ ಅಮ್ಮನ ಸಪೋರ್ಟ್ ಹೇಗೆ ಇದೆ?
1: ಅಮ್ಮ ನನ್ಗೆ ಯಾವ್ದಾದ್ರು ಬರ್ದೇ ಇರುವಾಗ ಓದಿಸ್ತಾರೆ, ಆಮೇಲೆ ಸಂಗೀತ ಎಲ್ಲರೂ ಸ್ವಲ್ಪ ಶ್ರುತಿ ಎಲ್ಲಾದ್ರೂ ಹೋದ್ರೆ ಅದನ್ನ ನೋಡ್ಕೋ ಸ್ವಲ್ಪ ಅಂತ ಅಂತಾರೆ.
0: ಅಂಡ್ ನಿಮ್ಮ ಮನೇಲಿ ಯಾರಾದ್ರೂ ಮುಂಚೆ ಸಂಗೀತ ಕಲ್ತಿದ್ದಾರಾ ಹೇಮಾ?
1: ಇಲ್ಲ.
0: ನೀನೇ ಫಸ್ಟ್ ಕಲ್ತಿರೋದು? ಓಕೆ, ಸೊ ಯೂಟ್ಯೂಬ್ ಅಲ್ಲಿ ನೀನು ಭಕ್ತಿ ಗೀತೆಗಳನ್ನ ಕೇಳ್ತಿದ್ದ ಅಥವಾ ಫಿಲ್ಮ್ ಸಾಂಗ್ಸ್ ಕೇಳ್ತಿದ್ದ?
1: ಎರಡು ಕೇಳ್ತಾ ಇದ್ದೆ.
0: ಈಗ ನಮ್ಮ ಪುಟಾಣಿ ಮಕ್ಕಳಿಗೆ ಒಂದು ದೇವರ ನಾಮ ಅಥವಾ ಭಕ್ತಿ ಗೀತೆ ಹಾಡ್ಬೋದಾ?

0: ಹೇಮಾ, ನಿಮ್ ಧ್ವನಿ ತುಂಬಾ ಚೆನ್ನಾಗಿದೆ. ವಾಯ್ಸ್ ಇಸ್ ವೆರಿ ಮೆಲೋಡಿಯಸ್, ವೆರಿ ವೆರಿ ವೆರಿ ನೈಸ್. ಪ್ರತಿದಿನ ಎಷ್ಟು ಗಂಟೆ ಅಭ್ಯಾಸ ಮಾಡ್ತೀಯಾ ಹೇಮಾ?
1: ನಾನು ಪ್ರತಿದಿನ ಅರ್ಧ ಗಂಟೆ ಮಾಡ್ತೀನಿ.
0: ಎವ್ರಿ ಡೇ?
1: ಎವ್ರಿ.
0: ವಿದೌಟ್ ಫೇಲ್?
1: ವಿದೌಟ್ ಫೇಲ್.
0: ಓಕೆ. ನಿಮಗೆ ಬೆಳಿಗ್ಗೆ ಅಭ್ಯಾಸ ಮಾಡೋಕೆ ಇಷ್ಟನಾ ಸಂಜೆನಾ?
1: ಸಂಜೆನೆ ಮಾಡ್ತೀನಿ.
0: ಟೈಮ್ ಸಿಗಲ್ಲ ಅಂತನಾ ಬೆಳಿಗ್ಗೆ?
1: ಇಲ್ಲ, ಬೆಳಿಗ್ಗೆ ನನಗೆ ಸ್ವಲ್ಪ ಶ್ರುತಿ ಹೈ ಹೋಗಲ್ಲ ಅದಕ್ಕೆ.
0: ಓ ಓಕೆ ಓಕೆ. ಈಗ ಗಂಟ್ಲನ್ನ ಆ ಧ್ವನಿನ ಮೇಂಟೈನ್ ಮಾಡಕ್ಕೆ ನೀನು ಏನಾದ್ರೂ ಮೆಥಡ್ಸ್ ಫಾಲೋ ಮಾಡ್ತೀಯ?
1: ನಾನು ದಿನ ಬಿಸಿ ನೀರ್ ಕುಡಿತೀನಿ.
0: ಓಕೆ,
1: ಅದೇ ಸಾಕು.
0: ಓಕೆ, ಲೈಕ್ ಅದಕ್ಕೆ ಏನಾದ್ರೂ ಬೇರೆ ಎಕ್ಸಸೈಸಸ್ ಮಾಡ್ಬೇಕಾ? ಗಂಟ್ಲಿನ ಎಕ್ಸಸೈಸಸ್ ಎಲ್ಲ ಏನಾದ್ರೂ ಇದೆಯಾ ಅದಕ್ಕೋಸ್ಕರನೇ?
1: ಇಲ್ಲ, ಸ್ಟ್ರೈಟ್ ಆಗಿ ಕುತ್ಕೊಂಡು ಹಾಡ್ಬೇಕಷ್ಟೇ.
0: ಓಕೆ. ಮುಂಚೆಯಿಂದಲೂ ನಿನ್ನ ಧ್ವನಿ ಇದೇ ತರ ಇತ್ತ ಅಥವಾ ನೀನದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಷ್ಟು ಇಂಪ್ರೂವ್ ಆಗಿರೋದಾ?
1: ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಂಪ್ರೂವ್ ಆಗಿದ್ದೀನಿ.
0: ಹೌದಾ? ಓಕೆ ಓಕೆ. ಅಭ್ಯಾಸ ಮಾಡೋದಕ್ಕೆ ಯಾರು ಅಪ್ಪ ಅಮ್ಮ ನೆನಪಿಸ್ತಾರ? ನೀನೇ ನಾನು ಇವತ್ತು ಮಾಡ್ಲೇಬೇಕು ಅಂತ ನಿನ್ನ ಮನಸ್ಸಿಗೆ ಬರುತ್ತ ಅದು?
1: ಕೆಲವೊಂದ್ಸತಿ ನಾನೇ ಮಾಡ್ತೀನಿ, ಕೆಲವೊಂದ್ಸತಿ ಅಮ್ಮ ನೆನಪು ಮಾಡ್ತಾರೆ.
0: ಸ್ಕೂಲಲ್ಲೆಲ್ಲ ಹಾಡ್ತೀಯ ಹೇಮಾ?
1: ಚಾನ್ಸ್ ಸಿಕ್ಕಿದ್ರೆ ಹಾಡ್ತೀನಿ ನಾನು.
0: ಓಕೆ, ಯಾಕೆ ಚಾನ್ಸ್ ಸಿಕ್ಕಿದ್ರೆ? ನಿನ್ ಫ್ರೆಂಡ್ಸಿಗೆ ಗೊತ್ತಾ ನೀನ್ ಹಾಡ್ತೀಯ ಚೆನ್ನಾಗಿ ಅಂತ? ಟೀಚರ್ಸಿಗೆ ಗೊತ್ತಾ? ಓಕೆ. ಸ್ಕೂಲಲ್ಲೆಲ್ಲ ಪ್ರೇಯರ್ ಎಲ್ಲ ನೀನೇ ಮಾಡೋದಾ?
1: ಪ್ರೇಯರ್ ಗ್ರೂಪ್ ಅಲ್ಲಿ ಮಾಡ್ತೀನಿ.
0: ಓಕೆ. ಮೊದಲ ಬಾರಿ ಸ್ಟೇಜ್ ಮೇಲೆ ಹಾಡಿದಾಗ ಏನ್ ಅನ್ನಿಸ್ತು?
1: ಮೊದಲ ಸಲ ನಾನು ಸ್ಟೇಜ್ ಮೇಲೆ ಹಾಡಿದಾಗ ಸ್ವಲ್ಪ ಭಯ ಆಯ್ತು, ಆಮೇಲೆ ಸರಿ ಆಯ್ತು.
0: ಅಲ್ಲ, ಇವಾಗ ನೀವು ಕಾಂಪಿಟಿಷನ್ ಗೆಲ್ಲ ಹಾಡಿದ್ಯಾ?
1: ಹಾ ಹಾಡಿದ್.
0: ಪ್ರೈಸಸ್ ಬಂದಿದ್ಯಾ?
1: ಪ್ರೈಸಸ್ ಬರ್ಲಿಲ್ಲ ನಂಗೆ, ಶ್ಲೋಕದಲ್ಲಷ್ಟೇ ಬಂದಿದೆ.
0: ಓಕೆ, ಫೈನ್, ದಟ್ಸ್ ಓಕೆ ಅಲ್ವಾ? ಯು ಹ್ಯಾವ್ ಅ ಲಾಂಗ್ ವೇ ಟು ಗೋ ನೌ ಅಲ್ವಾ? ಸೊ ಫೇಲ್ಯೂರ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ ಸಕ್ಸಸ್ ಅಲ್ವಾ? ಸಪೋಸ್ ನೀನ್ ಹಾಡ್ತಾ ಇರುವಾಗ ವೇದಿಕೆ ಮೇಲೆ ತಪ್ಪಾದ್ರೆ ಏನ್ ಅನ್ಸುತ್ತೆ ನಿಂಗೆ?
1: ಅನ್ಸುತ್ತೆ
0: ತಪ್ಪಾಗಿದೆಯಾ? ಅವತ್ತಾದ್ರು ಮರ್ತ್ ಹೋಗಿರೋದು ಲೈನ್ಸ್ ಆತರ ಏನಾದ್ರು ಶ್ರುತಿ ತಪ್ಪಿರೋದು?
1: ಶ್ರುತಿ ತಪ್ಪಿದೆ.
0: ನಿಂಗೆ ಈಗ ಕ್ಲಾಸಿಕಲ್ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಿದ್ಯಲ್ಲ, ಯಾವ ರಾಗದಲ್ಲಿ ಹಾಡೋದಿಕ್ಕೆ ಇಷ್ಟ ನಿಂಗೆ?
1: ನಾಟರಾಗ ಇಷ್ಟ.
0: ನಾಟರಾಗನ? ನಾಟರಾಗದಲ್ಲಿ ಯಾವ್ದಾದ್ರು ಕೃತಿ ನೆನಪಿದ್ಯಾ ಬರತ್ತಾ ಹಾಡಕ್ಕೆ?
1: ಗಮಕ ಹೇಳ್ತೀನಿ ನಾನು.
0: ಓಕೆ. ಸೊ ನನ್ಗೆ ಈ ಗಮಕದ ಬಗ್ಗೆ ತುಂಬಾ ಪ್ರಶ್ನೆಗಳಿದಾವೆ ಹೇಮಾ. ಸೊ ನನ್ನ ಡೌಟ್ಸ್ ನೆಲ್ಲ ನೀನ್ ಕ್ಲಾರಿಫೈ ಮಾಡ್ಬೇಕು. ಓಕೆ ಓಕೆ. ಅದಕ್ಕಿಂತ ಮುಂಚೆ ನೀನು ಸಂಗೀತ ಅಭ್ಯಾಸ ಮಾಡೋ ಗುರುಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀಯಾ? ಯಾರ ಹತ್ರ ಕಲಿತಿದ್ಯಾ? ಎಷ್ಟು ವರ್ಷದಿಂದ ಕಲಿತಿದ್ಯಾ?
1: ನಾನು ಪ್ರಸಾದ್ ಭಾರದ್ವಾಜ್ ಅಂತ, ಅವ್ರ ಹತ್ರ ನಾನು ಗಮಕ ಕಲಿತಾ ಇದ್ದೀನಿ. ಅವರು ತಪ್ಪಾದ್ರೆ ಇನ್ನೊಂದ್ಸತಿ ಅದನ್ನೇ ರಿಪೀಟ್ ಮಾಡಿಸ್ತಾ ಇರ್ತಾರೆ ಸರಿ ಬರೋವರೆಗೂ.
0: ಕ್ಲಾಸಿಕಲ್?
1: ಕ್ಲಾಸಿಕಲ್ ಜಲ್ಜಾ ಪ್ರಸಾದ್ ಮ್ಯಾಮ್, ಆಮೇಲೆ ಕವನ ಮ್ಯಾಮ್.
0: ಓಕೆ, ಫೈನ್. ಕರ್ನಾಟಕ?
1: ಕರ್ನಾಟಕ.
0: ಓಕೆ. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಾ?
1: 5 ವರ್ಷ ಆಯ್ತು ನಾನೀಗ ಹೋಗಿ.
0: ಹೌದಾ? ಎರಡು ಗಮಕ ಅಂಡ್ ಇದು?
1: ಗಮಕ 1 ವರ್ಷ ಆಯ್ತು.
0: 1 ವರ್ಷ ಆಯ್ತು. ಓಕೆ. ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದ್ಕಿಂತ ಏನ್ ಮುಖ್ಯ ಅಂತ ಅನ್ಸುತ್ತೆ?
1: ಕಾಂಪಿಟೇಷನ್ಗೆ ಅಟ್ಲೀಸ್ಟ್ ಅದಕ್ಕಾದ್ರೂ ಕಲ್ತ್ಕೊಳ್ತೀವಲ್ಲ, ಸೊ

0: ಕಲಿಯೋದು ಇಂಪಾರ್ಟೆಂಟ್, ಪ್ರೈಸ್ ಬರೋದು ಸೆಕೆಂಡ್ರಿ ಅಂತ ನಿನ್ ಭಾವನೆ. ವೆರಿ ಗುಡ್. ಒಂದ್ ಸ್ಟೂಡೆಂಟ್ ಆಗಿ, ಫಿಫ್ತ್ ಕ್ಲಾಸ್ ಸ್ಟೂಡೆಂಟ್ ಆಗಿ, ನಿನ್ಗೆ ಗೊತ್ತಿರೋ ಪ್ರಕಾರ ಗಮಕ ಅಂದ್ರೆ ಏನು?
1: ಗಮಕ ಅಂದ್ರೆ ಅದು ಯಾವ್ದಾದ್ರು ಕಾವ್ಯ ಆಗಿರ್ಲಿ, ಅದ್ರ ಭಾವಕ್ಕೆ ರಾಗ ಹಾಕ್ಬಿಟ್ಟು ಅದನ್ನ ಹಾಡ್ ಮೂಲಕ ಹೇಳೋದು. ಅದ್ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ರಘುವಂಶನ್ ಕಾವ್ಯ ಆಗಿರ್ಬೋದು, ಹಿಂಗೆ.
0: ಇದ್ರಲ್ಲಿ ಹಾಡ್ ಹೇಳ್ತಾರ ಅಥವಾ ಕತೆ ಹೇಳ್ತಾರ?
1: ಹಾಡಿನ ಮೂಲಕ
0: ಕತೆ. ಓಕೆ. ಗಮಕ ಕಲ್ತ ಮೇಲೆ ಕನ್ನಡ ಓದೋದ್ರಲ್ಲಿ, ಕನ್ನಡ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿದ್ಯಾ? ಕಥೆಗಳು ಕೇಳೋದು, ಕುಮಾರವ್ಯಾಸಂದು ಇದೆಲ್ಲ ಓದೋದು ಅಂದ್ರೆ ಇಂಟ್ರೆಸ್ಟ್ ಇದೆಯಾ?
1: ಇಂಟ್ರೆಸ್ಟ್.
0: ಓಕೆ. ಸೊ ಗಮಕ ಕೇಳಿದ್ರೆ ಅಥವಾ ಗಮಕ ಕಲ್ತ್ರೆ ಮಕ್ಕಳಿಗೆ ಏನ್ ಪ್ರಯೋಜನ ಅಂತ ಅನ್ಸುತ್ತೆ ಹೇಮಾ?
1: ಕನ್ನಡ ಭಾಷೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ.
0: ಸ್ವಲ್ಪ ಅಲ್ಲ, ತುಂಬಾನೇ ಇಂಪ್ರೂವ್ ಆಗುತ್ತೆ ಡೌನ್ ದ ಲೈನ್. ಸೊ ಈಗ ನಮ್ಗೆ ಒಂದು ಗಮಕದ ಭಾಗವನ್ನ ಹಾಡ್ಬೋದಾ?
1: ಸರಿ.
0: ಎಸ್.

0: ಕನ್ನಡ ಭಾಷೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ,
1: ಸ್ವಲ್ಪ ಅಲ್ಲ ತುಂಬಾನೇ ಇಂಪ್ರೂವ್ ಆಗುತ್ತೆ ಡೌನ್ ದ ಲೈನ್. ಸೊ ಈಗ ನಮ್ಗೆ ಒಂದು ಗಮಕದ ಭಾಗವನ್ನ ಹಾಡ್ಬೋದಾ?
0: ಸರಿ. ಎಸ್.

ನಿನ್ನ ಭಾಷೆಯ ಶುದ್ಧತೆ ಇದೆಯಲ್ಲ, ಲೈಕ್ ಎಷ್ಟು ಸ್ಪಷ್ಟವಾಗಿ ಇದು ಗಮಕನ ಪ್ರೆಸೆಂಟ್ ಮಾಡಿದ್ಯಲ್ಲ, ವೆರಿ ನೈಸ್ ಹೇಮಾ. ಅಂದ್ರೆ ಕೇಳಕ್ಕೆ ಲೈಕ್ ನಿಮ್ಗೆ ಗೂಸ್ ಬಂಪ್ಸ್ ಅಂತ ಗೊತ್ತಾ, ಗೂಸ್ ಬಂಪ್ಸ್ ಬರುತ್ತಲ್ಲ ಹಂಗೆ ಗೂಸ್ ಬಂಪ್ಸ್ ಬಂದಿತ್ತು ನಂಗೆ. ಓಕೆ, ಇದ್ರ ಜೊತೆಗೆ ನೀನು ಭಗವದ್ಗೀತೆನು ಕಲಿತಿದ್ಯಾ ಅಂಡ್ ಹಾರ್ಮೋನಿಕಾ ಅಂತ ಒಂದು ಇನ್ಸ್ಟ್ರೂಮೆಂಟ್ ಕಲಿತಿದ್ಯಾ ಅಂತ. ಸೊ ನಮ್ಮ ಮಕ್ಕಳಿಗೆ ನಿಂಗೆ ಗೊತ್ತಿರೋ ಭಗವದ್ಗೀತೆಯ ಯಾವ್ದಾದ್ರು ಶ್ಲೋಕ ಹೇಳ್ಬೋದಾ?

0: ವಾಪ್ಸ್ಯಸಿ.
1: ಓಕೆ ಹೇಮಾ, ಭಗವದ್ಗೀತೆ ಕಲಿತು ಎಷ್ಟು ಅಂದ್ರೆ ಕಲಿಯಕ್ಕೆ ಶುರು ಮಾಡಿ ಎಷ್ಟು ದಿನ ಆಯ್ತು?
2: ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಕಲಿತಾ ಇದ್ದೆ, ಅಂದ್ರೆ ಕ್ಲಾಸಿಗೆ ಹೋಗ್ತಾ ಇದ್ದೆ, ಇಲ್ಲ ಅಂದ್ರೆ ನಾನು PP3ದಲ್ಲೇ ಎಲ್ಲ ಕಲ್ತ್ಕೊತಾ ಇದ್ದೆ.
1: ನಿಮಗೆ ಬೇರೆ ಯಾವ್ದು ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್, ಲೈಕ್ ಇದನ್ನ ಕಲಿಬೇಕು ಅಂತ ಅನ್ಸುತ್ತೆ?
2: ಸಂಸ್ಕೃತ.
1: ಅದಕ್ಕೂ ಇದಕ್ಕೂ ಸ್ವಲ್ಪ ಹತ್ತಿರದ ಸಂಬಂಧ. ನೀನು ಒಂದು ಇನ್ಸ್ಟ್ರೂಮೆಂಟ್ ಕೂಡ ನುಡಿಸ್ತೀಯಾ ಅಂತ ಕೇಳ್ಪಟ್ಟೆ, ಹಾರ್ಮೋನಿಕಾ ಅಂತ ಹೇಳಿ. ಸೊ ಅದರ ವಿಶೇಷತೆ ಏನು, ಇನ್ಸ್ಟ್ರೂಮೆಂಟ್ ಹೇಗೆ ಇರುತ್ತೆ ಅಂಡ್ ಅದನ್ನ ಹೇಗ್ ನುಡಿಸೋದು, ಅದರಿಂದ ಒಂದು ನಮ್ಗೆ ಸಾಂಗ್ ನುಡಿಸ್ಬೋದಾ?

ಹೇಮಾ, ಇವತ್ತಿನ ಹಕ್ಕಿಯ ಬಳಗ ಮಕ್ಕಳ ಕಾರ್ಯಕ್ರಮದಲ್ಲಿ ನೀನು ಭಾಗವಹಿಸಿ ವೆರಿ ಮೆಲೋಡಿಯಸ್ ವಾಯ್ಸ್ ಅಂಡ್ ಭಾಷೆಯ ಸ್ಪಷ್ಟತೆ, ಇದರೆಲ್ಲ ನಿನ್ನ ಪ್ಲಸ್ ಪಾಯಿಂಟ್ಸ್. ಐ ಥಿಂಕ್ ನಮ್ಮ ಎಲ್ಲ ಮಕ್ಕಳು ನಿನ್ನ ಮಾತುಗಳನ್ನ ನಿನ್ನ ಸಾಂಗ್ಸ್ ನ ಎಂಜಾಯ್ ಮಾಡಿದಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿನಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡೀವರ್ಸ್.

0: ഇത് ആകാശവാണിയ മടക്കി കേന്ദ്ര കമ്പനങ്ക എഫ് എം 103.1 മെഗാഹെർട്സ്. ഈ സമയ 3:35. ഈ കാര്യക്രമ രൂപക
1: ആകാശവാണി ರೂಪಕ ಕಾಲಗರ್ಭದಲ್ಲಿ ಕಣ್ಮರೆಯಾದ ವೀರವನಿತೆಯರು. ರಚನೆ ಮತ್ತು ನಿರ್ಮಾಣ ಫ್ಲೋರಿನ್ ರೋಷ್. ಕೇಳಿ ರೂಪಕ ಕಾಲಗರ್ಭದಲ್ಲಿ ಕಣ್ಮರೆಯಾದ ವೀರವನಿತೆಯರು.
2: ಭಾರತದ

ಅಹಿಂಸಾಮಯ ಸ್ವಾತಂತ್ರ್ಯ ಸಮರ ಇಡೀ ವಿಶ್ವವೇ ಬೆರಗಾಗಿ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ ಒಂದು ಅಪೂರ್ವ ಸಾಧನೆ. ಬಲಿಷ್ಠ ಬ್ರಿಟಿಷ್ ಸಾಮ್ರಾಜ್ಯದ ದಾಸ್ಯದಿಂದ ಭಾರತವನ್ನ ಬಿಡುಗಡೆ ಮಾಡಲು ಪ್ರಾಣ ತೆತ್ತ, ತಮ್ಮ ಸರ್ವಸ್ವವನ್ನು ಅರ್ಪಿಸಿ ಅವಿರತ ಹೋರಾಟ ನಡೆಸಿದ ಅಸಂಖ್ಯಾತ ಸ್ತ್ರೀ ಪುರುಷರ ದೇಶಭಕ್ತಿ, ಶ್ರದ್ಧೆ, ಪರಿಶ್ರಮ, ತ್ಯಾಗ, ಧೈರ್ಯ ಸಾಹಸಗಳಿಗೆ ಸರಿಸಾಟಿಯಾದ ಹೋರಾಟ ಪ್ರಪಂಚದಲ್ಲಿ ಮತ್ತೊಂದಿಲ್ಲ.

ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆಯಲ್ಲಿ ಕರ್ನಾಟಕಕ್ಕೆ ವಿಶೇಷ ಸ್ಥಾನವಿದೆ. ಅದರಲ್ಲೂ ಕಾಡು ಕಡಲಿನ ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾಗಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹ ಮತ್ತು ಕರ ನಿರಾಕರಣ ಚಳುವಳಿ ಇಡೀ ದೇಶದ ಗಮನವನ್ನೇ ಕರ್ನಾಟಕದತ್ತ ಸೆಳೆದಿತ್ತು ಎಂಬುದು ಗಮನಾರ್ಹ.

0: ಮಹಿಳೆಯರು ಸೇರಿದಂತೆ ಸಾಮಾನ್ಯ ಜನರು ಜಾತಿ, ಮತ, ಧರ್ಮ, ಲಿಂಗ ಎಂಬ ಭೇದವನ್ನ ಮರೆತು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಪೂರ್ಣವಾಗಿ ಸಮರ್ಪಿಸಿದ್ದರಿಂದಲೇ ಉತ್ತರ ಕನ್ನಡ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟ ಸಾಮಾನ್ಯರ ಅಸಾಮಾನ್ಯ ಹೋರಾಟವೆಂದು ಪ್ರಸಿದ್ಧವಾಗಿದೆ.
1: ನೆಚ್ಚ ಬಿಡು ನೆಚ್ಚ ನೆಡು ಕೆಚ್ಚೆದೆಯ ಗುಡಿಯಲ್ಲಿ ಬೆರೆಯ ಹರಿ ಅರಿಯ ನಿರಿ

ಗಾಂಧಿ ಜಿಲ್ಲೆ ಎಂದೇ ಹೆಸರು ಪಡೆದಿದ್ದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಮತ್ತು ಸಿರಸಿ ಸಿದ್ದಾಪುರ ತಾಲೂಕುಗಳಲ್ಲಿ ನಡೆದ ಕರ ನಿರಾಕರಣ ಮತ್ತು ಜಂಗಲ್ ಸತ್ಯಾಗ್ರಹದ ಯಶಸ್ಸು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಈ ಜಿಲ್ಲೆಯ ಅಪ್ರತಿಮ ಕೊಡುಗೆ. ಅಂಕೋಲಾದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಚ್ಚಿನ ಹುಮ್ಮಸ್ಸು ನೀಡುವುದರ ಜೊತೆಗೆ ಅಂಕೋಲೆಗೆ ಕರ್ನಾಟಕದ ಬಾರ್ಡೋಲಿ ಎಂಬ ಬಿರುದು ಪ್ರಾಪ್ತವಾಗಿದೆ.

ಸಿದ್ದಾಪುರದಲ್ಲಿ ನಡೆದ ಕರ ನಿರಾಕರಣೆ ಚಳುವಳಿಯಲ್ಲಿ ಸಹಸ್ರಾರು ಮಹಿಳೆಯರು ಪಾಲ್ಗೊಂಡು ಮಾಡಿದ ಹೋರಾಟ ಕೆಲವೊಂದು ವೈಶಿಷ್ಟ್ಯಗಳಿಂದ ಕೂಡಿದ್ದು ಭಾರತದ ಸ್ವಾತಂತ್ರ್ಯ ಚರಿತ್ರೆಯಲ್ಲಿ ಸ್ವರ್ಣಾಕ್ಷರಗಳಲ್ಲಿ ಬರೆದಿಡುವಂಥದ್ದು. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮಹಿಳೆಯರು ನೀಡಿದ ಕೊಡುಗೆಯನ್ನ ಉಲ್ಲೇಖಿಸಿದ ಗಾಂಧೀಜಿ, ಭಾರತದ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸವನ್ನು ಬರೆಯುವ ಸಂದರ್ಭದಲ್ಲಿ ಮಹಿಳೆಯರು ಮಾಡಿದ ಬಲಿದಾನ ಮುಂಚೂಣಿಯ ಸ್ಥಾನದಲ್ಲಿ ನಿಲ್ಲಲಿದೆ ಎಂದು ಹೇಳಿರುವುದನ್ನ ಇಲ್ಲಿ ಸ್ಮರಿಸಬಹುದು. ಗಾಂಧೀಜಿಯವರ ಈ ಮಾತುಗಳನ್ನು ಸಾಕಾರಗೊಳಿಸಿದ ಕೀರ್ತಿ ಸಿದ್ದಾಪುರದ ಮಹಿಳೆಯರಿಗೂ ಸಲ್ಲುತ್ತದೆ ಎಂಬುದು ಚಾರಿತ್ರಿಕ ಸತ್ಯ.

0: ಸಿದ್ದಾಪುರದ ಸುಮಾರು 150ಕ್ಕಿಂತಲೂ ಹೆಚ್ಚು ಅಶಿಕ್ಷಿತ ಮುಗ್ಧ ಮಹಿಳೆಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ನೇರವಾಗಿ ಮತ್ತು ಪರೋಕ್ಷವಾಗಿ ಭಾಗವಹಿಸಿದ್ದರು ಎನ್ನುತ್ತಾರೆ ನಿವೃತ್ತ ಶಿಕ್ಷಕ ಸಾಹಿತಿ ಅಂಕೋಲಾದ ಶಾಂತಾರಾಮ್ ನಾಯಕ್ ಹಿಚ್ಕಡ್.
1: ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಇಡೀ ಜನಾಂಗವೇ ಈ ಸತ್ಯಾಗ್ರಹ ತೊಡ್ಕೊಂಡ್ರು. ಕೇವಲ ಗಂಡಸರಲ್ಲ, ಮಹಿಳೆಯರು ಕೂಡ ಅಷ್ಟೇ ವೀರತನದಿಂದ ಹೋರಾಡಿದ ಕಥೆ ಇದೆ. ಒಟ್ಟು ಒಂದು ಲೆಕ್ಕದ ಪ್ರಕಾರ ಚಳವಳಿಯಲ್ಲಿ ಭಾಗವಹಿಸಿದವರು, ಸತ್ಯಾಗ್ರಹಗಳಿಗೆ ನೆರವಾದವರು, ಶಿಕ್ಷೆಯನ್ನು ಹೊಂದಿದವರು ಮತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದವರು ಎಲ್ಲ ಕೂಡಿ ಸುಮಾರು 150 ಮಹಿಳೆಯರು ಸಿದ್ದಾಪುರದಲ್ಲಿ ಸ್ವಾತಂತ್ರ್ಯ ಸಂಘ ಭಾಗವಹಿಸಿದರು.
0: ಸಿದ್ದಾಪುರದ ಸ್ತ್ರೀ ಹೋರಾಟಗಾರರಿಗೆ ಚೇತನಾ ಶಕ್ತಿಯಾಗಿ ಅವರನ್ನು ಹುರಿದುಂಬಿಸಿ ಹೋರಾಟದಲ್ಲಿ ಧುಮುಕುವಂತೆ ಮಾಡಿದ ಕೀರ್ತಿ ಸರ್ದಾರ್ ವೆಂಕಟರಮಯ್ಯ ಮತ್ತು ಗೌರಮ್ಮ ದಂಪತಿಗಳದ್ದು. ಅವರ ಜೊತೆ ದೊಡ್ಮನೆ ಮಹಾದೇವಮ್ಮ, ಅತ್ತೆ ಸೊಸೆ ಜೋಡಿ ಕಲ್ಲಾಳ್ ಲಕ್ಷ್ಮಮ್ಮ ಮತ್ತು ಕಾವೇರಮ್ಮ, ಭುವನೇಶ್ವರಿ ಹೆಗಡೆ, ಸೀತಾಬಾಯಿ ಮಡಗಾಂವ್ಕರ್, ದೇವಿ ಹಸ್ಲರ್, ಹುಳಿಬೀಡು ದುಗ್ಗಮ್ಮ, ಹಂಜಿಬೈಲು ದುರ್ಗಮ್ಮ, ಭಾಗೀರಥಮ್ಮ, ಪಾರ್ವತಿಬಾಯಿ, ಶಿರಳಗಿ ಗಂಗಾಬಾಯಿ, ಇಡಕಲ್ಗದ್ದೆ ತಿಮ್ಮಮ್ಮ, ಹೆರಿಗೆ ಸರಸ್ವತಮ್ಮ ಮತ್ತು ಚರಿತ್ರೆಯ ಪುಟ ಸೇರದ 10 ಹಲವು ಮಹಿಳೆಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡವರು. ಸಿದ್ದಾಪುರ ಭಾರತದ ಸ್ವಾತಂತ್ರ್ಯ ಚರಿತ್ರೆಯಲ್ಲಿ ಅಜರಾಮರ ಸ್ಥಾನ ಪಡೆಯಲು ಇವರು ಕಾರಣರಾದರು. ಈ ಮಹಿಳೆಯರು ಸ್ವಯಂ ಸ್ಫೂರ್ತಿಯಿಂದ ಸ್ವಾತಂತ್ರ್ಯ ಹೋರಾಟದ ಹಲವು ಚಳುವಳಿಗಳಲ್ಲಿ ಭಾಗವಹಿಸಿ ಯಶಸ್ಸು ಸಾಧಿಸಿದ್ದು ಕೂಡ ಒಂದು ಮಹತ್ವದ ಸಾಧನೆ ಎನ್ನುವ ಶಾಂತಾರಾಮ್ ನಾಯಕ್ ಹಿಚ್ಕಡ್ ಅವರ ಅಭಿಪ್ರಾಯವಿದು.
1: ಸಿದ್ದಾಪುರಕ್ಕೆ ಸರ್ದಾರ್ ವೆಂಕಟರಾಮಯ್ಯ ಅಂತ ಅವರ ಹೆಂಡತಿ ಕೂಡ ಶ್ರೀಮತಿ ಗೌರಮ್ಮ ಮೈಸೂರು ಕಡೆಯವರು ಬಂದರು. ಸಿದ್ದಾಪುರದ ಮಹಿಳೆಯರು ಆ ವೆಂಕಟರಾಮಯ್ಯ ನಿಮ್ಮ ಹೆಂಡತಿಯನ್ನು ನಮಗೆ ಮಾರ್ಗದರ್ಶಿಯಾಗಿ ಕೊಡಬೇಕು ಅಂತ ಕೇಳಿಕೊಂಡ್ರು. ಅವರು ಒಪ್ಪಿಕೊಂಡು ಅವರನ್ನು ಸಿದ್ದಾಪುರಕ್ಕೆ ಕರೆಸಿಕೊಳ್ತಾರೆ. ಸಿದ್ದಾಪುರದಲ್ಲಿ ಒಬ್ಬಳು ವಿಧವೆ ಮಹಾದೇವಿ ತಾಯಿ ಅನ್ನೋರಿದ್ರು. ಅವರು ಅದರ ಮುಖ್ಯ ನಿರ್ವಹಣೆಯನ್ನು ತಗೊಳ್ತಾರೆ. ಅಲ್ಲಿ ಕರವಂಡಿ ಸತ್ಯಾಗ್ರಹ ಪ್ರಾರಂಭವಾಗ್ತದೆ. ಅಂದರೆ ಸರ್ಕಾರದ ಕರವನ್ನು ಕೊಡದೇ ಇರುವುದು. ಕರ ಕೊಡದೇ ಇದ್ದ ಕೂಡಲೇ ಸರ್ಕಾರದವರು ಅವರ ಮನೆಯನ್ನು ಜಪ್ತು ಮಾಡ್ತಾರೆ. ದನಕರುಗಳನ್ನು, ಎಮ್ಮೆಗಳನ್ನು ಮತ್ತು ಚರ ಆಸ್ತಿ ಕೊಡಪಾನ ಎಲ್ಲವುಗಳನ್ನು ಮಾರಾಟ ಮಾಡ್ತಾರೆ. ಆ ಸರ್ಕಾರದ ಕೆಲವು ಶಾನುಭೋಗರು ಅವರ ಸಂಬಂಧಕ್ಕೂ ಅದನ್ನು ಪಡಿತಾರೆ. ಸೊರಬದ ರಾಮ ಹೆಗಡೆ ಎನ್ನುವರು ಆ ಎಮ್ಮೆಯನ್ನು ಈ ಲೀಲಾವಿನಲ್ಲಿ ತೆಗೆದುಕೊಳ್ತಾರೆ. ಸೊರಬಕ್ಕೆ ಹೋಗಿ ಸಿದ್ದಾಪುರದ ಮಹಿಳೆಯರು ಅವರ ಮನೆಯ ಹಿಂದೆ ಉಪವಾಸ ಮಾಡ್ತಾರೆ. ಅವರಿಗೆ ಬೇಕಷ್ಟು ಕಷ್ಟವನ್ನು ಕೊಡ್ತಾರೆ. ಅವರ ಶೀಲವನ್ನು ಹರಣ ಮಾಡಲಿಕ್ಕೂ ಪ್ರಯತ್ನ ಮಾಡ್ತಾರೆ. ಯಾವುದಕ್ಕೂ ಹೆದರದೆ ಅವರಲ್ಲಿ ಉಪವಾಸ ಮಾಡಿ ಯಶಸ್ವಿಯಾಗಿ ಆ ಎಮ್ಮೆಯನ್ನು ಬಿಡಿಸಿಕೊಂಡು ಬರ್ತಾರೆ. ಈ ಭುವನಗರಿಯಿಂದ ಸಿದ್ದಾಪುರದವರೆಗೆ ಜಾಗೃತ ಮೆರವಣಿಗೆಯನ್ನು ತೆಗಿತಾರೆ. ಆ ಮೆರವಣಿಗೆಗಳಿಗೆ ಭಾಗವಹಿಸಿದ ಸೀತಾಬಾಯಿ ಮಡಗಾಂವ್ಕರ್ ಅವರಿಗೆ 9 ತಿಂಗಳ ಶಿಕ್ಷೆ ಕೊಡ್ತಾರೆ. ಬುಳ್ಳಮ್ಮ ಎನ್ನುವರಿಗೆ 9 ತಿಂಗಳ ಶಿಕ್ಷೆಯನ್ನು ಕೊಡ್ತಾರೆ. ಅವರು ಜೈಲವಾಸ ಅನುಭವಿಸ್ತಾರೆ. ಹೊಸತೋಟದ ವೆಂಕಟರಮಣ ಭಟ್ರ ಮನೆ ಮುಂದೆ ಸತ್ಯಾಗ್ರಹ ಮನೆ 16 ಮಹಿಳೆಯರು ಭಾಗವಹಿಸ್ತಾರೆ. ಆ ಸತ್ಯಾಗ್ರಹದಲ್ಲಿ ದೇವಿ ಕಾರ ಅವರಿಗೆ 1 ವರ್ಷ ಮಗು ಸಹಿತ ಕಾರಾಗೃಹ ಹೋಗ್ತಾರೆ. ದೇವಿ ಸರಸಮ್ಮ ಅಚ್ಚುಕಟ್ಟು ಅವಳು ಕೂಡ 1 ವರ್ಷದ ಮಗುವನ್ನು ತೆಗೆದುಕೊಂಡು ಜೈಲಿಗೆ ಹೋಗ್ತಾರೆ. ಲಕ್ಷ್ಮಮ್ಮ ಇಡಕಲಗದ್ದೆ ಅವಳು ಕೂಡ 2 ವರ್ಷದ ಮಗುವನ್ನು ತೆಗೆದುಕೊಂಡು ಜೈಲಿಗೆ ಹೋಗ್ತಾರೆ.
0: ಸಿದ್ದಾಪುರ ತಾಲೂಕಿನ ಸ್ತ್ರೀ ಸ್ವಾತಂತ್ರ್ಯ ಹೋರಾಟದ ರೋಮಾಂಚಕಾರಿ ಘಟನೆ ಮಾವಿನ ಗುಂಡಿಯ ಅನ್ನ ಸತ್ಯಾಗ್ರಹ. ಈ ಹೋರಾಟ ಕರ ನಿರಾಕರಣೆಯ ವೀರಕತೆ ಎಂದು ದಾಖಲಿಸಲ್ಪಟ್ಟು ಇಡೀ ದೇಶದ ಗಮನವನ್ನ ಸೆಳೆದಿತ್ತು. ಮಾವಿನ ಗುಂಡಿಯಲ್ಲಿ ಈಗ ನಿರ್ಮಾಣಗೊಂಡಿರುವ ಮಹಿಳಾ ಸತ್ಯಾಗ್ರಹ ಸ್ಮಾರಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಿದ್ದಾಪುರದ ಸ್ತ್ರೀ ಹೋರಾಟಗಾರರು ತೋರಿದ ಆತ್ಮಸ್ಥೈರ್ಯ ಮತ್ತು ಸಂಕಲ್ಪ ಶಕ್ತಿಯ ದ್ಯೋತಕವಾಗಿದೆ ಎನ್ನುತ್ತಾರೆ ಎಸ್ಎಂ ಕುಶೆ ಕಾಲೇಜಿನ ಪ್ರಾಚಾರ್ಯ, ಉತ್ತರ ಕನ್ನಡ ಜಿಲ್ಲೆಯ ಸ್ಥಳೀಯ ಇತಿಹಾಸ ಕುರಿತು ಅಧ್ಯಯನ ಮಾಡಿರುವ ಡಾಕ್ಟರ್ ಲಕ್ಷ್ಮೀಸ್ ಹೆಗಡೆ ಸೊಂದ.
2: ಸ್ವಾತಂತ್ರ್ಯ ಹೋರಾಟದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮಹಿಳೆಯರ ಪಾತ್ರ ಅದೊಂದು ವೀರಗಾಥೆ, ಅದೊಂದು ರೋಮಾಂಚಕಾರಿ ಸತ್ಯ ಘಟನೆ, ಮೈ ನವಿರೇಳಿಸುವ ಹೋರಾಟದ ಹಾದಿ. ಸಿದ್ದಾಪುರ ತಾಲೂಕಿನಲ್ಲಿ ಸ್ತ್ರೀ ಸತ್ಯಾಗ್ರಹಿಗಳು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಒಂದು ಘಟನೆ ಅಜರಾಮರವಾಯಿತು. ಅದರಲ್ಲೂ ವಿಶೇಷವಾಗಿ ಮಾವಿನ ಗುಂಡಿಯಲ್ಲಿ ನಡೆದ ಅನ್ನ ಸತ್ಯಾಗ್ರಹದ ಘಟನೆ ದೇಶದಾದ್ಯಂತ ಪ್ರಸಿದ್ಧಿಯನ್ನ ಪಡ್ಕೊಂಡಿತು. ಇವರ ತ್ಯಾಗದ ಸ್ಮರಣೆಗಾಗಿ ಮಾವಿನ ಗುಂಡಿಯಲ್ಲಿ ಒಂದು ಸ್ಮಾರಕ ಭವನವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಬಹುಶಃ ದೇಶದಲ್ಲೇ ಇದೊಂದು ಅತ್ಯಂತ ಅಪರೂಪದ ಮತ್ತು ಏಕೈಕ ಸ್ಮಾರಕ ಭವನ ಆಗಿರಬಹುದು. ಅಷ್ಟೊಂದು ಅದ್ಭುತವಾದಂತಹ ಐತಿಹಾಸಿಕ ಚರಿತ್ರೆಯನ್ನ ಮಾವಿನ ಗುಂಡಿಯ ಈ ಸ್ಮಾರಕ ಒಳಗೊಂಡಿದೆ. ಭಾರತ ದೇಶದ ಪ್ರತಿಯೊಂದು ಹಳ್ಳಿಯು ಸ್ವಾತಂತ್ರ್ಯಕ್ಕೋಸ್ಕರ ತ್ಯಾಗದ ಮೂಲಕ, ಆದರ್ಶದ ಮೂಲಕ, ತತ್ವ ಸಿದ್ಧಾಂತದ ಮೂಲಕ ತಮ್ಮದೇ ಆದಂತಹ

ಕೊಡುಗೆಗಳನ್ನ ಕೊಟ್ಟಿದ್ದೆ. ಸಿದ್ದಾಪುರ ತಾಲೂಕನ್ನ ತೆಗೆದುಕೊಂಡ್ರೆ ಕರ ನಿರಾಕರಣೆ ಚಳುವಳಿಯಲ್ಲಿ ಅದ್ಭುತವಾದಂತಹ ಕೊಡುಗೆಯನ್ನ ಈ ಪ್ರದೇಶ ನೀಡಿದೆ. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರ ಹೋರಾಟ ಅದೊಂದು ಅದ್ಭುತವಾದಂತಹ ಕಥಾನಕ. ಸಿದ್ದಾಪುರ ತಾಲೂಕಿನ ಪ್ರದೇಶದಲ್ಲಿ ಮುಖ್ಯವಾಗಿ 18 ಕೇಂದ್ರಗಳು ಆಗ ಸತ್ಯಾಗ್ರಹಿಗಳ ತಾಣವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಅಂದ್ರೆ ಹೋರಾಟದ ತೀವ್ರತೆಯನ್ನು ಅಂದಾಜಿಸಬಹುದು.

0: ಗಾಂಧೀಜಿಯವರ ಕರೆಗೆ ಓಗೊಟ್ಟು ಮಾವಿನ ಗುಂಡಿಯ ಬಹಳಷ್ಟು ಮಹಿಳೆಯರು ಸತ್ಯಾಗ್ರಹದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ತಮ್ಮ ಮರ್ಯಾದೆಗೆ ಧಕ್ಕೆ ಬಂದಲ್ಲಿ ಪ್ರಾಣ ತ್ಯಾಗಕ್ಕೂ ಸಿದ್ಧರಿದ್ದರು. ಸತ್ಯಾಗ್ರಹ ಹರತಾಳಗಳಲ್ಲಿ ಭಾಗವಹಿಸಿ ತಮ್ಮ ಉತ್ಕಟ ದೇಶ ಪ್ರೇಮ ಸಾಹಸಗಾಥೆಯನ್ನು ಮೆರೆದ ಈ ವೀರ ವನಿತೆಯರ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಾರೆ ನಿವೃತ್ತ ಉಪನ್ಯಾಸಕಿ, ಇತಿಹಾಸದಲ್ಲಿ ಆಸಕ್ತಿ ಹೊಂದಿರುವ ಸಿರಸಿಯ ಡಾಕ್ಟರ್ ವಿಜಯಾನಳಿನಿ ರಮೇಶ್.
1: ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ಸಿದ್ದಾಪುರ ತಾಲೂಕಿನ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯರು. ಅದರ ಮುಖ್ಯವಾದ ಒಂದು ರೋಮಾಂಚಕಾರಿ ಘಟನೆ ಮಾವಿನಗುಂಡಿ ಸತ್ಯಾಗ್ರಹ. ಮುದ್ದು ಮಕ್ಕಳನ್ನ ಅಗಲಿರದ ಮಾತೆಯರು ಉಪ್ಪಿನ ಸತ್ಯಾಗ್ರಹ, ಜಂಗಲ್ ಸತ್ಯಾಗ್ರಹ, ಹುಲಬನ್ನಿ ಸತ್ಯಾಗ್ರಹ, ಸುಗ್ರೀವಾಜ್ಞೆಯಂತ ಕರಾಳ ಕಠೋರ ಕಾನೂನುಗಳ ಉಲ್ಲಂಘನೆ ಮಾಡುತ್ತಾ ಜೈಲಿಗೆ ಹೋದಂತ ಘಟನೆಗಳು ಪ್ರತಿದಿನ ಇಲ್ಲಿ ನಡೆಯುತ್ತಾ ಇದ್ದವು. ಪರಿಸ್ಥಿತಿಯ ಪರಿವರ್ತನೆಗಾಗಿ ತಿಂಗಳುಗಟ್ಟಲೆ ಉಪವಾಸ ಕುಳಿತು ಪ್ರಾಣತ್ಯಾಗಕ್ಕೆ ಸಿದ್ಧರಾದಂತಹ ಮಹಿಳೆಯರ ತ್ಯಾಗ ಬಲಿದಾನಗಳ ಕಥೆ ಇಲ್ಲಿದೆ. ಮಹಿಳೆಯರು ಹಲವು ರೀತಿಯ ಕಾಯಿದೆ ಭಂಗ ಚಳುವಳಿಗಳಲ್ಲಿ ಭಾಗವಹಿಸಿದ್ದರೂ ಸಹ ಅತ್ಯಂತ ಕಠೋರವಾದ ಕಠಿಣವಾದ ಚಳವಳಿ ಕರಬಂದಿ ಸತ್ಯಾಗ್ರಹ ಆಗಿತ್ತು. ಮಹಾತ್ಮಾಜಿಯವರ ಪ್ರಭಾವದಿಂದ ಸಿರಸಿ ಸಿದ್ದಾಪುರ ಭಾಗದಲ್ಲಿ ಮಹಿಳೆಯರು ಮನೆಯಲ್ಲಿ ಅತ್ಯಂತ ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದಂತಹ ಗೃಹಿಣಿಯರು ಚಿಕ್ಕ ಪುಟ್ಟ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಒಲೆ ಕುಡಿಯುವಂತಹ ಮಕ್ಕಳನ್ನು ಕೂಡ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಬಂದು ಸ್ವಯಂ ಸ್ಫೂರ್ತಿಯಿಂದ ಮುಂದೆ ಬಂದು ಸತ್ಯಾಗ್ರಹದಲ್ಲಿ ನಿರತರಾಗಿದ್ರು ಅಂತಂದ್ರೆ ಆ ಒಂದು ಸತ್ಯಾಗ್ರಹದ ಕಾವು ಆ ಸಮಯದಲ್ಲಿ ಎಷ್ಟಿತ್ತು ಅಂತನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಮನೆ ಮನೆಗಳು ಕೂಡ ಸ್ವಾತಂತ್ರ್ಯ ಸಂಗ್ರಾಮದ ದೇಶಭಕ್ತಿಯ ಕುದಿಯುವ ಕೇಂದ್ರಗಳಾಗಿದ್ದುವಾಗ ಮನೆ ಯಜಮಾನರು ಹೊರಗಿನ ಮಕ್ಕಳು ಎಲ್ರಿಗೂ ಆ ರೀತಿ ಇತ್ತು. ಮಳೆ ತಾ ಮುಂದುವರ್ತೇನೆ ಅಂತ ಹೋದಾಗ ಮನೆ ಜನನು ಬಹಳ ಅಡ್ಡಿ ಬರಲಿಲ್ಲ. ಅದರಿಂದಾಗಿ ಅವರು ಉತ್ಸಾಹದಿಂದ ಮುಂದೆ ಬಂದರು. ಮಹಿಳೆ ಯಾವುದೇ ಒಂದು ಕೆಲಸದಲ್ಲಿ ಮನಸ್ಸು ಮಾಡಿದ್ರೆ ತನ್ನನ್ನ ಪೂರ್ಣವಾಗಿ ಅರ್ಪಿಸಿಕೊಳ್ತಾಳೆ ಅಂತನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ನನ್ನ ಅನಿಸಿಕೆ.
0: ನಿಶಸ್ತ್ರ ಅಶಿಕ್ಷಿತ ಸಂಪ್ರದಾಯ ಕುಟುಂಬದ ಹಿನ್ನೆಲೆಯ ಸಿದ್ದಾಪುರದ ರೈತಾಪಿ ಮಹಿಳೆಯರ ಹೋರಾಟ, ಅಪ್ರತಿಮ ದೇಶಪ್ರೇಮ ಮತ್ತು ತ್ಯಾಗ ಬಲಿದಾನಗಳ ರೋಮಾಂಚಕ ಅಧ್ಯಾಯ. ಈ ಹೋರಾಟದ ನಾಯಕತ್ವ ವಹಿಸಿದ್ದ ವೆಂಕಟರಮಯ್ಯ ಅವರ ಪ್ರಯತ್ನದ ಫಲವಾಗಿ ರಾಷ್ಟ್ರಮಟ್ಟದ ಆಂಗ್ಲ ಪತ್ರಿಕೆಯಲ್ಲಿ ಇಲ್ಲಿನ ಹೋರಾಟ ನಿರತ ಮಹಿಳೆಯರ ಮೇಲೆ ನಡೆದ ದೌರ್ಜನ್ಯ, ಹಿಂಸೆ, ಧೈರ್ಯ ಸಾಹಸಗಳು ಸವಿವರವಾಗಿ ವರದಿಯಾದವು. ಪರಿಣಾಮ ರಾಷ್ಟ್ರ ಮಟ್ಟದಲ್ಲಿ ಮಾವಿನ ಗುಂಡಿಯ ಚಳುವಳಿಗೆ ವ್ಯಾಪಕ ಪ್ರಚಾರ ದೊರಕಿತು. ಮಾವಿನ ಗುಂಡಿಯ ಉದ್ಯಮಿ ಅಶೋಕ್ ಹೆಗಡೆ ತಮ್ಮ ಸ್ವ ಆಸಕ್ತಿಯಿಂದ ಮಾವಿನ ಗುಂಡಿಯ ಹೋರಾಟದ ಬಗ್ಗೆ ಅಧ್ಯಯನ ಮಾಡಿ ಪುಸ್ತಕ ರೂಪದಲ್ಲಿ ಅದನ್ನ ದಾಖಲಿಸುವ ಪ್ರಯತ್ನ ಮಾಡಿದ್ದಾರೆ. ಮಹಿಳೆಯರು ರಣರಂಗಕ್ಕೆ ಇಳಿದು ಹೋರಾಡಿದ ಹೃದಯಸ್ಪರ್ಶಿ ಚಳುವಳಿ ರಾಷ್ಟ್ರವ್ಯಾಪಿ ಗಮನ ಸೆಳೆದ ಕುರಿತು ಅಶೋಕ್ ಹೆಗಡೆ ಹೇಳುತ್ತಾರೆ.
2: ಇಷ್ಟು ವ್ಯಾಪಕವಾದಂತಹ ಚಳವಳಿ ಬಗ್ಗೆ ಇಡೀ ರಾಷ್ಟ್ರವ್ಯಾಪಿ ಗಮನವನ್ನ ಸೆಳೆಯಬೇಕು ಅಂತ ಹೇಳುವ ಉದ್ದೇಶದಿಂದ ಸರ್ದಾರ್ ವೆಂಕಟರಾಮಯ್ಯನವರು ಮದ್ರಾಸಿನ ಹಿಂದೂ ಪತ್ರಿಕೆಗೆ ಸಂಪರ್ಕ ಮಾಡಿ ಸಾಕ್ಷಾತ್ ವರದಿ ಮಾಡೋದಕ್ಕಾಗಿ ಪಾರ್ಥಸಾರಥಿ ಅಂತ ಹೇಳುವಂತ ಒಬ್ಬ ವರದಿಗಾರನ ಇಲ್ಲಿ ಬರುವಂತೆ ಮಾಡಿದ್ರು ಅವರು. ಇದು 1932 ನ್ಯಾಷನಲ್ ಲೆವೆಲ್ ಪತ್ರಿಕೆ ಬರುವಂತೆ ಮಾಡಿದ್ದು ಅದು ಅಸಾಮಾನ್ಯ ಸಂಗತಿ. ಅದು ಈ ಮಾವಿನಗುಂಡಿ ಅಂತ ಕುಗ್ರಾಮಕ್ಕೆ ವಿವರವಾದಂತಹ ಒಂದು 8 ಪೇಜ್ಗಳ ಅಧ್ಯಾಯವೇ ಸತ್ಯಾಗ್ರಹಿ ಪುಸ್ತಕದಲ್ಲಿದೆ. ಅವರು ಯಾವ ಬಸ್ನಲ್ಲಿ ಬಂದೆ, ಹೇಗೆ ಬಂದೆ, ಇಲ್ಲಿ ಧರ್ಮಶಾಲೆ ಇತ್ತು, ಅಲ್ಲಿ ಸತ್ಯಾಗ್ರಹಿಗಳು

0: ಯಾತನೆ ಪಟ್ಕೋತಾ ಪೊಲೀಸ್ ಹಿಂಸೆಯನ್ನು ಅನುಭವಿಸ್ಕೋತಾ ಇದ್ದಿದ್ದ ಬಗ್ಗೆ ವಿವರವಾಗಿ ವರ್ಣಿಸಿದ್ದು, ಆಮೇಲೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಹೋಗಿದ್ದು, ಅವ್ರ ಮೇಲೆ ದಬ್ಬಾಳಿಕೆ ನಡೆಸಿದ್ದು, ಇದೆಲ್ಲದರ ವಿವರಗಳನ್ನು ಮೂರ್ನಾಲ್ಕು ಕಂತುಗಳಲ್ಲಿ ಅವರು ಪತ್ರಿಕೆಯಲ್ಲಿ ಪ್ರಕಟ ಆಗುವಂತೆ ನೋಡಿಕೊಂಡ್ರು.
1: ಮಾವಿನಗುಂಡಿ ಸ್ತ್ರೀ ಹೋರಾಟಕ್ಕೆ ಪೂರಕವಾದ ಹಲವು ಕಾರಣಗಳಿದ್ದು, ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಸತ್ಯಾಗ್ರಹ ಸಮರದಲ್ಲಿ ಭಾಗವಹಿಸಲು ನೆರವಾದವು. ದೇಶಪ್ರೇಮ, ಗಾಂಧೀಜಿಯ ಆದರ್ಶಗಳು ಒಂದೆಡೆ ಈ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದರೆ, ಕೆಲವು ಸಾಂದರ್ಭಿಕ ಘಟನೆಗಳು ಕೂಡ ಸ್ತ್ರೀಯರನ್ನ ಹೋರಾಟದ ಹಾದಿ ಹಿಡಿಯಲು ಪ್ರೇರೇಪಿಸಿತು ಎನ್ನುತ್ತಾರೆ ಡಾಕ್ಟರ್ ಲಕ್ಷ್ಮೇಶ್ ಹೆಗಡೆ ಸೋಂದ.
2: ಸ್ತ್ರೀಯರು ಯಾವ ಕಾರಣಕ್ಕಾಗಿ ಹೋರಾಟದ ಹಾದಿಯನ್ನ ತುಳಿದ್ರು? ನಿಜವಾಗಿಯೂ ಅವರಲ್ಲೂ ಅಷ್ಟೊಂದು ದೇಶಪ್ರೇಮ ಮನೆ ಮಾಡಿತ್ತೆ? ಅಥವಾ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡಿಸಬೇಕು ಹೇಳುವಂತ ತೀವ್ರ ತೆರವಾದಂತಹ ಅಪಹಪಿಸುವಿಕೆ ಅವರಲ್ಲಿ ಮನೆ ಮಾಡಿತ್ತೆ? ನಿಜ, ಇದು ಇತ್ತು, ಅವರಲ್ಲಿ ದೇಶಪ್ರೇಮ ಕೂಡ ಕೆಲಸ ಮಾಡಿತ್ತು. ಆದ್ರೆ ಹೋರಾಟಕ್ಕೆ ಇನ್ನೊಂದು ಮುಖ ಇದೆ, ಸಾಂದರ್ಭಿಕವಾಗಿ ಬಂದಂತಹ ದೌರ್ಜನ್ಯ. ಅವರೆಲ್ಲರೂ ಬಹುತೇಕವಾಗಿ ಅವಿದ್ಯಾವಂತರೇ. ಬ್ರಿಟಿಷರಿಂದ ತಲೆದೋರಿದಂತಹ ಆ ಒಂದು ದೌರ್ಜನ್ಯ ಅವರನ್ನ ಹೋರಾಟದ ಹಾದಿಗೆ ಅನಿವಾರ್ಯವಾಗಿ ನೂಕಿತ್ತು ಅಂತಲೇ ಹೇಳಬೇಕು. ಆ ಕಾಲದಲ್ಲಿ ಬ್ರಿಟಿಷ್ ಆಡಳಿತದ ವ್ಯಾಪ್ತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥವರು ಮನೆ ಮನೆಗೆ ನುಗ್ಗಿ ಜಪ್ತಿಯನ್ನ ಮಾಡ್ತಾ ಇದ್ರಂತೆ. ಅಂತಹ ಸಂದರ್ಭವನ್ನ ಅವರು ದುರುಪಯೋಗ ಕೂಡ ಮಾಡ್ಕೊಳ್ತಾ ಇದ್ದವು. ಮುಖ್ಯವಾಗಿ ಮನೆಯ ಸ್ತ್ರೀಯರ ಆಭರಣಗಳನ್ನೆಲ್ಲ ದೋಚಿಕೊಂಡು ಹೋಗುವುದು, ಸ್ತ್ರೀಯರ ರಟ್ಟೆಯನ್ನ ಹಿಡಿದು ಹೊರಗೆ ಹಾಕುವುದು, ಅತ್ಯಾಚಾರದಂತಹ ದೌರ್ಜನ್ಯ ಕ್ರೌರ್ಯಯುತವಾದಂತಹ ಕಾರ್ಯವನ್ನ ಮಾಡುವಂಥದ್ದು, ಇಂತಹ ಘಟನೆಗಳು ಸಾಕಷ್ಟು ನಡೆದಿವೆ ಸಿದ್ದಾಪುರ ತಾಲೂಕಿನಲ್ಲಿ. ಅಂಥ ಒಂದು ಪರಿಸ್ಥಿತಿ ಅನಿವಾರ್ಯವಾಗಿ ಸ್ತ್ರೀಯರನ್ನ ಹೋರಾಟದ ಹಾದಿಯತ್ತ ಕರೆದುಕೊಂಡು ಬಂತು ಅಂತ ಹೇಳ್ತೇವೆ ನಾವು. ಅವರಲ್ಲಿ ತನ್ನ ದೇಶ, ತನ್ನ ಸಂಸ್ಕೃತಿ, ತನ್ನ ಭಾಷೆ ಹೇಳುವಂತ ಒಂದು ಭಾವನೆ ಇತ್ತು. ಆ ಭಾವನೆಯ ಜೊತೆಯಲ್ಲಿ ಉಂಟಾದಂತ ಸಾಂದರ್ಭಿಕ ದೌರ್ಜನ್ಯದ ಒಂದು ಸಂಗತಿ ಇದೆಯಲ್ಲ, ಅವರನ್ನ ಹೋರಾಟಗಾರ್ತಿಯರನ್ನಾಗಿ ಮಾಡ, ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂಪ್ರದಾಯವಾದಿ ಸ್ತ್ರೀಯರನ್ನು ಕೂಡ ಸಾಮಾಜಿಕವಾಗಿ ಹೋರಾಟ ಮಾಡುವಂತಹ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡಿತು.
1: ಮಾವಿನಗುಂಡಿಯ ಸ್ತ್ರೀ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖ ಮಾಡುವಾಗ ದೇವಿ ಹಸ್ಲರ್ ಅವರ ತ್ಯಾಗ, ಪ್ರಾಮಾಣಿಕತೆ ಮತ್ತು ಧೈರ್ಯ ಸಾಹಸ ಹೇಗೆ ಮರೆಯಲು ಸಾಧ್ಯ? ಆಧುನಿಕತೆಯ ಗಂಧಗಾಳಿಯೂ ಇಲ್ಲದ ದೇವಿ ಹಸ್ಲರ್ ಪ್ರಾಮಾಣಿಕತೆಯನ್ನು ಮೆರೆದ ಅಶಿಕ್ಷಿತ ಶೋಷಿತ ವರ್ಗಕ್ಕೆ ಸೇರಿದ ಬಡ ಮಹಿಳೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ನೇರವಾಗಿ ಭಾಗಿಯಾಗಿಲ್ಲದಿದ್ದರೂ ಹೋರಾಟದಲ್ಲಿ ತೊಡಗಿದವರಿಗೆ ನೆರವಾಗುವ ಮೂಲಕ ಪ್ರಾಮಾಣಿಕತೆ ಆದರ್ಶ ಮೆರೆದ ಸಾಕಾರ ಮೂರ್ತಿ. ದೇವಿ ಹಸ್ಲರ್ ಅವರ ತ್ಯಾಗ, ತಪಸ್ಸು ಮತ್ತು ನಿಸ್ವಾರ್ಥ ಗುಣಗಳ ಮನ ಕಲಕುವ ಅಂಶಗಳನ್ನ ಶಾಂತಾರಾಮ್ ನಾಯಕ್ ಹಿಚ್ಕಡ್ ನಮ್ಮ ಮುಂದಿಡುತ್ತಾರೆ.
3: ಸಿದ್ದಾಪುರದಲ್ಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರಲ್ಲಿ ಹಸಲರ ದೇವಿ ಪ್ರತ್ಯಕ್ಷವಾಗಿ ಚಳವಳಿಯಲ್ಲಿ ಭಾಗವಹಿಸಿ ಜೈಲಿಗೆ ಹೋದವರಲ್ಲ. ಆದರೆ ರಾಮಕೃಷ್ಣ ಹೆಗಡೆಯ ಮಂತ್ರ ನಾಗೇಶ್ ಹೆಗಡೆ ಎನ್ನುವರು ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ಅವರು ಮನೆಯಿಂದ ಜೈಲಿಗೆ ಹೋಗುವಾಗ ತನ್ನ ಒಂದು ಕಬ್ಬಿಣದ ಕೊಡದಲ್ಲಿ ಎಲ್ಲ ಬಂಗಾರವನ್ನು ಇಟ್ಟು ತಮ್ಮ ತೋಟದಲ್ಲಿ ಹುಗಿದು ಹೋಗ್ತಾರೆ. ಅವರ ಆವರದಲ್ಲಿ ಅವರು ಮನೆ ಕೆಲಸ ಮಾಡುತ್ತಿರುವಂತಹ ಈ ಹಸಲರ ದೇವಿ ಜೋರಾಗಿ ಮಳೆ ಬಂದರಿಂದ ಕೊಡವನ್ನು ಹುಗಿದಿಟ್ಟ ಜಾಗ ತೊಳೆದು ಹೋಗ್ತದೆ, ಆ ಕೊಡ ಮೇಲೆ ಕಾಣ್ತದೆ. ಆಗ ದೇವಿ ಅವರ ಮನೆಯ ತೋಟದಲ್ಲಿ ಕೆಲಸ ಮಾಡುತ್ತಿರುವಾಗ ಅವಳಿಗೆ ನೋಡ್ತಾಳೆ. ಆದರೆ ಅವಳ ಗಂಡ ಆಶಾಭೃಕನಾಗಿದ್ದ, ಅವನಿಗೆ ಗೊತ್ತಿಲ್ಲದ ಹಾಗೆ ಅವಳು ಆ ಕೊಡವನ್ನು ತನ್ನ ಮನೆಯ ಅಡುಗೆ ಮಾಡುವ ಒಲೆಯ ಮುಂದೆ ಗಂಡ ಇಲ್ಲಿದ್ದಾಗ ಹೊಂಡವನ್ನು ತೋಡಿ ಅಲ್ಲಿ ಹೋಗ್ತಿರ್ತಾಳೆ. ಗಂಡನೇ ಅವ ಮಾರ್ಬೋದು ಇನ್ ಮಾಡ್ಬೋದು ಅಂದ್ಕೊಂಡು. ಆಮೇಲೆ ನಾಗೇಶ್ ಹೆಗಡೆಯವರು ಜೈಲಿನ ತಿರುಗಿ ಬಂದ ಮೇಲೆ ಏನೂ ಇಲ್ಲ ಆಗಿತ್ತು ಅವರಿಗೆ, ಒಂದು ರಾತ್ರಿ ಇವಳು ತಗೊಂಡೋಗಿ ಒಡೆಯ ನಿಮ್ಮದು ನಿಮಗೆ ಅಂತ ಕೊಡ್ತಾಳೆ. ಅವರಿಗೆ ಇದಾಗಿ ಅವಳಿಗೆ ಕೈ ಮುಗಿತಾನೆ. ಕೊನೆಗೆ ಇದರ ಅರ್ಧ ಭಾಗವನ್ನು ನೀ ತೆಗೆದುಕೊಳ್ಬೇಕು, ಇಲ್ಲ ಒಡೆಯ ಸಾಧ್ಯನೇ ಇಲ್ಲ, ನಿಮ್ಮದು ನಿಮಗೆ. ಹೀಗೆ ದೇವಿ ಹಾಗೆ ನೋಡ್ತಿದ್ರು ಜನ. ಕಲ್ಚರ ಗೊತ್ತಿಲ್ಲ, ಏನು ಸ್ವಾತಂತ್ರ್ಯ ಏನು ಗೊತ್ತಿಲ್ಲ. ಅವನಿಷ್ಟೇ ಸ್ವಾತಂತ್ರ್ಯಕ್ಕೆ ಹೋರಾಡಿದವರ ಇದು ರಕ್ಷಣೆ ಮಾಡಬೇಕು ಅನ್ನುವ ಉದ್ದೇಶ ತನ್ನ ಗಂಡನಿಗೂ ತಿಳಿಸದೆ ಮಾಡೋದು ದೊಡ್ಡ ಸಾಹಸ. ಒಬ್ಬ ಸಾಮಾನ್ಯ ಹೆಂಗಸವಳು, ಅವಳಿಗೆ ಆಶೆ ಇವೆಲ್ಲ ಇತ್ತು, ಮನಸ್ಸು ಮಾಡಿದರೆ ಅದನ್ನೆಲ್ಲ ಮರೆ ಮಾಚಬಹುದಾಗಿತ್ತು. ಅಂತ ಒಂದು ಸಿಗಲಿಕ್ಕೆ ಸಾಧ್ಯ ಇಲ್ಲ.
1: ಸಿದ್ದಾಪುರ ಮಾವಿನಗುಂಡಿಯ ದೊಡ್ಡಮನೆ ಮನೆತನದ ಬಾಲ ವಿಧವೆ ಮಹಾದೇವಿ ಹೆಗಡೆ ಗೌರಮ್ಮ ಜೊತೆಗೂಡಿ ಮಹಿಳಾ ಹೋರಾಟಕ್ಕೆ ಮುಂದಾಳತ್ವ ನೀಡಿದವರು. ಪೊಲೀಸ್ ಕ್ರೌರ್ಯವನ್ನ ಕೆಚ್ಚದೆಯಿಂದ ಎದುರಿಸಿದವರು. ಮಹಾತ್ಮ ಗಾಂಧಿ 1934 ಸಿದ್ದಾಪುರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಪ್ರದಾಯ ಕುಟುಂಬದ

0: ಹಿನ್ನೆಲೆಯ ಈ ವಿಧವೆಯ ತಲೆ ಬೋಳಿಸಿ ವಿಕಾರಗೊಳಿಸಿದ್ದರ ಪರಿಣಾಮ ಗಾಂಧೀಜಿಯವರ ಗಮನ ಸೆಳೆದವರು. ಸಿದ್ದಾಪುರದ ದೊಡ್ಮನೆ ಕುಟುಂಬದ ರಾಧಾಕೃಷ್ಣ ಹೆಗಡೆ ತಮ್ಮ ಸೋದರತ್ತೆ ಮಹಾದೇವಿ ಹೆಗಡೆಯ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ.
1: ಗಾಂಧೀಜಿಯವರು ಬಂದಾಗ ಮಹಾದೇವಿ ತಾಯಿ ಅವರು ನನ್ನ ಅಜ್ಜನ ಹಿರಿಯ ಮಗಳು, ನನಗೆ ಸೋದರತ್ತೆ. ಇದು ಅವಳು ಬಾಲ ವಿಧವೆ, 8ನೇ ವರ್ಷಕ್ಕೆ ಅವಳಿಗೆ ಮದುವೆ ಆಗಿದೆ. ಅವಳ ಗಂಡನಿಗೆ 11 ವರ್ಷ. ಅವಳಿಗೆ 11 ವರ್ಷ ಆಗುವಾಗ ಅವಳ ಗಂಡನಿಗೆ 14 ವರ್ಷ ಆಗುವಾಗ ಗಂಡ ತೀರ್ಕೊಳ್ತಾನೆ. ನಮ್ಮಲ್ಲಿ ಆವಾಗಿನ ಒಂದು ಟ್ರೆಡಿಷನ್ ಪ್ರಕಾರ ತಲೆಯನ್ನು ಬೋಳಿಸ್ತಾ ಇದ್ರು. ಸ್ವಲ್ಪ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂತ ನಮ್ದಾಗಿರೋದಕ್ಕಾಗಿ ಅವತ್ತಿನ ಟ್ರೆಡಿಷನ್ಸ್ ಫಾಲೋ ಮಾಡ್ತಾ ಇದ್ರು. ತಲೆಯನ್ನು ಬೋಳಿಸ್ತಾ ಇದ್ದು ಬಿಳಿ ಸೀರೆ ಉಟ್ಕೊಂಡಿದ್ರು. ಗಾಂಧೀಜಿಯವರು ಬಂದಾಗ 34ನೇ ಇಸ್ವಿ ಅಂತ 28 ವರ್ಷದ ಪ್ರಾಯದ ಹೆಂಗಸು ತಲೆ ಬೋಳಿಸ್ಕೊಂಡಿದ್ದು ನೋಡಿ ಗಾಂಧೀಜಿಯವರು ನನ್ನ ಅಜ್ಜನ ಹತ್ರ ಕೇಳಿದ್ರು, ಇವಳು ಯಾಕೆ ಹೀಗೆ ತಲೆ ಬೋಳಿಸ್ಕೊಂಡಿದ್ದಾಳೆ ಅಂತ ಹೇಳ್ಕೊಂಡು. ಆವಾಗ ಅಜ್ಜ ಹೇಳಿದರು, ನಮ್ಮಲ್ಲಿ ಟ್ರೆಡಿಷನ್ ಹೀಗಿದೆ, ಈ ಥರ ಆಗಿದೆ ಅವಳ ಲೈಫಲ್ಲಿ, ಹಾಗಾಗಿ ತಲೆ ಬೋಳಿಸಿದ್ದೇವೆ ಅಂತ ಹೇಳ್ಕೊಂಡು ಹೇಳಿದರು. ಗಾಂಧೀಜಿಯವರು ಕೇಳಿದಂತೆ, ನಮ್ಮ ಜೊತೆಗೆ ಅವರನ್ನು ಕಳಿಸ್ಕೊಡ್ತೀರಾ ಅಂತ ಹೇಳ್ಕೊಂಡು. ನನ್ನ ಅಜ್ಜ ಮಗಳ ಹತ್ರ ಕೇಳಿದರು, ನೀನು ಹೋಗಲಿಕ್ಕೆ ತಯಾರಿದ್ದೀಯಾ ಗಾಂಧೀಜಿಯವ್ರ ಜೊತೆಗೆ ಅಂತ. ಆಯಿತು, ನಾನು ಹೋಗ್ತೇನೆ ಅಂತ ಹೇಳಿದರು. ಹೀಗೆ ಗಾಂಧೀಜಿಯವ್ರ ಜೊತೆಗೆ ಮಹಾದೇವತೆ ಅವರು ಹೋಗಿದ್ದಾರೆ. ಅವರು ಹೋಗಿದ್ದು ಬಹುಶಃ ಪವನಾರಾಶ್ರಮಕ್ಕೆ ಗಾಂಧೀಜಿ ಜೊತೆಗೆ ಹೋಗಿದ್ದಾರೆ. ಅಲ್ಲಿ 1 ವರ್ಷ ಗಾಂಧೀಜಿ ಜೊತೆಗೆ ಇದ್ದು ಆಮೇಲೆ ಅವರು ವಿನೋಬಾ ಭಾವೆಯವ್ರ ಜೊತೆಗೆ ಹೋಗಿದ್ದಾರೆ. ಆಮೇಲೆ ಆಯುಷ್ಯ ಪೂರ್ತಿ ವಿನೋಬಾ ಭಾವೆಯವ್ರ ಜೊತೆಗೆ ಕಳೆದಿದ್ದಾರೆ.
0: ದೇವಿ ಹಸ್ಲರ್ ಅವರು ಸತ್ಯ, ನಿಷ್ಠೆ ಮತ್ತು ಪ್ರಾಮಾಣಿಕ ಸೇವೆಯಿಂದ ಇತರ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದರು. ಅಷ್ಟೇ ಅಲ್ಲ, ಅವರ ತ್ಯಾಗಮಯ ಹೋರಾಟ ಅಸ್ಪೃಶ್ಯತೆ ಹೋಗಲಾಡಿಸುವ ಅಗತ್ಯದ ಸಂದೇಶವನ್ನ ಇಡೀ ದೇಶಕ್ಕೆ ನೀಡಲು ನೆರವಾಯಿತು. ಈ ಸಂದೇಶ ದೇಶಕ್ಕೆ ಸಿದ್ದಾಪುರದ ಮಹಿಳೆಯರ ಮಹತ್ತರ ಕೊಡುಗೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಮಹಾದೇವಿ ಹೆಗಡೆಯ ಮೊಮ್ಮಗ, ಸಿದ್ದಾಪುರದ ಆಯುರ್ವೇದ ಮಹಾವಿದ್ಯಾಲಯ ನಡೆಸುತ್ತಿರುವ ಶಶಿಭೂಷಣ್ ಹೆಗಡೆ.
2: ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಕೆಲವು ವಿಷಯಗಳನ್ನ ನಾನು ಬಾಲಕನಾಗಿದ್ದಾಗ ಹೇಳ್ತಿದ್ರು. ದೇವಿ ಹಸ್ಲರ್ ಅವರನ್ನ ತನ್ನ ಪಕ್ಕಕ್ಕೆ ಇಟ್ಕೊಂಡು ದಟ್ ಸೆಂಟ್ ಅ ಮೆಸೇಜ್ ಟು ದ ಕಂಟ್ರಿ. ಸಿದ್ದಾಪುರದಿಂದ ಹೋಯ್ತು ಅದು. ರಾಜಕೀಯ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಅಸ್ಪೃಶ್ಯತೆ ವಿರುದ್ಧ ಸ್ವಾತಂತ್ರ್ಯ ಪಡೆಯಬೇಕು ಹೇಳುವಂತದ್ದು ಗಾಂಧೀಜಿಯವರು ಸಿದ್ದಾಪುರದಿಂದ ಕೊಟ್ಟಂತ ಸಂದೇಶ. ಗಾಂಧೀಜಿಯವರ ಪ್ರತಿ ನಡೆ ಯಾವ ರೀತಿಯಾದಂತ ಒಂದು ಸ್ಟ್ರಾಟಜಿಕ್ ವಿಚಾರ ಇರ್ತಿತ್ತು ಹೇಳುವಂತದ್ದನ್ನೆಲ್ಲ ಹೇಳ್ತಿದ್ರು ಮಹಾದೇವಿ ತಾಯಿಯವರು. ಮಹಿಳೆಯರು ಇವತ್ತಿನ ಪರಿಸ್ಥಿತಿ ಇರಲಿಲ್ಲ, ಅವತ್ತು ವಿದ್ಯೆ ಇರಲಿಲ್ಲ, ಮನೆ ಚೌಕಟ್ ದಾಟ ಹೊರಗಡೆ ಹೋಗುವಂತ ಸ್ವಾತಂತ್ರ್ಯ ಇರಲಿಲ್ಲ. ಗಾಂಧೀಜಿಯವರು ವಿನೋಬಾಬು ಅವರು ಅದಕ್ಕೆ ಆ ಜನರನ್ನ ಅಪೀಲ್ ಮಾಡಿದ್ರು. ಅವ್ರಿಗೆ ಗೊತ್ತಿತ್ತು ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಕಲ್ಚರಲ್ ಸ್ವಾತಂತ್ರ್ಯ ಬೇಕು, ಅಂಥದ್ರ ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂಥದ್ದು ಗೊತ್ತಿತ್ತು. ಒಂದು ಕಡೆ ಅಗತ್ಯನೇ ಇಲ್ಲದೆ ಮಹಿಳೆಯರನ್ನಾಗಲಿ ಅಥವಾ ಶೋಷಿತರನ್ನಾಗಲಿ ತುಳಿತಕ್ಕೆ ಒಳಗಾದಂಥ ಸಿಸ್ಟಮನ್ನು ಹೊರಗಡೆ ಕಳಿಸೋದ್ರ ಮೂಲಕ ರಾಜಕೀಯ ಸ್ವಾತಂತ್ರ್ಯ ತೆಗೆದುಕೊಂಡು ಬಂದರು. ದೇವಿ ಹಸ್ಲರ್ ಅವರನ್ನು ತನ್ನ ಪಕ್ಕಕ್ಕಿಟ್ಕೊಂಡು ಗಾಂಧೀಜಿಯವರು ಕೊಟ್ಟಂಥ ಮೆಸೇಜ್ ಇದೆಯಲ್ಲ, ಜಸ್ಟ್ ಇಮ್ಯಾಜಿನ್ ಹೌ ಸ್ಟ್ರಾಂಗ್ ಇಟ್ ಕುಡ್ ಹ್ಯಾವ್ ಬೀನ್. ಇದೆಲ್ಲ ಸಿದ್ದಾಪುರದಲ್ಲಿ ಆಯ್ತಲ್ಲ ಹೇಳುವಂತ ಒಂದು ಹೆಮ್ಮೆ ನಮಗಿದ್ದೇ ಇದೆ.
0: ಮಾವಿನಗುಂಡಿ ಸ್ತ್ರೀ ಹೋರಾಟ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯಿತಾದರೂ ತದನಂತರ ದುರ್ದೈವವೆಂಬಂತೆ ಈ ಹೋರಾಟಕ್ಕೆ ಸಿಗಬೇಕಾದ ಮಹತ್ವ ಮತ್ತು ಪ್ರಚಾರ ಸಿಗಲಿಲ್ಲ. ಹೋರಾಟ ಮಾಡಿದ ಬಹಳಷ್ಟು ಮಹಿಳೆಯರ ಹೆಸರುಗಳು ಕೂಡ ಎಲ್ಲೂ ದಾಖಲಾಗಿಲ್ಲ ಎಂಬುದು ಅಷ್ಟೇ ವಿಷಾದನೀಯ. ಕಾಲಗರ್ಭದಲ್ಲಿ ಅವರು ಕಣ್ಮರೆಯಾದರು.
2: ಮಹಿಳೆಯರನ್ನ ವಿದ್ಯಾವಂತರಾಗಿರ್ಲಿ ಅವಿದ್ಯಾವಂತರಾಗಿರ್ಲಿ ಒಂದ್ ಸಮಾಜದಿಂದ ಒಂದ್ ವ್ಯವಸ್ಥೆಯಿಂದ ಸಂಪೂರ್ಣವಾಗಿ ಹೊರಗಿಡಕ್ಕೆ ಸಾಧ್ಯ ಇಲ್ಲ. ದೇ ಆರ್ ಈಕ್ವಲ್ ಪಾರ್ಟ್ನರ್ಸ್ ಇನ್ ದ ಸೊಸೈಟಿ. ಅವರ ಡಿಸೆಂಡೆಂಟ್ಸ್ ಆದಂತ ನಮಗೆ ಹೆಮ್ಮೆ ಇದೆ. ತಮ್ಮ ಇತಿಮಿತಿಯಲ್ಲಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ, ಬಂಧನಕ್ಕೊಳಗಾಗೋದ್ರ ಮೂಲಕ, ಪೂರ್ಣಾವಧಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕೆಲಸ ಮಾಡೋದ್ರ ಮೂಲಕ ಗಮನ ಸೆಳೆದಿದ್ದಾರೆ ರಾಷ್ಟ್ರದ. ಸಿದ್ದಾಪುರನ ದಕ್ಷಿಣದ ಬಾರ್ಡೋಲಿನ ಈ ರೀತಿಯಾಗಿ ಸುಮ್ಮನೆ ಕರೆಯೋದಿಲ್ಲ. ಮಹಾದೇವಿ ತಾಯಿಯವರು ಬಹಳ ಜನ ಮಹಿಳೆಯರನ್ನ ಲೀಡ್ ಮಾಡಿದ್ದು. ಕರ ನಿರಾಕರಣೆ ಇರ್ಬೋದು, ಕ್ವಿಟ್ ಇಂಡಿಯಾ ಇರ್ಬೋದು, ಸ್ಥಾನಿಕವಾಗಿ ಎಲ್ಲ ಹೋರಾಟಗಳಲ್ಲೂ ಫುಲ್ ಫ್ಲೆಜ್ಡ್ ಪಾರ್ಟಿಸಿಪೇಷನ್ ಸಿದ್ದಾಪುರದಲ್ಲಿತ್ತು. ಬಹಳ ಜನ ಆಗೋಗಿದ್ದಾರೆ, ಪಾಪ ದುರ್ದೈವ, ಕಾಲದ ಗರ್ಭದಲ್ಲಿ ಏನಾಗ್ಬಿಟ್ಟಿದ್ದಾರೆ. ಬಹಳಷ್ಟು ಜನರದ್ದು ಹೆಸರು ಡಾಕ್ಯುಮೆಂಟ್ ಆಗಿಲ್ಲ, ಬಹಳಷ್ಟು ಜನರನ್ನ ನೆನಪು ಮಾಡಿಕೊಳ್ಳಿಕ್ಕೆ ಅವರ ಮುಂದಿನ ತಲೆಮಾರು ಕೂಡ ಇವತ್ತು ಹೋಗ್ಬಿಟ್ಟಿದ್ದಾರೆ. ಇದು ಆಗ ಡಾಕ್ಯುಮೆಂಟ್ ಆಗಿದ್ರೆ ಬೇರೆ ರೀತಿಯಾಗಿರ್ತಿತ್ತು. ನೌ ವಿ ಆರ್ ಫೈಂಡಿಂಗ್ ಇಟ್ ವೆರಿ ಹಾರ್ಡ್ ಟು ಡಾಕ್ಯುಮೆಂಟ್ ಇಟ್. ಆ ನಂತರ ತಲೆಮಾರಿಗೆ ಅದು ಗೊತ್ತಿಲ್ಲ. ಏನೋ ತನ್ನ ಅಜ್ಜಿನೋ ತನ್ನ ತಾಯಿನೋ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇದ್ರು ಅಂತ ಹೇಳಿ ಗೊತ್ತಿದೆ ಬಿಟ್ರೆ ಅವ್ರು ಎಲ್ಲಿ ಜೈಲಿಗೆ ಹೋದ್ರು, ಎಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ರು, ಯಾರ್ಯಾರ ಸಂಪರ್ಕಕ್ಕೆ ಬಂದು ಯಾರ್ಯಾರ ಪ್ರಭಾವಕ್ಕೆ ಒಳಗಾದ್ರು, ಇದ್ಯಾವುದು ಡೀಟೇಲ್ಸು ನಮ್ಮಲ್ಲಿ ಲಭ್ಯ ಇಲ್ಲ. ಹೆಚ್ಚು
0: ಕೇವಲ ಚರಿತ್ರೆಯ ಪುಟಗಳಲ್ಲಿ ಮಾತ್ರವಲ್ಲ, ಅವರ ಮಕ್ಕಳಿಗೆ, ಕುಟುಂಬದ ಸದಸ್ಯರಿಗೆ ಮತ್ತು ಸ್ಥಳೀಯರಿಗೂ ಕೂಡ ಈ ಹೋರಾಟಗಾರರ ಸಾಧನೆ, ಪರಾಕ್ರಮ, ಅವರು ಅನುಭವಿಸಿದ ಚಿತ್ರಹಿಂಸೆ, ಕಷ್ಟ ನಷ್ಟ ಕುರಿತು ಕಿಂಚಿತ್ತೂ ಮಾಹಿತಿ ಇಲ್ಲ ಎಂಬ ಕಠೋರ ಸತ್ಯವನ್ನ ಅರಗಿಸಿಕೊಳ್ಳುವುದು

0: ಕೊಟ್ಟವೆ. ಹೋರಾಟಗಾರ್ತಿ ಕಲ್ಲಾಳ ಕಾವೇರಮ್ಮನವರ ಮಗ ಲಕ್ಷ್ಮೀನಾರಾಯಣ್ ಭಟ್ ಅವರ ಮಾತುಗಳು ಈ ಕರಾಳ ಸತ್ಯಕ್ಕೆ ಸಾಕ್ಷಿ.
1: ಬಹಳಷ್ಟು ಶ್ರಮ ವಹಿಸಿ ಹೋರಾಟ ಮಾಡಿ ಅವರೆಲ್ಲ ಸಂತಿಗೆ ಹೋಗಿ ಜೈಲೆಲ್ಲ ಸೇರಿ ಆರು ತಿಂಗಳೆಲ್ಲ ಜೈಲೆಲ್ಲ ಆಗಿತ್ತು, ಕಷ್ಟಪಟ್ಟಿದ್ರು ಅಂತ ಹೇಳ್ತಿದ್ರು. ಅವ್ರು ಸ್ವಾತಂತ್ರ್ಯ ಸೇರಿದಾಗ ನಾವು ಸಣ್ಣಕ್ಕಿದ್ವಿ, ಮಾವಿನ ಮಂಡಿಯಲ್ಲಿ ಉಪ್ಪಿನ ಸತ್ಯಾಗ್ರಹ ಎಲ್ಲ ಮಾಡಿದ್ರು. ರಾಧಾಕೃಷ್ಣ ಇದ್ದಾರಲ್ಲ ಅವ್ರ ಅತ್ತೆ ಮಹಾದೇವಮ್ಮ ಹಾಳವರು ಮತ್ತೆ ಭುವನೇಶ್ವರಿ ಹೆಗಡೆ ಅವರೆಲ್ಲ ಸೇರ್ಕೊಂಡು ಅಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡ್ತಿದ್ರು. ನಾವು ಅವಾಗೆಲ್ಲ ಹೋರಾಟ ಮಾಡಿದ್ವಿ, ಸಿಕ್ಕಾಪಟ್ಟೆ ತ್ರಾಸ ಅನುಭವಿಸಿದ್ದೇವೆ. ನಾವು ಹೆಚ್ಚಿನ ವಿಚಾರವಾಗಿ ನಮ್ಮ ಹತ್ರ ಏನು ಹೇಳಲಿಲ್ಲ, ನಮಗದು ಹೆಚ್ಚಿನ ಬಳಕೆ ಇಲ್ಲೇ ಇಲ್ಲ, ಅದ್ರ ಬಗ್ಗೆ ನಮಗೆ ತಿಳ್ಕೋಬೇಕು ಮಾಡಬೇಕು ಅನ್ನೋ ಒಂದು ಆಸಕ್ತಿ ಸಹ ಇಲ್ಲ.
0: ಸಿದ್ದಾಪುರದ ಸ್ತ್ರೀ ಸ್ವಾತಂತ್ರ್ಯ ಹೋರಾಟ ಕೇವಲ ಹರತಾಳ ಪ್ರತಿಭಟನೆ ಅಥವಾ ಸತ್ಯಾಗ್ರಹಕ್ಕೆ ಸೀಮಿತವಾಗಿರಲಿಲ್ಲ. ಅವರ ಹೋರಾಟ ಆ ಕಾಲದಲ್ಲಿ ಆಚರಣೆಯಲ್ಲಿದ್ದ ಕೆಲವು ಅನಿಷ್ಟ ಸಾಮಾಜಿಕ ಪಿಡುಗುಗಳ ವಿರುದ್ಧ ಪ್ರಬಲವಾದ ಸಂದೇಶವನ್ನ ದೇಶದ ಜನತೆಗೆ ನೀಡಲು ಮಹಾತ್ಮ ಗಾಂಧಿಗೆ ಒಂದು ವೇದಿಕೆಯಾಯಿತು. ಪತ್ರಕರ್ತ ಸಿದ್ದಾಪುರದ ಕನ್ನೇಶ್ ಕುಮಾರ್ ಹೇಳುವಂತೆ,
2: ಮಹಾತ್ಮ ಗಾಂಧಿಯವರಿಗೆ ಮತ್ತೆ ಸಿದ್ದಾಪುರಕ್ಕೆ ಒಂದು ಬಹಳ ಒಳ್ಳೆಯ ಸಂಬಂಧ ಇದೆ. ದೇವಿ ಹಸ್ಲರ್ ಅನ್ನುವಂತ ಒಬ್ಳು ಮಹಿಳೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಕೆಲಸ ಮಾಡ್ತಾರೆ, ಜೊತೆ ಇನ್ನೊಂದು 4-5 ಜನ ಮಹಿಳೆಯರು ಗಾಂಧಿಯವರು ಬಂದಾಗ ತಾವು ತೊಟ್ಟಿರುವಂತಹ ಬಂಗಾರವನ್ನ ಸ್ವಾತಂತ್ರ್ಯ ಚಳವಳಿ ಸಲುವಾಗಿ ತೆಗೆದುಕೊಡ್ತಾರೆ. ಇದನ್ನೆಲ್ಲ ನೋಡಿದಾಗ ಗಾಂಧೀಜಿಯವರು ಕೇಳ್ತಾರೆ, ಆ ದೇವಿ ಮುಖ್ಯವಾಹಿನಿಗೆ ಬರಲ್ಲ ಅಂತ. ಹಸ್ಲರ್ ಹೋಗ್ತಾರಲ್ಲ, ಒಂದು ಪಾಪ ಅವರಿಗೆ ಹೋಗ್ಲಿಕ್ಕೆ ಸಮಸ್ಯೆ ಇದ್ದಿರಬಹುದು, ಎರಡನೇದು ಅಸ್ಪೃಶ್ಯತೆ, ಅವರು ದಲಿತರಾಗಿರೋದ್ರಿಂದ ಇವ್ರ ಜೊತೆ ಮುಖ್ಯವಾಹಿನಿಗೆ ಬೆರೆತು ಹೋಗೋದು ಕಷ್ಟ ಆಗ್ತಾ ಇತ್ತು. ಈ ವಿಚಾರವನ್ನು ಗ್ರಹಿಸಿರುವಂತ ಗಾಂಧಿ ಬರ್ತಾರೆ, ನೀವಿಲ್ಲಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಬಾರದು ಅಂತ ಹೇಳ್ತಾರೆ. ಇನ್ನೊಂದು ಮಹಾದೇವಿ ಅಮ್ಮ ಅಂತ ಹೇಳ್ಕೊಂಡು ಸ್ವಾತಂತ್ರ್ಯ ಹೋರಾಟ ಮಾಡ್ತಾರೆ, ಅವರು ವಿಧವೆ ಆಗ್ತಾರೆ. ಇದು ಕೂಡ ಗಾಂಧಿ ಗೊತ್ತಾಗ್ತದೆ, ನೀವು ಯಾವ ತಾಲೂಕಿನ ಜನರನ್ನ ನಮ್ಮ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ವ್ಯಕ್ತಿಗಳಂತ ಹೇಳ್ತೀರಿ, ಆ ಊರಿನಲ್ಲಿ ಅಸ್ಪೃಶ್ಯತೆ ಮತ್ತೆ ವಿಧವೆ ವಿವಾಹ ವಿರೋಧ ಎಲ್ಲ ನಡೀತಾ ಇದೆ, ನೀವೇನಾದರೂ ಕೆಲಸ ಮಾಡಬೇಕಂತ ಗಾಂಧೀಜಿಯವರಿಗೆ ಮೆಸೇಜ್ ಕೊಡ್ತಾರೆ. ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟಕ್ಕೆ ಉತ್ತೇಜನ ಮಾಡಿರೋದು ಒಂದು, ಎರಡನೇದು ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಿರೋದು, ಮೂರನೇದು ಆ ಕಾಲದ ಬಹಳ ಅನಿಷ್ಟ ಪದ್ಧತಿಯಾಗಿರುವಂತಹ ವಿಧವಾ ವಿವಾಹವನ್ನ ಶುರು ಮಾಡೋದು. ಈ ಮೂರು ಕಾರಣಗಳಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಸಿದ್ದಾಪುರ ತಾಲೂಕಿನವರ ಹೆಚ್ಚಿನ ಮಹತ್ವಕ್ಕೆ ಗಾಂಧಿ ಕಾರಣ.
0: ಮಹಿಳೆಯರು ಮನಸ್ಸು ಮಾಡಿದರೆ ಯಾವುದೇ ಕೆಲಸ ಅಸಾಧ್ಯ ಅಲ್ಲ ಎಂಬ ಸತ್ಯವನ್ನು ಸಾಧಿಸಿ ತೋರಿಸಿದ ಕೀರ್ತಿ ಸಿದ್ದಾಪುರದ ಸ್ತ್ರೀ ಹೋರಾಟಗಾರರಿಗೆ ಸಲ್ಲುತ್ತದೆ. ತೊಟ್ಟಿಲು ತೂಗುವ ಕೈಗಳು ಸ್ವಾತಂತ್ರ್ಯದ ರಣಕಹಳೆ ಮೊಳಗಿಸುವಲ್ಲಿ ಮಾಡಿದ ಸಾಧನೆ, ತೋರಿದ ಅಪ್ರತಿಮ ಧೈರ್ಯ, ಸಾಹಸ ಅಪೂರ್ವ, ಅನನ್ಯ ಮತ್ತು ಸರಿಸಾಟಿ ಇಲ್ಲದ್ದು. ಮಹಿಳೆಯರನ್ನ ಅಬಲೆ ಎಂದು ಕರೆಯುವುದು ನಿಂದನೀಯ ಎಂಬ ಗಾಂಧೀಜಿಯವರ ನುಡಿಗಳನ್ನ ಸಾಕಾರಗೊಳಿಸಿದವರು. ತಾಯ್ನಾಡಿಗಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟ ಈ ವೀರ ಮಾತೆಯರು ನಮಗೆಲ್ಲ ಸ್ಫೂರ್ತಿ ಪ್ರೇರಣೆ.
3: ಕಾಲಗರ್ಭದಲ್ಲಿ ಕಣ್ಮರೆಯಾದ ವೀರವನಿತೆಯರು ರೂಪಕ ಪ್ರಸಾರವಾಯಿತು. ನಿರೂಪಣೆ ಅನ್ನಪೂರ್ಣ ಹೂಗಾರ್, ನಿರ್ಮಾಣ ಸಹಕಾರ ಸಂಧ್ಯಾ ಮಂಗೇಶ್ಕರ್.

0: ಕೇಳಿದ್ರೆ ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು.
1: ಆಕಾಶವಾಣಿ ನಾಟಕ ಅಗ್ನಿಪುತ್ರ ಬಿಸ್ಮಿಲ್, ಮೂಲ ಹಿಂದಿ ವಿನೋದ್ ಕುಮಾರ್, ಕನ್ನಡ ರೂಪಾಂತರ ಡಾಕ್ಟರ್ ಮಾಲತಿ ಆರ್ ಭಟ್, ನಿರ್ಮಾಣ ಪಿಎಸ್ ಸೂರ್ಯನಾರಾಯಣ ಭಟ್. ಕೇಳಿ ನಾಟಕ ಅಗ್ನಿಪುತ್ರ ಬಿಸ್ಮಿಲ್.
2: ಪ್ರಸಿದ್ಧ ಕ್ರಾಂತಿಕಾರಿಯಾಗಿದ್ದ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರ ಪುಣ್ಯತಿಥಿ ಡಿಸೆಂಬರ್ ತಿಂಗಳ 19ರಂದು. ದೇಶಕ್ಕಾಗಿ ತಮ್ಮ ಸರ್ವಸ್ವವನ್ನು ಸಮರ್ಪಿಸಿದವರಲ್ಲಿ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರು.

0: ಒಬ್ಬರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕ್ರಾಂತಿಯ ರಕ್ತರಂಜಿತ ಇತಿಹಾಸದಲ್ಲಿ ಬಿಸ್ಮಿಲ್ಲಾ ಅವರು ದೇದೀಪ್ಯಮಾನವಾದ ನಕ್ಷತ್ರದಂತೆ ಇದ್ದವರು. ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರು 1897 ಜೂನ್ 11 ಉತ್ತರ ಪ್ರದೇಶದ ಶಹಜಹಾನ್ಪುರ್ ಪಟ್ಟಣದ ಧರ್ಮನಿಷ್ಠ ಕ್ಷತ್ರಿಯ ಕುಟುಂಬವೊಂದರಲ್ಲಿ ಜನಿಸಿದರು. ತಂದೆ ಶ್ರೀ ಮುರಳೀಧರ, ತಾಯಿ ಶ್ರೀಮತಿ ಮೂಲಮತಿಯವರು. ಅಲ್ಲಿನ ಜನರು ಇವರ ತಂದೆಯನ್ನು ಪಂಡಿತ್ ಜಿ ಅಂತಲೇ ಕರೆಯುತ್ತಿದ್ದರು. ಈ ದಿನ ನಾವು ಬಿಸ್ಮಿಲ್ಲಾ ಅವರ ಜೀವನದ ಕೆಲವು ಘಟನೆಗಳನ್ನಾಧರಿಸಿದ ನಾಟಕ ಅಗ್ನಿಪುತ್ರ ಬಿಸ್ಮಿಲ್ಲಾ ಪ್ರಸ್ತುತಪಡಿಸಲಿದ್ದೇವೆ.
1: ಕ್ರಾಂತಿಯ ಕೈಗಳಲ್ಲಿ ಗುಂಡಿನ ಸದ್ದು ಹಾಗೂ ಪರಿವರ್ತನೆ ಕೂಗು ಸದಾ ಮೊಳಗಿರುತ್ತದೆ. ಅಂಥ ಕರೆಗೆ ಅಥವಾ ದನಿಗೆ ಇತಿಹಾಸವೇ ನಡುಗುತ್ತದೆ. ಅಧಿಕಾರದ ವ್ಯಾಮೋಹದಲ್ಲಿ ಮುಳುಗಿದ ದರ್ಪ ಇಳಿದು ಹೋಗುತ್ತದೆ. ಆದರೆ ಕ್ರಾಂತಿವೀರ ಅಗ್ನಿಪುತ್ರರು ತಮ್ಮ ಹಾದಿಯಲ್ಲಿ ಮುಂದುವರಿಯುತ್ತಿರುತ್ತಾರೆ. ತಮ್ಮ ಗುರಿ ತಲುಪುವಲ್ಲಿ ಯಾವುದೇ ಕಷ್ಟ ಕೋಟಲೆಗಳಿದ್ದರೂ ಎದುರಿಸುತ್ತಾ ತಮ್ಮ ಬಲಿದಾನದಿಂದ ಹೊಸ ಇತಿಹಾಸವನ್ನು ರಚಿಸುತ್ತಾರೆ. ದೇಶದ ಸಂಸ್ಕೃತಿ ಹಾಗೂ ಅದರ ಗರಿಮೆಯಲ್ಲಿ ತಮ್ಮ ಶೌರ್ಯ ಸಾಹಸವನ್ನು ಪ್ರಖ್ಯಾತಗೊಳಿಸುತ್ತಾರೆ.

0: ಏನೂ ಆಗಿಲ್ಲ, ಏನೂ ಆಗಲ್ವ. ನಮ್ಮ ಕಷ್ಟ ನಿಮಗೆ ಹೇಗೆ ಅರ್ಥ ಆಗಲು ಸಾಧ್ಯ? ನಮ್ಮ ಅಪ್ಪ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ. ನಾನು ಸರ್ಕಾರದ ವಿರುದ್ಧ ಲೇಖನಗಳನ್ನು ಬರೆಯುತ್ತೇನೆ, ಮಾತ್ರವಲ್ಲ ಬ್ರಿಟಿಷ್ ಸರ್ಕಾರದ ವಿರುದ್ಧ ಗುಪ್ತವಾಗಿ ಕೆಲಸ ಮಾಡುತ್ತೇನೆ. ಈ ಪೊಲೀಸರು ಯಾವಾಗ ಬೇಕಾದರೂ ಅರೆಸ್ಟ್ ವಾರೆಂಟ್ ತಕೊಂಡು ಮನೆ ಬಾಗಿಲಿಗೆ ಬಂದು ನಿಲ್ಲಬಹುದು. ನನ್ನ ವರ್ತನೆಯನ್ನು ಬದಲಾಯಿಸಿಕೊಳ್ಳಬೇಕು, ಅಲ್ಲ ಮನೆಯಿಂದ ಹೊರಗೆ ಹೋಗಬೇಕು. ಹೌದು, ಇಲ್ಲ ಅದು ಸಾಧ್ಯವಿಲ್ಲ ಅನ್ನುವಷ್ಟರಲ್ಲಿ ನನ್ನನ್ನು ಅಪ್ಪ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಹೌದು, ಮನೆಯಿಂದಲೇ ಹೊರಗೆ ದಬ್ಬಿದ್ದಾರೆ. ಆದ್ರೆ ಅದ್ರ ಮುಕುಂದ್, ನನ್ನ ಕಷ್ಟ ನಿಮಗೆ ಅರ್ಥ ಆಗುವುದಾದರೂ ಹೇಗೆ ಸಾಧ್ಯ?
1: ಅರೆ ರಾಮ್ ಪ್ರಸಾದ್, ಮನೆ ಇಲ್ಲದಿದ್ದರೆ ಏನಾಯ್ತು? ಮದುವೆ ಗಿದ್ವೆ ಮಾಡ್ಕೊಂಡಿಲ್ಲ ತಾನೇ? ಆರಾಮದಲ್ಲಿ ದೇವಸ್ಥಾನದಲ್ಲಿ ಇದೆಯಲ್ಲೋ, ಈಗ ಇರು ಹಾಗೇನೆ.
0: ಭಗವಂತ ಇಂತಹ ಗೆಳೆಯನನ್ನು ಯಾರಿಗೂ ಕೊಡದಿರಲಿ. ಏ, ಎಂಥ ದೋಸ್ತಿಯ ನೀನು! ನಾನು ಮನೆ ಬಿಟ್ಟು ಬರುವಾಗ ಅಮ್ಮ ಅಳುತ್ತಾ ಇದ್ದಿದ್ದು ನನಗಿನ್ನೂ ಕಣ್ಣ ಮುಂದೆ ಬರ್ತಾ ಇದೆ.
1: ಹಾ ಹಾ, ದೇಶಭಕ್ತಿ ಅನ್ನೋದು ಇದೆಯಲ್ಲ, ಅದು ಹಾಗೇನೆ ತನ್ನ ಜೊತೆಗೆ ನೋವನ್ನು ತೊಂದರೆಗಳನ್ನು ತರುತ್ತಾನೆ ಇರುತ್ತದೆ. ರಾಮ್ ಪ್ರಸಾದ್, ನಾವು ನಮ್ಮ ಮುಂದಿನ ಗುರಿಯತ್ತ ಸಾಗಲು ಸದಾ ಉತ್ಸಾಹಿಗಳಾಗಿರಬೇಕು.
0: ಸರಿಯಾಗಿ ಹೇಳಿದೆ ಮುಕುಂದ್, ಯಾವಾಗಲೂ ಉತ್ಸಾಹದಿಂದಲೇ ಇರುತ್ತೇನೆ, ಕೇವಲ ಈ ದೇಶದ ಮಣ್ಣಿಗಾಗಿ.
1: ಸಮಯವೇ ನಿನ್ನನ್ನು ಆಯ್ಕೆ ಮಾಡಿಕೊಂಡಿದೆ ರಾಮ್ ಪ್ರಸಾದ್. ನೆನಪಿಸಿಕೋ, ಆಂಗ್ಲರ ವಿರುದ್ಧ ತೀಕ್ಷ್ಣವಾದ ಲೇಖನಗಳನ್ನು ಬರೆದು ಪುಸ್ತಕಗಳನ್ನು ಮುದ್ರಿಸಿ ಮಾರಿ ಬಂದ ಹಣದಲ್ಲಿ ಬಾಂಬ್ ಹಾಗೂ ಮದ್ದು ಗುಂಡುಗಳನ್ನು ಖರೀದಿಸಲು ಆರಂಭಿಸಿದ ಆ ದಿನಗಳನ್ನು ನೆನಪಿಸಿಕೋ.
0: ಏನು ಮಾಡಲಿ, ನನಗೆ ಬುದ್ಧಿ ಬಂದಾಗಿನಿಂದ ಭಾರತದ ಮೇಲೆ ಮಸಿ ಬಳಿಯುವ ಆ ಬಿಳಿಯರ ದುರಾಡಳಿತವನ್ನು ನೋಡಿ ಸಾಕಾಗಿಲ್ಲ. ಅವರಿಗೆ ಅವರದೇ ಆದ ಭಾಷೆಯಲ್ಲಿ ಉತ್ತರಿಸಬೇಕು. ಅದಕ್ಕಾಗಿಯೇ ಬಾಂಬು ಮತ್ತು ಬಂದೂಕುಗಳನ್ನು ಖರೀದಿಸುತ್ತಿದ್ದೆ. ಆಂಗ್ಲರಿಗೆ ಉತ್ತರಿಸಲು ಅವುಗಳು ಅತಿ ಅಗತ್ಯ.
1: ಸೌಮ್ಯ ಸ್ವಭಾವದ ದೊಡ್ಡ ದೊಡ್ಡ ಕಾಂಗ್ರೆಸ್ ನೇತಾರರು ಬೇಡ ಅಂದರು. ಲಕ್ನೌ ಅಧಿವೇಶನದಲ್ಲಿ ಲೋಕಮಾನ್ಯ ತಿಲಕರ ಶೋಭಾಯಾತ್ರೆ ಹೊರಡಿಸಿ ರಾತ್ರಿ ಬೆಳಗಾಗುವುದರಲ್ಲಿ ಯುವ ಶಕ್ತಿಯಲ್ಲಿ ಭಾರೀ ಚರ್ಚೆಗೊಳಗಾಗಿದ್ದೆ ನೀನು.
0: ಜೊತೆಗೆ ಆಂಗ್ಲರ ಕಣ್ಣಿಗೂ ಬಿದ್ದು ಬಿಟ್ಟೆ.
1: ಆದರೆ ಅವರಿಗೆ ನಿನ್ನ ಬಗ್ಗೆ ಏನು ತಿಳಿದಿಲ್ಲ. ಪಂಡಿತ ಮುರಳೀಧರ್ ಅವರ ಮಗ ರಾಮ್ ಪ್ರಸಾದ್ ಒಬ್ಬ ಕ್ರಾಂತಿಕಾರಿ ಯುವಕ ಅನ್ನೋದು ಅವರಿಗೆ

0: ಗೊತ್ತಿಲ್ಲ.
1: ಆಂಗ್ಲರ ಸಮಾಧಿ ಕಟ್ಟಲು ತನ್ನ ತಲೆಯಲ್ಲಿ ಶವದ ಬಟ್ಟೆ ತೊಟ್ಟು ಹೊರಟಿದ್ದಾನೆ ಅಂತ.
2: ಹೌದು, ಅದು ನಿಜ ಮುಕುಂದ. ನಾನಂತೂ ಶಪಥ ಹಾಕಿರುವೆ, ಭಾರತ ದೇಶದ ಸುಪುತ್ರರ ಎದೆಗೆ ತುಳಿದು ಇಲ್ಲಿನ ಮಣ್ಣಿನಲ್ಲಿ ಬೆಳೆದ ಅನ್ನವನ್ನು ತಿನ್ನಲು ಆಂಗ್ಲರಿಗೆ ಎಂದೆಂದಿಗೂ ಬಿಡಲಾರೆ. ಸಮಯವೇ ನನ್ನನ್ನು ಅದರ ಈ ಸದುದ್ದೇಶಕ್ಕಾಗಿ ಆಯ್ಕೆ ಮಾಡಿಕೊಂಡು, ಇಲ್ಲದಿದ್ದಲ್ಲಿ ಹೇಗಿದ್ದವನು ಈಗ ಹೇಗಾಗಿದ್ದೇನೆ.
1: ಸರಿ ಸರಿ, ಇನ್ನು ಮುಂದಿನ ಯೋಚನೆ ಏನು? ನಿನ್ನ ಈ ಮಾತೃವೇದಿ ಸಂಘ ಹೇಗೆ ಮುಂದುವರಿಸೋದು? ಅದನ್ನ ನಡೆಸ್ಕೊಂಡು ಹೋಗಲು ಹಣ ಒಟ್ಟು ಮಾಡಬೇಕಲ್ಲ.
2: ಈಗ ಇರುವುದು ಒಂದೇ ಉಪಾಯ.
1: ಏನದು?
2: ಡಕಾಯಿತ್, ಡಕಾಯಿತ್, ದರೋಡೆ, ದರೋಡೆ.

0: ಇಂದಿನ ತಾಜಾ ಸುದ್ದಿ. ಪೈನ್ಪುರಿಯಲ್ಲಿ ಮೂರನೇ ದರೋಡೆ. ಪೊಲೀಸರು ದರೋಡೆಕೋರನನ್ನ ಹುಡುಕುತ್ತಿದ್ದಾರೆ. ದರೋಡೆಕೋರರ ಲೀಡರ್ ಗೇಂದಾಲಾಲ್ ದೀಕ್ಷಿತ್ ಸಿಕ್ಕಿಬಿದ್ದ. ದಿಲ್ಲಿ ಹಾಗೂ ಆಗ್ರಾದ ಮಧ್ಯೆ ದರೋಡೆ ಮಾಡುವ ಯತ್ನದಲ್ಲಿದ್ದಾಗ ದರೋಡೆಕೋರರನ್ನು ಪೊಲೀಸರು ಸುತ್ತುವರಿದು ಎರಡೂ ಕಡೆಗಳಿಂದ ಗುಂಡಿನ ಚಕಮಕಿ ನಡೆದು ಹಲವಾರು ದರೋಡೆಕೋರರು ಮೃತಪಟ್ಟರು.
1: ಗೇಂದಾಲಾಲ್ ದೀಕ್ಷಿತ್ ಮೈನಾಪುರಿ ಜೈಲಿನಿಂದ ಆಂಗ್ಲರ ಕಣ್ಣಿಗೆ ಮಣ್ಣೆರಚಿ ತನ್ನ ಆಯುಧಗಳೊಂದಿಗೆ ಪರಾರಿಯಾಗಿದ್ದಾನೆ.
2: ಗೇಂದಲಾಲ್ ದೀಕ್ಷಿತ್ ಅಂದ್ರೆ ಕ್ರಾಂತಿಕಾರಿ ಯುವಕರಿಗೆ ದ್ರೋಣಾಚಾರ್ಯರಿದ್ದಂತೆ.
3: ಸರ್ಕಾರ ಸಾಕ್ಷಿಗಳು ಕೂಡ ಅವರೊಂದಿಗೆ ಕಾಣೆಯಾಗಿರಬೇಕು.
4: ಮೈನಾಪುರಿ ಕಾಂಡದ ಕಥೆಯಿದೆಯಲ್ಲ, ಅದು ಒಂದು ವಿಶೇಷವಾದ ಕತೆ. ಇಂದಿನವರೆಗೆ ದೀಕ್ಷಿತರನ್ನು ಹಿಡಿಯಲಾಗಿಲ್ಲ, ಅಲ್ಲದೆ ಅವರ ಜೊತೆಗಾರರನ್ನು ಪೊಲೀಸರಿಂದ ಬಂಧಿಸಲಾಗಲಿಲ್ಲ. ಅದರಲ್ಲಿ ಬಿಸ್ಮಿಲ್ಲಾ ಕೂಡ ಸೇರಿರಬೇಕು.

0: ಶಹಜಾನ್ಪುರದಿಂದ ವಾಪಸ್ ಬಂದಯ್ಯ ರಾಮ್ಪ್ರಸಾದ್.
1: ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಬೇಕು ಸಚಿಂದ. ಮೈನಾಪುರಿ ಷಡ್ಯಂತ್ರದಲ್ಲಿ ಸಿಕ್ಕಿ ಹಾಕೊಂಡಿದ್ದ ಯುವಕರನ್ನು ಕ್ಷಮಿಸಿ ಬಿಟ್ಟುಬಿಟ್ರು. ಇಲ್ಲಾಂದ್ರೆ ಇಲ್ಲಿ ಎಲ್ಲ ಸುದ್ದಿ ಆಗ್ತಿತ್ತು. ನಾನು ಸಿಕ್ಕಿ ಹಾಕಿಕೊಂಡು ಆಂಗ್ಲರ ಗುಂಡಿಗೆ ಬಲಿಯಾಗಿದ್ದೆ ಅಂತ.
2: ನಾವು ಭಾವಿಸಿದ್ವಿ ಬಿಸ್ಮಿಲ್ಲಾ, ನೀನು ಕೂಡ ಗುಂಡಿಗೆ ಬಲಿಯಾಗಿದ್ದೀ ಅಂತ.
3: ಯೋಗೇಶ್, ಬಂಗಾಳದಲ್ಲಿ ನಿಮ್ಮ ಹಾಗೂ ಸಚಿನ್ ಅವರ ಹಿಂದೆ ಪೊಲೀಸರು ಹೇಗೆ ಬಿದ್ದಿದ್ದಾರೋ ಹಾಗೆ ಇಲ್ಲಿ ನಮ್ಮ ಹಿಂದೆ ಯಾವಾಗಲೂ ಪೊಲೀಸರು ಇರ್ತಾರೆ. ಆಂಗ್ಲರಿಗೆ ಪಂಡಿತ್ ಗೇಂದಾಲಾಲ್ ದೀಕ್ಷಿತರು ಮೈನಾಪುರಿ ಜೈಲಿನಿಂದ ಪೊಲೀಸರ ಕಣ್ಣಿಗೆ ಮಣ್ಣೆರಚು ಪರಾರಿಯಾಗಿದ್ದು ಬಹಳ ಸಿಟ್ಟಿದೆ. ನಮ್ಮ ಮೀಟಿಂಗ್ ನಡೆಯುತ್ತಾ ಇತ್ತು, ಅಷ್ಟರಲ್ಲಿ ಪೊಲೀಸರು ಬಂದೇ ಬಿಟ್ಟರು. ಯಮುನಾ ನದಿಗೆ ಧುಮುಕಿ ಪಲಾಯನ ಮಾಡುವುದೊಂದೇ ದಾರಿ ಇತ್ತು ನಮಗೆ.
1: ಅದೇ, ಇಷ್ಟು ದಿನ ಎಲ್ಲಿದ್ರಿ, ಏನು ಮಾಡ್ತಾ ಇದ್ರಿ?
3: ನದಿ ತೀರದಲ್ಲಿದ್ದ ಕಾಡಿನಲ್ಲಿ ತಿಂಗಳುಗಟ್ಟಲೆ ಅಡಗಿ ಕುಳಿತಿದ್ವಿ. ಆಗ ಪುಸ್ತಕ ಬರೆಯುತ್ತ ಸಮಯ ಕಳೆದು.
1: ತುಂಬಾ ತೊಂದರೆ ಪಟ್ಟಿರ್ಬೇಕಲ್ಲ. ಈಗ ಆಂಗ್ಲರು ನಿನ್ನನ್ನು ರಾಮ್ಪ್ರಸಾದ್ ಅಂತಲ್ಲ ಬಿಸ್ಮಿಲ್ಲಾ ಅಂತಲೇ ಹುಡುಕ್ತಾ ಇರಬೇಕು. ಅಮ್ಕೋ ಬಿಸ್ಮಿಲ್ಲಾ ಮಾಂಗ್ತಾ ಹೇ, ಅಮ್ಕೋ ಬಿಸ್ಮಿಲ್ಲಾ ಮಾಂಗ್ತಾ ಹೇ ಅಲ್ವಾ?
2: ನಮ್ಮ ಕವಿ ಕ್ರಾಂತಿಕಾರಿ ರಾಮ್ಪ್ರಸಾದ್ ಬಿಸ್ಮಿಲ್ಲಾನನ್ನು ಅಷ್ಟು ಹಗುರವಾಗಿ ತಿಳ್ಕೋಬೇಡ. ಸಮುದ್ರದ ತೀರದಲ್ಲಿ ಮರಳಿನ ಮೇಲೆ ಬರೆದ ಗೆರೆ ತೆರೆಗಳು ಬಂದಾಗ ಅಳಿಸಿ ಹೋಗುವಂತೆ ಅಲ್ಲ ಇವನು, ತಿಳ್ಕೋ.
3: ಅದೆಲ್ಲ ಬಿಟ್ಟು ಬಿಡಿ, ಈಗ ನಮ್ಮ ಮುಂದಿನ ಯೋಚನೆ ಏನು? ಗಾಂಧೀಜಿ ಜನನಾಯಕ, ಅದರಲ್ಲಿ

0: ಸಂದೇಹವೇ ಇಲ್ಲ. ಆದರೆ ಅವರು ಮಾಡುತ್ತಿರುವುದರಲ್ಲಿ ನಮಗಂತೂ ವಿಶ್ವಾಸ ಇಲ್ಲ. ನಾವು ಅಹಮದಾಬಾದಿಗೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಲು ಹೋದಾಗ ಏನಾಯಿತು ಅಂತ ನಿಮಗೆಲ್ಲ ಗೊತ್ತು ತಾನೆ.
1: ಈಗ ಕ್ರಾಂತಿಯ ದೀವಟಿಗೆ ನಿನ್ನ ಕೈಯಲ್ಲಿದೆ. ನಾವು ವಾಪಸ್ ಕೋಲ್ಕತ್ತಾಗೆ ಹೋಗ್ತೇವೆ. ದೇಶದ ಸ್ವಾತಂತ್ರ್ಯ ಸಂಗ್ರಾಮ ನಮಗೆ ಸ್ವಾತಂತ್ರ್ಯ ಸಿಗುವವರೆಗೆ ನಿಲ್ಲದಿರಲಿ.
2: ನಾವು ಈ ಮೊದಲೇ ನಿರ್ಧರಿಸಿದಂತೆ ಕ್ರಾಂತಿಕಾರಿ ಸಂಘ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ನ ಸಂವಿಧಾನ ಸಿದ್ಧವಾಗಿದೆ. 1923 ಸೆಪ್ಟೆಂಬರ್ನಲ್ಲಿ ದಿಲ್ಲಿಯಲ್ಲಿ ನಡೆದ ವಿಶೇಷ ಅಧಿವೇಶನದ ನಂತರ ನಮ್ಮ ಎಲ್ಲ ಯುವ ಬಳಗದಲ್ಲಿ ಅಸಂತೋಷವೇ ತುಂಬಿತ್ತು. ಇಂದಿನ ಈ ಕಾನ್ಪುರ ಮೀಟಿಂಗ್ನಲ್ಲಿ ನಮ್ಮ ಮುಂದಿನ ಚಟುವಟಿಕೆಗಳನ್ನು ನಿರ್ಧಾರ ಮಾಡೋಣ.
1: ಯೋಚನೆಗಳಿಗೇನು ಕೊರತೆ ಇಲ್ಲ. ಕೊರತೆ ಇರುವುದು ಒಂದೇ, ಅದು ಹಣ. ಹಣಕ್ಕೆ ಏನು ಮಾಡುವುದು?
0: ನನ್ನಲ್ಲಿ ಒಂದು ಉಪಾಯ ಇದೆ. ಹೇಳ?
1: ಹೇಳು ಹೇಳು, ಏನು ಉಪಾಯ?
3: ಸರಿ, ಹಾಗಾದ್ರೆ ನಮ್ಮ ಪಾರ್ಟಿಗೆ ಹಣ ಒಟ್ಟು ಮಾಡೋಣವಂತೆ. 1924 ಡಿಸೆಂಬರ್ 25 ಬಮ್ರೌಲಿಯಲ್ಲಿ ದರೋಡೆ ಮಾಡೋಣ, ಬಿಸ್ಮಿಲ್ಲಾ ಅವರ ನೇತೃತ್ವದಲ್ಲಿ.
4: ಭಾರತ್ ಮಾತಾ ಕೀ ಜೈ! ಭಾರತ್ ಮಾತಾ ಕೀ ಜೈ! ಭಾರತ್ ಮಾತಾ ಕೀ ಜೈ!

0: ಸಲಾಂ ವಾಲೇಕುಂ ಬಿಸ್ಮಿಲ್ಲಾ ಸಾಹೇಬ್.
1: ಹೇಳಿ ಹೇಳಿ.
0: ನಾನು ಅಶ್ಫಾಕ್ ಅಂತ, ಅಶ್ಫಾಕುಲ್ಲಾ ಖಾನ್ ವಾರ್ಸಿ. ನಾನು ರಿಯಾಸತುಲ್ಲಾ ಖಾನ್ ಅವರ ಸಹೋದರ.
1: ರಿಯಾಸತುಲ್ಲಾ ಖಾನ್?
0: ಹಾ, ನಿಮ್ಮ ಕ್ಲಾಸ್ಮೇಟ್.
1: ಓ ಹಾ ಹಾ, ಈಗ ನೆನ್ಪಾಯ್ತು ನೆನ್ಪಾಯ್ತು. ಬಾ ಬಾ, ಕುಳಿತ್ಕೋ.
0: ಹಾ ಸರಿ ಸರಿ,
1: ಹೇಳಿ ಈಗ ಏನಾಗಬೇಕಿತ್ತು?
0: ನನಗೆ ಮೈನಾಪುರಿ ಷಡ್ಯಂತ್ರದ ಬಗ್ಗೆ ತಿಳ್ಕೋಬೇಕಿತ್ತು. ನೀವು ಹಾಗೂ ನಿಮ್ಮ ಜೊತೆಗಾರರು ಸೇರಿ ಕ್ರಾಂತಿಕಾರಿಗಳ ಗುರು ಗೇಂದಾಲಾಲ್ ದೀಕ್ಷಿತರನ್ನು ಜೈಲಿನಿಂದ ಪರಾರಿಯಾಗುವಂತೆ ಮಾಡಿದ್ದ ಯೋಜನೆ ಬಹಳ ಸಫಲವಾಗಿತ್ತು.
1: ನೋಡು, ನಾನು ಕೇವಲ ಕವಿತೆಗಳನ್ನು ಅಲ್ಲದೆ ಲೇಖನಗಳನ್ನು ಬರೆಯುತ್ತೇನೆ. ಸರ್ಕಾರಕ್ಕೆ ಏನೋ ತಪ್ಪು ಗ್ರಹಿಕೆ ಆಗಿರಬೇಕು.
0: ಓ, ನಿಮ್ಮ ಕವಿತೆಗಳೆಂದರೆ ನನಗೆ ತುಂಬಾ ಇಷ್ಟ. ಆದರೆ ನಾನು ಕೂಡ ಈ ದೇಶಕ್ಕಾಗಿ ಏನಾದರೂ ಮಾಡಬೇಕು ಅಂತಿದ್ದೇನೆ.
1: ಖಂಡಿತ ಮಾಡು, ಅದು ಒಳ್ಳೆಯ ವಿಷಯವೇ.
0: ನಾನು ಕೂಡ ಕವಿತೆಗಳನ್ನು ಬರೆಯುತ್ತೇನೆ. ಸಮಯವಿದ್ದಲ್ಲಿ ನಿಮಗೆ ಕೇಳಿಸ್ಲಾ?
1: ಹಾ, ಈಗ ಆರಾಮವಾಗಿ ಇನ್ನೊಂದಿನ ಕುಳಿತು ಕೇಳೋಣವಂತೆ.
0: ಸರಿ, ಅಲ್ಲಾ ಹಾಫಿಸ್.
1: ನಮಸ್ಕಾರ.
0: ಭೇಟಿಯಂತೂ ಮಾಡಿದೆ, ಆದರೆ ಬಿಸ್ಮಿಲ್ಲಾ ಸಾಹೇಬರ ಮಾತಿನಲ್ಲಿ ಉತ್ಸಾಹವೇನೂ ಕಂಡು ಬರಲಿಲ್ಲ. ಅವರೇನು ಮಾಡಲು ಸಾಧ್ಯ? ಸಮಯವೇ ಹೀಗಿದೆ. ಹಿಂದೂ ಹಾಗೂ ಮುಸಲ್ಮಾನರ ನಡುವೆ ತುಂಬಾ ಅವಿಶ್ವಾಸವಿದೆ. ಪೊಲೀಸ್ ಇಲಾಖೆಯಲ್ಲಿ ಸೇರಿಕೊಂಡು ಅಥವಾ ತಮ್ಮೊಂದಿಗೆ ಜೊತೆಯಾಗಿಸಿಕೊಂಡು ಬ್ರಿಟಿಷ್ ಸರ್ಕಾರ ಮುಸಲ್ಮಾನರನ್ನು ತಮ್ಮ ಜೊತೆಗೆ ಸೇರಿಸಲು ಬಯಸುತ್ತಾರೆ. ಹಿಂದೂ ಮುಸಲ್ಮಾನರ ನಡುವೆ ಭೇದ ಭಾವ ಮೂಡಿಸಿ ಕ್ರಾಂತಿಯನ್ನು ಹಿಸುಕಿ ಹಾಕಲು ಪ್ರಯತ್ನಿಸುತ್ತಿದ್ದಾರೆ. ಏನಾದರೂ ಸರಿ, ಬಿಸ್ಮಿಲ್ಲಾ ಸಾಹೇಬರ ಮನಸ್ಸನ್ನು ಗೆದ್ದೇ ಗೆಲ್ಲಬೇಕು. ಜೊತೆಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರೊಂದಿಗೆ ಹೋರಾಡಲೇಬೇಕು.

0: ನೋಡು ನೋಡು, ನಮ್ಮ ನಿದ್ದೆ ಎಲ್ಲ ಹಾರಿ ಹೋಗಿದೆ. ಆದ್ರೆ ಈ ಅಶ್ಫಾಕ್ ಗೊರಕೆ ಹೊಡಿತ ನಿದ್ರಿಸ್ತಿದ್ದಾನೆ.
1: ರಾಮ್ ರಾಮ್ ರಾಮ್
0: ಅಶ್ಫಾಕ್, ಏ ಅಶ್ಫಾಕ್.
1: ರಾಮ್ ರಾಮ್ ರಾಮ್.
2: ಅರೆ, ಇವನಿಗೇನು ಹುಷಾರಿಲ್ಲ ಅಂತ ಕಾಣಿಸ್ತದೆ. ಮೊಹಿಸಿನ್, ನೀನು ಹೋಗಿ ಹಕೀಂ ಸಾಹೇಬ್ರನ್ನು ಕರ್ಕೊಂಡು ಬಾ.
1: ರಾಮ್ ರಾಮ್ ರಾಮ್.
3: ಅಶ್ಫಾಕ್, ಏ ಅಶ್ಫಾಕ್,
1: ಏನಾಯ್ತು ಏನಾಯ್ತು? ನನಗೆ ಕನಸಲ್ಲಿ ನೀವೇ ಕಾಣ್ತಾ ಇದ್ರಿ.
2: ಇವನು ಆ ರಾಮನನ್ನೆಲ್ಲ ಜಪಿಸ್ತಾ ಇದ್ದದ್ದು ಈ ರಾಮನನ್ನು ನೆನೆಯುತ್ತಿದ್ದ.
0: ನಿಜ ಹೇಳ್ತೇನೆ, ಒಂದು ವರ್ಷದ ಗೆಳೆತ

0: ಜೀವನದಲ್ಲಿ ಇವರಿಬ್ಬರ ಸ್ನೇಹ ಎಷ್ಟೊಂದು ಗಾಢವಾಗಿದೆ ಅಂದ್ರೆ ಅದನ್ನ ವಿವರಿಸಲಿಕ್ಕೂ ಸಾಧ್ಯ ಇಲ್ಲ. ಆಂಗ್ಲರ ಸೊಕ್ಕು ಮುರಿಯಲು ನಮ್ಮ ಬಳಗದ ತಾಕತ್ತು ಇನ್ನೂ ಹೆಚ್ಚಾಯಿತು.
1: ಸರಿಯಾಗಿಯೇ ಹೇಳಿದೆ. ಇವರಿಬ್ಬರನ್ನು ನೋಡಿದಾಗ ಒಂದಂತೂ ಸ್ಪಷ್ಟವಾಗ್ತದೆ, ಏನಂದ್ರೆ ದೇಶ ಪ್ರೇಮ ಎಂಬುದು ಯಾವುದೇ ಒಂದು ಜಾತಿ ಅಥವಾ ಧರ್ಮದ ಚೌಕಟ್ಟಲ್ಲಿ ಇಲ್ಲ. ಅಶ್ಫಾಕ್ ಕೂಡ ಬಿಸ್ಮಿಲ್ಲನಂತೆಯೇ ದೇಶಕ್ಕಾಗಿ ಪ್ರಾಣ ತೆರಲು ಸಿದ್ಧನಾದಂತಿದೆ. ಇಂದಿನ ದಿನಗಳಲ್ಲಿ ನಾವು ನಮ್ಮ ಧರ್ಮ ಹಾಗೂ ಜಾತಿಗೆ ಪ್ರಾಶಸ್ತ್ಯ ಕೊಟ್ಟು ದೇಶವನ್ನು ಹಿಂದಿಡುತ್ತೇವೆ. ಆದರೆ ಈ ಬಿಸ್ಮಿಲ್ಲಾ ಹಾಗೂ ಅಶ್ಫಾಕ್ ಅವರ ಜೋಡಿ ಕ್ರಾಂತಿಗೆ ಒಂದು ಹೊಸ ಆಯಾಮವನ್ನೇ ಕೊಟ್ಟಿದೆ.
0: ಬಿಸ್ಮಿಲ್ಲಾ ಹೆಚ್ಚಾಗಿ ಆರ್ಯ ಸಮಾಜದ ದೇವಾಲಯಗಳಲ್ಲಿ ಸಮಯ ಕಳೆಯುತ್ತಾ ಇದ್ರೆ ಅಶ್ಫಾಕ್ ದೇವಾಲಯಕ್ಕೆ ಹೋಗಿ ಅವನನ್ನ ಭೇಟಿಯಾಗಲಿಕ್ಕೆ ಹಿಂಜರಿಯುತ್ತಿರಲಿಲ್ಲ. ಆದರೆ ಅಶ್ಫಾಕ್ ಒಬ್ಬ ಉತ್ತಮ ಮುಸಲ್ಮಾನ ಹಾಗೂ ದೇಶಭಕ್ತ ಕೂಡ ಆಗಿದ್ದ ಅಲ್ವೇ ಬಿಸ್ಮಿಲ್ಲಾ?
2: ಹೌದು, ಅಶ್ಫಾಕ್ ಬಹಳ ಒಳ್ಳೆಯ ಹುಡುಗ.
3: ಪ್ರೀತಿ ಪ್ರೇಮದ ಮಾತುಗಳು ಮುಗಿದು ಅಂದ್ರೆ ನಮ್ಮ ಮುಂದಿನ ಕೆಲಸದ ಮಾತುಗಳನ್ನು ಆರಂಭಿಸೋಣವೇ.
4: ಇಂದು ನಾವು ಒಂದು ವಿಶೇಷ ಉದ್ದೇಶವನ್ನಿಟ್ಟುಕೊಂಡು ಇಲ್ಲಿ ಸೇರಿದ್ದೇವೆ. ಚಂದ್ರಶೇಖರ್ ಆಜಾದ್, ಶಚೇಂದ್ರನಾಥ್ ಬಕ್ಷಿ, ಠಾಕೂರ್ ರೋಷನ್ ಸಿಂಹ, ಗುರಾರಿಲಾಲ್ ಶರ್ಮಾ, ಅಶ್ಫಾಕ್ ಭಾಯ್ ಹಾಗೂ ನನ್ನ ಎಲ್ಲ ಮಿತ್ರರೇ, ಹಿಂದೂಸ್ತಾನದ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಯೌವನ ಅಷ್ಟೇ ಅಲ್ಲ, ನಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದೇವೆ. ನಿಮಗೆಲ್ಲ ಗೊತ್ತಿದೆ, ಈ ಕ್ರಾಂತಿಕಾರಿ ಆಂದೋಲನ ಕೇವಲ ವಿಚಾರ ವಿಮರ್ಶೆಗಳಿಂದ ನಡೆಯೋದಿಲ್ಲ, ಅದಕ್ಕಾಗಿ ಶಸ್ತ್ರಾಸ್ತ್ರ ಬೇಕು, ಅಲ್ಲದೆ ಹಣವೂ ಬೇಕು.
3: ಆದರೆ ಹಣಕ್ಕಾಗಿ ಜನರ ಮನೆಗಳನ್ನು ಲೂಟಿ ಮಾಡುವುದು ಅಥವಾ ದರೋಡೆ ಮಾಡುವುದನ್ನು ನಾವು ನಿಲ್ಲಿಸಬೇಕು.
4: ಅಶ್ಫಾಕ್, ಈ ಜನರು ಯಾರು ಅಂದರೆ ತಪ್ಪು ದಾರಿಗಳಿಂದ ಹಣ ಸಂಪಾದಿಸುವವರು.
3: ಆದರೂ ನಾವು ಹೀಗೆ ಮಾಡಿದಲ್ಲಿ ಸಮಾಜಕ್ಕೆ ತಪ್ಪು ಸಂದೇಶಗಳನ್ನು ಹಬ್ಬಿಸಿದಂತಲ್ವೇ? ಜನರ ಮನದಲ್ಲಿ ಕ್ರಾಂತಿಕಾರಿಗಳ ಬಗ್ಗೆ ಸಹಾನುಭೂತಿ ಇದೆ, ಆದರೆ ನಮಗೆ ನೇರವಾಗಿ ಸಹಾಯ ಹಸ್ತ ಚಾಚಲು ಅವರು ಸಿದ್ಧರಿಲ್ಲ. ಆಜಾದ್ ಅವರೇ, ನೀವು ಏನು ಹೇಳ್ತೀರಿ?
5: ಬಿಸ್ಮಿಲ್ಲಾ, ನಾವು ಯಾಕೆ ಸರ್ಕಾರಿ ಖಜಾನೆಗಳನ್ನು ದೋಚಬಾರದು?
6: ಸರ್ಕಾರಿ ಖಜಾನೆ? ಪಂಡಿತ್ರೆ ಏನ್ ಹೇಳ್ತಿದ್ದೀರಿ?
5: ಯಾಕಾಗಬಾರದು ರೋಷನ್? ಖಜಾನೆಯಲ್ಲಿಟ್ಟಿರುವ ಹಣ ನಮ್ಮದು, ಆಂಗ್ಲರು ನಮ್ಮಿಂದಲೇ ದೋಚುತ್ತಾರೆ, ಅಲ್ಲದೆ ನಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ದಾರೆ.
7: ನನಗನ್ಸ್ತಾ ಇದೆ ಇದೇ ಸರಿಯಾದ ದಾರಿ.
3: ಇದು ಆಂಗ್ಲರಿಗೆ ನಮ್ಮ ನೇರವಾದ ಮುನ್ನೆಚ್ಚರಿಕೆ ಆಗಬಹುದು. ನಮ್ಮ ಈ ಗುಂಪು ಈಗ ಅವರನ್ನು ಎದುರಿಸುವಷ್ಟು ಪ್ರಬಲವಾಗಿಲ್ಲ, ಅಲ್ವಾ ರಾಜೇಂದ್ರ?
4: ಹಾಗೆ ನೋಡಿದ್ರೆ ಅವರು ನಮ್ಮನ್ನು ಬಿಟ್ಟಿದ್ದಾದರೂ ಯಾವಾಗ?
3: ಅದಂತೂ ನಿಜ. ನೀವು ಸ್ವಲ್ಪ ಜಾಗರೂಕರಾಗಿ ಯೋಜನೆಯನ್ನು ರೂಪಿಸಿ. ನಮ್ಮಲ್ಲಿ ಧೈರ್ಯಕ್ಕೇನು ಕೊರತೆ ಇಲ್ಲ, ಅಲ್ವಾ ಆಜಾದ್?
5: ಹೌದು ಹೌದು, ನನಗಂತೂ ಪಿಸ್ತೂಲ್ ಉಪಯೋಗಿಸಲು ಒಂದು ಉತ್ತಮ ಅವಕಾಶ ಬೇಕು ಅಷ್ಟೇ.
4: ನನ್ನ ಮನಸ್ಸಲ್ಲಿ ಒಂದು ಯೋಚನೆ ಇದೆ. ನಾವು ಟ್ರೈನ್ನಲ್ಲಿ ದರೋಡೆ ಮಾಡಿದರೆ ಹೇಗೆ? ಲಕ್ನೌ ಸಾರಾನ್ಪುರ್ 8 ಡೌನ್ ಪ್ಯಾಸೆಂಜರ್ ಟ್ರೈನ್.
5: ಲಕ್ನೌ ಸಾರಾನ್ಪುರ್ 8 ಡೌನ್ ಪ್ಯಾಸೆಂಜರ್ ಟ್ರೈನ್ ಜನರನ್ನು ಲೂಟಿ ಮಾಡುವುದಾ?
4: ಅಲ್ಲ, ರೈಲಿನ ಇಂಜಿನ್ನ ಹಿಂಬದಿಯ ಕೋಚಿನಲ್ಲಿ ಒಂದು ಬಾಕ್ಸ್ ಇರುತ್ತದೆ, ಅದಕ್ಕೆ ಒಂದು ದೊಡ್ಡದಾದ ಬೀಗ ಹಾಕಿರುತ್ತಾರೆ, ಅದರಲ್ಲಿ ಸರ್ಕಾರಿ ಹಣ ಇರ್ತದೆ.
7: ಅದು ಹೇಗೆ ಸಾಧ್ಯ? ಟ್ರೈನ್ನಲ್ಲಿ ಭಾರಿ ಸುರಕ್ಷತೆ ಇರುತ್ತದೆ ಅಲ್ವಾ?
4: ಇಲ್ಲ, ನಾನು ಎಲ್ಲ ನೋಡಿಯೇ ಬಂದಿರುವೆ. ಈ ಆಂಗ್ಲರಿಗೆ ಕಲ್ಪನೆಯೇ ಇಲ್ಲ ಆ ಪೆಟ್ಟಿಗೆಯನ್ನು ಜನರು ದೋಚಬಹುದು ಅಂತ. ಅದರ ಉಸ್ತುವಾರಿ ಕೇವಲ ಒಬ್ಬ ಟ್ರೈನ್ ಡ್ರೈವರ್ ಅಷ್ಟೇ ನೋಡಿಕೊಳ್ಳುತ್ತಾನೆ. ನಾವು ಕಾಕೋರಿಯಲ್ಲಿ ಈ ಟ್ರೈನ್ನಲ್ಲಿ ಕಳ್ಳತನ ಮಾಡೋಣ. 9 ಆಗಸ್ಟ್ 1925 ಒಂದು ನೆನಪಿನಲ್ಲಿ ಉಳಿಯುವಂತಹ ದಿನವಾಗಿಸೋಣ.
8: ಭಾರತ್ ಮಾತಾ ಕೀ ಜೈ! ಭಾರತ್ ಮಾತಾ ಕೀ ಜೈ!

0: Jaspa! ತಗೋ ಈ ಚೀಲ ತಗೋ, ಬೇಗ ಇಲ್ಲಿಂದ ಹೋಗಿಬಿಡು.
1: ಹಾ ಸರಿ ಸರಿ.
0: ಎಲ್ಲಿದೆಯೋ ಅಲ್ಲೇ ಅಲುಗಾಡದೆ ಕೂತಿರೋ. ಈ ಆಂಗ್ಲ ನಾಯಿಗಳು ಬಂದು ಬಿಟ್ಟಾವು.
1: ಸರಿ ಸರಿ, ನೀನು ಹೋಗು, ನಾನು ಎಲ್ಲರನ್ನು ಒಮ್ಮೆ ನೋಡಿ ಬರುವೆ. ಎಲ್ಲರೂ ಹೋಗಿಬಿಡಲಿ, ಆಮೇಲೆ ನಾನು ಹೊರಡುವೆ.

0: ಅಲುಗಾಡದೆ ಕೂತಿರೋ? ಆಂಗ್ಲ ನಾಯಿಗಳು ಬಂದು ಬಿಟ್ಟಾವು.
1: ಸರಿ ಸರಿ, ನೀನು ಹೋಗು, ನಾನು ಎಲ್ಲರನ್ನು ಒಮ್ಮೆ ನೋಡಿ ಬರುವೆ. ಎಲ್ಲರೂ ಹೋಗಿ ಬಿಡಲಿ, ಆಮೇಲೆ ನಾನು ಹೊರಡುವೆ.

0: ಕಾಕೋಡಿಯಲ್ಲಿ ಸರ್ಕಾರಿ ಖಜಾನೆಯನ್ನು ದೋಚಲಾಯಿತು. ಕಳ್ಳರು ಪರಾರಿಯಾದರು.
1: ನಿಮಗೆ ಇಷ್ಟೊಂದು ಧೈರ್ಯ? ಸರಕಾರಿ ಖಜಾನೆಯನ್ನು ದೋಚಲು ಧೈರ್ಯವೇ? ನಮಗೆ ಚಾಲೆಂಜ್. ಒಬ್ಬರು ಉಳಿಯಬಾರದು. ವಿಲ್ ಕಿಲ್ ದೆಮ್ ಆಲ್.

0: ತಿಂಗಳೊಳಗೆ ಚಂದ್ರಶೇಖರ್ ಆಜಾದ್ ಅಲ್ಲದೆ ಅವರ ಜೊತೆಗಿದ್ದ ಬಿಸ್ಮಿಲ್ಲಾ ಹಾಗೂ ಬಳಗದ ಎಲ್ಲ ಕ್ರಾಂತಿಕಾರಿ ಯುವಕರು ಒಬ್ಬರ ನಂತರ ಒಬ್ಬರಂತೆ ಪೊಲೀಸರ ಕೈವಶವಾದರು. ಕೆಲವರಿಗೆ ಬಿಡುಗಡೆಯಾಯಿತು, ಕೆಲವರಿಗೆ ಜೀವಾವಧಿ ಶಿಕ್ಷೆ. ಅಲ್ಲದೆ ಬಿಸ್ಮಿಲ್ಲಾ, ಅಶ್ಫಾಕ್, ಠಾಕೂರ್ ರೋಷನ್ ಸಿಂಹ ಹಾಗೂ ರಾಜೇಂದ್ರ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು.
1: ಗಲ್ಲು ಶಿಕ್ಷೆಗೆ ಗುರಿಯಾದವರನ್ನು ಬೇರೆ ಬೇರೆ ಸೆರೆಮನೆಗಳಲ್ಲಿ ಇರಿಸಲಾಯಿತು. ಬಿಸ್ಮಿಲ್ಲಾರನ್ನು ಗೋರಖ್ಪುರ, ಅಶ್ಫಾಕ್ರನ್ನು ಫೈಜಾಬಾದ್, ರೋಷನ್ ಸಿಂಹರನ್ನು ಇಲಹಾಬಾದ್ ಜೈಲಿನಲ್ಲಿ ಹಾಗೂ ರಾಜೇಂದ್ರನಾಥರನ್ನು ಗೋಂಡಾ ಜೈಲಿನಲ್ಲಿ ಇರಿಸಲಾಯಿತು.
2: ನಾವು ನೋವಿನೊಂದಿಗೆ ಬಾಳುವವರು ಜನಾಬ್, ನೋವಿನೊಂದಿಗೆ ಬಾಳುವವರು.
3: ಗಾಳಿಗೊಟ್ಟಿದ ದೀಪದಂತೆ ಆರಿ ಹೋಗಲಿರುವ ಓ ಜೀವವೇ, ವಿಷಾದ ವೇತಕ್ಕೆ ನಿನಗೆ.
1: ನೋಡು ಅಶ್ಫಾಕ್, ಬಿಸ್ಮಿಲ್ಲಾ ಹಾಗೂ ಹಿಂದೂಗಳು ಈ ದೇಶವನ್ನು ತಮ್ಮದಾಗಿಸಲು ನಿನ್ನನ್ನು ಬಳಸಿಕೊಂಡಿದ್ದಾರೆ.
4: ಛೇ, ಹಿಂದೂಗಳ ಸ್ವಾತಂತ್ರ್ಯ ಅಲ್ಲ, ಹಿಂದೂಸ್ತಾನದ ಸ್ವಾತಂತ್ರ್ಯ. ನೀವೇನು ತಿಳಿದುಕೊಂಡಿದ್ದೀರಿ? ನೀವು ಆಂಗ್ಲರ ಚಾಕರಿ ಮಾಡುವುದೇ ಹೆಚ್ಚುಗಾರಿಕೆ ಎಂದು ಭಾವಿಸಿದ್ದೀರಿ. ಹೋಗಿ, ಹೊರಟು ಹೋಗಿ, ಹೊರಟು ಹೋಗಿ ಇಲ್ಲಿಂದ.

0: ಅಮ್ಮ, ಇಂದು ಶಹಜಾಂಪುರದ ಪ್ರತಿಯೊಂದು ಗಲ್ಲಿಯೂ ನನಗೆ ನೆನಪಾಗ್ತಾ ಇದೆ. ಆ ಟೌನ್ ಹಾಲ್ ರೋಡ್, ಆ ಆರ್ಯ ಸಮಾಜ ಮಂದಿರ, ಅಲ್ಲಿಯೇ ನಾವು ದೇಶಪ್ರೇಮದ ಮೊದಲ ಪಾಠವನ್ನು ಕಲಿತದ್ದು, ಅಲ್ಲಿಯೇ ನಮ್ಮ ಸಭೆಗಳು ನಡೆಯುತ್ತಿದ್ದದ್ದು ಎಲ್ಲವೂ ನೆನಪಾಗ್ತಾ ಇದೆ. ಅಶ್ಫಾಕ್, ಠಾಕೂರ್ ರೋಷನ್ ಮತ್ತು ರಾಜೇಂದ್ರ, ನಮ್ಮೆಲ್ಲರ ಕರ್ಮಭೂಮಿ ಶಹಜಾಂಪುರವೇ ಆಗಿತ್ತು. ಆದರೆ ಎಲ್ಲಕ್ಕೂ ಮಿಗಿಲಾಗಿ ನಿನ್ನ ನೆನಪು ಬಹಳ ಕಾಡುತ್ತಿದೆ ಅಮ್ಮ. ಇನ್ನೇನು ಕೆಲವೇ ದಿನಗಳಲ್ಲಿ ನನ್ನನ್ನು ಗಲ್ಲಿಗೇರಿಸುವ ಸುದ್ದಿ ನಿನಗೆ ಕೇಳಿ ಬರಬಹುದು. ನನಗೆ ವಿಶ್ವಾಸ ಇದೆ. ಅದೇನೆಂದರೆ ಈ ನಿನ್ನ ಸುಪುತ್ರ ಭಾರತ ಮಾತೆಯ ಸೇವೆಗಾಗಿ ಜೀವ ತೆತ್ತು ಅಮರನಾದ ಎಂದು ಹೆಮ್ಮೆಯಿಂದ ಎಲ್ಲವನ್ನು ಸಹಿಸಿಕೊಳ್ಳುವೆ. ಇದು ನನ್ನ ಅಂತಿಮ ಸಂದೇಶ ಅಮ್ಮ. ಮುಂದಿನ ಜನ್ಮದಲ್ಲಿ ನಿನ್ನ ಮಗನಾಗಿ ಜನಿಸುವ ಸೌಭಾಗ್ಯ ನನ್ನದಾಗಲಿ. ಇಂತಿ ನಿನ್ನ ಪ್ರೀತಿಯ ಮಗ ರಾಮ್ಪ್ರಸಾದ್ ಬಿಸ್ಮಿಲ್ಲಾ.
1: ರಾಮ್ಪ್ರಸಾದ್, ನಿನ್ನ ಅಮ್ಮ ಬಂದಿದ್ದಾಳೆ.
0: ಅಮ್ಮ, ಅಮ್ಮ ನೀನಿಲ್ಲಿ?
2: ಏನಿದು ಏನಿದು ನಿನ್ನ ಕಣ್ಣಲ್ಲಿ ನೀರು? ಈ ದೇಶದ ಸಹಸ್ರಾರು ನವಯುವಕರು ಯಾರ ಹೆಸರನ್ನು ಸದಾ ನೆನಪಿಸುತ್ತಾರೋ, ಆಂಗ್ಲ ಸರಕಾರ ಯಾರ ಹೆಸರನ್ನು ಕೇಳಿದಾಗ ಗಡಗಡ ನಡುಗುತ್ತದೋ, ಅಂತಹವನ ಕಣ್ಣಲ್ಲಿ ನೀರು.

0: ನನಗೆ ಗೊತ್ತಿರಲಿಲ್ಲ ನನ್ನ ಧೀಮಂತ ಮಗ ಸಾವಿಗೆ ಇಷ್ಟೊಂದು ಅಂಜುವನೆ.
1: ಅಮ್ಮ, ನಿನ್ನ ಮಗ ಸಾವಿಗೆ ಎಳ್ಳಷ್ಟು ಅಂಜುವವನಲ್ಲ. ಈ ಮಾತೃಭೂಮಿಗಾಗಿ ನೇಣುಗಂಬ ಏರುವ ಭಾಗ್ಯ ನಿನ್ನ ಈ ಸುಪುತ್ರನಿಗೆ ಲಭಿಸಿದೆ. ಈ ಕಣ್ಣೀರು ಭಯದಿಂದ ಅಲ್ಲ ಅಮ್ಮ, ನಿನ್ನ ಪಾದಗಳನ್ನು ತೊಳೆಯಲೋಸುಗ ಸುರಿದ ಕಣ್ಣೀರು.
0: ನಾನು ಎಲ್ಲರಲ್ಲೂ ಹೇಳಿದೆ, ನನ್ನ ಮಗ ನಗ್ತಾ ನಗ್ತಾ ನೇಣುಗಂಬಕ್ಕೆ ಏರುವವನಿದ್ದಾನೆ.
1: ಅಮ್ಮ,
0: ನನಗೆ ಭಾಷೆ ಕೊಡು. ಪ್ರತಿ ಜನ್ಮದಲ್ಲೂ ನೀನೇ ನನ್ನ ಮಗನಾಗಿ ಹುಟ್ಟುವೆ, ಪ್ರತಿ ಜನ್ಮದಲ್ಲೂ ನಾನೇ ನಿನ್ನ ಅಮ್ಮನಾಗುವೆ.
1: ದಿನಾಂಕ 19 ಏನಾಗುತ್ತದೋ ಅದಕ್ಕೆ ನಾನು ಸಂಪೂರ್ಣನಾಗಿ ಸಿದ್ಧನಾಗಿರುವೆ. ನನಗೆ ಪೂರ್ಣ ವಿಶ್ವಾಸ ಇದೆ. ಈ ಮಾತೃಭೂಮಿಯ ಸೇವೆಗಾಗಿ ನಾನು ಶೀಘ್ರ ಪುನರ್ಜನ್ಮ ಎತ್ತಿ ಬರುವೆ. ಎಲ್ಲರಿಗೂ ನನ್ನ ಪ್ರಣಾಮಗಳು.
2: ಸ್ವಾತಂತ್ರ್ಯ ಎಂಬುದು ಪುಕ್ಕಟೆಯಾಗಿ ಸಿಗೋದಲ್ಲ ಗೆಳೆಯರೆ. ಯಾವ ದೇಶ ಸ್ವತಂತ್ರವಾಗುತ್ತದೆಯೋ ಅಲ್ಲಿ ರಕ್ತದ ಕಲೆಗಳು ಶಾಶ್ವತವಾಗಿರುತ್ತವೆ.
3: ಇದುವರೆಗೆ ನಾಟಕ ಅಗ್ನಿಪುತ್ರ ಬಿಸ್ಮಿಲ್ ಪ್ರಸಾರವಾಯಿತು. ಮೂಲ ಹಿಂದಿ ವಿನೋದ್ ಕುಮಾರ್, ಕನ್ನಡ ರೂಪಾಂತರ ಡಾಕ್ಟರ್ ಮಾಲತಿ ಆರ್ ಭಟ್, ನಿರ್ಮಾಣ ಪಿಎಸ್ ಸೂರ್ಯನಾರಾಯಣ ಭಟ್, ಪಾತ್ರ ಪರಿಚಯ ರಾಮ್ಪ್ರಸಾದ್ ಬಿಸ್ಮಿಲ್, ಸಂತೋಷ್ ನಾಯಕ್ ಪಟ್ಲ, ಅಶ್ಫಾಕ್ ಶಶಿರಾಜ್ ಕಾವೂರು, ಮುಕುಂದ್ ಹಾಗೂ ಆಜಾದ್ ರಾಜೇಂದ್ರ ಕಲ್ಬಾವಿ, ಶಚೀಂದ್ರನಾಥ್ ಸನ್ಯಾಲ್ ಹಾಗೂ ರಾಜೇಂದ್ರ ಮನೋಹರ್ ಕದ್ರೆ, ಯದುಗೋಪಾಲ್ ಮುಖರ್ಜಿ ಮತ್ತು ಧ್ವನಿ ಕೃಷ್ಣಮೋಹನ ತಲಿಂಗಳ, ನಿರೂಪಕಿ ಮಂಜುಳಾ ಸುಬ್ರಹ್ಮಣ್ಯ, ಯೋಗೇಶ್ ಚಟರ್ಜಿ ಹಾಗೂ ಠಾಕೂರ್ ರೋಷನ್ ಸಿಂಹ ಲತೀಶ್ ಪಾಲ್ದನೆ, ಆಂಗ್ಲ ಅಧಿಕಾರಿ ಹಾಗೂ ಮೊಹಸಿನ್ ಪಿಎಸ್ ಸೂರ್ಯನಾರಾಯಣ ಭಟ್, ಅಮ್ಮ ದೀಪಾ ಪಾವಂಚೆ, ಧ್ವನಿ 1 ಚಂದ್ರಶೇಖರ ಶೆಟ್ಟಿ, ಧ್ವನಿ 2 ಪ್ರಕಾಶ್ ಬಿಸಿ ರೋಡ್, ಧ್ವನಿ 3 ಕಶ್ಯಪ್, ಧ್ವನಿ 4 ಸಂತೋಷ್ ಆಳ್ವ. ನಿರ್ಮಾಣ ಸಹಾಯ ದೀಪಾ ಪಾವಂಚೆ, ನಿರ್ಮಾಣ ಪಿಎಸ್ ಸೂರ್ಯನಾರಾಯಣ ಭಟ್.

0: ಪ್ರಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ನಾಳೆ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
1: ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ.
2: ನಿನ್ನ ನೀನು ಮರೆತರೇನು ಸುಖವಿದೆ.
0: ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281219 ಕೋಡ್ ಸಂಖ್ಯೆ 08272. ಕಾರ್ಯಕ್ರಮ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಶ್ರೋತೃಗಳೇ ಭಾಗವಹಿಸ್ತಿರಲ್ಲ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚೆಂದದ ತಿರಿಸು. 10 ಗಂಟೆಯಿಂದ 10:15 ವರೆಗೆ ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. ಬೆಳಿಗ್ಗೆ 6:10 ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ 5:00 ಗಂಟೆಯಿಂದ 5:15 ವರೆಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ 11:00 ಗಂಟೆಯಿಂದ 12:00 ಗಂಟೆವರೆಗೆ ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ 11:00 ಗಂಟೆಯಿಂದ 12:00 ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ 11:00 ಗಂಟೆಯಿಂದ 12:00 ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ, ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ 9:05 ಕ್ಕೆ ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು, ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ.

0: ನಿರೀಕ್ಷಿಸಿ.
1: ಒಲವೇ ಜೀವನ ಸಾಕ್ಷಾತ್ಕಾರ,
2: ಒಲವೇ ಜೀವನ ಸಾಕ್ಷಾತ್ಕಾರ.
0: ಬಾಳ ಬಂಧನದ ಪಯಣದಲ್ಲಿ ಬೆಸಿದ ಬಾಂಧವ್ಯದ ಒಡಲಿನಲ್ಲಿ ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
3: ಪ್ರೀತಿನೇ ಆದ್ಯಾದು ತಂದ ಆಸ್ತಿ ನಮ್ಮ ಬಾಳ್ವೆಗೆ.
0: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
4: ಈ ಬಂಧನ ಜನುಮ ಜನುಮದ ಅನುಬಂಧನ.
0: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ. ನಿರೀಕ್ಷಿಸಿ.
5: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
6: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
7: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
6: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
8: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
9: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ

0: ಇಟ್ರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ
3: ಮೊಮ್ಮಗಳಿಗೆ ಅಜ್ಜ ಹೇಳಿದ ಪುರಾಣ ಕಥೆಗಳು,
2: ಮಕ್ಕಳ ಕಥಾ ಸಂಕಲನದ ಓದು, ಚಿನ್ನರ ಕಥಾಲೋಕ.
4: ಯಾವ ತರ ಕತೆ ಹೇಳು ಅಂತಿದ್ಯಾ
5: ಅಜ್ಜಿ? ಲಕ್ಷ್ಮಿ, ಸರಸ್ವತಿ, ಕೃಷ್ಣ, ಗಣಪ, ಅದೆಲ್ಲ ಬರುತ್ತಲ್ಲ, ಆ ಕತೆ ಹೇಳಜ್ಜಿ.
4: ಓಹೋ, ಪುರಾಣದ ಕತೆಗಳ?
5: ಹೌದು.
4: ನೋಡು ಮಗು, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಬರ್ತಿದೆ ಅನ್ಸುತ್ತೆ. ಕೇಳು ಕೇಳು, ಅಲ್ಲಿ ಕೇಳು.
5: ಅಜ್ಜಿ, ಯಾವ ಆಕಾಶವಾಣಿ ಅಜ್ಜಿ?
4: ಒಂದು ಸೊನ್ನೆ ಮೂರು ಪಾಯಿಂಟ್ ಒಂದು ಅಂದ್ರೆ 103.1 ಅಂತ ಇದೆ ಅಲ್ಲ, ಅಲ್ಲಿ ಹಾಕು. ಸರಿಯಾಗಿ ತಿರುಗಿಸು ಮಗು, ಕೇಳು. ಪುರಾಣದ ಕಥೆಗಳು,
6: ಮಕ್ಕಳ ಕಥಾ,
4: ಅಜ್ಜ ಮೊಮ್ಮಗಳಿಗೆ ಹೇಳ್ತಿದ್ದಾನೆ, ಅದನ್ನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ನಿಮ್ಮಂತ ಮಕ್ಕಳಿಗೆ ಕೇಳಿಸ್ತಾ ಇದ್ದಾರೆ. ಕೇಳು, ಗಮನ ಇಟ್ಟು ಕೇಳು. ಮತ್ತೆ ನನಗೆ ಸ್ವಲ್ಪ ಕೆಲಸ ಇದೆ. ಗೋವುಗಳಿಗೆ ಮೇವು ಹಾಕಬೇಕು. ಹಸುಗಳು ಹಸಿವೆಯಿಂದ ಬಳಲ್ತಾ ಇದ್ದಾವೆ. ಇರು, ಬಂದೆ. ಕೇಳ್ತಾ ಇರೋ
7: ಚಿನ್ನರ ಕಥಾಲೋಕ. ಪ್ರೀತಿಯ ಮಕ್ಕಳೇ, ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮಕ್ಕಳೇ, ಹೇಗಿದ್ದೀರಾ? ತುಂಬಾ ದಿನ ಆಯ್ತು ಅಂತ ನಿಮ್ಮೆಲ್ಲರಿಗೆ ಬೇಸರನಾ? ಇಲ್ವಲ್ಲ, ಎರಡನೆಯ ಶನಿವಾರ ಇವತ್ತು. ಕಳೆದ ತಿಂಗಳು 4ನೇ ಶನಿವಾರ ಪ್ರಸಾರ ಆಗಿತ್ತು ಅಲ್ವಾ? ನೆನಪಾಯ್ತಾ? ಇವತ್ತು ಅಜ್ಜ ಯಾವ ಕಥೆಗಳನ್ನ ಮೊಮ್ಮಗಳಿಗೆ ಹೇಳಿದ್ದಾನೆ? ಮೊಮ್ಮಗಳು ಆಕಾಶವಾಣಿಗೆ ಹೇಳಿ, ಆಕಾಶವಾಣಿ ನಿಮಗೆ ಕಥೆಗಳನ್ನ ತಲುಪಿಸುತ್ತಿದೆ, ಅಂದ್ರೆ ಹೇಳ್ತಾ ಇದೆ ಅಂತ. ಕೇಳೋಣ ಅಲ್ವಾ ಕಥೆ? ಮೊದಲ ಕಥೆ ಸಾವಿತ್ರಿ ಸತ್ಯವಾನ್. ಯಾವುದು ಹೇಳಿ? ಸಾವಿತ್ರಿ ಸತ್ಯವಾನ್ ಅಂತ. ಅಶ್ವಪತಿ ಎಂಬುವವನು ಮದ್ರದೇಶದ ದೊರೆ. ಅವನ ರಾಜ್ಯ ಅತ್ಯಂತ ಸುಭಿಕ್ಷವಾಗಿತ್ತು. ಹೇರಳವಾದ ಧನ ಧಾನ್ಯ ಸಂಪತ್ತು ತುಂಬಿ ತುಳುಕುತ್ತಿತ್ತು. ಪ್ರಜಾವರ್ಗದವರು ಅತ್ಯಂತ ಸುಖಿಗಳಾಗಿದ್ದರು. ಎಲ್ಲವೂ ಸುಕ್ಷೇಮದಿಂದಿತ್ತು. ಆದರೆ ರಾಜ ಸಂತಾನಹೀನನಾಗಿದ್ದನು, ಅಂದರೆ ಮಕ್ಕಳಿರಲಿಲ್ಲ ಅಂತ. ಅದೊಂದು ಕೊರತೆ ಅಶ್ವಪತಿಯನ್ನು ನಿರಂತರ ಕೊರಗಿಸುತ್ತಿತ್ತು. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಮತ್ತೆ ಆರಂಭ ಮಾಡೋಣ. ಅಶ್ವಪತಿ ಎಂಬುವವನು ಮದ್ರದೇಶದ ದೊರೆ. ಅವನ ರಾಜ್ಯ ಅತ್ಯಂತ ಸುಭಿಕ್ಷವಾಗಿತ್ತು. ಹೇರಳವಾದ ಧನ ಧಾನ್ಯ ಸಂಪತ್ತು ತುಂಬಿ ತುಳುಕುತ್ತಿತ್ತು. ಪ್ರಜಾವರ್ಗದವರು ಅತ್ಯಂತ ಸುಖಿಗಳಾಗಿದ್ದರು. ಎಲ್ಲವೂ ಸುಕ್ಷೇಮದಿಂದಿತ್ತು. ಆದರೆ ರಾಜ ಸಂತಾನಹೀನನಾಗಿದ್ದನು. ಅದೊಂದು ಕೊರತೆ ಅಶ್ವಪತಿಯನ್ನು ನಿರಂತರ ಕೊರಗಿಸುತ್ತಿತ್ತು. ಅಶ್ವಪತಿ ರಾಜ ಸಂತಾನ ಭಾಗ್ಯಕ್ಕಾಗಿ 18 ವರ್ಷಗಳ ಕಾಲ ಕಠೋರ ತಪಸ್ಸನ್ನಾಚರಿಸಿದನು. ತಾಯಿ ಸರಸ್ವತಿ ದೇವಿ ಸಂತೃಪ್ತಳಾದಳು, ಅನುಗ್ರಹಿಸಿದಳು. ಅಶ್ವಪತಿಯ ಪತ್ನಿಯು ಮುದ್ದಾದ ಹೆಣ್ಣು ಮಗುವೊಂದಕ್ಕೆ ಜನ್ಮ ನೀಡಿದಳು.

ಮಗುವಿಗೆ ಸಾವಿತ್ರಿ ಎಂದು ಹೆಸರಿಟ್ಟರು. ಸಾವಿತ್ರಿಯ ಆಟ, ತುಂಟಾಟ, ಮುದ್ದು ಮುದ್ದಾದ ಮಾತುಗಳಿಂದ ಅರಮನೆಯಲ್ಲೆಲ್ಲ ಸಂಭ್ರಮ ಸಂತಸ. ಅವಳ ವಿದ್ಯಾಕಲಿಕೆಗೂ ತಂದೆಯು ಸೂಕ್ತ ಅನುಕೂಲ ಮಾಡಿಕೊಟ್ಟಿದ್ದನು. ಎಲ್ಲರ ಕಣ್ಮಣಿಯಾಗಿ ಸಾವಿತ್ರಿ ಬೆಳೆಯತೊಡಗಿದಳು. ನೋಡ ನೋಡುತ್ತಿದ್ದಂತೆ ಕಿಶೋರಿಯಾದಳು. ರಾಜ ಅಶ್ವಪತಿ ತನ್ನ ಸುತೆ ಸಾವಿತ್ರಿಯ ಸ್ವಯಂವರವನ್ನು ಏರ್ಪಡಿಸಿದನು. ಅವಳ ರೂಪ, ಲಾವಣ್ಯ, ಅಂದ ಚಂದ ಅದಾಗಲೇ ಲೋಕಪ್ರಸಿದ್ಧಿಯಾಗಿತ್ತು. ಅವಳನ್ನು ವರಿಸಬೇಕೆನ್ನುವ ಆಸೆ ಭೂಲೋಕದಲ್ಲಿರುವ ರಾಜಕುಮಾರರಲ್ಲಿ ತುಂಬಿತ್ತು. ಹಾಗಾಗಿ ಸ್ವಯಂವರದ ಸುದ್ದಿ ತಿಳಿದ ಕ್ಷಣ ಎಲ್ಲರೂ ಧಾವಿಸಿ ಬಂದರು. ಮದ್ರದೇಶದ ರಾಜಧಾನಿಯಲ್ಲಿ ನೆರೆದರು. ಸಾವಿತ್ರಿ ಹೂಮಾಲೆ ಹಿಡಿದು ಬಂದು ತನ್ನನ್ನು ಅಪೇಕ್ಷಿಸಿ ಬಂದಿದ್ದ ರಾಜಕುಮಾರರನ್ನೆಲ್ಲ ನೋಡಿದಳು. ಕೊನೆಗೆ ಪಕ್ಕದ ರಾಜ್ಯದ ದ್ಯುಮತ್ಸೇನ ಎಂಬ ಅರಸನ ಮಗ ಸ್ಫುರದ್ರೂಪಿ ತರುಣ ಸತ್ಯವಾನನನ್ನು ಒಪ್ಪಿಕೊಂಡಳು. ವಿವಾಹದ ಸಿದ್ಧತೆಗಳು ಭರದಿಂದ ಸಾಗತೊಡಗಿದವು. ಎಲ್ಲರಲ್ಲೂ ಸಂಭ್ರಮ ಮನೆ ಮಾಡಿತ್ತು. ಆಗ ಮದ್ರದೇಶಕ್ಕೆ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು ಬಂದರು. ಬಂದವರು ಸಾವಿತ್ರಿಯನ್ನು ಕಂಡರು. ಘೋರ ಹಾಗೂ ಆತಂಕಕಾರಿ ಸುದ್ದಿಯೊಂದನ್ನು ಅರುಹಿದರು. ಅದೇನೆಂದರೆ, ಸಾವಿತ್ರಿ ಸತ್ಯವಾನರ ಮದುವೆಯಾಗಿ ಸರಿಯಾಗಿ 1 ವರ್ಷ ಪೂರ್ತಿಯಾಗುವ ದಿನವೇ ಸತ್ಯವಾನ ಅಸುನೀಗುತ್ತಾನೆ ಎಂಬುದಾಗಿತ್ತು. ಇದನ್ನು ಕೇಳಿದಂತಹ ರಾಜ ಅಶ್ವಪತಿ ದಿಗ್ಭ್ರಮೆ ದುಗುಡದಲ್ಲಿ ಪರಿತಪಿಸಿದನು. ಸತ್ಯವಾನನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಮದುವೆಯಾಗುವಂತೆ ಸಾವಿತ್ರಿಯಲ್ಲಿ ಬಗೆ ಬಗೆಯಲ್ಲಿ ಬೇಡಿಕೊಂಡನು. ಆದರೆ ಸಾವಿತ್ರಿ ಸತ್ಯವಾನನನ್ನೇ ಮದುವೆಯಾಗುವ ದೃಢ ನಿರ್ಧಾರವನ್ನು ಮಾಡಿದ್ದಳು. ಅವಳದೊಂದೇ ಮಾತು, ನಾನು ಮದುವೆಯಾದರೆ ಸತ್ಯವಾನನನ್ನೇ ಆಗುವೆ ಎಂದು. ಕೊನೆಗೆ ಬೇರೆ ದಾರಿಯೇ ತೋರದೆ ರಾಜ ಅಶ್ವಪತಿಯು ಮಗಳು ಸಾವಿತ್ರಿಯ ವಿವಾಹವನ್ನು ಅವಳ ಆಸೆಯಂತೆ ಸತ್ಯವಾನನ ಜೊತೆಯಲ್ಲಿಯೇ ನೆರವೇರಿಸಿದನು. ಸಾವಿತ್ರಿ ವಿವಾಹ ನಂತರ ಪತಿಯ ಮನೆಗೆ ಬಂದಳು. ಆದರೆ ಅವಳ ದುರಾದೃಷ್ಟ, ಅವಳು ಪತಿ ಮನೆಯನ್ನು ಸೇರಿದ ದಿನದಿಂದಲೇ ಪ್ರಾರಂಭವಾದಂತಿತ್ತು. ಅವಳು ಗಂಡನ ಮನೆಗೆ ಬಂದ ಹೊಸತರಲ್ಲೇ ಸತ್ಯವಾನನ ತಂದೆ ದ್ಯುಮತ್ಸೇನನ ರಾಜ್ಯದ ಮೇಲೆ ಶತ್ರು ರಾಜರು ಆಕ್ರಮಿಸಿ ರಾಜ್ಯವನ್ನು ತಮ್ಮದನ್ನಾಗಿಸಿಕೊಂಡರು. ಶಕ್ತಿಶಾಲಿಯಾಗಿದ್ದರೂ ಪ್ರಾಯ ಕಳೆದ ರಾಜನಾದುದರಿಂದ ದ್ಯುಮತ್ಸೇನ ಶತ್ರುವಶವಾದನು. ಅವನಿಗೆ ಅಂಧತ್ವವೂ ಆವರಿಸಿತು. ರಾಜ್ಯಹೀನನಾದನು. ಸತ್ಯವಾನ ತನ್ನ ವಯಸ್ಸಾದ ತಂದೆ ತಾಯಿ ಹಾಗೂ ಸತಿ ಸಾವಿತ್ರಿಯೊಡನೆ ಕಾಡು ಸೇರಿ ಬದುಕನ್ನು ಸಾಗಿಸತೊಡಗಿದನು. ಸಾವಿತ್ರಿ ಬಂದ ಕಷ್ಟಗಳನ್ನೆಲ್ಲ ಶಾಂತ ಮನಸ್ಥಿತಳಾಗಿಯೇ ಸ್ವೀಕರಿಸಿದಳು. ನಗುಮುಖದಿಂದಲೇ ಪತಿ ಅತ್ತೆ ಮಾವನವರ ಸೇವೆಯನ್ನು ಮಾಡುತ್ತಿದ್ದಳು. 1 ವರ್ಷ ಮುಗಿದಂತೆ ತನ್ನ ಮದುವೆಯ ವಾರ್ಷಿಕೋತ್ಸವ ದಿನದಂದೇ ತನ್ನ ಪತಿ ಸಾಯಲಿದ್ದಾನೆ ಎಂಬ ಕಠೋರ ವಿಷ ಸತ್ಯವನ್ನು ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ತೃಪ್ತ ಭಾವದಿಂದ ದಿನವನ್ನು ಕಳೆಯುತ್ತಿದ್ದಳು. ತನ್ನೆದೆಯ ದುಗುಡವನ್ನು ಯಾರಿಗೂ ತೋರಿಗುಡುತ್ತಿರಲಿಲ್ಲ. ದಿನಗಳು ಉರುಳಿ ತಿಂಗಳುಗಳಾದವು. ತಿಂಗಳುಗಳು ಉರುಳಿ ಮದುವೆ ವಾರ್ಷಿಕೋತ್ಸವಕ್ಕೆ ಇನ್ನು 3 ದಿನಗಳು ಉಳಿದಿದ್ದವು. ಸಾವಿತ್ರಿ ಧೃತಿಗಿಡಲಿಲ್ಲ. 3 ದಿನ ಅನ್ನ, ಆಹಾರ, ನಿದ್ದೆ ಇಲ್ಲದೆ ಕಟ್ಟೆಚ್ಚರದಿಂದ ಪತಿ ಸತ್ಯವಾನನ ಜೊತೆಯಲ್ಲಿಯೇ ಇರುವೆನೆಂದು ತನ್ನೊಳಗೆ ನಿರ್ಧಾರ ಮಾಡಿದಳು. ದುಗುಡವಿದ್ದರೂ ತೋರಗುಡಲಿಲ್ಲ. ದೇವರನ್ನು ಸತತ ಪ್ರಾರ್ಥಿಸತೊಡಗಿದಳು. ವಿವಾಹ ವಾರ್ಷಿಕೋತ್ಸವ ದಿನ ಬಂದಿತ್ತು. ಸತ್ಯವಾನ ಎಂದಿನಂತೆ ಅಂದೂ ಕೂಡ ಕಟ್ಟಿಗೆ ತರಲು ಕೊಡಲಿಯನ್ನು ಹಿಡಿದು ಕಾಡಿಗೆ ಹೋದನು. ತಾನೂ ಕೂಡ ಜತೆಯಲ್ಲಿ ಬರುವೆನೆನ್ನುತ್ತಾ ಸಾವಿತ್ರಿ ಸತ್ಯವಾನನನ್ನು ಹಿಂಬಾಲಿಸಿದಳು. ಅಂದರೆ ಪತಿಯನ್ನು ಹಿಂಬಾಲಿಸಿದಳು. ಸತ್ಯವಾನ ಒಂದಿಷ್ಟು ಕಟ್ಟಿಗೆಯನ್ನು

ಒಟ್ಟು ಮಾಡಿದ್ದ. ಅಷ್ಟರಲ್ಲಿ ಅವನಿಗೇನೋ ದೇಹಾಲಸ್ಯ ತೋರಿತು. ಸಂಕಟವಾಗುತ್ತಿದೆ ಎಂದು ವಿಶ್ರಾಂತಿ ತೆಗೆದುಕೊಳ್ಳ ಬಯಸಿ ಸಾವಿತ್ರಿಯಲ್ಲಿ ಹೇಳಿದ. ಅವರಾಗ ದೊಡ್ಡ ಆಲದ ಮರದ ಕೆಳಗಡೆಗೆ ಬಂದಿದ್ದರು. ಅಲ್ಲೇ ನೆರಳಿನಲ್ಲಿ ಕುಳಿತ ಸಾವಿತ್ರಿ ತನ್ನ ತೊಡೆಯ ಮೇಲೆ ತಲೆಯಿಟ್ಟು ಮಲಗುವಂತೆ ಪತಿಗೆ ಸೂಚಿಸಿದಳು. ಹಾಗೆಯೇ ಮಲಗಿದ ಸತ್ಯವಾನ ನರಳಲಾರಂಭಿಸಿದ. ನಾರದರು ವರ್ಷದ ಮೊದಲಲ್ಲೇ ಸೂಚಿಸಿದ ನಿಗದಿತ ವೇಳೆಗೆ ಸರಿಯಾಗಿ ಸತ್ಯವಾನನ ಪ್ರಾಣಪಕ್ಷಿ ಹಾರಿಹೋಯಿತು. ಆಗ ಅಲ್ಲೊಂದು ಕರಾಳ ಕೃತಿ ಗೋಚರಿಸಿತು. ಅದು ಯಮಧರ್ಮರಾಯ. ಯಮಧರ್ಮರಾಯನು ತನ್ನ ಕೈಯಲ್ಲಿನ ಪಾಶದಿಂದ ಸತ್ಯವಾನನ ಆತ್ಮವನ್ನು ಎಳೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟನು. ಇದರ ಅನುಭವ ಸಾವಿತ್ರಿಗಾಯಿತು. ಅವಳು ಮೇಲೆದ್ದು ರೋಧಿಸುತ್ತಾ ತಾನೂ ದಕ್ಷಿಣ ದಿಕ್ಕಿನೆಡೆ ಯಮಧರ್ಮರಾಯನನ್ನು ಹಿಂಬಾಲಿಸಿದಳು. ತನ್ನ ನೆರಳಾಗಿ ಬರುತ್ತಿರುವಂತಹ ನಾರಿಯನ್ನು ಕಂಡಂತೆ ಯಮನಿಗೆ ಅಚ್ಚರಿಯಾಯಿತು. ಅವನು, ನೀನು ಬರುವಂತಿಲ್ಲ, ನಿನ್ನ ಪತಿಯ ಪ್ರಾಣವನ್ನು ಮಾತ್ರ ತೆಗೆದುಕೊಂಡು ಹೋಗಲು ನಾನು ಬಂದವನು, ನೀನು ಹಿಂತಿರುಗು ಎಂದನು. ಸಾವಿತ್ರಿ ಯಮನ ಮಾತುಗಳು ತನಗೆ ಕೇಳಿಸಲೇ ಇಲ್ಲವೆಂಬಂತೆ ಹಿಂಬಾಲಿಸುತ್ತಾ ಯಮನಲ್ಲಿ, ನಾನು ಬರಬಾರದೆಂದಿದ್ದರೆ ನನ್ನ ಪತಿಯ ಪ್ರಾಣವನ್ನು ಹಿಂದಿರುಗಿಸು, ಇಲ್ಲದಿದ್ದರೆ ನನ್ನ ಪತಿಯೊಡನೆ ನಾನೂ ಬರುವವಳೆ ಎಂದಳು. ಯಮ ಗದರಿಸಿದ, ಸಮಾಧಾನಿಸಿದ, ಏನೇನೋ ವರಗಳ ಆಮಿಷವನ್ನೂ ಒಡ್ಡಿದ. ಆದರೆ ಸಾವಿತ್ರಿಯ ನಿರ್ಧಾರ, ಒಂದೋ ಸತ್ಯವಾನ ಬದುಕಬೇಕು, ಇಲ್ಲವಾದಲ್ಲಿ ನಾನೂ ಅವನ ಜತೆಯಲ್ಲೇ ಬರಬೇಕು ಎಂಬುದು ಮಾತ್ರವಾಗಿತ್ತು. ಸಾವಿತ್ರಿಯ ನಿರ್ಮಲ ಮನದ ಪತಿಭಕ್ತಿಯು ಯಮಧರ್ಮರಾಯನಿಗೆ ಅವಳಲ್ಲಿ ವಿಶೇಷವಾದ ಕರುಣೆ ಹುಟ್ಟುವಂತೆ ಮಾಡಿತು. ಇವಳೆದುರು ತಾನು ಸಣ್ಣವನಾದನೆಂದು ಅವನಿಗನ್ನಿಸತೊಡಗಿತ್ತು. ಮರುಗಿದನು ಯಮಧರ್ಮರಾಯ, ಬೆರಗಾದನು. ತಾನು ಸತ್ಯವಾನನನ್ನು ಹೊತ್ತು ತಂದಿದ್ದ ಆಲದ ಮರದೆಡೆಗೆ ಬಂದು ಅಲ್ಲಿದ್ದ ಸತ್ಯವಾನನ ಮೃತ ಶರೀರದಲ್ಲಿ ಮತ್ತೆ ಪ್ರಾಣವಾಯು ಸಂಚರಿಸುವಂತೆ ಮಾಡಿದ. ಪತಿಯೇ ತನ್ನ ಬದುಕು, ಪತಿ ಇಲ್ಲದೆ ತಾನಿಲ್ಲ, ತನ್ನ ಅಸ್ತಿತ್ವ ಪತಿಯೊಡನೆಯೇ ಎಂದು ನಂಬಿದ್ದ ಸಾವಿತ್ರಿಯನ್ನು ಯಮಧರ್ಮರಾಯ ಮನಸಾರೆ ಹರಸಿದ. ನೂರು ಕಾಲ ಸುಖದಿಂದ ಬಾಳುವಂತೆ ಅವರಿಬ್ಬರನ್ನು ಹರಸಿ ಮಾಯವಾದ. ನಿದ್ದೆಯಿಂದ ಎಚ್ಚರಗೊಂಡವನಂತೆ ಸತ್ಯವಾನ ಮೇಲೆದ್ದ. ಮೈಯಲ್ಲಿನ ಸಂಕಟವೆಲ್ಲವೂ ದೂರವಾಗಿ ಲವಲವಿಕೆ ತುಂಬಿಕೊಂಡಿತ್ತು. ಕನಸಿನಲ್ಲಿ ತಾನೇನೋ ಕಂಡದ್ದನ್ನು ಬಳಿಯಲ್ಲಿದ್ದ ಸತಿ ಸಾವಿತ್ರಿಯಲ್ಲಿ ಹೇಳಿದ. ಅವಳು ಮಂದಹಾಸ ಬೀರಿದಳು. ಮುಸ್ಸಂಜೆ ಕಳೆಯುತ್ತಿತ್ತು. ಹುಣ್ಣಿಮೆಯ ಚಂದಿರ ಮೇಲಕ್ಕೆ ಬರತೊಡಗಿದ. ಹೊಸ ಹುಮ್ಮಸ್ಸಿನಿಂದ ಮೇಲೆದ್ದಂತಹ ಸತ್ಯವಾನ ಕಟ್ಟಿಗೆಯನ್ನೊಯ್ಯುವುದು ತಡವಾಯಿತು. ಅಪ್ಪ ಅಮ್ಮನೂ ಕಾಯುತ್ತಿರಬಹುದೆಂದೆನಿಸಿ ಲಘು ಬಗೆಯಿಂದ ಬೇಗ ಬೇಗನೆ ಕಟ್ಟಿಗೆಗಳನ್ನೆಲ್ಲ ಜೋಡಿಸಿ ಹೊತ್ತು ಸಾವಿತ್ರಿಯೊಡನೆ ಮನೆಯ ಕಡೆಗೆ ಹೆಜ್ಜೆ ಹಾಕಿದನು. ಸಾವಿತ್ರಿ ಸತ್ಯವಾನರು ಮನೆಗೆ ಬರುತ್ತಿದ್ದಂತೆ ಅವರಿಗೆ ಆಶ್ಚರ್ಯ ಕಾದಿತ್ತು. ಮನೆಯ ಪರಿಸ್ಥಿತಿ ಪರಿಸರವೇ ಬದಲಾಗಿತ್ತು. ತಂದೆ ತಾಯಿಯರು ಸಂತಸದಿಂದಿದ್ದರು. ರಾಜ್ಯವನ್ನು ಕಸಿದುಕೊಂಡಿದ್ದ ಶತ್ರು ರಾಜರನ್ನು ಮಂತ್ರಿ ಸೇನಾಧಿಪತಿಗಳು ಸೋಲಿಸಿ ಓಡಿಸಿಬಿಟ್ಟಿದ್ದಾರೆಂದು, ರಾಜ್ಯ ಇದೀಗ ತಮ್ಮ ವಶವಾಗಿದೆ ಎಂದು, ರಾಜ್ಯಭಾರ ಮಾಡಲು ಮಗ ಸೊಸೆಯರೊಡನೆ ಬರಬೇಕೆಂದು ದೂತರನ್ನು ಕಳಿಸಿದ್ದರು. ಅವರು ಬಂದವರು ರಾಜನಲ್ಲಿ ವಿಷಯವನ್ನೆಲ್ಲ ತಿಳಿಸಿದ್ದರು. ಅಂದರೆ ಸಾವಿತ್ರಿ ಸತ್ಯವಾನರು ಮನೆಗೆ ಬರುತ್ತಿದ್ದಂತೆ ಅವರಿಗೆ ಆಶ್ಚರ್ಯವೊಂದು ಕಾದಿತ್ತು. ಏನಪ್ಪ ಆಶ್ಚರ್ಯ ಅಂದರೆ, ತಂದೆ ತಾಯಿಯರು ಸಂತಸದಿಂದಿದ್ದರು. ರಾಜ್ಯವನ್ನು ಕಸಿದುಕೊಂಡಿದ್ದಂತಹ ಶತ್ರು ರಾಜರನ್ನು ಮಂತ್ರಿ ಸೇನಾಧಿಪತಿಗಳು ಸೋಲಿಸಿ ಓಡಿಸಿಬಿಟ್ಟಿದ್ದಾರೆಂದು, ರಾಜ್ಯ ಇದೀಗ ತಮ್ಮ ವಶವಾಗಿದೆ ಎಂದು, ರಾಜ್ಯಭಾರ ಮಾಡಲು ಮಗ ಸೊಸೆಯರೊಡನೆ ಬರಬೇಕೆಂದು ದೂತರನ್ನು ಕಳಿಸಿದ್ದರು. ಅವರು ಬಂದವರು ರಾಜನಲ್ಲಿ ವಿಷಯವನ್ನೆಲ್ಲ ತಿಳಿಸಿದ್ದರು. ಸಾವಿನ ಮನೆಯನ್ನು ಹೊಕ್ಕು

ಮರಳಿದ ಸತ್ಯವಾನ ಒಂದೆಡೆ, ಮೃತ್ಯು ದೇವತೆಯನ್ನು ತನ್ನ ನಡೆ ನುಡಿ ಪತಿಭಕ್ತಿಯಿಂದ ಗೆದ್ದಂತಹ ಸಾವಿತ್ರಿ ಇನ್ನೊಂದೆಡೆ, ತಾವು ಕಳೆದುಕೊಂಡಂತಹ ರಾಜ್ಯ ಮತ್ತೆ ಸಿಕ್ಕಿದ ಆನಂದ ಮತ್ತೊಂದೆಡೆ, ದ್ಯುಮತ್ ಸೇನನ ಸಂಭ್ರಮಕ್ಕೆ ಪಾರವೇ ಇಲ್ಲವಾಯಿತು. ಎಲ್ಲರೂ ಮರಳಿ ರಾಜ್ಯಕ್ಕೆ ಬಂದರು. ಆನಂದದಿಂದ ರಾಜ್ಯಭಾರ ಮುಂದುವರೆಸಿದರು. ಸಾವಿತ್ರಿಯನ್ನು ಶ್ರೇಷ್ಠ ಸತಿಯರಲ್ಲಿ ಒಬ್ಬಳೆಂದು ಪರಿಗಣಿಸಲಾಗಿದೆ. ಇವರನ್ನು ನೆನೆಯುತ್ತಾ ಪ್ರತಿ ವರ್ಷ ಜ್ಯೇಷ್ಠ ಮಾಸದ ಶುದ್ಧ ಹುಣ್ಣಿಮೆಯೆಂದು ವಟ ಸಾವಿತ್ರಿ ವ್ರತವನ್ನು ಆಚರಿಸುತ್ತಾರೆ. ಈ ದಿನದಲ್ಲಿ ಸುಮಂಗಲಿಯರು ವ್ರತವನ್ನಾಚರಿಸಿ ಆಲದ ಮರವನ್ನು ಪೂಜಿಸಿ ಪ್ರದಕ್ಷಿಣೆ ಹಾಕಿ ನಮಿಸಿ ಸುಮಂಗಲಿ ಭಾಗ್ಯ ಸ್ಥಿರವಾಗಿರಲೆಂದು ಪ್ರಾರ್ಥಿಸುತ್ತಾರೆ. ಮಕ್ಕಳೇ, ಈ ಕಥೆ ನಿಮಗೆ ಅರ್ಥ ಆಯ್ತಾ? ಸಿನಿಮಾಗಳನ್ನ ಕೂಡ ನೀವು ನೋಡ್ತೀರಿ, ಅದರಲ್ಲಿ ಸತ್ಯವಾನ್ ಸಾವಿತ್ರಿ ಅಂತ ಅಂದಾಗ ಖಂಡಿತ ಅಜ್ಜ ಮೊಮ್ಮಗಳಿಗೆ ಹೇಳಿರುವಂತಹ ಈ ಕಥೆ ಆಗ ನಿಮಗೆ ತಿಳಿಯುತ್ತೆ ಅಲ್ವಾ? ನಿಮ್ಮದು ಪುಟ್ಟ ಮನಸ್ಸು, ಏನಪ್ಪ ಇಷ್ಟೊಂದು ಕಷ್ಟವಾದ ಕಥೆಯನ್ನ ಅಜ್ಜ ಮೊಮ್ಮಗಳಿಗೆ ಹೇಳಿದ್ದಾನೆ ಅಂತ ಅಲ್ವಾ? ನಿಜವಾಗಿ ಕಥೆಯನ್ನ ಮತ್ತೆ ಮತ್ತೆ ಕೇಳಬೇಕು ಆಸಕ್ತಿಯಿಂದ. ಇಷ್ಟೇ ಕಷ್ಟವಾದಂತಹ ಪಠ್ಯವನ್ನ ಓದಿದರೆ ಸ್ವಲ್ಪವಾದರೂ ಅರ್ಥ ಆಗುತ್ತೆ ಅಲ್ವಾ? ಅಲ್ವಾ ಮಕ್ಕಳೇ? ಇನ್ನು ಎರಡನೆಯ ಕಥೆ. ಎರಡನೆಯ ಕಥೆ ಕನ್ನಿಕಾ ಪರಮೇಶ್ವರಿ ಅಂತ. ಕನ್ನಿಕಾ ಪರಮೇಶ್ವರಿಯು ವೈಶ್ಯರ ಕುಲದೇವತೆ. ವಾಸವಾಂಬೆ ಎಂದು ಕೂಡ ಕನ್ನಿಕಾ ಪರಮೇಶ್ವರಿಯನ್ನು ಕರೆಯುತ್ತಾರಂತೆ. ಒಮ್ಮೆ ಬ್ರಹ್ಮದೇವರು ಕುಬೇರನ ಮಗನಾದ ನಳಕೂಬರನಲ್ಲಿಗೆ ಬಂದರು. ಶಹಜಿಹ್ವನೆಂಬ ರಾಕ್ಷಸನನ್ನು ಕೊಲ್ಲಲು ಹೇಳಿದರು. ಆದರೆ ನಳಕೂಬರ ಹಿಂಜರಿದ. ಅದು ಬ್ರಹ್ಮದೇವರ ಕೋಪಕ್ಕೆ ಕಾರಣವಾಯಿತು. ಅವರು ಕೋಪದಿಂದ ನಳಕೂಬರನಿಗೆ, ನೀನು ಲೋಕಪಾಲಕನ ಉದರದಲ್ಲಿ ಜನಿಸತಕ್ಕವನಲ್ಲ. ಲೋಕವನ್ನು ರಕ್ಷಿಸುವ ಹೊಣೆಗಾರಿಕೆ ಇರುವ ನೀನು ರಾಕ್ಷಸರೆಂದರೆ ಹೆದರುತ್ತಿರುವೆ, ಹೇಡಿತನ ತೋರುತ್ತಿರುವೆ. ನೀನು ಭೂಲೋಕದಲ್ಲಿ ವೈಶ್ಯನಾಗಿ ಹುಟ್ಟು ಎಂದು ಶಾಪವಿತ್ತರಂತೆ. ಬ್ರಹ್ಮದೇವರ ಶಾಪದನುಸಾರ ನಳಕೂಬ ಕುಸುಮ ಶ್ರೇಷ್ಠಿ ಎಂಬ ಹೆಸರಿನಿಂದ ಜನಿಸಿದ. ಇವನ ಹೆಂಡತಿ ಕುಸುಮೆ. ಈ ದಂಪತಿಗಳಿಗೆ ಬಹಳ ಕಾಲದವರೆಗೆ ಮಕ್ಕಳಾಗಲಿಲ್ಲ. ನಂತರ ಇಬ್ಬರೂ ಕೂಡ ಗುರು ಹಿರಿಯರ ಸಲಹೆಯ ಅನುಸಾರ ಪುತ್ರಕಾಮೇಷ್ಠಿ ಎಂಬ ಯಜ್ಞವನ್ನು ಮಾಡಿದರು. ಇದರ ಪ್ರಸಾದ ರೂಪವಾಗಿ ಒಬ್ಬ ಪುತ್ರನನ್ನೂ ಒಬ್ಬ ಪುತ್ರಿಯನ್ನೂ ಪಡೆದರು. ಪುತ್ರನಿಗೆ ವಿರೂಪಾಕ್ಷನೆಂದೂ ಪುತ್ರಿಗೆ ವಾಸವಾಂಬೆ ಎಂದೂ ನಾಮಕರಣ ಮಾಡಿದರು. ವಾಸವಾಂಬೆ ತುಂಬಾ ಸುಂದರಳು, ಲಾವಣ್ಯವತಿಯೂ ಆಗಿ ಕಂಗೊಳಿಸುತ್ತಿದ್ದಳು. ಒಮ್ಮೆ ವಿಷ್ಣುವರ್ಧನ ಎಂಬ ಅರಸನು ವಿಹಾರಾರ್ಥ ತಿರುಗಾಡುತ್ತಿದ್ದನು. ವಾಸವಾಂಬೆ ಇರುವ ಊರಿಗೆ ಬಂದನು. ವಾಸವಾಂಬೆಯನ್ನು ಕಂಡು ಮೋಹಿತನಾದನು. ಕುಸುಮ ಶ್ರೇಷ್ಠ ದಂಪತಿಗಳಲ್ಲಿ ಅವರ ಸುಪುತ್ರಿ ವಾಸವಾಂಬೆಯನ್ನು ತನಗೆ ವಿವಾಹ ಮಾಡಿಕೊಡಬೇಕೆಂದು ಕೇಳಿಕೊಂಡನು. ಹೆತ್ತವರು ಒಪ್ಪಿಗೆ ನೀಡಲಿಲ್ಲ. ಕೋಪಗೊಂಡ ಅರಸನು ನಿಮ್ಮೆಲ್ಲರನ್ನು ಬಂಧಿಸಿ ವಾಸವಾಂಬೆಯನ್ನು ವಿವಾಹವಾಗುವೆನು ಎಂದು ಗುಡುಗಿದನು. ಹೆದರಿದಂತಹ ಕುಸುಮ ಶ್ರೇಷ್ಠಿಯಾಗ ಮಗಳನ್ನು ವಿವಾಹ ಮಾಡಲು ಒಪ್ಪಿದನು. ವಿವಾಹ ಮುಹೂರ್ತವು ನಿಶ್ಚಯವಾಯಿತು. ಅದರದಕ್ಕೆ ಒಂದಷ್ಟು ಸಮಯ ಕಾಯಬೇಕಾದುದರಿಂದ ಆ ಸಮಯಕ್ಕೆ ಸರಿಯಾಗಿ ತಾನು ಬರುವೆನೆಂದು ತಿಳಿಸಿ ರಾಜ ವಿಷ್ಣುವರ್ಧನನು ತನ್ನ ನಗರಕ್ಕೆ ಹಿಂದಿರುಗಿದನು. ಅರಸನು ಅತ್ತ ತೆರಳುತ್ತಿದ್ದಂತೆ ಇತ್ತ ಭೀತಿಯೂ ದೂರವಾಯಿತು.

ಶ್ರೇಷ್ಠಿಯ ಮನೆಯವರೆಲ್ಲರೂ ರೆಕ್ಕೆ ತೆರೆದ ಹಕ್ಕಿಗಳಾದರು. ಕುಸುಮಶ್ರೇಷ್ಠಿಯಲ್ಲಿ ಸುತೆ ವಾಸವಾಂಬೆಯನ್ನು ಅರಸನಿಗೆ ಕೊಡಬಾರದೆಂದು ಹಠ ಹಿಡಿದರು. ಆದರೆ ಇನ್ನು ಕೆಲವು ಬಂಧು ಮಿತ್ರರು ಅರಸನಿಗೆ ಮಾತು ಕೊಟ್ಟಾಗಿದೆ, ಮುಹೂರ್ತವೂ ನಿಶ್ಚಯವಾಗಿದೆ, ಅದಕ್ಕೆ ವ್ಯತಿರಿಕ್ತವಾಗಿ ನಡೆಯಬಾರದೆಂದು ಆಗ್ರಹಿಸಿದರು. ರಾಜನಿಗೆ ಸುದ್ದಿ ಹೋಯಿತು. ರಾಜನು ಸೇನಾಸಹಿತನಾಗಿ ಧಾವಿಸಿ ಬಂದನು. ಆಗ ವಾಸವಾಂಬೆಯ ಸೋದರನಾದ ವಿರೂಪಾಕ್ಷನು, ನಾವೆಲ್ಲರೂ ವಾಸವಾಂಬೆಯನ್ನು ಮುಂದಿಟ್ಟುಕೊಂಡು ಅಗ್ನಿಪ್ರವೇಶ ಮಾಡೋಣ ಎಂದನು. ವಿರೂಪಾಕ್ಷನ ಮಾತನ್ನು ಕೆಲವರು ಒಪ್ಪಿದರು, ಕೆಲವರು ತಿರಸ್ಕರಿಸಿದರು. ಒಪ್ಪಿದವರೆಲ್ಲರೂ ಅಗ್ನಿಗಾಹುತಿಯಾಗಲು ಚಿತೆಯನ್ನು ಸಿದ್ಧಪಡಿಸಿದರು. ಚಿತೆ ಧಗಧಗನೆ ಉರಿಯತೊಡಗಿತು. ವಾಸವಾಂಬೆಯು ಎಲ್ಲರಿಗೂ ಮೊದಲಾಗಿ ಹೊರಟು ಬಂದಳು. ಮಿತ್ರರು, ಪರಿವಾರದವರು, ಸಖಿಯರ ಕಂಗಳಿಂದ ನೀರು ಧಾರೆಯಾಗಿ ಸುರಿಯಲಾರಂಭಿಸಿತು. ಆಗ ವಾಸವಾಂಬೆ ತನ್ನ ನಿಜರೂಪವನ್ನು ಧರಿಸಿದಳು, ಅಭಯವನ್ನು ನೀಡಿದಳು. ನನಗಾಗಿ ನೀವಾರೂ ಮರುಗದಿರಿ, ನಾನು ಮಾನುಷಿಯಲ್ಲ, ಇಂದ್ರರಾಣಿಯಾದ ಶಚಿದೇವಿ. ಶತಜಿಹ್ವನನ್ನು ಕೊಲ್ಲುವಂತೆ ಬ್ರಹ್ಮದೇವರು ನನ್ನ ಸುತನಾದ ಜಯಂತನಿಗೆ ಹೇಳಿದರು. ಮೊದಲು ಕುಬೇರ ಪುತ್ರ ನಳಕೂಬರನಿಗೂ ಬ್ರಹ್ಮದೇವರು ಶಪಿಸಿದ ಕಾರಣ ನಳಕೂಬರನು ಕುಸುಮಶ್ರೇಷ್ಠಿಯಾಗಿಯೂ ನಾನು ಅವರ ಸುತೆಯಾಗಿಯೂ ಜನಿಸಿದೆವು. ಈಗ ನನ್ನ ಮಾನುಷಿ ದೇಹವನ್ನು ತೊರೆದು ದಿವ್ಯ ದೇಹವನ್ನು ಹೊಂದಲು ಹೊರಟಿರುವೆ. ಯಾರೂ ದುಃಖಿಸದಿರಿ ಎಂದು ಸಂತೈಸಿದಳು. ಅಗ್ನಿಪ್ರವೇಶ ಮಾಡಿದಂತೆಯೇ ಅವಳ ಬಂಧುಗಳೂ ಅದೇ ಚಿತೆಯನ್ನೇರಿದರು. ಅಂದಿನಿಂದ ವೈಶ್ಯ ಜನಾಂಗದವರು ಕನ್ಯಾಕುಮಾರಿ ಅಂದರೆ ವಾಸವಾಂಬೆಯನ್ನು ತಮ್ಮ ಕುಲದೈವವೆಂದು ಭಾವಿಸಿ ಪೂಜಿಸುತ್ತಿದ್ದಾರೆ. ಇಲ್ಲಿಗೆ ಕನ್ನಿಕಾ ಪರಮೇಶ್ವರಿ ಪುರಾಣ ಕಥೆ ಮುಕ್ತಾಯವಾಯಿತು. ಮಕ್ಕಳೇ, ನಿಮಗೆ ಈ ಕಥೆಯಲ್ಲಿರುವಂತಹ ಸಾರಾಂಶ ಅರ್ಥ ಆಗಿದೆ ಅಂತ ಅಂದುಕೊಳ್ಳೋಣ. ಅಂದ ಹಾಗೆ ಈ ಕಥೆಯನ್ನು ನೀವು ಒಬ್ಬರೇ ಕೇಳಿರ್ತೀರಾ? ಖಂಡಿತ ಇಲ್ಲ, ನಿಮ್ಮ ಅಮ್ಮ, ಅಪ್ಪ, ಅಜ್ಜ ಎಲ್ಲರೂ ಕೂಡ ಕೇಳಿರ್ತಾರೆ. ಅರ್ಥ ಆಗಲಿಲ್ಲ ಅಂದರೆ ಅಜ್ಜ ಅಜ್ಜಿ ಖಂಡಿತ ಹೇಳ್ಕೊಡ್ತಾರೆ. ನಿಜವಾಗಿ ಮಕ್ಕಳೇ, ಯಾವುದು ಕೂಡ ಕಷ್ಟ ಇರಲ್ಲ. ಯಾವುದು ಕಷ್ಟ? ಸೋಮಾರಿತನ ಇದ್ದಾಗ ಎಲ್ಲವೂ ಕೂಡ ಕಷ್ಟ. ಅಜ್ಜ ಹೇಳ್ತಾರೆ, ಅಲ್ಲಿರುವಂತಹ ಒಂದು ಲೋಟವನ್ನ ತಂದುಕೊಡು ಅಂತ ಕೇಳಿದ್ರೆ ಖಂಡಿತ ನೀವು ತಂದುಕೊಡಲ್ಲ. ಯಾಕೆ ಹೇಳಿ? ನಿಮ್ಮಲ್ಲಿ ಸೋಮಾರಿತನ ಎನ್ನುವಂತಹ ವ್ಯಕ್ತಿ ಅಡಗಿರ್ತಾನೆ. ಅದೊಂದು ಭಾವನೆ, ಆದರೂ ಕೂಡ ನಾವು ವ್ಯಕ್ತಿ ಅಂತ ಹೇಳಬೇಕಾಗತ್ತೆ. ಇಲ್ಲ ಅಂದರೆ ನಾವು ಪಟಪಟಪಟ ಅಂತ ಎಲ್ಲ ಕೆಲಸವನ್ನ ಮಾಡ್ತೀವಿ. ಅಜ್ಜಿಯನ್ನು ಇಷ್ಟಪಡ್ತೀವಿ, ತಾತನನ್ನು ಇಷ್ಟಪಡ್ತೀವಿ, ಅಮ್ಮ, ಅಪ್ಪ, ಅಕ್ಕ, ತಮ್ಮ, ತಂಗಿ ಎಲ್ಲರನ್ನ ಇಷ್ಟಪಡ್ತೀವಿ. ಆದರೆ ಈ ಸೋಮಾರಿತನ ಅನ್ನೋದಿದೆಯಲ್ಲ, ಅದು ಖಂಡಿತ ನಮ್ಮನ್ನು ಕೆಲಸ ಮಾಡೋದಕ್ಕೆ ಬಿಡೋದೇ ಇಲ್ಲ. ಸೋಮಾರಿ ಎಲ್ಲ ಕಡೆ ಚೀಮಾರಿ ಅಂತ ಈ ಹಿಂದೆ ಹಲವು ಬಾರಿ ನಾವು ಹೇಳಿದ್ದೇವೆ. ಸೋಮಾರಿತನ ನಮಗೆ ಒಳ್ಳೆಯದಲ್ಲ. ತುಂಬ ಚೆನ್ನಾಗಿ ಓದ್ತಿರ್ತೀರಾ, ಆದರೆ ಈ ಸೋಮಾರಿತನ ಅನ್ನೋದಿದೆಯಲ್ಲ, ಅದು ಜೊತೆಯಲ್ಲಿದ್ದರೆ ನೀವು ನಿಜವಾಗಿ ಮುಂದುವರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಮ್ಮ ಏಟು ಕೊಡ್ತಾರೆ, ಅಪ್ಪ ಗದರಿಸ್ತಾರೆ, ಅಜ್ಜಿ ತಾತ ಮುದ್ದು ಮಾಡ್ತಾರೆ, ನೀವು ಹೇಗೋ ಮುಂದೆ ಮುಂದೆ ಸಾಕ್ತಾ ಇರ್ತೀರ. ಆದರೆ ವಿವೇಕ ಅನ್ನೋದು ನಿಮ್ಮಲ್ಲಿದ್ದರೆ ಖಂಡಿತ ಸೋಮಾರಿತನ ಓಡಿ ಹೋಗುತ್ತಂತೆ. ಅಜ್ಜ ಕಥೆಗಳಲ್ಲಿ ಹೇಳಿದ್ದಾನೆ, ನೀವು ಕೇಳಿದ್ದೀರಾ? ಅಜ್ಜ ಅಜ್ಜ ಕಥೆ ಹೇಳು ಅಂತ ಕೂಡ ಪುಸ್ತಕವನ್ನು ಓದಿದ್ವಿ. ಅಲ್ಲಿ ಅಜ್ಜ ಎಷ್ಟು ಕಿವಿ ಮಾತುಗಳನ್ನು ಹೇಳಿದ್ದಾನೆ ಅಂದರೆ ಅದನ್ನು ತುಂಬಿಕೊಳ್ಳೋದಕ್ಕೆ ನಮ್ಮ ತಲೆ ಸಾಕಾಗಲ್ಲ. ಹಾಗಂತ ಕೇಳಿಸ್ಕೊಳ್ದೇ ಇರಕ್ಕಾಗತ್ತಾ? ಪಾಲನೆ ಮಾಡದೇ ಇರಕ್ಕಾಗತ್ತಾ? ಎಲ್ಲವನ್ನೂ ಕೇಳಿಸ್ಕೊಳ್ಬೇಕು.

0: ಈ ಸಮಯ ನಮ್ಮದು ಅಂತ ಅಂದುಕೊಂಡು ಸಮಯವನ್ನು ವ್ಯಯ ಮಾಡದ ಹಾಗೆ ಕಲಿಯುತ್ತಾ ಹೋಗಬೇಕು. ಕಲಿಯುತ್ತಾ ನಲಿಯುತ್ತಾ ಹೋದಾಗ ನಮಗೆಲ್ಲೋ ಒಂದು ಕಡೆ ಒಂದು ಕಥೆ ಹೇಳು, ಪುರಾಣ ಕಥೆ ಬರುತ್ತಾ ನಿನಗೆ, ತಿಳ್ಕೊಂಡಿದೀಯಾ ಅಂತ ಕೇಳಿದಾಗ ಕೈ ಎತ್ತಿ ನಾನು ಪುರಾಣ ಕಥೆಯನ್ನು ತಿಳಿದುಕೊಂಡಿದ್ದೀನಿ, ನನಗೆ ಪೂರ್ಣ ಗೊತ್ತಿಲ್ಲದೆ ಇರಬಹುದು, ಆದರೆ ಒಂದು 5-6 ಸಾಲುಗಳಲ್ಲಿ ನಾನು ಸಾರಾಂಶವನ್ನು ಹೇಳ್ತೀನಿ ಅಂತ ನೀವು ಖಂಡಿತ ಹೇಳಬಹುದು. ಅಂದ ಹಾಗೆ ಮಕ್ಕಳೇ, ಈಗ ಮಳೆ ಬರ್ತಾ ಇದೆ, ನೀವೆಲ್ಲರೂ ಕೂಡ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಚೆನ್ನಾಗಿ ಬಿಸಿ ಊಟವನ್ನು, ಮನೆಯ ಊಟ ತಿನ್ನಬೇಕು, ಬಿಸಿ ನೀರನ್ನು ಕುಡಿಬೇಕು. ನಾನು ತಿನ್ನಲ್ಲ ಅಂತ ನೀವು ಸೋಮಾರಿತನ ಏನಾದ್ರೂ ಜೊತೆಯಲ್ಲಿ ಇಟ್ಕೊಂಡ್ರೆ ಖಂಡಿತ ಕಾಯಿಲೆ ಬರುತ್ತೆ. ಡಾಕ್ಟರ್ ಹತ್ರ ಹೋದರೆ ಇಂಜೆಕ್ಷನ್ ಖಂಡಿತ ಅಲ್ವಾ, ನೀವು ಚುಚ್ಚಿಸ್ಕೊಳ್ತೀರಾ? ಇಲ್ಲ ಅಲ್ವಾ ಜಾಣ ಮಕ್ಕಳು. ವಿಷಯ ಯಾವುದೇ ಇರಲಿ, ಅದನ್ನು ತಿಳಿದುಕೊಳ್ಳುವುದರಲ್ಲಿ ತಪ್ಪೇನಿಲ್ಲ. ಚೆನ್ನಾಗಿ ನಿದ್ದೆ ಮಾಡ್ತೀರಿ, ಚಳಿ ಚಳಿ ಚಳಿ ಅಂತ ಎಷ್ಟು ನಿದ್ದೆ ಮಾಡ್ತೀರಿ? ಶನಿವಾರ ಭಾನುವಾರ ಬಂತು ಅಂತ ಅಂದರೆ ನಾನು ಶಾಲೆಗೆ ಹೋಗಲ್ಲ, ಬೇಗ ಎದ್ದೇಳಲ್ಲ, ಹಾಲು ಬೇಡ, ನನಗೇನು ಬೇಡ, ನಾನು ನಿದ್ದೆ ಮಾಡಬೇಕು ಅಂತ ರಗ್ಗನ್ನು ಹೊದ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತೀರಿ. ಇದು ಒಳ್ಳೇದಾ? ಖಂಡಿತ ಒಳ್ಳೇದಲ್ಲ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ದಾರೆ, ಇಂದಿನ ಕೆಲಸವನ್ನು ಇಂದೇ ಮಾಡು ಅಂತ ಅಲ್ವಾ. ಎಷ್ಟೊಂದು ಪಠ್ಯ ಇರುತ್ತೆ, ಎಲ್ಲವನ್ನ ಇವತ್ತೊಂದೇ ದಿನ ಓದೋಕ್ಕಾಗತ್ತಾ? ಇಲ್ಲ. ಹಾಗೆಯೇ ಇವತ್ತೇನು ಕಲಿಸಿದ್ದಾರೆ ಅದನ್ನು ಇವತ್ತು ಓದಿ ತಿಳಿದುಕೊಳ್ಬೇಕು, ನೋಟ್ಸ್ ಮಾಡ್ಕೊಳ್ಬೇಕು. ಪ್ರತಿದಿನ ಅದನ್ನೊಮ್ಮೆ ನೋಡ್ತಾ ಇದ್ರೆ ಖಂಡಿತ ನಿಮ್ಮೆಲ್ಲರಿಗೆ ಅದು ಅರ್ಥ ಆಗ್ತಾ ಆಗ್ತಾ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡಿತೀರಿ. ಆಗ ಅಮ್ಮ ಅಪ್ಪನಿಗೆ ತುಂಬ ಖುಷಿಯಾಗತ್ತೆ, ಅಜ್ಜಿ ತಾತನಿಗಂತೂ ಒಬ್ಬೊಬ್ಬ ಎಷ್ಟು ಖುಷಿಯಾಗತ್ತೆ ಅಂದರೆ ಅಷ್ಟು ಖುಷಿಯಾಗತ್ತೆ. ನಿಮ್ಮೆಲ್ಲರಿಗೆ ಒಳಿತಾಗಲಿ ಅಂತ ಹೇಳ್ತಾ ಇವತ್ತಿನ ಚಿಣ್ಣರೆ ಕಥಾಲೋಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಇದೇ ಸಂದರ್ಭದಲ್ಲಿ ಲೇಖಕರಾದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಗೆ ನಾವೆಲ್ಲರೂ ಕೂಡ ನಮಸ್ಕಾರವನ್ನು ಹೇಳೋಣ ಅಲ್ವಾ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಕೂಡ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ. ಇದುವರೆಗೆ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ
1: ಅಜ್ಜ ಹೇಳಿದ ಪುರಾಣ ಕಥೆಗಳು
0: ಮಕ್ಕಳ ಕಥಾ ಸಂಕಲನದ ಓದು ಪ್ರಸಾರವಾಯಿತು. ಪ್ರಸ್ತುತಿ ನಿರ್ವಹಣೆ ಎಂ ಶಕುಂತಲಾ. ಇದು ಇಂದಿನ ಚಿನ್ನರ ಲೋಕ. ಚಿನ್ನರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಗಾನ ಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವವಾಣಿ, ಇದು ನಿಮ್ಮ ವಾಣಿ.
1: ಆಕಾಶವಾಣಿ ಮಡಿಕೇರಿ.
2: ನೆನಪು ನಿನಾದ,
1: ನೆನಪು ನಿನಾದ.
2: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ,
0: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ,
1: ನೆನಪು ನಿನಾದ

ಕೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹೊಂಬಿ ಸಿರು ಚಿತ್ರಕ್ಕೆಂದು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಹಾಡಿದ ಗೀತೆ, ಗೀತಪ್ರಿಯ ಅವರ ಸಾಹಿತ್ಯ ಸಂಗೀತ, ರಾಜನ್ ನಾಗೇಂದ್ರ.

ಇನ್ನು ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿ ಅವರ ಸ್ವರಗಳಲ್ಲಿ ಅಪೂರ್ವ ಸಂಗಮ ಚಿತ್ರದ ಗೀತೆ, ಜೀವ ಜಯಶಂಕರ್ ಅವರ ಸಾಹಿತ್ಯ ಸಂಗೀತ, ಉಪೇಂದ್ರ ಕುಮಾರ್.

ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಎಸ್ ಜಾನಕಿ ಅವರ ಸ್ವರಗಳಲ್ಲಿ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆ. ಗೀತರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಮೂಡಿಬಂದ ಈ ಗೀತೆ ದೇವರಗುಡಿ ಚಿತ್ರದ್ದು. ಗೀತೆಯನ್ನು ಬರೆದಿದ್ದರು ಚೀವದ ಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಚಿತ್ರ ನಾನಿನ ಮರೆಯಲಾರೆ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿ. ಜೀವದೇಶಂಕರ್ ಅವರ ಗೀತೆ, ರಾಜನ್ ನಾಗೇಂದ್ರ ಸಂಗೀತ.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು

0: ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಎಂಡೋಸ್ಕೋಪಿ ಅಂದ್ರೆ ಏನು ಅಂಡ್ ಯಾರಿಗೆ ಬೇಕಾಗುತ್ತೆ?
3: ಎಂಡೋಸ್ಕೋಪಿ ಅಂತ ಹೇಳುದು ಜೀರ್ಣಾಂಗದಲ್ಲಿ ಏನಾದ್ರು ತೊಂದರೆ ಇದೆ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಮಾಡುವಂತ ಒಂದು ಸಣ್ಣ ಟೆಸ್ಟ್ ಆಗಿರ್ತದೆ. ಇದರಲ್ಲಿ ಒಂದು ಸಣ್ಣ ಟ್ಯೂಬ್ ಇರ್ತದೆ, ಆ ಟ್ಯೂಬ್ ನಲ್ಲಿ ಒಂದು ಕ್ಯಾಮರಾ ತರ ಇರ್ತದೆ, ಅದನ್ನ ನಮ್ಮ ಉದರ ದರ್ಶಕ ಅಂತೇಳಿ ನಾವು ಹೇಳ್ತೀವಿ. ಅದನ್ನ ಬಾಯಿಯ ಮುಖಾಂತರ ನಾವು ಹಾಕ್ತೀವಿ. ಬಾಯಿಯ ಮುಖಾಂತರ ಹಾಕಿ ನಮ್ಮ ಅನ್ನನಾಳ, ಜಠರ ಮತ್ತು ಸಣ್ಣ ತರುಳಿನ ಪಾರ್ಟ್ ಗಳನ್ನು ನಾವು ಇದರಲ್ಲಿ ಪರೀಕ್ಷೆಗೆ ಮಾಡ್ತೀವಿ. ಇದರಲ್ಲಿ ನಾವು ಉದಾಹರಣೆಗೆ ಏನಾದರೂ ಹೊಟ್ಟೆಲಿ ಹುಣ್ಣಾಗಿದ್ರೆ ಅಥವಾ ಕರಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಬ್ಲಾಕ್ ಆಗಿದ್ರೆ ಅಥವಾ ಕ್ಯಾನ್ಸರ್ ಇದ್ರೆ ಅಥವಾ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನು ನಾವು ಪತ್ತೆ ಹಚ್ಚಬಹುದಾಗಿದೆ. ಇದು ಯಾರಿಗೆ ಬೇಕಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಪದೇ ಪದೇ ಹೊಟ್ಟೆ ನೋವು ಬರುವಂತವರು, ಎದೆ ಉರಿ ಬರುವಂತದ್ದು, ಹೊಟ್ಟೆ ಉರಿ ಬರುವಂತದ್ದು, ಅಥವಾ ವೆಯಿಟ್ ಲಾಸ್ ಆಗಿರುವಂತದ್ದು, ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತುಂಬಾ ವಿಪರೀತ ವಾಂತಿ ಆಗುವಂತದ್ದು, ಇವರಿಗೆ ಮೇಲ್ಗಡೆ ಹೊಟ್ಟೆ ಎಂಡೋಸ್ಕೋಪಿ ಪರೀಕ್ಷೆಯ ಅಗತ್ಯ ಇರ್ತದೆ.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್. ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಆಕಾಶವಾಣಿ ಮಡಿಕೇರಿ. ವ್ಯಕ್ತಿ ವಿಶೇಷ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳ ಪರಿಚಯ.

ಪ್ರೀತಿಯ ಶ್ರೋತೃಗಳೇ, ಇವತ್ತಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಶ್ರೋತೃಗಳೇ, ಕಲಿಯುವ ಮನಸ್ಸಿಗೆ ಒಂದು ಸಣ್ಣ ತೊರೆ ಕೂಡ ಪಾಠವನ್ನು ಕಲಿಸುತ್ತೆ. ಪಾಠವನ್ನು ಕಲಿಸುವ ಮುನ್ನ ಅದನ್ನು ಅರಿಯುವ ಮನಸ್ಸಿರುವಂತಹ ವ್ಯಕ್ತಿಯ ಆಸಕ್ತಿ ಕೂಡ ಇರಬೇಕು. ನಾನು ಏನನ್ನಾದರೂ ಕಲಿಬೇಕು, ಕಲಿಯಲೇಬೇಕು ಅನ್ನುವಂತಹ ಆಸೆ ಇದ್ದಾಗ ಒಂದು ಸಣ್ಣ ಕಲ್ಲಿನಿಂದ ಕೂಡ ಅಥವಾ ಒಂದು ಹುಲ್ಲಿನಿಂದ ಕೂಡ ನಾವು ಪಾಠವನ್ನು ಕಲಿತೀವಿ. ನಿಜ ಅಲ್ವಾ? ಹಾಗೆಯೇ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ವ್ಯಕ್ತಿಗಳ ಪರಿಚಯದ ಮುಖಾಂತರ ನಮ್ಮ ಶ್ರೋತೃಗಳಿಗೆ ಅತಿಥಿಯ ಜೀವನದಲ್ಲಿ ನಡೆಯುವಂತಹ ಘಟನೆಗಳು, ಅವರು ಎದುರಿಸಿದಂತಹ ಸವಾಲುಗಳು ಒಂದು ಪಾಠವನ್ನು ಕಲಿಸುತ್ತೆ. ಕಲಿಯಬೇಕೆನ್ನುವಂತಹ ಮನಸ್ಸುಳ್ಳಂತಹ ಶ್ರೋತೃಗಳಿಗೆ ಇದು ಒಂದು ಪಾಠ. ಅನುಭವದ ಬುತ್ತಿಯಲ್ಲಿ ಸಿಹಿ ಕಹಿ ಹೇಗಿರುತ್ತೋ ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಅಂತಹ ಘಟನೆಗಳು ಬಂದಾಗ ನಾವು ಹೇಗೆ ಎದುರಿಸ್ತೀವಿ, ಎದುರಿಸಿ ಗೆಲ್ಲುತ್ತೀವಿ, ಯಶಸ್ಸನ್ನು ಕಾಣ್ತೀವಿ ಅನ್ನೋದು ಕೂಡ ಒಂದು ಪ್ರಮುಖವಾದಂತಹ ಸಂಗತಿ, ಅಂದರೆ ತಪ್ಪಾಗಲಾರದು. ಅದಕ್ಕಾಗಿಯೇ ಸಮಾಜದಲ್ಲಿ ಸೇವೆ ಸಲ್ಲಿಸುವಂತಹ ವಿಶೇಷ ವ್ಯಕ್ತಿಗಳನ್ನು ನಿಮಗಾಗಿ ಪರಿಚಯ ಮಾಡಿಕೊಡ್ತಾ ಬಂದಿದೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಸಾಮಾನ್ಯ ವ್ಯಕ್ತಿಯ ಒಂದು ಪರಿಚಯ ಅಂತ ನೀವು ಪರಿಗಣಿಸುವುದಾದರೂ ಕೂಡ ಕಲಿಯುವಂಥದ್ದು ಬಹಳ ಇದೆ. ಮನುಷ್ಯ ಬದುಕುವಾಗ ಹೇಗಾದರೂ ಬದುಕಬಹುದು ಅನ್ನೋದಕ್ಕಿಂತ ಹೀಗೇ ಬದುಕಬೇಕು, ಸಂದರ್ಭಗಳಿಗನುಸಾರವಾಗಿ ಬದಲಾವಣೆಯನ್ನು ಮಾಡಿಕೊಳ್ತಾ ನಾವು ಜೀವನವನ್ನು ಮಾಡಬೇಕು ಅನ್ನೋದು ಹಿರಿಯರ ಕಳಕಳಿ ಅಲ್ವಾ? ಅಂದ ಹಾಗೆ ಇಂದಿನ ಕಾರ್ಯಕ್ರಮದ ಅತಿಥಿ ರೇಡಿಯೋ ಅಭಿಮಾನಿ ಅಂತ ಮಾತ್ರ ಹೇಳಬಹುದು. ನಾವು ಕೂಡ ಅಭಿಮಾನಿಗಳು ಅಂತ ನಿಮ್ಮ ಮನಸ್ಸಿನಲ್ಲೂ ಕೂಡ ಅನ್ನಿಸ್ತಾ ಇದೆ ಅಲ್ವಾ? ಆದರೆ ಈ ವಿಶೇಷ ವ್ಯಕ್ತಿಯ ಪರಿಚಯ ಕೇಳಿದ ನಂತರ ನೀವು ಹೇಗೆ ನಿರ್ಧಾರ ಮಾಡ್ತೀರಿ ಅನ್ನೋದು ನಿಮ್ಮ ಮನಸ್ಸಿಗೆ ಬಿಟ್ಟಂತಹ ವಿಚಾರ. ಬನ್ನಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇವತ್ತಿನ ವ್ಯಕ್ತಿ ವಿಶೇಷದ ಅತಿಥಿಯನ್ನ ಪರಿಚಯ ಮಾಡಿಕೊಡುವ ಮುನ್ನ

ಸಂದರ್ಭವನ್ನು ವಿವರಿಸೋದು ಸಾಮಾನ್ಯ ಅಲ್ವಾ, ಸಹಜ ಕೂಡ. ಹೀಗೆ ನಮ್ಮ ಮಡಿಕೇರಿಯಲ್ಲಿ ಕರ್ನಾಟಕದ ಖ್ಯಾತ ಹಿನ್ನೆಲೆ ಗಾಯಕಿ ಶ್ರೀಮತಿ ಎಸ್ ಜಾನಕಮ್ಮನವರು ಅಗಲಿದ್ದಂತಹ ಸಂದರ್ಭ, ಒಂದು ವಾಚ್ ಅಂಗಡಿಗೆ ಅಂತ ತೆರಳಿದ್ದೆ. ಅಲ್ಲಿ ನಿಂತಾಗ ನನಗೆ ಒಂದು ಗೀತೆ ಕಿವಿಗೆ ಬೀಳ್ತಾ ಇತ್ತು. ಯಾವ ಗೀತೆ ಅದು?

0: ಹಾಡು ನನ್ನ ಕಿವಿಗೆ ಬೀಳ್ತಾ ಇತ್ತು. ಆಗ ನಾವೆಲ್ಲರೂ ಕೂಡ ಸಹಜವಾಗಿ ದುಃಖದಲ್ಲಿದ್ವಿ. ಜಾನಕಮ್ಮನವರನ್ನ ಅತಿಯಾಗಿ ಪ್ರೀತಿಸಿ ಆರಾಧಿಸಿ ಅವರ ಹಾಡುಗಳನ್ನ ಹಾಡ್ಕೊಂಡು ಬಂದಿದ್ದಂತಹ ನನಗೂ ಕೂಡ ವೈಯಕ್ತಿಕವಾಗಿ ಜಾನಕಮ್ಮನವರ ಹಾಡನ್ನ ಹಾಕಿರೋಂಥವ್ರು ಯಾರು ಇಷ್ಟು ಜೋರಾಗಿ ಅಂತ ಹುಡುಕ್ತಾ ಹೋದಾಗ ನಮ್ಮ ಮಡಿಕೇರಿಯ ಮುಖ್ಯ ರಸ್ತೆಯಲ್ಲಿ ಅಂದರೆ ಚೌಕಿಯಿಂದ ಸ್ವಲ್ಪ ಹಿಂದೆ ಬಂದಾಗ ನನಗೆ ಒಂದು ಪುಟ್ಟ ಅಂಗಡಿಯಲ್ಲಿ ಬೆಲ್ಟ್ ಮತ್ತು ಒಂದು ಕೆಲವೊಂದೆಲ್ಲ ವಸ್ತುಗಳು, ಚಳಿಯಲ್ಲಿ ಬಳಸುವಂತಹ ವಸ್ತುಗಳು, ಪ್ರವಾಸಿಗರಿಗಾಗಿ ಮಾರಾಟ ಮಾಡುವಂತಹ ಒಂದು ಪುಟ್ಟ ಅಂಗಡಿ ಅಷ್ಟು ಕತ್ತಲೆಯಲ್ಲಿ ಕಂಡಾಗ ನಾನು ಕೇಳೇಬಿಟ್ಟೆ, ಏನಂತ, ಸರ್ ಏನು ಹಾಡು ಹಾಕಿರೋದು ನೀವು ಅಂತ. ನಾನು ಆಕಾಶವಾಣಿ ಹಾಕಿರೋದು ಅಂದರು. ಆಕಾಶವಾಣಿಯನ್ನು ಎಷ್ಟು ದಿನಗಳಿಂದ ಕೇಳ್ತಾ ಇದ್ದೀರಿ, ತುಂಬ ಪ್ರೀತಿಯಿಂದ ಹೇಳ್ತಾರೆ. ನಾನು ಆಕಾಶವಾಣಿ ಆರಂಭವಾದ ದಿನದಿಂದಲೂ ನಾನು ಕೇಳ್ತಾ ಇದ್ದೀನಿ ಅಂತ. ಹಾಗಾದರೆ ಏನೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೀರಾ ಅಂತ ಮರು ಪ್ರಶ್ನೆ ಮಾಡಿದಾಗ ಅವರು ಹೇಳಿದ್ರು, ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೋ ಅದ್ರ ಪಾಡಿಗೆ ಅದು ಪ್ರಸಾರ ಆಗ್ತಾ ಇರುತ್ತೆ, ನನ್ನ ಪಾಡಿಗೆ ನಾನು ನನ್ನ ವೃತ್ತಿಯ ಜೊತೆ ನಾನು ಕೇಳ್ತಾ ಕೇಳ್ತಾ ನನ್ನ ವೃತ್ತಿಯನ್ನು ಮಾಡ್ತೀನಿ ಅಂತ ಹೇಳಿದ್ರು. ನಿಜವಾಗಿ ರೇಡಿಯೋ ಅಭಿಮಾನಿ ಅಂತ ಹೇಳೋದಕ್ಕೆ ಸೂಕ್ತವಾದಂತಹ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಕೊಡಗಿನಲ್ಲಿ ಸಾಕಷ್ಟು ಶ್ರೋತೃಗಳ ಹತ್ರ ರೇಡಿಯೋ ಇದೆ, ಕೇಳ್ತಾ ಇದ್ದಾರೆ. ಆದರೆ ಆ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಬಿದ್ದಂತಹ ಅವರು ಆ ಅಭಿಮಾನಿ. ಬನ್ನಿ ಅವರನ್ನು ಮಾತನಾಡಿಸೋಣ, ಇಂದಿನ ವಿಶೇಷ ವ್ಯಕ್ತಿಯನ್ನು ನಾವು ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ನಿಮ್ಮ ಹೆಸರು?
1: ವೆಂಕಟೇಶ್ ಅಂತ.
0: ಯಾವ ಊರು?
1: ನಮ್ದು ಆಕ್ಚುಲಿ ಬೆಂಗಳೂರು. ನಮ್ದು ನಾನು 5 ಸೋತಿದ್ದೆ, ಊರು ಬಿಟ್ಟು ಬಂದೆ. ಮ್ಯಾನೇಜರ್ ಇದಾರಲ್ಲ ಶಾರದನ ಜಪ್ಪವ್ರ ಮಿಸ್ಸಸ್, ಅಲ್ಲಿ ನಮ್ಮ ಅವರು ಡ್ಯೂಟಿ ಅಪಾಯಿಂಟ್ಮೆಂಟ್ ಆದಾಗ ನಾನು ಇಲ್ಲಿ ಅಲ್ಲಿ ಅಂಗಡಿ ಹಾಕಿದ್ದೀನಿ.
0: ಶಾರದಾ ನಂಜಪ್ಪ ಅವರ ಪತಿ.
1: ಅದಕ್ಕಿಂತ ಮುಂಚೆ ಅಂಗಡಿ ಹಾಕ್ದವನಲ್ಲಿ, ಅವಾಗ ಇವ್ರು ಅಪಾಯಿಂಟ್ಮೆಂಟ್ ಆರ್ಡರ್ ಬಂತವ್ರಿಗೆ.
0: ಹೇಗೆ ಗೊತ್ತು ನಿಮಗೆ?
1: ನಮಗೆ ಕ್ಲೋಸ್ ಫ್ರೆಂಡ್ ಅವ್ರ ಮ್ಯಾನೇಜರ್.
0: ಹೌದಾ? ಮ್ಯಾನೇಜರು ತುಂಬಾ ನಿಮಗೆ ಕ್ಲೋಸ್ ಫ್ರೆಂಡ್. ಆರಂಭದ ದಿನದಲ್ಲಿ ಇಲ್ಲಿ ಆರಂಭ ಆಯ್ತು. ಆಗ ನೀವು ರೇಡಿಯೋನ ಹೇಗೆ ಕೇಳ್ತಾ ಇದ್ರಿ?
1: ಮಾಮೂಲಿ ಆಗ್ತದೆ, ರೇಡಿಯೋ ಬರ್ತದೆ.
0: ರೇಡಿಯೋ ನಿಮ್ಮ ಹತ್ರ ಇತ್ತಾ? ಅದಕ್ಕಿಂತ ಮುಂಚೆ ಏನ್ ಕೇಳ್ತಾ ಇದ್ರಿ?
1: ಕ್ಯಾಸೆಟ್ ಹಾಕ್ತಿದ್ವಿ.
0: ಕ್ಯಾಸೆಟ್ ಹಾಕ್ತಾ ಇದ್ರಿ? ಏನ್ ಗೀತೆಗಳನ್ನ ಕೇಳ್ತಾ ಇದ್ರಿ?
1: ಎಸ್ ವಿ ಬಾಲಸುಬ್ರಹ್ಮಣ್ಯಂ, ಜಾನಕಿ ಮತ್ತೆ ಶಾರದಾ ನಂಜಪ್ಪ ಇವ್ರದ್ದು, ಜಾನಕಿಯವ್ರದ್ದು ತುಂಬ ಹಾಡುಗಳು, ತುಂಬ ಹಳೆಯ ಹಾಡುಗಳು, ತುಂಬ ಚೆನ್ನಾಗಿತ್ತು ಹಾಡುಗಳು. ಮತ್ತು ನಾನು ಆ್ಯಕ್ಚುಲಿ ಆನಂದ ಪಿಕ್ಚರ್ ಅಲ್ಲಿ ನಾನು ಅಪ್ರಾಸ್ಟ್ ಮಾಡಿದವನು. ಆನಂದ ಪಿಕ್ಚರ್ ರಾಜ್ಕುಮಾರ್ ಮಗಂದು ಆ ಪಿಕ್ಚರ್, ಆನಂದ ಪಿಕ್ಚರ್ ಟು ಟು ಎಂದು ಹಾಡುವ ಹೊಸ ಹಕ್ಕಿಯು, ಅದರಿಂದ ನಾನು ಮೇಲೆ ಬಂದವನು. ಅದೇ ಕ್ಯಾಸೆಟ್ ಆಪ್ರ ಮಾಡ್ತಾ ಮೇಲಕ್ಕೆ ಬಂದು
0: ಸ್ವಲ್ಪ ಹಾಡಬಹುದಾ?
1: ಅಷ್ಟು ಗೊತ್ತಾಗಲ್ಲ, ಸ್ವಲ್ಪ ಟುವಿ ಟುವಿ ಟುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ಅದೇ ಥರ ಹಾಡುಗಳನ್ನ ಕೇಳಿ ನಾನು ಒಂದು ಕ್ಯಾಸೆಟ್ ತಂದು ಮಾರಿ ಅದರ ದುಡ್ಡು ಬಂದನ ವಾಪಸ್ ತಗೊಂಬಂದು ಬಂಡವಾಳ ಹಾಕಿ ಅದರಲ್ಲಿ ಬೇರೆ ಬಂದವನು. ಅದು ರಕ್ತಸಪ್ತಮಿ ಮತ್ತು ಭಕ್ತ ಪ್ರಹ್ಲಾದ ಆ ಪಿಕ್ಚರ್ಗಳೆಲ್ಲ ಕೇಳಿ ಆ ಕ್ಯಾಸೆಟ್ ಆಪ್ರ ಮಾಡ್ತಾ ಇದ್ದೆ.
0: ಅಣ್ಣವರ ಅಭಿಮಾನಿ ಕೂಡ.
1: ಅಣ್ಣವರ ಅಭಿಮಾನಿಗಳು ಮತ್ತು ರವಿಚಂದ್ರನ ಹಾಡುಗಳು, ಪ್ರೇಮಲೇಖ ಫಸ್ಟ್ ಫಿಲಮ್
0: ಪ್ರೇಮಲೋಕ,
1: ಪ್ರೇಮಲೋಕ 16 ಹಾಡು ಬಂತು ಅಂತ.

0: ಬಂದಿರೋ ಹಾಡು ಅದು. ಅದ್ರಲ್ಲಿ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು. ಅದರಲ್ಲಿ ಕ್ಯಾಸೆಟ್ ವ್ಯಾಪಾರ ಮಾಡ್ತಾ ಇದ್ದೆ, ಅದೇ ಜಾಗದಲ್ಲಿ ಕ್ಯಾಸೆಟ್ ವ್ಯಾಪಾರ ಮಾಡ್ತಾ ಇದ್ದ. ಮತ್ತೆ ಸಬ್ಬಿ ಮನೆಗೆ ಹೋಗಿ ಬಂದೆ 2 ವರ್ಷ. ಆಮೇಲೆ ವ್ಯಾಪಾರ ಚೇಂಜ್ ಮಾಡಿದೆ ನಾನು, MBT ವ್ಯಾಪಾರ ಮಾಡ್ಕೊಂಡು ಮುಂದಕ್ಕೆ ಬಂದಿದ್ದೀನಿ.
1: ಈಗ ರೇಡಿಯೋವನ್ನ ಯಾಕಾಗಿ ಪ್ರೀತಿಸ್ತೀರಿ ಅಂತ ಹೇಳ್ಬೋದಾ?
0: ಮೇಡಮ್ ಅವರೇ ನೋಡಿ, ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ, ಅದರ ರೇಡಿಯಲ್ಲಿ ಹಾಡುಗಳು ಬರ್ತಾ ಇರ್ತವೆ, ಯಾವತ್ತ ನಮ್ಗೆ ಬೇಕಾದ್ರೆ ಅದು ಪಾಳು ಆಡ್ತಾ, ನಮ್ಮ ಕೆಲಸ ಮಾಡ್ತಾ
1: ಇರ್ತೀವಿ.
0: ಈಗ ನಾವು ಅದು ಕ್ಯಾಸೆಟ್ ತೊಗೊಂಡು ಆ ಹಾಡು ಹಾಕ್ಬೇಕು, ಈ ಹಾಕ್ಬೇಕು ಅಂತೆಲ್ಲ ಒಬ್ರಿಗೆ ಅಭಿಮಾನಿ ಕೇಳ್ತಾರೆ, ಇಂಥ ಹಾಡು ಹಾಕಿ ಅಂತ ಕೇಳ್ತಾರೆ ರೇಡಿಯೋ ಫೋನ್ ಬಂದಾಗ. ಅವ್ರು ಖುಷಿಯಾಗ ಅದು ಕೇಳ್ತಾ ಇರ್ತೀವಿ. ಯಾವ್ದಾರು ಒಂದು ಪಿಕ್ಚರು, ಯಾವ್ದು ಪಿಕ್ಚರು, ಹಿಂದಿ, ಕನ್ನಡ, ತಮಿಳು ಎಲ್ಲ ಹಾಕ್ತಾ ಇರ್ತೀವಿ. ಅದು ಏನು ಬಂದು ನಾಡ್ತಾ ಇರ್ತೀವಿ, ನನ್ನ ಕಸ ಹಾಕ್ತಾ ಇರ್ತೀವಿ, ಇದು ಪಾಡ್ದಾಗ ಕೇಳ್ತಾ ಇರ್ತೀವಿ. ಸುಮಾರು ಜನ ಬರ್ತಾರೆ, ವಾರ್ತೆಗಳು ಬರ್ತಾ ಅಲ್ಲಿ ನಿಂತ್ಕೊಳ್ತಾರೆ, ಕೇಳಿದ್ದಾರೆ ಏರ್ತು ವಾರ್ತೆ ಏನು ಬರ್ತಾ, ಎಲೆಕ್ಷನ್ ಪ್ರತಿ ಒಂದು ಬಂದಾಗ ಅಲ್ಲಿ ಕೇಳ್ತಾ ಇರ್ತಾರೆ. ಹಾಡು ಬಂದಾಗ ಅಲ್ಲಿ ನಿಂತು ಬಿಡ್ತಾರೆ ಸುಮಾರು ಜನ,
1: ಅಲ್ಲೇ ನಿಂತು
0: ಬಿಡ್ತಾರೆ. ಎಸ್ ವಿ ಬಾಲಸುಬ್ರಹ್ಮಣ್ಯಮ್ ಮತ್ತು ಹಿಂದಿ ಹಾಡುಗಳು ಬರ್ತಾ ಇರುವಾಗ ಜನ ನಾವು ವ್ಯಾಪಾರ ಮಾಡ್ಕೊಂಡು ಬಂದಾಗ ಅಲ್ಲೇ ನಿಂತಿರ್ತಾರೆ. ಆ ಹಾಡು ಕೇಳುವಸರ ಕೇಳಿ ಯಾರನ್ನ ಹಾಕೊಂಡು ಹೋಗ್ತಾರೆ,
1: ಅದನ್ನ ಗಮನಿಸಿದ್ದೀರಿ. ಈ ಸಂಗೀತವನ್ನ ನೀವು ಕೇಳ್ತೀರಾ, ಏನನ್ಸುತ್ತೆ ಮನಸ್ಸಿಗೆ?
0: ಮನಸ್ಸಿಗೆ ನೆಮ್ಮದಿ ಬರ್ತೀವಿ ಮೇಡಮ್ ಅವರೇ. ಒಂದು ಹಾಡು ಕೇಳುತ್ತಾ ಒಂದು ಇದ್ದಾಗ ಒಂದು ಫಿಲಮ್ಗಿಂತ ಹಾಡು ಸಂಗೀತ ಹಾಡುಗಳು ಕೇಳಿದ ನೆಮ್ಮದಿ. ಈಗ ನಾವು ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 9 ಗಂಟೆ ಹೋಗಿರ್ತೀವಿ ನಾವು ಮನೆಗೆ ಹೋಗಿ 1 ಅವರ್ ಊಟ ಮಾಡ್ಕೊಂಡು ಬರ್ತೀವಿ, ಮತ್ತೆ ಬೆಳಿಗ್ಗೆ ಅಲ್ಲಿಂದೇ ಇರ್ತೀವಿ ನಾವು. ವ್ಯಾಪಾರ ಆಯಿತು, ಮಳೆ ಬಿಸಿಲು ಎಲ್ಲದಕ್ಕೂ ಅಲ್ಲಿರ್ತೀವಿ.
1: ಅಂದರೆ ಎಲ್ಲ ರೀತಿಯ ಜನರನ್ನ ನೀವು ಕಾಣ್ತೀರಿ, ವ್ಯಾಪಾರ ಮಾಡ್ತೀರಿ, ಈಗ ರೇಡಿಯೋವನ್ನು ಕೂಡ ಕೇಳ್ತಾರೆ ಅಂತ ಹೇಳಿದ್ರಿ. ನೀವು ನಮ್ಮ ಆಕಾಶವಾಣಿಯ ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ ಹಿಂದಿನಿಂದ ಆರಂಭವಾದ?
0: ನಲಿಕಲಿ, ಕೊಡಗಿನ ಕಾವೇರಿ, ಮತ್ತು ಸುಮಾರು ಎಲ್ಲ ಏನು ಬರ್ತದೆ ರೇಡಿಯೋದಲ್ಲಿ ಕೇಳ್ತಾ ಇದ್ವಿ. ಅದು ನಾವು ಏ ಟೈಮು ಅಂತ ಏನಿಲ್ಲ, ಅಲ್ಲಿ ಹೋಗ್ತೀವಿ, ಚಾರ್ಜ್ ಇಟ್ಟಿರ್ತೀವಿ, ಚಾರ್ಜರ್ ರೇಡಿಯೋ. ನಾನು ಎಷ್ಟೋ ರೇಡಿಯೋ ಮಾರಿದ್ದೀವಿ ಮುಂಚೆ, ರೇಡಿಯೋ ಒಂದು ಮಿನಿಮಮ್ 1,500 ಪೀಸ್ ಮಾರ್ಬೋದು ನಾನು ರೇಡಿಯೋಗಳು, ಈಗಲೂ ಮಾರ್ತಾ ಇದ್ದೀನಿ.
1: ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೇಡಿಯೋದ್ರ ಬಗ್ಗೆ?
0: ರೇಡಿಯೋ ಭಾರಿ ಒಳ್ಳೆಯದು. ಈಗ ನಾವು ಒಂದು ಹಾಡಕ್ಕೆ ಕೇಳಬೇಕಂದ್ರೆ ಬೇರೆ ಕಡೆ ಹೋಗ್ತಾ ಇರಬೇಕು, ತೋಟ ಕೆಲಸಕ್ಕೆ ಎತ್ಕೊಂಡು ಹೋಗ್ತಾರೆ ನಮ್ಮಲ್ಲಿ. ತೋಟ ಕೆಲಸ ಒಂದು ಜಾಗದಲ್ಲಿ ಇಟ್ಬಿಟ್ರೆ ಹಾಡು ಹಾಕೊಂಡಿರ್ತದೆ ತನ್ನಷ್ಟು ಹಾಡುಗಳು, ಅದು ಅದ್ರ ಕೆಲಸ ನಡೀತಾರೆ, ಹಾಡು ಆಡ್ತಾ ಇರ್ತದೆ. ಅದಕ್ಕೆ ಸುಮಾರು ಜನ ರೇಡಿಯೋ ತಾರ್ಗೆ ತೊಗೊಂಡ್ರೆ 3-4 ಅವರ್ಸ್ ಕರೆಂಟ್ ಬೇಡ, ಆಡ್ತಾ ಇರ್ತದೆ, ಅದು ಟೈಮ್ ಪಾಸ್ ಆಗುತ್ತೆ, 10 ಜನಕ್ಕೆ ಒಳ್ಳೇದದು.
1: ಹಾಗೆ ನೀವು ಮಿತ ಭಾಷೆ ಕೂಡ ವ್ಯಾಪಾರ ಮಾಡುವಾಗ ಹೆಚ್ಚು ಮಾತನಾಡಲ್ಲ, ಹೆಚ್ಚು ರೇಡಿಯೋನ ಕೇಳ್ತಾ ಇರ್ತೀರಿ ಅಲ್ವಾ? ವ್ಯಾಪಾರ ಕೂಡ ಮಾಡ್ತಾ ಇರ್ತೀರಿ. ನಾವು ಬಹಳ ದಿನಗಳಿಂದ ನಿಮ್ಮನ್ನ ಗಮನಿಸ್ತಾ ಇದ್ವಿ, ಆದರೆ ಅವತ್ತು ನಾವು ಬಂದು ಮಾತನಾಡಿಸಿದಾಗ ಬಹಳ ಖುಷಿ ಪಟ್ರಿ. ಶ್ರೋತೃಗಳೇ, ನಿಮ್ಮ ಗಮನಕ್ಕೂ ಇರಲಿ, ನಾವು ನಮ್ಮ ಆಕಾಶವಾಣಿಯ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಅಂತ ನಾವು ಕೇಳಿಕೊಂಡಾಗ ಇವರ ಒಂದು ಪತ್ನಿಯ ದೂರವಾಣಿ ಸಂಖ್ಯೆಯನ್ನು ಕೂಡ ಇವರು ಕೊಟ್ಟರು. ಅವರು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರು ಕೂಡ ರೇಡಿಯೋ ಅಭಿಮಾನಿ ಅಂತ ಹೇಳಿದ್ರು. ಹಾಗೆಯೇ ನಾನು ಯಾವಾಗಾದ್ರೂ ಅಂದರೆ ನಾನು ಯಾವಾಗಲಾದರೂ ಬರೋಕ್ಕಾಗಲ್ಲ ಮೇಡಮ್, ವ್ಯಾಪಾರ ಇದ್ದೇ ಇರುತ್ತೆ, ನಾವು ತಿಳಿಸ್ತೀವಿ ಅಂತ ಹೇಳಿದ್ರು. ಆ ಮಾತಿದೆಯಲ್ಲ, ಅದು ಬಹಳ ಪ್ರಭಾವ ಬೀರುತ್ತೆ ಎಂಥವರ ಮನಸ್ಸಿಗೂ. ವೃತ್ತಿ ಧರ್ಮ ಅನ್ನೋದನ್ನು ಇವರು ಕಾಪಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನು ನಿಮ್ಮ ಬಾಲ್ಯದ ದಿನಗಳನ್ನು ನೆನಪಿಸ್ಕೊಳ್ಳಿ.
0: ನಾನು ಚಿಕ್ಕ ವಯಸ್ಸು 5ನೇ ಕ್ಲಾಸ್ ಓದ್ತಾ ಇದ್ದವನು.
1: ಯಾವ ಊರಲ್ಲಿ ಓದ್ತಾ ಇದ್ರಿ?
0: ಬೆಂಗಳೂರು ಓದ್ತಿದ್ದೆ. ಅಲ್ಲಿ ನಮ್ಮ ತಾಯಿಯವರು ತುಂಬ ಕಷ್ಟ ಆಯಿತು, ಮಾಲೂರಿಗೆ ಹಾಕಿದ್ರು. ಅಲ್ಲಿ ನಾನು ಬಿಟ್ಟು ಸ್ಕೂಲ್ ಬಿಟ್ಟು ಅಲ್ಲಿ ಓಡಿ ಬಂದು ಮತ್ತೆ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ಟೆ ತೋಟದಲ್ಲಿ. ಒಂದು 7 ವರ್ಷ ಕೆಲಸ ಮಾಡ್ಕೊಂಡಿದ್ದೆ
1: ಕೊಡಗಲ್ಲಿ.
0: ಕೊಡಗಿನಲ್ಲಿ
1: ಹೇಗಿತ್ತು ಅವಾಗ ಕೊಡಗು?
0: ಅದು ಕಾಡೆ, ಕರೆಂಟ್ ನೋಡಿ ಹುಟ್ಟಿದವನು. ಕರೆಂಟ್ ನೋಡದೇನೆ 7 ವರ್ಷ ಇದ್ದೀನಿ.
1: ಕರೆಂಟ್ ನೋಡದೆ
0: 7 ವರ್ಷ.
1: ಹೇಗೆ?
0: ಕತ್ತಲು, ಎಲ್ಲೂ ಕತ್ತಲೆ, ಅಲ್ಲಿ ಎಲ್ಲ ಕಡೆ ಕೆಲಸ ಮಾಡಿಕೊಂಡು ಅಪ್ ಆ್ಯಂಡ್ ಡೌನ್ ರಾಜಮಾಸ್ಟರ್ ಮಾಡಿ 7 ವರ್ಷ ಕೆಲಸ ಮಾಡಿದ್ದೀನಿ.
1: ಏನೆಲ್ಲ ಕೆಲಸಗಳು ನಡೀತಾ?
0: ಅವ್ರ ತೋಟ ಕೆಲಸ, ಎಲ್ಲ ಯಾವ ಕೆಲಸ ಮಾಡಿದ ಸೈ,
1: ಯಾವ್ದಾದ್ರೂ ಕೆಲಸ ಇದನ್ನ ಮಾಡಲ್ಲ ಅಂತ ಇಲ್ಲ. ವಿಶ್ವಾಸದಿಂದ ಮಾತನಾಡ್ತೀರಲ್ಲ ನೀವು, ಅದು ಹೇಗ್ ಬಂತು ನಿಮ್ಗೆ ಕಲೆ?
0: ನಮ್ಮ ಹುಟ್ಟದಾಗಿಂದ ವ್ಯವಹಾರ. ನಾ ಈ ಕೆಲಸ ಮಾಡ್ಕೊಂಡಿದ್ದವ್ ನನಗೆ ನೋಡಿ, ಇದ್ರ ಮೇಲೆ ಬರಬೇಕಾದ್ರೆ ಇದು ಮಾಡಬಾರ್ದು, ಈ ತರ ಬರಬೇಕು ಅಂದ್ಬಿಟ್ಟು ನಾನು ಇದು ವ್ಯವಹಾರದ ತಿಳ್ಕೊಂಡೆ. ನಾವು ಅಣ್ಣ ತಮ್ಮ 7 ಜನ ಇದ್ದೀವಿ, 7 ಜನ 7 ದಿಕ್ಕಲ್ಲಿ ಇದ್ದೀವಿ. ನಮ್ಮ ಮಿಸ್ಸಸ್ಸು ಗೌರ್ಮೆಂಟ್ ಟೀಚರ್, ಅವರು ನಾ ಪೋಕಲ್ ರಿಟೈರ್ಡ್ ಆದರು, 2 ವರ್ಷ ಆಯ್ತು, 2 ಇಯರ್ಸ್. PH ಚಂದ್ರಕಲಾ ಅಂತ,
1: PH ಚಂದ್ರಕಲಾ
0: ಚಂದ್ರಕಲಾ 36 ವರ್ಷ ಸರ್ವಿಸ್ ಮಾಡಿದ್ದಾರೆ.
1: ಅವರಿಂದ ಏನು ಕಲ್ತ್ರಿ ಶಿಕ್ಷಣ ವೃತ್ತಿಯಿಂದ?
0: ಸಿಕ್ತೇನೆ, ಅವ್ರು ಹೇಳ್ತಾ ಇರ್ತಾರೆ, ನಮಗೆ ಒಳ್ಳೇದು ಕೆಟ್ಟದು ಹೇಳ್ತಾ ಇರ್ತಾರೆ ಅವರು. ಮನೇಲಿ ಮಕ್ಕಳು ಈ ಥರ ಮಾಡ್ತಾರೆ, ಈ ಥರ ಮಾಡ್ತಾರೆ, ನಲಿಕಲಿ ಬರ್ತದೆ, ನಲಿಕಲಿ ಈ ಥರ ಪಾಠ, ರೇಡಿಯೋ ಪಾಠ ಬರ್ತದೆ, ಮಕ್ಕಳಿಗೆ ರೇಡಿಯೋ

0: ಇದು ತೊಗೊಂಡೋಗಿ ಅವ್ರು ಆಚೆ ಕೇಳ್ತಾ ಇದ್ರು.
1: ಅಲ್ಲೂ ಕೂಡ ರೇಡಿಯೋನ ಬಿಟ್ಟಿಲ್ಲ.
0: ಹಾಂ ಹಾಂ ರೇಡಿಯೋ ತೊಗೊಂಡೋಗಿ
1: ಕೂಡ
0: ನಮ್ಮ ಮನೆ ಅಂಗಡಿಯಿಂದಲೇ ತೊಗೊಂಡೋಗ್ತಾರೆ. ವಾಪಸ್ ಕೇಳಿ ಮತ್ತೆ ಅವರು ನಮಗೆ 3 ತಿಂಗಳು 4 ತಿಂಗಳು ಬಿಲ್ ಕೊಡ್ತಿದ್ರು, ನನಗೆ ಕೊಡ್ತಾಯಿದ್ರು ದುಡ್ಡು ವಾಪಸ್. ಮಕ್ಕಳಿಗೋಸ್ಕರ ರೇಡಿಯೋಗಳು ತೊಗೊಂಡೋಗ್ತಾರೆ ಶಾಲೆಗೆ ಟೀಚರ್ಸ್ಗಳು ನೆಲಕಲಿಕ್ಕೆ ಮಾತ್ರ ತೊಗೊಂಡೋಗ್ತಾ ಇದ್ರು.
1: ಈಗ ಒಂದು ಗಂಭೀರವಾದಂತಹ ಪ್ರಶ್ನೆ, ಅವರು ಶಿಕ್ಷಣ ವೃತ್ತಿಯಲ್ಲಿ ಇದ್ದಂಥವರು, ನೀವು ವ್ಯಾಪಾರವನ್ನು ಮಾಡ್ತಾ ಇದ್ದಂಥವರು, ಈ ಸಂದರ್ಭದಲ್ಲಿ ನಲಿ ಕಲಿ ಕಾರ್ಯಕ್ರಮವನ್ನು ನೀವು ಕೂಡ ಕೇಳ್ತಾ ಇದ್ರಿ, ಅದ್ರ ಬಗ್ಗೆ ನೀವು ಮಾತನಾಡ್ತಾ ಇದ್ರ ಅವ್ರಿಗೆ?
0: ಇಲ್ಲ ಮೇಡಮ್, ಅವ್ರ ಪಾಡೋರು ಬರ್ತಾರಪ್ಪ ನಮ್ಮ ಕೆಲಸ ನೋಡ್ಕೊತೀವಿ, ನಾವು ಈ ಕಡೆ ಕೈ ಬಿಟ್ಟು ಈ ಕಡೆ ಬಿಟ್ಬಿಡ್ತೀವಿ, ನಮ್ಮಪ್ಪ ನಮ್ಮ ಕೆಲಸ ನೋಡ್ಕೊತಾರೆ.
1: ಅಲ್ಲೂ ಕೂಡ ವ್ಯಾಪಾರವನ್ನು ಅತಿಯಾಗಿ ಪ್ರೀತಿಸಿ ಆರಾಧಿಸುವಂತಹ ವ್ಯಕ್ತಿ ನೀವು. ಇನ್ನು ಸರ್, ನಮ್ಮ ಅಭಿಮಾನದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ರೇಡಿಯೋ ಅಭಿಮಾನ ಅನ್ನೋದು ತಾನಾಗೆ ಬರಬೇಕಂತೆ, ಯಾರು ಕೂಡ ಒತ್ತಾಯ ಮಾಡುವಂತಹದ್ದಲ್ಲ, ತಾನಾಗೆ ಕೇಳಬೇಕು, ತಾನೇ ಅಭಿಮಾನಿ ಆಗಬೇಕು. ಅಂತಹವರಲ್ಲಿ ನೀವು ಒಬ್ರು ಕೂಡ ಅಂತ ಹೇಳ್ಬೋದಾ? ಹೇಗೆ ಅಭಿಮಾನಿ ಆದ್ರಿ ನೀವು?
0: ಮೇಡಮರೇ, ನಾವು ಟಿವಿ ಇಲ್ಲ, ಒಂದು ಪಿಕ್ಚರ್ ಹೋದ್ರೆ 4 ಸಲ ಹೋಗ್ತಿದ್ವಿ ಪಿಕ್ಚರ್ ನೋಡೋಕ್ಕೆ. ಮುಂಚೆ ರೇಡಿಯೋ ಕೈಯಲ್ಲಿ ಹೋಸ್ಕೊಂಡು ಸಂತೆಗೆ ಹೊರ ಹೋಗ್ತಿದ್ರು. ನಾನು ಮಡಿಕೇರಿ ಬರುವಾಗ ಸಂತೆಯಲ್ಲಿ ರೇಡಿಯೋಗೆ ದುಡ್ಡು ಕಟ್ಟಬೇಕು ಇಷ್ಟು ಅಂತ, ಆಮೇಲೆ ರೇಡಿಯೋ ತೊಗೊಂಡು ಸಂತೆಗೆ ಇಟ್ಕೊಂಡು ಅಲ್ಲಿ ಆಪ್ ಮಾಡಿ ಹಾಡು ಕೇಳ್ತಾ ಇದ್ರು. ಆ ಹಾಡು ಮತ್ತೆ ವಾಪಸ್ ಕೇಳೋಕ್ಕಾಗಲ್ಲ ಅಂತ ಸಂಭ್ರಮದಲ್ಲಿದ್ದಾಗ ಅವತ್ತಿಂದ ರೇಡಿಯೋ ಕೇಳ್ತೀವಿ. ಅವ್ರನ್ನ ಯಾವ್ದಾಗ್ತಾ ಇರ್ತೀವಿ ಕೇಳ್ತಾರೆ, ಎಲ್ಲ ಯಾವ್ದಿಲ್ಲ ಇಂಥದ್ದು
1: ಪ್ರತಿ ಕಾರ್ಯಕ್ರಮಗಳನ್ನ
0: ಪ್ರತಿ ಬೆಳಿಗ್ಗೆ 8 ಗಂಟೆ ಹಾಡ್ ಮಾಡಿದ್ರೆ ಸಾಯಂಕಾಲ 8 ಗಂಟೆ ಇದ್ದೇ ಇರ್ತದೆ.
1: ಏಕೈಕ ಅಭಿಮಾನಿ ಅಂತ ಹೇಳ್ಬೋದು.
0: ನಾವು ಈಗ ಪೆನ್ ಡ್ರೈವ್ ಚಿಪ್ಪು ಎಲ್ಲ ಬಂದ್ರು ಆ ರೇಡಿಯೋನೇ ಇರ್ತದೆ.
1: ಅದೇ ನಾವು ಆರಂಭದಲ್ಲಿ ಹೇಳಿದ್ವಲ್ಲ, ಆ ಹಾಡಿನಿಂದಾಗಿ ನಾವು ನಿಮ್ಮ ಅಂಗಡಿಯ ಬಳಿ ಬಂದಿದ್ದಾಯ್ತು.

0: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ವ್ಯಕ್ತಿ ವಿಶೇಷ. ಪ್ರಸಾರ ಆಗ್ತಾ ಇದೆ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ವ್ಯಕ್ತಿ ವಿಶೇಷ, ವ್ಯಕ್ತಿಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ. ಭಾಗವಹಿಸಿರುವಂತಹ ಅತಿಥಿ ರೇಡಿಯೋ ಅಭಿಮಾನಿ ಕೆಎಸ್ ವೆಂಕಟೇಶ್. ಬನ್ನಿ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಹಳೆಯ ದಿನಗಳನ್ನ ನೆನಪು ಮಾಡ್ಕೊಳ್ಳಿ. ಮಡಿಕೇರಿಯಲ್ಲಿ, ಕೊಡಗಿನಲ್ಲಿ,
2: ಕೊಡಗಿನಲ್ಲಿ ನಾವು ಗಣಪತಿ ಬೀಳು ಬಾಡಿಗೆ ಮನೆ ಮಾಡ್ಕೊಂಡಿದ್ವಿ. ಅಲ್ಲಿಂದ ಮಕ್ಕಳು ಮದುವೆ ಆಯ್ತು ನಮ್ದು, ಸಂಸಾರ, ಎರಡು ಮಕ್ಕಳಾದ್ರು, ಎರಡು ಮಕ್ಕಳನ್ನು ಎರಡು ಎಜುಕೇಷನ್ ಕೊಟ್ಟು.
1: ಏನು ಎಜುಕೇಷನ್?
2: ಲೆಕ್ಚರ್ ಓದಿದ್ಲು, ಇವ್ರು ಸಾಫ್ಟ್ವೇರ್ ಇಂಜಿನಿಯರ್, ಇನ್ನೊಬ್ಳು, ಇಬ್ರು ಕೆಲಸದಲ್ಲಿ ಇದ್ದಾರೆ ಬೆಂಗಳೂರಲ್ಲಿ, ಮದುವೆ ಮಾಡಿಕೊಟ್ಟಿದ್ವಿ. ಭುವನೇಶ್ವರಿ ಅಂತ ಅವಳು ಭರತನಾಟ್ಯ ಡ್ಯಾನ್ಸರ್, ವಿತ್ ಕೊಡಗು ಡಿಸ್ಟ್ರಿಕ್ಟ್ ಎರಡನೇವಳು.
1: ಎರಡನೇವಳ ಹೆಸರು
2: ಭೂಮಿಕಾ.
1: ಭೂಮಿಕಾ ಅವರು ಎಲ್ಲಿದ್ದಾರೆ?
2: ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಇನ್ಫೋಸಿಸ್ ಕೆಲಸ ಮಾಡ್ತಾ ಇದ್ದಾಳೆ.
1: ಅವರು ಇಲ್ಲೇ ಓದಿದ್ದು,
2: ಸಂತ್ ಜೋಸೆಫ್ ಕಾನ್ವೆಂಟ್
1: ಇಲ್ಲೇ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಅವಾಗ್ಲೂ ಕೂಡ ನೀವು ಇದೇ ವ್ಯಾಪಾರ
2: ಮಾಡ್ತಾ ಇದ್ದೀರಿ?
1: ಅವರು ಅಂಗಡಿ ಹತ್ರ ಬರ್ತಾ ಇದ್ರ? ಏನಾದ್ರೂ ಮಾತನಾಡ್ತಾ ಇದ್ರ?
2: ಇಲ್ಲ, ಬರ್ತಾರೆ, ಅವ್ರು ಏನ ಬೇಗ ತಗೋತಾರೆ, ಹೋಟ್ಲ್ ಹೋಗ್ಬೇಕು ತಿಂತಾರೆ, ಟಟ್ಟಿ ಎಲ್ಲಿ ಕರ್ಕೊಂಡು ಬರ್ತಿದ್ದೆ ಸ್ಕೂಟ್ರಲ್ಲಿ. ನನ್ನ ಸ್ಕೂಟ್ರ್ ಇತ್ತು ಹಳೆಯದು, ಅದೀ ಸ್ಕೂಟ್ರ್ ಎರಡು ಮಕ್ಕಳು ದೊಡ್ಡದು ಮಾಡಿದ್ರು.
1: ಆ ವಾಹನವನ್ನು ಕೂಡ ನೀವು ನೆನಪಿಸ್ಕೊಳ್ತೀರಿ, ದ್ವಿಚಕ್ರ ವಾಹನ. ಈಗ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ, ನಮ್ಮಪ್ಪ ರೇಡಿಯೋ ಅಭಿಮಾನಿಯಾಗಿದ್ದವರು ಈಗ ಆಕಾಶವಾಣಿಯಲ್ಲೇ ಮಾತನಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ.
2: ಅವರು ಸಂತೋಷ ಪಡ್ತಾರೆ ಮೇಡಮ್?
1: ಏನು ಹೇಳಕ್ ಇಷ್ಟಪಡ್ತೀರಿ ಅವರಿಗೆ?
2: ಅಲ್ಲ, ಸಂತೋಷ ಪಡ್ತಾರೆ ಎಲ್ಲರೂ ಅಷ್ಟೇ. ನಮ್ಮ ಅಂಗಡಿಗೆ ಬರ್ತಾರಲ್ಲ, ಅಲ್ಲಿ ಬರ್ತಾರೆ, ಮಾತಾಡ್ತಾರೆ, ರೆಡಿ ಆಗಿರ್ತೀವಿ, ಅಲ್ಲಿ ಸುಮ್ಮನೆ ಕುತ್ಕೋತಾರೆ, ನಮ್ಮ ಹತ್ತೇನು ಟೀ ಕಾಫಿ ಇಲ್ಲ ಕುಡ್ತೀನಿ, ಕುಡಿತಾರೆ, ಅವ್ರು ಖುಷಿಯಿಂದ ಹೋಗ್ತಾರೆ.
1: ಜೀವನ ಅಂದ್ರೆ ಏನು ಸರ್ ನಿಮ್ಮ ಪ್ರಕಾರ?
2: ಜೀವನ ಕಷ್ಟಪಡಬೇಕು ಮೇಡಮ್, ಕಷ್ಟಪಟ್ಟೆ ಮುಂದೆ ಬರಬೇಕು. ಅಪ್ಪ ಅಮ್ಮನ ಆಸೆ ಪಡಬಾರ್ದು, ಅಪ್ಪ ಅಮ್ಮನ ಹತ್ರ ಆಸೆ ಪಡಬಾರ್ದು, ಅವರ ದುಡ್ಡು ಮುಟ್ಟಕ್ಕೆ ಹೋಗ್ಬಾರ್ದು. ಅದು ಆಟದಲ್ಲಿ ಬರಬೇಕು ನೋಡಿ, ಅದು ಜೀವನ ಬದುಕೋ ದಾರಿ.
1: ಅಲ್ಲ, ಹಲವು ತಂದೆಯರು ನಮ್ಮ ಮಕ್ಕಳು ಕಷ್ಟಪಡೋದು ಬೇಡ, ನಾನೇ ಆಸ್ತಿ ಮಾಡಿದ್ದೀನಿ ಅಂತವರು ತುಂಬಾ ಕಡಿಮೆ. ಕೂತು ಉಣ್ಣಬಹುದು ನಮ್ಮ ಮಕ್ಕಳು ಅಂತ ಒಬ್ರು ಇಬ್ರು ಹೇಳಬಹುದು, ಅಂತವ್ರಿಗೆ ಏನು ಹೇಳ್ತೀರಿ?
2: ತಪ್ಪು ಮಾಡೋದು. ನಾವು ಎಷ್ಟೇ ಮಾಡಿದ ಅಪ್ಪ ಮಾಡಿದ ಎಷ್ಟೇ ಇದ್ರು ನಾವು ಮಾಡಬೇಕದು, ನಾವು ಚೆನ್ನಾಗಿ ಮಾಡಬೇಕದು. ಅಪ್ಪ ಮಾಡಿದ ಅಪ್ಪನಿಗೆ, ನಾವು ಮಾಡಿದ ನಾವು. ನಾವು ದುಡಿದು ಹೊಟ್ಟೆ ತುಂಬ ತಿಂದೆ ಊಟ ನೆಮ್ಮದಿ, 10 ರೂಪಾಯಿ ಆಗ್ಬೋದು, 100 ರೂಪಾಯಿ ಆಗ್ಬೋದು, ದುಡಿದು ತಿನ್ಬೇಕು. ಅಪ್ಪ ಊಟ ಕೊಡ್ತಾರೆ, ಊಟ ಮಾಡಕ್ ಹೋಗೋದಲ್ಲ, ನಾವು ದುಡಿಬೇಕು ತಿನ್ಬೇಕು. ಯಾವ ಕೆಲಸ ಆಗ್ಲಿ ಪರವಾಗಿಲ್ಲ, ಯಾವ ಕೆಲಸ ಮಾಡಲಿ ತೊಂದರೆ ಇಲ್ಲ.
1: ಈಗ ನಿಮ್ಮ ಮಕ್ಕಳು ಈಗ ದುಡಿತಾ ಇದ್ದಾರೆ, ನಿಮ್ಗೆ ಏನ್ ಅನ್ಸುತ್ತೆ?
2: ನೆಮ್ಮದಿ ಮೇಡಮ್, ಒಳ್ಳೆ ಕಡೆ ಸೆಟ್ಲ್ ಆಗಿದ್ದಾರೆ ಮಕ್ಕಳು. ನಮ್ಮ ಮಿಸ್ ನೆಮ್ಮದಿಯಾಗಿ ರಿಟೈರ್ಡ್ ಆದ್ರು, ಅವ್ರಿಗೆ 36 ವರ್ಷ ಸರ್ವ್ ರಿಟೈರ್ಡ್ ಆಗಿ ಬಂದು

0: ನಾವು ಸಣ್ಣ ಮನೇಲಿ ಏನು ಕಷ್ಟ ಸಿಗಾದ್ರು ನಾವೇ ಮಾತಾಡ್ಕೊಳ್ತೀವಿ. ನಾವು ಇಲ್ಲಿ 36 ವರ್ಷ ಆಗಿ ಮದುವೆಯಾಗಿ ಇಷ್ಟು ದುಡಿತೀಯ ಅದು ಕುಡಿತೀಯ ಏನು ಕೇಳಕ್ಕೆ ಹೋಗಲ್ಲ, ಅವ್ರೇನು ಕೇಳಕ್ಕೆ ಹೋಗಲ್ಲ, ನಾನು ಏನು ಹೋಗಲ್ಲ, ಅವ್ರು ಪಡವ ಪಡ್ತೀವಿ ನಮ್ಮ ಪಣ್ಣ ಬಿಡ್ತೀವಿ.
1: ನಿಮ್ಮ ವ್ಯಾಪಾರವನ್ನು ಬಹಳಷ್ಟು ಸಮೃದ್ಧಿಯಿಂದ ನಡೆಸ್ಕೊಂಡು
0: ಹೋಗ್ತಾ.
1: ಈಗ ನೀವು ಕೊಡಗನ್ನ ಎಷ್ಟು ವರ್ಷಗಳಿಂದ ಕಾಣ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ?
0: ನಾವು ಕೊಡುಗೆ ಬಂದು ಟೋಟಲ್ 40 ವರ್ಷ ಆಗಿದೆ ಮೇಡಮ್.
1: 40 ವರ್ಷ
0: ನನಗೆ
1: 60 ದಿನದಲ್ಲಿ ಪ್ರವಾಸಿಗರು ಬರ್ತಾ ಇದ್ರು.
0: ಅವಾಗ ಇಲ್ಲ ಮೇಡಮ್ ಅವರೇ, ಆವಾಗಲ್ಲ ಅಂತ ಪರದೇಶ ಜನಗಳಿಲ್ಲ. ಯಾವಾಗ ಗೌರ್ಮೆಂಟ್ ಅವರು ಇದನ್ನ ಒಂದು ಪ್ರವಾಸೋದ್ಯಮ ಮಾಡಿದಾಗ ಆಗ ಇಲ್ಲಿ ಜನ ಬರ ಶುರು ಆಯ್ತು.
1: ಅವತ್ತು ವ್ಯಾಪಾರ ಹೇಗಿತ್ತು?
0: ಅವಾಗೆಲ್ಲ ಕಮ್ಮಿ ಮೇಡಮ್ ಅವರೇ, ವ್ಯಾಪಾರ ಭಾರಿ ಕಮ್ಮಿ. ದಿನಕ್ಕೆ 200 ರೂಪಾಯಿ ದುಡಿಯೋಕೆ ಕಷ್ಟ ಆಗ್ತಿತ್ತು. ಇವತ್ತು ಚೆನ್ನಾಗಿದೆ ವ್ಯಾಪಾರಗಳು, ಯಾಕಂದ್ರೆ ಹೊರಗೆ ಜನ ಬರ್ತಾರೆ, ನೋಡ್ತಾರೆ, ಖುಷಿ. ಅವ್ರತ ನಾವು ಯಾವತ್ತು ಕೋಪ ಮಾಡ್ಕೋಬಾರ್ದು. ಜನ ಬಂದಾಗ ನಾವು ಕೋಪ ಮಾಡ್ಕೊಂಡು ಒಂದು 10 ರೂಪಾಯಿ ಕಮ್ಮಿ ಕೇಳೋದನ್ನು ಕೋಪ ಮಾಡ್ಕೋಬಾರ್ದು. ನೆಮ್ಮದಿನ ಸಮಾಧಾನದ ವ್ಯಾಪಾರ ಮಾಡಬೇಕು. ಅವ್ರು ಹೋಗಿ ವಾಪಸ್ ಅವರೇ ಬರ್ತಾರೆ, ನನಗೆ ಐಟಮ್ ಬೇಕು ಕೊಡಿ ಅಂತ. ನಾವು ಜಗಳ ಮಾಡಕ್ಕೆ ಹೋಗ್ಬಾರ್ದು, ನೆಮ್ಮದಿಯಿಂದ ನಾವು ಹೊಡಿಬೇಕಷ್ಟು.
1: ಈಗ ಉದಾಹರಣೆಗೆ ನಿಮ್ಮಲ್ಲಿ ಏನೆಲ್ಲ ನೀವು ಮಾರಾಟ ಮಾಡ್ತೀರಿ? ರೇಡಿಯೋ ಅಂತ ಹೇಳಿದ್ರಿ,
0: ರೇಡಿಯೋ
1: ಬೆಲ್ಟ್ ಅಂತ ಹೇಳಿ,
0: ಬೆಲ್ಟ್, ರೇಡಿಯೋ ಮತ್ತೆ ವಾಚ್ಗಳು ಎಲ್ಲ ಐಟಮ್. ಚೌ ಚೌ ವಾಚ್ ಅನ್ಗಡಕ್ಕೆ ಇಡ್ತೀವಿ, ಸೂಜಿ ಇಡಕ್ಕೆ ಇಡ್ತೀವಿ. ಬಟ್ಟೆ ಹಿಂದಿಯವ್ರು ಬರ್ತಾರೆ, ಹಿಂದಿ ನಮಗೆ ಒಂದು ಬಟ್ಟೆ ನೂಲು ನೋಡ್ದಾಗತ್ತೆ, ಅವ್ರ ಬಟ್ಟೆ ನೂಲು ನೋಡ್ಕೋಬೇಕು, ಸೂಜಿ ಬೇಕು, ಹುಡುಕ್ತಾರೆ, ಮಡಿಕೆಯಲ್ಲಿ ಎಲ್ಲಿ ಸಿಕ್ಕಲ್ಲ ಅಂತೆಲ್ಲ ಬಂದು ನಮ್ಮ ಅಂಗಡಿ ಬಂದು ತೊಗೊಂಡೋಗ್ತಾರೆ.
1: ಅಂದರೆ ಅಷ್ಟು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರ್ತೀರಿ?
0: ಬೆಳಿಗ್ಗೆ 8 ಗಂಟೆ ಶುರು ಆದರೆ 8:30 ರಾತ್ರಿ 9 ಗಂಟೆಗೆ ಇರ್ತೀವಿ ಮೇಡಮ್.
1: ಈಗ ವ್ಯಾಪಾರ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ವೃತ್ತಿ ಧರ್ಮ ಅನ್ನೋದನ್ನು ಪ್ರತಿಯೊಬ್ಬರು ಕಾಪಾಡ್ಕೊಂಡು ಬರ್ತಾರೆ, ಪೂಜ್ಯ ಭಾವನೆಯಿಂದಲೇ ಅವರು ವ್ಯಾಪಾರವನ್ನು ಮಾಡ್ತಾರೆ, ತಮ್ಮ ವೃತ್ತಿಯನ್ನು ನಡೆಸ್ಕೊಂಡು ಹೋಗ್ತಾರೆ. ನೀವು ಹೇಳಿದಾಗೆ ಹಲವು ಜನರು ಭಾರವೇನೆಲ್ಲ ಈ ಬದುಕು ಅಂತ ಅಂದ್ಕೊಂಡೇನೆ ಭರವಸೆಯಿಂದ ಬದುಕನ್ನು ಸಾಗಿಸ್ಕೊಂಡು ಹೋಗ್ತಾರೆ. ಈಗ ನೀವು ಹೇಳಿದ್ರಿ ನಮ್ಮ ಮಕ್ಕಳನ್ನು ಒಂದು ಒಳ್ಳೆಯ ಶಿಕ್ಷಣ ಕೊಡಿಸುವಾಗ ನಾವು ಒಂದು ಹಳೆಯ ಒಂದು ಸ್ಕೂಟರ್ ಇತ್ತು, ಆ ಸ್ಕೂಟರಲ್ಲೇ ನಾನು ಮಕ್ಕಳನ್ನು ಬಿಡ್ತಾ ಇದ್ದೆ, ಕರ್ಕೊಂಡು ಬರ್ತಾ ಇದ್ದೆ ಅಂತ. ಅದರ ಜೊತೆ 200 ರೂಪಾಯಿ ಪ್ರತಿದಿನ ನಾನು ಸಂಪಾದನೆ ಮಾಡ್ತಾ ಇದ್ದೆ ಅಂತ. ಹೇಗೆ ಕುಟುಂಬದ ನಿರ್ವಹಣೆ ಆಗ್ತಾ ಇತ್ತು?
0: ಮೇಡಮ್ ಅವರೇ, ಒಬ್ರು ಸಂಪನ್ನ ಖರ್ಚು ಮಾಡಬೇಕು, ಒಬ್ರು ಉಳಿತಾಯ ಮಾಡಬೇಕು ಕುಟುಂಬದ ಹಾಗೆ. ಒಬ್ರು ಉಳಿತಾಯ ಮಾಡ್ಕೊಂಡೋದ್ರೆ ಅವರು ನಮ್ಮ ಮಿಸ್ ಏನು ದುಡ್ದು ಅವ್ರು ಉಳಿತಾಯ ಆಗುತ್ತೆ, ನಾವು ದುಡ್ಡು ಬಂದು ಮಕ್ಕಳಿಗೆಲ್ಲ ಖರ್ಚು ಮಾಡ್ಕೊಂಡು ಹೋಗಿ, ಅದು ಸಮಾನೇ ಉದ್ಧಾರ ಆಗುತ್ತೆ.
1: ಬಳಸುವಾಗ ಕೂಡ ಆ ಒಂದು ಮಿತವಾಗಿ ನೀವು ಬಳಸ್ತಾ ಇದ್ರಿ ಅಂತ ಹೇಳ್ಬೋದಾ? ಈಗ ತಿಂಡಿ ತಿನಿಸುಗಳು ಮಕ್ಕಳಿಗೆ ಬೇಕಾಗ್ತಿತ್ತು, ಆಗ ಹೇಗೆ ನೀವು ಹೊಂದಿಸ್ತಾ ಇದ್ರಿ? ಅಪ್ಪ ಅಂದ್ರೆ ಆಸೆ, ಹೆಣ್ಮಕ್ಳಿಗೆ ಅಪ್ಪ ಅಂದ್ರೆ ಆಸೆ,
0: ಅವ್ರು ಏನೇ ಕೇಳಿ ತಗೊಂಡು ಕೊಡ್ತಾ ಇದ್ರು. ನಮಗೆ ಒಂದು ಟೈಮಲ್ಲಿ ತಿನ್ನಕ್ಕಿಲ್ಲ, ಒಂದು ಹೊತ್ತು ಊಟಕ್ಕಿಲ್ಲ, ಅಂತ ಟೈಮಲ್ಲಿ ನಾವು ಊಟಕ್ಕಿದೆ, ತಿನ್ನಿ ಏನ್ ಬೇಕಾ ತಿನ್ನಿ, ಆ ತರ ಮಕ್ಕಳು ಅದೇ ತರ ಸಾಕಿ. ಇವತ್ತು ಇಂಪೋಸಿಸ್ ಅಲ್ಲಿ ಕೆಲಸ ಮಾಡೋದನ್ನು ಮಕ್ಕಳು ಆಡಲ್ಲ, ಲೆಕ್ಚರ್ ಮಾಡಿದ್ರೆ ಕಂಪ್ಲೇಟ್ರಲ್ಲ, ವಿತ್ ಬರ್ತಕ್ಕ ಡ್ಯಾನ್ಸರ್ ವಿತ್ ಡ್ಯಾನ್ಸ್ ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ.
1: ನೀವು ಹೇಗೆ ಪ್ರೋತ್ಸಾಹ ಕೊಟ್ರಿ?
0: ಅವರು ಯಾವ ರುಟ್ಟಿಗೆ ಹೋಗ್ತಾರೋ ಅನ್ಬಿಟ್ಟು ನಾವು ಬಿಡ್ತಾ ಇರ್ಬೇಕು, ನಮ್ಮ ರುಟ್ಟಿಗೆ ಕರ್ಕೊಂಡು ಹೋಗ್ಬಾರ್ದು. ಅವ್ರು ಏನು ರುಟ್ಟಿಗೆ ಹೋಗ್ತಾರೆ ಅದೇ ಆ ರುಟ್ಟಿಗೆ ಹೋದ್ರೆ ಅವ್ರ ಮಕ್ಕಳು ಇದ್ದಾರೆ.
1: ಈಗ ಭರತನಾಟ್ಯ ಅಂತ ಹೇಳಿದ್ರೆ ಹೇಗೆ ಕಲಿಸ್ತೀರಿ ಅವ್ರಿಗೆ?
0: ಅವ್ರಿಗೆ ಗಣೇಶ್ ಬಿಟ್ಟಿದಾರಲ್ಲ, ಗಣಪತಿ ದೇವಸ್ಥಾನ ಬಿಟ್ರು, ಅವ್ರ ಮಿಸಸ್ ಬರ್ತಾರ ಡ್ಯಾನ್ಸ್. ಆಗ ನಾವು ಮಾತಾಡ್ಸ್ಕೊಂಡಿದ್ದಾಗ ನಮ್ಮ ಮಗಳು ಕಲಿಸ್ತೀವಿ ನೋಡಿ ಅಂದ್ರೆ, ಅವರೇ ಗುರುಗಳು ಕಲಿಸಿ ಮಟ್ಟಿಗೆ ಬಂದಿದ್ರು.
1: ಈ ಸಂದರ್ಭದಲ್ಲಿ ಅವರನ್ನು ಕೂಡ ನೆನಪು ಮಾಡ್ಕೊಳ್ತೀರಿ. ಈಗ ನಿಮ್ಮ ಜೀವನದಲ್ಲಿ ಮರೆಯಲಾರದಂತದ್ದು ಏನು ಘಟನೆ
0: ಆಗಿದೆ ಮೇಡಮ್? ಸುಮ್ಮನೆ ಫೇಲ್ ಆಗಿದೆ
1: ಹೇಳಿ. ಯಾವ್ದಾದ್ರು
0: ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ತಾ ಇದ್ರು ಮುಂದೆ. ಆಗ ನಮ್ಗೆ ಬೀದಿ ವ್ಯಾಪಾರ ಮಾಡಿದ್ರೆ ವ್ಯಾಪಾರ ಮಾಡೋದು ಊಟ ಇಲ್ಲ. ಆಗ ನಾವು ಅಂಗಡಿ ಎತ್ಕೊಂಡು ಹೋಗ್ತಿದ್ವಿ, ಮನಸ್ಸು ಅಂಗಡಿ ಆಗ್ತಿದ್ವಿ, ಮನೆಗೆ ಮರ್ತಾ ಇದ್ರು. ಈಗ ಸರ್ಕಾರದವರು ಲೈಸೆನ್ಸ್ ಕೊಟ್ಟು ಒಂದು ಕಡೆ ಕುಂತ್ಕೊಂಡು ವ್ಯಾಪಾರ ಮಾಡಿ ಅಂತ ಹೇಳ್ತಾರೆ. ಎಷ್ಟೋ ಜನ ನಮ್ಮ ಅಂಗಡಿ ಬ್ಯಾಗ್ ಇಟ್ಟು ಹೋಗ್ತಾರೆ, ಆ ಬ್ಯಾಗ್ ಇಟ್ಟು ಬಂದಲು ನಾಳೆ ಬಂದು ಕೊಡ್ತೀವಿ ಬ್ಯಾಗನ್ನ. ಎಂತ ವಸ್ತು, ಒಂದು ಮುಟ್ಟ ವಸ್ತು ಮುಟ್ಟಲ್ಲ, ಹಾಳಾದ್ರೂ ತಿನ್ ಮುಟ್ಟ
1: ಅಂಗಡಿಯನ್ನ ಎತ್ಕೊಂಡು ಹೋಗ್ತಾ ಇದ್ರಿ ಮನೆಗೆ ಹೋಗುವ?
0: ಇಲ್ಲ, ಲಗೇಜ್ ಅಲ್ಲೇ ಇರ್ತೀವಿ ನಾವು. ಇವತ್ತು ಗೋಡನ್ ಕೆಳಗಡೆ ಗೋಡನ್ ಎಲ್ಲ ಇದೆ, ಅಲ್ಲೇ ಇರ್ತೀವಿ, ಅದೇ ಜಾಗದಲ್ಲಿ ಇಡೋದು ಹಿಂದೆಗಡೆ. ಅವತ್ತು ಯಾರು ಲಗೇಜ್ ಎಷ್ಟೇ ಕೊಡ್ಲಿ ದುಡ್ಡೇ ಕೊಡ್ಲಿ ಅಲ್ಲಿರ್ತದೆ, ಅವತ್ತು ಒಂದು ಬಿಟ್ಟು ಮೋಸ ಮಾಡಕ್ ಹೋಗಲ್ಲ.
1: ಅಂದ್ರೆ ನಂಬಿಕೆ
0: ಅನ್ನೋದು ಕಂಡ್ರ ಬ್ಯಾಂಕ್ ಅಥವಾ ಬ್ಯಾಂಕಿಗೆ ಹಣ ಕಟ್ಟಕ್ ಹೋಗ್ತಾ ಇದ್ರು, ಕಟ್ಟಕ್ ಆಗಲ್ಲ ಟೈಮ್ ಕೊಟ್ಟೋಗಿ ಕಟ್ಬಿಡಿ ಅಂತ. ಅವತ್ತಿಂದ ನಮ್ಗೆ ಅಷ್ಟು ಮಟ್ಟಿಗೆ ನನಗೆ ಅಲ್ಲಿ ಆ ಜಾಗ ಸಿಕ್ಕಿ ದೇವ್ರನ್ನ ಕೈ ಹಿಡಿದಿರೋದು.
1: ಇನ್ನು ನಮ್ಮ ಶ್ರೋತೃಗಳು ಕೂಡ ಕಾರ್ಯಕ್ರಮ

0: ಅವನು ಕೇಳ್ತಾ ಇದ್ದಾರೆ,
1: ಹಾಂ,
0: ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಪರಿಚಯ
1: ನನ್ನ ಪರಿಚಯ
0: ಕಂಡು ಅವ್ರಿಗೆ ತುಂಬ,
1: ನನ್ನ ಮಡಿಕೇರಿ ಅಂದ್ರೆ ಈ ಸಾಧನ ಯಾವ ಊರಿಗೂ ಎಲ್ಲ ಪರಿಚಯ ನಾನು ಇರ್ತೇನೆ. ನನ್ನ ಪರಿಚಯ ಇಲ್ಲ ಅವರಿಗೆ.
0: ನಿಮಗೆ ಏನು ಹೆಸರಿದೆ ನಿಮಗೆ?
1: ವೆಂಕಟೇಶ್ ಅಂತ, ಸೆಟ್ರೆ ಸಿಟಿ, ವೆಂಕಟೇಶ್ ಸಿಟಿ.
0: ಹಾಗಾಗಿ ಎಲ್ರಿಗೂ ಪರಿಚಯ ಇದೆ,
1: ಎಲ್ಲ ಪರಿಚಯ.
0: ಒಂದು ಸೂಕ್ಷ್ಮ ಪ್ರಶ್ನೆ ಅಂತ ಹೇಳಿದ್ರೆ, ಧೂಮಪಾನ ಮದ್ಯಪಾನ ಇದಕ್ಕೆ ಬಲಿಯಾಗ್ತಾರೆ ಜನ?
1: ನಾನೇ ಉದಾಹರಣೆ ಮೇಡಮ್ ಇದ್ದೀನಿ, 30 ವರ್ಷ ಸಿಗರೇಟ್ಸ್ ಇದ್ದೀನಿ, ಆಲ್ಟ್ ಆಪರೇಷನ್ ಆಯ್ತು. ನಮ್ಮ ಮಿಸ್ಸಸ್ ಇವತ್ತು ಗಂಡ ಒಂದು ಸಿಗರೇಟ್ ಬಿಡಿ ಅಂತ ಕೇಳಿದವರಲ್ಲ, ಕುಡಿಯೋದು ಬಿಡು ಅಂತ ಯಾವ್ದು ಕೇಳಿದವರಲ್ಲ, ನಾನಾಗಿ ಮನಸ್ಸಿಂದ ಬಿಟ್ಟಿದ್ದೆವು. ಈಗ ನಾನು ಬಿಟ್ಟು 15 ವರ್ಷ ಆಯಿತು.
0: ಕಾರಣದಿಂದ ಈ ಪ್ರಶ್ನೆ ಕೇಳಬಾರ್ದು,
1: ಕೇಳಿ ತೊಂದರೆ ಇಲ್ಲ ಸರ್. ನಮ್ಮ ಮಗಳು ಸಿಗರೇಟ್ ಸೇವ್ ಅಂತ ಅಲ್ಲ ಮಾತು ಬಂತು, ನಾನು ವಿಷ ಕುಡಿದು ಪರವಾಗಿಲ್ಲ, ಸಿಗರೇಟ್ ಬಿಟ್ಟವಲ್ಲ ಅಂತ ಆ ಚಟ ಮಾಡ್ಕೊಂಡೆ. ಆ ಚಟ ಬಿಟ್ಟು
0: ಮಗಳಿಗಾಗಿ ಬಿಟ್ಟಿದ್ದು,
1: ಮಗಳಾಗಿ ಬಿಟ್ಟಿದ್ದು.
0: ಆಮೇಲೆ ಮಗಳು ಏನಂದ್ಲು?
1: ಖುಷಿಯಾಗಿದ್ದಾರೆ. ಅದು ಮನೆ ಬಂದಾಗ ಸ್ಮೆಲ್, ಇಡೀ ಸ್ಮೆಲ್ಲೆ ಬೀಡಿ ಸಿಗರೇಟ್ ಎಲ್ಲ ಸೇದು ಮನೆ ಒಳಗೆ ಸ್ಮೆಲ್ಲೆ. ಈಗ ನಮಗೂ ಗೊತ್ತಾಗುತ್ತೆ, ಯಾರು ಸೇದು ಬಂದು ನಾನೇ ಓಡಿಸ್ತೇನೆ ಸೇದು ಬಿಡಿ ಅಂತ. ಅಂಗಡಿ ಹತ್ರ ಬಂದು ಸೇದು ಬಿಡಿ ಅಂತ ಹೇಳ್ತೀನಿ.
2: ಕೇಳಿದ್ರಲ್ಲ ಶ್ರೋತೃಗಳೇ, KS ವೆಂಕಟೇಶ್ ರೇಡಿಯೋ ಅಭಿಮಾನಿ, ಎಲ್ಲೂ ಕೂಡ ಅಹಂಕಾರ ಇಲ್ಲ, ಎಲ್ಲೂ ಕೂಡ ನೋವಿನ ಮಾತಿಲ್ಲ, ಎಲ್ಲೂ ಕೂಡ ಇನ್ನೊಬ್ಬರಿಗೆ ನೋಯಿಸುವ ಮಾತೇ ಇಲ್ಲ. ಬಂದದ್ದನ್ನು ಸ್ವೀಕರಿಸಿ ಕಷ್ಟಪಟ್ಟು ಬದುಕನ್ನು ಕಟ್ಟಿಕೊಂಡು ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸಿ ಶಿಕ್ಷಣವನ್ನು ಕೊಡಿಸಿ ಸಂತೃಪ್ತಿಯ ಜೀವನವನ್ನು ವ್ಯಾಪಾರದೊಂದಿಗೆ ಆನಂದದಿಂದ ಕಳೆಯುತ್ತಿರುವಂತಹ KS ವೆಂಕಟೇಶ್ ಅವರ ನಡೆದು ಬಂದ ಹಾದಿ ಎಂತಹವರಿಗೂ ಇಷ್ಟ ಆಗುತ್ತೆ. ಶ್ರೀಮತಿ ಶಾರದಾ ನಂಜಪ್ಪ ಇವರ ಪರಿಚಯ ತಮ್ಮೆಲ್ಲರಿಗೆ ಗೊತ್ತು. ನಮ್ಮ ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಸುದೀರ್ಘ ಸೇವೆಯನ್ನ ಸಲ್ಲಿಸಿದಂತಹ ಹಿರಿಯ ಉದ್ಘೋಷಕರು. ಇವರ ಹೆಸರನ್ನ ಹೇಳುವಾಗ ನಮ್ಮ ಸಹೋದರಿಯನ್ನ ಹೇಗೆ ನಾವು ಸಂಬೋಧಿಸುತ್ತೇವೆಯೋ, ಹೇಗೆ ನಾವು ಆತ್ಮೀಯತೆಯಿಂದ ಅವರ ಹೆಸರನ್ನು ಹೇಳುತ್ತೇವೆಯೋ, ಹಾಗೆ KS ವೆಂಕಟೇಶ್ ಅವರು ರೇಡಿಯೋ ಅಭಿಮಾನಿಯಾಗಿ ನಮ್ಮ ಮನೆಯ ಸದಸ್ಯೆ, ನಮ್ಮ ತಾಯಿ, ನಮ್ಮ ಸಹೋದರಿ ಎನ್ನುವ ಹಾಗೆಯೇ ಅವರು ಮಾತನಾಡಿದ್ದನ್ನು ನೀವು ಕೇಳಿದ್ದೀರಿ. ಧೂಮಪಾನ ಮದ್ಯಪಾನ ಇವುಗಳನ್ನು ದೂರ ಮಾಡೋದು ಬಲು ಕಷ್ಟ. ಎಷ್ಟೋ ಜನ ಅದರಿಂದ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ. ಆದರೆ ನಮ್ಮ KS ವೆಂಕಟೇಶ್ ಅವರು ಇವತ್ತು ಆನಂದದಿಂದ ಇದ್ದಾರೆ ಅಂದರೆ ಅವೆರಡರಿಂದ ದೂರ ಆಗಿದ್ದೇ ಒಂದು ಮಾದರಿ ಅಂತ ಹೇಳಬಹುದು. ಇವರೊಂದಿಗಿನ ಮುಂದುವರೆದ ಮಾತುಕತೆ ಮುಂದಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ.
3: ಇದುವರೆಗೆ ವ್ಯಕ್ತಿ ವಿಶೇಷ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರಸಾರವಾಯಿತು.
4: ಇದುವರೆಗೆ ವ್ಯಾಪಾರ ಮಾಡುತ್ತಾ ರೇಡಿಯೋ ಮಹತ್ವ ಸಾರುತ್ತಿರುವ ರೇಡಿಯೋ ಅಭಿಮಾನಿ ಮಡಿಕೇರಿಯ KS ವೆಂಕಟೇಶ್ ಶೆಟ್ಟಿ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಆಲಿಸಿದಿರಿ. ಪ್ರಸ್ತುತಿ ಎಂ ಶಕುಂತಲಾ.

0: ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ನಾಳೆ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
1: ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ.
2: ನಿನ್ನ ನೀನು ಮರೆತರೇನು ಸುಖ.

ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 228558 ಮತ್ತೊಂದು ದೂರವಾಣಿ ಸಂಖ್ಯೆ 228129 ಕೋಡ್ ಸಂಖ್ಯೆ 08272 ಕಾರ್ಯಕ್ರಮ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ

ಶ್ರೋತೃಗಳೇ ಭಾಗವಹಿಸುತ್ತೀರಲ್ಲ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಮಡಿಕೇರಿ, ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

0: ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಹೇಳಿ, ಯಾರು, ಎಲ್ಲಿಂದ?
1: ನಾನು ಪುತ್ತೂರಿಂದ ಸರಸ್ವತಿ.
0: ಸರಸ್ವತಿ ಅವರು, ಹೇಗಿದ್ರಿ?
1: ಚೆನ್ನಾಗಿದ್ದೆ.
0: ಊರ್ ಕಡೆ ಎಲ್ಲ ಹೇಗಿದೆ? ಮಳೆ ಇದೆ? ಕಮ್ಮಿ ಆಗಿದೆಯಾ?
1: ಮಳೆ ಇದೆ ಸರ್.
0: ಮಳೆ ಇನ್ನೂ ಇದೆ?
1: ಮಳೆ ಈಗ ಸ್ವಲ್ಪ ಹೊತ್ತಿನವರೆಗೆ, ಈಗ ಸ್ವಲ್ಪ ಬಿಡುವು ಇದ್ದು ಸರ್.
0: ಈಗ ಬಿಡುವು ಆಗಿದೆ ಅಲ್ಲ, ಸ್ವಲ್ಪ ಕೃಷಿ ಕೆಲಸಗಳಿಗೆ ಆಗ್ಬೇಕಲ್ಲ ಬಿಡು.
1: ಹೌದು, ಬೇಕು ಸರ್, ಇಲ್ಲದಿದ್ರೆ ಕಷ್ಟ. ಒಮ್ಮೆ ಮಳೆ ಬಂದುಕೊಂಡು ತಿಳಿದು ಬಂದಿದ್ರೆ.
0: ಹೌದೌದೌದೌದು. ಆದ್ರೆ ನಿಮ್ಮ ಊರಿನ ಕಡೆ ಮಳೆಯ ಕೂಡ ಒಂದು ರೀತಿಯಲ್ಲಿ ಬೇರೆ ಅದೇ ವಾತಾವರಣ ಇರ್ತದೆ. ಬೇಸಿಗೆಯಲ್ಲಿ ಯಾವ ರೀತಿ ಇರ್ತದೆ ಹಾಗೆ ಇರ್ತದೆ ಮಳೆಗಾಲದಲ್ಲಿ ಕೂಡ, ಅಲ್ವಾ?
1: ಹೌದು ಸರ್, ಸೆಕೆ ನೋಡಿ, ಮಳೆ ಬಂದ್ರು ಸಹ ಸ್ವಲ್ಪ ಬಿಸಿಲು ತಾಗಿದ್ರೆ ಸಾಕು ಸೆಕೆ ತಡೀಲಿಕ್ಕೆ.
0: ಆ ಕಡೆ ನಿಮ್ಮ ಊರಿನ ಕಡೆ ಈ ಸ್ವೆಟರು ಮತ್ತೆ ಹೆಚ್ಚಿನದಾಗಿ ಕಂಬಳಿ ಅದನ್ನೆಲ್ಲ ಉಪಯೋಗಿಸೋದು ಬಹಳ ಕಡಿಮೆನಾ ಅಂತ?
1: ಕಡಿಮೆ ಕಡಿಮೆ ಸರ್.
0: ಅಲ್ವಾ,
1: ಹೌದು,
0: ಚಳಿ ಅನ್ನೋದೇ ಗೊತ್ತಿರೋದಿಲ್ವ?
1: ಗೊತ್ತಿರೋದಿಲ್ಲ
0: ಅಲ್ವಾ, ಮಳೆಗಾಲದಲ್ಲೂ ಸೆಕೆನೆ.
1: ಹೌದು
0: ಅಲ್ವಾ. ಸರಸ್ವತಿ ಅವರೇ, ಒಂದು ಪ್ರಶ್ನೆ. ಪುರಂದರದಾಸರ ಅಂಕಿತನಾಮ ಯಾವುದು?
1: ಆದಿಕೇಶವ.
0: ಅಲ್ಲ, ಸರಿಯಾದ ಉತ್ತರ ಅಲ್ಲ. ನಿಮ್ಗೆ ಯಾವ ಗೀತೆ ಬೇಕು ಈಗ?
1: ನನಗೆ ಕಾಂತಾರ ಚಿತ್ರದಿಂದ ಒಂದು ಹಾಡು ಹಾಕಿದೆ.
0: ಓಕೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಪುರಂದರ ವಿಠಲ ಸರ್.
0: ಪುರಂದರ ವಿಠಲ, ಸರಿಯಾದ ಉತ್ತರ. ಓಕೆ, ಈಗ ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ.

Hello. Hello. Hello. ಬಹುಶಃ ದೂರವಾಣಿ ಸಂಪರ್ಕದಲ್ಲಿ ಏನೋ ತೊಂದರೆ ಆಗಿದೆ. ಹಲೋ,

0: ಹಲೋ
1: ಹಲೋ ನಮಸ್ತೆ
0: ನಮಸ್ತೆ ಹೇಳಿ, ಯಾರು? ಎಲ್ಲಿಂದ?
1: ಸರಸ್ವತಿ, ಮಕ್ಕಂದೂರಿಂದ ಸರ್.
0: ಮಕ್ಕಂದೂರಿಂದ ಸರಸ್ವತಿ ಅವರು, ಏನ್ ಮಾಡ್ಕೊಂಡಿರಿ ತಾವ? ಓಕೆ. ಮನೇಲಿ ಯಾರ್ಯಾರಿದ್ದೀರಿ?
1: ಅಪ್ಪ, ಅಮ್ಮ, ಮಕ್ಕಳು, ಹಸ್ಬೆಂಡ್ ಸರ್.
0: ಮಕ್ಕಳು ಏನು ಶಾಲೆಗೆ ಹೋಗ್ತಾ ಇದಾರಾ?
1: ಹೋಗ್ತಾ ಇದಾರೆ ಸರ್.
0: ಯಾವ್ಯಾವ
1: ತರಗತಿಯಲ್ಲಿ? ಡಿಗ್ರಿ.
0: ಹಾಂ,
1: ಡಬಲ್ ಟೆಂತ್ ಸರ್.
0: ಓಕೆ. ನೀವು ಈ ದಿನ ಇಡೀ ಹೀಗೆ ಕಾಲ ಕಳೀತೀರಿ ಮತ್ತೆ?
1: ಮನೇಲಿ ಕೆಲಸ ಇರುತ್ತೆ ಸರ್.
0: ಅಷ್ಟೊಂದು ಕೆಲಸ ಇರ್ತದ?
1: ಇಲ್ಲ ಸರ್, ರೇಡಿಯೋ ಕೇಳ್ತೀನಿ.
0: ದಿನ ಬೆಳಿಗ್ಗೆ ಎದ್ದು ಸಂಜೆವರೆಗೂ ಮನೆ ಕೆಲಸ ಅಷ್ಟು ಇರ್ತದ?
1: ಇಲ್ಲ ಸರ್, ಮಧ್ಯಾಹ್ನ ಮೇಲೆಲ್ಲ ಫ್ರೀ ಇರ್ತೀನಿ ಸರ್.
0: ರೇಡಿಯೋ ಯಾವ ಕಾರ್ಯಕ್ರಮಗಳನ್ನ ಕೇಳ್ತೀರಿ?
1: ಬೆಳಿಗ್ಗೆ ಹಳೆ ಚಿತ್ರಗೀತೆ ಮತ್ತೆ ಹಿಂದಿ ಸಾಂಗ್. ಸಂಜೆ ಇದೆ ಹಾಗೆಲ್ಲ ಆಯ್ತಲ್ಲ ಸರ್, ಹೆಚ್ಚು ವಿಶೇಷ ಮತ್ತೆ ಹಳೆ ಚಿತ್ರಗೀತೆ ಇಂಥದೇ ಜಾಸ್ತಿ.
0: ಯಾವ ಕಾರ್ಯಕ್ರಮ ಇಷ್ಟ ಆಗ್ತದೆ ನಿಮ್ಗೆ?
1: ಅದೇ ಹಿರಿಯ ಜೀವಗಳ ಭಾವ ಮತ್ತೆ ವ್ಯಕ್ತಿ ವಿಶೇಷ ಮತ್ತೆ ಸೇನಾ ಸ್ಮರಣೆ.
0: ಓಕೆ,
1: ಅದೆಲ್ಲ ಅನುಭವ ಚೆನ್ನಾಗಿರುತ್ತಲ್ಲ ಸರ್.
0: ಓಕೆ ಓಕೆ ಓಕೆ. ನಿಮ್ಮ ಮಕ್ಕಳೆಲ್ಲ ರೆಡಿ ಕೇಳ್ತಾರೆ?
1: ನಾನು ಹಾಕಿದಾಗ ಮಾತ್ರ ಕೇಳಿದ್ರು ಸರ್.
0: ಕೈಯಲ್ಲಿ ಒಂದೊಂದು ಮೊಬೈಲ್ ಇದೆಯಾ?
1: ಮೊಬೈಲ್ ಮಕ್ಕಳಿಗಾಗಿ ಇಲ್ಲ ಸರ್, ಅವರಿಗೆ ಬೇಕಾದಾಗ ಮಾತ್ರ ಯೂಸ್ ಮಾಡ್ತಾರೆ.
0: ಓಕೆ ಓಕೆ ಓಕೆ. ಒಬ್ಬರಿಗೆ ಅವರಿಗೆ ಪ್ರತ್ಯೇಕವಾಗಿಲ್ಲ?
1: ಇಲ್ಲ ಇಲ್ಲ ಸರ್.
0: ಓಕೆ ಓಕೆ ಓಕೆ, ಒಳ್ಳೇದೇ, ಒಳ್ಳೆ ಕೆಲಸ. ಅದು ಈಗಲೇ ಬೇಕಾಗಿಲ್ಲ ಅಲ್ವಾ?
1: ಹೌದು ಸರ್, ಬೇಕು ಅಂತ ಹೇಳ್ತಾರೆ, ಅಂದ್ರೆ ಡಿಗ್ರಿಗೆ ಹೋಗುವಾಗ ಬೇಕಾಗುತ್ತೆ ಅಂತ.
0: ಮುಂದಕ್ಕೆ ಆಗಲಿ, ಮುಂದಕ್ಕೆ ಬೇಕಾಗುವಂತ ಸಂದರ್ಭದಲ್ಲಿ ತೆಗೆದುಕೊಡಿ. ಈಗಲೇ ಕೊಟ್ರೆ ಮತ್ತೆ ಅವರು ಬೇರೆ ಎಲ್ಲವನ್ನ ಬಿಟ್ಟು ಬಿಡ್ತಾರೆ.
1: ಹೌದು ಸರ್, ಮತ್ತೆ ಅದರಲ್ಲೇ ಆಗೋಗ್ಬಿಡುತ್ತಲ್ಲ.
0: ಹೌದು ಹೌದು. ನಿಮ್ಮ ಹೆಸರು ಏನ್ ಹೇಳಿದ್ರಿ? ಸರಸ್ವತಿ ಅವರ. ಸರಿ, ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಕೊಡಗಿನವರಾಗಿರೋದ್ರಿಂದ, ಕೊಡಗಿನ ಪವಿತ್ರ ಕ್ಷೇತ್ರ ತಲಕಾವೇರಿಯ ಜಲ ಮೂಲದ ನೆಲೆಯಾಗಿರುವ ಬೆಟ್ಟ ಯಾವುದು? ಆ ಬೆಟ್ಟಕ್ಕೆ ಏನು ಹೆಸರು?
1: ಬ್ರಹ್ಮಗಿರಿ ಸರ್.
0: ಬ್ರಹ್ಮಗಿರಿ, ಸರಿಯಾದ ಉತ್ತರ. ಯಾವ ಗೀತೆ ಬೇಕು ನಿಮ್ಗೆ?
1: ಗಂಗಾ ಯಮುನದಿಂದ ಒಲವೇ ಮೌನ.
0: ಓಕೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸರ್.

ಮೊದಲಿ ಕರಿಮೆಣಸು ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾಕ್ಟರ್ ತರಾನಾ ಪೂರ್ಣಚಾಟಿ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಕೇಳುವಿರಿ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಇಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 9:00 ಯುವವಾಣಿ, ಫಿಮೇಲ್ ಬೈಕ್ ರೈಡರ್ ಸುಷ್ಮಿತಾ ಹುರ್ಕಡಿಲ್ ಅವರೊಂದಿಗೆ ಸಂದರ್ಶನ ಬೆಂಗಳೂರು ಕೇಂದ್ರದಿಂದ. ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ 10:00 ಗಿರಿಮಲ್ಲಪ್ಪ ಬಾಜಂತ್ರಿ ಅವರಿಂದ ಶಹನಾಯಿ ವಾದನ.

ಇದು ಇನ್ನು ಮುಂದಿನ ಕಾರ್ಯಕ್ರಮಗಳು. ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಉದಯ ರಾಗ ಭಕ್ತಿ ಸಂಗೀತ ಕಾರ್ಯಕ್ರಮ, 6:30 ಚಿಂತನ, ಪ್ರಸ್ತುತಿ ಅಶ್ವಿನಿ ಪ್ರದೀಪ್, 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 6:50 ಸ್ವರಮಾಧುರ್ಯ, 7:15 ವಾಣಿಜ್ಯ ಪ್ರಕಟಣೆಗಳು, ನಂತರ ಭಾವಗೀತೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ ಹುಂಡಾಯಿ, 8:35 ಕನ್ನಡ ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 9:05 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ನಾಕಂಡ ಕಕ್ಕಡ ಅಂದ್ ಇಂದ್ ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮ, ಪ್ರಸ್ತುತಿ ಬಾಳೆಯಡ ದಿವ್ಯಾ ಮಂದಪ್ಪ ಮತ್ತು ಸಂತೋಷ್ ಕೆಎನ್. 9:45 ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 10:00 ಚಿಣ್ಣರಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆಯ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ ಇನ್ನು ಮುಂದೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ.

ನಾಳೆ ಬೆಳಿಗ್ಗೆ 10 ಗಂಟೆ 30 ನಿಮಿಷಕ್ಕೆ ಗಾನ ಭಜನ, ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11 ಗಂಟೆಗೆ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ, ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲ. 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ, ಭಾವನೆಗಳ ಆರೈಕೆ, ಒತ್ತಡ ಮುಕ್ತ ಜೀವನದ ಕೀಲಿ ಕೈ, ಡಾಕ್ಟರ್ ಸರಸ್ವತಿ ಹೆಗಡೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಪೂರ್ಣಿಮಾ. 12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಮಾನ್ಯ ಬೆಳವಣಿಗೆಯ ಕುರಿತು ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು, ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಚಂದನಾ ಲೋಕೇಶ್. ಕಾರ್ಯಕ್ರಮ ಪ್ರಸ್ತುತಿ ತಿಮ್ಮಪ್ಪ ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆ 20 ನಿಮಿಷಕ್ಕೆ ಅಮರಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಚಿತ್ತ ಚಿತ್ತಾರ, ಭಾರತ ದರ್ಶನ ಪುಸ್ತಕದ ಲೇಖಕರಾದ ಸದಾನಂದ ಶೆಣೈ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸದಾನಂದ ಹೊಳ್ಳ ಮತ್ತು ಶಾರದಾ ನಂಜಪ್ಪ. 1 ಗಂಟೆ 40 ನಿಮಿಷಕ್ಕೆ ಪ್ರಚಲಿತ.

ನಾಳೆ ಮಧ್ಯಾಹ್ನ ನಂತರ 3 ಗಂಟೆಗೆ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಶ್ರೀಕೃಷ್ಣ ಲೀಲೆ ನಡೆಸಿಕೊಡುತ್ತಾರೆ. ತೆಂಕತಿಟ್ಟು ಯಕ್ಷಗಾನ ವೇದಿಕೆ ಕುಕ್ಕುವಳ್ಳಿ ಇರಿದೆ. 4 ಗಂಟೆಗೆ ಭಾವಯಾನ, ಸಂಯೋಜಿತ ಭಾವಗೀತೆಗಳ ಕಾರ್ಯಕ್ರಮ, ಪ್ರಸ್ತುತಿ ಶ್ರುತಿ ಎಂಎಂ. 4:30 ಗಂಟೆಗೆ ನೆನಪು ನೀನಾದ ಹಳೆಯ ಕನ್ನಡ ಚಿತ್ರಗೀತೆಗಳು. ನಾಳೆ ಸಂಜೆ 5 ಗಂಟೆಗೆ ಯುವವಾಣಿ ಯುವ ಲಹರಿ ಚಿತ್ರಗೀತೆಗಳನ್ನು ಆಧರಿಸಿದ ಹಾಗೂ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ

ಕತೆ ಹೇಳು ಪುಸ್ತಕದಲ್ಲಿ ಕವಿ ಮಾತಾಗಿರುವ ನೀತಿ ಕತೆಗಳು ನಿರ್ವಹಣೆ ಎಂ ಶಕುಂತಲ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ್ದ ಚಿತ್ರ ಕಾವೇರಿ ನೇರ ಫೋನಿನ ಕಾರ್ಯಕ್ರಮ. 6:30 ವಿಜ್ಞಾನದ ಮುನ್ನಡೆ. ನಾಳೆ ಸಂಜೆ 6:51 ಕೃಷಿರಂಗ. ಕೀಟನಾಶಕ ಬಳಸುವಾಗ ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳ ಕುರಿತು ಡಾಕ್ಟರ್ ಜಿ ದೇವರಾಜಯ್ಯ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಇಡಿಕಿರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬಸವಣ್ಣ ವಚನ ಮತ್ತು ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ ಜಮದಂಡಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 8:00 ಸಿರಿಗಂಧ, ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. ರಾತ್ರಿ 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ, ಸಾತ್ವಿಕ್ ಮೋಹನ್ ಅವರಿಂದ ಹಾಡುಗಾರಿಕೆ. ಇದು ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: on the rise and called for stronger forensic support to ensure banking safety. He highlighted the importance of collaboration with the National Forensic Science University in tackling cyber and financial crimes. The Home Minister also launched a security operations centre which will provide round-the-clock cyber surveillance and security support to urban cooperative banks. Chief Justice of India Surya Kant has stressed that justice must travel to the citizen rather than expecting citizens to travel to the justice system. He was addressing the inaugural session of the West Zone Regional Conference of the National Legal Services Authority in Indore today. The CJI said meaningful access to justice requires legal institutions to reach people who are unable to approach them. He noted that the three pillars of the conference, dialogue, dignity and inclusion, gave practical meaning to the constitutional promise of equal justice. The 11th BRICS Culture Ministers meeting was held in Bhopal today. Under India's BRICS chairship, the meeting adopted the Bhopal Declaration aimed at strengthening cultural cooperation among BRICS member and partner countries. Representatives from 14 countries, including 10 BRICS members and 4 partner countries, took part in the meeting. The delegates discussed ways to promote cultural and creative industries. They also focused on creating more opportunities for artists. The meeting discussed using digital platforms to help artists reach wider markets. Protecting and restoring cultural heritage was another key focus. The Intermeteorological Department, IMD, has issued an orange colour warning for heavy to very heavy rainfall over Rajasthan and Odisha today. According to the IMD, thunderstorms accompanied by lightning and gusty winds are expected to prevail over Lakshadweep, North Interior Karnataka, Tamil Nadu, Puducherry and Karaikal today. The IMD has also predicted heavy rainfall with thunderstorms and lightning in various parts of the country over the next 2 to 3 days. And with that, we end this news bulletin.
1: ಆಕಾಶವಾಣಿ ಮಡಿಕೇರಿ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, IBS ಅಂದ್ರೆ ಏನು?
6: IBS ಅಂತ ಹೇಳೋದನ್ನು ನಾವು ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಒಂದು ಬಹಳವಾದ ಮುಖ್ಯವಾದ ಒಂದು ಸಮಸ್ಯೆ ಆಗಿದೆ. ಭಾರತ ದೇಶದಲ್ಲಿ ಅರೌಂಡ್ 30% ಆಫ್ ಪೀಪಲ್ ಗೆ ಈ ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ಒಬ್ಬ ರೋಗಿಗೆ ಪದೇ ಪದೇ ಮಲವಿಸರ್ಜನೆ ಮಾಡ್ಬೇಕಂತ ಅನಿಸ್ತಾ ಇರೋದು, ಅಥವಾ ಕೆಲವೊಮ್ಮೆ ಮೋಷನ್ ಸರಿಯಾಗಿ ಪಾಸ್ ಆಗದೆ ಇರುವಂತದ್ದು, ಪಟ್ಟು ಉಬ್ಬರ್ಸ್ಕೊಂಡಾಗಿರೋದು, ಯಾವಾಗಲೂ ಗ್ಯಾಸ್ ತುಂಬಿದೆ ಅಂತ ಹೇಳುವಂತದ್ದು, ಅಥವಾ ಸಣ್ಣದಾಗಿ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇರುವಂತದ್ದು, ಏನೋ ಒಂಥರ ಕಿರಿಕಿರಿ ಹೊಟ್ಟೆಗೆ ಸಂಬಂಧಪಟ್ಟಾಗ ಕಿರಿಕಿರಿ ಆಗುವಂತದ್ದು, ಇದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳು ಇರುವುದಿಲ್ಲ. ಕೆಲವೊಮ್ಮೆ ಪೋಸ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕೆಲವೊಮ್ಮೆ ತುಂಬಾ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ, ಅಥವಾ ಆಹಾರದಲ್ಲಿ ತುಂಬಾ ವಿಪರೀತವಾಗಿ ಔಟ್ ಸೈಡ್ ಫುಡ್ ಗಳನ್ನು ತೆಗೆದುಕೊಳ್ಳೋದು, ಪ್ರೊಸೆಸ್ಡ್ ಫುಡ್ ತಗೊಳ್ಳುವರಲ್ಲಿ ಈ ರೀತಿಯ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ.

0: ಕೊಪ್ಪಲ್ ಹಾಗೂ ಕುಶಾಲನಗರ.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೂಕ್ ಇರಿಟ್ಟಿ.
2: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
3: ಆಂತೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಲಿಮಾಡ ಶರತ್ 8762050292.
4: ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ಗಳೊಂದಿಗೆ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ಗೆ ನೀವು ಖರೀದಿಸುವ ಫರ್ನಿಚರ್ ಗಳ ಮೇಲೆ ಪಡೆಯಿರಿ ಅಪ್ ಟು 50% ಆಫ್. ಈ ಫೆಸ್ಟಿವಲ್ಸ್ ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ಎಷ್ಟೊತ್ತಿನಿಂದ
7: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
7: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
7: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
9: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣ ನರ್ಸಿಂಗ್ ಸ್ಕೂಲ್, ಮಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ PUC ಪಾಸ್ ಆದ ಅಭ್ಯರ್ಥಿಗಳಿಂದ GNN ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827425688, ಮೊಬೈಲ್ ನಂಬರ್ 9880995502 ಅಥವಾ 9591595370.
10: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
11: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
12: ತಾವಳಗೇರಿ ಮುಂದನಾಡು ಕೊಡವ ಸಮಾಜತ್ರ ದಂಡಾಯತಿಯವರು ತಂಜಿ ಇರೋ 6th ಕಾಲತ್ರ ಮಹಾಸಭೆ ಇದೇ 10th ತಿಂಗಳಾಚ ಪೊಲಕ 11 ಸಮಾಜತ್ರ ಸಭಾಬಾಡಲು ಅಧ್ಯಕ್ಷ ಕೈಬಿಲಿರ ಹರೀಶ್ ಅಪ್ಪಯ್ಯ ಐಂದ ಕೊಡವು ಕಾರಿಕೆಯಲ್ಲಿ ನಡಪ. ಸಹಸಂಖ್ಯೆಲ್ಲ ಬಂತು ಮಹಾಸಭೆಯಲ್ಲಿ ಕೂಡಿಯಾಡುದು ತಾವಳಗೇರಿ ಮುಂದನಾಡು ಕೊಡವ ಸಮಾಜತ್ರ ಅಧ್ಯಕ್ಷ ಆಡಳಿತ ಮಂಡಳಿ ಕಾರ ಕಟ್ಟಡಿತು.
13: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
14: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
13: ಹಾಗಾದ್ರೆ ಇವತ್ತೇ ಹೋಗೋಣ.
15: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
16: ಬೆಳಿಗ್ಗೆ 4 ಪೇಪರ್ ಹಾಕೋ ಕೆಲಸ ಶುರು ಆಗತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
17: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
18: 16-70 ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
19: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
20: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
21: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
22: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್ ಆಯ್ಕೆಯಾದ

0: ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ. ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ. ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
3: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
1: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಆರ್ಡರ್ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
1: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
4: The number you've dialed is currently busy. Kindly
2: try after some time. ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
3: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವರ್ತಮಾಡ ಪುನೀತ್. ಕಾಲ್ 9606048734.
6: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, 3-ಡೋರ್ ವಾರ್ಡ್ರೋಬ್ 9,900 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
0: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
3: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್. ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕೊಡಗು ಜಿಲ್ಲೆ, ಇದರ ವಾರ್ಷಿಕ ಮಹಾಸಭೆ ಇದೇ August 9ರಂದು 10 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಸುಧೀರ್ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿಯ ಕಾವೇರಿ ಹಾಲ್ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಲ್ಲದೆ ಜಿಲ್ಲೆಯ ಎಲ್ಲಾ ತಾಲೂಕಿನ ತಹಶೀಲ್ದಾರರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಹೊಸ ಸದಸ್ಯರ ನೋಂದಣಿ ಪ್ರಕ್ರಿಯೆಗಳು ನಡೆಯಲಿವೆ. ಸಂಘದ ಸರ್ವ ಸದಸ್ಯರು ತಮ್ಮ ಕುಟುಂಬ ಸಮೇತರಾಗಿ ಸಭೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು.

0: ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿ ಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
4: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
0: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
4: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
5: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
6: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
5: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
7: ಫೋನ್ 222-5571.
4: ರೀ, ಮದುವೆ ಫಂಕ್ಷನ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
1: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
4: ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
8: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
9: ತಾವಳಗೇರಿ ಮುಂದನಾಡು ಕೊಡವ ಸಮಾಜ ಹತ್ರ ದಂಡಾಯ್ತಿಯವರು ತಂಜಿ ಇರೋ 6ನೇ ಕಾಲತ್ರ ಮಹಾಸಭೆ ಇದೇ ಪತ್ತಾಂಗ ತಿಂಗಳಾಚ ಪೊಲಕ 11 ಗಂಟೆಗೆ ಸಮಾಜ ಹತ್ರ ಸಭಾ ಬಾಡಲು. ಅಧ್ಯಕ್ಷ ಕೈಬಿಲಿರ ಹರೀಶ್ ಅಪ್ಪಯ್ಯ ಐಂಡ ಕೊಡವು ಕಾರಿಕೆಯಲ್ಲಿ ನಡಪ. ಸಹಸಂಖ್ಯೆಲ್ಲ ಬಂತು ಮಹಾಸಭೆಯಲ್ಲಿ ಕೂಡಿಯಾಡುದು. ತಾವಳಗೇರಿ ಮುಂದನಾಡು ಕೊಡವ ಸಮಾಜ ಹತ್ರ ಅಧ್ಯಕ್ಷ ಆಡಳಿತ ಮಂಡಳಿ ಕಾರ ಕಟ್ಟಿತು.
10: ಕೊಡಗಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಗೋಣಿಕೊಪ್ಪದ ಕಾವೇರಿ ಕಾಲೇಜಿನಲ್ಲಿ 2026-27 ಸಾಲಿನ ಎಂಕಾಂ ಸ್ನಾತಕೋತ್ತರ ಪದವಿ ವಿಭಾಗಗಳಿಗೆ ಪ್ರವೇಶ ಪ್ರಕ್ರಿಯೆ ಆರಂಭಿಸಲಾಗಿದೆ. ಪ್ರತಿ ವರ್ಷವೂ ಶೇಕಡ 100 ಫಲಿತಾಂಶವಿದ್ದು ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ರ್ಯಾಂಕ್ ಗಳಿಸುತ್ತಿದ್ದಾರೆ. ಉತ್ತಮ ಗುಣಮಟ್ಟದ ಬೋಧನೆ, ಉತ್ತಮ ಗ್ರಂಥಾಲಯ, ಅನುಭವಿ ಉಪನ್ಯಾಸಕರು, ಎಸ್ಸಿ ಎಸ್ಟಿ ಮತ್ತು ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಶುಲ್ಕ ರಿಯಾಯಿತಿ ಇದೆ. ಎಸ್ಎಸ್ಪಿ ವಿದ್ಯಾರ್ಥಿ ವೇತನ, ಕಾಫಿ ಬೋರ್ಡ್ ವಿದ್ಯಾರ್ಥಿ ವೇತನ ಹಾಗೂ ಇತರೆ ವಿದ್ಯಾರ್ಥಿ ವೇತನಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ. ಇಷ್ಟೇ ಅಲ್ಲದೆ ಪ್ರತಿ ವರ್ಷ ಉದ್ಯೋಗ ಮಾಹಿತಿ ಘಟಕದ ಮೂಲಕ ಕ್ಯಾಂಪಸ್ ಸೆಲೆಕ್ಷನ್ ಏರ್ಪಡಿಸಲಾಗುತ್ತಿದ್ದು ಈಗಾಗಲೇ ಹಲವು ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಂಪನಿಗಳ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಕ್ರೀಡೆಗೆ ಪ್ರೋತ್ಸಾಹ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸುಸಜ್ಜಿತವಾದ ವಸತಿ ನಿಲಯಗಳ ವ್ಯವಸ್ಥೆ ಇರುತ್ತದೆ. ಕಾಲೇಜಿನ ಶುಲ್ಕವನ್ನು ಕಂತುಗಳಲ್ಲಿ ಪಾವತಿಸಬಹುದು. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಇದೇ ಆಗಸ್ಟ್ 18 ಒಳಗಾಗಿ ಕಾಲೇಜಿನ ಮುಖ್ಯ ಕಚೇರಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬಹುದಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಬಿ ಕಾವೇರಿಯಪ್ಪನವರು ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾವೇರಿ ಕಾಲೇಜು ಗೋಣಿಗೊಪ್ಪಲು. ಕಚೇರಿ ದೂರವಾಣಿ ಸಂಖ್ಯೆ 0827426262, ಮೊಬೈಲ್ ಸಂಖ್ಯೆ 9448005660 ಅಥವಾ 9449334756.
9: ಜುಲೈ 30 ಮರಣಪಟ್ಟ ಕಡೆತೂರು ಗ್ರಾಮತ್ರ ಮಚ್ಚಂಡ ಭೀಮಯ್ಯ ಮುತ್ತು ಐಂಡ ಮಾದ ಕಾರ್ಯ ನಾಳೆ ನಾರಾಜ ಪೊಲಕ 11 ಗಂಟೆಗೆ ಕಡೆತೂರು ಗ್ರಾಮತ್ಲುಳ್ಳ ಒಕ್ಕ 5 ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ಗ್ಯಾನ ಮಾಡಿದ ಬರುನುಂದು ಐಂಡ ಪೊಣ್ಣು ಮಚ್ಚಂಡ ಶಾಂತಿ ಮಕ್ಕಾ ಪಿಂಜ ಸಂಸಾರಕಾರ ಕಟ್ಟಣಿತು.
11: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
12: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ.
13: ಹಲೋ
14: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
13: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
14: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
13: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
15: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ ನೊಂದಿಗೆ ಲಕ್ಕಿ ಡ್ರಾ ನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ September 5 ಮಾತ್ರ. ಲಕ್ಕಿ ಡ್ರಾ September 10. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಗೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
16: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣ

0: ಬಳೆಗಳ ಅತಿ ಅಮೋಕ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: Admissions are open at Kirk Institute of Technology, Ponnampet, Kodagu for Artificial Intelligence and Data Science, Artificial Intelligence and Machine Learning, Civil Engineering, Computer Science and Electronics and Communication, Mechanical Engineering, Computer Science with Cyber Security. Scholarship will be provided for economically weaker sections and meritorious students. Best sports amenities. For more details, call 96111-55457.
2: The number you've dialed is currently busy. Kindly try after
3: sometime. ಎಷ್ಟು ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
5: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
3: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
5: ಹಾಗಾದ್ರೆ ಇವತ್ತೇ ಹೋಗೋಣ.
6: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
7: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ಕೆ ರಾಜಶೇಖರ್ ಹಾಗೂ ಸಂಗಡಿಗರಿಂದ ಜನಪದ ಸಂಗೀತ.

ಇದುವರೆಗೆ ಆರ್ ರಾಜಶೇಖರಪ್ಪ ಹಾಗೂ ಸಂಗಡಿಗರಿಂದ ಜನಪದ ಸಂಗೀತ ಕಾರ್ಯಕ್ರಮವನ್ನು ಕೇಳಿದಿರಿ. ಸಮಯ 6:37 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಇದು ಆಕಾಶವಾಣಿ. ಸಮಯ 6:37:10. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: पीएम फसल बीमा योजना से करीब 2,00,000 करोड़ रुपए क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र हेच्चिन माहितिगागि www.samrakshane.karnataka.gov.in वेबसाइट के भेटी नीडि।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ।
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ।
4: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು। ನೀವು ಅಳವಡಿಸಿಕೊಳ್ಳಿ
6: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ।
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ। ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ। ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com।
8: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ।
9: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ,
8: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ।
9: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
8: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ।

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ, ಹೆಚ್ಚು ಶಕ್ತಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಪಾದಯಾತ್ರೆಗೆ ಬಿಜೆಪಿಯಿಂದ ನೈತಿಕ ಬೆಂಬಲ, ಜೆಡಿಎಸ್ ಧುರೀಣ ಎಚ್ಡಿ ಕುಮಾರಸ್ವಾಮಿ. ಸ್ವಾತಂತ್ರ್ಯೋತ್ಸವ ಆಚರಣೆ, ಭಾರತೀಯ ವಾಯುಪಡೆಯ ವಾದ್ಯವೃಂದದಿಂದ ನಾಳೆ ವಿಧಾನಸೌಧದಲ್ಲಿ ದೇಶಭಕ್ತಿ ಸಂಗೀತಗೋಷ್ಠಿ ಹಾಗೂ ನಾಳೆ ನಂದಿಬೆಟ್ಟದಲ್ಲಿ ಮಾನ್ಸೂನ್ ಮ್ಯಾರಥಾನ್ ಆಯೋಜನೆ. ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಗೆ ಸ್ಥಾನ ಇದ್ದೇ ಇರುತ್ತದೆ, ಮಹಿಳೆಯರಿಗೆ ಹೆಚ್ಚು ಶಕ್ತಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ವಿಧಾನಸೌಧದ ಆವರಣದಲ್ಲಿ ಇಂದು ಎಸ್ ನಿಜಲಿಂಗಪ್ಪ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದರು. ಸದ್ಯದಲ್ಲಿಯೇ ಸಂಪುಟ ವಿಸ್ತರಣೆ ವಿಚಾರ ಬಗೆಹರಿಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಹಾಗೂ ಕೆರೆಗಳ ನೀರಿನ ಲಭ್ಯತೆ ಕುರಿತಂತೆ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಪಿಎಂ ನರೇಂದ್ರ ಸ್ವಾಮಿ ಉಪಸ್ಥಿತಿಯಲ್ಲಿ ಮಂಡ್ಯದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಎನ್ ಚಲುವರಾಯಸ್ವಾಮಿ, ಹವಾಮಾನ ವೈಪರೀತ್ಯಗಳಿಂದ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪಿಎಂ ನರೇಂದ್ರ ಸ್ವಾಮಿ, ಮಳೆ ಕೊರತೆಯಿಂದಾಗಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾಗಿರುವ ಪರಿಣಾಮದ ಹಿನ್ನೆಲೆಯಲ್ಲಿ ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ನಿರ್ವಹಿಸಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಬೇಕೆಂದು ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಬೆಳೆಗಳು ಹಾನಿಗೊಳಗಾಗಿದ್ದು ರೈತರಿಗೆ ಪರಿಹಾರ ಒದಗಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಲಿದೆ ಎಂದು ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದರು. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಬರ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಕುಡಿಯುವ ನೀರು ಪೂರೈಕೆ ಅತ್ಯಂತ ಪ್ರಮುಖವಾಗಿದ್ದು ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಗ್ರಾಮಗಳಿಗೆ ನಿಯಮಿತವಾಗಿ ನೀರು ಪೂರೈಕೆಯಾಗುತ್ತಿರುವ ಬಗ್ಗೆ ಖುದ್ದು ಪರಿಶೀಲನೆ ನಡೆಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಅವರು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯ ರಂಗಾಪುರ ಮತ್ತು ರಾಮಗಿರಿ ಗ್ರಾಮಗಳ ರೈತರ ಜಮೀನುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಇಂದು ಭೇಟಿ ನೀಡಿ ಬೆಳೆಹಾನಿ ಪ್ರದೇಶಗಳ ಪರಿಶೀಲನೆ ನಡೆಸಿದರು. ಕೃಷಿ ಅಧಿಕಾರಿಗಳಿಂದ ಬೆಳೆ ಬಿತ್ತನೆ ಮತ್ತು ಹಾನಿಯ ಕುರಿತು ಮಾಹಿತಿ ಪಡೆದ ಸಚಿವರು, ರೈತರು ಕಡ್ಡಾಯವಾಗಿ ಬೆಳೆ ವಿಮೆ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ರಾಮನಗರ ಜಿಲ್ಲೆಯ ತಾಲೂಕು

0: ಗಳಲ್ಲಿ ಸೋಮವಾರದಿಂದ ಮೂರು ದಿನಗಳ ಕಾಲ ಬರ ಅಧ್ಯಯನ ಪ್ರವಾಸವನ್ನು ಕೈಗೊಂಡು ಸರ್ಕಾರಕ್ಕೆ ವರದಿಯನ್ನು ನೀಡಲಾಗುವುದು ಎಂದು ಸಚಿವ ಎಚ್ಸಿ ಬಾಲಕೃಷ್ಣ ಹೇಳಿದರು. ಮಾಗಡಿ ತಾಲೂಕಿನ ಕೆಲವು ಗ್ರಾಮಗಳಿಗೆ ಇಂದು ಪ್ರವಾಸ ಕೈಗೊಂಡಿದ್ದ ಸಂದರ್ಭದಲ್ಲಿ ಇಂದು ಸಾರ್ವಜನಿಕರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ವರದಿ ನೀಡಲು ತಿಳಿಸಿದ್ದಾರೆ. ಅದರಂತೆ ಮೂರು ದಿನಗಳ ಕಾಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಬರ ಅಧ್ಯಯನ ಪ್ರವಾಸ ನಡೆಸಿ ಸರ್ಕಾರಕ್ಕೆ ವರದಿ ನೀಡಲಾಗುವುದು ಎಂದರು. ಮೈಸೂರು ಜಿಲ್ಲೆಯ ಎಚ್ಡಿಕೋಟೆ ತಾಲೂಕಿನ ಚಾಮನಹಳ್ಳಿ ಹುಂಡಿ ಗ್ರಾಮಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಭೇಟಿ ನೀಡಿ ಕುಡಿಯುವ ನೀರಿನ ಅಭಾವ ಹಾಗೂ ಬರ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಹಾರಂಗಿ ಹಾಗೂ ನುಗು ಜಲಾಶಯಗಳ ಕಾಲುವೆಗಳ ಮೂಲಕ ಕೆರೆಕಟ್ಟೆಗಳಿಗೆ ನೀರು ಹರಿಸಿ ತುಂಬಿಸಲು ಕ್ರಮ ಕೈಗೊಳ್ಳಲಾಗಿದೆ. ಇದರಿಂದ ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಕುಡಿಯುವ ನೀರಿನ ಅಭಾವ ನೀಗಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಸಾರ್ವಜನಿಕರಿಗೆ ಪೂರೈಸುವ ನೀರನ್ನು ಕಡ್ಡಾಯವಾಗಿ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಬೇಕು ಹಾಗೂ ನೀರಿನ ಟ್ಯಾಂಕರ್ಗಳನ್ನು ನಿರಂತರವಾಗಿ ಶುಚಿಗೊಳಿಸಿ ಆರೋಗ್ಯಕರ ಕುಡಿಯುವ ನೀರನ್ನು ಪೂರೈಸಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ತಾರಕ ಲಿಫ್ಟ್ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಹೊಸ ಪೈಪ್ಲೈನ್ ಕಾಮಗಾರಿ ಹಾಗೂ ವಿದ್ಯುತ್ ಸಂಪರ್ಕ ಬಾಕಿ ಸಮಸ್ಯೆಯನ್ನು ಶೀಘ್ರವೇ ಬಗೆಹರಿಸಿ ಯೋಜನೆಯನ್ನು ಸಕ್ರಿಯಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ನಗರ ಜಿಲ್ಲೆ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲ ವಲಯಗಳಲ್ಲಿ ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಮಾರ್ಗದರ್ಶನದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ತಪಾಸಣೆ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಆಹಾರ ಮಳಿಗೆಗಳಿಗೆ ಪದಾರ್ಥಗಳನ್ನು ಸರಬರಾಜು ಮಾಡುವ ದಾಸ್ತಾನು ಮಳಿಗೆಗಳಿಗೆ ಇಂದು ಆಹಾರ ಸುರಕ್ಷತಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಅವಧಿ ಮುಕ್ತಾಯಕ್ಕೆ ಸಮೀಪದಲ್ಲಿದ್ದ ಪಾನೀಯ ಹಾಗೂ ಪದಾರ್ಥಗಳನ್ನು ವಶಪಡಿಸಿಕೊಂಡಿರುವುದಾಗಿ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆಯ ಆಯುಕ್ತರು ತಿಳಿಸಿದ್ದಾರೆ. ಅಲ್ಲದೆ 18 ಇತರೆ ಆಹಾರ ಮಾದರಿಗಳನ್ನು ವಿಶ್ಲೇಷಣೆಗೆ ಕಳುಹಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವ ಬಿಡದಿ ಪಾದಯಾತ್ರೆಗೆ ಮಿತ್ರಪಕ್ಷ ಬಿಜೆಪಿ ನೈತಿಕ ಬೆಂಬಲ ವ್ಯಕ್ತಪಡಿಸಿದೆ ಎಂದು ಜೆಡಿಎಸ್ನ ಧುರೀಣ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಜೆಡಿಎಸ್ ಮತ್ತು ಬಿಜೆಪಿಯ ಹಿರಿಯ ನಾಯಕರ ಸಭೆಯಲ್ಲಿ ಪಾಲ್ಗೊಂಡ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಮುಂಬರುವ ವಿಧಾನಮಂಡಲದ ಕಲಾಪದಲ್ಲಿ ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ಯೋಜನೆ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿ ಒಮ್ಮತದಿಂದ ಹೋರಾಟ ನಡೆಸಲಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪುಟ ವಿಸ್ತರಣೆಗೆ ತಿಂಗಳಗಟ್ಟಲೆ ಸಮಯ ತೆಗೆದುಕೊಂಡಿದ್ದು ಈಗ ಖಾತೆ ಹಂಚಿಕೆ ಕೂಡ ನಡೆದಿಲ್ಲ. ರಾಜ್ಯ ತೀವ್ರ ಬರಕ್ಕೆ ತುತ್ತಾಗಿದ್ದು ಸರ್ಕಾರ ಜನರಿಗೆ ನೆರವಾಗುವಲ್ಲಿ ವಿಫಲವಾಗಿದೆ ಎಂದು ಕುಮಾರಸ್ವಾಮಿ ಟೀಕಿಸಿದರು. ಸಭೆಯಲ್ಲಿ ರಾಜ್ಯ ವಿಧಾನಮಂಡಲದ ಪ್ರತಿಪಕ್ಷದ ನಾಯಕರುಗಳಾದ ಆರ್ ಅಶೋಕ, ಚಲವಾದಿ ನಾರಾಯಣಸ್ವಾಮಿ, ಜೆಡಿಎಸ್ನ ಸುರೇಶ್ ಬಾಬು ಹಾಗೂ ಇತರೆ ಸದಸ್ಯರು ಪಾಲ್ಗೊಂಡಿದ್ದರು. ಚಾಮರಾಜನಗರದ ಜೈಹಿಂದ್ ಕಟ್ಟೆಯಲ್ಲಿ ಇಂದು ಕ್ವಿಟ್ ಇಂಡಿಯಾ ಚಳವಳಿ ದಿನ ಆಚರಿಸಲಾಯಿತು. ಜೈಹಿಂದ್ ಪ್ರತಿಷ್ಠಾನದ ಅಧ್ಯಕ್ಷ ಸುರೇಶ್ ಎನ್ ಋಗ್ವೇದಿ ರಾಷ್ಟನಾಯಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿ, ಮಾಡು ಇಲ್ಲವೇ ಮಡಿ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿರುವ ಸಹಸ್ರಾರು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಿತ್ಯವೂ ಭಾರತೀಯರು ಸ್ಮರಿಸಬೇಕಿದೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಮಾಡು ಇಲ್ಲವೇ ಮಡಿ ಮೂಲಕ ಹೋರಾಟದ ಅಂತಿಮ ಎಚ್ಚರಿಕೆಯನ್ನು ನೀಡಲಾಯಿತು. ದೇಶದ ಮೂಲೆ ಮೂಲೆಗಳಲ್ಲಿ ಸ್ವಾತಂತ್ರ್ಯ ಸ್ವಾಭಿಮಾನದ ಕಿಚ್ಚನ್ನು ಪ್ರಜ್ವಲಿಸುವಂತೆ ಮಾಡಿದ್ದು ಕ್ವಿಟ್ ಇಂಡಿಯಾ ಚಳವಳಿ ಎಂದು ಬಣ್ಣಿಸಿದರು. ಸ್ವಾತಂತ್ರ್ಯೋತ್ಸವ ಆಚರಣೆಯ ಅಂಗವಾಗಿ ಭಾರತೀಯ ವಾಯುಪಡೆಯ ವಾದ್ಯರುಂದ ನಾಳೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಸಂಗೀತಗೋಷ್ಠಿ ಆಯೋಜಿಸಿದೆ. ದೇಶದ ಶೌರ್ಯ ಹಾಗೂ ಆಶೋತ್ತರ ಭವಿಷ್ಯವನ್ನು ಶಿಸ್ತುಬದ್ಧ ಲಯದೊಂದಿಗೆ ಪ್ರಸ್ತುತಪಡಿಸುವ ವಾಯುಪಡೆ ಬ್ಯಾಂಡ್ ದೇಶಭಕ್ತಿ ಸಂಗೀತಕ್ಕೆ ಹೆಸರುವಾಸಿಯಾಗಿದೆ. ಸ್ವಾತಂತ್ರ್ಯದ ಸ್ಫೂರ್ತಿ ಹಾಗೂ ಭಾರತೀಯ ರಕ್ಷಣಾ ಪಡೆಯ ಮೇರು ಪರಂಪರೆಯನ್ನು ಸಮರ ಸಂಗೀತ ದೇಶಭಕ್ತಿ ಸಂಪ್ರದಾಯ ಹಾಗೂ ಐತಿಹಾಸಿಕ ರಾಷ್ಟೀಯ ಸ್ವರಮೇಳದೊಂದಿಗೆ ಸಾದರಪಡಿಸಲಾಗುತ್ತಿದೆ. ಸಂಜೆ 6 ಗಂಟೆಗೆ ಈ ಕಾರ್ಯಕ್ರಮ ಆರಂಭವಾಗಲಿದ್ದು ಸಾರ್ವಜನಿಕರಿಗೆ ಮುಕ್ತವಾಗಿರಲಿದೆ.

ಇದೆ. ಈ ಮೇಳದಲ್ಲಿ ವಾಯುಪಡೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಮಾಜದ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮ ರಕ್ಷಣಾ ಪಡೆ ಹಾಗೂ ಸಾರ್ವಜನಿಕರ ನಡುವಿನ ಬಾಂಧವ್ಯದ ಸಂಕೇತವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ನಂದಿಬೆಟ್ಟದಲ್ಲಿ ನಾಳೆ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಲಿದ್ದಾರೆ. ಹೆಗಡಹಳ್ಳಿ ಗ್ರಾಮದಿಂದ ಬೆಳಿಗ್ಗೆ 6:30ಕ್ಕೆ ಮ್ಯಾರಥಾನ್ ಆರಂಭವಾಗಲಿದ್ದು ಸುಮಾರು 1,500 ಅಭ್ಯರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ರಾತ್ರಿ 11 ಗಂಟೆಯಿಂದ ನಾಳೆ ಮಧ್ಯಾಹ್ನ 12 ಗಂಟೆಯವರೆಗೆ ನಂದಿಬೆಟ್ಟದ ಮಾರ್ಗದಲ್ಲಿ ಎಲ್ಲ ರೀತಿಯ ಸಾರ್ವಜನಿಕ ವಾಹನ ಸಂಚಾರವನ್ನು ಜಿಲ್ಲಾಧಿಕಾರಿಗಳು ನಿರ್ಬಂಧಿಸಿದ್ದಾರೆ. ಸಮಾಜದಲ್ಲಿ ಇರುವ ಅಸಮಾನತೆಯನ್ನು ಹೋಗಲಾಡಿಸಲು ಕೆಲಸ ಮಾಡುವುದೇ ಪತ್ರಿಕಾ ಧರ್ಮ, ಅದೇ ಸಂವಿಧಾನದ ಆಶಯ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿ ಇಂದು ಪತ್ರಕರ್ತ ಉದಯಕುಮಾರ್ ಅವರಿಗೆ ಖಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಪತ್ರಿಕೆಗಳು ನಿಷ್ಪಕ್ಷಪಾತವಾಗಿ ನೈಜ ವಿಷಯಗಳನ್ನು ಜನರ ಎದುರು ಇಡಬೇಕು. ಪತ್ರಿಕೋದ್ಯಮ ಜಾತ್ಯತೀತವಾಗಿರಬೇಕು. ಸಮಾಜವನ್ನು ಒಡೆಯುವ ಸುಳ್ಳು ಸುದ್ದಿಗಳಿಗೆ ಪ್ರಚಾರ ನೀಡುವ ಕೆಲಸವನ್ನು ಮಾಧ್ಯಮಗಳು ಮಾಡಬಾರದು ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ, ಹೆಚ್ಚು ಶಕ್ತಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಪಾದಯಾತ್ರೆಗೆ ಬಿಜೆಪಿಯಿಂದ ನೈತಿಕ ಬೆಂಬಲ, ಜೆಡಿಎಸ್ ಧುರೀಣ ಎಚ್ಡಿ ಕುಮಾರಸ್ವಾಮಿ. ಸ್ವಾತಂತ್ರ್ಯೋತ್ಸವ ಆಚರಣೆ, ಭಾರತೀಯ ವಾಯುಪಡೆಯ ವಾದ್ಯವೃಂದದಿಂದ ನಾಳೆ ವಿಧಾನಸೌಧದಲ್ಲಿ ದೇಶಭಕ್ತಿ ಸಂಗೀತ ಗೋಷ್ಠಿ ಹಾಗೂ ನಾಳೆ ನಂದಿಬೆಟ್ಟದಲ್ಲಿ ಮಾನ್ಸೂನ್ ಮ್ಯಾರಥಾನ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.

0: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ.
1: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
2: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
1: ಅದು ಹೇಗೆ?
2: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
3: ಇದು ಯಾರ ನಂಬರ್?
2: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
2: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
3: ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
2: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
4: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ. ಇದರಲ್ಲಿ ಕರಿಮೆಣಸು ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾಕ್ಟರ್ ತರಣ ಪುಣಚಾಟಿ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಕೇಳುವಿರಿ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿಮೆಣಸು ಬೆಳೆಯನ್ನು ಬಾಧಿಸುವಂತಹ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಶ್ರೀಮಂಗಲದ ಸಸ್ಯರೋಗ ತಜ್ಞರಾದಂತಹ ಡಾಕ್ಟರ್ ತರನಾ ಪೂಣಚ್ಚ ಟಿ ಅವರು. ನಮಸ್ಕಾರ ಡಾಕ್ಟರ್ ತರನಾ ಪೂಣಚ್ಚ ಅವರೇ.
1: ನಮಸ್ಕಾರ ಸರ್.
0: ಈಗ ಕರಿಮೆಣಸು ನಮ್ಮ ಮುಖ್ಯವಾದ ಒಂದು ಸಾಂಬಾರ ಬೆಳೆ. ಕೊಡಗು ಜಿಲ್ಲೆಯಲ್ಲಿ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಯಾರ್ಯಾರು ಕಾಫಿ ತೋಟವನ್ನು ಇಟ್ಕೊಂಡಿದ್ದಾರೆ ಮರಗಳಿಗೆ ಬಳ್ಳಿಗಳನ್ನು ಹಬ್ಬಿಸೇ ಇರ್ತಾರೆ.
1: ಹೌದು.
0: ಆದರೆ ಈ ಕರಿಮೆಣಸಿಗೆ ರೋಗಗಳ ಸಮಸ್ಯೆ ಇವತ್ತು ಹೆಚ್ಚಾಗಿ ಕಾಡ್ತಾ ಇದೆ. ಮುಖ್ಯವಾಗಿ ಕರಿಮೆಣಸಿಗೆ ಬರುವಂಥ ರೋಗಗಳು ಯಾವ್ಯಾವು ಅಂತಿದೆ?
1: ಕರಿಮೆಣಸಲ್ಲಿ ನಾವು ಅತಿ ಹೆಚ್ಚಾಗಿ ನೋಡಬಹುದಾದ ಎರಡು ಇಂಪಾರ್ಟೆಂಟ್ ರೋಗಗಳಿದೆ. ಅದು ಒಂದು ಶೀಘ್ರ ಸೊರಗು ರೋಗ,

0: ಬಳ್ಳಿಗಳನ್ನು ಹಬ್ಬಿಸೇ ಇರ್ತಾರೆ.
1: ಹೌದು
0: ಆದರೆ ಈ ಕರಿಮೆಣಸಿಗೆ ರೋಗಗಳ ಸಮಸ್ಯೆ ಇವತ್ತು ಹೆಚ್ಚಾಗಿ ಕಾಡ್ತಾ ಇದೆ. ಮುಖ್ಯವಾಗಿ ಕರಿಮೆಣಸಿಗೆ ಬರುವಂಥ ರೋಗಗಳು ಯಾವ್ಯಾವು ಅಂತಿದೆ?
1: ಕರಿಮೆಣಸಲ್ಲಿ ನಾವು ಅತಿ ಹೆಚ್ಚಾಗಿ ನೋಡಬಹುದಾದ ಎರಡು ಇಂಪಾರ್ಟೆಂಟ್ ರೋಗಗಳಿದೆ. ಅದು ಒಂದು ಶೀಘ್ರ ಸೊರಗು ರೋಗ, ಇನ್ನೊಂದು ನಿಧಾನ ಸೊರಗು ರೋಗ ಅಂತ.
0: ಇವೆರಡು
1: ಈ
0: ರೋಗಗಳು.
1: ಎರಡು ರೋಗಗಳು.
0: ಈಗ ಶೀಘ್ರ ಸೊರಗು ರೋಗದ ಬಗ್ಗೆ ನಾವು ಸಾಕಷ್ಟು ಕೇಳ್ತಾ ಇರ್ತೀವಿ.
1: ಹೌದು.
0: ಅದು ಬಂದರೆ ಕರಿಮೆಣಸಿನ ಉತ್ಪಾದನೆ ಕಡಿಮೆ ಆಗಿಬಿಡುತ್ತೆ, ಬಳ್ಳಿಗಳ ಸಂಖ್ಯೆನೆ ಕಡಿಮೆ ಆಗುತ್ತೆ ಅಂತ ನಾವು ಕೇಳಿದ್ದೀವಿ. ಈ ಶೀಘ್ರ ಸೊರಗು ರೋಗದ ಆರ್ಥಿಕ ಪ್ರಾಮುಖ್ಯತೆ ಎಷ್ಟು ಮತ್ತು ಇದು ಯಾವ ರೀತಿ ನಷ್ಟ ಉಂಟು ಮಾಡುತ್ತೆ ಅಂತೀರಾ?
1: ಈ ರೋಗ ಬಂದಾಗ
0: ಹಾಂ
1: ಬಳ್ಳಿಗಳು
0: ಹ್ಞೂ
1: ಶೀಘ್ರವಾಗಿ ಸೊರಗಿ ಹೋಗ್ತವೆ, ಒಂದು ತಿಂಗಳೊಳಗೇನೆ ಸೊರಗಿ ಹೋಗ್ತದೆ. ಅದರಿಂದ ಇದರದ ರೋಗದ ನಷ್ಟ ಪ್ರಮಾಣವನ್ನು ಹೇಳಬೇಕಂದ್ರೆ ಅದು 10 ರಿಂದ 100% ವರೆಗೂ ನಷ್ಟವನ್ನು ಉಂಟು ಮಾಡುವ ಸಾಧ್ಯತೆ ಇದೆ.
0: ಓ, ಶೇಕಡಾ 10 ರಿಂದ ಶೇಕಡಾ 100ರಷ್ಟು
1: ಹೌದು,
0: ಇಡೀ ಬಳ್ಳಿನೇ ಹೋಯ್ತು ಅಂದರೆ ನೂರಕ್ಕೆ
1: ಹೋಯ್ತು, ನೂರು
0: ನೂರನೇ
1: 100%
0: ನಷ್ಟ ಆದಂಗೆ ಆಗುತ್ತೆ. ಈ ಶೀಘ್ರ ಸೊರಗು ರೋಗ ಬರೋದಕ್ಕೆ ಯಾವ ರೋಗಾಣು ಕಾರಣ ಅಂತೀರಾ?
1: ಇದು ಒಂದು ಫೈಟ್ ಆಫ್ ತರ ಕ್ಯಾಪ್ಸಿಸಿ ಶಿಲೀಂಧ್ರದಿಂದ ಉಂಟಾಗುತ್ತದೆ,
0: ಹಾಂ ಹಾಂ ಹಾಂ
1: ಅಂದರೆ ಫಂಗಸ್.
0: ಹಾಂ. ಅಂದರೆ ಈ ಶಿಲೀಂಧ್ರ ಸಾಮಾನ್ಯವಾಗಿ ಎಲ್ಲಿರುತ್ತೆ ಅಂತೀರಾ?
1: ಇದು ಮಣ್ಣಿನಿಂದ ಬರುವಂಥ ಶಿಲೀಂಧ್ರ, ಅದು ಮಣ್ಣು ಹಾಗೂ ನೀರಿನಿಂದನೂ ಹರಡುತ್ತದೆ. ಒಂದು ಗಿಡದಿಂದ ಒಂದು ಗಿಡಕ್ಕೆ ನೀರಿನಿಂದನೂ ಹರಡುತ್ತದೆ, ಆದರೆ ಮಣ್ಣಿನಿಂದ ಬರುವಂಥ ಶಿಲೀಂಧ್ರವಾಗಿರುತ್ತದೆ.
0: ಈ ಶೀಘ್ರ ಸೊರಗು ರೋಗ ಬರೋದಕ್ಕೆ ನಮ್ಮ ವಾತಾವರಣದ ಅಂಶಗಳು ಯಾವ ರೀತಿ ಇರಬೇಕಾಗತ್ತೆ?
1: ಮುಖ್ಯವಾಗಿ ವಾತಾವರಣದ ಅಂಶಗಳಂದರೆ ಅತಿ ಹೆಚ್ಚಾದ ತೇವಾಂಶ ಮತ್ತು ಅತಿಯಾದ ಮಳೆ. ಅದಲ್ಲದೆ ಬೇಸಾಯದ ಸಮಯದಲ್ಲಿ ಎಲ್ಲಾದರೂ ಬೇರಿಗೆ ಗಾಯ ಉಂಟಾಗಿದರೆ ಅಥವಾ ಯಾವುದಾದ್ರೂ ಕೀಟದಿಂದನೂ ಗಾಯ ಉಂಟಾಗಿದರೆ ಅದು ಮುಖ್ಯವಾದ ಪೂರಕವಾದ ವಾತಾವರಣವಾಗಿ
0: ಕೆಲಸ ಮಾಡುತ್ತೆ.
1: ಸೇರ್ಪಡೆಯುತ್ತದೆ. ಹೌದು
0: ಅಂದರೆ ಕೆಲವು ಸಂದರ್ಭದಲ್ಲಿ ಕೆಲವು ದುಂಡು ಜಂತು ಹುಳುಗಳು ಅಂತೀವಿ,
1: ಹೌದು,
0: ಅವು ಏನಾದರೂ ಗಾಯ ಮಾಡಿದರೆ ಅಲ್ಲಿಂದಲೂ
1: ಅದರಿಂದನೂ ರೋಗ
0: ರೋಗ
1: ಮಾಡಬಹುದು.
0: ಬರೋ ಸಾಧ್ಯತೆ ಇರುತ್ತೆ. ಒಟ್ಟಾಗಿ
1: ಗಾಯದಿಂದ ಒಳಗೆ ಹೋಗೋದು ಸುಲಭ, ಅದರಿಂದ ಅತಿ ಹೆಚ್ಚಾಗಿ ವೇಗವಾಗಿ ಬೆಳೆಯುತ್ತದೆ.
0: ಅಂದರೆ ಇದು ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ.
1: ಹೌದು, ಮಳೆಗಾಲದಲ್ಲಿ ಹೆಚ್ಚಾಗಿ ಬರುತ್ತೆ.
0: ಇನ್ನು ಮುಖ್ಯವಾಗಿ ನಮ್ಮ ರೈತರಿಗೆ ಒಂದು ಅಂಶ ಏನು ಅಂತಂದರೆ ಇದನ್ನ ಗುರುತಿಸುವಂಥದ್ದು, ಈ ಶೀಘ್ರ ಸ್ವರ್ಗೋದವದ ಲಕ್ಷಣಗಳು ಹೇಗೆ ಪ್ರಾರಂಭವಾಗ್ತವೆ?
1: ರೋಗ ಲಕ್ಷಣ ಮೊದಲು ಎಲೆಯಲ್ಲಿ ಸಣ್ಣ ಚುಕ್ಕೆಯಾಗಿ ಪ್ರಾರಂಭವಾಗುತ್ತದೆ, ಅದು ಆಮೇಲೆ ಇಡೀ ಎಲೆಗೆ ಹರಡುತ್ತದೆ. ಎಲೆ ಅಷ್ಟೇ ಅಲ್ಲದೆ ಎಲೆದ ದಂಟು ಅಥವಾ ಬಳ್ಳಿಯ ದಂಟು ಹಾಗೂ ಬಳ್ಳಿಯ ಬುಡಕ್ಕೂ ಬರುತ್ತದೆ. ಈ ರನ್ನರ್ಸ್ ಅಲ್ಲಿ ಅಂಟಿದಾಗ ಅದು ಕಪ್ಪಾಗಿ ಕಂಡು ಅತಿ ವೇಗವಾಗಿ ನಾವು ಗುರುತಿಸಬಹುದು. ಅತಿಯಾಗಿ ನಷ್ಟ ಉಂಟು ಮಾಡುವಂತ ಸಮಯದಲ್ಲಿ ಇದು ಪೂರ್ತಿ ಗಿಡವನ್ನೇ ಶೀಘ್ರವಾಗಿ ಕೊಳೆಯುತ್ತದೆ. ಈ ಸೊರಗು ಒಂದು ತಿಂಗಳೊಳಗೆ ಇಡೀ ಗಿಡವನ್ನು ಹಾಳು ಮಾಡಬಹುದು.
0: ಅಂದರೆ ಎಲೆಗಳೆಲ್ಲ ಕಪ್ಪಾಗ್ಬಿಡ್ತವೆ.
1: ಎಲೆಗಳೆಲ್ಲ ಕಪ್ಪಾಗುತ್ತೆ, ಕಪ್ಪಾಗಿ ಆ ಎಲೆಗಳಲ್ಲಿ ಒಂದು ಸರ್ಕಲ್ ಆಕಾರದಲ್ಲಿ ಅಥವಾ ಟಾರ್ಗೆಟ್ ಬೋರ್ಡ್ ಆಕಾರದಲ್ಲಿ ಕಾಣಬಹುದು.
0: ಓಹೋ,
1: ಅದು ಫುಲ್ ಕೊಳ್ತು ಹೋಗುತ್ತೆ, ಇಡೀ ಗಿಡನೇ ಕೊಳ್ತು ಹೋಗುತ್ತೆ. ಅದೇ ಇದ್ರದ್ದು ಪ್ರಾಮುಖ್ಯವಾದ ಲಕ್ಷಣಗಳು.
0: ಬಳ್ಳಿನೂ ಎಲ್ಲ ಕೊಳೆತು
1: ಬಳ್ಳಿ
0: ಬಿಡುತ್ತೆ.
1: ಬಳ್ಳಿ ಫುಲ್ ಕೊಳ್ತು ಹೋಗುತ್ತೆ,
0: ಬಳ್ಳಿ ಮತ್ತು ಎಲೆಗಳು ಎಲ್ಲ
1: ಎಲೆಗಳು
0: ಕಪ್ಪು ಬಣ್ಣಕ್ಕೆ ತಿರುಗಿ ಅದು ಒಂದು ರೀತಿ ಕುಸ್ತು ಬಿಡುತ್ತೆ.
1: ಹಾ, ಕುಸ್ತು ಬಿಡುತ್ತೆ,
0: ಅಲ್ಲೇ ಬಿದ್ದೋಗ್ಬಿಡುತ್ತೆ.
1: ಬಿದ್ದೋಗ್ಬಿಡುತ್ತೆ,
0: ಇದೇ ಮುಖ್ಯವಾದ ಲಕ್ಷಣ.
1: ಮುಖ್ಯವಾದ ಲಕ್ಷಣ
0: ಅಂದರೆ ಅದು ನೆಲಕ್ಕೆ ಬಿತ್ತು ಅಂತಂದರೆ ಇಡೀ ಬಳ್ಳಿನೇ ಹೋದಂಗೆ ಆಗ್ಬಿಡುತ್ತೆ.
1: ಹೌದು.
0: ಈ ರೋಗವನ್ನು ನಾವು ತಡೆಗಟ್ಟೋದಕ್ಕೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತೀರಿ?
1: ಈ ರೋಗವನ್ನು ತಡೆಗಟ್ಟಬೇಕು ಅಂದರೆ ಮುಂಜಾಗ್ರತ ಕ್ರಮಗಳೇ ಅತಿ ಹೆಚ್ಚಾದ ಮಹತ್ವವನ್ನು ಹೊಂದಿರುತ್ತದೆ. ಮೊದಲು ನಾವು ಶುರು ಮಾಡಬೇಕು ಅಂದರೆ ಸಸಿಯಿಂದನೇ ಶುರು ಮಾಡಬೇಕು. ರೋಗ ನಿರೋಧಕ ಇರುವಂತಹ ತೇವಮಂತ್ವ ಒಂದು ತಳಿಯನ್ನು ತಂದು ನಡ್ಕೋಬಹುದು. ಇಲ್ಲ ಅಂದ್ರೆ ಇತ್ತೀಚೆಗೆ ಪಿಪ್ಲಿ ಗಿಡಕ್ಕೆ ಕಸಿ ಮಾಡಿರುವಂತಹ ತಳಿಗಳು ಸಿಗ್ತವೆ, ಅಂಥದನ್ನು ನಡೆಯೋದಕ್ಕೆ ಯೂಸ್ ಮಾಡಿಕೊಂಡ್ರೆ
0: ಸಸ್ಯಗಳನ್ನ ತರಬಹುದು.
1: ಸಸ್ಯಗಳನ್ನು ತರಬಹುದು. ಇದು ಪ್ರಮುಖವಾದ ಒಂದು ಕಾರಣವಾಗಿರುತ್ತದೆ. ಆಗ್ಲೇ ಹೇಳ್ದಂಗೆ ಈ ರೋಗ ಮಣ್ಣಿನಿಂದ ಬರೋದ್ರಿಂದ ಮಣ್ಣನ್ನು ಅತಿ ಹೆಚ್ಚಾಗಿ ನಾವು ನೋಡ್ಕೋಬೇಕು. ಅಂದ್ರೆ ರೋಗರಹಿತ ಮಣ್ಣು ಅಂತೀವಿ, ಆ ತರ ಎಲ್ಲೂ ಸಿಗೋದಿಲ್ಲ. ಅದರಿಂದ ನಾವೇನ್ ಮಾಡಬಹುದು ಅಂದ್ರೆ ಗಿಡ ನಡುವ ಮುಂಚೆ 1 ಕೆಜಿ ನಿಂಬೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಹಾಕಿ ಆಮೇಲೆ ಗಿಡ ನೆಡಬಹುದು. ಬೇವಿನ ಹಿಂಡಿ ಮತ್ತು ಕೊಟ್ಟಿಗೆ ಗೊಬ್ಬರದ ಮಿಶ್ರಣವನ್ನು ಆ ಗುಂಡಿಗೆ ಹಾಕಿ ಗಿಡ ನೆಡೋದ್ರಿಂದ ಅದು ಒಂದು ಪೂರಕವಾಗಿ ಕಾಣಿಸಿಕೊಳ್ಳುತ್ತದೆ.
0: ಅಂದ್ರೆ ಇದಕ್ಕೆ ಒಂದ್ ರೀತಿ ಸಾವಯವ ಅಂಶ ಕೊಟ್ಟಾಗ
1: ಕೊಟ್ಟಾಗ
0: ಉತ್ತಮವಾದಂತಹ ಸೂಕ್ಷ್ಮಾಣುಜೀವಿಗಳು ಅಭಿವೃದ್ಧಿ ಆಗ್ತವೆ,
1: ಹೌದು
0: ಶಿಲೀಂಧ್ರಗಳು.
1: ಹೌದು, ಮಣ್ಣಿನಲ್ಲಿರೋದು
0: ಅದು ಒಂದು ಅಂಶ.
1: ಅದು ಒಂದು ಅಂಶ. ಗಿಡ ಚೆನ್ನಾಗಿ ಬೆಳೆದು ನಿಂತಾಗ ಇನ್ನೊಂದೇನು ಅಂದ್ರೆ ತೇವಾಂಶ ಹೇಳಿದ್ನಲ್ಲ, ತೇವಾಂಶವನ್ನು ನಿಯಂತ್ರಣ ಮಾಡ್ಕೊಳ್ಳೋದು. ಅದಕ್ಕೆ ಸರಿಯಾಗಿ ಬಸಿ ಕಾಲುವೆಗಳನ್ನು ನೋಡ್ಕೊಳ್ಳೋದು,
0: ತೆಗಿಬೇಕಾಗುತ್ತೆ. ಬಸಿ ಕಾಲುವೆ
1: ತೆಗಿಬೇಕಾಗುತ್ತೆ,
0: ಅಂದ್ರೆ ನೀರ್ ನಿಲ್ದಂಗೆ
1: ನೀರು
0: ನೋಡ್ಕೋಬೇಕು.
1: ನಿಲ್ದಂಗೆ ನೋಡ್ಕೋಬೇಕು. ಅದು ಒಂದು ಪ್ರಮುಖವಾದದ್ದು. ಮತ್ತೆ ಶೇಡ್ ಮ್ಯಾನೇಜ್ಮೆಂಟ್, ಮರದ ನೆರಳನ್ನು ಸಮಯಕ್ಕೆ ಸರಿಯಾಗಿ ತೆಗೊಂಡ್ಕೊಂಡ್ರೆ ಅದು ಒಂದು ಪೂರಕವಾಗಿ ಆಗುತ್ತೆ.
0: ಅಂದ್ರೆ ಸ್ವಲ್ಪ ಬಿಸಿಲನ್ನು ಬೀಳೋ ರೀತಿಯಲ್ಲಿ ಇಡಬೇಕು.
1: ಬಿಸಿಲಲ್ಲೂ ಇತ್ತು, ಪೂರ್ತಿ ತೇವಾಂಶ ಇದ್ರೆ ಏನಾಗುತ್ತೆ ಅಂದ್ರೆ ಮಾಯಿಶ್ಚರ್ ಹಿಡ್ಕೊಂಡು
0: ಹೌದು
1: ಮೈಕ್ರೋ ಕ್ಲೈಮೇಟ್ ಅಲ್ಲಿ ತೇವಾಂಶ ಜಾಸ್ತಿ
0: ಜಾಸ್ತಿ
1: ಆಗುತ್ತೆ.
0: ಆಗುತ್ತೆ, ಹಾಗಾಗಿ ಪೂರ್ಣವಾಗಿ ಅದು ಬಿಸಿಲಿಗೂ ಒಟ್ಕೋಬಾರ್ದು,
1: ಹೌದು,
0: ಮತ್ತೆ ನೆರಳನ್ನು ಪೂರ್ಣವಾಗಿ
1: ನೆರಳು
0: ಇರಬಾರ್ದು,
1: ಇರ್ಬಾರ್ದು
0: ಎಷ್ಟು ಬೇಕೋ ಅಷ್ಟಿರಬೇಕು.
1: ಇರಬೇಕು.

0: ಒಂದು 50ರಷ್ಟು ಒಂದು
1: ಐವತ್ತರಷ್ಟು ಉತ್ತಮವಾದದ್ದು.
0: ಅಷ್ಟಿದ್ರೆ ಸ್ವಲ್ಪ ತೇವಾಂಶ ಕಡಿಮೆ ಇರುತ್ತೆ.
1: ಹೌದು,
0: ವಿಶೇಷವಾಗಿ ಮಳೆಗಾಲದಲ್ಲಿ.
1: ಮಳೆಗಾಲದಲ್ಲಿ
0: ಅದೊಂದು ಅಂಶ,
1: ಅದೊಂದು ಅಂಶ. ಅದಾದ್ಮೇಲೆ ಬೋಡೋ ದ್ರವಣವನ್ನು ಸ್ಪ್ರೇ ಮಾಡ್ಕೋಬಹುದು. ಇದು 3 ಸತಿ ಸ್ಪ್ರೇ ಮಾಡಬೇಕು, 1 ತಿಂಗಳ ಇಂಟರ್ವಲ್ ಅಲ್ಲಿ ಮಾಡ್ಕೋಬಹುದು. ಮೇ, ಜೂನ್, ಜುಲೈಯಲ್ಲಿ 1% ಅಷ್ಟು ಬೋಡೋ ದ್ರವಣವನ್ನು ಸಿಂಪಡಿಸೋದ್ರಿಂದ ಈ ರೋಗವನ್ನು ನಿಯಂತ್ರಣ ಮಾಡಬಹುದು.
0: ಅಂದ್ರೆ ಇದು ಮುಂಜಾಗ್ರತೆ ಕ್ರಮ.
1: ಮುಂಜಾಗ್ರತಾ ಕ್ರಮ. ಇದಲ್ಲದೆ ಇನ್ನೊಂದು ಅಂಶ ಇದೆ, ಮುಖ್ಯವಾಗಿ ಇದು ಯಾರು ಮಾಡೋದಿಲ್ಲ ನಮ್ಮ ಕೊಡಗು ವಾತಾವರಣದಲ್ಲಿ, ಅಂದ್ರೆ ಆರ್ಗ್ಯಾನಿಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ. ಅದಕ್ಕೆ ಸಾವಯವ ರೀತಿಯಲ್ಲಿ ಮಾಡೋದಾದ್ರೆ ಮಳೆಗಾಲದ ಮುಂಚಿತವಾಗಿ ಕೊಟ್ಟಿಗೆ ಗೊಬ್ಬರ ಹಾಕುವಾಗ ಅದಕ್ಕೆ 50 ಗ್ರಾಮಷ್ಟು ಟ್ರೈಕೋಡರ್ಮ, 50 ಗ್ರಾಮಷ್ಟು ಸುಡೋಮೊನಸ್ ಫ್ಲೋರಸೆನ್ಸ್ ಮತ್ತು 1 ಕೆಜಿಯಷ್ಟು ಬೇವಿನ ಹಿಂಡಿಯನ್ನು ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ ಹಾಕೋದ್ರಿಂದ ಉತ್ತಮವಾದ ಫಲಿತಾಂಶ, ಅಂದ್ರೆ ಈ ಶಿಲೀಂಧ್ರದ ತೀವ್ರತೆಯನ್ನು ನಾವು ಕಡಿಮೆ ಮಾಡಬಹುದು.
0: ಶಿಲೀಂಧ್ರ ಹೆಚ್ಚು ಬರೋದನ್ನ
1: ಕಡಿಮೆ ಮಾಡಬಹುದು.
0: ಅಂದ್ರೆ ಇವೆಲ್ಲ ಜೈವಿಕ ಜೀವಾಣುಗಳು.
1: ಜೈವಿಕ ಜೀವಾಣು
0: ಬೇರುಗಳಿಗೆ ಹಾಕಬೇಕು,
1: ಹಾಕಬೇಕು.
0: ವಿಶೇಷವಾಗಿ ಸಾವಯವ ಗೊಬ್ಬರದ ಜೊತೆ
1: ಬೆಳೆಸಬೇಕು. ಈಗ ಜೈವಿಕ ಜೀವಾಣುಗಳನ್ನ ಸಾವಯವ ಗೊಬ್ಬರಗಳ ಜೊತೆ ಹಾಕಿದಾಗ ಉತ್ತಮವಾದ ಫಲಿತಾಂಶವನ್ನು ನೋಡಬಹುದು.
0: ಮತ್ತೆ ಬೇವಿನ ಹಿಂಡಿ ಹಾಕೋದು ಕೂಡ ಬಹಳ
1: ಮುಖ್ಯ.
0: ಇವು ಮುಖ್ಯವಾಗಿ ಮುಂಜಾಗ್ರತಾ ಕ್ರಮ. ನಾವು ಸಾಧಾರಣವಾಗಿ ಮಳೆಗಾಲದ ಪ್ರಾರಂಭಕ್ಕಿಂತ ಮುಂಚೆ ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡೋದಕ್ಕೆ ಹೇಳೋದನ್ನ ಕಾಣ್ತಾ ಇರ್ತೇವೆ. ಈಗ ಒಂದ್ಸರಿ ರೋಗ ಬಂತು, ಬೇರೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭವಾದ ಮೇಲೆ ಪ್ರಾರಂಭದಲ್ಲೇ ನಾವು ಕೆಲವು ಕ್ರಮಗಳನ್ನು ಕೂಡ
1: ಕೈಗೊಳ್ಳಬೇಕು.
0: ರೋಗ ಬಂದ್ಮೇಲೆ ಏನು ನಾವು ಕ್ರಮ ಕೈಗೊಳ್ಳಬಹುದು ಅಂತೀರಿ?
1: ರೋಗ ಬಂದ ಮೇಲೆ 50ಕ್ಕಿಂತ ಹೆಚ್ಚಿದ್ರೆ ನಾನು ಏನು ಹೇಳೋದಕ್ಕೆ ಬರೋದಿಲ್ಲ.
0: ಅಂದ್ರೆ ಅದು ನಿಯಂತ್ರಣ ಮಾಡೋದು ಕಷ್ಟ.
1: ನಿಯಂತ್ರಣ ಮಾಡೋದು ಬಹಳ ಕಷ್ಟ.
0: ಶೇಕಡಾ 50ಕ್ಕಿಂತ
1: ಹೆಚ್ಚು
0: ರೋಗ ಇದ್ರೆ
1: ಗಿಡ ಸಣ್ಣದಾಗಿ ಹಳದಿ ಬಣ್ಣದಕ್ಕೆ ಪರಿವರ್ತನೆ ಆಗ್ತಿರ್ಬೇಕಾದ್ರೆ ಅಥವಾ ಎಲೆಗಳಲ್ಲಿ ಸಣ್ಣದಕ್ಕೆ ಕಪ್ಪು ಚುಕ್ಕೆ ಕಂಡು ಬಂದ ಅಂತ ಹಂತದಲ್ಲಿದ್ದಾಗ ನಾವು ಮೆಟಲಕ್ಸಿಲ್ ಮತ್ತು ಮ್ಯಾಂಕೋಜೆಪ್ ಕಾಂಬಿನೇಷನ್ ನ 1.25 ಗ್ರಾಮ್ ಅಷ್ಟು ಪ್ರತಿ ಲೀಟರ್ ಹಂಗೆ ಸಿಂಪಡಣೆ ಮಾಡ್ಕೋಬಹುದು.
0: ಅಂದ್ರೆ 1 ಲೀಟರ್ ನೀರಿಗೆ 1.25 ಗ್ರಾಮ್ನಷ್ಟು ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಎನ್ನುವಂತ ಶಿಲೀಂಧ್ರ ನಾಶಕವನ್ನ ಬೆರೆಸಿಕೊಂಡು ನಾವು ದ್ರಾವಣವನ್ನ ಎಲ್ಲಿಗೆ ಸಿಂಪಡಣೆ ಮಾಡ್ಬೇಕನ್ನ
1: ಪೂರ್ತಿ ಗಿಡಕ್ಕೆ,
0: ಬಳ್ಳಿಗೆ,
1: ಎಲೆಗಳ ದಂಟು, ವೈನ್ಸ್, ನೋಟ್ಸ್
0: ಎಲ್ಲದಕ್ಕೂ
1: ಸಿಂಪಡಣೆ ಮಾಡಬೇಕು.
0: ಮತ್ತೆ ಬುಡದಲ್ಲಿ ಈ ರೋಗಾಣು ಇರುತ್ತಲ್ಲ ಅದಕ್ಕೆ ಏನ್ ಮಾಡಬೇಕು?
1: ಬುಡಗಳಿಗೆ ಬೋಡೋ ದ್ರವಣವನ್ನು ಡ್ರೆಂಚ್ ಮಾಡಬಹುದು.
0: ಮಾಡಬಹುದು
1: ಅಷ್ಟೇ, 1%.
0: ಮತ್ತೆ ಈ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಇರುತ್ತಲ್ಲ ಅದನ್ನು ಮಾಡಬಹುದು?
1: ಹೌದು, ಅದು ಒಂದು ಅಂಶವೇ. ಕಾಪರ್ ಆಕ್ಸಿಕ್ಲೋರೈಡ್ ಅದು ಅಷ್ಟೇ, 2 ಗ್ರಾಮ್/ಲೀಟರ್ ಹಾಕೊಂಡು ಅದನ್ನು ಡ್ರೆಂಚಿಂಗ್ ಗೆ ಯೂಸ್ ಮಾಡಬಹುದು, ಸ್ಪ್ರೇಗೂ ಯೂಸ್ ಮಾಡಬಹುದು.
0: ಅಂದ್ರೆ ಇವು ಮುಖ್ಯವಾದ ಒಂದು ನಿರ್ವಹಣಾ ಕ್ರಮಗಳು. ಅಂದ್ರೆ ಆದಷ್ಟು ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದು
1: ಉತ್ತಮ. ಈ ರೋಗಕ್ಕೆ ಮುಂಜಾಗ್ರತಾ ಕ್ರಮಗಳು ಉತ್ತಮವಾದ ಪರಿಹಾರ.
0: ಎರಡನೇದು ತಾವು ತಿಳಿಸಿದಂತ ರೋಗ ಅಂದ್ರೆ ನಿಧಾನ ಸೊರಗ ರೋಗ.
1: ಹೌದು,
0: ಇದು ಮುಖ್ಯವಾಗಿ ಯಾವ ಕಾರಣದಿಂದ ಬರುತ್ತೆ ಅಂತೀರ?
1: ಇದಕ್ಕೆ 2 ಕಾರಣ ಇದೆ. ಒಂದು ಶಿಲೀಂಧ್ರ, ಮೇನ್ ಆಗಿ ಫಿಸೇರಿಯಂ ಇಂದ, ಇಲ್ಲ ಅಂದ್ರೆ ರೈಸೋಕ್ಟಿನ್ ಅಥವಾ ಸ್ಕ್ಲಿರೋಷಿಯಂ ಸೆಕೆಂಡರಿ ಪ್ಯಾಥೋಜನ್ ಆಗಿ ವರ್ಕ್ ಮಾಡುತ್ತೆ.
0: ಅವು ಕೂಡ ಶಿಲೀಂಧ್ರಗಳೇ?
1: ಅವುಗಳು ಶಿಲೀಂಧ್ರವೇ. ಇಲ್ಲವಾದರೆ ಇದು ಜಂತು ಹುಳುವಿನ ಜೊತೆಗೂ ಕಾಣಿಸ್ಕೊಳ್ಳುತ್ತವೆ.
0: ಜಂತುಗಳು ಕೂಡ
1: ಬರಬಹುದು.
0: ಅಂದ್ರೆ ಈ ನಿಧಾನ ಸೊರಗು ರೋಗದ ಲಕ್ಷಣಗಳು ಹೇಗೆ ಪ್ರಾರಂಭವಾಗ್ತವೆ?
1: ಈ ರೋಗದ ಲಕ್ಷಣ ಅಂದ್ರೆ ಈ ರೋಗ ನಿಧಾನವಾಗಿ ಪ್ರಾರಂಭವಾಗುತ್ತದೆ, ನಿಧಾನವಾಗಿ ಹಳದಿಯಾಗಿ ಬದಲಾಗುತ್ತೆ. ಶಿಲೀಂಧ್ರದಿಂದ ಆಗ್ಬೇಕಾದ್ರೆ ಹಳದಿಯಾಗಿ ಹಾಗೆ ಉಳಿಯುತ್ತೆ. ಜಂತುವಿನಿಂದಾಗಿ ಹೇಳಬೇಕು ಅಂದ್ರೆ ಬೆಳಗಿನ ಜಾವ ಹಳದಿಯಾಗಿ ಒಂದು ದಷ್ಟಪುಷ್ಟವಾಗಿ ಕಾಣಿಸ್ತದೆ, ಅದೇ ಸಂಜೆ ಹೊತ್ತಿಗೆ ಹಳದಿ ಬಣ್ಣ ಇರುವ ಗಿಡಗಳು ಒಂದು ಮುದುರುಕೊಂಡಂಗೆ, ಒಣಕೊಂಡಂಗೆ
0: ಕಾಣಿಸ್ಕೊಂತವೆ,
1: ಬಾಡ್ದಂಗೆ. ಆವಾಗ ಅದು ಜಂತು ಹುಳುವಿನಿಂದ ಅಂತ ಹೇಳ್ಕೋಬಹುದು ನಾವು.
0: ಯಾವ ಕಾಲದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತೀರ ಈ ನಿಧಾನ ಸೊರಗ ರೋಗ?
1: ಇದು ಪೋಸ್ಟ್ ಮಾನ್ಸೂನ್ ಅಲ್ಲಿ ಜಾಸ್ತಿ
0: ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಮುಂಗಾರು ಮುಗಿದ ಮೇಲೆ ಅಂದ್ರೆ ಮಣ್ಣಲ್ಲಿ ತೇವಾಂಶ ಕಡಿಮೆ ಆದ್ಮೇಲೆ,
1: ಕಡಿಮೆ ಆಗ್ತಾ ಬಂದಾಗ.
0: ನಾವು ಇದನ್ನ ತಡೆಗಟ್ಟಬೇಕು ಅಂದ್ರೆ ಏನ್ ಮಾಡಬೇಕು ಅಂತೀರಿ ಈ ನಿಧಾನ ಸೊರಗು ರೋಗವನ್ನು?
1: ನಿಧಾನ ಸೊರಗ ರೋಗಕ್ಕೂ ಅಷ್ಟೇ, ನಾನು ಮೊದಲು ಹೇಳಿದ್ನಲ್ಲ ಅದನ್ನೇ ನಾವು ಮಾಡಬಹುದು.
0: ಬಸಿಗಲ್ವೆ
1: ತೆಗೊಳ್ಳೋದು ಹಾಗೂ ಬೇವಿನ ಹಿಂಡಿ ಹಾಕೊಳ್ಳೋದು ಟ್ರೈಕೋಡರ್ಮ ಜೊತೆ, ಅದೆಲ್ಲ ಮಾಡಬಹುದು. ಅದಲ್ಲದೆ ರೋಗ ಲಕ್ಷಣಗಳು ಕಂಡು ಬಂದರೆ ಪ್ರೊಪಿಕೊನಜೋಲ್ 1 ml/L ಹಾಗೆ ಸಿಂಪಡಣೆ ಮಾಡ್ಕೋಬಹುದು. ಡ್ರೆಂಚ್ ಮಾಡೋದು ಉತ್ತಮ. ಬೋರ್ಡೋ ಅಲ್ಲದಿದ್ದರೆ ಪ್ರೊಪಿಕೊನಜೋಲ್.
0: ಪ್ರೊಪಿಕೊನಜೋಲ್
1: ಹೌದು,
0: 1 ml 1 ಲೀಟರ್ ನೀರಿಗೆ.
1: ಹೌದು,
0: ಆದ ಪ್ರಮಾಣದಲ್ಲಿ ನಾವು ಹಾಕೊಂಡು ಬಳ್ಳಿಗೆ ಸಿಂಪಡಣೆ ಮಾಡಬೇಕು.
1: ಬಳ್ಳಿಗೆ ಸಿಂಪಡಣೆ ಇಲ್ಲ ಡ್ರೆಂಚ್
0: ಮಾಡೋದು
1: ಹಾಕೊಳ್ಳೋದು ಒಳ್ಳೆಯದು.
0: ಯಾಕೆಂದ್ರೆ ಈ ಎಲ್ಲ ರೋಗಾಣುಗಳು
1: ಮಣ್ಣಲ್ಲಿ ಬರುತ್ತವೆ,
0: ಹಾಗಾಗಿ ನಾವು
1: ಬುಡಕ್ಕೆ ಹಾಕೋದು ಉತ್ತಮ.
0: ಇನ್ನು ರೋಗ

0: ಬಂದ ಮೇಲೆ ಏನಾದರೂ ಕ್ರಮ ಕೈಗೊಳ್ಳಬಹುದಾ? ನಿಯಂತ್ರಣ ಸಾಧ್ಯ ಇದೆಯಾ ಇದು?
1: ಕಾರಣ ತಿಳಿದುಕೊಳ್ಳುವಷ್ಟರಲ್ಲಿಗೆ ಇದರದ್ದು ನಿಯಂತ್ರಣದ್ದು ಸಮಯ ಮೀರಿ ಹೋಗಿರುತ್ತದೆ.
0: ಹಾಂ
1: ಆದರೂ ನಿಧಾನವಾಗಿ ಹಳದಿ ಬಣ್ಣ ಬಂದಾಗ
0: ಹಾಂ.
1: ಇದನ್ನು ಹಾಕೋದ್ರಿಂದ ತಡೆಗಟ್ಕೋಬಹುದು.
0: ಅಂದರೆ ಈ ಜಂತು ಹುಳುಗಳು ಅಂತ ಹೇಳಿದ್ರಿ, ಅದಕ್ಕೇನು ಕ್ರಮ ಕೈಗೊಳ್ಳೋಕ್ಕಾಗಲ್ವ ನಾವು?
1: ಅದಕ್ಕೆ
0: ಗೊಬ್ಬರ
1: ಸಾವಯವ ಗೊಬ್ಬರಗಳ ಜೊತೆಗೆ
0: ಹಾಂ
1: ಬೇವಿನ ಹಿಂಡಿ ಮಿಶ್ರಣವನ್ನು ಸೇರಿಸೋದ್ರಿಂದ ರೋಗ ನಿಯಂತ್ರಣ ಮಾಡಬಹುದು.
0: ಹಾಂ, ಅದೇ ಒಂದು ಕ್ರಮ.
1: ಅದು ಒಂದು ಕ್ರಮ.
0: ಇಲ್ಲಾಂದರೆ ಸಾಧಾರಣವಾಗಿ ರೋಗ ಬಂತು ಅಂದರೆ ಬಳ್ಳಿ ತೆಗೆದು
1: ಹಾಂ
0: ಸ್ವಲ್ಪ ಅಲ್ಲಿ ಬಿಡುವನ್ನು ಕೊಟ್ಟು
1: ಹೌದು
0: ಸ್ವಲ್ಪ ತಿಂಗಳುಗಳ ನಂತರ ಹೊಸ ಸಸಿಯನ್ನು ಹಾಕ್ಕೊಳ್ಳದೆ ಇದಕ್ಕಿರುವಂಥ ಕ್ರಮ.
1: ಹೌದು.
0: ಹಾಂ
1: ಜಂತು ಹುಳು ಬಂದಾಗ
0: ಹಾಂ
1: ಇನ್ನೊಂದು ಮಾಡ್ಬೋದು ನಾವು,
0: ಹಾಂ
1: ಏನಂದ್ರೆ ಬಂದಿರುವ ಗಿಡಗಳ ಸುತ್ತಮುತ್ತಲ ಗಿಡಗಳಿಗೂ
0: ಹಾಂ
1: ಇದನ್ನು ಸಿಂಪರಣೆ ಮಾಡೋದು ಇನ್ನೂ ಅತಿ ಹೆಚ್ಚಮ.
0: ಓಕೆ,
1: ಯಾಕಂದ್ರೆ
0: ಅಲ್ಲಿಗೂ ಅದು
1: ಅಂಟ್ಕೊಳ್ಳೋ
0: ಹರಡುವ
1: ಸಾಧ್ಯತೆ
0: ಸಾಧ್ಯತೆ
1: ಇರುತ್ತೆ
0: ಇರುತ್ತೆ.
1: ಅದಕ್ಕೆ
0: ಹಾಗಾಗಿ ಆ ಒಂದು ಕ್ರಮವನ್ನು ಕೂಡ
1: ಮಾಡ್ಬೋದು.
0: ಮಾಡಬಹುದಾಗತ್ತೆ. ಇವೇ ಮುಖ್ಯವಾದ ರೋಗಗಳು
1: ರೋಗಗಳು.
0: ಗ್ರಾಮೀಣದಲ್ಲಿ. ಮತ್ತೆ ಈ ಕೆಲವು ಸಂದರ್ಭದಲ್ಲಿ ಕೊತ್ತುಗಳು ಕೂಡ ಕೊಳೆಯೋದು ಇದೆಲ್ಲ ನೋಡ್ತಾ ಇರ್ತೀವಿ.
1: ಹೌದು.
0: ಮತ್ತೆ ಪೊಳ್ಳು ರೋಗ ಅಂತೀವಿ.
1: ಪೊಳ್ಳು ರೋಗ ಅನ್ನೋದು ಅದು ಒಂದು ಕೀಟದಿಂದ ಬರೋದು,
0: ಹಾಂ,
1: ಪೊಳ್ಳು ನುಸಿಯಿಂದ ಬರೋದು, ಅದು
0: ಪೊಳ್ಳು ದುಂಬಿ ಅಂತೀವಲ್ಲ,
1: ದುಂಬಿ ಅಂತೀವಿ. ಹೌದು.
0: ದುಂಬಿ, ಅದರಿಂದನೂ ಬರುತ್ತೆ. ಮತ್ತೆ ಕೆಲವು ಸಂದರ್ಭದಲ್ಲಿ ಏನಾದರೂ ರೋಗಾಣುಗಳು ಬಂದ್ರೂ ಕೂಡ ಸರಿಯಾಗಿ ಕಾಳುಗಳು ತುಂಬಲ್ಲ,
1: ಹೌದು,
0: ಅದು ಒಂದು.
1: ಅದು ಆಂಥ್ರಾಗ್ನೋಸ್ ಅಂತೀವಿ ನಾವು,
0: ಹೌದು, ಚಿಬ್ಬು
1: ಸೇಮ್
0: ರೋಗ ಅಂತೀವಿ.
1: ಚಿಬ್ಬು ರೋಗ ಅಂತ ಹೇಳ್ತೀವಿ. ಅದರಲ್ಲಿ ಸ್ಪೈಕ್ ಕೊಳೆಯುತ್ತೆ,
0: ಅಂದರೆ
1: ಪೂರ್ತಿಯಾಗಿ ಕಪ್ಪಾಗಿ ಉದುರಿ ಹೋಗುತ್ತೆ,
0: ಕೊತ್ತು.
1: ಕೊತ್ತು.
0: ಹಾಂ,
1: ಇವನ್ ಅದು ಬೀಜ ಕಟ್ಟಿದ ಮೇಲೆಯೂ ಬೀಜಕ್ಕೆ ಬಂದು ಉದುರುವಂಥದ್ದಿರುತ್ತೆ. ಆದರೆ ಅದರದ್ದು ಪ್ರಮಾಣ ಕಮ್ಮಿ ಇರೋದ್ರಿಂದ ನಾವು ಅಷ್ಟು ಹೇಳೋದಿಲ್ಲ. ಅದರಲ್ಲಿ ನಾವೀಗ ತಿಂಗಳಿಗೊಂದ್ಸತಿ ಬೋರ್ಡೋ ದ್ರವಣ ಮಾಡ್ತೀವಲ್ಲ, ಏನು
0: ಅದರಲ್ಲೇ
1: ಮಾಡ್ತೀವಿ, ಅದರಲ್ಲೇ ನಿಯಂತ್ರಣಕ್ಕೆ ತರ್ಕೋಬೋದು.
0: ಮತ್ತೆ ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಸಿಂಪರಣೆಗೂ ಅದು ನಿಯಂತ್ರಣಕ್ಕೆ ಬರುತ್ತೆ,
1: ಮೆಟಲಾಕ್ಸಿಲ್
0: ಚಿಬ್ಬುರು.
1: ಮ್ಯಾಂಕೋಸೆಪ್ ಚಿಬ್ಬು ರೋಗಕ್ಕೆ ಬರುತ್ತೆ. ಆದರೆ
0: ಹಾಂ
1: ನಾವು ಅದನ್ನ ಕಂಡ ಮೇಲೆ ಮಾಡೋದಕ್ಕೆ ಹೇಳ್ತೀವಿ, ಅದು ಶೀಘ್ರ ಸೊರಗು ರೋಗಕ್ಕೆ ಕಂಡ ಮೇಲೇನೆ ಹೇಳ್ತೀವಿ. ಅದಕ್ಕೆ ಇದಕ್ಕೆ ಆ ಪ್ರಮಾಣಕ್ಕೆ ಹೋಗೋದು ಬೇಕಾಗಿಲ್ಲ. ಅದ್ರ ಬದಲು ಇದು ಕಾರ್ಬೆಂಡಿಸಿಮ್ 1 ಗ್ರಾಮ್ ಪರ್ ಲೀಟರ್ ಹಾಗೆ ಸಿಂಪರಣೆ ಮಾಡ್ಕೋಬೋದು.
0: ಅದು ಬೇರೆ ಈ ಶೀಘ್ರ ಸೊರಗು ರೋಗಕ್ಕೂ ಕೆಲಸ ಮಾಡುತ್ತೆ.
1: ಹೌದು.
0: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕರಿಮೆಣಸನ್ನು ಬಾಧಿಸುವಂತಹ ರೋಗಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ತರಣಾ ಪೂರ್ಣಚ್ಚ ಟಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8762024866. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8762024866. ತುಂಬ ಸಂತೋಷ ಡಾಕ್ಟರ್ ತರಣಾ ಪೂರ್ಣಚ್ಚ ಅವರೇ, ತಾವಿದುವರೆಗೂ ಈ ಕರಿಮೆಣಸಿನ ಬೆಳೆಯನ್ನು ಬಾಧಿಸುವಂತಹ ರೋಗಗಳು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್, ಧನ್ಯವಾದಗಳು.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳಿ, ಕಾಫಿ ಕೀಟಪೀಡೆ ನಿವಾರಣೆ ಕುರಿತು ಮಾಹಿತಿ.
0: ಕಾಫಿ ಬೆಳೆಯನ್ನು ಬಾಧಿಸುವಂಥ ಕೀಟಗಳಲ್ಲಿ ಕಾಫಿ ಕಾಯಿಕೊರಕ ಅಥವಾ ಬೆರಿ ಬೋರರ್ ಬಹಳ ಮುಖ್ಯವಾದಂಥದ್ದು. ಪ್ರಾರಂಭದಲ್ಲಿ ಕೀಟ ಬಲಿತಾ ಇರುವಂಥ ಮತ್ತು ಈಗಾಗಲೇ ಬಲಿತಿರುವಂಥ ಕಾಯಿಗಳನ್ನು ಸೇರುತ್ತೆ. ಇದರ ಬಾಧೆಗೆ ಒಳಗಾದಂಥ ಕಾಫಿ ಕಾಯಿಗಳ ಮುಂಭಾಗದಲ್ಲಿ ಕೊರೆದಿರುವಂಥ ರಂಧ್ರವನ್ನು ನಾವು ಕಾಣಬಹುದು. ಆನಂತರ ಈ ಕಾಫಿ ಕಾಯಿಯ ಒಳಭಾಗಕ್ಕೆ ಹೋಗಿ ಒಳಗಡೆ ಇರುವಂಥ ಸಾರವನ್ನೆಲ್ಲ ಇದು ತಿಂದು ಹಾಳು ಮಾಡುತ್ತೆ. ಈ ಕಾಫಿ ಕಾಯಿಕೊರಕ ಮುಖ್ಯವಾಗಿ ಕಾಫಿ ಬೀಜದ ಬೇಳೆಗಳು ಬಲಿಯುವಂಥ ಸಂದರ್ಭದಲ್ಲಿ ಒಳಗಡೆ ಸೇರುತ್ತೆ. ಮುಖ್ಯವಾಗಿ ಕಾಫಿ ಕಾಯಿಯ ನಾಭಿ ಮೂಲಕ ಇದು ಒಳಪ್ರವೇಶ ಮಾಡುತ್ತೆ. ಈ ಕಾಫಿ ಕಾಯಿಕೊರಕದ ನಿಯಂತ್ರಣಕ್ಕೆ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಗಿಡದಲ್ಲಿರುವಂಥ ಅಕಾಲಿಕ ಕಾಯಿಗಳು ಮತ್ತು ಹಿಂದಿನ ವರ್ಷದ ಕೊಯ್ದೆ ಉಳ್ಕೊಂಡಿರುವಂಥ ಹಣ್ಣುಗಳನ್ನು ಪೂರ್ತಿಯಾಗಿ ಕಿತ್ತು ನಾಶಪಡಿಸಬೇಕಾಗತ್ತೆ. ಯಾಕೆಂದರೆ ಇವುಗಳಲ್ಲಿರುವಂಥ ಕೀಟದ ಸಂತತಿ ಮುಂದಿನ ಫಸಲಿಗೆ ಹರಡೋದಕ್ಕೆ ಕಾರಣ ಆಗುತ್ತೆ. ಕಾಫಿ ಕೊಯ್ಲು ಮುಗಿದ ನಂತರ ಗಿಡದಲ್ಲಿ ಉಳಿದಿರುವಂಥ ಮತ್ತು ನೆಲದ ಮೇಲೆ ಬಿದ್ದಂಥ ಹಣ್ಣುಗಳನ್ನು ಸಂಪೂರ್ಣವಾಗಿ ಆಯ್ದು ನಾವು ಶೇಖರಿಸಬೇಕು. ಹಣ್ಣುಗಳನ್ನು ಕೊಯ್ಲು ಮಾಡುವಾಗ ನೆಲದ ಮೇಲೆ ಕೊಯ್ಲಿನ ಚಾಪೆ ಅಥವಾ ಪಿಕ್ಕಿಂಗ್ ಮ್ಯಾಟು ಅಥವಾ ಪಾಲ್ತೀನ್ ಹಾಳೆಗಳನ್ನು ಹರಡಿ ಹಣ್ಣುಗಳು ನೆಲಕ್ಕೆ ಬೀಳದಂತೆ ತಡಿಬೇಕು. ಮತ್ತು ಗಿಡದಲ್ಲಿ ಯಾವುದೇ ಹಣ್ಣನ್ನು ಉಳಿಸ್ದಲೇ ಪೂರ್ತಿಯಾಗಿ ಕೊಯ್ಲು ಮಾಡಬೇಕು. ಹಾನಿಗೆ ಒಳಗಾದಂಥ ಕಾಫಿ ಹಣ್ಣುಗಳನ್ನು ಕುರಿಯುವ ನೀರಿನಲ್ಲಿ 1 ರಿಂದ 2 ನಿಮಿಷದವರೆಗೆ ಅದ್ದಿ ತೆಗೆದು ಒಣಗಿಸಬೇಕಾಗತ್ತೆ. ಕಾಫಿ ತೋಟದಲ್ಲಿ ಸೂಕ್ತವಾದಂಥ ನೆರಳನ್ನು ಕಾಪಾಡಿಕೊಳ್ಳೋದು ಅಷ್ಟೇ ಮುಖ್ಯ.

ಜೊತೆಗೆ ಸೂಕ್ತ ರೀತಿಯಲ್ಲಿ ಶಿಫಾರಸು ಮಾಡಿದ ಪ್ರಕಾರ ಈ ಗಿಡದ ಗೆಲ್ಲುಗಳನ್ನು ಕತ್ತರಿಸ್ತಾ ಇರಬೇಕು. ಇದರಿಂದ ಈ ಕಾಫಿ ಕಾಯಿಕೊರಕದ ಬಾಧೆಗೆ ಒಳಗಾದಂಥ ಗೆಲ್ಲುಗಳಲ್ಲಿರುವಂಥ ಕಾಯಿಗಳು ನಾಶ ಆಗೋದ್ರ ಜೊತೆಗೆ ಗಿಡಗಳ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೋಬೋದು. ಕೊಯ್ದಂಥ ಕಾಫಿಯನ್ನು ಒಣಗಿಸುವಾಗ ತೇವಾಂಶ ಸೂಕ್ತವಾಗಿರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಮುಖ್ಯವಾಗಿ ಈ ಅರೇಬಿಕಾ ಅಥವಾ ರೋಬಸ್ಟಾ ಪಾರ್ಚ್ಮೆಂಟ್ ಆದರೆ ಶೇಕಡ 10% ತೇವಾಂಶ ಇರೋ ರೀತಿಯಲ್ಲಿ ನಾವು ಒಣಗಿಸ್ಕೋಬೇಕಾಗತ್ತೆ. ಅದೇ ಅರೇಬಿಕಾ ಚೆರ್ರಿ ಆದರೆ ಶೇಕಡ 10.5% ತೇವಾಂಶ ಇರಬೇಕಾಗತ್ತೆ. ಅದೇ ರೋಬಸ್ಟಾ ಚೆರ್ರಿ ಆದರೆ ಶೇಕಡ 11% ತೇವಾಂಶ ಇರೋ ರೀತಿಯಲ್ಲಿ ನಾವು ಒಣಗಿಸ್ಕೋಬೇಕಾಗತ್ತೆ. ಕಾಫಿ ಕೊಯ್ಲಿನ ಸಮಯದಲ್ಲಿ ಮತ್ತು ನಂತರದ ದಿನಗಳಲ್ಲಿ ಕಾಯಿಕೊರಕವನ್ನು ಆಕರ್ಷಿಸೋದಕ್ಕೆ ಎಕರೆಗೆ 20 ಬ್ರೋಕಾ ಲಿಂಗಾಕರ್ಷಕ ಬಲೆಗಳನ್ನು ಅಳವಡಿಸ್ಕೋಬೇಕು. ಬೆವೇರಿಯಾ ಬ್ಯಾಸಿಯಾನ ಎಂಬ ರೋಗಕಾರಕ ಶಿಲೀಂಧ್ರವನ್ನು ಮಳೆಗಾಲದಲ್ಲಿ ಅಂದರೆ ಜುಲೈನಿಂದ ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲಿ ಕಾಯಿಕೊರಕದ ಹತೋಟಿಗಾಗಿ ನಾವು ಕಾಯಿಗಳ ಮೇಲೆ ಸಿಂಪರಣೆ ಮಾಡಬೇಕಾಗತ್ತೆ. ಕಾಫಿಯನ್ನು ಶೇಖರಣೆ ಮಾಡೋದಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಹೊಸ ಗೋಣಿ ಚೀಲಗಳನ್ನು ಉಪಯೋಗಿಸೋದು ಬಹಳ ಒಳ್ಳೆಯದು. ಈ ಕಾಫಿ ಬೆರ್ರಿ ಬೋರರ್ ಕೀಟದ ಬಾಧೆಯನ್ನು ಹತೋಟಿ ಮಾಡೋದಕ್ಕೆ ಕೀಟನಾಶಕಗಳನ್ನು ಬಳಸೋದಾದರೆ ಪೆಂಥೋಯೇಟ್ ಅಥವಾ ಫಿಪ್ರೋನಿಲ್ ಕೀಟನಾಶಕಗಳನ್ನು ಬಳಸ್ಕೋಬೇಕು. ಪೆಂಥೋಯೇಟ್ 50 EC ಕೀಟನಾಶಕವನ್ನು 1 ಬ್ಯಾರಲ್ ನೀರಿಗೆ ಅಂದರೆ 200 ಲೀಟ್ರ್ ನೀರಿಗೆ 300 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಅಂದರೆ ಆಗಸ್ಟ್ ತಿಂಗಳ ಕೊನೆಯ ವಾರ ಅಥವಾ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದ ಒಳಗಾಗಿ ಅಂಟುದ್ರಾಣವನ್ನು ಈ 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕೆ ಬದಲಾಗಿ ನಾವು ಫಿಪ್ರಾನಿಲ್ 5 EC ಕೀಟನಾಶಕವನ್ನು ಕೂಡ ಬಳಸ್ಕೋಬೋದು. ಈ ಕೀಟನಾಶಕವನ್ನು ಪ್ರತಿ 1 ಬ್ಯಾರಲ್ ನೀರಿಗೆ ಅಂದರೆ 200 ಲೀಟ್ರ್ ನೀರಿಗೆ 300 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಆಗಸ್ಟ್ ತಿಂಗಳ ಕೊನೆಯ ವಾರ ಅಥವಾ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದ ಒಳಗಾಗಿ ಈ ಮಿಶ್ರಣಕ್ಕೆ 200 ಮಿಲಿಲೀಟ್ರ್ನಷ್ಟು ಅಂಟುದ್ರಾವಣವನ್ನು ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಬಿಳಿ ಕಾಂಡಕೊರಕ ಕೀಟ ಕಾಫಿಯನ್ನು ಬಾಧಿಸುವಂಥ ಮುಖ್ಯವಾದಂಥ ಕೀಟಪೀಡೆ. ಈ ಕೀಟ ಕಾಂಡವನ್ನು ಕೊರೆಯೋದ್ರಿಂದ ಗಿಡಕ್ಕೆ ಬೇಕಾದಂಥ ನೀರು ಮತ್ತು ಪೋಷಕಾಂಶಗಳ ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗಿ ಕಾಫಿ ಗಿಡ ಹಳದಿ ಬಣ್ಣಕ್ಕೆ ತಿರುಗಿ ಗಿಡದ ಎಲೆಗಳು ಸಣ್ಣದಾಗ್ತವೆ ಮತ್ತು ಸ್ವರ್ಗೋದಕ್ಕೆ ಪ್ರಾರಂಭವಾಗ್ತವೆ. ಈ ಬಿಳಿ ಕಾಂಡಕೊರಕ ಕೀಟ ಕಾಫಿಯ ತೊಗಟೆಯನ್ನು ತಿನ್ನೋದರಿಂದ ಬಾಧೆಗೆ ಒಳಗಾದಂಥ ಕಾಫಿ ಗಿಡದ ತೊಗಟೆಗಳಲ್ಲಿ ಉಬ್ಬಿದ ವರ್ತುಲಾಕಾರದ ಸುತ್ತುಗಳು ಕಾಣಿಸ್ಕೊಳ್ತವೆ. ಮರಿ ಹುಳು ಬೆಳೆದಂತೆಲ್ಲ ಕಾಂಡದ ಒಳಭಾಗವನ್ನು ಸುರಂಗದ ರೂಪದಲ್ಲಿ ಕೊರೆದು ಒಳಗಡೆ ಸೇರುತ್ತೆ. ಇದರಿಂದ ಕೊರೆದಂಥ ಸಣ್ಣ ಸಣ್ಣ ರಂಧ್ರಗಳು ಕಾಣಿಸ್ಕೊಳ್ತವೆ. ಮುಂದೆ ಕಾಫಿ ಬೆಳೆ ಇದ್ದರೂ ಕೂಡ ಹೆಚ್ಚಿನ ಭಾಗ ಜೊಳ್ಳಾಗಿ ಇಳುವರಿ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಈ ಬಿಳಿ ಕಾಂಡಕೊರಕ ಕೀಟದ ಹಾನಿ ಮುಖ್ಯವಾಗಿ ಅರೇಬಿಕಾ ಜಾತಿಯ ಕಾಫಿಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಆದರೆ ರೋಬಸ್ಟಾ ಕಾಫಿನಲ್ಲಿ ಇದರ ಹಾನಿಯ ಪ್ರಮಾಣ ಕಡಿಮೆ ಅಂತ ಹೇಳ್ಬೋದು. ಈ ಕಾಫಿ ಬಿಳಿ ಕಾಂಡಕೊರಕದ ನಿಯಂತ್ರಣಕ್ಕೆ ಬಂದರೆ ಬಿಳಿ ಕಾಂಡಕೊರಕದ ಕೀಟಗಳು ಸಾಮಾನ್ಯವಾಗಿ ನಿರ್ಲಕ್ಷ್ಯ ಮಾಡಿದಂಥ ತೋಟಗಳಿಂದ ಪ್ರಾರಂಭವಾಗಿ ಚೆನ್ನಾಗಿ ನಿರ್ವಹಣೆ ಮಾಡಿದಂಥ ಕಾಫಿ ಬೆಳೆಗೆ ಹರಡ್ತವೆ. ಆದ್ದರಿಂದ ಅರೇಬಿಕಾ ಕಾಫಿ ಬೆಳೆಗಾರರು ಬಹಳ ಶ್ರದ್ಧೆಯಿಂದ ಬೇರೆ ಸಮಸ್ಯೆಗಳನ್ನು ಬದಿಗೊತ್ತಿ ಸಕಾಲದಲ್ಲಿ ಈ ಕಾಫಿ ಬಿಳಿ ಕಾಂಡಕೊರಕದ ನಿರ್ವಹಣಾ ಕೆಲಸವನ್ನು ಮಾಡಬೇಕಾಗತ್ತೆ. ಕೀಟದ ಬೆಳವಣಿಗೆ ಮೇಲೆ ವಾತಾವರಣದ ಪ್ರಭಾವ ವಿಶೇಷ ರೀತಿಯಾಗಿರುತ್ತೆ. ಹೇಗೆಂದರೆ ಉತ್ತಮ ಬಿಸಿಲಿನ ವಾತಾವರಣದಲ್ಲಿ ಗಂಡು ಹೆಣ್ಣು ಸಂಯೋಜನೆ ಹೊಂದಿ ಮೊಟ್ಟೆ ಇಡೋದಕ್ಕೆ ಪ್ರಾರಂಭಿಸ್ತವೆ. ಉತ್ತಮವಾದಂಥ ತೇವಾಂಶ ಭರಿತ ಬಿಸಿಲಿನ ವಾತಾವರಣ ಸುದೀರ್ಘ ಅಗಲಿನಲ್ಲಿ ಕೀಟಗಳ ಚಟುವಟಿಕೆ ಹೆಚ್ಚಾಗಿರುತ್ತೆ. ಹಾಗೆಯೇ ಕಾಫಿ ಗಿಡದ ಸುತ್ತಲಿನ ಸೂಕ್ಷ್ಮ ವಾತಾವರಣ ಅಷ್ಟೇ ಮುಖ್ಯವಾಗುತ್ತೆ. ಗಿಡ ಹೆಚ್ಚು ಬಿಸಿಲಿದ್ದರೆ ಅಂದರೆ ನೆರಳು ಕಡಿಮೆ ಆಗಿದ್ದರೆ ಅಂತಹ ಗಿಡಗಳು ಈ ಬಿಳಿ ಕಾಂಡಕೊರಕ ಕೀಟದ ಹಾವಳಿಗೆ ಬಲಿಯಾಗ್ತವೆ. ಆದ್ದರಿಂದ ನಾವು ಸಮತೋಲನ ರೀತಿಯಾದಂಥ ನೆರಳು ಮತ್ತು ವಾತಾವರಣವನ್ನು ಕಲ್ಪಿಸಬೇಕಾಗತ್ತೆ. ಬಾಧೆಗೆ ಒಳಗಾದಂಥ ಗಿಡಗಳನ್ನು ಗುರುತಿಸಿ ಬೇರು ಸಹಿತ ಕಿತ್ತು ನಾಶಪಡಿಸಬೇಕು. ಕಾಫಿ ಗಿಡದ ತೊಗಟೆಗಳನ್ನು ಉಜ್ಜೋದ್ರಿಂದ ಈ ಬಿಳಿ ಕಾಂಡಕೊರಕ ಕೀಟಕ್ಕೆ ಮೊಟ್ಟೆಗಳನ್ನು ಇಡೋದಕ್ಕೆ ಅನುಕೂಲಕರ ಸ್ಥಳ ಸಿಗೋದಿಲ್ಲ. ಹೀಗಾಗಿ ಕೀಟ ಮೊಟ್ಟೆ ಇಡುವಂಥ ಪ್ರಮಾಣ ಕಡಿಮೆ ಆಗುತ್ತೆ. ಪ್ರೌಢ ಕೀಟವನ್ನು ಆಕರ್ಷಿಸೋದಕ್ಕೆ ಎಕರೆಗೆ 10 ಲಿಂಗಾಕರ್ಷಕ ಕ್ರಾಸ್ವೇನ್ ಬಲೆಗಳನ್ನು ನಾವು ಬಳಸ್ಕೋಬೇಕು. ಈ ಒಂದು ಬಲೆಗಳಲ್ಲಿ ಬಿದ್ದಂಥ ದುಂಬಿಗಳನ್ನು ನಾವು ಸಂಗ್ರಹಿಸಿ ನಾಶಪಡಿಸಬೇಕು. ಈ ಬಿಳಿ ಕಾಂಡಕೊರಕ ಕೀಟದ ಹಾವಳಿಯನ್ನು ತಪ್ಪಿಸೋದಕ್ಕೆ ನೇಯ್ಗೆ ಮಾಡದೇ ಇರುವಂಥ ಬಟ್ಟೆ ಅಂದರೆ ನಾನ್ ಓವನ್ ಬಟ್ಟೆಯನ್ನು ಕಾಫಿ ಗಿಡದ ತೊಗಟೆಗೆ ಸುತ್ತೋದ್ರಿಂದ ಈ ಕೀಟದ ಹಾವಳಿಯನ್ನು ನಾವು ತಪ್ಪಿಸಬಹುದು. ಕಾಫಿ ಬಿಳಿ ಕಾಂಡಕೊರಕದ ಹತೋಟಿಯನ್ನು ಎಲ್ಲ ಬೆಳೆಗಾರರು ಸಾಮೂಹಿಕವಾಗಿ ಮಾಡಿದರೆ ಈ ಕೀಟದ ಹತೋಟಿ ಪರಿಣಾಮಕಾರಿಯಾಗಿರುತ್ತೆ. ಯಾವ ಭಾಗದಲ್ಲಿ ಹೆಚ್ಚು ಕೀಟದ ಬಾಧೆ ಇರುವಂಥ ಗಿಡಗಳು ಕಂಡುಬಂದಿರ್ತವೆ ಅಂತಹ ಜಾಗದಲ್ಲಿ ಮತ್ತು ನೆರಳು

ಕಡಿಮೆ ಇರುವಂಥ ಭಾಗದಲ್ಲಿ, ಹಾಗೆಯೇ ತೋಟದ ಸುತ್ತ ಕೂಡ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಸಿಂಪರಣೆಗೋಸ್ಕರ ನಾವು ಪೆಂಥೋಯೇಟ್ 50 UC ಕೀಟನಾಶಕವನ್ನು ಬಳಸ್ಕೋಬೇಕಾಗತ್ತೆ. ಪೆಂಥೋಯೇಟ್ 50 UC ಕೀಟನಾಶಕವನ್ನು ಪ್ರತಿ ಬ್ಯಾರಲ್ ನೀರಿಗೆ 400 ml ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಇದಕ್ಕೆ 200 ml DDL ಫೆವಿಕಾಲನ್ನು ನಾವು ಹಾಕ್ಕೊಂಡು ದ್ರಾವಣ ತಯಾರಿಸ್ಕೊಂಡು ಏಪ್ರಿಲ್ ತಿಂಗಳು ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಕಾಫಿಯನ್ನು ಬಾರಿಸುವಂಥ ಕೀಟಗಳಲ್ಲಿ ರೆಂಬೆ ರಂಧ್ರ ಮಾಡುವಂಥ ಹುಳು ಕೂಡ ಬಹಳ ಮುಖ್ಯವಾದಂಥದ್ದು. ಶಾರ್ಟ್ ಹೋಲ್ ಬೋರರ್ ಅಂತ ಕೂಡ ಕರೀತಾರೆ. ಈ ರೆಂಬೆ ರಂಧ್ರ ಮಾಡುವಂಥ ಹುಳು ರೆಂಬೆಗಳ ಒಳಗಡೆ ದುಂಡಾದ ಸಣ್ಣ ಸಣ್ಣ ರಂಧ್ರಗಳನ್ನು ಕೊರೆದು ರಸವನ್ನು ಹೀರೋದ್ರಿಂದ ಆಹಾರ ಪೂರೈಕೆಯಲ್ಲಿ ಅಡಚಣೆ ಉಂಟಾಗಿ ರೆಂಬೆಗಳು ಒಣಗೋಗ್ತವೆ. ಈ ರೆಂಬೆಯ ರಂಧ್ರ ಮಾಡುವಂಥ ಹುಳುವಿನ ಹತೋಟಿಗೆ ನಾವು ಈ ಕೀಟನಾಶಕವನ್ನು ಬಳಸೋದು ಅಷ್ಟು ಒಳ್ಳೆಯದಲ್ಲ. ಯಾಕೆಂದರೆ ಮರಿ ಹುಳುಗಳು ಸುರಂಗದಲ್ಲಿ ವಾಸ ಮಾಡ್ತವೆ. ರಾಸಾಯನಿಕಗಳನ್ನು ನಾವು ಸಿಂಪರಣೆ ಮಾಡಿದರೂ ಕೂಡ ಈ ಹುಳುಗಳಿಗೆ ಅದು ತಗಲೋದಿಲ್ಲ. ಆದ್ದರಿಂದ ಕೆಲವೊಂದು ಕ್ರಮಗಳನ್ನು ನಾವು ಅನುಸರಿಸಬಹುದು. ರೆಂಬೆಗಳನ್ನು ರಂಧ್ರ ಮಾಡುವಂಥ ಹುಳುವಿನ ಬಾಧೆಗೆ ಒಳಗಾದಂಥ ಟೊಂಗೆಗಳನ್ನು ಮಾರ್ಚ್ ಏಪ್ರಿಲ್ ತಿಂಗಳು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ನಾವು ಕತ್ತರಿಸಿ ಸುಡಬೇಕಾಗತ್ತೆ. ತೆಳುವಾದ ನೆರಳನ್ನು ಒರಗಿಸೋದ್ರಿಂದ ಮತ್ತು ನೀರು ಬಸ್ತೋಗೋ ರೀತಿಯಲ್ಲಿ ಮಾಡಿ ವಾತಾವರಣದಲ್ಲಿರುವಂಥ ತೇವಾಂಶವನ್ನು ಕಡಿಮೆ ಮಾಡೋದ್ರಿಂದ ಕಾಫಿ ರೆಂಬೆ ಕೊರಕ ಹುಳುವಿನ ಹಾವಳಿಯನ್ನು ಕಡಿಮೆ ಮಾಡಬಹುದು. ಮತ್ತು ಎಕ್ಸೈಕಾಮ್ ಕೀಟಾಕರ್ಷಕ ಬಲೆಗಳನ್ನು ಬಳಸಿ ಈ ಕೀಟಗಳನ್ನು ಆಕರ್ಷಿಸಿ ಸಂಗ್ರಹಿಸಿ ನಾಶಪಡಿಸಬಹುದು. 1 ಎಕರೆಗೆ 12 ಈ ಎಕ್ಸೈಕಾಮ್ ಕೀಟಾಕರ್ಷಕ ಬಲೆಗಳನ್ನು ಕಾಫಿ ತೋಟಗಳಲ್ಲಿ ಅಳವಡಿಸಬೇಕಾಗತ್ತೆ. ಬಿಳಿ ಹೊಟ್ಟಿನ ತಿಗಣೆ ಕಾಫಿ ಬೆಳೆಯಲ್ಲಿ ಕಂಡುಬರುವಂಥ ಮುಖ್ಯವಾದ ಒಂದು ಕೀಟಪೀಡೆ. ಇದನ್ನು ಮೀಲಿಬಗ್ಸ್ ಅಂತ ಕರೀತಾರೆ. ಕಾಫಿ ಗಿಡದ ಎಳೆಯ ಭಾಗಗಳಿಂದ, ಗಿಣ್ಣುಗಳಿಂದ, ಎಳೆಯ ರೆಂಬೆಗಳಿಂದ, ಎಲೆ ಹಣ್ಣು ಮತ್ತು ಬೇರುಗಳಿಂದ ಇವು ರಸವನ್ನು ಹೀರ್ತವೆ, ಗಿಡವನ್ನು ದುರ್ಬಲಗೊಳಿಸ್ತವೆ. ಇದರ ಬಾಧೆ ಹೆಚ್ಚಾಗಿದ್ದರೆ ಎಳೆಯ ಗಿಡಗಳು ಸಾಯ್ತವೆ. ಈ ಕೀಟ ಎಲೆಗಳ ಮೇಲೆ ಕಂಡುಬಂದಲ್ಲಿ ಎಲೆಗಳು ಪತ್ರಹರಿತನ್ನು ಕಳೆದುಕೊಂಡು ಹಳದಿಯಾಗ್ತವೆ. ಹೂ ಮಗ್ಗುಗಳ ಮೇಲೆ ಕಾಣಿಸ್ಕೊಂಡ್ರೆ ಈ ಹೂ ಅರಳುವಿಕೆ ಕಡಿಮೆಯಾಗಿ ಬೆಳವಣಿಗೆ ಮೇಲೆ ಅದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಹೂ ಅರಳುವಾಗ ಆನಂತರ ಹಣ್ಣುಗಳ ಮೇಲೆ ಈ ಬಿಳಿ ಹೊಟ್ಟಿನ ತಿಗಣೆ ಬಾಧೆ ಕಾಣಿಸ್ಕೊಂಡ್ರೆ ಹಣ್ಣುಗಳ ಗಾತ್ರ ಕಡಿಮೆ ಆಗುತ್ತೆ, ಜೊತೆಗೆ ಫಸಲಿನಲ್ಲಿ ಸಾಕಷ್ಟು ಇಳಿಕೆ ಆಗೋದನ್ನು ಕಾಣಬಹುದು. ಈ ಮಿಲಿಬಗ್ಸ್ ಅಥವಾ ಬಿಳಿ ಹೊಟ್ಟಿನ ತಿಗಣೆಯನ್ನು ನಾವು ನಿಯಂತ್ರಣ ಮಾಡೋದಕ್ಕೆ ಈ ಕೀಟದ ಆಶ್ರಯ ಗಿಡಗಳಾದಂಥ ಮಾವು, ಸೀಬೆ ಮುಂತಾದಂಥ ಗಿಡಗಳು ಈ ಕೀಟಗಳಿಗೆ ಆಶ್ರಯವನ್ನು ಕೊಡೋದರಿಂದ ಅಂತಹ ಮರಗಳನ್ನು ಬೆಳೆಸಬಾರದು. ಕಾಫಿ ತೋಟಗಳಲ್ಲಿ ಹದವಾದಂಥ ನೆರಳನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಈ ಬಿಳಿ ಹೊಟ್ಟಿನ ತಿಗಣೆ ಅಥವಾ ಮೀಲಿಬಗ್ ಹಾವಳಿ ಹೆಚ್ಚಾಗಿದ್ದರೆ ಕೀಟನಾಶಕಗಳನ್ನು ಬಳಸ್ಕೋಬಹುದು. ಪ್ರತಿ ಬ್ಯಾರಲ್ ನೀರಿಗೆ 50 ml ಇಮಿಡಾಕ್ಲೋಪ್ರಿಡ್ 17.8 SL ಕೀಟನಾಶಕವನ್ನು ಬೆರೆಸ್ಕೊಂಡು ಕಾಫಿ ಗಿಡಗಳಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಈ ಬೇರಿಗೆ ಬಿಳಿ ಹೊಟ್ಟಿನ ತಿಗಣೆ ಅಥವಾ ಈ ಮೀಲಿಬಗ್ಸ್ ಜೊತೆಗೆ ಶಿಲೀಂಧ್ರದ ಹಾವಳಿ ಕೂಡ ಕಂಡುಬರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಪ್ರತಿ ಲೀಟರ್ ನೀರಿಗೆ 0.6 ml ಇಮಿಡಾಕ್ಲೋಪ್ರಿಡ್ 17.8 SL ಮತ್ತು 0.8 ml ಪ್ರೋಪಿಕೋನಸೋಲ್ 25 EC ಶಿಲೀಂಧ್ರನಾಶಕವನ್ನು ಬೆರೆಸ್ಕೊಂಡು ಆ ದ್ರಾವಣವನ್ನು ಬೇರಿಗೆನೇ ಹಾಕಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.

ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,000 ರೂಪಾಯಿಗಳಿಂದ 25,500 ರೂಪಾಯಿಗಳು, ಅರೇಬಿಕಾ ಚೆರ್ರಿ 13,800 ರೂಪಾಯಿಗಳಿಂದ 15,400 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಗಳಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರ್ರಿ 10,200 ರೂಪಾಯಿಗಳಿಂದ 11,000 ರೂಪಾಯಿಗಳು. ಇದು ಇಂದಿನ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ಪೀಡೆನಾಶಕ ಬಳಸುವಾಗ ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳ ಕುರಿತು ಡಾಕ್ಟರ್ ಜಿ ದೇವರಾಜಯ್ಯ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ನಿಧನ ಸುದ್ದಿ. ನೆಲಜಿ ಗ್ರಾಮದ ಪಾಲೇರ ದಿವಂಗತ ಪೊನ್ನು ಅವರ ಪತ್ನಿ ವಾಣಿ ಇಂದು ನಿಧನರಾಗಿರುತ್ತಾರೆ. 58 ವರ್ಷ ಪ್ರಾಯದ ಪಾಲೇರ ವಾಣಿ ಅವರ ಅಂತ್ಯಕ್ರಿಯೆ ನಾಳೆ 1 ಗಂಟೆ ನಂತರ ಕುಂಜಿಲದಲ್ಲಿ ನಡೆಯಲಿರುವುದಾಗಿ ಕುಟುಂಬಸ್ಥರು ತಿಳಿಸಿದ್ದಾರೆ. ಬೊಳ್ಳುಮಾಡು ಗ್ರಾಮತ್ರ ಕಳ್ಳೀರ ರವಿ ಸುಬ್ಬಯ್ಯ ಎಂಗಡ ಪೊಣ್ಣು ಚಂದ್ರ ಮುತ್ತಮ್ಮ ಎಂಗ ಇಂದು ಮರಣಪಟ್ಟಿದೆ. 50 ದಂಡು ಬೈತ್ರ ಕಳ್ಳೀರ ಚಂದ್ರ ಮುತ್ತಮ್ಮ ತಾಮನೆ ಬಲ್ಲಿಮಾಡ. ದಪನ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಬೊಳ್ಳುಮಾಡು ಗ್ರಾಮತ್ರ ಸ್ವಗೃಹತ್ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
4: ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ JCI ಪಂಜಾ, ಪಂಚಶ್ರೀ ಲಯನ್ಸ್ ಕ್ಲಬ್ ಪಂಜಾ ಇವರ ಕೂಡು ಕೂಟಲಿ ಆಟಿ ತಿಂಗಳ ಮಹತ್ವ ಮತ್ತು ನಮ್ಮ ಹಿರಿಯವು ಆಟಿ ತಿಂಗಳಲ್ಲಿ ಆಚರಿಸ್ತಿದ್ದ ಆಚರಣೆಗ ಹಂಗೆ ಈ ತಿಂಗಳಲ್ಲಿ ಸಿಕ್ತಿದ್ದ ತಿಂತಿದ್ದ ತಿನಿಗಳ ಕುರ್ತಂಗೆ ಮಾಹಿತಿ ಕೊಡಿಕೆ ನಾಳೆ 9 ತಾರೀಕು ಐತ್ವಾರ ಬೆಳಿಗ್ಗೆ 10 ಗಂಟೆಯಿಂದ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿ ಅವರ ಅಧ್ಯಕ್ಷತೆಯಲ್ಲಿ ಪಂಜದ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನ ಸಭಾಬಾಡಿಲಿ ಆಟಿ ನೆಂಪು ಜಂಬರ ಏರ್ಪಾಡಾಟು. ಸಾಯಂಕಾಲ 6:30 ಗಂಟೆಯಿಂದ ಅಕಾಡೆಮಿನ ಕಡೆಯಿಂದ ತಯಾರಾದ ಲೋಕೇಶ್ ಊರ್ಬೈಲ್ ನಿರ್ದೇಶನದ ಹೆಸರು ಪಡೆದ ಅರೆಭಾಸಿ ನಾಟಕ ಅಪ್ಪಾಸ ಪ್ರದರ್ಶನ ಇದೆ. ಜಿಲ್ಲೆಯಲ್ಲಿ 4:10 ರಾಷ್ಟ್ರೀಯ ಜಂತುಹುಳ ನಿವಾರಣಾ ಕಾರ್ಯಕ್ರಮ, ಹಂಗೆ 17 ಮಾಪಾಪ್ ದಿನ ಏರ್ಪಾಡಾಟು. ಈ ಕಾರ್ಯಕ್ರಮದ ಉದ್ಘಾಟನೆ 4:10 ಬೆಳಿಗ್ಗೆ 11:30 ಮಡಿಕೇರಿ PM ಶ್ರೀ ಸರ್ಕಾರಿ ಮಾದರಿ ಸ್ಕೂಲ್ಲಿ ನಡೆದಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗ ತಿಳಿಸಿಳು. ಭಾಗಮಂಡಲ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ ರೂಢಿ ಸಂಪ್ರದಾಯದಂಗೆ ಇದೇ 12 ಮಧ್ಯಾಹ್ನ 12 ಪೊಲಿಂಕಾನ ಹಬ್ಬ ನಡೆದದೆ. ಸ್ವಾತಂತ್ರ್ಯ ದಿನಾಚರಣೆಯ 80ನೇ ವರ್ಷದ ವರ್ಷಾಚರಣೆಯ ಹೊತ್ತುಲಿ ಇದೇ 15 ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಯುಕೋ, ಹಂಗೆ ಕೊಡವ ಸಮಾಜ ಮೂರ್ನಾಡು ಇವರ ಕೂಡು ಕೂಟಲಿ ಮೂರ್ನಾಡು ಕೊಡವ ಸಮಾಜಲಿ 2ನೇ ವರ್ಷದ ನೆಪ್ಪುರ ನಾಳತ್ತು ಮಾಂಜತ ಮುಟ್ಟುತ್ತ ಹೇಳುವ ಕೊಡಗಿನ ನಿಜ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತ ವಿಶೇಷ ಕಾರ್ಯಕ್ರಮ ಏರ್ಪಾಡಾಟು. ಕೊಡಗು ಗೌಡ ವಿದ್ಯಾಸಂಘದ ಕಡೆಯಿಂದ ಎಲ್ಲ ವರ್ಷದಂಗೆ ಈ ವರ್ಷನೂ ಗೌಡ ಜನಾಂಗದ ಸಾಧಕ ಮಕ್ಕಳಿಗೆ ಪ್ರತಿ ಪುರಸ್ಕಾರ ಹಂಗೆ ಸನ್ಮಾನ ಕಾರ್ಯಕ್ರಮ ನಡೆಸಿವೆ. ಬರುವ ತಿಂಗ ಸೆಪ್ಟೆಂಬರ್ 15 ಅರ್ಜಿನ ಮಡಿಕೇರಿರುವ ಸಂಘದ ಕಚೇರಿಗೆ ತಲುಪಿಸಕುತ್ತ ಸಂಘದ ಅಧ್ಯಕ್ಷ ಅಂಬೇಕಲ್ಲು ನವೀನ್ ಕುಶಾಲಪ್ಪವು ತಿಳಿಸಿಳು. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕೊಡಗು ಇವರ ಕಡೆಯಿಂದ 2025-26 ವರ್ಷದ ಮಹಾಸಭೆ ಹಂಗೆ ಸನ್ಮಾನ ಜಂಬರ ನಾಳೆ ಬೆಳಿಗ್ಗೆ 10:00 ಮಡಿಕೇರಿಪೇಟೆನ ಕಾವೇರಿ ಹಾಲ್ಲಿ ಏರ್ಪಾಡಾಟು. ಜಿಲ್ಲೆಯಲ್ಲಿ ನಾಳೆ ಮುಟ ಜಾರಿಯಲ್ಲಿದ್ದ ಪೊಯ್ಯ ಮತ್ತು ಟಿಂಬರ್ ಮರಗಳ ಸಾಗಾಟ ಮಾಡುವ ತುಂಬ ತೂಕದ ಗಾಡಿಗಳ ಸಂಚಾರನ ನಿಷೇಧಾಜ್ಞೆನ ಇದೇ 17 ಮುಟ ವಿಸ್ತರಣೆ ಮಾಡಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ SJ ಸೋಮಶೇಖರವು ಆದೇಶನ ಹೊರಡಿಸಿಳು. ಗೌಡ ಮಹಿಳಾ ಒಕ್ಕೂಟ ಮೂರ್ನಾಡು ಇವರ ಕಡೆಯಿಂದ ಸುರನ ವರ್ಷದ ಆಟಿ ಹಬ್ಬದ ಜಂಬರ ನಾಳೆ 5:00 ಮೂರ್ನಾಡು ಗೌಡ ಸಮಾಜಲ್ಲಿ ಏರ್ಪಾಡಾಟು. ವಿರಾಜಪೇಟೆ ECHS ಪಾಲಿಕ್ಲಿನಿಕ್ಲಿ 4:10 ಡಾಕ್ಟರ್ಗ ಇರುದುಲೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಕಾರುಗುಂದ ಗೌಡ ಸಮಾಜ ಚೇರಂಬಾಣಿ ಹಂಗೆ ಚೇರಂಬಾಣಿ ಗೌಡ ಯುವ ವೇದಿಕೆ ಇವರ ಕೂಡು ಕೂಟಲಿ ಸುರನ ವರ್ಷದ ಜಿಲ್ಲಾ ಮಟ್ಟದ ಗೌಡ ಜನಾಂಗದ ಕೇರಂ ಆಟ ಇದೇ 15 ಕಾರುಗುಂದ ಗೌಡ ಸಮಾಜಲ್ಲಿ ಏರ್ಪಾಡಾಟು.

0: ಮತದಾರರ ಪಟ್ಟಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಕೆಲಸಕ್ಕೆ ಕೊಟ್ಟಿದ್ದ ಕಾಲಾವಕಾಶನ ರಾಜ್ಯ ಸರ್ಕಾರ ಇನ್ನೂ ಮುಂದಕ್ಕೆ ಹಾಕಿಟ್ಟು 17ಕ್ಕೆ ಸುರುಣ ಹಂತ ಮುಗ್ದದೆ. ಅಂದರೆ 17ಕ್ಕೆ ಮುಟ ಮತದಾರರಿಂದ ಬಿಎಲ್ಒಗ ಅರ್ಜಿಗಳ ತಕಣಕ್. ಮತದಾರರ ಪಟ್ಟಿಯಿಂದ ಹೊರಗೆ ಇರುವ ಮತದಾರರಿಗೆ 17ಕ್ಕೆ ಮುಟ ರೋಲ್ ಬ್ಯಾಕ್ ಮಾಡಿಕೊಳ್ಳಲು ಅವಕಾಶ ಉಂಟು. ಕುಶಾಲನಗರ ವಲಯ ವ್ಯಾಪ್ತಿಗೆ ಬರುವ ಅತ್ತೂರು ಶಾಖೆನ ಅಂದಗೋಯೆ ಗ್ರಾಮದಲ್ಲಿ ಉಪದ್ರವ ಕೊಡ್ತಿರುವ ಕಾಡನೆಗಳ ಕಾಡಿಗೆ ಬೇರಿಸುವ ಕೆಲಸನ ನಾಳೆ ಮಾಡಿವೆ. ಆದ್ದರಿಂದ ಬೇರಿಸುವ ಈ ಹೊತ್ತುಲಿ ತೋಟದ ಮಾಲೀಕರು, ಕೆಲಸದವು, ಸ್ಕೂಲ್ ಕಾಲೇಜು ಪಕ್ಕ ಸಾರ್ವಜನಿಕರು ತುಂಬ ಜಾಗೃತೆಯಿಂದ ಇರೋ ಕೂತ ವಲಯ ಅರಣ್ಯ ಅಧಿಕಾರಿಗ ತಿಳಿಸೋಳು. ಇಲ್ಲಿಗೆ ಇಂದಿನ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್. ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
9: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
8: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
4: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
11: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
12: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
4: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
12: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಕವನ್ 9606017186.
13: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
14: ನಾನು ಇದುವರೆಗೆ ಈ ಟೇಸ್ಟ್ ನಲ್ಲಿ ನಾಟ್ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
15: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
16: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ. ಬಾಯಲ್ಲಿ ನೀರ್ ಬರುತ್ತೆ.
17: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
4: ISO 9001:2015 ಪ್ರಮಾಣಿತ ಬಿಟ್ಟಂಗರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
18: ಕಾರ್ನರ್ ಸೋಫಾ 15,900 ರುಪೀಸ್,
4: ಡೈನಿಂಗ್ ಟೇಬಲ್ 6 ಚೇರ್ ಸೆಟ್ 16,900 ರುಪೀಸ್,
18: 3 ಡೋರ್ ವಾರ್ಡ್ರೋಬ್ 9,500 ರುಪೀಸ್,
4: ಕ್ವೀನ್ ಸೈಜ್ ಕಾಟ್ 14,900 ರುಪೀಸ್.
18: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಪಾಲುಗೋಡು ಜಂಕ್ಷನ್, ಬಿಟ್ಟಂಗಾಲ.
19: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, STP, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
11: ಸುದ್ದಿ ಸಮಾಚಾರ ಓದಿಯ

0: ಸಮಯ 7:34 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಇದು ಆಕಾಶವಾಣಿ, ಸಮಯ 7:34. ಇನ್ನು ಮುಂದೆ ಒಂದು ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಷ್ಟ್ರೀಯ ಹಿತಾಸಕ್ತಿ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸಲಹೆ. ದೇಶದ ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳಿಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಯಲ್ಲಿ ಭೋಪಾಲ್ ಘೋಷಣೆ ಅಂಗೀಕಾರ. ಹಾಗೂ ಮೊದಲ ಬಾರಿಗೆ ಜಿಐ ಟ್ಯಾಗ್ ಹೊಂದಿರುವ ಮಿಥಿಲಾ ಮಖಾನ ಬಿಹಾರದಿಂದ ಆಸ್ಟ್ರೇಲಿಯಾಗೆ ರಫ್ತು. ವಾರ್ತೆಗಳ ವಿವರ. ವಿದ್ಯಾರ್ಥಿಗಳು ರಾಷ್ಟೀಯ ಹಿತಾಸಕ್ತಿ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಸಲಹೆ ನೀಡಿದ್ದಾರೆ. ದೆಹಲಿ ಐಐಟಿಯ 57ನೇ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಪೀಳಿಗೆಯು ತನ್ನ ಕಾಲದ ನಿರ್ದಿಷ್ಟ ಸವಾಲುಗಳನ್ನು ಎದುರಿಸುತ್ತದೆ ಮತ್ತು ತನ್ನದೇ ಆದ ರಾಷ್ಟೀಯ ಜವಾಬ್ದಾರಿಯನ್ನು ಹೊಂದಿದೆ ಎಂದು ಹೇಳಿದರು. ಮುಂದಿನ 30-35 ವರ್ಷಗಳಲ್ಲಿ ಪದವಿ ಪಡೆಯುವ ವಿದ್ಯಾರ್ಥಿಗಳು ಕೈಗೊಳ್ಳುವ ಕೆಲಸ ದೇಶದ ವಿಕಸಿತ ಭಾರತ ಪ್ರಯಾಣದ ಮೇಲೆ ಮಹತ್ವದ ಪರಿಣಾಮ ಬೀರುತ್ತದೆ ಎಂದರು. ಸೆಮಿಕಂಡಕ್ಟರ್ಗಳು, ಬಾಹ್ಯಾಕಾಶ, ಡ್ರೋನ್ ಸೇರಿದಂತೆ ಎಲ್ಲಾ ವಲಯಗಳಲ್ಲೂ ಭಾರತ ಸ್ವಾವಲಂಬಿಯಾಗುವತ್ತ ಕೆಲಸ ಮಾಡುತ್ತಿದೆ. ಸ್ವಾವಲಂಬನೆಯತ್ತ ಈ ಚಾಲನೆ ವಿಕಸಿತ ಭಾರತ ನಿರ್ಮಿಸಲು ಬಲವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನ ಭಾರತದ ಶಿಕ್ಷಣ ಪರಿಸರ ವ್ಯವಸ್ಥೆಯನ್ನು ಕಲಿಕಾ ಕೇಂದ್ರಿತ, ಸಂಶೋಧನೆ ಚಾಲಿತ ಭವಿಷ್ಯಕ್ಕೆ ಸಿದ್ದವಾಗಿಸಿದೆ ಎಂದು ಹೇಳಿದರು. ಭಾರತ ತನ್ನ ಶುದ್ಧ ಇಂಧನ ಪ್ರಯಾಣದಲ್ಲಿ ಪ್ರಮುಖ ಮೈಲಿಗಲ್ಲು ಸಾಧಿಸಿದ್ದು, ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳಿಗೂ ಅಧಿಕವಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತದ ನವೀಕರಿಸಬಹುದಾದ ಇಂಧನದ ಸಾಮರ್ಥ್ಯ 400% ಹೆಚ್ಚಾಗಿದೆ. ಪಳೆಯುಳಿಕೆಯೇತರ ಇಂಧನ ಆಧಾರಿತ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳ ಮೈಲಿಗಲ್ಲು ದಾಟಿದೆ. ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಜಾಗತಿಕ ಮಾನದಂಡಗಳನ್ನು ಪೂರೈಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಭವಿಷ್ಯವನ್ನು ನಿರ್ಮಿಸುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಭೋಪಾಲ್ನಲ್ಲಿ 11ನೇ ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆ ನಡೆಯಿತು. ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಡುವೆ ಸಾಂಸ್ಕೃತಿಕ ಸಹಕಾರವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಭೋಪಾಲ್ ಘೋಷಣೆಯನ್ನು ಸಭೆಯು ಅಂಗೀಕರಿಸಿತು. 10 ಬ್ರಿಕ್ಸ್ ಸದಸ್ಯರು ಮತ್ತು 4 ಪಾಲುದಾರ ರಾಷ್ಟಗಳು ಸೇರಿದಂತೆ 14 ದೇಶಗಳ ಜನಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಸಾಂಸ್ಕೃತಿಕ ಮತ್ತು ಸೃಜನಶೀಲ ಕೈಗಾರಿಕೆಗಳನ್ನು ಉತ್ತೇಜಿಸುವ ಮಾರ್ಗಗಳನ್ನು ಪ್ರತಿನಿಧಿಗಳು ಚರ್ಚಿಸಿದರು. ಕಲಾವಿದರು ವಿಶಾಲ ಮಾರುಕಟ್ಟೆಗಳನ್ನು ತಲುಪಲು ಸಹಾಯ ಮಾಡಲು ಡಿಜಿಟಲ್ ವೇದಿಕೆಗಳನ್ನು ಬಳಸುವುದರ ಬಗ್ಗೆ ಸಭೆ ಚರ್ಚಿಸಿತು. ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುವುದು ಮತ್ತು ಪುನಃಸ್ಥಾಪಿಸುವುದು ಮತ್ತೊಂದು ಪ್ರಮುಖ ಗಮನವಾಗಿತ್ತು. ಬ್ರಿಕ್ಸ್ ದೇಶಗಳ ಕಲಾವಿದರಲ್ಲಿ ಸಾಂಸ್ಕೃತಿಕ ವಿನಿಮಯ ಮತ್ತು ವೃತ್ತಿಪರ ಜಾಲಗಳನ್ನು ಉತ್ತೇಜಿಸಲು ಭಾರತ ಸ್ವಯಂಪ್ರೇರಿತ ಕಲಾವಿದರ ನೋಂದಣಿಯನ್ನು ಘೋಷಿಸಿತು. ಸಭೆಯಲ್ಲಿ ಕಲಾವಿದರ ಹಕ್ಕುಗಳು ಮತ್ತು ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ಹಕ್ಕುಸ್ವಾಮ್ಯ ಪಡೆದ ಕೃತಿಗಳ ನ್ಯಾಯಯುತ ಬಳಕೆ ಬಗ್ಗೆಯೂ ಚರ್ಚಿಸಲಾಯಿತು. 2029ರಲ್ಲಿ ನಡೆಯಲಿರುವ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಲು ಪ್ರಕಟವಾದ

0: ಇತ್ತೀಚಿನ ಜನಗಣತಿ ಅಂಕಿಅಂಶಗಳ ಆಧಾರದ ಮೇಲೆ ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಕೈಗೊಳ್ಳಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಸಚಿವರು, ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆ ಕೈಗೊಂಡ ನಂತರ ನಾರಿಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ಬರಲಿದೆ ಎಂದು ತಿಳಿಸಿದರು. ಜನಗಣತಿ ಅಂಕಿಅಂಶಗಳನ್ನು ಪ್ರಕಟಿಸುವ ಪ್ರಕ್ರಿಯೆ ಪ್ರಸ್ತುತ ನಡೆಯುತ್ತಿದೆ. ಜಾತಿ ಆಧಾರಿತ ಜನಗಣತಿಯನ್ನು ಅಂತಿಮವಾಗಿ ಪ್ರಕಟಿಸಲು ಕೊಂಚ ಸಮಯ ತೆಗೆದುಕೊಳ್ಳಬಹುದು. ಇದು ಕನಿಷ್ಠ 2034 ಸಾರ್ವತ್ರಿಕ ಚುನಾವಣೆಗಳ ಮೊದಲು ಮಹಿಳಾ ಮೀಸಲಾತಿ ಅನುಷ್ಠಾನದಲ್ಲಿ ಗಣನೀಯ ವಿಳಂಬಕ್ಕೆ ಕಾರಣವಾಗಬಹುದು ಎಂದು ಅವರು ವಿವರಿಸಿದರು. ಸಂವಿಧಾನದ ತಿದ್ದುಪಡಿಗಳೊಂದಿಗೆ ಲೋಕಸಭೆಯಲ್ಲಿ ಪರಿಚಯಿಸಲಾದ 2026 ಕ್ಷೇತ್ರ ಮರುವಿಂಗಡಣೆ ಮಸೂದೆಯ ಅಡಿಯಲ್ಲಿ ಅನುಷ್ಠಾನ ವಿಧಾನವನ್ನು ಪ್ರಸ್ತಾಪಿಸಲಾಗಿದೆ ಎಂದು ಸಚಿವ ಕಿರಣ್ ರಿಜಿಜು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರದಿಂದ ಆಸ್ಟ್ರೇಲಿಯಾಕ್ಕೆ ಮೊದಲ ಬಾರಿಗೆ 18 ಮೆಟ್ರಿಕ್ ಟನ್ ಜಿಐ ಟ್ಯಾಗ್ ಹೊಂದಿರುವ ಮಿಥಿಲಾ ಮಖಾನವನ್ನು ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದರ್ಭಾಂಗದ ರೈತರಿಂದ ನೇರವಾಗಿ ಸಂಗ್ರಹಿಸಲಾದ ಈ ಸರಕು ಮಾರುಕಟ್ಟೆ ಬೆಲೆಗಿಂತ ಸುಮಾರು 18% ಹೆಚ್ಚಿನ ಲಾಭವನ್ನು ಒದಗಿಸಿದೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಬೆಂಬಲದೊಂದಿಗೆ ಈ ಮೈಲಿಗಲ್ಲು ಸಾಧಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಮುಂಬೈನ ಫೋರ್ಟ್ ಪ್ರದೇಶದಲ್ಲಿ ರಾಷ್ಟೀಯ ನಗರ ಸಹಕಾರಿ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ನೂತನ ಕಚೇರಿ ಸಂಕೀರ್ಣವನ್ನು ಉದ್ಘಾಟಿಸಿದರು. ಕಾರ್ಯಾಚರಣಾ ಅಪಾಯ ನಿರ್ವಹಣೆ ಮತ್ತು ಸ್ಥಿತಿ ಸ್ಥಾಪಕತ್ವ ಕುರಿತ ಕಾಫಿ ಟೇಬಲ್ ಪುಸ್ತಕವನ್ನು ಸಚಿವ ಅಮಿತ್ ಶಾ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ 6 ಸಹಕಾರಿ ಬ್ಯಾಂಕುಗಳ ಪ್ರತಿನಿಧಿಗಳನ್ನು ಅವರು ಸನ್ಮಾನಿಸಿದರು. ಇದೇ ವೇಳೆ NUCFDC ಮತ್ತು ರಾಷ್ಟೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯವು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದವು. ನಗರ ಸಹಕಾರಿ ಬ್ಯಾಂಕಿಂಗ್ ವಲಯದಲ್ಲಿ ಸೈಬರ್ ಭದ್ರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ಸಾಂಸ್ಥಿಕ ಸಾಮರ್ಥ್ಯವನ್ನು ಬಲಪಡಿಸುವಲ್ಲಿ ಸಹಯೋಗ ಪ್ರಮುಖ ಪಾತ್ರ ವಹಿಸುತ್ತದೆ. ಜಾರ್ಖಂಡ್ನಲ್ಲಿ ನಡೆದ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ರಾಜ್ಯ ಸರ್ಕಾರ ಮತ್ತು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ನಡುವೆ ಇಂದು 2ನೇ ಸುತ್ತಿನ ಉನ್ನತ ಮಟ್ಟದ ಮಾತುಕತೆ ನಡೆಯಿತು. ಕಳೆದ ಹಲವು ದಿನಗಳಿಂದ ರಾಂಚಿಯಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ವಿದ್ಯಾರ್ಥಿಗಳೊಂದಿಗೆ ಬಿಕ್ಕಟ್ಟು ಪರಿಹರಿಸಲು ರಾಜ್ಯ ಸರ್ಕಾರ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ. ಸರ್ಕಾರ ರಚಿಸಿದ ವಿಶೇಷ ಸಚಿವರ ಸಮಿತಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳ ಪ್ರತಿನಿಧಿಗಳ ನಡುವಿನ 2ನೇ ಸುತ್ತಿನ ಮಾತುಕತೆ ಇಂದು ನಡೆಯಿತು. ಹೆಚ್ಚಿನ ಪಾರದರ್ಶಕತೆ ಖಚಿತಪಡಿಸಿಕೊಳ್ಳಲು ಸರ್ಕಾರ ಅಧಿಕೃತ ಪ್ರತಿಕ್ರಿಯೆ ಇಮೇಲ್ ಐಡಿಯನ್ನು ಸಹ ಬಿಡುಗಡೆ ಮಾಡಿದೆ. ಅದರ ಮೂಲಕ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಪಾಲುದಾರರು ತಮ್ಮ ಸಲಹೆಗಳನ್ನು ಸಲ್ಲಿಸಬಹುದು. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ನೇತೃತ್ವದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರ್ಕಾರ ಈ ಸಲಹೆಗಳನ್ನು ಪರಿಗಣಿಸಲಿದೆ. ಏತನ್ಮಧ್ಯೆ ಪರೀಕ್ಷೆಯಲ್ಲಿನ ಅಕ್ರಮಗಳ ತನಿಖೆ ನಡೆಸುತ್ತಿರುವ ಸಿಐಡಿ ಕೂಡ ತನ್ನ ಕ್ರಮವನ್ನು ತೀವ್ರಗೊಳಿಸಿದ್ದು ಆಯೋಗದ 3 ಹಾಲಿ ಸದಸ್ಯರನ್ನು ವಿಚಾರಣೆಗೆ ಕರೆದಿದೆ. ಮತ್ತೊಂದೆಡೆ ಕಪ್ಪುಪಟ್ಟಿಗೆ ಸೇರಿಸಲಾದ ಕಂಪನಿಯ ಮೂಲಕ ಪರೀಕ್ಷೆಯನ್ನು ನಡೆಸುವ ನಿರ್ಧಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ರಾಜೀನಾಮೆ ನೀಡಬೇಕೆಂದು ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಒತ್ತಾಯಿಸಿದ್ದಾರೆ. ಭಾರತವು ವಿಶ್ವದ ಪ್ರಮುಖ ಸಮುದ್ರಯಾನ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನಾವಾಲ್ ಹೇಳಿದ್ದಾರೆ. ಮುಂಬೈನಲ್ಲಿ ನಾವಿಕರ ಭದ್ರತೆ, ಸುರಕ್ಷತೆ ಮತ್ತು ಕಲ್ಯಾಣ ಕುರಿತ ರಾಷ್ಟೀಯ ಪಾಲುದಾರರ ಸಂವಾದದಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಚಿವರು ಸಮಗ್ರ ಡಿಜಿಟಲ್ ಕಡಲ ಆಡಳಿತ ವೇದಿಕೆ ಈ ಸಮುದ್ರ ಅನ್ನು ಉದ್ಘಾಟಿಸಿದರು. ಈ ವೇದಿಕೆಯು ನಾವಿಕರು, ಹಡಗು ಸಾಗಣೆ ಕಂಪನಿಗಳು, ಬಂದರುಗಳು, ಸೇವಾ ಪೂರೈಕೆದಾರರು ಹಾಗೂ ಇತರೆ ಕಡಲ ಪಾಲುದಾರರಿಗೆ ತಡೆರಹಿತ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರಿತ ಸೇವೆಗಳನ್ನು ಒದಗಿಸುವ ಗುರಿ ಹೊಂದಿದೆ. ಏಷ್ಯನ್ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನ ಮಹಿಳೆಯರ ಹಿರಿಯ ವಿಭಾಗದಲ್ಲಿ ಭಾರತದ ಅರಿಹಾ ಪಂಗಂಬಂ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಯೆಮೆನ್ನಲ್ಲಿ ಮಾರಿಬ್ ಮತ್ತು ಹದ್ರಾಮೌಟ್ ಪ್ರಾಂತ್ಯಗಳಲ್ಲಿ ಬಂಡುಕೋರರು

0: ಇತ್ತೀಚೆಗೆ ನಡೆಸಿದ ದಾಳಿಗಳಿಗೆ ಪ್ರತಿಕ್ರಿಯೆಯಾಗಿ ಯೆಮನ್ ಸಶಸ್ತ್ರ ಪಡೆಗಳು ಹೌತಿ ಬಂಡುಕೋರರ ನೆಲೆಗಳ ಮೇಲೆ ಮಿಲಿಟರಿ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿವೆ. ಇದಕ್ಕೂ ಮೊದಲು ಯೆಮನ್ ಪಡೆಗಳ ಮೇಲೆ ಹೌತಿ ಬಂಡುಕೋರರು ನಡೆಸಿದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯಲ್ಲಿ ಒಬ್ಬ ಅಧಿಕಾರಿ ಸೇರಿದಂತೆ 18 ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಹಲವಾರು ಜನರು ಗಾಯಗೊಂಡರು. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದ ರಕ್ಷಿತಾ ರಾಮರಾಜ್ ವಿರುದ್ಧ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಹಿತಾಸಕ್ತಿ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸಲಹೆ. ದೇಶದ ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳಿಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಯಲ್ಲಿ ಭೋಪಾಲ್ ಘೋಷಣೆ ಅಂಗೀಕಾರ. ಹಾಗೂ ಮೊದಲ ಬಾರಿಗೆ ಜಿಐ ಟ್ಯಾಗ್ ಹೊಂದಿರುವ ಮಿಥಿಲಾ ಮಖಾನ ಬಿಹಾರದಿಂದ ಆಸ್ಟ್ರೇಲಿಯಾಗೆ ರಫ್ತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ವಿಕಸಿತ ಭಾರತ್ ಜಿ ರಾಮ್ಜಿ ಅಡಿ ಗರಿಷ್ಠ ಉದ್ಯೋಗ ಒದಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ಕೃತಕ ಬುದ್ಧಿಮತ್ತೆಯ ಮೂಲಕ ಇ ಆಡಳಿತವನ್ನು ಎಐ ಆಡಳಿತಕ್ಕೆ ಉನ್ನತೀಕರಿಸಲು ರಾಜ್ಯ ಸರ್ಕಾರ ಚಿಂತನೆ. ರಾಜ್ಯದಲ್ಲಿ ಪತ್ತೆಯಾಗದ 16,30,000 ಮತದಾರರು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಮಾಹಿತಿ. ವಿಧಾನಸೌಧದಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಸ್ವಾತಂತ್ರ್ಯೋತ್ಸವ ಆಚರಿಸಲು ನಿರ್ಧಾರ. ಫ್ರೀಡಂ ಹಬ್ಬ ಘೋಷಿಸಿದ ಸಚಿವ ಕೃಷ್ಣ ಭೈರೇಗೌಡ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಪ್ರಾಮಾಣಿಕ ಕಾರ್ಯಾಚರಣೆ ಕಾರ್ಯವಿಧಾನಗಳು ಮತ್ತು ಅನುಷ್ಠಾನ ಮಾರ್ಗಸೂಚಿಗಳನ್ನು ಹೊರಡಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಅವರು, ಮಳೆ ಕೊರತೆಯ ಪ್ರಸಕ್ತ ಸನ್ನಿವೇಶದಲ್ಲಿ ಎಲ್ಲಾ ಅರ್ಹ ಗ್ರಾಮೀಣರಿಗೆ ಉದ್ಯೋಗ ಖಾತರಿಪಡಿಸುವ ಜೊತೆಗೆ ನಿತ್ಯ 5,00,000 ಮಾನವ ದಿನ ಸೃಜನೆಗಾಗಿ ಗರಿಷ್ಠ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ವಿಬಿಜಿ ರಾಮ್ಜಿ ಅಡಿಯಲ್ಲಿ ಅನುಮೋದಿಸಲಾಗಿರುವ 318 ಕಾಮಗಾರಿಗಳ ವಿವರ, ಮಾದರಿ, ವಿನ್ಯಾಸ, ದರಪಟ್ಟಿ, ಪ್ರಮಾಣಿತ ಮಾನದಂಡ, ತಾಂತ್ರಿಕ ಟಿಪ್ಪಣಿ ಇತ್ಯಾದಿ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಶೀಘ್ರವೇ ಬೆಂಗಳೂರಿನಲ್ಲಿ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪಿಸುವ ಮಹತ್ವಪೂರ್ಣ ಹೆಜ್ಜೆ ಇಡಲಿದೆ ಎಂದು ಗೃಹ ಮತ್ತು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ವಾಲ್ಟರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ನಡೆದ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಮುನ್ನಡೆಸಲು ಕೃತಕ ಬುದ್ಧಿಮತ್ತೆಯ ಬಳಕೆ ಎಂಬ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ನಿಪುಣ ಕರ್ನಾಟಕ ಯೋಜನೆಯ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನರಿಗೆ ಉತ್ತಮ ಭವಿಷ್ಯ ರೂಪಿಸುವ ನಿಟ್ಟನಲ್ಲಿ 300 ಕೋಟಿ ರೂಪಾಯಿಗಳನ್ನು ಸರ್ಕಾರ ಮೀಸಲಿಟ್ಟಿದೆ ಎಂದು ಹೇಳಿದ್ದಾರೆ. ಕೃಷಿ, ಗ್ರಾಮೀಣಾಭಿವೃದ್ಧಿ, ಆರೋಗ್ಯ ಮುಂತಾದ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ಇ ಆಡಳಿತವನ್ನು ಎಐ ಆಡಳಿತ ಹಂತಕ್ಕೆ ಉನ್ನತೀಕರಿಸಲು ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಇದೇ 8:00 ನಡೆಯಲಿದ್ದು, ಈಗಾಗಲೇ 5,54,32,314 ಗಣತಿ ನಮೂನೆಗಳನ್ನು ನೀಡಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 4,43,04,632 ಅರ್ಜಿಗಳು ಡಿಜಿಟಲೀಕರಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಸುಮಾರು 16,30,012 ಮತದಾರರು ಪತ್ತೆಯಾಗಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 45% ಮತದಾರರು ನಾಪತ್ತೆಯಾಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ 47%, ಬೆಂಗಳೂರು ಕೇಂದ್ರದಲ್ಲಿ 48% ಮತ್ತು ಬೆಂಗಳೂರು ದಕ್ಷಿಣದಲ್ಲಿ 51% ಮತದಾರರು ನಾಪತ್ತೆಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಹಾವೇರಿ, ಚಾಮರಾಜನಗರ, ಹಾಸನ, ಕೊಡಗು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ 100% ಗಣತಿ ನಮೂನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದ ಹಬ್ಬವನ್ನಾಗಿ ರೂಪಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ

ಕೂಡ ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 15ರಂದು ವಿಧಾನಸೌಧದ ಮುಂಭಾಗದಲ್ಲಿ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆಯವರೆಗೆ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ಮನರಂಜನಾ ಕಾರ್ಯಕ್ರಮಗಳು ಜರುಗಲಿವೆ. ಈ ಹಬ್ಬವು ವಿವಿಧ ರಾಜ್ಯಗಳನ್ನು ಪ್ರತಿನಿಧಿಸುವ ಸಮುದಾಯಗಳ ಭವ್ಯ ಪರೇಡ್, ಸಾಂಪ್ರದಾಯಿಕ ಉಡುಪುಗಳು, ಜಾನಪದ ಕಲೆ, ಸಂಗೀತ, ನೃತ್ಯ, ಕರಕುಶಲ ವಸ್ತು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳ ಮೂಲಕ ರಾಜ್ಯದ ಶ್ರೀಮಂತ ಪರಂಪರೆ ಮತ್ತು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಸಂಭ್ರಮಿಸಲಿದೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಎಲ್ಲಾ ರಾಜ್ಯದ ಜನರು ಈ ಹಬ್ಬದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸ್ಮರಣಾರ್ಥ ಭಾರತೀಯ ವಾಯುಪಡೆಯ ನಂಬರ್ 1 ಬ್ಯಾಂಡ್ ತಂಡ ನಾಳೆ ವಿಧಾನಸೌಧದಲ್ಲಿ ಪ್ರದರ್ಶನ ನೀಡಲಿದೆ. ಸಂಜೆ 6 ಗಂಟೆಗೆ ಆರಂಭವಾಗುವ ಈ ಪ್ರದರ್ಶನವು ಸ್ವಾತಂತ್ರ್ಯದ ಚೈತನ್ಯಕ್ಕೆ ಗೌರವ ಮತ್ತು ಭಾರತದ ರಕ್ಷಣಾ ಪಡೆಗಳ ನಿರಂತರ ಪರಂಪರೆಯ ಆಚರಣೆಯಾಗಿರಲಿದೆ. ಸಾರ್ವಜನಿಕರಿಗೆ ಮುಕ್ತವಾಗಿರುವ ಈ ಕಾರ್ಯಕ್ರಮದಲ್ಲಿ ಭಾರತೀಯ ವಾಯುಪಡೆಯ ಹಿರಿಯ ಅಧಿಕಾರಿಗಳು, ಗಣ್ಯರು ಭಾಗಿಯಾಗಲಿದ್ದಾರೆ. ರಕ್ಷಣಾ ಪಡೆಗಳು ಮತ್ತು ನಾಗರಿಕರ ಬಾಂಧವ್ಯಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಲಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ನೇತೃತ್ವದಲ್ಲಿ ನವದೆಹಲಿಯಲ್ಲಿ ಸಂಸದೀಯ ಸಲಹಾ ಸಮಿತಿ ಸಭೆ ನಡೆಯಿತು. ತಂತ್ರಜ್ಞಾನ, ಸಮುದಾಯದ ಭಾಗವಹಿಸುವಿಕೆ ಮತ್ತು ಸಂಘಟಿತ ರಾಷ್ಟೀಯ ಕಾರ್ಯಕ್ರಮಗಳ ಮೂಲಕ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವಿಕೆಯನ್ನು ಬಲಪಡಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ರಾಜ್ಯದಿಂದ ಭಾಗವಹಿಸಿದಂತಹ ಅಧಿಕಾರಿಗಳು ಕೃತಕ ಬುದ್ಧಿಮತ್ತೆ, ಸಶಕ್ತ ಕಣ್ಗಾವಲು, ಕಮಾಂಡ್ ಸೆಂಟರ್ಗಳು, ಎಂಜಿನಿಯರ್ ಹಸ್ತಕ್ಷೇಪಗಳು, ತ್ವರಿತ ಸ್ಪಂದನಾ ಪಡೆಗಳು, ಸಮುದಾಯ ಸ್ವಯಂ ಸೇವಕ ಜಾಲಗಳು ಮತ್ತು ಇ ಪರಿಹಾರ, ಡಿಜಿಟಲ್ ಪರಿಹಾರ ವ್ಯವಸ್ಥೆಗಳನ್ನು ಆಧರಿಸಿದ ಸಮಗ್ರ 6 ಸ್ತಂಭಗಳ ಮಾದರಿಯನ್ನು ಪ್ರಸ್ತುತಪಡಿಸಿದ್ದಾರೆ. ಕರ್ನಾಟಕದ ತಂತ್ರಜ್ಞಾನ ಆಧಾರಿತ ವಿಧಾನಗಳನ್ನು ಸಮಿತಿ ಶ್ಲಾಘಿಸಿದೆ. ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮತ್ತು ಅಮೃತಸರ ಮಾರ್ಗವಾಗಿ ರಾಜ್ಯದಿಂದ ಜಮ್ಮು ಮತ್ತು ಕಾಶ್ಮೀರದ ವೈಷ್ಣೋದೇವಿ ಕತ್ರಾಗೆ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಸಚಿವರನ್ನು ಭೇಟಿ ಮಾಡಿದ ಸಂಸದರು ರಾಜ್ಯದಿಂದ ಉತ್ತರ ಭಾರತ ಹಾಗೂ ಪ್ರವಾಸಿ ತಾಣಗಳಿಗೆ ತೆರಳುವ ಯಾತ್ರಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದು ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮಾರ್ಗದಲ್ಲಿ ಹೊಸ ರೈಲು ಆರಂಭಿಸಿದರೆ ಮಧ್ಯ ಮತ್ತು ಉತ್ತರ ಕರ್ನಾಟಕದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಯಶವಂತಪುರ ಶ್ರೀಶೈಲ ರೈಲು ಸೇವೆಯನ್ನು ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಗಳ ಮೂಲಕ ವಿಸ್ತರಿಸಬೇಕು. ಮಾಯಕೊಂಡ ನಿಲ್ದಾಣದಲ್ಲಿ ಸಿದ್ದಗಂಗಾ ಸೂಪರ್ಫಾಸ್ಟ್ ಮತ್ತು ವಿಶ್ವ ಮಾನವ ಎಕ್ಸ್ಪ್ರೆಸ್ ರೈಲುಗಳಿಗೆ ನಿಲುಗಡೆ ಕಲ್ಪಿಸಬೇಕು. ಹರಿಹರ ಚಿತ್ರದುರ್ಗ ಪ್ರಯಾಣಿಕ ರೈಲು ಸೇವೆಯನ್ನು ಶೀಘ್ರವೇ ಪುನರಾರಂಭಿಸಬೇಕು ಎನ್ನುವುದೂ ಸೇರಿದಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬಹುದಿನಗಳ ರೈಲ್ವೆ ಯೋಜನೆಯ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಮಾಡಿದ್ದಾರೆ. ದ್ವಿಪಥ ಕಾಮಗಾರಿಯ ಕಾರಣದಿಂದಾಗಿ ಭಾಗಶಃ ರದ್ದಾಗಿದ್ದಂಥ ಲೋಂಡಾ ಕ್ಯಾಸಲ್ ರಾಕ್ ನಡುವಿನ ರೈಲು ಸೇವೆಯನ್ನು ಪುನರಾರಂಭಿಸಲು ನೈರುತ್ಯ ರೈಲ್ವೆ ವಿಭಾಗ ಅಧಿಕೃತ ಆದೇಶ ಹೊರಡಿಸಿದೆ. ಕ್ಯಾಸಲ್ ರಾಕ್ ಮತ್ತು ಜೋಯ್ಡಾ ಸುತ್ತಮುತ್ತಲಿನ ಭಾಗದ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಎದುರಿಸುತ್ತಿದ್ದಂತಹ ತೀವ್ರ ತೊಂದರೆ ಮನಗಂಡು ರೈಲು ಸಂಚಾರವನ್ನು ಪುನರಾರಂಭಿಸುವಂತೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಪಿ ಸೋಮಣ್ಣ ಅವರಿಗೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮನವಿ ಮಾಡಿದ್ದರು. ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಮನವಿಯನ್ನು ಪುರಸ್ಕರಿಸಿರುವಂತಹ ರೈಲ್ವೆ ಸಚಿವಾಲಯವು ರೈಲು ಸಂಚಾರಕ್ಕೆ ಅನುಮೋದನೆಯನ್ನು ನೀಡಿದೆ. ದೇಶಾದ್ಯಂತ ರಸ್ತೆಗಳಿರುವ ಪ್ರತಿಯೊಂದು ಕಡೆಯೂ ಪಾದಚಾರಿಗಳಿಗೆ ಪ್ರತ್ಯೇಕ ಮತ್ತು ಅತಿಕ್ರಮಣ ಮುಕ್ತ ಸ್ಥಳವನ್ನು ಖಚಿತಪಡಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ನ್ಯಾಯಮೂರ್ತಿಗಳಾದಂತಹ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ಪೀಠ ಈ ಆದೇಶ ನೀಡಿದ್ದು, ಪಾದಚಾರಿಗಳು ಯಾವುದೇ ಮೋಟಾರು ವಾಹನಗಳ ಬೆದರಿಕೆಯಲ್ಲದೆ ಮುಕ್ತವಾಗಿ ಸಂಚರಿಸುವ ವಾತಾವರಣ ನಿರ್ಮಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ತಿಳಿಸಿದೆ. ಕೇಂದ್ರ ಸರ್ಕಾರದ ಪರ ಹಾಜರಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜ್ ಅವರಿಗೆ ಪಾದಚಾರಿ ಮಾರ್ಗ ರಚಿಸಲು ಭಾರಿ ಹೂಡಿಕೆ ಅಥವಾ ಕಾಂಕ್ರೀಟ್ ನಿರ್ಮಾಣಗಳೇ ಬೇಕಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಕನಿಷ್ಠ ಪಕ್ಷ ಹಗ್ಗಗಳು ಅಥವಾ ಬಣ್ಣದ ಲೈನ್ಗಳನ್ನು ಬಳಸಿ ರಸ್ತೆಯ ಪಕ್ಕದಲ್ಲಿ ಪಾದಚಾರಿ ಜಾಗವನ್ನು ಸ್ಪಷ್ಟವಾಗಿ ಪ್ರತ್ಯೇಕಿಸಿ ಎಂದು ಸಲಹೆ ನೀಡಿದೆ. ಸುಪ್ರೀಂಕೋರ್ಟ್ನ ಈ ಆದೇಶವು ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಅತಿಕ್ರಮಣ ತೆರವುಗೊಳಿಸುತ್ತಿರುವ ಜಿಬಿಎಗೆ ಕಾನೂನು ಶಕ್ತಿ ನೀಡಿದೆ. ಬೆಂಗಳೂರು ಪೇಟೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಮೊದಲ ಬಾರಿಗೆ ಫೈರ್ ಹೈಡ್ರೆಂಟ್ ಅಗ್ನಿಶಾಮಕ ಜಲ ಸಂಚಯನ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರಿಂದ ಅಗ್ನಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ತ್ವರಿತವಾಗಿ ಬೆಂಕಿ ನಂದಿಸುವ ಕಾರ್ಯ ಕೈಗೊಳ್ಳಲು ಸಾಧ್ಯವಾಗಲಿದೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ವೈಟ್ ಟಾಪಿಂಗ್ ರಸ್ತೆ ಉದ್ಘಾಟಿಸಿದೆ.

ಉದ್ದೇಶಿಸಿ ಮಾತನಾಡಿದ ಅವರು, ಭವಿಷ್ಯದಲ್ಲಿ ಪದೇ ಪದೇ ರಸ್ತೆ ಅಗೆಯುವ ಪರಿಸ್ಥಿತಿ ತಪ್ಪಿಸುವ ಉದ್ದೇಶದಿಂದ ಬಿಡಬ್ಲ್ಯೂಎಸ್ಎಸ್ಬಿಯ ನೀರು ಸರಬರಾಜು ಹಾಗೂ ಒಳಚರಂಡಿ ಮಾರ್ಗಗಳ ವ್ಯವಸ್ಥೆ, ಸಮಗ್ರ ಪಾದಚಾರಿ ಮಾರ್ಗ ನಿರ್ಮಾಣ ಮತ್ತು ಯುಟಿಲಿಟಿ ಡಕ್ಟ್ ಜಾಲವನ್ನ ಏಕಕಾಲದಲ್ಲಿ ಅಳವಡಿಸಿ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ 15ರಂದು ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಇ ಪಾಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸದರಿ ಕಾರ್ಯಕ್ರಮ ವೀಕ್ಷಿಸಲು ಆಸಕ್ತಿ ಹೊಂದಿರುವ ಸಾರ್ವಜನಿಕರು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಇ ಪಾಸ್ ಇದೇ 13ರ ಒಳಗೆ ಪಡೆಯಬಹುದಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಕಾರ್ಯಕ್ರಮದ ಸಮಯದಲ್ಲಿ ಇ ಪಾಸ್ನ ಮುದ್ರಿತ ಪ್ರತಿ ಇಲ್ಲವೇ

ನ್ಯಾನೋ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್ಗಳು, ಜೈವಿಕ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ತಂತ್ರಜ್ಞಾನ ಸೇರಿದಂತೆ ಡೀಪ್ ಟೆಕ್ಗಳ ಜಾಗತಿಕ ಕೇಂದ್ರವಾಗಿ ಬೆಂಗಳೂರನ್ನು ರೂಪಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ನ್ಯಾನೋ ತಂತ್ರಜ್ಞಾನ ವಿಷನ್ ಗ್ರೂಪ್ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದಂತಹ 14ನೇ ಬೆಂಗಳೂರು ಇಂಡಿಯಾ ನ್ಯಾನೋ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಭಾರತವನ್ನು ಜಾಗತಿಕ ಐಟಿ ಭೂಪಟದಲ್ಲಿ ನಿಲ್ಲಿಸಿದೆ. ಈಗ ಭಾರತವನ್ನು ಜಾಗತಿಕ ಡೀಪ್ಟೆಕ್ ಭೂಪಟದಲ್ಲಿ ನಿಲ್ಲಿಸುವ ಸಮಯ ಬಂದಿದೆ ಎಂದು ಹೇಳಿದ್ದಾರೆ. ಸರ್ಕಾರ, ಶೈಕ್ಷಣಿಕ ಕ್ಷೇತ್ರ, ಉದ್ಯಮ ಮತ್ತು ಉದ್ಯಮಿಗಳ ನಡುವಿನ ಸಹಯೋಗದಿಂದ ಮಾತ್ರ ನಾವೀನ್ಯತೆ ಬೆಳೆಯಲು ಸಾಧ್ಯ. ಈ ಪಾಲುದಾರಿಕೆಯೇ ಕರ್ನಾಟಕದ ಬಹುದೊಡ್ಡ ಶಕ್ತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿರುವಂತಹ ಪ್ರಮುಖ ಸಂಶೋಧನಾ ಸಂಸ್ಥೆಗಳು, ನವೋದ್ಯಮಗಳು, ಬಹುರಾಷ್ಟೀಯ ಸಂಶೋಧನೆ ಹಾಗೂ ಅಭಿವೃದ್ಧಿ ಕೇಂದ್ರಗಳು ಮತ್ತು ವಿಶ್ವವಿದ್ಯಾಲಯಗಳ ಬಲವಾದ ಪರಿಸರ ವ್ಯವಸ್ಥೆಯು ಡೀಪ್ಟೆಕ್ ನಾವೀನ್ಯತೆಯಲ್ಲಿ ಜಾಗತಿಕವಾಗಿ ಮುಂಚೂಣಿಗೆ ಬರಲು ರಾಜ್ಯಕ್ಕೆ ಅನುಕೂಲ ಮಾಡಿದೆ ಎಂದು ಹೇಳಿದ್ದಾರೆ. ನ್ಯಾನೋ ತಂತ್ರಜ್ಞಾನವು ಕೇವಲ ಸಂಶೋಧನಾ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಆರೋಗ್ಯ ರಕ್ಷಣೆ, ಎಲೆಕ್ಟ್ರಾನಿಕ್ಸ್, ಇಂಧನ, ಕೃಷಿ, ಸಾರಿಗೆ, ಬಾಹ್ಯಾಕಾಶ, ರಕ್ಷಣೆ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳನ್ನು ಪರಿವರ್ತಿಸುವ ಮೂಲಭೂತ ತಂತ್ರಜ್ಞಾನವಾಗಿದ್ದು ಕ್ರಾಂತಿ ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಹಿರಿಯ ನಾಗರಿಕರ ಯೋಗಕ್ಷೇಮ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಸಮರ್ಥನಂ ಟ್ರಸ್ಟ್ ಫಾರ್ ದ ಡಿಸೇಬಲ್ಡ್ ಸಂಪೂರ್ಣ ಉಚಿತವಾಗಿ ಸಮರ್ಥನಂ ಹಿರಿಯ ನಾಗರಿಕರ ಡೇ ಕೇರ್ ಕೇಂದ್ರವನ್ನು ಆರಂಭಿಸಿದೆ. 3 ದಶಕಗಳ ಸೇವೆಯಲ್ಲಿ ಮತ್ತೊಂದು ಮೈಲಿಗಲ್ಲಾಗಿರುವಂತಹ ಈ ಕೇಂದ್ರಕ್ಕೆ ಕ್ವಾಡ್ರಾಜೆನ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಸ್ಪರ್ಶ್ ಸೋಷಿಯಲ್ ಫೌಂಡೇಶನ್ ಬೆಂಬಲ ನೀಡಿವೆ. ಬೆಂಗಳೂರಿನ ಜೆಪಿ ನಗರದಲ್ಲಿರುವಂತಹ ಸಮರ್ಥನ ಭವನದಲ್ಲಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿದ್ದು ಸದ್ಯ 31 ಹಿರಿಯ ನಾಗರಿಕರಿಗೆ ಸೇವೆ ಒದಗಿಸುತ್ತಿದೆ. ಮುಂದಿನ ತಿಂಗಳುಗಳಲ್ಲಿ ಸೇವೆಯನ್ನು ಮತ್ತಷ್ಟು ವಿಸ್ತರಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಆಡಳಿತ, ಉನ್ನತ ಶಿಕ್ಷಣ, ಆರೋಗ್ಯ ರಕ್ಷಣೆ, ಸಂಶೋಧನೆ ಮತ್ತು ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಯಲ್ಲಿ ಕೃತಕ ಬುದ್ದಿಮತ್ತೆಯ ಬಳಕೆ ಹೆಚ್ಚಿಸಲು ಸುದೀರ್ಘ ಸಹಭಾಗಿತ್ವ ಸಾಧಿಸುವ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಚರ್ಚೆ ನಡೆಸಿದರು. ಡೇಟಾ ಗೌಪ್ಯತೆ ಮತ್ತು ಡೇಟಾ ಸಾರ್ವಭೌಮತ್ವವನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಸರ್ಕಾರ ಮತ್ತು ಉದ್ಯಮಿಗಳಿಗಾಗಿ ಅನ್ವಯಿಕ ಕೃತಕ ಬುದ್ದಿಮತ್ತೆ ಪರಿಹಾರಗಳ ಪ್ರಯೋಜನಕಾರಿ ಅಳವಡಿಕೆಯ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ನಡೆಸಲಾಯಿತು. ದೇಶದಲ್ಲಿ ಅತಿದೊಡ್ಡ ಎಐ ಪ್ರಮಾಣೀಕೃತ ಪ್ರತಿಭಾವಂತರನ್ನ ರೂಪಿಸಲು ರಾಜ್ಯದ ನಿಪುಣ ಕಾರ್ಯಕ್ರಮದಡಿ ಕ್ಲೌಡ್ ಸರ್ಟಿಫಿಕೇಶನ್ ಸೇರಿದಂತೆ ಎಐ ಸಂಬಂಧಿತ ಸರ್ಟಿಫಿಕೇಶನ್ ಕೋರ್ಸ್ಗಳನ್ನು ಪರಿಚಯಿಸುವ ಬಗ್ಗೆ ಸಮಾಲೋಚನೆಗಳನ್ನು ನಡೆಸಲಾಯಿತು. ಇದೇ ವೇಳೆ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ವಿಶೇಷವಾಗಿ ಡೀಪ್ಟೆಕ್ ಕ್ಷೇತ್ರದಲ್ಲಿರುವಂತಹ ರಾಜ್ಯದ 20,000ಕ್ಕೂ ಹೆಚ್ಚು ನವೋದ್ಯಮಗಳಿಗೆ ಆಂಥ್ರೋಪಿಕ್ನಿಂದ ಬೆಂಬಲ ವಿಸ್ತರಿಸುವ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಉದ್ಯಾನ ನಿರ್ಮಾಣ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಲಾಲ್ಬಾಗ್ನಲ್ಲಿ ಗಂಗಾ ಸಾಮ್ರಾಜ್ಯ ವೈಭವ ಪರಿಕಲ್ಪನೆಯಲ್ಲಿ ಆಯೋಜನೆ ಮಾಡಲಾಗಿರುವಂತಹ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿರುವಂತಹ ರಕ್ಷಣಾ ಇಲಾಖೆಯ ಜಾಗದಲ್ಲಿ ಲಾಲ್ಬಾಗ್ನಂತಹ ಉದ್ಯಾನ ನಿರ್ಮಾಣ ಮಾಡುವ ಉದ್ದೇಶವಿದೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ರಕ್ಷಣಾ ಸಚಿವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕರು ಈ ಬಾರಿ ಫಲಪುಷ್ಪ ಪ್ರದರ್ಶನಕ್ಕೆ ಆಗಮಿಸಿ ಕಣ್ತುಂಬಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಹೊಸ ಮೈಲಿಗಲ್ಲು ಸ್ಥಾಪಿಸಲು ಹೆಜ್ಜೆ ಇಟ್ಟಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಕಂದಾಯ ಕೃಷಿ ಇಲಾಖೆ, ರೇಷ್ಮೆ ಮೀನುಗಾರಿಕೆ ಮತ್ತು ಐಟಿಬಿಟಿ ಇಲಾಖೆಯ ಸಹಯೋಗದೊಂದಿಗೆ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆಗೆ ಮುಂದಾಗಿದೆ. ರಾಜ್ಯದ ಎಲ್ಲ ಭೌಗೋಳಿಕ ವಿಭಾಗಗಳನ್ನು ಪ್ರತಿನಿಧಿಸುವಂತೆ ಆಯ್ದ 5 ಹೋಬಳಿಗಳಲ್ಲಿ ಪ್ರಾಯೋಗಿಕವಾಗಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಉನ್ನತ ರೆಸಲ್ಯೂಷನ್ ಉಪಗ್ರಹ ಚಿತ್ರಣ, ಡ್ರೋನ್ ಸಮೀಕ್ಷೆ, GIS ದತ್ತಾಂಶ, ಕೃತಕ ಬುದ್ದಿಮತ್ತೆ, ಮಷಿನ್ ಲರ್ನಿಂಗ್ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪ್ರಸ್ತುತ ಲಭ್ಯವಿರುವ ಬೆಳೆ ಸಮೀಕ್ಷೆಯ ದತ್ತಾಂಶದೊಂದಿಗೆ ಸಂಯೋಜಿಸಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಮಾದರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡಿದ್ದು ಅದನ್ನು ಅಂಗೀಕರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬದಲಿ ವ್ಯವಸ್ಥೆ ಆಗುವವರೆಗೂ ಅವರನ್ನೇ ಈ ಸ್ಥಾನದಲ್ಲಿ ಮುಂದುವರಿಸಬೇಕು ಎಂದು ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಇದೇ 13ರಂದು ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದ್ದು 14ರಂದು ನೂತನ ಉಪಸಭಾಪತಿಗಳ ಆಯ್ಕೆ ಪ್ರಕ್ರಿಯೆ ಜರುಗಲಿದ್ದು ಬಳಿಕ ಉಪಸಭಾಪತಿಗಳ ಮೂಲಕ ಸಭಾಪತಿಗಳ ಚುನಾವಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ 1,000 ಅಡಿಗೂ ಹೆಚ್ಚು ಕುಸಿದಿದ್ದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರವೇ ಕೊಳವೆ ಬಾವಿ ಕೊರೆಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಜಲಜೀವನ್ ಅಭಿಯಾನ ಕುರಿತಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತುಮಕೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ

ಉಸಿರಾಡಿ ಕೊರೆದರೂ ನೀರು ಸಿಗುವುದಿಲ್ಲ, ಸಿಕ್ಕರೂ ಯೋಗ್ಯವಾಗಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆದು ಕೊಳವೆ ಬಾವಿ ಕೊರೆಸುವಂತೆ ಆದೇಶ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸಿರಿಗಂಧ.

ಆತ್ಮೀಯ ಶ್ರೋತೃಗಳೆಲ್ಲರಿಗೂ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ಪ್ರತಿ ವರ್ಷ ಆಗಸ್ಟ್ 8ನೇ ತಾರೀಖಿನಂದು ಹ್ಯಾಪಿನೆಸ್ ಹ್ಯಾಪನ್ಸ್ ಡೇ ಅಂತ ಆಚರಿಸಲಾಗುತ್ತೆ. ಕನ್ನಡದಲ್ಲಿ ಇದನ್ನು ಸಂತೋಷ ಸಂಭವಿಸುವ ದಿನ ಅಥವಾ ಸಂತೋಷವನ್ನು ಹಂಚಿಕೊಳ್ಳೋ ದಿನ ಅಂತ ಕರೀಬಹುದು. ಈ ದಿನದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಸಂತೋಷವನ್ನು ಗಂಭೀರವಾಗಿ ಪರಿಗಣಿಸೋದು, ಸಣ್ಣ ಸಣ್ಣ ಸಂತೋಷದ ಕ್ಷಣಗಳನ್ನು ಗುರುತಿಸೋದು, ಹಾಗೆಯೇ ನಮ್ಮ ಸುತ್ತಮುತ್ತಲಿನವರಿಗೂ ಸಾಧ್ಯವಾದಷ್ಟು ಸಂತೋಷವನ್ನು ಹಂಚೋದು. ಬನ್ನಿ, ಸಂತೋಷಭರಿತ ಕೆಲವು ಚಿತ್ರಗೀತೆಗಳನ್ನು ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳ್ತಾ ಸಾಗೋಣ. ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆಯನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರುಗಳ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ.

0: ಜೀವನದಲ್ಲಿ ಸಂತೋಷ ಅಂತಂದರೆ ದೊಡ್ಡ ಸಾಧನೆಗಳು, ಹಣ ಅಥವಾ ಐಷಾರಾಮಿ ಜೀವನದಿಂದ ಮಾತ್ರ ಸಿಗೋದಿಲ್ಲ. ಕೆಲವೊಮ್ಮೆ ಕುಟುಂಬದವರೊಂದಿಗೆ ಕಳೆಯುವ ಕೆಲವು ನಿಮಿಷಗಳು, ಸ್ನೇಹಿತರೊಂದಿಗೆ ನಡೆಸುವ ಮಾತುಕತೆ, ಇಷ್ಟವಾದ ಹಾಡು ಕೇಳೋದು, ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸೋದು, ಯಾರಿಗಾದರೂ ಸಹಾಯ ಮಾಡೋದು, ಇಂಥ ಸಣ್ಣ ಘಟನೆಗಳೇ ದೊಡ್ಡ ಸಂತೋಷವನ್ನು ನೀಡುತ್ತವೆ. ಹ್ಯಾಪಿನೆಸ್ ಹ್ಯಾಪನ್ಸ್ ಡೇ ನಮಗೆ ಸಂತೋಷಕ್ಕಾಗಿ ಕಾಯಬೇಕಾಗಿಲ್ಲ, ಸಂತೋಷವನ್ನು ಸೃಷ್ಟಿಸಬಹುದು ಹಾಗೂ ಹಂಚಿಕೊಳ್ಳಬಹುದು. ಹಾಗೆಯೇ ಸಂತೋಷ ನಮ್ಮಲ್ಲೇ ಇದೆ ಎಂಬ ಸಂದೇಶವನ್ನು ನೀಡುತ್ತೆ.
1: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ನಾವು ಸಂತೋಷವಾಗಿರಲು ಎಲ್ಲವೂ ಪರಿಪೂರ್ಣವಾಗಿರಬೇಕು ಅಂತ ಏನಿಲ್ಲ. ಜೀವನದಲ್ಲಿ ಸಮಸ್ಯೆಗಳು, ಒತ್ತಡಗಳು ಹಾಗೂ ಏರಿಳಿತಗಳು ಸಹಜ. ಆದರೆ ಅವುಗಳ ನಡುವೆಯೂ ಸಂತೋಷದ ಕ್ಷಣಗಳನ್ನು ಹುಡುಕೋದು ನಮ್ಮ ಕೈಯಲ್ಲಿದೆ. ಒಂದು ನಗು, ಒಂದೊಳ್ಳೆ ಮಾತು, ಒಂದು ಸಹಾಯ, ಒಂದು ಒಪ್ಪುಗೆ, ಒಂದು ಧನ್ಯವಾದ, ಇವೆಲ್ಲ ಸಂತೋಷವನ್ನು ಹುಟ್ಟಿಸಬಲ್ಲವು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರುಗಳ ಧ್ವನಿಯಲ್ಲಿ ಬಿಡುಗಡೆಯ ಬೇಡಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಸಾಹಿತ್ಯ ಆರ್ ಎನ್ ಜೈಗೋಪಾಲ್ ಅವರದು, ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

0: AM until 12 p.m. When the House reconvened at 12 p.m., Chairman Radhakrishnan attempted to commence the question hour. However, the commotion persisted and the proceedings were adjourned for the day within 5 minutes. That's all in Parliament Review.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸಿರಿಗಂಧ ಸಿರಿಗಂಧ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಶ್ರೋತೃಗಳಿಗೆ ಸ್ವಾಗತ. ಶ್ರೋತೃಗಳೇ, ಜೀವನದಲ್ಲಿ ಪ್ರತಿಯೊಬ್ಬರೂ ಬಯಸುವ ಒಂದು ಸಾಮಾನ್ಯ ಸಂಗತಿ ಅಂತಂದರೆ ಅದು ಸಂತೋಷ. ಮನುಷ್ಯನ ಜೀವನದಲ್ಲಿ ಹಣ, ಆಸ್ತಿ, ಅಧಿಕಾರ, ಯಶಸ್ಸು, ಖ್ಯಾತಿ, ಉತ್ತಮ ಉದ್ಯೋಗ, ಸುಂದರ ಮನೆ, ಹೀಗೆ ಎಷ್ಟೇ ಸೌಲಭ್ಯಗಳಿದ್ದರೂ ಮನಸ್ಸಿನಲ್ಲಿ ಸಂತೋಷ ಇಲ್ಲ ಅಂದರೆ ಆ ಬದುಕು ಅಪೂರ್ಣ ಅಂತ ಅನಿಸುತ್ತೆ. ಅದೇ ಸಮಯದಲ್ಲಿ ಸಣ್ಣ ಮನೆಯಲ್ಲಿದ್ದರೂ ಸೀಮಿತ ಸೌಲಭ್ಯಗಳಿದ್ದರೂ ಸಹ ಕುಟುಂಬದವರ ಪ್ರೀತಿ, ಸ್ನೇಹಿತರ ಆತ್ಮೀಯತೆ ಹಾಗೂ ಮನಸ್ಸಿನ ನೆಮ್ಮದಿಯೊಂದಿಗೆ ಬದುಕುವ ವ್ಯಕ್ತಿ ನಿಜವಾದ ಸಂತೋಷವನ್ನು ಅನುಭವಿಸ್ತಾ ಇರ್ಬೋದು. ಇಂತಹ ಸಂತೋಷದ ಮಹತ್ವವನ್ನು ನೆನಪಿಸುವಂಥ ವಿಶೇಷ ದಿನವೇ ಹ್ಯಾಪಿನೆಸ್ ಹ್ಯಾಪನ್ಸ್ ಡೇ. ಪ್ರತಿ ವರ್ಷ ಆಗಸ್ಟ್ ತಿಂಗಳ 8ನೇ ತಾರೀಕಿನಂದು ಈ ದಿನವನ್ನು ಆಚರಿಸಲಾಗುತ್ತೆ. ಸಂತೋಷನ ಹುಡುಕೋದು, ಅನುಭವಿಸೋದು, ಹಾಗೇ ಇತರರೊಂದಿಗೆ ಹಂಚಿಕೊಳ್ಳೋದು ಈ ದಿನದ ಪ್ರಮುಖ ಸಂದೇಶವಾಗಿದೆ. ಬನ್ನಿ, ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳೋಣ. ಮದುವೆ ಮಾಡು ತಮಾಷೆ ನೋಡು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ, ವಿಜಯ್ ಆನಂದ್ ಅವರಿಂದ.

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

ಶ್ರೋತೃಗಳೇ, ಸಂತೋಷ ಅಂದರೆ ಕೇವಲ ನಗೋದು ಅಥವಾ ಯಾವುದಾದ್ರೂ ವಸ್ತುವನ್ನು ಪಡೆದುಕೊಂಡು ಖುಷಿ ಪಡೋದಷ್ಟೇ ಅಲ್ಲ. ಸಂತೋಷ ಅಂತಂದರೆ ಮನಸ್ಸಿನೊಳಗಿನ ಒಂದು ಸಕಾರಾತ್ಮಕ ಅನುಭವ. ನಮ್ಮ ಜೀವನದ ಬಗ್ಗೆ ತೃಪ್ತಿ, ನೆಮ್ಮದಿ, ಕೃತಜ್ಞತೆ, ಪ್ರೀತಿ, ಆತ್ಮೀಯತೆ, ಆಶಾವಾದ ಇವೆಲ್ಲವೂ ಸಂತೋಷದ ಭಾಗಗಳೇ ಆಗಿವೆ. ಮಗು ತನ್ನ ತಾಯಿಯ ಮಡಿಲಲ್ಲಿ ಮಲಗಿದಾಗ ಅನುಭವಿಸುವ ನೆಮ್ಮದಿ, ಬಹಳ ದಿನಗಳ ನಂತರ ಸ್ನೇಹಿತರನ್ನು ಭೇಟಿಯಾದಾಗ ಉಂಟಾಗುವ ಖುಷಿ, ಬೆಳಗಿನ ಜಾವ ಪಕ್ಷಿಗಳ ಚಿಲಿಪಿಲಿ ಕೇಳಿದಾಗ ದೊರೆಯುವಂಥ ಆನಂದ, ಇಷ್ಟದ ಹಾಡನ್ನು ಕೇಳುವಾಗ ಮನಸ್ಸಿನಲ್ಲಿ ಮೂಡೋ ಭಾವನೆ, ಇವೆಲ್ಲವೂ ಸಂತೋಷದ ವಿವಿಧ ರೂಪಗಳೇ. ಹೀಗಾಗಿ ಸಂತೋಷವನ್ನು ಯಾವಾಗಲೂ ದೊಡ್ಡ ಘಟನೆಗಳೊಂದಿಗೆ ಮಾತ್ರ ಜೋಡಿಸಬೇಕಾಗಿಲ್ಲ. ಜೀವನದ ಸಣ್ಣ ಸಣ್ಣ ಕ್ಷಣಗಳಲ್ಲಿಯೂ ಸಂತೋಷ ಅಡಗಿರುತ್ತೆ. ಬನ್ನಿ, ಸಿರಿಗಂಧ ಕಾರ್ಯಕ್ರಮದಲ್ಲಿ ಸಂತೋಷಭರಿತ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಗೀತೆಯನ್ನು ಕೇಳೋಣ. ಚಿತ್ರ ಪ್ರೇಮ ಮತ್ಸರ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂದಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಶಂಕರ್ ಗಣೇಶ್ ಅವರಿಂದ.

ಶ್ರೋತೃಗಳೇ, ಜೀವನ ತುಂಬ ಚಿಕ್ಕದು. ನಾವು ಎಷ್ಟು ಹಣ ಸಂಪಾದಿಸಿದ್ದೇವೆ, ಎಷ್ಟು ಆಸ್ತಿ ಹೊಂದಿದ್ದೇವೆ ಎನ್ನುವುದಕ್ಕಿಂತ ನಮ್ಮ ಜೀವನವನ್ನು ನಾವು ಎಷ್ಟು ಅರ್ಥಪೂರ್ಣವಾಗಿ ಬದುಕಿದ್ದೇವೆ ಎಂಬುದೇ ಕೊನೆಯಲ್ಲಿ ಮುಖ್ಯವಾಗುತ್ತೆ. ನಮ್ಮೊಂದಿಗೆ ಇರುವವರನ್ನು ಪ್ರೀತಿಸೋಣ, ನಮ್ಮ ಬಳಿ ಇರೋದಕ್ಕೆ ಕೃತಜ್ಞರಾಗಿರೋಣ, ಸಣ್ಣ ಸಂಗತಿಗಳಲ್ಲಿ ಸಂತೋಷ ಕಂಡುಕೊಳ್ಳೋಣ, ತಪ್ಪುಗಳನ್ನು ಕ್ಷಮಿಸೋಣ, ಸಾಧ್ಯವಾದಷ್ಟು ಇತರರಿಗೆ ಸಹಾಯ ಮಾಡೋಣ, ನಗೋಣ, ನಗಿಸೋಣ ಅಂತ ಹೇಳ್ತಾ ಈ ಹ್ಯಾಪಿನೆಸ್ ಹ್ಯಾಪನ್ಸ್ ಡೇ ಎಂದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವ ಮುನ್ನ ಈ ಒಂದು ಗೀತೆ ಕೇಳೋಣ. ಪುಟಾಣಿ ಏಜೆಂಟ್ 123 ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಗೀತಪ್ರಿಯ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಸಿರಿಗಂಧ ಇದುವರೆಗೆ ಮೂಡಿಬಂತು. ಇದು ಆಕಾಶವಾಣಿ, ಸಮಯ 8:45. ಇನ್ನು ಮುಂದೆ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದು ಆಕಾಶವಾಣಿ. ಈಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೃತ್ಯುಂಜಯ ದೊಡ್ಡವಾಡ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ವಿರಚಿತ ಈ ಒಂದು ಕವಿತೆ. ನೀರಿನ ಭಾರಕ್ಕೆ ಸೋಲುವ ಮೋಡಕ್ಕೆ ನೆಲಕ್ಕಿಳಿಯುವ ತವಕ.

0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಯುವವಾಣಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

0: ನಮಸ್ಕಾರ ಕೇಳುಗ್ರೆ, ಯುವವಾಣಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ನಿಮ್ಮ ಆಕಾಶವಾಣಿಯಲ್ಲಿ. ನಮ್ಮ ಇಂದಿನ ಕಾರ್ಯಕ್ರಮದ ಯುವ ಅತಿಥಿಯ ಬಗ್ಗೆ ಹೇಳಬೇಕಂದ್ರೆ, ಇವರು ಕ್ರೀಡೆ, ಬೈಕಿಂಗ್, ಐಟಿ, ಪ್ರವಾಸ, ಚಿತ್ರಕಲೆ, ಯೋಗ, ಸಮಾಜ ಸೇವೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಗುರುತನ್ನ ಮೂಡಿಸಿದ್ದಾರೆ. ಇವರೇ ಸುಷ್ಮಿತಾ ಹುರಕಡ್ಲಿ. ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ.
0: ನಮ್ಮ ಸುಷ್ಮಿತಾ ಹುರಕಡ್ಲಿ ಅವರ ಬಗ್ಗೆ ಒಂದು ಪುಟ್ಟದಾದ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಸುಷ್ಮಿತಾ ಹುರಕಡ್ಲಿ ಅಂತ, ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹುಬ್ಬಳ್ಳಿಯಲ್ಲೇನೆ, ನಂದು ಎಜುಕೇಷನ್ ಕೂಡ ಹುಬ್ಳಿಯಲ್ಲೇ ಆಗಿದೆ. ಪಿವಿ ಕಾಲೇಜಿಂದ ಓದಿದ್ದೀನಿ, ಇಂಜಿನಿಯರಿಂಗ್ ಮಾಡಿದ್ದೀನಿ. ಬೈಕಿಂಗು ನನಗೆ ಕಾಲೇಜಿಂದ ತುಂಬಾ ಇಷ್ಟ ಆಗಕ್ ಸ್ಟಾರ್ಟ್ ಆಯ್ತು. ಸೊ ಬೈಕಿಂಗ್ ಸ್ಟಾರ್ಟ್ ಮಾಡಿದೆ. ಶುರು ಮಾಡಿದಾದ್ಮೇಲೆ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಗಕ್ ಸ್ಟಾರ್ಟ್ ಆಯ್ತು. ರೈಡ್ಸ್ ಎಲ್ಲ ಹೋಗ್ತಿದ್ದೆ, ಆಮೇಲೆ ಇವೆಂಟ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ನನಗೆ ಕರೆಗೆ ಇವೆಂಟ್ಸ್ ಹೋಗ್ತಾ ಇದ್ದೆ. ಸೊ ಅಲ್ಲಿ ನನಗೆ ರೆಕಗ್ನಿಷನ್ ಸಿಗಕ್ ಸ್ಟಾರ್ಟ್ ಆಯ್ತು, ನ್ಯೂಸ್ ಪೇಪರ್ ಆಗ್ಲಿ, ಆರ್ಟಿಕಲ್ಸ್ ಎಲ್ಲ ಆಗ್ಲಿ. ಆಮೇಲೆ ತುಂಬಾ ಜನ ಹೆಣ್ಮಕ್ಳು ನಾವು ಜಾಯಿನ್ ಆಗ್ತೀವಿ ಅಂತ ಈ ತರ ಮೋಟಿವೇಶನ್ ತಗೊಂಡ್ ಬರ್ತಾ ಇದ್ರು. ಸೊ ಈ ತರ ಮಾಡ್ಕೊಂಡು ಲೇಡಿ ರೈಡ್ಸ್ ಅದೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅಂಡ್ ಒನ್ಸ್ ಕಾಲೇಜ್ ಮುಗಿದಾದ್ಮೇಲೆ ನನಗೆ ಇನ್ನೊಂದ್ ಸ್ವಲ್ಪ ಪುಷ್ ಮಾಡೋಣ, ಬೈಕ್ ಅಲ್ಲಿ ಇನ್ನೂ ಜಾಸ್ತಿ ಏನಾದ್ರು ಮಾಡೋಣ ಅಂತ ರೇಸಿಂಗ್ ಶುರು ಮಾಡಿದೆ. ಬೆಂಗಳೂರಿಗೆ ಬಂದು ಇಲ್ಲೆಲ್ಲ ಕೋಚಿಂಗ್ ಎಲ್ಲ ತಗೊಂತಿದ್ದೆ ರೇಸಿಂಗ್ ಇದ್ದು. ಸೊ ಆಫ್ ರೋಡ್ ಡರ್ಟ್ ರೈಸ್ ಅದೆಲ್ಲ ಮಾಡ್ತಿದ್ದೆ, ಮೋಟರ್ ಸೈಕಲ್ ರೇಸಿಂಗ್ ಅದೆಲ್ಲ ಮಾಡ್ತಿದ್ದೆ. ಇಲ್ಲೂ ಕೂಡ ನಂಗೆ ಪೋಡಿಯಂ ರೀಚ್ ಆದೆ. ಆಮೇಲೆ ಅವಾರ್ಡ್ಸ್ ಎಲ್ಲ ಸಿಗಕ್ ಸ್ಟಾರ್ಟ್ ಆಯ್ತು. ಆಮೇಲೆ ತುಂಬಾ ಫಿಮೇಲ್ ರೈಡರ್ಸ್ ಇಂದ ಕೂಡ ನನಗೆ ರೆಕಗ್ನಿಷನ್ ಸಿಗಕ್ ಸ್ಟಾರ್ಟ್ ಆಯ್ತು, ಅಲ್ಲೂ ಕೂಡ ಅವಾರ್ಡ್ಸ್ ಎಲ್ಲ ಸಿಗಕ್ ಸ್ಟಾರ್ಟ್ ಆಯ್ತು. ಸೊ ಇದೇ ತರ ಮಾಡ್ಕೊಂಡು ನಾನು ಇನ್ನ ಏನೇನಾಗುತ್ತೆ ತುಂಬಾ ಕಲಿಯಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ನಂದ ಪ್ರೊಫೆಷನಲ್ ಮತ್ತೆ ಪ್ಯಾಷನ್ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಟ್ರೆಕ್ಕಿಂಗ್ ಎಲ್ಲ ಶುರು ಮಾಡಿದೆ. ವೀಕೆಂಡ್ಸ್ ಅಲ್ಲೆಲ್ಲ ಟ್ರೆಕ್ಕಿಂಗ್ ಹೋಗ್ತಿದ್ದೆ ಬೆಂಗಳೂರು ಸುತ್ತಮುತ್ತ ಎಲ್ಲ. ಅದಾದ್ಮೇಲೆ ಟ್ರಾವೆಲಿಂಗ್ ಕೂಡ ಶುರು ಆಯ್ತು, ಸ್ಪಿರಿಚುವಲ್ ಟ್ರಾವೆಲಿಂಗ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದೆ, ಜ್ಯೋತಿರ್ಲಿಂಗಗಳಾಗ್ಲಿ, ಚಾರ್ಧಾಮ ಆಗ್ಲಿ. ಸೊ ಈ ತರ ಮಾಡ್ತಾ ನನಗೆ ಅಲ್ಲೂ ಕೂಡ ಎಷ್ಟೋ ಹೆಣ್ಮಕ್ಳು ಇನ್ಸ್ಪಿರೇಷನ್ ತಗೊಂಡ್ ಬರೋರು, ಹೇಗೆ ಟ್ರಾವೆಲ್ ಮಾಡ್ತೀರಾ ನೀವು ಹೆಣ್ಮಕ್ಳು, ಸೋಲೋ ಟ್ರಾವೆಲ್ ಕೂಡ ಮಾಡ್ತಿದ್ದೆ ನಾನು. ಸೊ ಅಲ್ಲೂ ಕೂಡ ದೇವರ್ ಲೈಕ್ ನಾವು ಬರ್ತೀವಿ ನೆಕ್ಸ್ಟ್ ಟೈಮ್ ನೀವು ಹಿಂಗೆ ಆರ್ಗನೈಸ್ ಮಾಡಿದ್ರೆ ಅಂತ ಈ ತರ ಎಲ್ಲ ಶುರು ಆಯ್ತು. ಸೊ ಅದು ನನಗೆ ಒಂಥರ ಖುಷಿ ಆಯ್ತು, ಎಷ್ಟೋ ಜನಕ್ಕೆ ಈ ತರ ಮೋಟಿವೇಟ್ ಆಗ್ತಾ ಇದ್ದೀನಿ ಸೊ ಅಂತ ಹೇಳಿ ಆರ್ಗನೈಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ನಾನು ಟ್ರಾವೆಲಿಂಗ್ ಜೊತೆ ಹೋಸ್ಟಿಂಗ್ ಎಲ್ಲ ಮಾಡ್ತಾ ಇರ್ತೀನಿ, ಆರ್ಗನೈಸ್ ಮಾಡೋದು ಎಲ್ಲ.
0: ಸೊ ಒಟ್ಟಾರೆಯಾಗಿ ಹೇಳಬೇಕು ಅನ್ನೋದಾದ್ರೆ, ಸುಷ್ಮಿತಾ ಹುರಕಡ್ಲಿ ಅವರ ಜೀವನ ಕೇವಲ ಐಟಿಗೆ ಸೀಮಿತವಾಗಿಲ್ಲ. ಐಟಿ ತಮ್ಮ ವೃತ್ತಿಯ ಕ್ಷೇತ್ರ ಆಗಿದ್ರೂ ಕೂಡ ನೀವು ಬೈಕಿಂಗ್ ಅನ್ನ ಹವ್ಯಾಸವಾಗಿ ರೂಢಿಸ್ಕೊಂಡ್ರಿ, ಅದರ ಜೊತೆಯಾಗಿ ಟ್ರೆಕ್ಕಿಂಗ್ ಹೋಗ್ತೀರಾ, ಅದೆಲ್ಲದರ ಜೊತೆ ಇನ್ನ ಸಾಕಷ್ಟು ಕ್ಷೇತ್ರಗಳಲ್ಲಿ ನಿಮ್ಮದೇ ಆದಂತಹ ಛಾಪನ್ನ ಮೂಡಿಸ್ತಾ ಇದ್ದೀರಾ. ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾತಾಡ್ತಾ ಸಾಗೋಣ ಸುಷ್ಮಿತಾ ಅವರೇ. ಮೊದಲನೇದಾಗಿ ಬೈಕಿಂಗ್ ಬಗ್ಗೆ, ಸಾಮಾನ್ಯವಾಗಿ ಹೆಣ್ಮಕ್ಳು ಅಂತ ಹೇಳ್ತಾ ಇದ್ದ ಹಾಗೆ ಅವರಿಗೆ ಗೇರ್ಲೆಸ್ ಟೂ ವೀಲರ್ ಮಾತ್ರ ಅಂತ ಜನ ಅಂದ್ಕೊಂಡ್ಬಿಡ್ತಾರೆ, ಮತ್ತೆ ಹೆಣ್ಮಕ್ಳು ಕೂಡ ಆ ಒಂದು ಯೋಚನೆಯಿಂದ ಹೊರಗಡೆ ಬರುವುದಿಲ್ಲ. ಆದ್ರೆ ನೀವು ಮೋಟಾರ್ ಬೈಕ್ಗಳನ್ನ ಯಾತಕ್ಕೆ ಆಯ್ಕೆ ಮಾಡ್ಕೊಂಡ್ರಿ, ಎದುರಾದಂತಹ ಸವಾಲುಗಳೇನು?
1: ಸೊ ನಂಗೆ ಮುಂಚೆಯಿಂದನೂ ತುಂಬಾ ಕಲಿಬೇಕು ಅಂತ ಆಸೆ, ಏನಾದ್ರೂ ಹೊಸದಾಗಿ ಕಲಿಬೇಕು, ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಮಾಡಬೇಕು ಅಂತ ಯಾವಾಗೂ ಇರೋದು. ಸೊ ಕಾಲೇಜಿಗೆ ಬಂದಾದ್ಮೇಲೆ ಐ ಯೂಸ್ ಟು ಸಿ, ಸೊ ವೈ ನಾಟ್ ಅಂತ ಚಾನ್ಸ್ ಕೊಡಕ್ಕೆ ಅಂತ ನಾನು ಸ್ವಲ್ಪ ಧೈರ್ಯ ಮಾಡಿ ಕಲಿಯಕ್ ಸ್ಟಾರ್ಟ್ ಮಾಡಿದೆ. ಅಂಡ್ ಕಲಿಯಕ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನದಲ್ಲೇ ನನಗೆ ಕೈ ಕುಂತು ಬಿಡ್ತು ಓಡ್ಸಕ್ಕೆ ಅದೆಲ್ಲ. ಆಮೇಲೆ ಧೈರ್ಯ ಮಾಡಿಕೊಂಡು ಗಾಡಿಗಳೆಲ್ಲ ಓಡ್ಸಕ್ ಸ್ಟಾರ್ಟ್ ಮಾಡಿದೆ, ಡಿಫ್ರೆಂಟ್ ಡಿಫ್ರೆಂಟ್ ಬೈಕ್ಸ್ ಎಲ್ಲ ಓಡ್ಸಕ್ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದಾದ್ಮೇಲೆ ನನಗೆ ಅದೇ ಹೇಳಿದೆ, ಎಲ್ಲರೂ ತುಂಬಾ ಪುಷ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಒಳ್ಳೆ ರೆಸ್ಪಾನ್ಸ್ ಸಿಗಕ್ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ ನನಗೆ ಇನ್ನ ಧೈರ್ಯ ಸ್ಟಾರ್ಟ್ ಆಯ್ತು, ಧೈರ್ಯ ಬಂದು ನನಗೆ ಇನ್ನು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ.
0: ಒಂದು ಮಿತ್ ಇದೆ, ಹೆಣ್ಮಕ್ಳು ಬೈಕ್ ನ ಕಲಿಯೋದು ಕಷ್ಟ ಆಗುತ್ತೆ, ಎಸ್ಪೆಷಲಿ ಹೈಟ್ ಕಾರಣಕ್ಕೆ ಅಂತ ಹೇಳಿ. ನಿಮಗೆ ಈ ತರ ಸವಾಲುಗಳು ಎದುರಾಯ್ತಾ, ಹೇಗೆ?
1: ಹೌದು, ಈ ತರ ಚಾಲೆಂಜಸ್ ನನಗೂ ಕೂಡ ಬಂದಿದೆ. ಬಟ್ ನಾವು ಅದನ್ನ ಓವರ್ಕಮ್ ಮಾಡಬಹುದು, ಪಾಸಿಬಲ್ ಇದೆ. ಇಟ್ಸ್ ನಾಟ್ ಲೈಕ್ ಏನು ಆಗಲ್ಲ ಅಂತ ಅಲ್ಲ. ಸೊ ಫಿಸಿಕಲಿ ನಾವು ಫಿಟ್ ಆಗಿರಬೇಕಾಗತ್ತೆ. ಸೊ ಅದಕ್ಕೆ ಸ್ಟ್ರೆಂಥನಿಂಗ್ ಬೇಕು. ಅದನ್ನು ಕೂಡ ನಾನು ಮುಂಚೆ ಎಲ್ಲ ಪ್ರಿಪೇರ್ ಆಗಿನೇ ಸ್ಟಾರ್ಟ್ ಮಾಡಿರ್ಲಿಲ್ಲ, ಒಂದೊಂದು ನಾನು ಕಲಿತಾನೆ ಸ್ಟಾರ್ಟ್ ಮಾಡಿದೆ.

0: ಸೊ ಸ್ಟಾರ್ಟ್ ಮಾಡಿದಾಗ ಇನ್ನೂ ಈ ತರ ಹೈಟು ನಂದು ಏನು ಅಷ್ಟೊಂದು ಜಾಸ್ತಿ ಎತ್ತರದಲ್ಲಿಲ್ಲ. ಇನಿಷಿಯಲಿ ನಂಗೂ ಫಿಯರ್ ಇತ್ತು, ಹೈಟ್ ಇದೆ ಚಿಕ್ಕದಿದೆ ಹೈಟು ಹೆಂಗಾಗತ್ತೆ ಮ್ಯಾನೇಜ್ ಅಂತ. ಬಟ್ ಇಟ್ ಇಸ್ ಆಲ್ ಅಬೌಟ್ ಬ್ಯಾಲೆನ್ಸಿಂಗ್, ನೀವು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅದ್ರ ಮೇಲೆ ಇರುತ್ತೆ ಬೈಕಿಂದು. ಅಂಡ್ ಆಬ್ವಿಯಸ್ಲಿ ವಿ ನೀಡ್ ಸ್ಟ್ರೆಂತ್, ಬೈಕಿಂಗ್ ಎಲ್ಲ ಓಡಿಸೋಬೇಕಾದ್ರೆ ವಿ ನೀಡ್ ಸ್ಟ್ರೆಂತ್. ಸೊ ನಾನು ಅದಕ್ಕೆ ಫಿಸಿಕಲ್ ವರ್ಕೌಟ್ಸ್ ಎಲ್ಲ ಮಾಡ್ತಿದ್ದೆ. ಬಟ್ ಮೇನ್ ಏನಂದ್ರೆ ನಮಗೆ ಧೈರ್ಯ ಬೇಕು, ದಟ್ ನನ್ನ ಕೈಯಲ್ಲಿ ಆಗುತ್ತೆ ನಾನು ಮಾಡ್ತೀನಿ ಅಂತ ಅನ್ನೋದು ಒಂದು ಧೈರ್ಯ ಬೇಕು. ಸೊ ಅದನ್ನ ಹೆಣ್ಮಕ್ಳು ಮಾಡ್ತೀನಿ ಅಂತ ಧೈರ್ಯ ತಗೊಂಡು ಮಾಡಿದ್ರೆ ದೆನ್ ಎವ್ರಿಥಿಂಗ್ ಇಸ್ ಪಾಸಿಬಲ್.
1: ಮೊದಲನೇ ಸಾರಿ ಯಾರ ಹೆಲ್ಪ್ ಇಲ್ಲದೆ ಬೈಕ್ ಓಡಿಸಿದಾಗ ಏನನ್ನಿಸ್?
0: ಸ್ಟಾರ್ಟಿಂಗ್ ಭಯ ಆಯ್ತು ಆಬ್ವಿಯಸ್ಲಿ. ಬಟ್ ನನಗೆ ತಲೆಯಲ್ಲಿ ಏನಿತ್ತಂದ್ರೆ ಆಬ್ವಿಯಸ್ ಬಿದ್ದರೆ ಹೇಳೋದು ಒಂದೇ ಅಷ್ಟೇ, ಸೊ ಬೀಳೋದು ಹೇಳೋದು ಇದ್ದೇ ಇರುತ್ತೆ. ಸೊ ಬಿದ್ರೆ ಸ್ವಲ್ಪ ಪೆಟ್ಟತ್ತೆ, ಮತ್ತೆ ಎದ್ದು ಮತ್ತೆ ಶುರು ಮಾಡೋಣ ಅಂತ ಅನ್ಕೊಂಡು ಶುರು ಮಾಡಿದೆ.
1: ಮೊದಲನೇ ಸಾರಿ ಯಾವಾಗ ಬಿದ್ರಿ?
0: ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನೀವು ಬಿದ್ದಿದ್ದೀನಿ, ಸಾಕಷ್ಟು ಸಲ ಬಿದ್ದಿದ್ದೀನಿ ನಾನು.
1: ಎಷ್ಟೇ ಸಾರಿ ಬಿದ್ರು ಮತ್ತೆ ಎದ್ದೇಳ್ಬೇಕು, ವಾಹನವನ್ನ ಚಲಾಯಿಸಬೇಕು, ಇದು ನಿಮ್ ಮಾತು.
0: ಎಸ್ ಕರೆಕ್ಟ್ ಇದೆ.
1: ನಿಮ್ಗೆ ಅನೇಕ ಪ್ರಶಸ್ತಿಗಳು ಬಂದಿದೆ ಬೈಕಿಂಗ್ ಅಲ್ಲಿ, ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ, ಯಾವೆಲ್ಲ ಕಾಂಪಿಟೇಷನ್ ಅಲ್ಲಿ ನೀವು ಭಾಗವಹಿಸಿದ್ರಿ?
0: ಸೊ ಇನಿಷಿಯಲಿ ನಾನು ರೈಡ್ಸಿಗೆ ಹೋಗ್ತಾ ಇದ್ದೆ, ಅದಾದ್ಮೇಲೆ ನಾನು ಸ್ವಲ್ಪ ಪುಷ್ ಮಾಡಿಕೊಂಡು ನೋಡೋಣ ಚಾಲೆಂಜಿಂಗ್ ಏನಿರುತ್ತೆ ಬೈಕ್ ಅಲ್ಲಿ ಅಂತ ರೇಸ್ ಸ್ಟಾರ್ಟ್ ಮಾಡಿದೆ. ಸೊ ಇನಿಷಿಯಲಿ ನಾನು ಬಿಗ್ ರಾಕ್ ಇವೆಂಟ್ಸು, ಆಮೇಲೆ ಇಂಡಿಯನ್ ಡರ್ಟ್ ಫೆಸ್ಟು, ಆಮೇಲೆ ಈ ಥರ ಸುಮಾರು ಒಂದಿಷ್ಟು ಕಾಂಪಿಟೇಷನ್ಸಿಗೆಲ್ಲ ಹೋಗ್ತಾ ಇದ್ದೆ. ಸೊ ಅದಾದ್ಮೇಲೆ ನನಗೆ ಅಲ್ಲಿ ಅವಾರ್ಡ್ಸ್ ಎಲ್ಲ ಸಿಗಕ್ಕೆ ಸ್ಟಾರ್ಟ್ ಆಯಿತು, ಪೋಡಿಯಂ ರೀಚ್ ಆದೆ ನಾನು, ಸ್ಟೇಜ್ ಎಲ್ಲ ರೀಚ್ ಆದೆ, ರನ್ನರ್ ಅಪ್ ಆಗಿ ಸ್ಟಾರ್ಟ್ ಆಯಿತು ಹಂಗೆ. ಆಮೇಲೆ ಒಂದಿಷ್ಟು ಫೀಮೇಲ್ ಗ್ರೂಪ್ಸ್ಗಳಿಂದ, ಬೈಕರ್ ಗ್ರೂಪ್ಗಳಿಂದ ಅಲ್ಲೂ ನನಗೆಲ್ಲ ಕರೆಕ್ಟ್ ಸ್ಟಾರ್ಟ್ ಮಾಡಿ, ಸೊ ಆ ಥರದ್ದೆಲ್ಲ ಅವಾರ್ಡ್ಸು ಸಿಗಕ್ಕೆ ಸ್ಟಾರ್ಟ್ ಆಯಿತು. ಫೀಮೇಲ್ ಲೇಡಿ ರೈಡರ್ ಅಂತ ಈ ಥರ ಅವಾರ್ಡ್ಸು ಬರಕ್ಕೆ ಸ್ಟಾರ್ಟ್ ಆಯಿತು.
1: ನಿಜವಾಗ್ಲೂ ವಂಡರ್ಫುಲ್ ಅನ್ಸುತ್ತಾ ಈಗ ಜರ್ನಿ ನೆನಪಿಸ್ಕೊಂಡ್ರೆ?
0: ಯಾ, ವೆನ್ ಐ ಲುಕ್ ಬಿಹೈಂಡ್ ಎಲ್ಲ ನನಗೆ ಅನಿಸುತ್ತೆ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಮೋರ್ ಓವರ್ ತುಂಬ ಜನ ನನ್ನ ಸುತ್ತಮುತ್ತ ವೆನ್ ದೇ ಹಿಯರ್ ದ ಸ್ಟೋರಿ ಎಲ್ಲ, ಅವ್ರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಲೈಕ್ ಮೋಟಿವೇಟ್ ಆದಂಗೆ ಆಗುತ್ತೆ, ನಾವು ಕೂಡ ಈ ಥರ ಮಾಡ್ತೀವಿ, ನನಗೂ ಈ ಥರ ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಅಂತ ಬಂದು ಸಾಕಷ್ಟು ಹೆಣ್ಮಕ್ಳು ನನಗೆ ಟಿಪ್ಸ್ ಎಲ್ಲ ಕೇಳ್ತಾರೆ ಆ್ಯಂಡ್ ಇನ್ಫಾರ್ಮೇಶನ್ಸ್ ಕೇಳ್ತಿರ್ತಾರೆ. ಆ್ಯಂಡ್ ಸಮಟೈಮ್ಸ್ ವೆನ್ ದೇ ಫೀಲ್ ಲೋ ಆಲ್ಸೋ ದೇ ಕಾಲ್ ಮೀ, ಈ ಥರ ಹಿಂಗೆ ಮಾಡ್ತಾ ಇದ್ದೀನಿ ಹಿಂಗೆ ಮಾಡೋದು ಏನು ಅಂತ. ಸೊ ಒಂಥರ ಚೆನ್ನಾಗಿ ಅನಿಸಿದೆ ನನಗೆ, ಐ ಆಮ್ ಏಬಲ್ ಟು ಇಂಪ್ಯಾಕ್ಟ್ ಸಮ್ವನ್ಸ್ ಲೈಫ್ ಅಂತ ಖುಷಿ ಆಗುತ್ತೆ.
1: ಬ್ಯಾಲೆನ್ಸಿಂಗ್ ಬಹಳ ಮುಖ್ಯ ಬೈಕಿಂಗ್ ಅಲ್ಲಿ ಅಂತ ಹೇಳ್ತಾ ಇದ್ರಿ, ಬ್ಯಾಲೆನ್ಸ್ ಅನ್ನ ರೂಢಿಸ್ಕೊಳ್ಳೋದಕ್ಕೆ ನೀವ್ ಯಾವೆಲ್ಲ ರೀತಿ ಪ್ರಯತ್ನ ಪಟ್ರಿ?
0: ಫಸ್ಟು ಅದ್ರಲ್ಲಿ ಟೆಕ್ನಿಕ್ಸ್ ಎಲ್ಲ ಇರುತ್ತೆ, ಇಟ್ಸ್ ಲೈಕ್ ಆನ್ ಗ್ರೌಂಡ್ ಮಾಡಿದಾಗ ನಮಗೆ ಅದು ಗೊತ್ತಾಗೋದು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ನಮ್ದು ಯಾವ ತರ ಇದೆ ನಮ್ ಬಾಡಿ ಬ್ಯಾಲೆನ್ಸು, ಆಮೇಲೆ ನಮ್ಗೆ ಯಾವ ತರ ನಾವು ಅದನ್ನ ಟರ್ನ್ ತಗೊಂಡ್ರೆ ಬ್ಯಾಲೆನ್ಸಿಂಗ್ ಸಿಗುತ್ತೆ ಅಂತ. ಸೊ ಅದು ಈಚ್ ಇಂಡಿವಿಜುವಲ್ ಮೇಲೆ ಹೋಗುತ್ತೆ, ಆಮೇಲೆ ಬಾಡಿ ಪೊಸಿಷನಿಂಗು ಮ್ಯಾಟರ್ ಆಗುತ್ತೆ. ಸೊ ಅದನ್ನೆಲ್ಲ ಕಲಿಸ್ಕೊಡ್ತಾರೆ, ಇಟ್ ಇಸ್ ಕೈಂಡ್ ಆಫ್ ಅ ಟೆಕ್ನಿಕ್. ವಾಹನ ಓಡಿಸ್ತಾ ಓಡಿಸ್ತಾ ನಮ್ಗೆ ಗೊತ್ತಾಗುತ್ತೆ ಯಾವ ತರ ನಾವು ಬ್ಯಾಲೆನ್ಸಿಂಗ್ ಮಾಡ್ಬೋದು ಅಂತ. ಸೊ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ಬೋದು.
1: ಅಂದ್ರೆ ಈ ಒಂದು ರೈಡಿಂಗ್ ಎಲ್ಲ ಏನಿದೆ ಇದು ಟೆಕ್ಸ್ಟ್ ಬುಕ್ ಥಿಯರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ಕಲಿಬೇಕು ಅಂತ ಹೇಳ್ತಾ ಇದೀರಾ?
0: ಎಸ್, ದಟ್ ಇಸ್ ಟ್ರೂ. ಆನ್ ಗ್ರೌಂಡ್ ನೀವು ಸ್ಟಾರ್ಟ್ ಮಾಡಿದಾಗ ಪ್ರಾಕ್ಟೀಸು, ಅವಾಗ ನಿಮಗೆ ಗೊತ್ತಾಗಕ್ ಸ್ಟಾರ್ಟ್ ಆಗುತ್ತೆ ಯಾವ ತರ ಅದನ್ನ ಓಡಿಸ್ಬೇಕು ಏನು ಎಂತ ಅಂತ.
1: ಸುಶ್ಮಿತಾ ಹುರಕಡ್ಲಿ ಅವರು ಅವತ್ತೊಂದು ದಿನ ಬೈಕಿಂಗ್ ಕಲಿಯೋದ್ರಿಂದ ಹಿಂದೆ ಸರಿದ್ ಬಿಟ್ಟಿದ್ರೆ ಏನಾಗಿರ್ತಿದ್ರು ಇವತ್ತು?
0: ಐ ಆಮ್ ನಾಟ್ ಶೋರ್, ನಾನು ಅದ್ರ ಬಗ್ಗೆ ವಿಚಾರನೂ ಮಾಡಿಲ್ಲ, ಬಿಕಾಸ್ ನಂದು ಯಾವಾಗೂ ಒಂದೇ ಪ್ಲಾನು, ದೇರ್ ಇಸ್ ನೋ ಪ್ಲಾನ್ ಬಿ ಫಾರ್ ಮಿ. ಇದನ್ನ ಮಾಡಬೇಕು ಅಂತ ಆಸೆ ಬಂದರೆ ಐ ಮೇಕ್ ಶೋರ್ ಹುಕ್ಕೋರ್ ಕ್ರುಕ್ಕು ನಾನು ಅದನ್ನು ಮಾಡೇ ತೀರ್ತೀನಿ. ಸೊ ಎಂಡ್ ಲೈನ್ ಫಿನಿಶ್ ಆಗೋ ಮಟ್ಟ ಐ ಡೋಂಟ್ ಗಿವ್ ಅಪ್.
1: ಈ ಗಿವ್ ಅಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನೀವು ಬೈಕಿಂಗ್ ಜೊತೆಯಲ್ಲಿ ಜಿಮ್ನಾಸ್ಟಿಕ್ ಕೂಡ ಕಲಿತೆ ಅಂತ ಹೇಳ್ತಿದ್ರಿ.
0: ಸೊ ನಾನು ಬೈಕಿಂಗ್ ರೇಸ್ ಸ್ಟಾರ್ಟ್ ಮಾಡಿದಾಗ ಐ ಫಿಗರ್ಡ್ ಔಟ್ ಸ್ಟ್ರೆಂಥನಿಂಗ್ ಬೇಕು, ಆಮೇಲೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದ್ರೆ ಬಾಡಿಗೆ ಒಳ್ಳೇದು ಅಂತ ನಾನು ಜಿಮ್ ಕೂಡ ಹೋಗ್ತಿದ್ದೆ. ಬೆಳಗ್ಗೆ ಜಿಮ್ ಹೋಗ್ತಿದ್ದೆ ಆ್ಯಂಡ್ ಸಾಯಂಕಾಲ ಒಂದು ಜಿಮ್ನಾಸ್ಟಿಕ್ ಗುರು ಒಬ್ರು ಸಿಕ್ಕಿದ್ರು ನನಗೆ. ಸೊ ಅವ್ರು ಕಲಿಸ್ತಿದ್ರು ನನಗೆ ಜಿಮ್ನಾಸ್ಟಿಕ್, ಅಲ್ಲಿ ಮಕ್ಕಳಿಗೆಲ್ಲ ಕಲಿಸ್ತಿದ್ರು. ಹೋಗಿ ರಿಕ್ವೆಸ್ಟ್ ಮಾಡಿದೆ, ಐ ಟೋಲ್ಡ್ ದೆಮ್ ನಾನು ಬೈಕಿಂಗ್ ಅಲ್ಲೆಲ್ಲ ಇದ್ದೀನಿ ಅಂತ. ಸೊ ಅವರು ಆಯ್ತಾಯ್ತು ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ನೀವು ಜಾಯಿನ್ ಆಗಿ ಅಂತ ಹೇಳಿ ಸೊ ಅವ್ರ ಜೊತೆ ನಾನು ಸ್ಟಾರ್ಟ್ ಮಾಡಿದೆ ಜಿಮ್ನಾಸ್ಟಿಕ್. ಸೊ ಅಲ್ಲೂ ಚೆನ್ನಾಗೆಲ್ಲ ಈವ್ನಿಂಗ್ ಎಲ್ಲ ಹೋಗ್ತಿದ್ದೆ, 1 hour ಐ ಯೂಸ್ ಟು ಗಿವ್ ಫಾರ್ ಜಿಮ್ನಾಸ್ಟಿಕ್ ಆಲ್ಸೋ. ಇವಾಗ ನಾನು ಟ್ರಾವೆಲಿಂಗ್ ಮಾಡೋದ್ರಿಂದ ಐ ಡೋಂಟ್ ಹ್ಯಾವ್ ಮಚ್ ಟೈಮ್, ಬಟ್ ಬೈಕಿಂಗ್ ಮಾಡೋ ಟೈಮಲ್ಲಿ ಐ ಯೂಸ್ ಟು ಗಿವ್ ಫುಲ್ ಟೈಮ್ ಕೊಡ್ತಿದ್ದೆ ಅದಕ್ಕೆ ಅಂತ. ಬಟ್ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ.
1: ಬೈಕಿಂಗ್ ಇಂದ ಶುರುವಾಯಿತು, ಟ್ರಾವೆಲಿಂಗ್ ಅಲ್ಲಿ ಮುಂದುವರಿತಾ ಇದೆ ನಿಮ್ ಜೀವನ. ಸುಶ್ಮಿತಾ ಅವರೇ, ಟ್ರಾವೆಲಿಂಗ್ ಟ್ರೆಕ್ಕಿಂಗ್ ಇದೆಲ್ಲ ನಿಮ್ ಪಾಲಿಗೆ ಏನು, ಹೇಗ್ ಶುರುವಾಯಿತು ಈ ಜರ್ನಿ?
0: ಸೊ ನನಗೆ ನೇಚರ್ ಜೊತೆ ಕನೆಕ್ಟ್ ಆಗಬೇಕು ಅಂತ ಸ್ಟಾರ್ಟ್ ಆಯಿತು. ಈ ಸಿಟಿ ಲೈಫಲ್ಲಿ ವಿ ಫೀಲ್ ಮೋಸ್ಟ್ ಆಫ್ ದೆಮ್ ಫೀಲ್ ಲೈಕ್ ಓಕೆ ಸ್ವಲ್ಪ ನೇಚರ್ ಹತ್ರ ಹೋಗೋಣ, ಸಿಟಿ ಬಿಟ್ಟು ಹೊರಗೆ ಹೋಗೋಣ ಅಂತ ಅನ್ಸೋದು. ಸೊ ವೀಕೆಂಡ್ ಇಂದ ಶುರು ಆಯಿತು ಇದೆಲ್ಲ. ವೀಕೆಂಡ್ಸ್ ಅಲ್ಲಿ ನಾನು ಬೈಕೇ ತಗೊಂಡು ಹೋಗ್ತಿದ್ದೆ, ಆಮೇಲೆ ಒಂದು ಪಾಯಿಂಟ್ ಅಲ್ಲಿ ನಿಲ್ಸ್ಕೊಂಡು ಟ್ರೆಕ್ಕಿಂಗ್ ಎಲ್ಲ ಮಾಡ್ತಿದ್ವಿ, ನನ್ನ ಫ್ರೆಂಡ್ಸು ಟೀಮ್ ಮೆಂಬರ್ಸು ಅದನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಐ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ಆಮೇಲೆ ವೀಕೆಂಡ್ ವೀಕೆಂಡ್ಸ್ ಹೋಗ್ತಾ ಅದು ಇವಾಗ ಫುಲ್ ಟೈಮ್ ಆಗಿಬಿಟ್ಟಿದೆ ನನ್ನ ಲೈಫಲ್ಲಿ. ಸೊ ಜರ್ನಿ ಚೆನ್ನಾಗಿದೆ ಇಲ್ಲಿ ತನಕ.
1: ನಿಮ್ಮ ಐ

0: ಕ್ಷೇತ್ರದ ಕೆಲಸನ ಈ ಎಲ್ಲಾ ವಿಚಾರಗಳ ಜೊತೆ ಹೇಗಪ್ಪ ನಿಭಾಯಿಸ್ತೀರಾ?
1: ನಂದು ಐಟಿ ಜರ್ನಿ ಹೇಳಬೇಕಂದ್ರೆ ಐ ವಾಸ್ ಇನ್ ಟು ಸ್ಟಾರ್ಟ್ಅಪ್ ವರ್ಲ್ಡ್. ಅಲ್ಲೂ ಕೂಡ ನಾನು ಫಿಮೇಲ್ ಸ್ಪೆಷಲಿ ವುಮೆನ್ ಆಂಟರ್ಪ್ರಿನರ್ಸ್ ಗೆ ಅಂತ ಒಂದು ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ವಿ. ಇಟ್ ಇಸ್ ಅ ಫುಡ್ ಟೆಕ್ ಪ್ಲಾಟ್ಫಾರ್ಮ್, ಸಾಫ್ಟ್ವೇರ್ ಅದು. ನಾವು ಒಂದು ಆಪ್ ಬಿಲ್ಡ್ ಮಾಡಿದ್ವಿ ಹೆಣ್ಮಕ್ಳಿಗೆ, ಮನೇಲಿ ಕೂತ್ಕೊಂಡವ್ರಿಗೆ ದೇ ಕ್ಯಾನ್ ಪ್ರಿಪೇರ್ ದ ಫುಡ್, ನಾವು ಅವ್ರಿಗೆ ಹೆಲ್ಪ್ ಮಾಡ್ತಿದ್ವಿ ಡೆಲಿವರಿ ಮಾಡಕ್ಕೆ ಅಂತ. ಸೊ ಇಟ್ ವಾಸ್ ಬಿಕಾಸ್ ಆಫ್ ಅ ಸ್ಟಾರ್ಟ್ಅಪ್ ಅಲ್ಲ, ನಮ್ಗೆ ವಿ ಯೂಸ್ ಟು ಗಿವ್ 24 hours ಫಾರ್ ದಾಟ್ ಓನ್ಲಿ. ಬಟ್ ನನಗೆ ಎಲ್ಲೋ ಒಂದ್ ಕಡೆ ಪ್ಯಾಷನ್ನು ಬಿಡಕ್ ಆಗ್ತಿರ್ಲಿಲ್ಲ. So I thought I have to balance anyhow. So I used to always prioritize my work. So weekend ಬಂದ ತಕ್ಷಣ ಐ ಯೂಸ್ ಟು ಮೇಕ್ ಶೋರ್ ಪ್ಯಾಷನ್ ಇಗೆ ಅಂತ. ಆಮೇಲೆ ವೀಕ್ ಡೇಸ್ ಎಲ್ಲ ಐ ಯೂಸ್ ಟು ಗಿವ್, ಇವನ್ ದೋ ಇಟ್ ವಾಸ್ 24 hours ಐ ಯೂಸ್ ಟು ಗಿವ್ ಫಾರ್ ಮೈ ಸ್ಟಾರ್ಟ್ಅಪ್. ಸೊ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಐ ನೆವರ್ ರಿಗ್ರೆಟೆಡ್ ನಾನು ಮಾಡೋ ಕೆಲಸ ಇಷ್ಟು ಹೆವಿ ಇದೆ ಆ ತರ ಏನು ಇಲ್ಲ. ಬಿಕಾಸ್ ಐ ಯೂಸ್ ಟು ಡೂ ವಿತ್ ಸೋ ಮಚ್ ಆಫ್ ಲವ್ ಇನ್ ಬೋತ್ ದ ಪ್ಲೇಸಸ್, ಪ್ರೊಫೆಷನ್ ಆಗಲಿ ಪ್ಯಾಷನ್ ಆಗಲಿ, ಐ ಯೂಸ್ ಟು ಗಿವ್ ಫುಲ್ ಹಾರ್ಟ್ ಅಂಡ್ ಡೂ ಇಟ್. ಸೊ ನನಗೆ ಯಾವಾಗೂ ಒಂಥರ ಬರ್ಡನ್ ಅನ್ಸಿಲ್ಲ.
0: ಟ್ರೆಕಿಂಗ್ ಅನ್ನ ನೀವು ರೂಢಿಸ್ಕೋಬೇಕಾದ್ರೆ ಫಿಸಿಕಲ್ ಆಗಿ ಎದುರಿಸಿದಂತಹ ಸವಾಲ್ಗಳೇನು?
1: ಐ ತಿಂಕ್ ಸ್ಟೆಮಿನಾ ತುಂಬಾ ಬೇಕಾಗತ್ತೆ ಟ್ರೆಕ್ಕಿಂಗಿಗೆ ಹೋಗೋ ಟೈಮಲ್ಲಿ. ಬಿಕಾಸ್ ನಾನು ಆಲ್ರೆಡಿ ಜಿಮ್ಮು ಆಮೇಲೆ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಆಕ್ಟಿವ್ ಇದ್ದೆ ಅಂತ. ಸೊ ನನಗೆ ಅಷ್ಟೊಂದೇನು ಚಾಲೆಂಜಸ್ ಬರಲಿಲ್ಲ. ಬಟ್ ಐ ವಾಸ್ ಏಬಲ್ ಟು ಡೂ ಟ್ರೆಕ್ಕಿಂಗ್, ನನಗೆ ಆ ತರ ಏನು ಡಿಫಿಕಲ್ಟಿ ಅನ್ನಿಸ್ಲಿಲ್ಲ ಮಾಡೋದ್ರಲ್ಲಿ.
0: ಅದರ ಜೊತೆಯಲ್ಲಿ ಟ್ರಾವೆಲಿಂಗ್, ಟ್ರಾವೆಲಿಂಗ್ ಅನ್ನ ರೂಢಿಸ್ಕೋಬೇಕು ಅನ್ನೋದಾದ್ರೆ ಬಹಳ ಕಷ್ಟ ಅಂತ ತುಂಬಾ ಜನ ಹೇಳ್ತಾರೆ. ಯಾಕಂದ್ರೆ ಎಲ್ಲಾ ಸ್ಥಳಗಳಲ್ಲೂ ಬಹಳ ಕಂಫರ್ಟಬಲ್ ಆದಂತಹ ಮೂಲಭೂತ ಸೌಲಭ್ಯಗಳು ಸಿಗೋದಿಲ್ಲ. ಒಬ್ಬ ಹೆಣ್ಣು ಮಗಳಾಗಿ, ಒಬ್ಬ ಯೂತ್ ಆಗಿ ನೀವು ಅದನ್ನ ಯಾವ ರೀತಿಯಲ್ಲಿ ಎದುರಿಸ್ತಾ ಇದ್ದೀರಾ?
1: ಚಾಲೆಂಜಸ್ ತುಂಬಾ ಇದೆ ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ. ಬಟ್ ತುಂಬಾ ಕಲಿಯೋಕಿರುತ್ತೆ, ಅಷ್ಟೊಂದು ಇರಲಿಲ್ಲ. ಟ್ರಾವೆಲಿಂಗ್ ಮಾಡ್ಬೇಕಂತ ನನ್ನ ಮೈಂಡ್ ಅಲ್ಲಿ ಇರಲಿಲ್ಲ. ಒನ್ ಫೈನ್ ಡೇ ಐ ಥಾಟ್ ಲೈಕ್ ಲೆಟ್ ಮೀ ಟೇಕ್ ಸಮ್ ಬ್ರೇಕ್ ಅಂತ. ಕರಿಯರ್ ಬ್ರೇಕ್ ತಗೊಂಡು ಐ ಜಸ್ಟ್ ಪ್ಯಾಕ್ಡ್ 3 dresses ಇಟ್ಕೊಂಡು ನಾನು ಪ್ಯಾಕ್ ಮಾಡ್ಕೊಂಡೆ ನನ್ನ ಬ್ಯಾಗು. ಅಂಡ್ ಐ ಸ್ಟಾರ್ಟೆಡ್ ದ ಜರ್ನಿ. ಸ್ಟಾರ್ಟ್ ಮಾಡಿದಾದ್ಮೇಲೆ ತುಂಬಾ ಎಕ್ಸ್ಪ್ಲೋರ್ ಮಾಡಕ್ ಸ್ಟಾರ್ಟ್ ಆಯ್ತು. ತುಂಬಾ ಡಿಫ್ರೆಂಟ್ ಮೈಂಡ್ ಸೆಟ್ ಪೀಪಲ್ ಎಲ್ಲ ಸಿಗಕ್ ಸ್ಟಾರ್ಟ್ ಆಯ್ತು. ಒಬ್ವಿಯಸ್ಲಿ ಕಾಂಪ್ರಮೈಸ್ ಮಾಡೋದಿರುತ್ತೆ, ಲೈಕ್ ಸ್ಟೇ ಆಗ್ಲಿ ಊಟದ್ದಾಗ್ಲಿ. ಬಟ್ ಇಟ್ ವಾಸ್ ಫನ್, ನನ್ಗೆ ಅದು ಚೆನ್ನಾಗ್ ಅನಿಸ್ತಾ ಇತ್ತು ಟ್ರಾವೆಲಿಂಗ್ ಮಾಡೋದು, ತುಂಬಾ ಕಲಿಯಕ್ ಸಿಗ್ತಾ ಇದೆ ಅಂತ. ಸೊ ಅವಾಗಿಂದ ಶುರು ಮಾಡಿದ್ದು, ಇವಾಗ ಫುಲ್ ಟೈಮ್ ಟ್ರಾವೆಲಿಂಗ್ ಅಲ್ಲೇನೆ ಇದೀನಿ ಇವಾಗ.
0: That's really wonderful. ಯಾವ ಯಾವ ಜಾಗಗಳಿಗೆಲ್ಲ ನೀವು ವಿಸಿಟ್ ಮಾಡಿದೀರಾ?
1: ಸೊ ಪ್ರಯಾಗ್ ರಾಜ್ ಅಲ್ಲಿ ನಾನು ಫಸ್ಟ್ ಹೇಳ್ಬೇಕಂದ್ರೆ ಶುರು ಆಗಿದ್ದು ಅಲ್ಲಿಂದ ಕುಂಭಮೇಳದಲ್ಲಿ ಮಾಡಿದೆ. ಅಂಡ್ ಅಲ್ಲಿ ನಾನು 50 days ಇದ್ದೆ. ಅಲ್ಲಿ ಸೇವೆ ಮಾಡೋದು, ಸೋಷಿಯಲ್ ವರ್ಕ್ ಮಾಡೋದು ಅದೆಲ್ಲ ಮಾಡ್ತಿದ್ದೆ. ಆಮೇಲೆ ಈವ್ನಿಂಗ್ ಆಗ್ಲಿ ಮಾರ್ನಿಂಗ್ ಆಗ್ಲಿ ಅಲ್ಲಿ ಕುತ್ಕೊಂಡು ಜನರಿಗೆ ಸಹಾಯ ಮಾಡೋದು, ಆಮೇಲೆ ಸಂಧ್ಯಾ ವಂದನೆ ಮಾಡೋದು, ಈ ತರ ಸ್ಪಿರಿಚುವಲಿಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆದೆ ನಾನು. ಅಲ್ಲಿ ನನಗೆ ತುಂಬಾ ಕಲಿಯಕ್ ಸಿಕ್ತು ಪ್ರಯಾಗ್ರಾಜ್ ಇಂದ. ಸೊ ಅದಾದ್ಮೇಲೆ ಸೋಲೋ ಟ್ರಾವೆಲಿಂಗ್ ಅಂತ ಈ ಕಡೆ ಯುಪಿ ಕಡೆ ಅದೆಲ್ಲ, ಕಾಶಿ ಆಗ್ಲಿ ಅಯೋಧ್ಯೆ ಆಗ್ಲಿ ಆ ಕಡೆಲ್ಲ ಸುತ್ತಮುತ್ತ ಎಲ್ಲ ಸ್ಟಾರ್ಟ್ ಮಾಡಿದೆ. ಆಮೇಲೆ ಚಾರ್ಧಾಮು, ಜ್ಯೋತಿರ್ಲಿಂಗಗಳು, ಈ ತರ ಒಂದೊಂದೊಂದೊಂದೇ ಲಿಸ್ಟ್ ಅಲ್ಲಿ ಆಡ್ ಆಗ್ತಾ ಹೋಯ್ತದ್ದು ನಡೀತಾ ಇದೆ ಇವಾಗ ಕೂಡ.
0: ಇದೆಲ್ಲ ಕಂಪ್ಲೀಟ್ ಸೋಲೋ ಟ್ರಾವೆಲಿನ?
1: ಇಲ್ಲ, ಒಂದಿಷ್ಟು ಸೋಲೋ, ಆಮೇಲೆ ಒಂದಿಷ್ಟು ಹೋಸ್ಟ್ ಮಾಡಿದ್ದೇನೆ ನಾನು ಕೂಡ, ಆರ್ಗನೈಸ್ ಮಾಡ್ತಾ ಇದ್ದೀನಿ. ಸೊ ಗ್ರೂಪ್ ಇರುತ್ತೆ, ಸೋಲೋನು ಇರುತ್ತೆ, ಮಿಕ್ಸ್ ಇದೆ ಎಲ್ಲ.
0: ಸೋಲೋ ಟ್ರಾವೆಲ್ ಮಾಡೋ ಟೈಮಲ್ಲಿ ನೀವು ಯಾವ ರೀತಿಯಲ್ಲಿ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ತೀರಾ?
1: ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ನಾವು ಟ್ರಿಪ್ ಏನಾದ್ರೂ ಪ್ಲಾನ್ ಹಾಕೋಕಿನ ಮುಂಚೆ ಫಸ್ಟ್ ನಾವು ವೆಬ್ಸೈಟ್ ಅಲ್ಲೆಲ್ಲ ಚೆಕ್ ಮಾಡಿಕೊಂಡು ಅದರ ರಿವ್ಯೂಸ್ ಎಲ್ಲ ನೋಡಿಕೊಂಡು ಬಜೆಟ್ ಫ್ರೆಂಡ್ಲಿ ಇರೋದೆಲ್ಲ ನೋಡಿಕೊಂಡು ದೆನ್ ವಿ ಹ್ಯಾವ್ ಟು ಬುಕ್ ಅಕಾರ್ಡಿಂಗ್ಲಿ. ಯಾರನ್ನಾದ್ರೂ ಮಾತಾಡ್ಸೋದಾಗ್ಲಿ ಅಥವಾ ಏನಾದ್ರೂ ಇದ್ರೆ ಈಸಿಲಿ ಟ್ರಸ್ಟ್ ಮಾಡಿಕೊಂಡು ಅದೆಲ್ಲ ಮಾಡೋದು ಸ್ವಲ್ಪ ಇದಾಗುತ್ತೆ. ನೋಡ್ಕೋಬೇಕು ಯಾರು ಹೆಂಗೆ ಏನು ಅಂತ ನೋಡ್ಕೊಂಡು ಇದು ಮಾಡಬೇಕು. ಅಂಡ್ ಯೂಶಲಿ ನಾವು ಸ್ವಲ್ಪ ಸೇಫ್ಟಿ ಐಟಮ್ಸ್ ಇಟ್ಕೋಬೇಕಾಗತ್ತೆ ನಮ್ಮ ಹತ್ರ, ಪೆಪ್ಪರ್ ಸ್ಪ್ರೇ ಆಗ್ಲಿ ಅಥವಾ ಸಮಥಿಂಗ್ ಲೈಕ್ ಪಿನ್ ಪಾಯಿಂಟ್ಸ್ ಇರೋದು, ಶಾರ್ಪ್ ಐಟಮ್ಸ್ ಅದೆಲ್ಲ ಇಟ್ಕೊಂಡು ವಿ ಕ್ಯಾನ್ ಟ್ರಾವೆಲ್.
0: ಸಾಮಾನ್ಯ ಸೋಲೋ ಟ್ರಾವೆಲ್ ಅಂತ ಹೇಳ್ತಿದ ಹಾಗೆ ಪರ್ಸನಲ್ ವೆಹಿಕಲ್ ಅನ್ನ ಚೂಸ್ ಮಾಡೋದೊಳ್ಳೆದ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡೋದೊಳ್ಳೆದ?
1: ಸೊ ನಂದು ಟ್ರಾವೆಲ್ ಇಂದ ಉದ್ದೇಶ ಏನಂದ್ರೆ ನಾನು ಆದಷ್ಟು ಜನರ ಜೊತೆ ಬೆರಿಬೇಕು, ಆಮೇಲೆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಬೇಕು ಅಂತ ಇದೆ. ಸೊ ನಾನು ಆದಷ್ಟು ಯೂಸ್ ಮಾಡೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ಸ್, ಆಮೇಲೆ ಗ್ರೂಪ್ ಅಲ್ಲೇನೆ ಹೋಗೋದು ಎಲ್ಲ ಇಷ್ಟಪಡ್ತೀನಿ. ಸೊ ಅದು ಇಂಡಿವಿಜುವಲ್ ಬೇಸಿಸ್ ಮೇಲೆ ಇರುತ್ತೆ, ಅವರಿಗೆ ಆ ತರ ಟ್ರಾವೆಲಿಂಗ್ ಇದು ಏನು ಉದ್ದೇಶ ಇದೆ ಅದರ ಮೇಲೆ ಅವರು ಚೂಸ್ ಮಾಡ್ಕೋಬಹುದು.
0: ನಿಮ್ ಪ್ರಕಾರ ಯಾವ್ದು ಬೆಸ್ಟ್?
1: ಐ ಥಿಂಕ್ ಪಬ್ಲಿಕ್ ಇಷ್ಟ, ಜನರ ಜೊತೆ ಬೆರೆಯೋದಿದ್ರೆ ಪಬ್ಲಿಕ್ ಒಳ್ಳೇದು.
0: ನಾನು ಕೂಡ ಸೋಲೋ ಟ್ರಾವೆಲರ್ ಆಗ್ಬೇಕು ಅಂತ ಅಂದ್ಕೊಳ್ಳುವಂತಹ ಹೆಣ್ಮಕ್ಳಿಗೆ ಮತ್ತೆ ಯೂತ್ಸ್ಗೆ ನೀವ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ಐ ವುಡ್ ಸೇ ಇಟ್ ಇಸ್ ವೆರಿ ಗುಡ್, ಸೋಲೋ ಟ್ರಾವೆಲಿಂಗ್ ಮಾಡಬೇಕು. ಬಿಕಾಸ್ ಕಂಫರ್ಟ್ ಝೋನ್ ಇಂದ ನಾವು ಹೊರಗೆ ಬರ್ತೀವಿ, ನಮ್ದು ಏನಿರುತ್ತೆ ಸ್ಟ್ರೆಂತ್, ಆಮೇಲೆ ಸ್ವಲ್ಪ ಭಯ ಹೋಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಜನರ ಜೊತೆ ಹೆಂಗ್ ಬೆರಿಬೇಕು, ಹೆಂಗ್ ಮಾತಾಡ್ಬೇಕು, ಆಮೇಲೆ ಒಂದಿಷ್ಟು ಚಾಲೆಂಜಸ್ ಬರುತ್ತೆ ಸಿಚುವೇಶನ್, ಅದನ್ನ ನಾವು ಒಬ್ರೇ ಹ್ಯಾಂಡಲ್ ಮಾಡಕ್ ಶುರು ಮಾಡ್ತೀವಿ. ಸೊ ತುಂಬಾ ಕಲಿಯೋದಿರುತ್ತೆ ಸೋಲೋ ಟ್ರಾವೆಲಿಂಗ್ ಮಾಡಿ.

0: ಅಂದ್ರೆ ಇಟ್ ಇಸ್ ವಂಡರ್ಫುಲ್.
1: ಈಗ ಯಾರಾದ್ರೂ ತಮಗೆ ಗೊತ್ತಿಲ್ಲದಿರುವಂತಹ ಭಾಷೆ ಇರುವಂತಹ ಜಾಗಗಳಿಗೆ ಪ್ರವಾಸ ಹೋಗ್ಬೇಕು ಅಂತ ಅಂದ್ಕೋತಿದ್ದಾರೆ, ಸೋಲೋ ಟ್ರಾವೆಲ್, ಅಂತಹ ಜಾಗಗಳಲ್ಲಿ ಅವರು ಯಾವ ರೀತಿಯಲ್ಲಿ ವ್ಯವಹರಿಸಬೇಕಾಗತ್ತೆ?
0: ಸೊ ಇವಾಗ ಟೆಕ್ನಾಲಜಿ ಇದೆ ನಮ್ಮ ಹತ್ರ. ಸೊ ಒಂದು ನಾವು ಯೂಸ್ ಮಾಡಬಹುದು, ಟ್ರಾನ್ಸ್ಲೇಟರ್ ಅಂತ ಯೂಸ್ ಮಾಡಿಕೊಂಡು ಟ್ರೈ ಮಾಡಬಹುದು, ಇಲ್ಲ ಅಂದ್ರೆ ಆದಷ್ಟು ಆಕ್ಷನ್ ಅಲ್ಲಿನೇ ಮಾಡಿ ಮುಗಿಸ್ಬೋದು. ವಿಚ್ ಹ್ಯಾಸ್ ವರ್ಕ್ ಫಾರ್ ಮೀ. ಅದೇನಂದ್ರೆ ಅಲ್ಲಿ ಲೋಕಲ್ ಫ್ರೆಂಡ್, ಯಾರಾದ್ರೂ ಕನೆಕ್ಷನ್ ಇದ್ದೇ ಇರುತ್ತೆ, ಯಾರದಾದ್ರೂ ಕಡೆಯಿಂದ ಏನಾದ್ರೂ ಕನೆಕ್ಷನ್ ಸಿಕ್ಕರೆ ಅಲ್ಲೊಬ್ಬರನ್ನ ಲೋಕಲ್ ಫ್ರೆಂಡ್ ಮಾಡಿಕೊಂಡು ಅವ್ರ ಮುಖಾಂತರ ಏನಾದ್ರೂ ಹೆಲ್ಪ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬಹುದು. ದಟ್ ಈಸ್ ಹೆಲ್ಪ್ಡ್ ಆಕ್ಚುಲಿ. ಇಂಟರ್ನೆಟ್ ಅಲ್ಲೆಲ್ಲ ಮುಂಚೆನೆ ಇನ್ಫಾರ್ಮೇಶನ್ ತಗೊಂಡೋಗಿ ಯಾವ ತರ ಎಲ್ಲಿ ಹೋಗ್ಬೇಕು ಏನು, ಆಮೇಲೆ ಹೆಂಗೆ ಯಾವ ಪ್ಲೇಸಸ್ ಏನ್ ತರ ಇದೆ ಅಂತ ತಿಳ್ಕೊಂಡೇನೆ ಹೋದ್ರೆ ಉತ್ತಮ.
1: ಟ್ರಾವೆಲಿಂಗ್ ಅದು ಸೋಲೋ ಟ್ರಾವೆಲ್ ಆಗಿರಬಹುದು, ಗ್ರೂಪ್ ಟ್ರಾವೆಲ್ ಆಗಿರಬಹುದು, ಯಾವುದೇ ಒಬ್ಬ ವ್ಯಕ್ತಿ ಅಂದ್ಕೊಳ್ಳುವಂಥದ್ದು ನಾನು ಫಿಸಿಕಲಿ ಫಿಟ್ ಇದ್ರೆ ಸಾಕು ಅಂತ. ನಿಮ್ಮ ಇಷ್ಟು ವರ್ಷಗಳ ಜರ್ನಿಯಲ್ಲಿ ಸುಷ್ಮಿತಾ ಅವರೇ, ಮೆಂಟಲ್ ಫಿಟ್ನೆಸ್ ಎಷ್ಟರ ಮಟ್ಟಿಗೆ ಈ ರೀತಿಯಾದಂತಹ ಸೋಲೋ ಟ್ರಾವೆಲ್ ನಲ್ಲಿ ಮತ್ತು ಗ್ರೂಪ್ ಟ್ರಾವೆಲ್ ನಲ್ಲಿ ಪ್ರಭಾವವನ್ನ ಬೀರುತ್ತೆ, ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ?
0: ಎಸ್, ಬೋತ್ ಆಕ್ಚುಲಿ, ಮೆಂಟಲಿ ಆಮೇಲೆ ಫಿಸಿಕಲಿ ಇಸ್ ಇಂಪಾರ್ಟೆಂಟ್, ಎರಡೂ ಇರಬೇಕು. ಮೈಂಡ್ ಸೆಟ್ಟು ಇಸ್ ಬೇಕೇ ಬೇಕಾಗತ್ತೆ, ಏನಕ್ಕಂದ್ರೆ ನಾವು ಡಿಫ್ರೆಂಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನಮ್ದು ರೀಜನ್ ಬಿಟ್ಟು ನಾವು ಬೇರೆ ಕಡೆ ಹೋಗ್ತಾ ಇದೀವಿ ಅಂದ್ರೆ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ, ಊಟದಿಂದ ಹಿಡಿದು ಕ್ಲೈಮೇಟ್ ಇಂದ ಹಿಡಿದು ಜನರಿಂದ ಹಿಡಿದು ಎಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ನಾವು ಮೈಂಡ್ ಸೆಟ್ ಮಾಡ್ಕೊಂಡ್ ಬರಬೇಕು, ದಟ್ ವಿಲ್ ಬಿ ಫ್ಲೆಕ್ಸಿಬಲ್, ಅಲ್ಲಿ ಹೆಂಗ್ ಬಂದ್ರೂ ಕೂಡ ವಿಲ್ ಬಿ ಫೈನ್, ಅಡ್ಜಸ್ಟ್ ಆಗ್ತೀವಿ ಅಂತ. ಅಂಡ್ ಮೋರ್ ಓವರ್, ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಏನಿರುತ್ತೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಬೆಸ್ಟ್. ಸೊ ದಿಸ್ ಮೆಂಟಾಲಿಟಿ ಬೇಕಾಗತ್ತೆ. ನಾವು ಮುಂಚೆನೆ ಗ್ರೂಪಿನೆಲ್ಲ ಕರ್ಕೊಂಡು ಹೋಗೋ ಟೈಮಲ್ಲೂ ಕೂಡ ವಿ ಆಲ್ವೇಸ್ ಇದನ್ನ ಹೇಳ್ತೀವಿ ಎಲ್ಲರಿಗೂ, ಸೊ ಈ ತರ ಇರುತ್ತೆ ಅಲ್ಲಿ ಸಿಚುವೇಶನ್ಸ್, ಸೊ ಮೆಂಟಲಿ ನೀವು ಪ್ರಿಪೇರ್ ಆಗಿ ಬನ್ನಿ ಅಂತ. ಸೊ ಅದಕ್ಕೆ ನಾವು ಮೈಂಡ್ ಸೆಟ್ಟು ಕೂಡ ಸೆಟ್ ಮಾಡ್ಕೊಂಡೇ ಹೋಗ್ಬೇಕಾಗತ್ತೆ. ವಿ ಆರ್ ಕಮಿಂಗ್ ಔಟ್ ಆಫ್ ಅವರ್ ಕಂಫರ್ಟ್ ಝೋನ್, ಬೇರೆ ಜಾಗದಲ್ಲಿ ಹೋಗ್ತಿದೀವಿ ಅಂದ್ರೆ ಅಲ್ಲಿ ಹೆಂಗಿರುತ್ತೆ ಅದ್ರ ಪ್ರಕಾರ ಹೊಂದ್ಕೋಬೇಕು ಅಂತ.
1: ಮೈಂಡ್ ಅನ್ನ ಫಿಟ್ ಆಗಿಟ್ಕೊಳ್ಳೋದಕ್ಕೆ ನೀವು ಟ್ರಾವೆಲರ್ಸ್ ಗೆ ಮುಂಚೆನೆ ಸಿದ್ಧ ಮಾಡ್ತೀನಿ ಅಂತ ಹೇಳ್ತಾ ಇದೀರಾ. ಅದೇ ರೀತಿ ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಯೋಗ ಬಹಳ ಮುಖ್ಯ. ನೀವೊಬ್ಬ ಯೋಗ ಗುರುವಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಾ, ಈ ಜರ್ನಿ ಹೇಗಪ್ಪ ಸ್ಟಾರ್ಟ್ ಆಯ್ತು?
0: ಸೊ ನಾನು ಪ್ರಯಾಗ್ರಾಜ್ ಅಲ್ಲಿ ಇದ್ದಾಗ್ಲೇನೆ ನನಗೆ ತುಂಬಾ ಗೊತ್ತಾಯ್ತು ಫಿಸಿಕಲ್ ಬಗ್ಗೆನೂ, ಅದೆಲ್ಲ ಅಲ್ಲಿ ಎಲ್ಲ ಸ್ವಲ್ಪ ಮಾಡ್ತಿದ್ದೆ ಯೋಗ ಸ್ವಲ್ಪ ಜನರ ಜೊತೆ. ಅವಾಗ ಐ ಗಾಟ್ ಟು ನೋ ದಟ್ ಯೋಗ ಇಸ್ ನಾಟ್ ಜಸ್ಟ್ ಅನ್ ಎಕ್ಸಸೈಸ್, ಇಟ್ ಇಸ್ ಆಲ್ಸೋ ಯುನೋ ಕನೆಕ್ಟ್ಸ್ ವಿತ್ ಯುವರ್ ಮೈಂಡ್ ಆಲ್ಸೋ, ಮೈಂಡ್ ಕಾಮ್ ಮಾಡುತ್ತೆ ಅಂತೆಲ್ಲ ಗೊತ್ತಾಯ್ತು. ಸೊ ಅವಾಗಿಂದ ನಾನು ಯೋಗ ಮಾಡಕ್ ಸ್ಟಾರ್ಟ್ ಮಾಡಿದೆ. ಐ ವಾಸ್ ಏಬಲ್ ಟು ಸೀ ನನ್ನಲ್ಲಿ ತುಂಬಾ ಡಿಫ್ರೆನ್ಸ್, ಐ ವಾಸ್ ಏಬಲ್ ಟು ಕಾಮ್ ಮೈ ಮೈಂಡ್, ಥಾಟ್ಸ್ ಅನ್ನ ಕಂಟ್ರೋಲ್ ಮಾಡೋದು ಅದೆಲ್ಲ ಹೆಲ್ಪ್ ಆಯ್ತು ನನಗೆ. ಸೊ ನಾನು ಯೋಗ ಕಲಿತಾ ಕಲ್ಸಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಸೊ ಆರ್ಟ್ ಆಫ್ ಬ್ರೀದಿಂಗ್ ಅಂತ ಒಂದು ಕಾನ್ಸೆಪ್ಟ್ ಐ ಕೇಮ್ ಅಕ್ರಾಸ್, ದಟ್ ಬ್ರೆತ್ ಅಲ್ಲಿನೇ ಯು ಕ್ಯಾನ್ ಕಂಟ್ರೋಲ್ ನಿಮ್ ಥಾಟ್ಸ್ ಅನ್ನಾಗ್ಲಿ, ನಿಮ್ ಪ್ರಾಣಗಳನ್ನಾಗ್ಲಿ, ದ ವೇ ಯು ಟಾಕ್, ನಿಮ್ದು ಥಾಟ್ಸ್ ಅನ್ನ ಹೆಂಗೆ ಸ್ಲೋ ಡೌನ್ ಮಾಡ್ಬೋದು, ಆಮೇಲೆ ಇಮೋಷನ್ಸ್ ಅನ್ನ ಹೆಂಗ್ ಕಂಟ್ರೋಲ್ ಮಾಡಬಹುದು. ಸೊ ಇದೆಲ್ಲ ನಾನು ಕಲಿತಾ ಇದ್ದೀನಿ ಇವಾಗ. ಸೊ ಹಂಗೆ ಕಲಿಸ್ತಾನೂ ಇದ್ದೀನಿ.
1: ಈ ಒಂದು ಜರ್ನಿಯಲ್ಲಿ ನೀವು ಯಾವೆಲ್ಲ ಬದಲಾವಣೆಗಳನ್ನ ಕಂಡ್ಕೊಳ್ತಾ ಇದ್ದೀರಾ? ಜಿಮಲ್ ಶುರುವಾಗಿದ್ದು ನಿಮ್ ಪ್ರಯಾಣ, ಈಗ ಯೋಗ ಶಾಲೆಯತ್ತ ಬಂದು ನಿಂತಿದೆ, ಎರಡಕ್ಕೂ ಏನ್ ತುಂಬಾ ಡಿಫ್ರೆನ್ಸ್ ಇದೆಯಾ?
0: ಜಿಮ್ ಅಲ್ಲಿ ನನಗೆ ಫಿಸಿಕಲಿ ಐ ವಾಸ್ ಗೆಟಿಂಗ್ ಫಿಟ್ ಅಂತ ಹೇಳ್ಬೋದು, ಔಟರ್ ಬಾಡಿ. ಬಟ್ ಯೋಗದಲ್ಲಿ ಐ ಆಮ್ ಏಬಲ್ ಟು ಹೀಲ್ ಅ ಲಾಟ್ ಆಫ್ ಥಿಂಗ್ಸ್. ಯೋಗ ಹ್ಯಾಸ್ ಆಕ್ಚುಲಿ ಚೇಂಜ್ಡ್ ಅ ಲಾಟ್ ಇನ್ ಮೈ ಲೈಫ್. ಮೈಂಡ್ ಆಗ್ಲಿ, ನಂದು ಬಾಡಿ ಆಗ್ಲಿ, ಎರಡು ಫಿಟ್ ಆಗ್ತಿದೆ ಇದರಿಂದ. ಚೂಸ್ ಮಾಡಬಹುದು ವಾಟ್ ಇಸ್ ರೈಟ್, ವಾಟ್ ಇಸ್ ರಾಂಗ್, ಕ್ಲಾರಿಟಿ ಸಿಗ್ತಿದೆ ನನಗೆ, ಆಮೇಲೆ ಫೋಕಸ್ ಮಾಡಕ್ ತುಂಬಾ ಹೆಲ್ಪ್ ಆಗ್ತಿದೆ, ಆಂಗರ್ ಇಶ್ಯೂಸ್ ಎಲ್ಲ ಕಮ್ಮಿ ಆಗಿದೆ. ಏನಾದ್ರೂ ಒಂದು ಮೈಗ್ರೇನ್ ಇಶ್ಯೂಸ್ ಆಗ್ಲಿ ಅಥವಾ ಏನಾದ್ರೂ ಇದ್ರೂ ಕೂಡ ಇಟ್ ಹ್ಯಾಸ್ ಸಾರ್ಟೆಡ್. ಯೋಗ ಮಾಡಕ್ ಶುರು ಮಾಡಿದಾದ್ಮೇಲಿಂದ ಎಲ್ಲ ಒಂದೊಂದೇ ಹೆಲ್ಪ್ ಆಗಿದೆ ನನಗೆ.
1: ಒಬ್ಬ ಯೂತ್, ನನಗೆ ಜಿಮ್ ಅಂದ್ರೆ ಬಹಳ ಇಷ್ಟ, ಯೋಗ ಕೂಡ ಟ್ರೈ ಮಾಡಬೇಕು ಅಂತಿದ್ದೀನಿ, ನಿಮ್ಮ ಸಜೆಷನ್ ಏನು ಅಂತ ನಿಮ್ಮನ್ನ ಕೇಳಿದ್ರೆ?
0: ಆಕ್ಚುಲಿ ವೆರಿ ಗುಡ್. ಟ್ರೈ ಮಾಡೋದು ಫಸ್ಟ್ ಸ್ಟಾರ್ಟ್ ಮಾಡಬೇಕು, ಟ್ರೈ ಮಾಡಿ ದೆನ್ ಯು ವಿಲ್ ನೋ ದ ರಿಸಲ್ಟ್ಸ್. ನಾನು ಕೂಡ ಫಸ್ಟ್ ಜಿಮ್ ಅಂತ ಹಿಡ್ಕೊಂಡು ಕೂತ್ಕೊಂಡಿದ್ದೆ, ಬಟ್ ವೆನ್ ಐ ಸ್ಟಾರ್ಟೆಡ್ ಯೋಗ ಅಲ್ಲ, ಐ ವಾಸ್ ಏಬಲ್ ಟು ಸಿ ಅ ಲಾಟ್ ಆಫ್ ಡಿಫ್ರೆನ್ಸ್. ಇವಾಗ ಐ ಆಮ್ ಟೋಟಲಿ ಇನ್ ಟು ಯೋಗ, ಇವಾಗ ಜಿಮ್ ಅದೆಲ್ಲ ಇದೆ. ಬಟ್ ಜಿಮ್ ಇಸ್ ಆಲ್ಸೋ ನಾಟ್ ಬ್ಯಾಡ್, ಅದು ನಿಮ್ಗೆ ಬಾಡಿ ಫಿಟ್ನೆಸ್ ಆಗ್ಲಿ, ಔಟರ್ ಶೇಪ್ ಎಲ್ಲ ಮಾಡುತ್ತೆ, ಸ್ಟ್ರೆಂಥನಿಂಗ್ ಎಲ್ಲ ಕೊಡುತ್ತೆ. ಬಟ್ ಯೋಗ ಇಸ್ ಲೈಕ್ ಟೋಟಲಿ ಡಿಫ್ರೆಂಟ್, ನಿಮ್ಗೆ ಮೈಂಡು ಹೀಲ್ ಆಗುತ್ತೆ ಅಂಡ್ ಆಲ್ಸೋ ಫಿಸಿಕಲಿ ಮೆಂಟಲಿ ಎರಡು ನಿಮ್ಗೆ ಸ್ಟ್ರೆಂಥನಿಂಗ್ ಆಗುತ್ತೆ.
1: ಇದೆಲ್ಲದರ ಜೊತೆಯಾಗಿ ನೀವು ಸರ್ಕಾರಿ ಶಾಲೆಗಳಲ್ಲಿ ಚಿತ್ರ ಬಿಡಿಸ್ತೀನಿ ಅಂತ ಹೇಳ್ತಾ ಇದ್ರಿ, ಈ ಒಂದು ಬಣ್ಣದ ಪಯಣ, ಕೈಯಲ್ಲಿ ಕುಂಚವನ್ನ ಹಿಡಿದು ಬಣ್ಣಗಳನ್ನ ತುಂಬಿಸುವಂತಹ ಪಯಣ ಹೇಗೆ ಆರಂಭವಾಗಿದ್ದು?
0: ನಾನು ಸೋಷಿಯಲ್ ವರ್ಕ್ಸ್ ತುಂಬಾ ಮಾಡ್ತಿದ್ದೆ, ವರ್ಕ್ ಮಾಡೋ ಟೈಮಲ್ಲೂ ಆಗ್ಲಿ, ಕಾಲೇಜ್ ಟೈಮಲ್ಲೂ ಆಗ್ಲಿ, ಯಾವಾಗಿದ್ರು ನನ್ನ ತಲೆಯಲ್ಲಿ ಏನಂದ್ರೆ ನಾನು ಆದಷ್ಟು ಸೊಸೈಟಿಗೆ ಏನೋ ಕೊಡಬೇಕು ಅಂತ ಇದು ಯಾವಾಗಿದ್ರೂ ಇರೋದು ನನ್ನ ಮೈಂಡಲ್ಲಿ. ಸೊ ಎಷ್ಟಾಗುತ್ತೆ ಅಷ್ಟು ನನ್ನ ಕಡೆಯಿಂದ ಹೆಲ್ಪ್ ಮಾಡ್ತಾ ಇದ್ದೆ. ಟೀಮ್ ಸಿಕ್ತು ನನಗೆ ಹುಬ್ಬಳ್ಳಿಯಲ್ಲಿ, ಅವರು ಈ ತರ

0: ಮಾಡಿಫೈ ಮಾಡೋದು, ಪೇಂಟ್ ಎಲ್ಲ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಅವ್ರ ಜೊತೆ ಜಾಯಿನ್ ಆಗಿ ಗವರ್ಮೆಂಟ್ ಸ್ಕೂಲಿಗೆಲ್ಲ ಹೋಗಿ ಪೇಂಟ್ ಎಲ್ಲ ಮಾಡೋದು, ಆಮೇಲೆ ನಮ್ಮ ಸಿಟಿ ಅದೆಲ್ಲ ಪೇಂಟ್ ಮಾಡೋದು, ಈ ತರ ಶುರು ಆಯ್ತು ಅದು ಜರ್ನಿ. ಇವಾಗ ಚೆನ್ನಾಗಿ ನಡೀತಿದೆ. ನಾನು ಅದೇ ಟ್ರಾವೆಲಿಂಗ್ ಶುರು ಮಾಡಿದಾದ್ಮೇಲೆ ಸ್ವಲ್ಪ ಟೈಮ್ ಕೊಡಕ್ ಆಗ್ತಿಲ್ಲ, ಬಟ್ ವೆನೆವರ್ ಐ ಮೀನ್ ಹುಬ್ಳಿ ಅವರು ಏನಾದ್ರು ಇವೆಂಟ್ಸ್ ಈ ತರ ಇಟ್ಟಿದ್ರೆ ಅಲ್ಲಿ ಪಾರ್ಟಿಸಿಪೇಟ್ ಅವಾಗ ಹೋಗಿ ಎಲ್ಲ ಮಾಡಿರ್ತಾ ಇರ್ತೀನಿ.
1: ಯೂತ್ಸ್ ಈ ತರದ ಪ್ರೋಗ್ರಾಮ್ಗಳಲ್ಲಿ ಯಾತಕ್ಕೆ ಇನ್ವಾಲ್ವ್ ಆಗಬೇಕಾಗತ್ತೆ?
0: ಸೊ ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ, ಆಮೇಲೆ ಎವ್ರಿ ಇಂಡಿವಿಜುವಲ್ ಸಿಟಿಸನ್ಸು, ನಾವು ಸೊಸೈಟಿಗೆ ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನು ಕೊಡಬೇಕಾಗತ್ತೆ. ಆ್ಯಂಡ್ ನಮ್ಮದು ಸಿಟಿ, ನಮ್ಮ ಊರು ಎಲ್ಲ ನಾವು ನೋಡ್ಕೋಬೇಕಾಗತ್ತೆ. ನಮ್ಮ ಜವಾಬ್ದಾರಿ ಇರುತ್ತೆ, ನಾವು ಚೆನ್ನಾಗಿಟ್ಕೋಬೇಕು. ನಮ್ಮ ಕಡೆಯಿಂದ ಏನೇನಾಗುತ್ತೆ, ನಾವು ಸೊಸೈಟಿಗೆ ಹೆಲ್ಪ್ ಮಾಡೋದು ಅದೆಲ್ಲ ಮಾಡಬೇಕಾಗತ್ತೆ. ಸೊ ಯೂತ್ಸು ಯೂಶ್ವಲಿ ವೀಕೆಂಡ್ಸ್ ಆಗಲಿ ಅಥವಾ ಸಂಡೇಸ್ ಎಲ್ಲ ಅವೈಲೇಬಲ್ ಇದ್ದಾಗ, ವೆನ್ ಎವರ್ ದೇ ಆರ್ ಫ್ರೀ, ದೇ ಕೆನ್ ಕಮ್ ಜಾಯಿನ್ ಆಗ್ಬೋದು. ಈ ಥರ ತುಂಬ ಆರ್ಗನೈಸೇಷನ್ಸ್ ಇದೆ, ಜಾಯಿನ್ ಆಗಿ ಅವ್ರದ್ದು ಒಂದು ಕೊಡುಗೆ ಕೊಡ್ಬೋದು ಅಂತ ಅನ್ಸುತ್ತೆ.
1: ಆರ್ಗನೈಸೇಷನ್ ನ ಹೊರತುಪಡಿಸಿ ಕೂಡ ನಾನು ಸೊಸೈಟಿಗೆ ಸಹಾಯ ಮಾಡೋಕ್ ಮನಸ್ಸಿದೆ ಅಂತ ಒಬ್ಬ ಯೂತ್ ಅಂದ್ರೆ ಅವರು ಯಾವೆಲ್ಲ ರೀತಿಲಿ ತೊಡಗಿಸ್ಕೋಬಹುದಾಗತ್ತೆ?
0: ಅದು ಬೇಸ್ಡ್ ಆನ್ ನಿಮ್ಗೆ ಯಾವ ತರ ಚೇಂಜಸ್ ಬೇಕು. ಇನ್ಸ್ಟೆಡ್ ಆಫ್ ಕಂಪ್ಲೇನಿಂಗ್ ನನ್ನ ಸೊಸೈಟಿ ಈ ತರ ಇದೆ ಆ ತರ ಇದೆ ಅನ್ನೋ ಬದ್ಲಿ, ಅವ್ರ ಮುಂದೆ ಬಂದು ಒಂದು ಆಕ್ಷನ್ ತಗೊಂಡು ಒಂದ್ ಸ್ಟೆಪ್ ತಗೋಬಹುದು. ನಾನು ಈ ತರ ಚೇಂಜ್ ಮಾಡಬಹುದು, ಲೆಟ್ ಮೀ ಬಿ ಅನ್ ಎಕ್ಸಾಂಪಲ್ ಅಂತ ಹೇಳಿ ಮುಂದೆ ಬಂದು ಅದನ್ನ ಚೇಂಜಸ್ ಮಾಡೋಕೆ ಸ್ಟಾರ್ಟ್ ಮಾಡಬಹುದು ಅವರು ಕೂಡ ಸ್ವಂತವಾಗಿ. ನಾನು ವರ್ಕ್ ಮಾಡೋ ಟೈಮಲ್ಲಿ ನನಗೂ ಅನಿಸ್ತು, ನಾನು ಅನಾಥಾಶ್ರಮಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಎಜುಕೇಶನ್ ಎಲ್ಲ ಹೇಳ್ಕೊಡ್ತಿದ್ದೆ, ಆಮೇಲೆ ಫುಡ್ ಎಲ್ಲ ತಗೊಂಡೋಗ್ತಾ ಇದ್ದೆ ಅವ್ರಿಗೆ ಅಂತ. ಆಮೇಲೆ ನಾನು ಎಂಟೈರ್ ಡೇ ಅವ್ರ ಜೊತೆ ಸ್ಪೆಂಡ್ ಮಾಡ್ತಿದ್ದೆ ಅಲ್ಲಿ, ಅವ್ರ ಜೊತೆ ಮಾತಾಡೋದಾಗ್ಲಿ, ಅವ್ರಿಗೆ ಮೋಟಿವೇಟ್ ಮಾಡ್ತಿದ್ದೆ, ಲೈಕ್ ಕನಸು ಕಾಣಿ, ನೀವು ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳಿ, ಆ ಗುರಿಯಿಂದ ಫಾಲೋ ಮಾಡಿ ಅಂತ ಹೇಳಿ ಅವ್ರಿಗೊಂದಿಷ್ಟು ಏನಾದ್ರು ಐಟಮ್ಸ್ ತಗೊಂಡು ಹೋಗಿ ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ಪಾಠ ಮಾಡಿ ಬರ್ತಾ ಇರ್ತಿದ್ದೆ ನಾನು. ಒಬ್ಬೊಬ್ರು ಮಕ್ಕಳಿಗೂ ಜೊತೆ ಮಾತಾಡಿದಾಗ ತುಂಬಾನೇ ಖುಷಿ, ಅವರು ನಗುವುದೆಲ್ಲ ನೋಡ್ಕೊಂಡು, ಬಿಕಾಸ್ ಅವ್ರಿಗೆ ಯಾರು ಇರಲ್ಲ. ಸೊ ನಾವು ಎಷ್ಟಾಗುತ್ತೆ ಅಷ್ಟು ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಈ ತರ ಒಬ್ಬ ದೊಡ್ಡ ಅಕ್ಕ ಆಗಿ, ಅವರೆಲ್ಲ ಅಕ್ಕ ಅಂತಾನೆ ಕರೆಯುತ್ತಿದ್ರು, ಸೊ ಅಕ್ಕ ಆಗಿ ಅವ್ರಿಗೊಂದ್ ಸ್ವಲ್ಪ ಏನಾಗುತ್ತೆ ನನ್ನ ಕಡೆಯಿಂದ ಸಹಾಯ ಮಾಡಿ ಅದೆಲ್ಲ ಬರ್ತಾ ಇರ್ತಿದ್ದೆ ನಾನು.
1: ಕೆಲವೊಮ್ಮೆ ಸಹಾಯ ಮಾಡ್ಲಿಕ್ಕೆ ದುಡ್ಡೇ ಇರಬೇಕು ಅಂತಿಲ್ಲ, ನಾವು ಅವರಿಗೆ ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ರೆ ಸಾಕಾಗತ್ತೆ, ಏನಂತೀರಾ?
0: ನಿಜ ನಿಜ ನಿಜ, ಟೈಮ್ ಕೊಡೋದೇ ಒಂದು ದೊಡ್ಡ ಇಂಪಾರ್ಟೆಂಟ್ ಥಿಂಗು. ಸೊ ಟೈಮ್ ಇಸ್ ವೆರಿ ಪ್ರೀಷಿಯಸ್. ಸೊ ಅದನ್ನ ನಾವು ರೈಟ್ ವೇ ಅಲ್ಲಿ ಯೂಸ್ ಮಾಡಿದ್ರೆ, ಬೇರೆಯವ್ರಿಗೆ ಹೆಲ್ಪ್ ಆಗೋದಿದ್ರೆ, ದೆನ್ ದಟ್ ಇಸ್ ವೆರಿ ನೈಸ್ ಅನ್ಸುತ್ತೆ.
1: ಯುವವಾಣಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಸುಶ್ಮಿತಾ ಅವರೇ, ಒಂದಷ್ಟು ವಿಶೇಷವಾದ ಪ್ರಶ್ನೆಗಳು ನಿಮಗೋಸ್ಕರ ಕಾಯ್ತಾ ಇದೆ. ಈಗ ನಾನ್ ನಿಮ್ಗೆ ಒಂದಷ್ಟು ಪದಗಳನ್ನ ಕೇಳ್ತಾ ಹೋಗ್ತೀನಿ, ಅದಕ್ಕೆ ನೀವು ಒಂದು ವಾಕ್ಯದ ಒಳಗಾಗಿ ಅಥವಾ ಒಂದೆರಡು ಪದಗಳಲ್ಲಿ ಉತ್ತರವನ್ನ ನೀಡಬೇಕು, ಆಗ್ಬೋದಾ?
0: ಯಾ ಶೋರ್. ಆಯ್ತು.
1: ಧೈರ್ಯ.
0: ಜೀವನ ಧೈರ್ಯದಿಂದ ಸಾಗಿಸ್ಬೇಕು.
1: ತಾಯಿ
0: ಮೊದಲನೇ ಗುರು.
1: ಸೋಲು.
0: ಸೋಲು ಹೊಸ ಆರಂಭ ಜೀವನದ್ದು.
1: ಜೀವನ
0: ಸುಖ ದುಃಖಗಳ ಬ್ಯಾಲೆನ್ಸ್.
1: ಮಹಿಳೆ
0: ಶಕ್ತಿ.
1: ಕನಸು
0: ಗುರಿ, ಜೀವನದ ಒಂದು ಗುರಿ ಇಟ್ಕೊಂಡು ಮುಂದೆ ಸಾಗೋದು.
1: ಮಕ್ಕಳ ನಗು
0: ಸ್ಯಾಟಿಸ್ಫ್ಯಾಕ್ಷನ್.
1: ಯುವ ಜನತೆ
0: ತಾಕತ್ತು ಅಂತ ಹೇಳ್ಬೋದು.
1: ಈಗ ನಾನೊಂದು ವಾಕ್ಯವನ್ನ ನಿಮಗೆ ಹೇಳ್ತೀನಿ, ಆ ವಾಕ್ಯವನ್ನ ನೀವು ಪೂರ್ಣಗೊಳಿಸಬೇಕಾಗತ್ತೆ. ಸುಶ್ಮಿತಾ ಅವರ ಜೀವನ ಅಂದ್ರೆ
0: ಖುಷಿಯಾಗಿದೆ.
1: ಸುಶ್ಮಿತಾ ಎಂದಿಗೂ ಬಿಡದಿರುವಂತಹ ಅಭ್ಯಾಸ
0: ಕಲಿಯೋದು.
1: ಸುಶ್ಮಿತಾ ಅವ್ರಿಗಿರುವಂತಹ ದೊಡ್ಡ ಭಯ
0: ಸದ್ಯಕ್ಕೇನಿಲ್ಲ.
1: ಸುಶ್ಮಿತಾ ಅವ್ರಿಗಿರುವಂತಹ ದೊಡ್ಡ ಕನಸು
0: ಸೊಸೈಟಿಗೆ ಎಷ್ಟಾಗುತ್ತೆ ನನ್ನ ಕಡೆಯಿಂದ ಹೆಲ್ಪ್ ಮಾಡೋದು.
1: ಸುಶ್ಮಿತಾ ಎಲ್ಲರ ನೆನಪಿನಲ್ಲಿ ಉಳಿಬೇಕಾದ್ರೆ
0: ನನ್ನ ಆಕ್ಷನ್ಸ್ ಇಂದ ಅವರು ನನ್ನನ್ನು ಗುರುತಿಸ್ಕೊಂಡ್ರೆ ಸಾಕು.
1: ಈಗ ಎರಡು ಪದಗಳಲ್ಲಿ ಒಂದನ್ನ ಮಾತ್ರ ಆಯ್ಕೆ ಮಾಡಬೇಕು.
0: ಓಕೆ.
1: ಬೆಟ್ಟನ ಸಮುದ್ರನ.
0: ಬೆಟ್ಟ.
1: ಬೆಟ್ಟನ ವಾಟರ್ಫಾಲ್ಸ್.
0: ವಾಟರ್ಫಾಲ್ಸ್.
1: ಬೈಕ ಪುಸ್ತಕನ.
0: ಪುಸ್ತಕ.
1: ಯೋಗನ ಜಿಮ್ಮ.
0: ಯೋಗ.
1: ನಗರನ ಹಳ್ಳಿನ.
0: ಹಳ್ಳಿ ಹಳ್ಳಿ.
1: ಮೌನನ ಮಾತ.
0: ಮೌನ.
1: ನಿಮ್ಮ ಮಾತುಗಳಿಗೋಸ್ಕರ ಒಂದಷ್ಟು ಜನ ಕಾಯ್ತಿದ್ದಾರೆ ಅಂತ ಅನ್ಕೊಳ್ಳಿ, ನೀವು ನಾನ್ ಹೇಳುವಂತಹ ಒಂದು ವಾಕ್ಯಕ್ಕೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಕಿವಿ ಮಾತೇನು?
0: ಓಕೆ.
1: ಒಬ್ಬ 18 ವರ್ಷದ ಹುಡುಗಿ, ನನಗ್ ಬೈಕಿಂಗ್ ಕಲಿಬೇಕು ಅನ್ನಿಸ್ತದೆ ಆದ್ರೆ ನನಗ್ ಭಯವಾಗ್ತದೆ ಅಂತ ಅನ್ಕೋತಾರೆ, ಅವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
0: ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದೇನಂದ್ರೆ, ಡೋರ್ಸ್ ಅನ್ನ ನಾವು ಪುಷ್ ಮಾಡ್ಬೇಕಾಗತ್ತೆ. ಅಪಾರ್ಚುನಿಟಿ ಬಂದಾಗ ವಿ ಹ್ಯಾವ್ ಟು ಗ್ರಾಬ್ ಇಟ್. ಸ್ವಲ್ಪ ಬೋಲ್ಡ್ ಸ್ಟೆಪ್ ತಗೊಂಡು ಧೈರ್ಯ ತಗೊಳ್ಳಿ, ಮುಂದೆ ಬರೀರಿ. ಇಟ್ ನಥಿಂಗ್ ಇಸ್ ಇಂಪಾಸಿಬಲ್, ಎಲ್ಲ ಆಗತ್ತೆ. ಸೊ ವಿ ಹ್ಯಾವ್ ಟು ಬಿಕಮ್ ಬೋಲ್ಡ್, ಧೈರ್ಯ ತಗೊಂಡು ಮುಂದೆ ಹೋಗ್ಬೇಕು.
1: ಒಬ್ಬ ಯೂತ್ ಯುವಕ, ನನಗೆ ಜೀವನದಲ್ಲಿ ಯಾವ್ದಿಕ್ಕೂ ಕಾಣಿಸ್ತಾ ಇಲ್ಲ ಅಂತ ನಿಮ್ ಹತ್ರ ಹೇಳ್ದ ಅಂತ ಅಂದ್ಕೊಳ್ಳಿ, ಆಗೇನ್ ಹೇಳ್ತೀರಾ?
0: ನಿಮ್ಮ ಮೇಲೆ ಫಸ್ಟ್ ನಂಬಿಕೆ ಇಟ್ಕೊಳ್ಳಿ. ಯಾವಾಗ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಕೊಂತೀವಲ್ಲ, ಅವಾಗ್ಲೇ ನಾವು ಮುಂದೆ ಜೀವನದಲ್ಲಿ ಹೋಗಕ್ಕಾಗೋದು, ಏನಾದ್ರೂ ಸಾಧಿಸಕ್ಕಾಗೋದು. ಸೊ ನಂಬಿಕೆ ಇರಬೇಕು ನಮ್ಮ ಮೇಲೆ, ನಮಗೆ ಆಗತ್ತೆ ಅಂತ.
1: ಒಬ್ಬ ಐಟಿ ಕ್ಷೇತ್ರದ ಉದ್ಯೋಗಿ, ಕೆಲಸ ಇದೆ ಆದ್ರೆ ಸಂತೋಷ ಇಲ್ಲ ಅಂತ ನಿಮ್ ಹತ್ರ ಹೇಳ್ತಿದ್ದಾರೆ, ಆಗ
0: ಸಂತೋಷ?

0: ಸಂತೋಷ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ನಮ್ಗೆ ಖುಷಿ ಇರಬೇಕು. ಸೊ ಖುಷಿ ಇದ್ದಾಗಲೇ ನಾವು ಏನು ಮಾಡಿದ್ರು ನಮ್ಗೆ ಅದು ಬರ್ಡನ್ ಅನ್ಸಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. IT ಆಗಲಿ ಅಥವಾ ಯಾವುದೇ ಕಾರ್ಯದಲ್ಲಾಗಲಿ ನಾವು ಖುಷಿಯಿಂದ ಏನಾದರೂ ಕೆಲಸ ಮಾಡಿದ್ರೆ ಅದು ಒಳ್ಳೆಯದೇ.
1: ತುಂಬ ಧನ್ಯವಾದ. ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಸಮಯ ಸರಿತಾ ಇರೋದು ನಮಗಂತೂ ಗೊತ್ತಾಗ್ತಾ ಇಲ್ಲ. ಯುವವಾಣಿ ಕಾರ್ಯಕ್ರಮದ ಕಡೆಯ ಘಟ್ಟಕ್ಕೆ ನಾವು ಬಂದು ತಲುಪಿದೀವಿ ಸುಷ್ಮಿತಾ ಅವರೇ. ಸುಷ್ಮಿತಾ ಅವರೇ, ಒಂದಷ್ಟು ಮಾತುಗಳನ್ನ ನಮ್ಮ ಕೇಳುಗರಿಗೆ ನೀವು ಹೇಳಬೇಕಾಗಿದೆ. ಈಗ ಮೊದಲನೇದಾಗಿ ಯಶಸ್ಸು ಅಂದ್ರೆ ನಿಮ್ಮ ಪ್ರಕಾರ ಏನು?
0: ಯಶಸ್ಸು ಅಂದ್ರೆ ನನಗೆ ಅನ್ಸೋದು ನಾವು ಮಾಡೋ ಕಾರ್ಯ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅದರಿಂದ ನಮಗೆ ಖುಷಿ ಸಿಗ್ತಾ ಇದೆಯಾ ಅಂತ ನೋಡಬೇಕು. ಸೊ ಯಾರಿಗಾದರೂ ಪ್ರೂವ್ ಮಾಡೋದಾಗಲಿ ಅಥವಾ ಕಂಪೇರ್ ಮಾಡೋದಾಗಲಿ ಯಶಸ್ಸು ಅಲ್ಲ. ನಮಗೆ ನಾವು ಮಾಡೋ ಕಾರ್ಯದಲ್ಲಿ ನಮಗೆ ಖುಷಿ ಇದ್ರೆ ಅದು ನಮಗೆ ಯಶಸ್ಸೆ.
1: ಮಹಿಳೆಯರಿಗೆ ನೀವು ಹೇಳೋ ಮಾತು?
0: ಆಕ್ಚುಲಿ ನಾನು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದಾದ್ಮೇಲೆ ನನಗೊಂದಿಷ್ಟು ಥಿಂಗ್ಸ್ ಅನಿಸಿದೆ ಮಹಿಳೆಯರ ಬಗ್ಗೆ. ನಾವು ಏನು ಮಾಡ್ತೀವಿ ಹೆಣ್ಮಕ್ಳು ಅಂದರೆ ಫಸ್ಟು ಫ್ಯಾಮಿಲಿಗೆ ಮಕ್ಕಳಿಗೆ ಪ್ರಿಯಾರಿಟಿ ಕೊಡ್ತೀವಿ. ಸೊ ನಾವು ನಮ್ಮನ್ನು ಪ್ರಿಯಾರಿಟೈಸ್ ಮಾಡೋದು ಲಾಸ್ಟಿಗೆ.

0: ಯಶಸ್ಸೆ ಮಹಿಳೆಯರಿಗೆ ನೀವು ಹೇಳೋ ಮಾತು.
1: ಆಕ್ಚುಲಿ ನಾನು ಟ್ರಾವೆಲ್ ಮಾಡೋಕ್ ಶುರು ಮಾಡ್ದಾದ್ಮೇಲೆ ನನಗೊಂದಿಷ್ಟು ಥಿಂಗ್ಸ್ ಅನಿಸಿದೆ ಮಹಿಳೆಯರ ಬಗ್ಗೆ. ನಾವು ಏನು ಮಾಡ್ತೀವಿ ಹೆಣ್ಮಕ್ಳು ಅಂದರೆ, ಫಸ್ಟು ಫ್ಯಾಮಿಲಿಗೆ ಮಕ್ಕಳಿಗೆ ಪ್ರಿಯೋರಿಟಿ ಕೊಡ್ತೀವಿ. ಸೊ ನಾವು ನಮ್ಮನ್ನು ಪ್ರಿಯೋರಿಟೈಸ್ ಮಾಡೋದು ಲಾಸ್ಟಿಗೆ. ಸೊ ಸ್ವಲ್ಪ ಟೈಮು ನಿಮಗೂ ಕೂಡ ಕೊಡಿ, ನಿಮ್ದು ಒಂದು ಜೀವ ಇದೆ, ಸ್ವಲ್ಪ ಪ್ರಿಯೋರಿಟೈಸ್ ನಿಮಗೂ ಮಾಡ್ಕೊಳ್ಳಿ. ನಿಮ್ಗೆ ಏನು ಇಷ್ಟ ಇದೆ ಅದನ್ನು ಜೀವನದಲ್ಲಿ ನೀವು ಮಾಡೋಕ್ಕೆ ಶುರು ಮಾಡಿ.
0: ಯುವಕರಿಗೆ ನಿಮ್ಮ ಸಂದೇಶ?
1: ಇವತ್ತಿನ ಯೂತ್ಸಿಗೆ ಹೇಳಬೇಕು ಅಂದರೆ, ಐ ಥಿಂಕ್ ಅವರು ಹೆದರಬಾರ್ದು ಯಾವ ವಿಷಯದಲ್ಲೂ. ಏನಕ್ಕಂದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಅವರು ದೊಡ್ಡ ದೊಡ್ಡ ಡಿಸಿಷನ್ಸ್ ತಗೊಂತಾ ಇದ್ದಾರೆ ಇವಾಗೆಲ್ಲ. ಸೊ ಧೈರ್ಯ ತಗೊಂಡು ಜೀವನದಲ್ಲಿ ಆಗೋ ಎಲ್ಲ ಸಿಚುವೇಶನ್ಸಿಗೂ ಧೈರ್ಯದಿಂದ ನಿಂತ್ಕೊಂಡು ಮುಂದೆ ವರೆಸ್ಬೇಕು. ಕತ್ಲಾದ್ಮೇಲೆ ಬೆಳಕು ಸಿಕ್ಕೇ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಇಟ್ಕೊಂಡು ಅವರು ಜೀವನ ಮಾಡಬೇಕು.
0: ತುಂಬಾ ತುಂಬಾ ತುಂಬಾ ಥ್ಯಾಂಕ್ಸ್ ಇಷ್ಟು ಹೊತ್ತು ನಮ್ಮ ಕೇಳುಗರಿಗಾಗಿ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸ್ಫೂರ್ತಿ ತುಂಬುವಂತಹ ಮಾತುಗಳನ್ನಾಡಿದ್ರಿ ಸುಷ್ಮಿತಾ ಹುರಕಡ್ಲಿ ಅವರೇ, ತುಂಬ ಹೃದಯದ ಧನ್ಯವಾದಗಳು.
1: ಧನ್ಯವಾದಗಳು ನನಗೂ ಕೂಡ ಈ ಅವಕಾಶ ಕೊಟ್ಟಿದ್ದಕ್ಕೆ, ಇಷ್ಟೆಲ್ಲ ಮಾತಾಡೋಕ್ಕೆ. ಸೊ ನಿಮಗೂ ಕೂಡ ಧನ್ಯವಾದ.
0: ನಿಮ್ಮ ಈ ಎಲ್ಲಾ ಸಾಹಸಗಳು ಮತ್ತಷ್ಟು ಚೆನ್ನಾಗಿ ಮುಂದುವರಿಲಿ ಅಂತ ನಾವು ಆಕಾಶವಾಣಿ ಕಡೆಯಿಂದ ಆಶಿಸ್ತಾ ಇದ್ದೀವಿ.
1: ಧನ್ಯವಾದಗಳು.
0: ಕೇಳಿದ್ರೆ ನಾವಿವತ್ತು ಒಬ್ಬ ಮಹಿಳಾ ಬೈಕ್ ರೈಡರ್ನ ಮಾತ್ರ ಭೇಟಿಯಾಗಲಿಲ್ಲ, ಜನರಿಗಾಗಿ ಸಹಾಯವನ್ನ ಮಾಡಬೇಕು ಅಂತ ತುಮುಲ ಇರುವಂತಹ ವ್ಯಕ್ತಿಯನ್ನ ಭೇಟಿ ಮಾಡಿದ್ವಿ. ಜೊತೆಯಾಗಿ ಸಮಾಜಕ್ಕಾಗಿ ದುಡಿಯುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅನ್ನೋದನ್ನ ಅರಿತುಕೊಂಡು ಅದೇ ಸಂದೇಶವನ್ನ ತಮ್ಮ ಜೀವನದ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಇರುವಂತಹ ಒಬ್ಬ ಸಾಹಸಿ ಯುವತಿಯನ್ನ ಭೇಟಿಯಾದ್ವಿ, ಸಾಕಷ್ಟು ತಿಳಿದುಕೊಂಡ್ವಿ. ಇದರೊಂದಿಗೆ ಈ ಹೊತ್ತಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಇದು ಆಕಾಶವಾಣಿ, ಸಮಯ 10 ಗಂಟೆ ಆಗಲಿದೆ. ಇನ್ನೀಗ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಗಿರಿಮಲ್ಲಪ್ಪ ಭಜಂತ್ರಿ ಅವರಿಂದ ಶಹನಾಯಿ ವಾದನವನ್ನು ಆಲಿಸುವಿರಿ.
3: ಕಾರ್ಯಕ್ರಮ ಮೇ ಆಜ್ ಹಮ್ ಆಪ್ಕೊ ಸುನಾನೆ ಜಾ ರಹೆ ಹೈ ಶ್ರೀ ಗಿರಿಮಲ್ಲಪ್ಪ ಭಜಂತ್ರಿ ಕಾ ಶಹನಾಯಿ ವಾದನ. ಶ್ರೀ ಗಿರಿಮಲ್ಲಪ್ಪ ಭಜಂತ್ರಿ ಶಹನಾಯಿ ಕಿ ಪ್ರಾರಂಭಿಕ ಶಿಕ್ಷಾ ಶ್ರೀ ರಂಗಾಚಾರಿ ಕಾಕಂಡಿಕಿ ಸೇ ಪ್ರಾಪ್ತ ಕಿ. ಉಸ್ಕೆ ಬಾದ್ ಶ್ರೀ ಚನ್ವೀರ್ ಬನ್ನೂರ್ ಕೆ ಮಾರ್ಗದರ್ಶನ ಮೇ ಲಗಾತಾರ್ 9 ವರ್ಷ ತಕ್ ಶಹನಾಯಿ ವಾದನ್ ಕಿ ಉಚ್ಚ ಶಿಕ್ಷಾ ಪ್ರಾಪ್ತ ಕಿ. ಶ್ರೀ ಚನ್ವೀರ್ ಬನ್ನೂರ್ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವಾಯಿ ಕೆ ಪ್ರಮುಖ ಶಿಷ್ಯತೆ. ಶ್ರೀ ಗಿರಿಮಲ್ಲಪ್ಪ ಭಜಂತ್ರಿ ಕೈ ಪುರಸ್ಕಾರ ಸಮ್ಮಾನಿತ ಕಿಯೇ ಜಾ ಚುಕೆ ಹೇ, ಜೈಸೆ ಕಿ ಕಲಾಶ್ರೀ ಪುರಸ್ಕಾರ, ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50ಕ್ಕೆ ರೈತರಿಗೆ ಸಲಹೆ, 7:15ಕ್ಕೆ ಎನ್ ಜೆ ರವಿಶೇಖರ್ ಅವರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿವೆ. 7:45ಕ್ಕೆ ಹಾಗೂ 8:30ಕ್ಕೆ ಚಿತ್ರಗೀತೆಗಳು, 8:50ಕ್ಕೆ ಕಗ್ಗದ ಸಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಗೀತ ಪಲ್ಲವ, 9:30ಕ್ಕೆ ಗಾನಗಂಗೆ ಪ್ರಸಾರವಾಗಲಿದೆ. 10:30ಕ್ಕೆ ಸುನೇರಪಲ್, 11:00ಕ್ಕೆ ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರ. ಇನ್ನು ನಾಳೆ ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರದಲ್ಲಿ ಭಾವನೆಗಳ ಆರೈಕೆ, ಒತ್ತಡ ಮುಕ್ತ ಜೀವನದ ಕೀಲಿಕೈ, ಈ ಕುರಿತು ಡಾಕ್ಟರ್ ಸರಸ್ವತಿ ಹೆಗ್ಡೆ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಪೂರ್ಣಿಮಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಸಾಮಾನ್ಯ ಬೆಳವಣಿಗೆ, ಈ ಕುರಿತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಪತ್ರಕರ್ತೆ ಚಂದನಾ ಲೋಕೇಶ್. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20ಕ್ಕೆ ಚಿತ್ರಗೀತೆಗಳನ್ನು ಕೇಳುವಿರಿ. 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40ಕ್ಕೆ ಬಾಳ ಬೆಳಕು, ಸಂಸ್ಕೃತ ಶಿಕ್ಷಕಿ ಆರತಿ ಷಡಬಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ನಾಳೆ ಮಧ್ಯಾಹ್ನ 3:00 ಗುಲ್ಮೋಹರ್ನಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು ನಾಳೆ ಸಂಜೆ 5:30ಕ್ಕೆ ಗಿರ್ಮಿಟ್, 6:15ಕ್ಕೆ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:30ಕ್ಕೆ ವಿಜ್ಞಾನದ ಮುನ್ನಡೆ, ಗಿರೀಶ್ ಲಿಂಗಣ್ಣ ಅವರಿಂದ. 6:51ಕ್ಕೆ ಕೃಷಿರಂಗ, ಆರೋಗ್ಯ ದೃಷ್ಟಿಕೋನದಲ್ಲಿ ಮೀನು ಸಾಕಾಣಿಕೆ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವಪದಗಳನ್ನು ಕೇಳುವಿರಿ. 7:45ಕ್ಕೆ ಭಾಷಣ, ಬಸವಣ್ಣ ವಚನ ಮತ್ತು ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ ಜಮದಂಡಿ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹೆರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹೆರ್ಟ್ಸ್. ಶ್ರೋತೃಗಳೇ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಅಶ್ವಿನಿ ಪ್ರದೀಪ್ ಅವರಿಂದ ಕಾರ್ಯಕ್ರಮ, ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆ ಕೇಳುವಿರಿ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ.